ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸ್ವಿಯ ಆಗಸ್ಟ್ ತಿಂಗಳ 16ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳಿಕೊಳ್ಳ ಬನ್ನಿ, ಇದನ್ನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುವ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ವಚನ ವೈಭವ, 8:15 ಶುಭಾಶಯ ಕಾರ್ಯಕ್ರಮ, 8:21 ಬೆಳೆ ಬೆಲೆ, 8:25 ಕನ್ನಡ ಟಿಪ್ಪಣಿ, 8:35 ಗೀತ ಸುನಾದ, 8:45 ವಿಜ್ಞಾನ ಜಾಣಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ, 9:20 ಕಲರವ, 9:50 ಸಾಮಾನ್ಯ ಜ್ಞಾನ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಂಚನ ಕಾರ್ಯಕ್ರಮ, 11:30 ಹಾಡು ಹೊಸ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತದೆ.

ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುಣಾಳು ಬಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಹಿಮಾಲಯದ ಕಿರೀಟ ಮೌಂಟ್ ಎವರೆಸ್ಟ್. ಟಿಬೆಟಿಯನ್ರು ಅದನ್ನು ಕರೆಯೋದು ಚೋಮೋಲುಮ್ಮಾ ಅಂತ ಕರೀತಾರೆ. ನೇಪಾಳಿಗಳು ಅದನ್ನು ಸಾಗರ ಮಾತಾ ಅಂತ ಕರೀತಾರೆ. ಇದು ಹೆಸರು ಹೇಗೆ ಬಂದದ್ದು ಅಂದ್ರೆ 1956 ಭಾರತದ ಸರ್ವೇಯರ್ ಜನರಲ್ ಆಗಿದ್ದಂತ ವಾಗ್ ಪ್ರಪಂಚದ ಅತ್ಯುನ್ನತ ಶಿಖರವನ್ನು ಮೌಂಟ್ ಎವರೆಸ್ಟ್ ಕರೀಬೇಕು ಅಂತ ಸೂಚನೆ ಮಾಡಿದ. ಯಾಕೆ ಹೇಳ್ದ, ಇವನಕ್ಕಿಂತ ಬದಲಿದ್ದವರು ಕರ್ನಲ್ ಜಾರ್ಜ್ ಎವರೆಸ್ಟ್ ಅನ್ನೋರು ಸರ್ವೇಯರ್ ಜನರಲ್ ಆಗಿದ್ದು. ಅಂತ ದೊಡ್ಡ ಕೆಲಸ ಮಾಡಿದ್ದಾನೆ, ಅವನ ಹೆಸರಿಗೋಸ್ಕರ ಇರಲಿ ಅಂತ ಹೇಳಿ ಅತ್ಯಂತ ಎತ್ತರದ ಶಿಖರವನ್ನ ಮೌಂಟ್ ಎವರೆಸ್ಟ್ ಕರೀಬೇಕು ಅಂದ್ರು. ಆಗ ನೇಪಾಳಿಗಳು, ಟಿಬೆಟಿಯನ್ರು, ಚೀನಿಯರು ಬೇಕಾದಷ್ಟು ಗಲಾಟೆ ಮಾಡಿದ್ರು ಬೇಡ ಇದು ಅಂತ. ಆದರೆ ರಾಯಲ್ ಜಿಯೋಗ್ರಾಫಿಕಲ್ ಸೊಸೈಟಿ 1857 ಇದೇ ಹೆಸರಿರಲಿ ಅಂತಾಯ್ತು. ಹಾಗಾಗಿ ಸಾಗರ್ ಮಾತ ಇಂಗ್ಲಿಷ್ ಹೆಸರನ್ನು ಪಡ್ಕೊಂಡ್ಲು ಮೌಂಟ್ ಎವರೆಸ್ಟ್ ಅಂತ. ತೇನ್ಸಿಂಗ್ ನಾರ್ಕೆ, ಈ ನೇಪಾಳದಲ್ಲಿ ಭೋತಿಯಾ ಅಂತ ಒಂದು ಜನಾಂಗ ಇದೆ. ಆ ಜನಾಂಗದ ಶರ್ಪಾ ಸಮುದಾಯಕ್ಕೆ ಸೇರಿದವನು. ಪುಟ್ಟ ಮಗು ಆಗಿದ್ದಾಗಿನಿಂದ ಹಿಮಾಲಯದ ಪಕ್ಕದಲ್ಲೇ ಬೆಳೆದವನು. ಪರ್ವತ ನೋಡ್ತಾ ನೋಡ್ತಾ ಅದನ್ನು ಏರ್ಬೇಕು ಅಂತ ಕನಸು ಕಂಡವನು. ಅವನ ತಾಯಿ ತೇನ್ಸಿಂಗಿಗೆ ದಿನ ಹೇಳ್ತಿದ್ಲಂತೆ, ಆ ಎವರೆಸ್ಟ್ ನೋಡು, ಹತ್ಬೇಕು ಅದನ್ನ ಹತ್ಬೇಕು ನೀನು ಅಂತ ಹೇಳೋಳು. ದಿನ ಕೇಳಿ ಕೇಳಿ ಎಷ್ಟು ಅಭ್ಯಾಸ ಆಗಿತ್ತು ಹುಡುಗನಿಗೆ ಅಂತಂದ್ರೆ, ಅಭ್ಯಾಸ ನಿಧಾನಕ್ಕಾಗಿ ಛಲ ಆಯ್ತು, ಜೀವನದ ಗುರಿನೇ ಆಯ್ತು. ಅವನ ಪರಿಶ್ರಮ ಮಿತಿನೇ ಇಲ್ಲ, ಎಷ್ಟು ಕಷ್ಟಪಡ್ತಿದ್ದ ಅಂದ್ರೆ, ಶರ್ಪಾಜ್ ಅಂದ್ರೆ ಏನು, ಯಾರು ಹತ್ತಾರೋ ಮೇಲೆ ಬೆಟ್ಟ ಹತ್ತಾರಲ್ಲ ಅವ್ರ ಸಾಮಾನ್ಯ ಎಲ್ಲ ಹೊತ್ಕೊಂಡು ಹೋಗೋದು, ಭಾರ ಹೊತ್ಕೊಂಡು ಪರ್ವತಾರೋಹಿಗಳಿಗೆ ಸಹಾಯ ಮಾಡೋದು. ಅದ್ರ ಮುಂದೆ ಅವನು ಎಷ್ಟು ಬುದ್ಧಿವಂತ.

ಹೋಗ್ತಾ ಇದ್ದ ಅಂದ್ರೆ ಯಾವ ದಾರಿಗೆ ಹೋದ್ರೆ ಹತ್ತಬಹುದು, ಯಾವ ದಾರಿ ಕಷ್ಟ ಆಗ್ತದೆ ಅಂತ ಎಲ್ಲ ಗೊತ್ತಾಗಿರೋದ್ರಿಂದ ಅವನ ಸಿರ್ದಾರ್ ಅಂತ ಕರೆದ್ರು. ಸರ್ದಾರ್ ಅಲ್ಲ, ಸಿರ್ದಾರ್. ಸಿರ್ದಾರ್ ಅಂದ್ರೆ ಅವನು ಭಾರ ಹೊರಲ್ಲ, ಈಗ ಅವನು ಪರ್ವತಾರೋಹಿ ಅಷ್ಟೇ ಅಲ್ಲ, ಹತ್ತಿ ಹೋಗುವವರಿಗೆ ಮಾರ್ಗದರ್ಶಿ ಅವನು. 1952 ಒಂದು ಸ್ವಿಟ್ಜರ್ಲೆಂಡ್ ಇಂದ ಒಂದು ತಂಡ ಬಂದಿತ್ತು, ಅವರೊಂದಿಗೆ ಎವರೆಸ್ಟ್ ಏರೋದಕ್ಕೆ ಹೊರಟ. ಇದೇನು 1000 ಇದೆ ಮೌಂಟ್ ಎವರೆಸ್ಟ್ ಮುಟ್ಟೋದಕ್ಕೆ ಅನ್ನುವಾಗ ಜೋರಾಗಿ ಹಿಮಗಾಳಿ ಬೀಸೋಕೆ ಶುರು ಆಯಿತು. ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ವಾಪಸ್ ಬಂದರು ಪ್ರಯತ್ನ ತಪ್ಪಿಸಿ. ಮರು ವರ್ಷ ಜಾನ್ ಹಂಟ್ ಅವ್ರ ನೇತೃತ್ವದಲ್ಲಿ ಮತ್ತೊಂದು ಎವರೆಸ್ಟ್ ಅಭಿಯಾನ ನಡೀತು. ಬಹಳ ಕಷ್ಟದ ಪ್ರಯಾಣ. ಮೊದಲೇ ತಂಡದಲ್ಲಿ ಬಹುದೊಡ್ಡ ಭೌತ ವಿಜ್ಞಾನಿ ಬಾಡಿ ಲಾನ್ ಅಂತೊಬ್ರು, ಇನ್ನೊಬ್ಬ ವೈದ್ಯ ಚಾರ್ಲ್ಸ್ ಇವಾನ್ಸ್ ಅಂತ, ಇವ್ರು ಹತ್ತಬೇಕು. ಮೊದಲೇ ತಂಡದಲ್ಲಿ ಇವ್ರು ಇರಬೇಕು. ಅವ್ರ ಮೇಲೆ ಹೋದ್ರು, ಇನ್ನು ಕೆಲ 300 ಇತ್ತು ಎವರೆಸ್ಟ್ ಶಿಖರ. ಇರುವಾಗ ಆ ಇವಾನ್ಸ್ ಅವ್ರದ್ದು ಆಕ್ಸಿಜನ್ ಎಲ್ಲ ಆಮ್ಲಜನಕ ಮುಗಿದೋಯ್ತು, ವಾಪಸ್ ಬಂದ್ರು. ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಮೊದಲನೇ ತಂಡದವ್ರು ಹತ್ತೋಕಾಗದೆ ಹೋದ್ರೆ ಎರಡನೇ ತಂಡದವ್ರು ಹೋಗ್ಬೇಕು ಅಂತ ಇರುತ್ತೆ. ಆ ಎರಡನೇ ತಂಡದಲ್ಲಿ ಇದ್ದವರು ಎಡ್ಮಂಡ್ ಹಿಲರಿ ಮತ್ತು ತೆನ್ಸಿಂಗ್. ಮುಂದುವರೆದ್ರಿ ಇವರು, ಏನ್ ಹಠ ಇಬ್ಬರದು ಅಂದ್ರೆ, ಮುಂದೆ 600 600 ಹತ್ತೋದಕ್ಕೆ ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, 5.5 ತಗೊಂಡಿದ್ದಾರೆ. ಆ ಹಿಮಗಾಳಿ ಬಿರುಸು, ಕಾಲು ಒಳಗೆ ಸೇರ್ಕೊಂಡ್ಬಿಡುತ್ತದೆ, ಹೊರಗೆ ಬಿಡಿಸೋಕ್ಕಾಗಲ್ಲ. ಅಂಥದ್ದನ್ನು 5.5 ಕಾಲ 600 ಕ್ರಮಿಸಿ ಕೊನೆಗೆ 1953 ಮೇ ತಿಂಗಳಲ್ಲಿ 29 ತಾರೀಕು ಬೆಳಗ್ಗೆ 11:30 ಪ್ರಪಂಚದ ತುತ್ತ ತುದಿಯನ್ನು ಏರಿ ಎವರೆಸ್ಟ್ ಏರಿದಂಥ ಮೊಟ್ಟ ಮೊದಲ ಮನುಷ್ಯರು ಅಂತ ದಾಖಲೆ ನಿರ್ಮಾಣ ಮಾಡಿದರು. ಇದು ಚಂದ. ಮುಂದೇನಾಯ್ತು, ಕೆಳಗಿಳಿದ ಬದ್ದಲ್ಲ ಮೌಂಟ್ ಎವರೆಸ್ಟ್ ಏರಿ ಬಂದು ತೆನ್ಸಿಂಗ್ ಕೆಳಗೆ ಬಂದ ಮೇಲೆ ಬಿಕ್ಕಿ ಬಿಕ್ಕಿ ಅಳತಾ ಇದ್ದಂತೆ. ಅವನು ಸಂದರ್ಶನ ಮಾಡೋ ಪತ್ರಕರ್ತರು ಬಂದಿದ್ದಾರೆ, ಅಳತಾ ಇದ್ದಾನೆ ಇವನು, ಬಿಕ್ಕಿ ಬಿಕ್ಕಿ ಅಳತಾನಂತೆ. ಯಾಕೆ ಅಳತೀಯಪ್ಪ, ನೀನು ಗೆದ್ದುಬಿಟ್ಟೆಲ್ಲೋ, ಮೌಂಟ್ ಎವರೆಸ್ಟ್ ಹತ್ತಿದೀಯಾ ಅಂದ್ರೆ ಹೇಳಿದಂತೆ, ಎವರೆಸ್ಟ್ ಏರುವುದು ನನ್ನ ಜೀವನದ ಅತ್ಯಂತ ಉನ್ನತವಾದ ಗುರಿಯಾಗಿತ್ತು, ಈಗ ಅದ್ರ ಏರಿ ಆಯ್ತು, ಈಗ ಇನ್ನು ನನಗೆ ಮತ್ತೇನು ಗುರಿ ಬಂತು ಅಂತ ಕೇಳಿದ. ಇದಕ್ಕಿಂತ ದೊಡ್ಡ ಗುರಿ ಯಾವುದೂ ಇಲ್ಲ, ದುಃಖ ಆಗೋದು ಅದು ನನಗೆ, ಇದು ಹತ್ತಿರದ ಗುರಿ ಹತ್ಬಿಟ್ಟಿದ್ದೀನಿ, ಇನ್ನು ಮುಂದೆ ಜೀವನಕ್ಕೆ ಗುರಿ ಇಲ್ಲದೆ ಬದುಕಬೇಕಲ್ಲ ನಾನು ಅಂತ ಒದ್ದಾಡಿದಂತೆ. ಸಾಧನೆಗಳು ಹೇಗೆ ಬೆಳೀತಾವ್ ನೋಡಿ ಸ್ನೇಹಿತರೆ. ಮುಂದೆ ಅವನ ಆಸೆ ಇತ್ತಲ್ಲ ಮೌಂಟ್ ಎವರೆಸ್ಟ್ ಒಂದೇ ಸಲ ಹತ್ತಬಾರದು ಅಂತ ಹೇಳಿ, ತಮಾಷೆ ಅಂದರೆ ಹಿಲರಿ ಮಗ ಪೀಟರ್ ಅನ್ನೋನು, ತೇನ್ಸಿಂಗ್ನ ಮಗ ಜಾಮ್ಲಿಂಗ್ ತೇನ್ಸಿಂಗ್ ಅನ್ನೋರು ಇಬ್ಬರು ಜೊತೆಯಾಗಿ ತಮ್ಮ ತಮ್ಮ ತಂದೆಯರು ಹತ್ತಿದ್ರಲ್ಲ ಎವರೆಸ್ಟು, ಸರಿಯಾಗಿ 50 ನಂತರ 2003 ಇಬ್ಬರು ಇಬ್ಬರು ಮಕ್ಕಳು ಎವರೆಸ್ಟ್ ನೇರಿ ಅವ್ರ ಸಾಧನೆಯನ್ನು ಮುಂದುವರೆಸಿದರು. ಇದು ನಾನು ದಯವಿಟ್ಟು ನಿಮ್ಮಲ್ಲಿ ಅಪೇಕ್ಷೆ ಮಾಡೋದಿಷ್ಟು, ಮಕ್ಕಳಲ್ಲಿ ಕನಸಿನ ಬೀಜಗಳನ್ನು ಬಿತ್ತಿದರೆ ಮುಂದೆ ಅವು ಸಾಧನೆಯ ಫಲಗಳನ್ನು ಕೊಡ್ತವೆ. ಬಿತ್ತದೆ ಹೋದರೆ ಬೆಳೆ ಹೇಗೆ ಬಂದಿತ್ತು ಸ್ವಾಮಿ? ಹಿರಿಯರಾದ ನಮ್ಮ ಕರ್ತವ್ಯ ಅಂದರೆ ಮಕ್ಕಳೊಳಗೆ ನಿರಾಸೆಯನ್ನು ಅತೃಪ್ತಿಯನ್ನು ತುಂಬೋ ಬದಲು ಸಾಧನೆಯ ಛಲವನ್ನು, ಉದಾತ್ತತೆಯನ್ನು, ಪ್ರೀತಿಯನ್ನು, ಲೋಕ ಸ್ನೇಹವನ್ನು ತುಂಬಬೇಕು. ಹಾಗಾದಾಗ ಮಾತ್ರ ನಮ್ಮ ನಾಳೆಗಳು ಕೂಡ ಸುಂದರವಾಗ್ತವೆ. ನಿನ್ನೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ, ನಾಳೆಗಳನ್ನು ಸುಂದರ ಮಾಡುವುದರಲ್ಲಿ ನಮ್ಮ ಪ್ರಯತ್ನ ಸದಾಕಾಲ ಇರಬೇಕಾಗಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ವಾರ್ತೆಗಳ ವಿವರ: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ದೇಶಕ್ಕೆ ದಾರಿ ತೋರಿಸುತ್ತಿರುವ ಕರ್ನಾಟಕದ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ರಾಜ್ಯ ಸರ್ಕಾರದ್ದು. ಜಾತಿ ಧರ್ಮ ಭಾಷೆ

0: ಮತ್ತು ಪ್ರದೇಶದ ತಾರತಮ್ಯಗಳನ್ನು ಮೀರಿ ಪ್ರತಿ ಕನ್ನಡಿಗನು ಕರ್ನಾಟಕದ ಬೆಳವಣಿಗೆಯಲ್ಲಿ ಪಾಲುದಾರನಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಪಂಚಾಯಿತಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆ ಆಲಿಸಲು ಹೊಸದಾಗಿ ಪ್ರಜಾಸೇವಾ ಇಲಾಖೆ ಸೃಷ್ಟಿಸಲಾಗಿದೆ. ಈ ಇಲಾಖೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲ ಮತ್ತು ಮೂರನೆಯ ಶನಿವಾರ ತಮ್ಮ ಉಸ್ತುವಾರಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ಬಳಿಕ ಹೋಬಳಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ವಿಸ್ತರಿಸಲಾಗುವುದು. ಜೊತೆಗೆ ಪ್ರತಿ ಶಾಸಕರು ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ, ಸಾಮಾಜಿಕ ನ್ಯಾಯ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆ ಜೊತೆಗೆ ರಾಜ್ಯವನ್ನು ಮಾದರಿ ರಾಜ್ಯವಾಗಿ ಮಾಡುವ ಸಂಕಲ್ಪ ರೂಪಿಸಲಾಗಿದೆ. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿದ್ದು ಪರಿಸ್ಥಿತಿಯ ಗಂಭೀರತೆ ಅರಿತು ಕುಡಿಯುವ ನೀರು, ಮೇವು ಮತ್ತು ಅಗತ್ಯ ಪರಿಹಾರ ನೀಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು. ಅಪ್ರತಿಮ ಹೋರಾಟಗಾರರು, ಅಪ್ಪಟ ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿರುವ ಬೆಳಗಾವಿ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದ್ದಾರೆ. ಬೆಳಗಾವಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆಯು ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು. ಅದೇ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಇತರ 7 ಜನರು ಆಂಗ್ಲರ ಬಂದೂಕುಗಳಿಗೆ ಬೆದರದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಂದಗಡದಲ್ಲಿ ನೇಣುಗಂಬಕ್ಕೇರಿದ ಅಪ್ರತಿಮ ದೇಶಭಕ್ತರು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ರಂದು, ವೀರಮರಣವನ್ನಪ್ಪಿದ್ದು ಜನವರಿ 26ರಂದು ಎಂದು ಸ್ಮರಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮತ್ತೊಬ್ಬ ಮಹನೀಯರು ಗಂಗಾಧರ ದೇಶಪಾಂಡೆ, ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ ಖಾದಿ ಭಗೀರಥ ಎಂದು ಗುರುತಿಸಿಕೊಂಡಿದ್ದ ದೇಶಪಾಂಡೆಯವರ ಕೊಡುಗೆ ಅಪಾರ ಎಂದರು. ಬೀದರ್ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಸೋದರತ್ವದ ಭಾವೈಕ್ಯತೆಯ ಜೀವನ ಈ ಜಿಲ್ಲೆಯಲ್ಲಿ ಕಾಣಬಹುದು ಹಾಗೂ ಬಸವಾದಿ ಶರಣರ ನಾಡು, ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತು ಎಂದು ಕರೆಸಿಕೊಳ್ಳುವ ಅನುಭವ ಮಂಟಪ ನಮ್ಮ ಜಿಲ್ಲೆಯಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಿಂದ ಹೊಸದಾಗಿ ನೇಮಕಗೊಂಡಿರುವ 76 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ಪಿಡಿಒಗಳಿಗೆ ಆಗಸ್ಟ್ 1ರಂದು ಖುದ್ದು ಪ್ರಮಾಣ ಪತ್ರ, ನೇಮಕಾತಿ ಪತ್ರ ವಿತರಿಸಿದ್ದು, ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯ ಪ್ರಮಾಣ ವಚನ ಬೋಧಿಸಿದ್ದೇನೆ. ಕಲ್ಯಾಣ ಕರ್ನಾಟಕ ಭಾಗದ 80 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಮುಂಬರ್ತಿ ನೀಡಲಾಗಿದೆ. ರಾಜ್ಯದಲ್ಲಿ ಒಟ್ಟಾರೆ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಕ್ರಮ ಕೈಗೊಂಡಿದ್ದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೊಸದಾಗಿ 1,400 ಹುದ್ದೆಗಳ ಭರ್ತಿಗೆ ಶೀಘ್ರವೇ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದರು. ಹಾಸನ ವಿಮಾನ ನಿಲ್ದಾಣ, ಐಐಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾಧಿಕಾರಿ ಕಚೇರಿ, ನೂತನ ಕಟ್ಟಡ ಹಾಗೂ ಜಿಲ್ಲೆಯಲ್ಲಿ ನಿಂತಿರುವ ಹಾಗೂ ಮಂದಗತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮವಹಿಸಿ ಕೆಲಸ ಮಾಡುವುದಾಗಿ ಅಬಕಾರಿ ಖಾತೆ ಸಚಿವರಾದ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಆರ್ಥಿಕ ಸಮಸ್ಯೆ ಇದ್ದಲ್ಲಿ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಡಲಾಗುವುದು. ಜಿಲ್ಲೆಯ ಅಭಿವೃದ್ಧಿಗೆ ಪಕ್ಷ ಭೇದ ಬೇಡ. ಈ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಐಐಟಿ ಸ್ಥಾಪನೆಗೆ ನಡೆಯುವ ಹೋರಾಟಕ್ಕೆ ಕೈಜೋಡಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಂದಾಣಿಕೆಯಿಂದ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 40 ಕೋಟಿಗೂ ಹೆಚ್ಚು ಯುವಜನತೆ ಇದ್ದಾರೆ.

ಹಾಗಾಗಿ ನಮ್ಮ ದೇಶ ಬೆಳೆಯಬೇಕಾಗಿದೆ. ವಿಶೇಷವಾಗಿ ಯುವಕರು ಬುದ್ಧ ಬಸವ ಅವರ ಹಾದಿಯಲ್ಲಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಾದ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ ಅವರು ಮಾತನಾಡಿದರು. ಭಾರತವು ಜಿಡಿಪಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಇವತ್ತು ದೇಶದಲ್ಲಿ ಶೇಕಡಾ 40% ಆಸ್ತಿ ಹೊಂದಿದ್ದಾರೆ. ಸುಮಾರು 9 ಕೋಟಿ ಜನರು ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಆದರೆ 4.5 ಕೋಟಿ ಜನ ಮಾತ್ರ ತೆರಿಗೆಯನ್ನು ಪಾವತಿಸುತ್ತಿದ್ದಾರೆ. ಅರ್ಹ ತೆರಿಗೆದಾರರು ನಿಯಮಾನುಸಾರ ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸಿದರೆ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಯುವಜನರಲ್ಲಿ ಕ್ರೀಡೆ, ವೈಜ್ಞಾನಿಕ ಮನೋಭಾವ, ಸಂಸ್ಕೃತಿ, ಸಾಮಾಜಿಕ ಸಾಮರಸ್ಯ, ಸಂವಿಧಾನದ ಮೌಲ್ಯಗಳು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಸದುದ್ದೇಶದಿಂದ ರಾಜ್ಯಾದ್ಯಂತ 10,000 ಭಾರತ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದ್ದು, ಪ್ರತಿ ಸಂಘದ ಚಟುವಟಿಕೆಗಳಿಗಾಗಿ ವಾರ್ಷಿಕ 10 ಲಕ್ಷ ಅನುದಾನ ಮಂಜೂರು ಮಾಡಲಾಗುವುದು ಎಂದು ನುಡಿದರು. ಹೊಸದಾಗಿ 1,000 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಬದ್ಧವಾಗಿದೆ. ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳೊಂದಿಗೆ ಶೀಘ್ರದಲ್ಲಿ ಸಮಾಲೋಚನೆ ನಡೆಸಿ ಶಿವಮೊಗ್ಗದಲ್ಲಿಯೇ ಭವ್ಯ ಸಮಾರಂಭವನ್ನು ಆಯೋಜಿಸಲಾಗುವುದು ಎಂದು ಅವರು ನುಡಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಆರಂಭಿಸಿರುವ ವಿಜನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನವನ್ನು ಶಿಕ್ಷಣದೊಂದಿಗೆ ಸಮರ್ಪಕವಾಗಿ ಸಂಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕರಾವಳಿ ಪ್ರದೇಶದ ಯುವಕರ ಭವಿಷ್ಯಕ್ಕೆ ಪೂರಕವಾಗಿ ಜಾಗತಿಕ ಮಟ್ಟದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಕರಾವಳಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಮಲ್ನಾಡ್ ಟೂರಿಸಂ ಕಾರ್ಪೊರೇಷನ್ ಆರಂಭಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ.

0: ಅಲ್ಲಿ ಶೇಕಡ 50% ಸಬ್ಸಿಡಿ ನೀಡಲಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಮಳೆ ಜೂನ್ ಮಾಹೆಯಿಂದ ಪ್ರಸ್ತುತ ದಿನಾಂಕದವರೆಗೆ ವಾಡಿಕೆಯ ಮಳೆ 218 mm ಇದ್ದು, ವಾಸ್ತವಿಕವಾಗಿ ಈವರೆಗೂ 156 mm ಮಳೆಯಾಗಿದ್ದು, ಶೇಕಡ 29% ಮಳೆ ಜಿಲ್ಲೆಯಾದ್ಯಂತ ಕೊರತೆ ಇರುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆ, ಆರ್ಥಿಕತೆ, ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವ ಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 108 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಜನಿಸಿದುದು ಮೃತಿಯನು,
5: ಜನಿಸಿದುದು ಮೃತಿಯನು,
4: ಎಳಸದೆ ಕುಲವ ಬೆಳೆಸುವುದು,
5: ಎಳಸದೆ ಕುಲವ ಬೆಳೆಸುವುದು,
4: ಒಣಗಿದಂತಿರುವ ತೃಣಮೂಲ,
5: ಒಣಗಿದಂತಿರುವ ತೃಣಮೂಲ,
4: ಮೊಳೆಯುವುದು,
5: ಮೊಳೆಯುವುದು,
4: ಮನುಜರಳಿವರು,
5: ಮನುಜರಳಿವರು,
4: ಮನುಜ ಸಂತಾನ ನಿಂತಿಹುದು,
5: ಮನುಜ ಸಂತಾನ ನಿಂತಿಹುದು,
4: ಅಣಗದು ಆತ್ಮದ ಸತ್ವ ಮಂಕುತಿಮ್ಮ,
5: ಅಣಗದು ಆತ್ಮದ ಸತ್ವ ಮಂಕುತಿಮ್ಮ.
3: ಮುಂದಿನ 3-4 ಮುಕ್ತಕಗಳಲ್ಲಿ ಡಿವಿಜಿಯವರು ಬಹಳ ಸುಂದರವಾಗಿ ನಮ್ಮ ಸನಾತನ ಧರ್ಮದ ಮೂಲಭೂತ ಸಿದ್ಧಾಂತಗಳಲ್ಲಿ ಒಂದಾದಂತಹ ಭಗವಂತನ ಸ್ವರೂಪವನ್ನು ವರ್ಣಿಸುವ ಸಚ್ಚಿದಾನಂದ ಘನ ಅನ್ನುವಂಥ ವಿಚಾರದ ಬಗ್ಗೆ ತಿಳಿಸಿಕೊಡ್ತಾರೆ. ಸಚ್ಚಿದಾನಂದ ಅಂದರೆ ಸತ್ ಚಿತ್ ಆನಂದ. ನಾವು ಮೊದಲನೆಯ ಮುಕ್ತಕದಿಂದ ಯಾವ ಒಂದು ಸೃಷ್ಟಿಕರ್ತ ಶಕ್ತಿ ಬ್ರಹ್ಮ ಅಂತ ಕೇಳ್ತಾ ಬಂದ್ವಿ. ಆ ಬ್ರಹ್ಮ ಶಕ್ತಿಯನ್ನು, ಪರಬ್ರಹ್ಮ ಶಕ್ತಿಯನ್ನು ವರ್ಣನೆ ಮಾಡೋದಕ್ಕೆ ನಮ್ಮಲ್ಲಿ ಬಳಸಲಾಗಿರುವಂತಹ 3 ಅತ್ಯಂತ ಮುಖ್ಯ ಪದಗಳು ಅಥವಾ ವಿಚಾರಗಳು, ಸಿದ್ಧಾಂತಗಳು ಅಂತಂದರೆ ಈ 3, ಸತ್, ಚಿತ್ ಮತ್ತು ಆನಂದ. ಎಲ್ಲರ ಅಸ್ತಿತ್ವವೂ ಕೂಡ ಈ ಸತ್ ಚಿತ್ ಆನಂದಕ್ಕೆ ಬಂದು ನಿಲ್ತದೆ ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದ ಚಿಂತನೆಯ ಮೂಲಭೂತ ತತ್ವಗಳಲ್ಲಿ ಒಂದು. ಅದನ್ನು ಮುಂದಿನ 3 ಮುಕ್ತಕಗಳಲ್ಲಿ ಡಿವಿಜಿಯವರು ಸರಳವಾದಂಥ ರೀತಿಯಲ್ಲಿ ನಮಗೆ ವಿವರಿಸ್ತಾರೆ. ನಮ್ಮ ವಿಕಾಸದ ಕಥೆಯನ್ನು ನಾವು ನೋಡಿದರೆ, ಈಗ ಡಾರ್ವಿನ್, ಚಾರ್ಲ್ಸ್ ಡಾರ್ವಿನ್ ಅವರು ತಮ್ಮ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿದರು. ಅದಾದ ನಂತರ ಬೇರೆ ಬೇರೆ ವಿಜ್ಞಾನಿಗಳು ಅದಕ್ಕೆ ಪರಿಷ್ಕರಣೆಯನ್ನು ಮಾಡಿದರು. ಎಲ್ಲದರಲ್ಲೂ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಕಂಡುಬರುವಂಥದ್ದೇನಪ್ಪ ಅಂತಂದರೆ, ಯಾವುದೇ ಜೀವಿಯಾದರೂ ಜೀವಿಸ್ತಾನೇ ಇರಬೇಕು ಅಂತ

0: ಪ್ರಯತ್ನ ಪಡುತ್ತೆ. ಸೊ ನಮ್ಮಲ್ಲೂ ಯಾವಾಗಲೂ ಅದೇ, ಎಷ್ಟು ವರ್ಷ ನಾನು ಬದುಕಬಹುದು ಅನ್ನೋದನ್ನು ನಾನು ಕಾಯ್ತಾ ಇರ್ತೀನಿ. ಆದಷ್ಟು ಹೆಚ್ಚು ಕಾಲ ಬದುಕಬೇಕು, ದೀರ್ಘ ಆಯುಷ್ಯ ನನಗೆ ಬೇಕು. ಸೊ ಶತಮಾನವನ್ನು ನಾನು ನೋಡಬೇಕು. ನಾವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕಾದರೂ ಕೂಡ ಶತಾಯುಷಿಯಾಗು ಅಂತೀವಿ ಅಲ್ವಾ. ಸೊ ದೀರ್ಘಾಯುಷ್ಮಾನ್ ಭವ ಅಂತಂತೀವಿ. ಸೊ ಇದು ಯಾಕೆ ಬಂತಪ್ಪ ಈ ಪದ ಅಂತಂದರೆ, ಎಲ್ಲ ಜೀವಿಗಳಲ್ಲೂ ಮೂಲಭೂತವಾಗಿ ಅಡಕವಾಗಿರುವಂಥ ಒಂದು ಇನ್ಸ್ಟಿಂಕ್ಟ್ ಇದು. ಇದನ್ನ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ತನ್ನ ಜೀವದ ರಕ್ಷಣೆ ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಸಣ್ಣ ಕೂಸು ಕೂಡ ಮಾಡುತ್ತೆ. ಸೊ ಹಾಗೆ ಅದಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಆಹಾರ ತಿಂದರೆ ನನ್ನ ಜೀವ ಉಳಿಯುತ್ತೆ ಅನ್ನೋದು ವೈರ್ಡ್, ಅದು ಮೊದಲೇ ಬಂದ್ಬಿಟ್ಟಿರುತ್ತೆ, ಆಹಾರ ತಗೊಳ್ಳುತ್ತೆ.
1: ಸೊ ಯಾವುದೇ ಜೀವ ಜನಿಸಿದರೂ ಕೂಡ ಅದು
0: ಮೃತಿಯನ್ನು, ಸಾವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಸಾವನ್ನು ಮುಂದಕ್ಕೆ ಹಾಕಕ್ಕೆ ಪ್ರಯತ್ನ ಪಡ್ತಿರುತ್ತೆ, ತಾನು ಉಳಿಬೇಕು ಅಂತಲೇ ಪ್ರಯತ್ನ ಪಡ್ತಿರುತ್ತೆ. ಸೊ ಈ ಸರ್ವೈವಲ್ ಅಂತ ಕರಿತೀವಿ ಇದನ್ನು, ಸರ್ವೈವಲ್ ಇನ್ಸ್ಟಿಂಕ್ಟ್. ಸೊ ಎಲ್ಲ ಜೀವಿಗಳು ಕೂಡ ಸರ್ವೈವ್ ಆಗಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಆ ಸರ್ವೈವ್ ಆಗಕ್ಕೆ ಏನೆಲ್ಲ ರಿಸೋರ್ಸಸ್ ಬೇಕು, ಸಂಪನ್ಮೂಲಗಳು ಬೇಕು, ಆ ಸಂಪನ್ಮೂಲಗಳು ಕಡಿಮೆ ಆಗ್ತಾ ಬರ್ತವೆ ಅಂತ ಅಂದ್ಕೊಳ್ಳೋಣ. ಈಗ ಉದಾಹರಣೆಗೆ ಒಂದು ಹುಲ್ಲುಗಾವಲಿದೆ, ಆ ಹುಲ್ಲುಗಾವಲಲ್ಲಿ ಹುಲ್ಲನ್ನೇ ತಿಂದು ಬೆಳೆಯುವಂಥ ಅನೇಕ ರೀತಿಯ ಜೀವಿಗಳಿದ್ದಾವೆ, ಜಿಂಕೆಗಳು ಅವು ಇವೆಲ್ಲ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಎಲ್ಲವೂ ಹುಲ್ಲನ್ನು ತಿಂತಾ ತಿಂತಾ ಹುಲ್ಲು ಕ್ಷೀಣವಾಗ್ತಾ ಬಂತು. ಸೊ ಕೆಳಗಿರೋ ಹುಲ್ಲನ್ನು ಕೆಲವು ಜಿಂಕೆಗಳು ತಿಂತಾ ಬಂದವು, ಇನ್ನು ಕೆಲವು ಜೀವಿಗಳು ಮೇಲಿರೋಂಥ ಎಲೆಗಳನ್ನು ನೋಡಿದವು. ಸೊ ಅವು ಹುಲ್ಲನ್ನು ಬಿಟ್ಟು ಮೇಲಿರೋ ಎಲೆಗಳನ್ನು ತಿನ್ನಕ್ಕೆ ಪ್ರಾರಂಭ ಮಾಡಿದವು. ಸೊ ವಿಕಾಸದ ಕಥೆ ಹೇಳುತ್ತೆ ಅವುಗಳಲ್ಲಿ ಸ್ವಲ್ಪ ಬದಲಾವಣೆ ಬಂತು, ಹಾಗಾಗಿ ಅದರ ಕತ್ತು ಉದ್ದ ಆಯಿತು. ಸೊ ಈ ಕಥೆಗಳನ್ನು ನಾವು ನಮ್ಮ ಪುಸ್ತಕಗಳಲ್ಲಿ ಕೇಳಿದ್ದೀವಿ. ಸೊ ಸರ್ವೈವಲ್, ಮೊದಲು ನಾನು ಉಳ್ಕೋಬೇಕು ಅಂತ, ಮುಂದೆ ಸಂಪನ್ಮೂಲಗಳು ಕೊರತೆಯಾದಾಗ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಯಾವುದು ಅತ್ಯಂತ ಗಟ್ಟಿಯಾಗಿದೆಯೋ, ಒಂದು 100 ಜಿಂಕೆಗಳಲ್ಲಿ ಯಾವ ಜಿಂಕೆ ಅತ್ಯಂತ ಗಟ್ಟಿಯಾಗಿದೆಯೋ ಅದು ಉಳಿಯುತ್ತೆ, ವೀಕಾಗಿರೋಂಥವು ಸತ್ತೋಗ್ತವೆ. ಸೊ ಹಾಗೆ, ಆದರೆ ವೀಕಾಗಿರೋಂಥ ಜಿಂಕೆ ಸಾಯಿತು ನಿಜ, ಗಟ್ಟಿಯಾಗಿರೋಂಥ ಜಿಂಕೆ ಉಳಿತು. ವೀಕಾಗಿರೋದು ಸತ್ತು ಗಟ್ಟಿಯಾಗಿ ಇರೋದು ಉಳಿದ್ರೂ ಕೂಡ ಉಳಿದಿದ್ದೇನು, ಜಿಂಕೆ. ಸೊ ಹಾಗೆ ಮೃತಿಯನ್ನು ಎಳೆಸದೆ ಕುಲ ಬೆಳೀತಾ ಇದೆ, ಅದು ಅಸ್ತಿತ್ವಕ್ಕೆ ಮೂಲಭೂತವಾದಂಥ ಒಂದು ಕೊಡುಗೆ. ನನ್ನ ಅಸ್ತಿತ್ವವನ್ನು ನಾನು ಮುಂದುವರಿಸ್ಕೊಂಡೇ ಹೋಗ್ತಾ ಇರ್ತೀನಿ ಅಂತ. ಅದೇ ರೀತಿಯಲ್ಲಿ ಬೇಸಿಗೆ ಕಾಲದ ನಮ್ಮ ಕೋಟೆ ತಾಲೂಕಿನ ಕಾಡುಗಳನ್ನೇ ನಾವು ನೋಡಿದರೆ ಕಾಣೋದು ಯಾವುದು ಕೂಡ ಹಸಿರು ಕಾಣಲ್ಲ, ಯಾಕೆ ಎಲ್ಲ ಎಲೆಗಳು ಕೂಡ ಉದುರು ಹೋಗಿರುತ್ತೆ. ಅದಕ್ಕೆ ಈ ಕ್ಷೇತ್ರದ ಕಾಡುಗಳು, ನಾವು ಅದನ್ನೆಲ್ಲ ಕ್ಲಾಸಿಫೈ ಮಾಡಿದಾಗ ಈ ಕ್ಷೇತ್ರದ ಕಾಡುಗಳನ್ನು ಡ್ರೈ ಡೆಸಿಡ್ಯುವಸ್ ಫಾರೆಸ್ಟ್ಸ್ ಅಂತ ಕರಿತೀವಿ. ಅಂದರೆ ಒಣಗಿ ಎಲೆಗಳೆಲ್ಲ ಉದುರಿ ಹೋಗುವಂಥ ಮರಗಳೇ ಇಲ್ಲಿರುವಂಥವು. ಬೇಸಿಗೆಯಲ್ಲಿ ಎಲ್ಲ ಮರಗಳು ಕೂಡ ತಮ್ಮ ಎಲೆಗಳನ್ನು ಉದುರಿಸ್ಬಿಡ್ತವೆ. ಯಾಕೆ ಉದುರಿಸ್ತವೆ ಅಂದರೆ ಅದು ಕೂಡ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಎಲೆಗಳು ಇದ್ದಷ್ಟು ಆ ಎಲೆಗಳಿಂದ ಟ್ರಾನ್ಸ್ಪಿರೇಷನ್ ಅನ್ನುವಂಥ ಒಂದು ಕ್ರಿಯೆ ನಡೆಯುತ್ತೆ. ಮರದಲ್ಲಿರುವಂತಹ ನೀರಿನ ಅಂಶ ಎಲೆಗಳ ಮೂಲಕ ಪರಿಸರಕ್ಕೆ ಹೊರಟೋಗ್ತಾ ಇರುತ್ತೆ. ಸೊ ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅಂತಂದರೆ ಎಲೆಗಳೆಲ್ಲ ಉದುರೋಗ್ಬೇಕು. ಸೊ ಹಾಗೆ ಸರ್ವೈವಲ್ಗೋಸ್ಕರ ಎಲ್ಲ ಮರಗಳು ಕೂಡ ತಮ್ಮ ಎಲೆಗಳನ್ನು ಉದುರಿಸ್ಬಿಡ್ತವೆ. ನೆಲವು ಕೂಡ ಪೂರ್ತಿ ಬರಡಾಗಿ ಕಾಣುತ್ತೆ, ಅಲ್ಲೇನು ಇಲ್ವೇ ಇಲ್ವೇನೋ ಅಂತ, ಬರೀ ಮಣ್ಣು ಮಾತ್ರ ಕಾಣಿಸ್ತಾ ಇರುತ್ತೆ, ಮಣ್ಣಿನ ಬಣ್ಣ ಮಾತ್ರ ಕಾಣಿಸ್ತಾ ಇರುತ್ತೆ. ಆದರೆ ಒಂದು ಮೊದಲನೆಯ ಮಳೆಯಾಗಲಿ, ಇಂಥ ಒಂದು ವಿಸ್ಮಯ, ಏನೂ ಇಲ್ವೇ ಇಲ್ವಾ ಬರೀ ಮಣ್ಣೇ ಇದೆ ಅಂತ ಅನ್ನೋಂಥ ಜಾಗದಲ್ಲಿ ಅದರ ಒಳಗಡೆ ಇದ್ದಂಥ ಹುಲ್ಲಿನ ಬೇರು ಈಗ ಸಡನ್ನಾಗಿ ಜೀವ ತಳೆಯುತ್ತೆ. ಇದ್ದಕ್ಕಿದ್ದಂತೆ ಮಣ್ಣಿನ ಮೇಲೆ ನಾವು ಹಸಿರನ್ನು ಕಾಣೋದಕ್ಕೆ ಪ್ರಾರಂಭವಾಗುತ್ತೆ. ಹಾಗೆ ಯಾವ ದೊಡ್ಡ ಮರ, ಅದರಲ್ಲಿ ಒಂದು ಎಲೆ ಕೂಡ ಇಲ್ಲ, ಇನ್ನೇನಿದೆಲ್ಲ ಒಣಗೋಯ್ತು ಅಂತ ಅನ್ಕೊಳ್ತಾ ಇದ್ದಂಥ ಮರ, ನೀರು ಬೀಳ್ತಾ ಇದ್ದಂತೆ, ಮಳೆ ಬರ್ತಾ ಇದ್ದಂತೆ, ಮಳೆಯನ್ನು ಸ್ವಾಗತಿಸಕ್ಕೋ ಏನೋ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಎಕ್ಸ್ಪ್ಲೋಷನ್, ಒಂದು ವಿಸ್ಫೋಟ, ಹಸಿರಿನ ವಿಸ್ಫೋಟವಾಗುತ್ತೆ. ಎಲ್ಲ ಕಡೆ ಎಲೆಗಳು ಕಾಣಿಸಕ್ಕೆ ಶುರುವಾಗುತ್ತೆ. ಮಳೆಗಾಲದ ಸಮಯದಲ್ಲಿ ಇಲ್ಲಿನ ಕಾಡನ್ನು ನೋಡೋದೇ ಒಂದು ಚಂದ, ಅಂತಹ ಒಂದು ಹಸಿರು, ಎಲ್ಲ ಕಡೆ ಹಸಿರು ಕಾಣಿಸ್ತಾ ಇರುತ್ತೆ. ಇದಕ್ಕೆ ಸ್ವಲ್ಪ ತಿಂಗಳು ಮುಂಚೆ ಏನಾಗಿತ್ತು, ಒಂದು ಎಲೆ ಕೂಡ ಇರಲಿಲ್ಲ. ಅದೇನು ತೋರಿಸುತ್ತೆ ಅಂತಂದರೆ ಯಾವ ಒಂದು

0: ತೃಣವೂ ಕೂಡ ತನ್ನ ಜೀವವನ್ನು ಸಂಪೂರ್ಣವಾಗಿ ಬಿಟ್ಕೊಟ್ಟಿರಲ್ಲ, ಯಾವ ಮರವೂ ತನ್ನ ಜೀವವನ್ನು ಸಂಪೂರ್ಣವಾಗಿ ಬಿಟ್ಕೊಟ್ಟಿರಲ್ಲ, ಇನ್ನೂ ಉಳಿಬೇಕು ಅಂತಲೇ ಕಾಯ್ತಾ ಇರುತ್ತೆ. ಅವಕಾಶ ಸಿಕ್ಕಿದ ತಕ್ಷಣ ಮತ್ತೆ ಅದು ಚಿಗುರುತ್ತೆ. ಆ ಚಿಗುರದ ಸಂದರ್ಭದಲ್ಲಿ ಬರೀ ಎಲೆಗಳು ಚಿಗುರಲ್ಲ, ಅದರಲ್ಲಿ ಹೂವು, ಹಣ್ಣು, ಹಣ್ಣಿನಲ್ಲಿ ಬೀಜ ಮತ್ತೆ ಚಿಗುರುತ್ತೆ. ಸೊ ಆ ಬೀಜ ಬಿದ್ದು ಫಲವತ್ತಾದಂಥ ಭೂಮಿಯಲ್ಲಿ ಮತ್ತೊಮ್ಮೆ ಮೊಳಕೆ, ಮತ್ತೊಮ್ಮೆ ಸಸಿ, ಮತ್ತೊಮ್ಮೆ ಮರ. ಸೊ ಹಾಗೆ ಯಾವ ಜೀವಿಯೂ ಕೂಡ ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಅಂತ ಆಗಲ್ಲ. ಹಾಗೆ ಮನುಷ್ಯ ಕೂಡ ಹಾಗೆ, ಮನುಜರು ಅಳಿವರು. ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ಆ ವ್ಯಕ್ತಿಗೆ ಒಂದು ಸಾವು ಅಂತ ಇರುತ್ತೆ, ಅದುವೇ. ಆದರೆ ಮನುಜ ಸಂತಾನ, ಮನುಜ ಕುಲ, ಅದು ಅವರ ಸಂತಾನದ ಮೂಲಕ ಮುಂದುವರಿತಾನೆ ಹೋಗುತ್ತೆ. ಅದಕ್ಕೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಪ್ರಸಿದ್ಧವಾದಂಥ ಸ್ಟೇಟ್ಮೆಂಟ್ ಇದೆ, ಹ್ಯೂಮನ್ ಬೀಯಿಂಗ್ಸ್ ಡೈ ಬಟ್ ಹ್ಯೂಮ್ಯಾನಿಟಿ ಸರ್ವೈವ್ಸ್. ಮನುಷ್ಯ ಒಬ್ಬ ವ್ಯಕ್ತಿ ಸಾಯಕ್ಕೆ ಸಾಧ್ಯ, ನಾವು ನೋಡ್ತೀವಿ, ಆದರೆ ಮನುಷ್ಯನ ಸಂತಾನ ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ಸೊ ನಮ್ಮ ತಲೆಮಾರುಗಳನ್ನು ನಾವು ಲೆಕ್ಕ ಹಾಕಿದರೆ ಹಬ್ಬಬ್ಬ ಅಂದರೆ ಒಂದು 3-4 ತಲೆಮಾರುಗಳನ್ನು ನಾವು ನೆನಪಿಸ್ಕೊಳ್ಬೋದು, ಒಂದು 100 ತಲೆಮಾರನ್ನು ಮಾತ್ರ ನಾವು ನೆನಪಿಸ್ಕೊಳ್ಬೋದು. ಆದರೆ ಮನುಷ್ಯರಿರುವಂಥದ್ದು ಅದೆಷ್ಟೋ 1000 ವರ್ಷಗಳಿಂದ ಭೂಮಿ ಮೇಲಿದ್ದಾರೆ, ಅದಕ್ಕಿಂತ ಅದೆಷ್ಟೋ 1000 ವರ್ಷಗಳಿಂದ ಜೀವ ಇಲ್ಲಿ ಮುಂದುವರಿತಾ ಇದೆ. ಆ ಜೀವ ಬರೋಕ್ಕೆ ಮುಂಚೆಯೂ ಕೂಡ ಜಡ ಜಗತ್ತು ಇತ್ತು. ಸೊ ನಮ್ಮ ಕಣ್ಣೆದುರಿಗೆ ಯಾವುದೋ ಒಂದು ನಶಿಸಿ ಹೋಯಿತು, ಅಯ್ಯೋ ಹೊರಟೋಯ್ತಲ್ಲ ಅಂತ ನಾವು ಗೋಳಾಡ್ತೀವಿ. ಸ್ವಲ್ಪ ನಾವು ಹಿಂದಿನ ವಿಚಾರವನ್ನು ನೋಡಿದಾಗ ಈ ಅಸ್ತಿತ್ವ ಅನ್ನೋದೇನಿದೆಯೋ ಆ ಅಸ್ತಿತ್ವ ಯಾವತ್ತಿಗೂ ಇದ್ದದ್ದೇ. ಯಾವುದಾದರೂ ಒಂದು ರೂಪದಲ್ಲಿ ಈ ಅಸ್ತಿತ್ವ ಅನ್ನೋದು ಇದ್ದೇ ಇರುತ್ತೆ. ನಾನು ಶಾಶ್ವತವಲ್ಲ, ಮನುಷ್ಯ ಶಾಶ್ವತವಲ್ಲ, ಆದರೆ ಅಶಾಶ್ವತವಾದಂತಹ ಒಂದು ಇರುವಿಕೆ ಇದೆ. ಆ ಇರುವಿಕೆಯನ್ನೇ ನಾವು ಸತ್ ಅಂತ ಕರಿತೀವಿ. ಬೇರೆ ನಾನು ನೀನುಗಳೆಲ್ಲವೂ ಅಳಿದು ಹೋದ ಮೇಲೂ ಕೂಡ ಮುಂದುವರಿತಾನೇ ಇರೋಂತಹ ಸಾವೇ ಇಲ್ಲದ ಒಂದು ಅಸ್ತಿತ್ವ ಇದೆ. ಆ ಅಸ್ತಿತ್ವವೇ ಸತ್ ಅನ್ನುವಂಥದ್ದು. ಆ ಆತ್ಮದ ಸತ್ವ ಯಾವತ್ತಿಗೂ ಅಣಗೋದಿಲ್ಲ. ಆ ಸತ್ವ ಅನ್ನುವಂಥದ್ದು ಭಗವಂತನ ಒಂದು ರೂಪ ಅಂತ ನಮಗಿಲ್ಲಿ ಹೇಳ್ಕೊಡ್ತಾ ಇದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 108 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಜ್ಞಾನಸುಧ ಸಿರಿತನದ ನೆರಳಿನಲ್ಲಿ ಕರಗುತ್ತಿರುವ ಬಾಂಧವ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಿರಿತನದ ನೆರಳಲ್ಲಿ ಕರಗುತ್ತಿರುವ ಬಾಂಧವ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಸಂಬಂಧಗಳು ಹಣದ ಮೇಲೆ ನಿಂತಿದೆ ಎನ್ನುವುದು ಇತ್ತೀಚಿನ ಜೀವನದ ನಡೆಯಾಗಿದೆ. ಹಣ ಜೀವನದ ಅಗತ್ಯಗಳನ್ನು ನೀಡಬಲ್ಲದು. ಗುಣ ಸಮಾಜದಲ್ಲಿ ನಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಹಣದ ಸುಖ ಕ್ಷಣಿಕ, ಆದರೆ ಸಂಬಂಧಗಳು ಜೀವನ ಪೂರ್ತಿ ನೆರಳಾಗಿ ಕಾಯುತ್ತವೆ. ಗಟ್ಟಿಯಾದ ಸಂಬಂಧ ಮುಖ್ಯ. ಡಿಜಿಟಲ್ ಕಾಲಘಟ್ಟದಲ್ಲಿ ಯುವಕ ಯುವತಿಯರು ಅಗತ್ಯವನ್ನು ಮೀರಿ ಹೆಚ್ಚು ದುಡಿಯುತ್ತಿದ್ದಾರೆ. ದುಡಿಮೆಯ ಜೊತೆ ಜೊತೆಯಲ್ಲಿ ಸಂಬಂಧಗಳು, ಮಾನವೀಯತೆ, ಕರುಣೆ ಮುಂತಾದವುಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇವರುಗಳಿಗೆ ಬಡತನದಲ್ಲಿ ಇಲ್ಲದ ಮನುಷ್ಯನ ಅಹಂ, ಮದ, ಮತ್ಸರ ಶ್ರೀಮಂತಿಕೆಯಲ್ಲಿ ಇರುವುದೇತಕ್ಕೆ? ಬಡತನದಲ್ಲಿ ಇರುವ ನಿಷ್ಕಲ್ಮಶ ಪ್ರೀತಿ ಶ್ರೀಮಂತಿಕೆ ಬಂದಾಗ ಇಲ್ಲ.

ವಾಗುವುದೇಕೆ? ಬಾಲ್ಯದಲ್ಲಿ ಇರುವ ಮುಗ್ಧತೆ ಹಾಗೂ ದೊಡ್ಡತನ ಬೆಳೆಯುತ್ತಿದ್ದಂತೆ ಕಡಿಮೆಯಾಗುತ್ತಾ ಹೋಗುವುದು, ಬಡತನದ ಬೆಸುಗೆ ಶ್ರೀಮಂತಿಗೆ ಬರುತ್ತಿದ್ದಂತೆ ಬಿರುಕು ಬಿಟ್ಟುಕೊಳ್ಳುತ್ತದೆ. ಸಂಬಂಧಗಳಲ್ಲಿನ ಬಾಂಧವ್ಯದ ಕಥೆಯು ವಿಚಿತ್ರವೆನಿಸುತ್ತದೆ, ಆದರೂ ವಾಸ್ತವ ಸೃಷ್ಟಿಯ ನಿಯಮವು ಇರಬಹುದು. ಬಡತನದ ಕಷ್ಟದಲ್ಲಿ ಮತ್ತೊಬ್ಬ ಬಡವ ಎಗಲುಕೊಟ್ಟು ನಿಲ್ಲುತ್ತಾನೆ, ಹಣ ಆಸ್ತಿ ಅಧಿಕಾರ ಸೇರುತ್ತಿದ್ದಂತೆ ದೂರವಾಗುತ್ತಾನೆ ಎನ್ನುವುದು ಜೀವನದ ನಗ್ನ ಸತ್ಯ. ಆ ಹೊತ್ತಿಗೆ ಆಗುವಷ್ಟು ದುಡಿದು ತಿನ್ನುವವನು ನಾನು ಎನ್ನುವುದಿಲ್ಲ, ನಾನು ಎನ್ನುವ ಭಾವನೆಯುಳ್ಳವನಾಗಿರುತ್ತಾನೆ. ಇರುವುದನ್ನು ಹಂಚಿ ತಿನ್ನುವ ಬಡವ, ಅದೇ ಬಡವ ಸಿರಿವಂತನಾದರೆ ಕೂಡಿಡುವುದರಲ್ಲಿ ಆಸಕ್ತಿ ತೋರುತ್ತಾ ಉಳಿದವರಿಂದ ದೂರವಾಗುತ್ತಾನೆ. ಬೆಳಿಗ್ಗೆ ಮತ್ತು ಸಂಜೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿಕೊಳ್ಳುವುದರಲ್ಲೇ ಮಗ್ನನಾಗಿರುತ್ತಾನೆ. ಕಾಸಿಗೆ ಕಾಸು ಸೇರಿಸಿ ಉಳಿತಾಯ ಮಾಡುವುದರಲ್ಲಿ ಮುಳುಗಿ ಇತರೆಲ್ಲ ಸಂಬಂಧಗಳಿಗೆ ತಿಲಾಂಜಲಿ ಇಡುತ್ತಾನೆ. ಸಿರಿ ಬಂದಾಗ ನಮ್ಮವರೆಂದು ಬಂಧು ಬಳಗಕ್ಕೂ ದಾನ ಧರ್ಮ ಮಾಡುವವರು ಇರುತ್ತಾರೆ. ಅವರ ಸಂಖ್ಯೆ ಕಡಿಮೆ, ಗಳಿಸಿದ್ದರಲ್ಲಿ ಒಂದಂಶ ಅವಶ್ಯಕತೆ ಇರುವವರಿಗೆ ಉದಾರತೆಯಿಂದ ದಾನ ಧರ್ಮಕ್ಕೆ ವಿನಿಯೋಗಿಸುವ ಮಹಾದಾನಿಗಳು ನಮ್ಮ ನಡುವೆ ಇಂದಿಗೂ ಇದ್ದಾರೆ. ಎಲ್ಲ ಸಿರಿವಂತರು ಒಂದೇ ಎನ್ನಲಾಗದು, ಆದರೂ ಶ್ರೀಮಂತಿಕೆ ಎನ್ನುವುದು ಗುಣಕ್ಕೆ ಒಂದು ಬಗೆಯ ದೇಹದೊಳಗಿನ ಬ್ಯಾಕ್ಟೀರಿಯಾ ಇದ್ದಂತೆ. ಅವುಗಳಲ್ಲಿ ಎರಡು ಬಗೆ, ಒಂದು ಉಪಯುಕ್ತ ಮತ್ತೊಂದು ಮಾರಕ ಬ್ಯಾಕ್ಟೀರಿಯಾಗಳು. ಮಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದಕ್ಕೆ ಸಜ್ಜನಿಕೆಯ ಚಿಕಿತ್ಸೆ ಅಗತ್ಯವಿದೆ. ಆಸ್ತಿವಂತನಾದಾಗ ಮೊದಲು ಮೈಗೂಡಿಸಿಕೊಳ್ಳುವುದು ಸ್ವಾವಲಂಬನೆ. ನನಗೆ ಯಾರು ಬೇಕಿಲ್ಲ ಎಂಬ ಅಹಂ ಬೆಳೆಯುತ್ತದೆ. ಪ್ರೀತಿಗೆ ಅವಕಾಶ ಇರುವುದಿಲ್ಲ. ಯಾರು ಎಷ್ಟು ಗಳಿಸಿದರು ಎಂಬ ಹೋಲಿಕೆಯಲ್ಲಿ ಇರುತ್ತಾನೆ. ಸುಮ್ಮನಾಗುತ್ತಾನೆಯೇ? ಇಲ್ಲ, ಅವನಿಗಿಂತಲೂ ದೊಡ್ಡದಾಗಿ ಬೆಳೆಯಲು ಮಾರ್ಗಗಳನ್ನು ಹುಡುಕುತ್ತಾನೆ. ಅವನಿಗೆ ಅರಿವಿಲ್ಲದಂತೆ ಬೇರೆಯವರ ಹೇಳಿಕೆಯನ್ನು ಸಹಿಸುವುದಿಲ್ಲ. ಹೊಟ್ಟೆಕಿಚ್ಚು, ಅಲ್ಲಿಗೆ ಸಂಬಂಧಗಳು, ಮಾನವೀಯತೆ, ಪ್ರೀತಿ, ಕರುಣೆ ಎಲ್ಲವೂ ಗೌಣವಾಗುತ್ತವೆ. ಬೆಳೆಯಬೇಕು, ಎತ್ತರಕ್ಕೆ ಬೆಳೆಯಬೇಕು ಎನ್ನುವ ತುಡಿತವು ಹಣ ಸೇರುತ್ತಿದ್ದಂತೆ ಏರಿಕೆಯಾಗುವುದು, ಶ್ರೀಮಂತಿಕೆ ಹೆಚ್ಚಾಗುತ್ತಿದ್ದಂತೆ ಮನಸ್ಸಿನ ಗೋಡೆಗಳು ಬೆಳೆಯುತ್ತವೆ, ಮನೆಯ ಕಾಂಪೌಂಡ್ ಗೋಡೆಗಳು ಎತ್ತರವಾಗುತ್ತವೆ. ನನಗೆ ಯಾರು ಬೇಕಿಲ್ಲ, ನಾನು ಹಣವಂತ ಎನ್ನುವ ಭಾವನೆ ಬೆಳೆದು ಬಿಡುತ್ತದೆ. ಪ್ರೀತಿಯೇ ಆದ್ಯಾವರು ತಂದ, ಆಸ್ತಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬಾನೇ, ದಿನವೂ ನಿತ್ಯವೂ ಗಾದೀನೇ, ನನ್ನ ನಿನ್ನ ಪಾಲಿಗೆ ದೂರದ ಬೆಟ್ಟ ಸಿನಿಮಾ ಈ ಹಾಡಿನ ಸಾಲುಗಳಿವು. ಒಂದೊತ್ತು ಊಟಕ್ಕೂ ಕಷ್ಟವಿರುವ ಕುಟುಂಬ ಪ್ರೀತಿಯಲ್ಲಿ ಹಸಿವನ್ನು ಮರೆಯುತ್ತಾರೆ. ಬಡತನದ ನೋವಲ್ಲಿ ಅನುಭವಿಸುವ ಪ್ರೀತಿಗೆ ಶಕ್ತಿ ಜಾಸ್ತಿ. ಶ್ರೀಮಂತಿಕೆಯಲ್ಲಿ ಪರಸ್ಪರ ಉಡುಗೊರೆಗಳನ್ನು ಕೊಟ್ಟು ಸಂಬಂಧಗಳನ್ನು ಹಣದಲ್ಲಿ ವಿನಿಮಯ ಮಾಡಿಕೊಳ್ಳುತ್ತಾರೆ. ಬಡವರು ಹೃದಯದೊಳಗಿನ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ. ಬಡವನಾಗಿ ಇರಬೇಕು ಎನ್ನುವ ಉದ್ದೇಶ ನನ್ನದಲ್ಲ. ಬೆಳೆಯೋಣ, ಉತ್ತುಂಗಕ್ಕೆ ಏರೋಣ, ಪ್ರೀತಿಯು ಇರಲಿ, ಸಂಬಂಧಗಳು ಉಳಿಯಲಿ, ಹಣ ಗುಣದೊಂದಿಗೆ ಸೇರಲಿ. ದುಡ್ಡು ಎನ್ನುವುದು ಹವಾಮಾನದ ಹುತ್ತವನ್ನು ನಮ್ಮ ಸುತ್ತ ಕಟ್ಟಿ ಅದರೊಳಗೆ ಬಿಡುವ ಹಾವೇ ಶ್ರೀಮಂತಿಕೆ. ಹುತ್ತದೊಳಗಿನ ಹಾವು ವಿಷವನ್ನು ಕಾರುತ್ತಿರುತ್ತದೆ. ನಮ್ಮ ಬಳಿ ಬರುವವರೆಲ್ಲ ನನ್ನ ಹಣ ನೋಡಿಯೇ ಬರುತ್ತಿದ್ದಾರೆ ಎಂಬ ಅನುಮಾನದ ಬೀಜ ಮೊಳೆಯುತ್ತದೆ. ಈ ಅನುಮಾನವೇ ಸಂಬಂಧಗಳನ್ನು ದೂರ ತಳ್ಳುತ್ತದೆ. ಶ್ರೀಮಂತಿಕೆಯಲ್ಲಿರುವ ವ್ಯಕ್ತಿ ಎದುರು ಬಾಲ್ಯದ ಗೆಳೆಯ ಅಥವಾ ಪರಿಚಿತ ಬಡವನು ಸಿಕ್ಕರೆ ಕಂಡರು ತಪ್ಪಿಸಿಕೊಂಡು ಕಾಣದಂತೆ ಹೋಗುತ್ತಾನೆ. ಅದೇ ಪಾತ್ರಗಳನ್ನು ಅದಲು ಬದಲಿಸಿ ನೋಡಿ ಬಡವ ಪ್ರೀತಿಯಿಂದ ಮಾತನಾಡಿಸಿ ಆತಿಥ್ಯಕ್ಕೆ ಕರೆಯುತ್ತಾನೆ. ಅವನಿಗಿಲ್ಲದ್ದು ಇವನಲ್ಲಿ ಏಕಿದೆ? ಅದುವೇ ಹಣದ ಗುಣ ಮತ್ತು ಗಮ್ಮತ್ತು. ಬದುಕು ನಡೆಸಲು ಹಣ, ಆಸ್ತಿ, ಅಂತಸ್ತು ಬೇಕು, ನಿಜ. ಇವುಗಳೇ ಬದುಕಾಗಬಾರದು. ಶ್ರೀಮಂತಿಕೆ ಬಂದ ಮೇಲೂ ಸಂಬಂಧ, ಆತ್ಮೀಯತೆ, ಸರಳತೆ ಮತ್ತು ಪರಸ್ಪರ ಗೌರವ ಉಳಿಸಿಕೊಳ್ಳುವವನೇ ನಿಜವಾದ ಶ್ರೀಮಂತ. ಪರಿಶುದ್ಧವಾದ ಮನಸ್ಸು ಇದ್ದವರಿಗೆ ಸಿರಿತನ ಬಂದರೂ ತಲೆಗೇರದು. ಸಂಬಂಧಗಳು ಕುಟುಂಬದೊಳಗೂ ದುರ್ಬಲವಾಗಿವೆ. ಕಂಪ್ಯೂಟರ್, ಅಂತರ್ಜಾಲ, ಡಿಜಿಟಲ್ ಮಾಧ್ಯಮಗಳು, ಕೃತಕ ಬುದ್ಧಿಮತ್ತೆ, ಸಾಮಾಜಿಕ ಜಾಲತಾಣ ಇತ್ಯಾದಿಗಳು ಬಂದ ನಂತರ ಹುಟ್ಟಿದ ಪೀಳಿಗೆಯವರೆಗೆ ಸಂಬಂಧ ಎನ್ನುವ ಭಾವನಾತ್ಮಕ ಪದವು ನಾಶವಾಗಿರುವುದು ಇವತ್ತಿನ ಮದುವೆಗಳನ್ನು ಹಾಗೂ ಕುಟುಂಬಗಳನ್ನು ನೋಡಿದರೆ ಬದುಕಿನ ಜಟಕಾಬಂಡಿ ಎತ್ತ ಸಾಗುತ್ತಿದೆ
ಎನ್ನುವುದು ಪ್ರಶ್ನೆಯ

0: ಆಗಿ ಕಾಡದೇ ಇರದು. ಸಂಬಂಧಗಳು ಸಡಿಲವಾಗಿರುವುದಕ್ಕೆ ಪ್ರಪಂಚ ಗ್ಲೋಬಲ್ ವಿಲೇಜ್ ಆಗಿರುವುದು ಒಂದು ಕಾರಣ. ಒಂದು ಕಾಲದಲ್ಲಿ ಊರಿನ ಅಕ್ಕಪಕ್ಕದ ಹಳ್ಳಿಗಳಿಂದಲೂ ಹೆಣ್ಣು ಮಕ್ಕಳನ್ನು ಕೊಟ್ಟು ತರುತ್ತಿರಲಿಲ್ಲ. ಅಷ್ಟು ದೂರಕ್ಕೆ ನನ್ನ ಮಗಳನ್ನು ಕೊಡಬೇಕಾ ಎನ್ನುತ್ತಿದ್ದವರು. ಈಗ ವಿದೇಶಕ್ಕೆ ಹೆಣ್ಣು ಮಕ್ಕಳನ್ನು ಏಕಾಂಗಿಯಾಗಿ ಕಳುಹಿಸಿಕೊಡುತ್ತಿದ್ದಾರೆ. ಅದು ಒಂದೇ ಊರಿನ ಕರುಳುಬಳ್ಳಿ ಸಂಬಂಧಗಳಲ್ಲೇ ಸುತ್ತುವರಿಯುತ್ತಿತ್ತು. ಕಾಲಕ್ರಮೇಣ ಪಕ್ಕದೂರು ದೂರದೂರು ವರ ರಾಜ್ಯದವರೆಗೂ ದಾಟಿ ವಿದೇಶದವರೆಗೂ ಹಬ್ಬಿದೆ. ಆದರೆ ಸಂಬಂಧಗಳು ಗಟ್ಟಿಯಾಗಲಿಲ್ಲ. ಸಂಸಾರದಲ್ಲಿ ಏರುಪೇರಾದರೆ ತಿಳಿಯಳಿ ಜೋಡಿಸುವವರಿಲ್ಲ. ಮಕ್ಕಳು ಇರಲೇಬೇಕೆಂಬ ಕಡ್ಡಾಯವಿಲ್ಲ. ನೆಂಟರಿಷ್ಟರು ಬಂಧು ಬಾಂಧವರು ಬಂದು ಹೋಗುವ ಅಥವಾ ನಾವೇ ಹೋಗಿ ಬರುವ ಪದ್ಧತಿ ಸಂಪೂರ್ಣ ನಿಂತಿದೆ. ಹೆತ್ತವರು ಮರಣ ಹೊಂದಿದ್ದರೆ ಅಂತ್ಯಕ್ರಿಯೆಗೂ ಬರುವುದಕ್ಕೆ ಸಮಯವಿಲ್ಲ. ಸಾಗರದಾಚೆ ಊರಿಂದ ಸಕಾಲದಲ್ಲಿ ಬರಲಾಗದು. ಈವೆಂಟ್ ಮ್ಯಾನೇಜ್
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೃಢ ಸಂಕಲ್ಪ ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. FIH ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ವಾರ್ತೆಗಳ ವಿವರ: ದೇಶ ನಿನ್ನೆ ತನ್ನ 80th ಸ್ವಾತಂತ್ರ್ಯ ದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಕೆಂಪುಕೋಟೆಯಿಂದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಪ್ರಮುಖ ಘೋಷಣೆಗಳನ್ನು ಮಾಡಿದರು. ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು ತಮ್ಮ ದೃಢ ಸಂಕಲ್ಪ ಮತ್ತು ಸಮರ್ಪಣಾ ಭಾವದಿಂದ ಭಾರತವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದರು. ದೊಡ್ಡ ಕನಸುಗಳು ಮತ್ತು ದೃಢ ಸಂಕಲ್ಪಗಳು ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಅವರು ಪ್ರತಿಪಾದಿಸಿದರು. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಯುವ ಜನರು ಮತ್ತು ಮಹಿಳೆಯರ ಸಬಲೀಕರಣ ಅತ್ಯಗತ್ಯ ಎಂದ ಪ್ರಧಾನಿ, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಅಭ್ಯರ್ಥಿಗಳಿಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ನೀಡಲಾಗುವುದು ಎಂದು ಘೋಷಿಸಿದರು. ಇದರ ಜೊತೆಗೆ ಮುಂಬರುವ 1 ವರ್ಷದಲ್ಲಿ ಒಟ್ಟು 1 ಕೋಟಿ ಯುವಕ ಯುವತಿಯರಿಗೆ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಅವರು ಪ್ರಕಟಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಜಾರಿಗೊಳಿಸುವ ವಿಚಾರವನ್ನು ರಾಜಕೀಯ ಸಂಘರ್ಷವನ್ನಾಗಿ ಮಾಡದೆ ಎಲ್ಲಾ ಪಕ್ಷಗಳು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಕೆಂಪುಕೋಟೆಯ ಆವರಣದಿಂದ ದೇಶವನ್ನು ಉದ್ದೇಶಿಸಿ 80th ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಾತನಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು, ಮಹಿಳೆಯರನ್ನು ಗೌರವಿಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಬಂದು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ದೇಶದ ಮಹಿಳೆಯರಿಗೆ 33% ಪ್ರಾತಿನಿಧ್ಯ ಶೀಘ್ರದಲ್ಲೇ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಭಾರತದ ನೀತಿಗಳನ್ನು ರೂಪಿಸುವಲ್ಲಿ ಮಹಿಳೆಯರಿಗೆ ತಮ್ಮ ಕೊಡುಗೆ ನೀಡಲು ಅವಕಾಶ ಕಲ್ಪಿಸಬೇಕು ಎಂದು ಅವರು ಹೇಳಿದರು. ಕೇಂದ್ರ ಸಹಕಾರ ಸಚಿವರಾದಂತಹ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಅಳ್ವಾರ್ನ ಸರಸ್ ಡೈರಿ ಸಂಕೀರ್ಣದಲ್ಲಿ ನೂತನ ಡೈರಿ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವಿವಿಧ ಹಾಲು ಒಕ್ಕೂಟಗಳ ಡೈರಿ ಸಂಸ್ಕರಣಾ ಘಟಕಗಳು ಹಾಗೂ ಜಾನುವಾರುಗಳ ಮೇವಿನ ಘಟಕಗಳನ್ನು ಅವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜಸ್ಥಾನದ 17 ಜಿಲ್ಲೆಗಳಲ್ಲಿ ಒಟ್ಟು 6,262 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಾಗುವುದು. ಉದ್ಯೋಗ ಉತ್ಸವದ ಅಂಗವಾಗಿ ಹೊಸದಾಗಿ ನೇಮಕಗೊಂಡ 10,500ಕ್ಕೂ ಅಧಿಕ ಸಿಬ್ಬಂದಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಗುವುದು ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಹೊಸ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ರಚನೆಯನ್ನು ಸಚಿವರು ಘೋಷಣೆ ಮಾಡಲಿದ್ದಾರೆ. ವಿವಿಧ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ DBT ಮೂಲಕ ಆರ್ಥಿಕ ನೆರವನ್ನು ವರ್ಗಾಯಿಸಲಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಇದರಲ್ಲಿ ಸೇರಿದ್ದಾರೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದಂತಹ ಸೂರ್ಯಪಥ ತಿರಂಗ ಜಾಗತಿಕ ರಿಲೇ ನಿನ್ನೆ ಮುಕ್ತಾಯಗೊಂಡಿದ್ದು, ಪೂರ್ವದಲ್ಲಿ ಫೇಜಿಂಗ್

0: ಪಶ್ಚಿಮದಲ್ಲಿರುವಂತಹ ಅಮೆರಿಕದವರೆಗೆ 54 ದೇಶಗಳು ಹಾಗೂ ವಿವಿಧ ಕಾಲಮಾನಗಳನ್ನು ದಾಟಿ ತನ್ನ ಪಯಣ ಪೂರ್ಣಗೊಳಿಸಿದೆ. ಸೂರ್ಯಪಥ ತಿರಂಗ ಉಪಕ್ರಮವನ್ನು ಹರ್ಗರ್ ತಿರಂಗ ಅಭಿಯಾನದ ಅಂಗವಾಗಿ ಆಚರಣೆ ಮಾಡಲಾಯಿತು. ಫಿಜಿಯಲ್ಲಿರುವಂತಹ ಭಾರತೀಯ ಹೈಕಮಿಷನ್ನಿಂದ ಆರಂಭಗೊಂಡಂತಹ ರಿಲೇ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೆ ತಿರಂಗದ ಸ್ಫೂರ್ತಿಯನ್ನು ಹೊತ್ತು ಸಾಗಿತು. ಈ ಮೂಲಕ ವಿಶ್ವದಾದ್ಯಂತ ಇರುವ ಭಾರತೀಯ ಸಮುದಾಯ ಹಾಗೂ ಭಾರತದ ಸ್ನೇಹಿತರನ್ನು ಒಗ್ಗೂಡಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತೀಯ ಕಾನ್ಸುಲೇಟ್ ಜನರಲ್ ಕಚೇರಿಯಲ್ಲಿ ಧ್ವಜಾರೋಹಣದೊಂದಿಗೆ ರಿಲೇ ಸಮಾಪ್ತಿಯಾಯಿತು. ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯನ್ನು ರಿಲೇ ಗುರುತಿಸಿದ್ದು ಭಾರತದ ರಾಷ್ಟ್ರೀಯ ಸ್ಫೂರ್ತಿ ಮತ್ತು ಹೆಮ್ಮೆಯ ಸಂಕೇತವಾಗಿ ಅದರ ಶಾಶ್ವತ ಪರಂಪರೆಯನ್ನು ಸ್ಮರಿಸಲಾಯಿತು. ರಿಲೇಗೆ ವಿದೇಶಗಳಲ್ಲಿರುವಂತಹ ಭಾರತೀಯ ಸಮುದಾಯದ ಸದಸ್ಯರಿಂದ ಅಪಾರ ಪಾಲ್ಗೊಳ್ಳುವಿಕೆ ಮತ್ತು ಪ್ರಕ್ರಿಯೆ ವ್ಯಕ್ತವಾಗಿದ್ದು ಭಾರತದ ಧ್ವಜದೊಂದಿಗೆ ಅವರಿಗಿರುವಂತಹ ಆಳವಾದಂತಹ ಭಾವನಾತ್ಮಕ ನಂಟನ್ನು ಇದು ಪ್ರತಿಬಿಂಬಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮತ್ತು ನಾಳೆ ತಮಿಳುನಾಡಿನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದು ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರ್ ಮತ್ತು ತಂಜಾವೂರಿನಲ್ಲಿ ನಡೆಯಲಿರುವ ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ಉಪರಾಷ್ಟ್ರಪತಿಯವರು ಚೆಂಗಲ್ಪಟ್ಟುವಿನಲ್ಲಿ ನಡೆಯಲಿರುವಂತಹ SRM ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ನಾಗಾಲ್ಯಾಂಡ್, ಮಣಿಪುರ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ರಾಜ್ಯಪಾಲರ ಮೊದಲ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಮತ್ತು ಹಿಂದೂ ಮುನ್ನಾನಿ ಸಂಸ್ಥಾಪಕರಾದಂತಹ ದಿವಂಗತ KRAMGOPALAN ಅವರ ಚಿಂತನೆಗಳನ್ನು ಒಳಗೊಂಡಂತಹ ಇಕೋಸ್ ಆಫ್ ಎ ನ್ಯಾಷನಲಿಸ್ಟ್ ಮೈಂಡ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರಲಿದ್ದಾರೆ. ನಾಳೆ ತಿರುವಾರೂರಿನಲ್ಲಿ ಜರುಗಲಿರುವಂತಹ ತಮಿಳುನಾಡು ಕೇಂದ್ರೀಯ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ದೂರಸಂಪರ್ಕ ಇಲಾಖೆ ಆಯೋಜನೆ ಮಾಡಿರುವಂತಹ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ITC ಟ್ರ್ಯಾಕ್ ಇಂದಿನಿಂದ 21ರವರೆಗೆ ಜರುಗಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ITC ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟುಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕೆ ITC ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಇಂದು UGC ನೆಟ್ ಜೂನ್ 2026, CSIR ನೆಟ್, ICAR ಅಖಿಲ ಭಾರತ ಪ್ರವೇಶ ಪರೀಕ್ಷೆ ಹಾಗೂ PhD ಕಾರ್ಯಕ್ರಮಗಳ ಪ್ರವೇಶ ಮತ್ತು ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಿದೆ. ಸಾಮಾಜಿಕ ಜಾಲತಾಣದಲ್ಲಿ NTA ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ. ಅಭ್ಯರ್ಥಿಗಳು NTA ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಸಂಸ್ಥೆ ಸಲಹೆ ನೀಡಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟ್ರಪತಿ ಭವನದಲ್ಲಿ ಸ್ವಾಗತ ಸಮಾರಂಭ ಆಯೋಜನೆ ಮಾಡಿದ್ದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಲೋಕಸಭಾಧ್ಯಕ್ಷರಾದಂತಹ ಓಂ ಬಿರ್ಲಾ, ಕೇಂದ್ರ ಸಚಿವರು, ರಾಜತಾಂತ್ರಿಕರು, ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ವರ್ಷದ ಸ್ವಾಗತ ಸಮಾರಂಭದಲ್ಲಿ ಛತ್ತೀಸ್ಗಢ, ಗೋವಾ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಶ್ರೀಮಂತ ಮತ್ತು ವೈವಿಧ್ಯಮಯ ಕಲೆ ಹಾಗೂ ಸಂಸ್ಕೃತಿ, ಕಾಲಾತೀತ ಪರಂಪರೆ ಹಾಗೂ ಪಾಕ ಪದ್ಧತಿಯನ್ನು ಬಿಂಬಿಸಲಾಯಿತು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನವದೆಹಲಿಯ ಉಪರಾಷ್ಟ್ರಪತಿ ಭವನದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಉಪರಾಷ್ಟ್ರಪತಿಯವರು, ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಎಂದು ಹೇಳಿದರು. ನಿರಂತರ ಕಲಿಕೆಗೆ ಆದ್ಯತೆ ನೀಡುವಂತೆ, ಕುತೂಹಲವನ್ನು ಬೆಳೆಸಿಕೊಳ್ಳುವಂತೆ, ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಹೊಸ ಅವಕಾಶಗಳನ್ನು ಸ್ವೀಕರಿಸುವಂತೆ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಸಮಾನ ಮಹತ್ವ ನೀಡಬೇಕು ಎಂದು ಅವರು ತಿಳಿಸಿದರು. ನೆದರ್ಲ್ಯಾಂಡ್ಸ್ನಲ್ಲಿ ನಡೆದಂತಹ FIH ಹಾಕಿ ವಿಶ್ವಕಪ್ನ ಗ್ರೂಪ್ ಡಿ ಪಂದ್ಯದಲ್ಲಿ ಭಾರತ ನಿನ್ನೆ ವೇಲ್ಸ್ ತಂಡವನ್ನು

0: 3-1 ಗೋಲುಗಳಿಂದ ಮಣಿಸಿದೆ. ಭಾರತದ ಪರವಾಗಿ ನಾಯಕ ಹರ್ಮನ್ಪ್ರೀತ್ ಸಿಂಗ್ 2 ಗೋಲುಗಳನ್ನು ಗಳಿಸಿದರೆ ಸಂಜಯ್ ರಾಣಾ 1 ಗೋಲನ್ನು ಗಳಿಸಿದರು. ವೇಲ್ಸ್ ಪರ ಸ್ಯಾಮ್ ವೆಲ್ಶ್ ಏಕೈಕ ಗೋಲನ್ನು ಗಳಿಸಿದರು. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅವರು ನಿನ್ನೆ ನವದೆಹಲಿಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೈ ಭಾರತ್ ಎನ್ಎಸ್ಎಸ್ ಸ್ವಯಂ ಸೇವಕರೊಂದಿಗೆ ಸಂವಾದವನ್ನ ನಡೆಸಿದರು. ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಸಾಮಾಜಿಕ ಸೇವೆಗೆ ಅವರು ನೀಡುತ್ತಿರುವ ಕೊಡುಗೆಗಳನ್ನು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೃಢ ಸಂಕಲ್ಪ ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ. ವಚನಗಳ ನುಡಿಗುಚ್ಚ ಭಾಗ 35 ಕುರಿತು ನಂಜನಗೂಡಿನ ಶಂಕರಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನ ಅದೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದ ಕಾಲ. ಅಂದು ಸಮಾಜದ ಎಲ್ಲ ಸ್ತರದ ಜನರು ತಮ್ಮ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಿ ಸಾಧಿಸಿ ತೋರಿಸಿದಂತಹ ಕಾಲ. ಜಾತಿ, ಮತ, ಧರ್ಮ, ಕುಲ, ಪಂಗಡ, ಹೀಗೆ ಯಾವುದೇ ಭೇದವಿಲ್ಲದೆ ಎಲ್ಲರೂ ಶಿವಶರಣರಾದಂತಹ ಕಾಲ. ತಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಯಾವುದೇ ಹೆದರಿಕೆ ಮುಚ್ಚುಮರೆಯಿಲ್ಲದೆ ಹಂಚಿಕೊಂಡಂತಹ ಕಾಲ. ಸಾಮಾಜಿಕ ಮತ್ತು ಆರ್ಥಿಕತೆಯ ಮೂಲಕ ನೋಡುವಂತಹ ಸಮಾಜವನ್ನು ಗುಣ ಮತ್ತು ನಡತೆ ಮೂಲಕ ನೋಡುವ ಹಾಗೆ ಪರಿವರ್ತನೆ ಮಾಡಿದಂತಹ ಕಾಲ. ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಇಬ್ಬರನ್ನು ಸಮಾನ ದೃಷ್ಟಿಯಲ್ಲಿ ನೋಡಿದಂತಹ ಕಾಲ. ಹೆಣ್ಣನ್ನು ಮಾಯೆ ಎನ್ನದೆ ದೇವತೆ ಎಂದು ಸಾರಿದಂತಹ ಕಾಲ. ಗುಡಿ ಗುಂಡಾರಗಳಲ್ಲಿ ದೇವರಿಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿ ದೇವರಿದ್ದಾನೆ ಎಂದು ಸಾರಿದಂತಹ ಕಾಲ. ಕಾಯವೇ ದೇವಾಲಯ, ಕಾಯಕವೇ ಕೈಲಾಸ ಎನ್ನುವ ತತ್ವವನ್ನು ಸಾರಿದಂತಹ ಕಾಲ. ದಾಸೋಹಂ ಭಾವದ ಬೀಜವನ್ನು ಬಿತ್ತಿ ಬೆಳೆದಂತಹ ಕಾಲ. ಗುರುವೇ ಶಕ್ತಿ, ಗುರುವೇ ಮುಕ್ತಿ ಎಂದು ಅರುಹಿದಂತಹ ಕಾಲ. ಜೀವನದಲ್ಲಿ ದೇವನಿದ್ದಾನೆ ಎಂದು ತಿಳಿಸಿದಂತಹ ಕಾಲ. ವಚನಗಳ ಮೂಲಕ ಸಮಾಜಕ್ಕೆ ಬೆಳಕನ್ನು ನೀಡಿದಂತಹ ಕಾಲ. ಹೀಗೆ 12ನೇ ಶತಮಾನ ಯಾರೂ ಮರೆಯಲಾಗದ ಶಿವಶರಣರ ಬೆಳಕಿನ ಕಾಲ. ಶರಣರು ಎಂದರೆ ವಚನಗಳು. ವಚನಗಳೇ ಇಂದಿಗೂ ಶರಣರನ್ನು ಸ್ಮರಿಸಿಕೊಳ್ಳುವ ಹಾಗೆ ಮಾಡಿವೆ. ಇಂತಹ ವಚನಗಳನ್ನು ಸರ್ವರೂ ಅವರ ಮನಗಳಿಗೆ ಮುಟ್ಟಿಸಬೇಕು ಎನ್ನುವ ಕಾಳಜಿಯಿಂದ ಜನಧ್ವನಿಯ ಸಹೃದಯ ಬಂಧುಗಳು ತಮ್ಮ 90.8 FM ಚಾನಲ್ ಮೂಲಕ ವಚನ

ನ ವೈಭವ ಕಾರ್ಯಕ್ರಮವನ್ನು ಬಿತ್ತರಿಸುತ್ತಿದ್ದಾರೆ. ಇದು ನಿಜವಾಗಲೂ ಅತ್ಯಂತ ಉತ್ತಮ ಕಾರ್ಯವಾಗಿದೆ. ಈ ಕಾರ್ಯದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ವಚನ ವೈಭವ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವ ತಮಗೆಲ್ಲರಿಗೂ ಕೂಡ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕಳೆದ 33ನೇ ಸಂಚಿಕೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಧರ್ಮಪತ್ನಿಯಾದಂತಹ ಶರಣೆ ನೀಲಾಂಬಿಕೆಯವರ ವಚನ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 34ನೇ ನುಡಿ ಸಂಚಿಕೆಯಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 6ನೇ ಸಂಪುಟವು ಸಂಕೀರ್ಣ ವಚನ ಸಂಪುಟವಾಗಿದ್ದು, ಇದನ್ನು ಡಾಕ್ಟರ್ MM ಕಲಬುರ್ಗಿರವರು ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ 24 ವಚನಕಾರರ 1744 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ಇದರಲ್ಲಿ ಅಂಬಿಗರ ಚೌಡಯ್ಯನವರ 278 ವಚನಗಳನ್ನು ಸಂಪಾದನೆ ಮಾಡಲಾಗಿದೆ. ಈ ವಚನಗಳಲ್ಲಿ ಒಂದಷ್ಟು ಮುಖ್ಯ ವಿಚಾರಗಳನ್ನು ಒಳಗೊಂಡಂತಹ ವಚನಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲು ಬಯಸುತ್ತೇನೆ. ಅಂಬಿಗರ ಚೌಡಯ್ಯ ಹೆಸರೇ ಹೇಳುವಂತೆ ಅಂಬಿಗ ವೃತ್ತಿಯನ್ನು ಮಾಡುತ್ತಾ ಎಲ್ಲರಿಗೂ ಆಧ್ಯಾತ್ಮದ ನಾವೆಯಲ್ಲಿ ಕುಳ್ಳಿರಿಸಿ ಸಂಸಾರದ ಹೊಳೆಯನ್ನು ದಾಂಟಿಸಬಲ್ಲೆ ಎಂದು ಎದೆಗಾರಿಕೆಯಿಂದ ಹೇಳುವ ಚಾತಿ ಇದ್ದಂತಹ ಆಧ್ಯಾತ್ಮ ಸಂಪದದ ಶರಣ. ಅಂಬಿಗರ ಚೌಡಯ್ಯನವರು ಬಿಚ್ಚು ಮನಸ್ಸಿನಿಂದ ಕಂಡುದನ್ನು ಕಂಡ ಹಾಗೆಯೇ ಹೇಳುವ ಕೆಚ್ಚು ಅವರಲ್ಲಿತ್ತು. ಡಂಭಾಚಾರವನ್ನು ಕಂಡರೆ ಸಾತ್ವಿಕವಾದಂತಹ ಕೋಪವಿರುವುದನ್ನು ನಾವು ಕಾಣಬಹುದಾಗಿದೆ. ಅವರಲ್ಲಿ ಒಬ್ಬ ಕ್ರಾಂತಿ ಪುರುಷನಿದ್ದಾನೆ, ನಿಷ್ಠೂರದ ಮನುಜನಿದ್ದಾನೆ. ಕೆಲವೆಡೆ ಅವರ ಅನುಭವ ವಚನ ರಸಾಯನ ರಸಾತ್ಮಕವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅವನೊಳಗೊಬ್ಬ ಕವಿ ಇದ್ದಾನೆ, ಸಾಹಿತಿ ಇದ್ದಾನೆ, ಅವುಗಳನ್ನು ವಚನಗಳಲ್ಲಿ ಕಾಣಬಹುದಾಗಿದೆ. ಇವರು ವಿಶೇಷವಾಗಿ ತಮ್ಮ ಅಂಕಿತ ನಾಮವನ್ನು ಅಂಬಿಗರ ಚೌಡಯ್ಯ ನಿಜಶರಣ ಎಂದು ತಮ್ಮ ಹೆಸರನ್ನೇ ಇಟ್ಟುಕೊಳ್ಳುವ ಮೂಲಕ ತಮ್ಮಲ್ಲೇ ದೈವತನ್ಮವನ್ನು ಕಂಡುಕೊಂಡಿದ್ದಾರೆ. ಇಂತಹ ಶರಣರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಏನನ್ನು ಸಾರಿದ್ದಾರೆ ಎನ್ನುವುದನ್ನು ಅರಿಯಲು ಪ್ರಯತ್ನ ಮಾಡೋಣ. ಚೌಡಯ್ಯನವರು ಗುರು ಶಿಷ್ಯ ಸಂಬಂಧ ಹೇಗಿರಬೇಕು, ಹೇಗಿರಬಾರದು ಎನ್ನುವುದನ್ನು ತಿಳಿಸುವ ಮೂಲಕ ನಿಜ ಗುರುವಿನ ಅರುಹನ್ನು ಮೂಡಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಒಂದು ವಚನ ತಮಗಾಗಿ ಅವರು ಹೇಳುತ್ತಾರೆ. ಅಡ್ಡಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ ಪ್ರಾಣಿಗಳ ಏನೆಂಬನೆಯ್ಯ, ಏನೇನು ಅರಿಯದ ಎಡ್ಡ ಮಾನವರಿಗೆ ಉಪದೇಶವ ಮಾಡುವ ಗೊಡ್ಡು ಮಾನವನ ಮುಖವ ತೋರದಿರಯ್ಯ ತೋರದಿರಯ್ಯ. ಅದೇನು ಕಾರಣವೆಂದರೆ ಆ ಮೂಡ ಜೀವಿಯ ಪ್ರಪಂಚವ ಕಳೆಯಲಿಲ್ಲ. ಅವನ ಪಂಚೇಂದ್ರಿಯಗಳು ಸಪ್ತವ್ಯಸನಗಳು ಅಷ್ಟಮದಂಗಳೆಂಬ ಕೊಟ್ಟಿ ಗುಣಗಳು ಬಿಡಿಸಲಿಲ್ಲ, ಸೂತಕ ಪಾತಂಕಗಳ ಕೆಡಿಸಲಿಲ್ಲ, ಮೂರು ಮಲಂಗಳ ಬಿಡಿಸಿ ಮುಕ್ತಿ ಪಥವನ್ನ ಅರುಹಲಿಲ್ಲ. ಮಹಾಶೂನ್ಯ ನಿರಾಳ ನಿರಂಜನ ಲಿಂಗವ ಕರ ಮನ ಭಾವ ಸರ್ವಾಂಗದಲ್ಲಿ ತುಂಬಿ ನಿತ್ಯನ್ ಎಂದೆನಿಸಲಿಲ್ಲ. ಇದನ್ ಅರಿಯದ ವ್ಯರ್ಥ ಕಾಯರುಗಳ ಗುರುವೆಂದೆಡೆ ಪ್ರಮತರು ಮೆಚ್ಚುವರೇ. ಇಂತಪ್ಪ ಗುರು ಶಿಷ್ಯರಿರುವರು ಅಜ್ಞಾನಿಗಳು, ಅವರು ಇಹಲೋಕ ಪರಲೋಕಕ್ಕೆ ಹೊರಗೆಂದ ಎಂದಾತನ ಎನ್ನ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ. ಬಹಳ ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡಂತಹ ವಚನ ಸಾಹಿತ್ಯ ಇದಾಗಿದೆ. ಇಲ್ಲಿ ಅಂಬಿಗರ ಚೌಡಯ್ಯನವರು ತಾನು ಗುರುವೆಂದು ನೀವು ನನ್ನ ಶಿಷ್ಯರಾಗಿ ಎಂದು ಗೋಗರೆದು ಶಿಷ್ಯನನ್ನು ಮಾಡಿಕೊಳ್ಳುವಂತಹವರುಗಳಿಗೆ ದಡ್ಡ ಪ್ರಾಣಿಗಳು ಎಂದು ಬಿಡುತ್ತಾರೆ. ಅಂಬಿಗರ ಚೌಡಯ್ಯನವರು ಹೇಳುತ್ತಾರೆ, ಅಂತಹ ಗುರುಗಳು ಆ ಎಡ್ಡ ಮಾನವರಿಗೆ ಏನು ತಿಳಿಸಲು ಸಾಧ್ಯ ಎಂದು ಕೇಳುತ್ತಾರೆ. ಹಾಗಾಗಿ ಅಂತಹ ಗೊಡ್ಡು ಗುರುಗಳೇ ಎಂಬರೆ ನನಗೆ ತೋರಿಸಿದಿರು, ಅಂತಹವರನ್ನು ನನಗೆ ತೋರಿಸಿದಿರು ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಗುರು ಶಿಷ್ಯರನ್ನು ಮಾಡಿಕೊಳ್ಳಬಾರದು, ಗುರುವಿನ ಶಕ್ತಿಯನ್ನು ಅರಿತು
ಅವರೇ ಆಗಿ

ಬೇಕು ಎನ್ನುತ್ತಾರೆ. ಹೌದಲ್ಲವೇ? ನಿಜ ಗುರು ಹೇಗಿರುತ್ತಾನೆ ಎನ್ನುವುದನ್ನು ಅವರು ಹೀಗೆ ಹೇಳಿಕೊಳ್ಳುತ್ತಾ ಹೋಗುತ್ತಾರೆ. ಶಿಷ್ಯನಲ್ಲಿರುವಂತಹ ಸಪ್ತ ವ್ಯಸನಗಳಾದಂತಹ ತನುವ್ಯಸನ, ಮನವ್ಯಸನ, ಧನವ್ಯಸನ, ವಾಹನ, ಉತ್ಸಾಹ, ವಿಶ್ವ ವ್ಯಸನಗಳನ್ನು ದೂರ ಮಾಡಿ ಲಿಂಗ ವ್ಯಸನಿಯನ್ನಾಗಿ ಮಾಡಬೇಕು. ಪಂಚ ಇಂದ್ರಿಯಗಳ ವಿಷಯ ವಾಸನೆಗಳಿಂದ ದೂರ ತೆರಳಬೇಕು. ಅಷ್ಟಮದಂಗಳಾದಂತಹ ಕುಲಮದ, ಚಲಮದ, ವಿದ್ಯಾಮದ, ಧನಮದ, ರೂಪ, ಯೌವನ, ಪದವಿ, ತಪಸ್ಸು ಎಂಬೆನ್ನುವಂತಹ ಮದಗಳನ್ನು ಕಳೆದುಕೊಂಡು ಶಿವ ಮದದವನನ್ನಾಗಿಸಬೇಕು. ಹಾಗೆಯೇ ಮಲತ್ರಯಂಗಳಾದಂತಹ ಆಣವ, ಮಾಯಾ ಮತ್ತು ಕಾರ್ಮಿಕ ಮಲಂಗಳನ್ನು ಅಳಿದು ಮುಕ್ತಿ ಪಥವನ್ನು ತೋರಿಸುವಂತಹವನಾಗಬೇಕು. ಇಂತಹ ಗುರುವಿರಬೇಕು. ಅಂತಹ ಗುರುವಲ್ಲದವರು ಶಿವಲೋಕಕ್ಕೆ ಹೊರಗು ಎಂದು ಬಿಡುತ್ತಾರೆ ಅಂಬಿಗರ ಚೌಡಯ್ಯನವರು. ಹಾಗಾಗಿ ಗುರು ನಮಗೆ ಹೇಗಿರಬೇಕು ಎನ್ನುವುದನ್ನು ನಮಗೆ ತಿಳಿಸಿದಾಗ ಮಾತ್ರ, ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಮೊಲಾದಿಗಳನ್ನು ಬಿಡಿಸಿದಾಗ ಮಾತ್ರ ಗುರು ಆಗಬಲ್ಲ, ನಾನು ಅವನಿಗೆ ಶಿಷ್ಯನಾಗಬಲ್ಲ ಎನ್ನುವ ಮಾತನ್ನು ಅವರು ವಚನದಲ್ಲಿ ಸಾರಿರುವುದನ್ನು ಕಾಣುತ್ತೇವೆ. ಒಂದೊಡೆ ಗುರು ನಮಗೆ ದೇವರು ಹೇಗಿದ್ದಾನೆ ಎನ್ನುವುದನ್ನು ಅರಿವು ಮೂಡಿಸಬಲ್ಲ ಎನ್ನುತ್ತಾರೆ. ವಚನ ಹೀಗಿದೆ: ಅಸುರರ ಮಾಲೆಗಳಿಲ್ಲ, ತ್ರಿಶೂರ ಢಮರುಗುವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮ ಭೂಷಣವಿಲ್ಲ, ಋಷಭ ವಾಹನನಲ್ಲ, ಋಷಿಯರ ಒಳಗೂಡ ನಿದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಎಸರಾವುದಿಲ್ಲ ಎಂದ ಎನ್ನ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಬಹಳ ಸುಂದರವಾದ ವಚನ. ಅವರು ಹೇಳುತ್ತಾರೆ, ಶಿವನು ನಾವು ತಿಳಿದಂತೆ ರಾಕ್ಷಸರನ್ನು ಕೊಂದು ಅವರ ಶಿರವನ್ನು ಮಾಲೆಯಾಗಿ ಧರಿಸಿಕೊಂಡವನಲ್ಲ, ತ್ರಿಶೂಲ ಢಮರುಗುವನ್ನು ಕೈಯಲ್ಲಿ ಹಿಡಿದವನಲ್ಲ, ಬ್ರಹ್ಮ ಕಪಾಲವನ್ನು ಧರಿಸಿದವನಲ್ಲ, ಭಸ್ಮ ಲೇಪನವನ್ನು ಮಾಡಿಕೊಂಡವನಲ್ಲ, ನಂದಿ ವಾಹನನೂ ಅಲ್ಲ, ಋಷಿ ಮುನಿಗಳ ಜೊತೆ ಇರುವವನಲ್ಲ, ಅವನಿಗೆ ಗಂಗೆ, ಗೌರಿ, ಗಣೇಶ, ಷಣ್ಮುಖ ಹೀಗೆ ಸಂಸಾರವನ್ನು ಹೊಂದಿದವನಲ್ಲ, ಅವನಿಗೆ ಅವಯಸರೂ ಇಲ್ಲ, ಅವ ಸರ್ವರೊಳಗೂ ಇರುವ, ಸರ್ವರನ್ನು ಸೇವಿಸುವ, ನಿರಾಕಾರ, ನಿರಾಮಯ, ಸರ್ವಶಕ್ತ ಹೀಗೆ ಪರಮಾತ್ಮನನ್ನು ಕಂಡ ಬಗೆಯನ್ನು ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ತಿಳಿಸಿರುವುದು ನಿಜವಾಗಲೂ ಅದೆಂತಹ ಮಾನಸಿಕ ಸ್ಥಿತಿ ಅಂಬಿಗರ ಚೌಡಯ್ಯನವರದು ಎನ್ನುವುದು ನಮಗೆ ವಚನ ಸಾಹಿತ್ಯದ ಮೂಲಕ ತಿಳಿದು ಬರುತ್ತದೆ. ಹಾಗೆಯೇ ಅಂದಿನ ಸಮಾಜದಲ್ಲಿ ಲಿಂಗವಂತನಾಗಿ ಲಿಂಗ ತತ್ವವನ್ನು ಅನುಸರಿಸುವಂತಹ ವ್ಯಕ್ತಿಯನ್ನು ಶರಣ ಎನ್ನುತ್ತಿದ್ದರು. ಆ ಶರಣನ ಬಗ್ಗೆ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ. ಅವರು ಹೇಳುತ್ತಾರೆ, ಆದಿ ಅನಾದಿಯಿಂದ ಅತ್ತಣ ಶರಣನ ಷಡಾಧಾರ ಚಕ್ರದೊಳಗೆ ಷಡುಲಿಂಗವು, ಷಡುಮಂತ್ರವು, ಷಡುಭಕ್ತರು, ಷಡುಶಕ್ತಿಗಳು ಇದ್ದುದಯ್ಯ. ಆ ಶರಣನ ಜ್ಞಾನ ಕ್ರಿಯೆ 64 ಭೇದವಾಯಿತ್ತಯ್ಯ. ಒಬ್ಬ ಶರಣನು ಅನಂತ ಶರಣರಾದುದ ಕಂಡೆಂದೆನಂದಾತ ನಮ್ಮ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಹೀಗೆ ಶರಣನ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಶರಣನ ಷಟ್ ಚಕ್ರದೊಳಗೆ ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಎನ್ನುವಂತಹ 6 ಚಕ್ರಗಳಲ್ಲಿ ಷಡುಲಿಂಗ ಅಂದರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ನಮ್ಮ ಶರಣ ಎನ್ನುತ್ತಾರೆ. ಹಾಗೆಯೇ ಷಡುಮಂತ್ರ ಅಂದರೆ ಷಡಕ್ಷರದಲ್ಲಿ ಬರುವಂತಹ ಮಂತ್ರ, ಷಡಕ್ಷರ ಮಂತ್ರ ಅದುವೇ ಓಂ ನ ಮ ಶಿ ವ ಯ. ಈ 6 ಅಕ್ಷರಗಳನ್ನು 6 ಚಕ್ರಗಳಲ್ಲಿ ಸಮ್ಮಿಲನಗೊಳಿಸಿದ್ದಾನೆ ನಮ್ಮ ಶರಣ ಎನ್ನುತ್ತಾರೆ. ಹಾಗೆಯೇ ಷಡುಭಕ್ತ ಅಂದರೆ ಷಡ್ ಲಿಂಗದಲ್ಲಿ ಯಾವ ಲಿಂಗವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೋ ಆ ಅಂಗವಾಗಿ ಆ ಭಕ್ತನಾಗುತ್ತಾನೆ, ಭಕ್ತನಂಗ ಆ ಲಿಂಗವಾಗುತ್ತದೆ ಎಂದು ಬಿಡುತ್ತಾರೆ. ಅದನ್ನೇ ಇಲ್ಲಿ ಆಚಾರಾಂಗ, ಗೌರಾಂಗ, ಶಿವಾಂಗ, ಚರಾಂಗ, ಪ್ರಸಾದಾಂಗ,
ಮಹಾದಾಂಗ.

ಹೀಗೆ ಅಂಗವನ್ನೊಳಗೊಂಡಂತಹ ಭಕ್ತನಾಗುತ್ತಾನೆ, ನಮ್ಮ ಶರಣ ಎನ್ನುತ್ತಾರೆ. ಈ ರೀತಿ ಆರು ಚಕ್ರಗಳಲ್ಲಿ ಆರು ಲಿಂಗವ ಧರಿಸಿ ಆರು ಬೀಜ ಮಂತ್ರವನ್ನು ಬಿತ್ತಿ ಆರು ತರನ ಅಂಗವನ್ನೊಳಗೊಂಡಾಗ ಒಂದೊಂದರಲ್ಲೂ ಒಂದೊಂದು ಶಕ್ತಿಯನ್ನು ಗಳಿಸುತ್ತಾನೆ. ಅದನ್ನು ಇಲ್ಲಿ ಷಡುಶಕ್ತಿ ಎನ್ನುತ್ತಾರೆ. ಅವುಗಳು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿತ್ ಶಕ್ತಿ. ಹೀಗೆ ಶರಣನು ಎಲ್ಲ ಶಕ್ತಿಗಳನ್ನು ಗಳಿಸುತ್ತಾನೆ. ಗಳಿಸಿ 64 ಶೀಲಗಳನ್ನು ಪಾಲಿಸಿ ಅನುಸರಿಸಿ ಅನಂತನಾಗುತ್ತಾನೆ, ಅನಂತ ಶರಣನಾಗುತ್ತಾನೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಎಂಥ ವಿಚಾರವಿದೆ! ಈ ವಚನವನ್ನು ನೋಡಿದರೆ ಚೌಡಯ್ಯನವರು ಅಂಬಿಗ ವೃತ್ತಿಯನ್ನು ಮಾಡುತ್ತಿದ್ದರೂ ಕೂಡ ಎಷ್ಟೊಂದು ವಿಚಾರವನ್ನು ಅರಿತಿದ್ದಾರೆ, ಯೋಗದಲ್ಲಿ ಎಷ್ಟು ತನ್ಮಯನ ಇದ್ದಾದರೆ ಸಾಧನೆ ಮಾಡಿದ್ದಾರೆ ಎನ್ನುವುದು ಕಂಡುಬರುತ್ತದೆ. ಅಂದಿನ ಸಮಾಜದಲ್ಲಿ ಶರಣರು ಹೇಗೆ ಒಬ್ಬರಿಗೊಬ್ಬರು ಅನುಭವ ಮಾಡಿ ತಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಂಡಿದ್ದರು ಎನ್ನುವುದನ್ನು ಇದು ತಿಳಿಸುತ್ತದೆ. ಚೌಡಯ್ಯನವರು ಪೂಜೆಯ ಬಗೆಗೂ ತಮ್ಮ ವಿಚಾರ ಲಹರಿಯನ್ನು ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಅರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ಯದು, ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ನಾಡೆಲ್ಲರೂ ನೋಡರೆಂದು ಪೂಜಿಸುತ್ತಾ ಪೂಜಿಸುತ್ತಾ ಇದ್ದರೆ ಆ ಪೂಜಿಸಿದ ಪುಣ್ಯ ಹೂವಿಗೋ ನೀರಿಗೋ ನಾಡಿಗೋ ಪೂಜಿಸಿದ ಆತಂಗೋ? ಇದ ನಾನರಿಯೇ, ನೀ ಹೇಳ ಎಂದ ನಂಬಿದ ಚೌಡಯ್ಯ, ನೀ ಹೇಳ ಎಂದ ನಂಬಿದ ಚೌಡಯ್ಯ. ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಪೂಜೆ ಬಗ್ಗೆ. ಅವರು ಹೇಳುತ್ತಾರೆ, ರಾಶಿ ರಾಶಿ ಗಿಡಗಳಿಂದ ಹೂಗಳನ್ನು ಕೊಯ್ದು ಊರಿನ ಜನ ಕಟ್ಟಿಸಿದ ಕೆರೆಯ ನೀರನ್ನು ತಂದು ಜನರೆಲ್ಲ ನೋಡಲೆಂದು ಲಿಂಗವ ಪೂಜಿಸುವಿರಲ್ಲ, ಆ ಪೂಜೆಯ ಪುಣ್ಯದ ಫಲ ಆ ಹೂಗಳಿಗೋ ಕೆರೆಯ ನೀರಿಗೋ ನಾಡಿಗೋ ಅಥವಾ ಪೂಜಿಸಿದವನಿಗೋ, ಯಾರಿಗೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಹೀಗೆ ಪ್ರಶ್ನೆ ಮಾಡುವುದರ ಮೂಲಕ ಅವರು ಹೇಳುತ್ತಾರೆ, ನಿರ್ಮಲವಾದ ಭಕ್ತಿಯಿಂದ ಪೂಜಿಸಿದರೆ ಸಾಕು, ಅದುವೇ ನಿಜ ಪೂಜೆ ಎನ್ನುತ್ತಾರೆ. ಹೌದಲ್ಲವೇ? ಹಾಗಾಗಿ ಯಾರು ಗುರುಲಿಂಗ ಜಂಗಮ ತೀರ್ಥ ಪ್ರಸಾದ ಇವುಗಳಿಗೆ ಭಕ್ತಿ ನಿಷ್ಠೆಯನ್ನು ತೋರದಿದ್ದರೆ ಅಂತಹ ಅವನನ್ನು ಅವರು ತೀಕ್ಷ್ಣವಾಗಿ ತಿರಸ್ಕರಿಸಿರುವುದನ್ನು ಕಾಣಬಹುದು ವಚನ ಸಾಹಿತ್ಯಗಳಲ್ಲಿ. ಒಂದು ವಚನ ಹೀಗಿದೆ: ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮವಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ ಕೂಳು ಪ್ರಸಾದವಲ್ಲ, ಇದಕ್ಕೆಲ್ಲ ಹೌದೆಂಬವನ ಬಾಯ ಮೇಲೆ ಅರ್ಧ ಮಣದ ಪಾದರಾಕ್ಷಯ ತೆಗೆದುಕೊಂಡು ಮಾಸಿ ಕಡಿಮೆಯಿಲ್ಲದ ತೂಗಿ ತೂಗಿ ಟೊಕ ಟೊಕನೆ ಒಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಷ್ಟು ತೀಕ್ಷ್ಣವಾದಂತಹ ಮಾತು ಅಂಬಿಗರವರದು, ಚೌಡಯ್ಯನವರದು. ಅವರು ಹೇಳುತ್ತಾರೆ, ಇಲ್ಲಿ ಕಂತೆ ಎಂದರೆ ಗುರುಗಳು ತೊಡುವಂತಹ ಬಿಳಿಯ ನಿಲುವಂಗಿ. ಅಂತಹ ನಿಲುವಂಗಿ ತೊಟ್ಟವ ಗುರುವಲ್ಲ ಎನ್ನುವವ, ಕಾವಿಯನ್ನು ಧರಿಸಿದವ ಜಂಗಮರಲ್ಲ ಎನ್ನುವವ, ಶೀಲವುಳ್ಳ ಶಿವಭಕ್ತನನ್ನು ಭಕ್ತನಲ್ಲ ಎನ್ನುವವ, ತೀರ್ಥವನ್ನು ಅದು ನೀರೆಂದು ಇಹಾಳಿಸುವವ, ಪ್ರಸಾದವನ್ನು ಅದು ಹೊಟ್ಟೆ ತುಂಬಿಸುವ ಆಹಾರ ಎನ್ನುವವನ ಬಾಯಿಗೆ ಪಾದರಾಕ್ಷಿಯನ್ನು ಹಾಕಿ, ಪಾದರಾಕ್ಷಿಯನ್ನು ಕೊರಳಿಗೆ ತೂಗು ಹಾಕಿ ಪಾದರಾಕ್ಷಿಯಿಂದ ಒಡೆಯಬೇಕು ಎಂದು ಬಿಡುತ್ತಾರೆ. ಇದು ನಿಜವಾಗಲೂ ಶರಣರು ಪಾದರಾಕ್ಷಿ ಎಂದು ಹೇಳುವ ಮಾತು ಮಾತಲ್ಲ, ಆದರೆ ಅಂಬಿಗರ ಚೌಡಯ್ಯನವರು ಅತ್ಯಂತ ತೀಕ್ಷ್ಣವಾಗಿ ಬೇಸರದಿಂದ ನುಡಿದ ಮಾತಾಗಿದೆ. ಅಂದಿನ ಸಮಾಜದಲ್ಲಿ ಕೆಲವರು ಗುರುಲಿಂಗ ಜಂಗಮದ ಬಗ್ಗೆ ತಿರಸ್ಕಾರ ಭಾವದಿಂದ ಕಂಡಿರಬೇಕೆಂದು ಕಂಡುಬರುತ್ತದೆ, ಅದಕ್ಕೆ ಈ ರೀತಿ ಮಾತನಾಡಲಾಗಿರಬಹುದು. ಇಂತಹ ಅನೇಕ ನುಡಿಗಳನ್ನು ಇವರ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆಯೇ ಅವರು ಲೋಕದಲ್ಲಿ ಅನೇಕ ರೀತಿಯ ಜನರಿದ್ದು ಅನೇಕ ರೀತಿಯಲ್ಲಿ ಮಾತುಗಳನ್ನಾಡುತ್ತಾರೆ, ಅದಕ್ಕೆಲ್ಲ ನಾವು ಮನ್ನಣೆ ಕೊಡುತ್ತಾ ಹೋಗಬಾರದು ಎನ್ನುತ್ತಾರೆ, ಆಗ ನಮ್ಮ ಸಾಧನೆಯ ಹಾದಿಗೆ ತೊಡಕಾಗುತ್ತದೆ ಎನ್ನುತ್ತಾರೆ. ಅವರ ಒಂದು ವಚನದಲ್ಲಿ ಈ ವಿಷಯಗಳನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಉಂಡರೆಂಬರೇ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರಯ್ಯ, ಊರೊಳಗಿದ್ದರೆ ಸಂಸಾರಿ ಎಂಬ

ಅವರು ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರಯ್ಯ, ನಿದ್ರೆಗೈದಡೆ ಜಡದೇಹಿ ಎಂಬರು ಎದ್ದಿದ್ದರೆ ಚಕೋರನೆಂಬರಯ್ಯ. ಇಂತಿ ಜನಮೆಚ್ಚಿ ನಡೆದವರ ಎಡದ ಪಾದದ ಕಿರು ಕಿರುಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಹೀಗೆ ಚೌಡಯ್ಯನವರು ಹೇಳುತ್ತಾರೆ, ಊಟ ಮಾಡಿದರೆ ಭೂತದಂತೆ ಮಾಡುತ್ತಾನೆ ಎನ್ನುತ್ತಾರಂತೆ, ಊಟ ಮಾಡದೆ ಉಪವಾಸ ಮಾಡಿದರೆ ವೇಷಧಾರಿ ಕಪಟಿ ಎನ್ನುವರಂತೆ, ಭೋಗಿಯಂತೆ ಎಲ್ಲವನ್ನು ಬಯಸಿದರೆ ಕಾಮಿ ಎನ್ನುವರಂತೆ, ಏನನ್ನು ಬಯಸಿದ್ದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಎಂದು ಬಿಡುವರಂತೆ, ಊರೊಳಗೆ ಬದುಕಿದ್ದರೆ ಸಂಸಾರಿ ಎಂದು ಜರಿಯುವರಂತೆ, ಕಾಡಿನೊಳಗೆ ಬದುಕಿದ್ದರೆ ಮೃಗವೆಂದು ಹೀಯಾಳಿಸುವರಂತೆ, ನಿದ್ರೆ ಮಾಡಿದರೆ ಜಡದೇಹದವ ಎನ್ನುವರಂತೆ, ನಿದ್ರೆ ಮಾಡದೆ ಓಡಾಡುತ್ತಿದ್ದರೆ ಚಕೋರನೆಂದು ನಗುವರಂತೆ. ಎಂತಹ ಮಾತುಗಳು ಅಂಬಿಗರ ಚೌಡಯ್ಯನವರದು. ಹೀಗೆ ಪ್ರತಿಯೊಂದಕ್ಕೂ ಲೋಕದ ಜನರು ಏನಾದರೂ ಹೇಳುವರು. ಜನರನ್ನು ಮೆಚ್ಚಿಸಿ ಯಾರು ನಡೆಯಲು ಸಾಧ್ಯವಿಲ್ಲ. ಯಾರಾದರೂ ನಡೆದಿದ್ದರೆ ಅವರ ಪಾದದ ಕಿರುಬೆರಳಿನಲ್ಲಿ ಎನ್ನನ್ನು ಇರಿಸು ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಎಂತಹ ಮಾತು ಚೌಡಯ್ಯನವರದು. ಚೌಡಯ್ಯನವರು ಎಷ್ಟೇ ಸಾಧಕನಾದರೂ ಜನರನ್ನು ಮೆಚ್ಚಿಸಿ ನಡೆಯಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮನುಷ್ಯ ಹಾಗೆಯೇ ಎಂದು ಬಿಡುತ್ತಾರೆ. ಇನ್ನೊಂದೆಡೆ ಹೇಳುತ್ತಾರೆ, ಮನುಷ್ಯ ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗಿ ತನ್ನನ್ನೇ ತಾನು ಕಳೆದುಕೊಂಡಿದ್ದಾನೆ ಎನ್ನುತ್ತಾರೆ ಚೌಡಯ್ಯನವರು. ಅವರ ವಚನ ಹೀಗಿದೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು ಶಿವ, ನಿನ್ನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು ಎಂದು ಬಿಡುತ್ತಾರೆ. ಹೇಗಿದೆ ವಚನ ಚೌಡಯ್ಯನವರು? ಅತ್ಯಂತ ಶ್ರೇಷ್ಠವಾದಂತಹ ವಚನವಿದು. ಮನುಷ್ಯ ಹೇಗೆ ಚಿಂತೆಯಲ್ಲಿ ಮುಳುಗುತ್ತಾನೆ ಎನ್ನುವುದನ್ನು ಚೌಡಯ್ಯನವರು ತಮ್ಮ ವಚನ ಸಾಹಿತ್ಯದಲ್ಲಿ ತುಂಬ ಸುಂದರವಾಗಿ ಮೂಡಿಸಿದ್ದಾರೆ. ಇದು ನಿಜವೂ ಹೌದು. ಅವರು ಹೇಳುತ್ತಾರೆ, ಬಡತನ ಬಂದಾಗ ಬದುಕಲು ಊಟ ಸಿಕ್ಕಿದರೆ ಸಾಕು ಎನ್ನುವ ಚಿಂತೆ ಇದೆಯಂತೆ. ಊಟ ಸಿಕ್ಕಿದರೆ ಉಡಲು ತೊಡಲು ಬಟ್ಟೆ ಆಭರಣ ಬೇಕು ಎನ್ನುವ ಚಿಂತೆ ಎನ್ನಂತಾರೆ. ಉಡಲು ತೊಡಲು ಸಿಕ್ಕಿದರೆ ಅವುಗಳನ್ನು ಸಂಗ್ರಹಿಸಬೇಕು ಎನ್ನುತ್ತಾನಂತೆ. ಹೀಗೆ ಇಡುವ ಶಕ್ತಿ ಬಂದರೆ, ಸಂಗ್ರಹಿಸುವ ಶಕ್ತಿ ಬಂದರೆ ಮದುವೆಯಾಗಿ ಕೂಡುವ ಬಯಕೆ ಎನ್ನುತ್ತಾರೆ. ಮದುವೆಯಾದರೆ ಮಕ್ಕಳಾಗಬೇಕು, ಅವರಿಗೆ ಬದುಕು ಕಟ್ಟಬೇಕು, ಆಸ್ತಿ ಪಾಸ್ತಿ ಮಾಡಬೇಕು ಎನ್ನುವ ಚಿಂತೆ ಇರುತ್ತದೆ ಎನ್ನುತ್ತಾರೆ. ಹೀಗೆ ಎಲ್ಲವೂ ಆದ ಮೇಲೆ ಸುಮ್ಮನೆ ಇರುತ್ತಾನೇನೋ? ಇಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಇನ್ನಷ್ಟು ಬೇಕು ಎನ್ನುವ ಆಸೆಯಿಂದ ಇತರರಿಗೆ ಕೇಡು ಮಾಡುವ ಚಿಂತೆ ಎನ್ನುತ್ತಾರೆ. ಕೊನೆಗೆ ಸಾಯುವ ಗಳಿಗೆ ಬಂದಾಗ ಅಯ್ಯೋ ಸಾವು ಬರುತ್ತಿದೆಯಲ್ಲ ಎಂದು ಚಿಂತೆಗೊಳಗಾಗುತ್ತಾನೆ ಎನ್ನುತ್ತಾರೆ. ಹೀಗೆ ಮನುಷ್ಯ ಯಾವಾಗಲೂ ಬರೀ ಚಿಂತೆಯ ಕಂತೆಯಲ್ಲೇ ಮುಳುಗಿರುತ್ತಾನೆ. ಶಿವ, ನಿನ್ನ ಚಿಂತೆಯಲ್ಲಿ ಯಾರೂ ಮುಳುಗಿಲ್ಲವಲ್ಲ ಎಂದು ಬೇಸರವಾಗುತ್ತಿದೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಹೀಗೆ ಮನುಷ್ಯ ಚಿಂತೆಯಲ್ಲಿ ಹೇಗೆ ಒಂದಕ್ಕೊಂದು ಸೇರಿಸಿಕೊಂಡು ಹೋಗುತ್ತಾನೆ, ಜೀವನದಲ್ಲಿ ಚಿಂತೆಯಲ್ಲಿ ಹೇಗೆ ಮುಳುಗುತ್ತಾನೆ ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ಬಹುಸುಂದರವಾಗಿ ಮೂಡಿಸಿದ್ದಾರೆ. ಒಂದೆಡೆ ಹೇಳಿ ಅಂಬಿಗರ ಚೌಡಯ್ಯನವರು, ಭಕ್ತ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನಗಳಲ್ಲಿ ಅನೇಕ ವಚನಗಳು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನವನ್ನು ತಿಳಿಯೋಣ. ಅವರು ಹೇಳುತ್ತಾರೆ, ತೋಯವಿಲ್ಲದ ಕುಂಭ, ಜ್ಞಾನವಿಲ್ಲದ ಘಟ, ದೇವರಿಲ್ಲದ ಗುಡಿ, ಇವು ಹಾಳು ದೇಗುಲಕ್ಕೆ ಸಮವು ಕಾಣ. ಎಲೆ ಪರವಾದಿಗಳಿರ, ಗುರು ಎಂಬ ನಾಮವು ಪರಶಿವನು, ಪರಶಿವನೇ ಇಷ್ಟಲಿಂಗವು, ಆ ಇಷ್ಟಲಿಂಗದ ಪೂಜೆಯಲ್ಲಿ ಲೋಲುಪ್ತನಾಗಿರಬೇಕು, ಗುರುಮಂತ್ರದಲ್ಲಿ ಮಗ್ನನಾಗಿರಬೇಕು, ಚರಭಕ್ತಿಯಲ್ಲಿ ಯುಕ್ತನಾಗಿರಬೇಕು. ಈ ತ್ರಿವಿಧವ ಬಿಟ್ಟು ಮಲತ್ರಯಕ್ಕೆ ಒಳಗಾಗಿ ಬಂಧನಕ್ಕೆ ಹೋಗುವರ ನೋಡಿ ಮನನಾಚಿತ್ತೆಂದ ನಮ್ಮ ಅಂಬಿಗರ ಚೌಡಯ್ಯ
ನಿಜ ಶರಣ.

ಮನನಾಚಿತ್ತೆಂದ. ಚೌಡಯ್ಯನವರು ಬಹಳ ಚೆನ್ನಾಗಿ ಹೇಳುತ್ತಾರೆ, ನೀರಿಲ್ಲದ ಮಡಕೆ, ಜ್ಞಾನವಿಲ್ಲದ ವ್ಯಕ್ತಿ, ದೇವರಿಲ್ಲದ ದೇವಾಲಯ, ಇವೆಲ್ಲವೂ ಪಾಳು ದೇಗುಲಕ್ಕೆ ಸಮ ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಗುರುವೇ ಪರಶಿವನ ರೂಪ, ಅವನ ಪರಶಿವನ ರೂಪವೇ ಇಷ್ಟಲಿಂಗ. ಆ ಇಷ್ಟಲಿಂಗದ ಪೂಜೆಯಲ್ಲಿ ಗುರು ಮಂತ್ರದಲ್ಲಿ ಭಕ್ತ ಮಗ್ನರಾಗಿರಬೇಕು, ಚರಭಕ್ತಿಯಲ್ಲಿ ತಲ್ಲೀನರಾಗಿರಬೇಕು. ಈ ರೀತಿ ಸ್ಥಿರ ಚರ ಪರಭಕ್ತಿಯಲ್ಲಿ ಭಕ್ತ ಮನಮಗ್ನವಾಗಿರಬೇಕು. ಇದನ್ನು ಬಿಟ್ಟು ಮಲತ್ರಯಂಗಳಾದಂತಹ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಂಗಳಲ್ಲಿ ಒಳಗಾದರೆ ಆ ಭಕ್ತನಿಗೆ ಅದೆಂತೂ ಭಕ್ತನೆಂದು ಹೇಳಲು ಸಾಧ್ಯ ಎಂದು ಪ್ರಶ್ನೆ ಮಾಡುವ ಮೂಲಕ ಭಕ್ತ ಹೇಗಿರಬೇಕು ಎನ್ನುವುದನ್ನು ಬಹಳ ಸವಿಸ್ತಾರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಅಂಬಿಗರ ಚೌಡಯ್ಯನವರು ಪರಮಾತ್ಮನ ಕೃಪೆ ಇದ್ದರೆ ಎಲ್ಲ ಫಲ ನಮಗೆ ಸಿಗುತ್ತದೆ, ದೊರಕುತ್ತದೆ ಎಂದು ಬಿಡುತ್ತಾರೆ. ಅವರು ಹೇಳುತ್ತಾರೆ, ಆವ ಪದಾರ್ಥವ ಮೊಯಿಸಿ ಲವಲವಿಸಬೇಡ, ಬಪ್ಪುದು ಬಪ್ಪುದಲ್ಲದೆ ಬಾರದ್ದು ಬಪ್ಪುದೆ, ಬಪ್ಪುದು ತಪ್ಪದು, ಬಾರದುದು ಬಾರದು, ಅಹದಹುದಾಗದ್ದು ಬಹುದುಃಖಂಗಳೇಕಕ್ಕೆ, ಬಪ್ಪುದು ತಪ್ಪದು ಸಹಜವೆಂತಾಗುವುದಲ್ಲದೆ ವಿಹಿತವಥ ಬರುತಿಹನು ಪಣೆಯೊಳು ಶಿವನು. ಇಂತಿದು ನಿಮ್ಮ ಭೋಗವೆಲ್ಲಿದ್ದಳು ಬೇಡವೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಬೇಡವೆಂದಾತ. ಹೀಗೆ ಚೌಡಯ್ಯನವರು ಮನುಷ್ಯ ಬಯಕೆಗಳಿಗೆ ಅಡಿಯಾಳಾಗಿ ಅವುಗಳ ಮೋಹಕ್ಕೆ ಒಳಪಡಬೇಡ ಎನ್ನುತ್ತಾರೆ. ಏಕೆಂದರೆ ಏನು ಬರಬೇಕೋ ಅದು ಒಂದೇ ಬರುತ್ತದೆ, ಅದರಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹಾಗೆ ಏನು ಬರಬಾರದೆಂದಿರುತ್ತದೋ ಅದು ಬರದು, ಶಿವ ನಮ್ಮ ಹಣೆಯಲ್ಲಿ ಏನು ಬರೆದಿರುವನೋ ಅದು ಹಾಗೇ ಆಗುತ್ತದೆ ಎಂದು ಬಿಡುತ್ತಾರೆ. ಹಾಗಾಗಿ ವ್ಯಾಮೋಹಕ್ಕೆ ಒಳಗಾಗಬೇಡ, ಭೋಗ ಲಾಲಸೆಯಲ್ಲಿ ಮುಳುಗಬೇಡ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರಿಗೆ ಪರಮಾತ್ಮನಲ್ಲಿ ಬಹಳ ವಿಶ್ವಾಸದೆ ಎಂದು ಕಂಡುಬರುತ್ತದೆ. ಹಾಗಾಗಿ ಅವರು ಹೇಳುವುದು ನಿಜವಿರಬಹುದೇನು? ಯಾ ಬಪ್ಪುದು ಬಪ್ಪುದಲ್ಲದೆ ಬಾರದ್ದು ಬಪ್ಪುದೇ ಎನ್ನುತ್ತಾರೆ, ಬಪ್ಪುದು ತಪ್ಪದು ಎನ್ನುತ್ತಾರೆ, ಬಾರದುದು ಬಾರದು ಎನ್ನುತ್ತಾರೆ. ಕೊನೆಗೆ ಹೇಳುತ್ತಾರೆ, ಬರುತಿಹನು ಪಣಿಯೋಳು ಶಿವನು, ಬರೆದಿಟ್ಬಿಟ್ಟಿದ್ದಾನೆ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ನಾವು ಚೌಡಯ್ಯನವರ ವಿಚಾರಗಳನ್ನು ಒಂದಷ್ಟು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಭಕ್ತಿಯ ಶ್ರೇಷ್ಠತ್ವವನ್ನು ಮೆರೆಯಬೇಕಾಗುತ್ತದೆ ಎನ್ನಿಸುತ್ತದೆ. ಅವರು ಜೀವನಕ್ಕೆ ಯಾವುದು ಅಂದ, ಯಾವುದು ಚಂದ ಎನ್ನುವುದನ್ನು ಕೂಡ ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳ್ತಾರೆ, ಅಂಗವ ಅಂಧವ ಮಾಡಿಕೊಂಡು ತಿರುಗುವ ಭಂಗಗೇಡಿಗಳು ನೀವು ಕೇಳಿರೋ. ಅಂಗಕ್ಕೆ ಅಂಧವಾವುದೆಂದರೆ ಗುರುವಿಗೆ ತನುವ ಕೊಟ್ಟಿರುವುದೇ ಚಂದ, ಲಿಂಗಕ್ಕೆ ಮನವ ಕೊಟ್ಟಿರುವುದೇ ಅಂದ, ಜಂಗಮಕ್ಕೆ ಧನವ ಕೊಟ್ಟಿರುವುದೇ ಚಂದ. ಅಷ್ಟ ಆಚರಣದಲ್ಲಿ ನಿಬ್ಬೆರಗಿನಿಂದ ಕೂಡಿ ಭಕ್ತಿ ಎಂಬ ಸಮುದ್ರದಲ್ಲಿ ಈಜಾಡುವುದೇ ಚಂದ. ಈ ಮಾರ್ಗವ ಬಿಟ್ಟು ಸಂಸಾರವೇ ಅಧಿಕವೆಂದು, ತನ್ನ ಹೆಂಡಿರು ಮಕ್ಕಳು ಸಂಪತ್ತು ಇವು ತನಗೆ ಶಾಶ್ವವೆಂದು ತಿಳಿದು ಒಂದು ಕಸನ್ನಾದರೂ ಪರರಿಗೆ ಕೊಡದೆ ತಾನೇ ತಿಂದು ನೆಲದಲ್ಲಿ ಮಡಗಿ ಕಡೆಗೆ ಯಮನ ಕೈಯಲ್ಲಿ ಸಿಲುಕಿ ನರಕದ ಕೊಂಡದಲ್ಲಿ ಮುಳುಗೇಳುವುದೇ ನಿಶ್ಚಯ ನೋಡ. ಇಂತಹ ಅಂಧಗೇಡಿಗಳ ಮುಖವ ನೋಡಲಾಗದು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣರು. ಈ ವಚನದಲ್ಲಿ ಕೇವಲ ದೇಹವನ್ನು ಅಂಧವ ಮಾಡಿಕೊಂಡಿದ್ದರೆ ಸಾಲದು, ಏನನ್ನು ಅಂಧ ಮಾಡಿಕೊಳ್ಳಬೇಕು ಎನ್ನುತ್ತಾರೆ. ಗುರುವಿಗೆ ತನುವ ಕೊಡುವುದು, ಲಿಂಗಕ್ಕೆ ಮನವ ಕೊಡುವುದು, ಜಂಗಮಕ್ಕೆ ಧನವ ಕೊಡುವುದು, ಇದು ಭಕ್ತನಿಗೆ ಅಂದ, ಇದು ಭಕ್ತನಿಗೆ ಚಂದ ಎನ್ನುತ್ತಾರೆ. ಇದನ್ನು ಬಿಟ್ಟು ಸಂಸಾರವೇ ಶ್ರೇಷ್ಠವೆಂದು, ಪತಿ ಪತ್ನಿ ಸುತ ಸಂಪತ್ತು ಇವ ಶಾಶ್ವತವೆಂದು ಭಾವಿಸಿ ಯಾರಿಗೂ ಏನೂ ಕೊಡದೆ ತಾನೇ ತಿಂದು ಆಸ್ತಿಯ ಮೇಲೆ ಮಾಡಿ ಕೊನೆಗೆ ಸಾವಿಗೆ ಗುರಿಯಾಗುವವರು ಅಂಧಗೇಡಿಗಳು ಎಂದು ಬಿಡುತ್ತಾರೆ ಅಂಬಿಗರ ಚೌಡಯ್ಯನವರು. ಹೀಗೆ ಚೌಡಯ್ಯನವರು ಹೇಗಿರಬೇಕು ಜೀವನದಲ್ಲಿ ಎನ್ನುವುದನ್ನು ಈ ವಚನದಲ್ಲಿ ಸಾರಿದ್ದಾರೆ. ವಚನವನ್ನು ಮತ್ತೆ ಮತ್ತೆ ಕೇಳಿಸಿಕೊಂಡು

ಅದರೆಡೆಗೆ ಸಾಗುವುದು ಬಹಳ ಮುಖ್ಯ ಜೀವನದಲ್ಲಿ ಎನಿಸುತ್ತದೆ. ಚೌಡಯ್ಯರವರು ತಮ್ಮ ವಚನದ ಮೂಲಕ ಜೀವನದ ನಿಜತತ್ವವನ್ನು ನಿಜಯಿತ್ವವನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಕಷ್ಟ ಜೀವ ಮನುಜರಿರ, ನೀವು ಹುಟ್ಟಿದ ಮೊದಲು ಎಷ್ಟು ಮಂದಿ ನಿಮ್ಮ ಕಣ್ಣ ಮುಂದೆ ನಷ್ಟವಾಗಿ ಹೋದುದ ಕಂಡು ಕಂಡು ಹೆಂಡಿರು ತನ್ನವರೆಂಬಿರಿ,

0: ಪ್ರಾಣವ ಬಿಡುವಾಗ ದುಃಖ, ಹೊಲೆ ಸಂಸಾರವ ನಚ್ಚಿ ಕಾಲನ ಬಲೆಗೆ ಈಡಾಗದಿರೋ, ಪತಿ ಭಕ್ತಿ ಮುಕ್ತಿ ಎಂಬುದ ಗಳಿಸಿಕೊಳ್ಳಿರೋ, ಸೆಟೆಯಂ ಬಿಡಿ ದಿಟವಂ ಹಿಡಿ, ಘಟವುಳ್ಳ ಕಾಲದಲ್ಲಿ ಶಿವಭಕ್ತಿಯ ನಟಿಸಿ ನಡೆಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಂತಹ ಸತ್ಯದ ಮಾತು. ಅವರು ಹೇಳುತ್ತಾರೆ, ಜೀವನದಲ್ಲಿ ಪ್ರತಿಯೊಂದಕ್ಕೂ ಕಷ್ಟಪಡುವ ಮನುಜರರ ಸುಳ್ಳನ್ನು ಬಿಡಿ, ನಿಜವನ್ನು ಹಿಡಿಯಿರಿ. ಯಾವುದು ನಿಜ? ನಮ್ಮ ಕಣ್ಣ ಮುಂದೆ ಎಷ್ಟು ಜನ ನಷ್ಟವಾಗಿ ಹೋಗಿದ್ದಾರೆ, ಇದನ್ನು ಹರಿಯಬೇಡವೇ ನಾವು? ಕೊಡುವಾಗ ದುಃಖ, ಒಡವೆಯ ಮಡುಗುವಾಗ ದುಃಖ, ಮಡಗಿದ ಒಡೆಯುವೆಯ ತೆಗೆಯುವಾಗ ದುಃಖ, ಪ್ರಾಣ ಬಿಡುವಾಗ ದುಃಖ. ಇಂತಹ ಸಂಸಾರವನ್ನು ನೆಚ್ಚಿಕಡಬೇಡ, ಇಂತಹ ಸತ್ಯವನ್ನು ಹರಿ, ಶಿವಭಕ್ತನಾಗು ಎಂದು ಹೇಳುತ್ತಾರೆ. ಹೀಗೆ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಇದನ್ನು ಅರಿತು ಆಚರಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಇಂತಹ ವಿಷಯಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನಗಳ ನುಡಿಗುಚ್ಚ ಭಾಗ 35 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜ ಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ನಡೆಸಿಕೊಟ್ಟ ವಚನ ವೈಭವ ಕಾರ್ಯಕ್ರಮವನ್ನು ಕೇಳಿದಿರಿ. ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುವಂತಹ ಸಮಯ. ಇಂದು ಸರಗೂರಿನ SVYM ಸಿಬ್ಬಂದಿ ವರ್ಗದವರಾದ ಚಂದ್ರಿಕಾ, ವರಲಕ್ಷ್ಮಿ, ಶಶಿಕುಮಾರ್, ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಕುಟುಂಬಸ್ಥರು ಹಾಗೂ SVYM ಸಿಬ್ಬಂದಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಅನಕ್ರೂರವರ ಗಿರಿಜವನ ರೊಟ್ಟಿ ಕಥೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕೇಳುಗರೆ, ನಿಮಗೆಲ್ಲ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು MN ಕವಿತಾ, ಕಬ್ಬಹಳ್ಳಿಯ ಶ್ರೀ ಮದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹಪ್ರಾಧ್ಯಾಪಕಿ. ಈ ದಿನ ಕನ್ನಡದ ಕಾದಂಬರಿ ಸಾರ್ವಭೌಮ ಎಂದೇ ಖ್ಯಾತರಾದ ಕನ್ನಡದ ಬಹುಶ್ರೇಷ್ಠ ಸಾಹಿತಿ ಮಾನಕೃಷ್ಣರಾಯರ ಗಿರಿಜವ್ವನ ರೊಟ್ಟಿ ಕಥೆಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಗಿರಿಜವ್ವನ ರೊಟ್ಟಿ ಕಥೆ ಹೊಟ್ಟೆಯ ಹಸಿವನ್ನು ಸಂಕೇತಿಸುತ್ತಲೇ ಸ್ವಾತಂತ್ರ್ಯದ ಹಸಿವನ್ನು ಪ್ರತಿನಿಧಿಸುತ್ತಾ ಸಾಗುವ ಕಥೆ. ಇದನ್ನು ಯಾರೇ ಓದಿದರೂ ಅವರಿಗೆ ಪರಮಾಪ್ತವಾಗುವ ವಸ್ತುವನ್ನು ತನ್ನೊಳಗೆ ಒಳಗೊಂಡಿದೆ. ಯಾವುದೇ ಬರಹಗಾರ ತನ್ನ ಕಾಲಮಾನದ ಸಾಕ್ಷಿ ಪ್ರಜ್ಞೆಯಾಗಿ ತನ್ನ ಸೃಜನಶೀಲ ಕೃತಿಯಲ್ಲಿ ಸ್ಪಂದಿಸಿರ್ತಾನೆ ಅಂತ ಹಿರಿಯರು ಹೇಳ್ತಾರೆ. ಅದೇ ಥರ ಪ್ರಗತಿಶೀಲ ಸಾಹಿತ್ಯ ಪಂಥದ ಶಿಖರವಾಗಿದ್ದಂತಹ ಆನಾಕೃಷ್ಣರಾಯರು ತಮ್ಮ ಕಾಲದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಪ್ರಕ್ರಿಯೆಗಳು ಹೇಗೆ ನಡೀತಾ ಇತ್ತು, ಅದಕ್ಕೆ ಜನಸಾಮಾನ್ಯರ ಸ್ಪಂದನೆ ಹೇಗಿತ್ತು ಅನ್ನೋದನ್ನು ಕೇಂದ್ರೀಕರಿಸಿ ಈ ಕಥೆಯನ್ನು ರಚನೆ ಮಾಡಿದ್ದಾರೆ. ಆನಕ್ರು ಅವರ ಗಿರಿಜವ್ವನ ರೊಟ್ಟಿ ಅನ್ನುವಂತಹ ಕಥೆ ಬ್ರಿಟಿಷರ ಅಡಿಯಾಳುಗಳಾಗಿ ನಮ್ಮವರೇ ನಮ್ಮವರ ವಿರುದ್ಧ ಹೇಗೆ ಹೋರಾಟ ಮಾಡ್ತಾ ಇದ್ರು ಅನ್ನುವ ಕೆಟ್ಟ ಸ್ಥಿತಿಯನ್ನು ಹೇಳುತ್ತೆ. ಯಾಕೆಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಹೇಗೆ ನಡ್ಕೋಬೇಕು ಅನ್ನೋದೇ ಅವತ್ತಿನ ಸಂದರ್ಭಕ್ಕೆ ಗೊತ್ತಿರಲಿಲ್ಲ. ಇಡೀ ದೇಶದೊಳಗೆ ಏನಾಗ್ತಾ ಇದೆ ಅಂತ ಎಲ್ಲೋ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು, ಉಳಿದವ್ರಿಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಜನಸಾಮಾನ್ಯರಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗಂತೂ ಏನು ನಡೀತಾ ಇದೆ, ನಾವು ಹೇಗೆ ಇದಕ್ಕೆ ಪ್ರತಿಕ್ರಿಯಿಸಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನವು ಇಲ್ಲದಂತಹ ಪರಿಸ್ಥಿತಿ ಇತ್ತು. ಇಂಥ ಪರಿಸ್ಥಿತಿಯ ಒಳಗೆ ಗಿರಿಜವ್ವನಂತಹ ಸಾಮಾನ್ಯ ಹೆಣ್ಣುಮಗಳು ಹೇಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಸಣ್ಣ ಕಾಣಿಕೆ ಆಗಬಹುದು ಅನ್ನೋದನ್ನು ಕತೆ ಹೇಳ್ತಾ ಹೋಗುತ್ತೆ. ಈ ಕಥೆಯೊಳಗೆ ಮೂರು ಮುಖ್ಯ ಪಾತ್ರಗಳು ಬರ್ತವೆ. ಒಂದು ಪಾತ್ರ ದುಗ್ಗಪ್ಪ ಅನ್ನುವಂಥ ಯುವಕನ ಪಾತ್ರ. ಅವನು ಕತೆ ಆರಂಭ ಆಗೋ ಹೊತ್ತಿಗೆ ಒಂದು 25-26 ವರ್ಷದ ಯುವಕ, ದೇಶಪ್ರೇಮಿ. ದೇಶಕ್ಕಾಗಿ ತನ್ನನ್ನು ತಾನು ಅರ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಬ್ರಿಟಿಷರಿಗೆ ಧಕ್ಕೆ ತರೋ ಹಾಗೆ, ಅವ್ರಿಗೆ ತೊಂದರೆ ಕೊಡೋ ಹಾಗೆ ಏನಾದರೂ ಮಾಡಬೇಕು ಅನ್ನುವಂಥದ್ದೇ ಅವನ ತುಡಿತ ಆಗಿರುತ್ತೆ. ಇಂಥ ಯುವಕನಿಗೆ ಆಶ್ರಯ ಕೊಟ್ಟಂತಹ ಕಥೆಯ ಕೇಂದ್ರ ಮತ್ತು ಕಥೆಯ ಶೀರ್ಷಿಕೆಯಾಗಿರುವ ಗಿರಿಜವ್ವ ಈ ಕಥೆಯ ಇನ್ನೊಂದು ಮುಖ್ಯ ಪಾತ್ರ, ಮತ್ತು ಅವಳ ಗಂಡ ಪೊಲೀಸ್ ಇನ್ಸ್ಪೆಕ್ಟರ್ ಗುರುಬಸಪ್ಪ. ಈ ಮೂರು ಪಾತ್ರಗಳ ನಡುವೆ ಇಡೀ ಕತೆ ಸಾಗ್ತಾ ಹೋಗುತ್ತೆ. ಕತೆ ಆರಂಭ ಆಗೋ ಹೊತ್ತಿಗೆ ಇಡೀ ದೇಶದ ಪರಿಸ್ಥಿತಿ ತೀರಾ ಅಸ್ತವ್ಯಸ್ತಗೊಂಡಿರುತ್ತೆ. ಗಾಂಧೀಜಿಯವ್ರನ್ನೂ ಒಳಗೊಂಡಂತೆ ಎಲ್ಲ ಪ್ರಮುಖ ದೇಶಪ್ರೇಮಿಗಳನ್ನು ಸೆರೆಮನೆಗೆ ಹಾಕ್ಬಿಟ್ಟಿರ್ತಾರೆ. ಅವರೆಲ್ಲ ಸೆರೆಮನೆಯಲ್ಲಿದ್ದು

ಕೂಡ ದೇಶಭಕ್ತರಿಗೆ ಏನು ಕಡಿಮೆ ಇರಲ್ಲ. ದಿನ ದಿನ ಹೊಸ ಹೊಸ ದೇಶ ಪ್ರೇಮಿಗಳು ಹುಟ್ಕೊಳ್ತಾನೆ ಇರ್ತಾರೆ, ಅವ್ರನ್ನೆಲ್ಲ ಹಿಡಿದು ಸೆರೆಮನೆಗೆ ಹಾಕ್ತಾನೇ ಇರ್ತಾರೆ. ಆಮೇಲೆ ಇಷ್ಟೊತ್ತಿಗಾಗಲೇ ಜನರಿಗೆ ಒಂದು ಅರ್ಥ ಆಗಿದೆ, ಏನಪ್ಪ ಅಂದರೆ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಮೂಲಕ ಅಹಿಂಸಾತ್ಮಕವಾಗಿ ಎಷ್ಟೇ ಹೋರಾಟ ಮಾಡಿದರೂ ನಮಗೆ ಬೇಕಾದಂತಹ ಸ್ವಾತಂತ್ರ್ಯ ಸಿಕ್ಕೋದಿಲ್ಲ, ನಾವು ಬೇರೆ ರೀತಿಯ ಪ್ರಯತ್ನಕ್ಕೆ ಸನ್ನದ್ಧರಾಗಬೇಕು ಅನ್ನುವಂತಹ ಒಂದು ಆಲೋಚನೆ ಜನರ ಮನಸ್ಸಿನ ಒಳಗೆ ಸುಳಿದಿರುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಬ್ರಿಟಿಷರ ಆಲೋಚನೆ ಏನಾಗಿದೆ ಅಂದರೆ, ಏನಾದರೂ ಸರಿ ಈ ದೇಶದ ಹೋರಾಟಗಾರರನ್ನ ಹತ್ತಿಕ್ಕಬೇಕು ಅಂತ ಹೇಳಿ ತಾವು ಕೆಲಸಕ್ಕೆ ನೇಮಿಸಿಕೊಂಡಂತಹ ನಮ್ಮದೇ ದೇಶದ ಜನರಿಗೆ ಪ್ರಶಸ್ತಿಗಳ ಆಸೆಯನ್ನು ಹುಟ್ಟಿಸಿ, ಬಹುಮಾನಗಳ ಆಸೆಯನ್ನು ಹುಟ್ಟಿಸಿ, ಜನರನ್ನೆಲ್ಲ ಕೊಲ್ಲೋದಕ್ಕೆ ನೇಮಿಸಿಕೊಳ್ಳುವಂತಹ ಒಂದು ಕೃತ್ಯದಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ತೊಡಕೊಳ್ತಿರ್ತಾರೆ. ಈ ಸಂಗತಿಗಳ ಮೇಲೆ ಈ ಕತೆ ಬೆಳಕು ಚೆಲ್ತಾ ಸಾಗ್ತಾ ಹೋಗುತ್ತೆ. ಈ ಕತೆ ಆರಂಭ ಆಗೋಷ್ಟೊತ್ತಿಗೆ ಒಂದು ಪುಂಡರ ಗುಂಪು ಖಾನಾವಳಿ ಅನ್ನುವಂತಹ ಸ್ಟೇಷನ್ಗೆ ಮುತ್ತಿಗೆ ಹಾಕಿರ್ತಾರೆ. ಮುತ್ತಿಗೆ ಹಾಕಿ ಹಣವನ್ನೆಲ್ಲ ಲೂಟಿ ಮಾಡಿರ್ತಾರೆ. ಅದರ ಪ್ರಮುಖ ನೇತಾರನೇ ನಮ್ಮ ಕಥೆಯಲ್ಲಿ ಮುಖ್ಯ ಪಾತ್ರವಾಗಿರುವ ದುಗ್ಗಪ್ಪ. ಈ ತರುಣ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಹಣವನ್ನು ದೋಚಿಕೊಂಡು ಹೋಗುವಾಗ ಅವನಿಗೆ ಗುರುಬಸಪ್ಪ ಬಂದೂಕಿನಿಂದ ಹೊಡೆದು ಬಿಡ್ತಾನೆ. ಅವನ ಕೈಗೆ ಪೆಟ್ಟಾಗತ್ತೆ, ಆದರೂ ಕೂಡ ಅವನು ತಪ್ಪಿಸ್ಕೊಳ್ತಾನೆ. ಹಂಗೆ ತಪ್ಪಿಸ್ಕೊಂಡವನು ನೇರವಾಗಿ ಗಿರಿಜವ್ವನ ಮನೆಗೆ ಬರ್ತಾನೆ. ಗಿರಿಜವ್ವ ಗಂಡ ಡ್ಯೂಟಿಗೆ ಹೋದ ಮೇಲೆ ಆತ ಅವನಿಗೆ ಎಷ್ಟೊಂದು ಹಿಂಸೆ ಆಗಿರುತ್ತೆ ಅಂದರೆ, ಅರೆ ನನಗೆ ಪುಂಡರ ಗುಂಪನ್ನು ಮಟ್ಟ ಹಾಕೋಕ್ಕಾಗ್ತಾಯಿಲ್ಲ, ಅವ್ರನ್ನ ಹಿಡಿಯೋಕ್ಕಾಗ್ತಾಯಿಲ್ಲ ಅಂತ ಹೇಳಿ ಊಟನೂ ಮಾಡದೆ ಹೋಗಿರ್ತಾನೆ. ಈ ಥರದೊಂದು ಚಿಂತೆಯಲ್ಲಿ ಗಿರಿಜವ್ವ ಆಗ್ತಾನೆ ಮಲ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅವಳಿಗೆ ನಿದ್ದೆ ಹತ್ತುತ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಯಾರೋ ಬಾಗಿಲು ತಟ್ಟಿ ಹಾಕಾಗುತ್ತೆ. ಯಾರು ಅಂತ ಹೇಳಿ ಹೋಗಿ ನೋಡೋ ಪ್ರಯತ್ನ ಮಾಡ್ತಾಳೆ. ಒಬ್ಬ ಯುವಕ ರಕ್ತ ಸುರಿತಾ ಇದೆ ಕೈಯಲ್ಲಿ, ಬರ್ತಾನೆ. ಅವನನ್ನು ಒಳಗೆ ಕರ್ಕೊಳ್ತಾಳೆ. ಯುವಕ ಗಿರಿಜವ್ವನನ್ನು ಬೇಡ್ಕೊಳ್ತಾನೆ, ದಯವಿಟ್ಟು ನನಗೆ ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಡ, ಅವರಿಗೆ ಇಟ್ಕೊಟ್ಬಿಟ್ರೆ ನಾನು ಮಾಡಬೇಕು ಅಂದ್ಕೊಂಡಿರೋ ಕೆಲಸಗಳನ್ನ ಮಾಡೋದಕ್ಕಾಗೋದಿಲ್ಲ, ನಾನು ಪೊಲೀಸ್ರಿಗೆ ಭಯಪಡ್ತಾ ಇಲ್ಲ, ಆದರೆ ನಾನು ಎಷ್ಟೊಂದು ಕೆಲಸಗಳನ್ನು ಗುರಿಯಾಗಿ ಇಟ್ಕೊಂಡಿದ್ದೀನಿ, ಅದಕ್ಕೆ ತೊಂದರೆ ಆಗತ್ತೆ, ಹಾಗಾಗಿ ಇಟ್ಕೊಡ್ಬೇಡ ಅಂತ ಹೇಳಿ ಬೇಡ್ಕೊಳ್ತಾನೆ. ಗಿರಿಜವ್ವನಿಗೆ ತನ್ನ ಗಂಡನೇ ಪೊಲೀಸ್ ಆದರೂ ಪೊಲೀಸರಿಗೆ ಈ ಯುವಕನನ್ನು ಇಟ್ಕೊಡ್ಬೇಕು ಅನ್ನುವಂಥ ಮನಸ್ಸಾಗೋದೇ ಇಲ್ಲ. ಅವಳು ಅವನಿಗೆ ಬಿದ್ದ ಗುಂಡನ್ನು ತೆಗೆಯೋದಕ್ಕೆ, ಅವನ ಗಾಯಕ್ಕೆ ಔಷಧೋಪಚಾರ ಮಾಡೋದಕ್ಕೆ ಸಹಾಯ ಮಾಡ್ತಾಳೆ. ಸಹಾಯ ಮಾಡಿ ಅವನಿಗೆ ಹಸಿವಾಗಿದೆ ಅಂತ ಹೇಳಿ ಗೊತ್ತಾಗತ್ತೆ. ಗೊತ್ತಾದ ಕೂಡಲೇ ತಾನು ಮಾಡಿಟ್ಟಂತಹ ರೊಟ್ಟಿ ಪಲ್ಯವನ್ನು ತಂದುಕೊಡ್ತಾಳೆ. ಅವನು ತಿಂದು ವಿಶ್ರಮಿಸ್ಕೊಳ್ಬೇಕು. ಅಷ್ಟರಲ್ಲಿ ಗಂಡ ಬಂದು ಬಾಗಿಲು ಬಡಿತಾನೆ. ಗಿರಿಜವ್ವ ಕೂಡಲೇ ಅವನನ್ನು ಬಚ್ಚಿಟ್ಕೊಳ್ಳೋಕ್ಕೆ ಸಲಹೆ ಕೊಡ್ತಾಳೆ. ಸಲಹೆ ಕೊಟ್ಟು ಗಂಡನಿಗೆ ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದು ಕೈಕಾಲಿಗೆ ನೀರು ಕೊಟ್ಟು ಊಟ ಮಾಡೋಕ್ಕೆ ಹೇಳ್ತಾಳೆ. ಆದರೆ ಗಂಡನಿಗೆ ಈಗಲೂ ಕೂಡ ಊಟ ಮಾಡೋಕ್ಕೆ ಮನಸ್ಸಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬದಮಾಶ್ ದುಗ್ಗಪ್ಪ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ನಾ ಹೇಗೆ ಊಟ ಮಾಡಲಿ ಅಂತ ಹೇಳಿ ಅದೇ ಚಿಂತೆಯಲ್ಲಿ ತನ್ನ ಬೆಲ್ಟನ್ನು ತೆಗೆದಿಟ್ಟು ಹಾಗೆ ಯೋಚನೆ ಮಾಡ್ತಾ, ಅದು ಯಾವಾಗ ಅವನಿಗೆ ನಿದ್ದೆ ಬಂತು ಗೊತ್ತಾಗೋದೇ ಇಲ್ಲ. ಬೆಳಕರಿಯುತ್ತೆ, ಬೆಳಕರಿದಾಗ ಹಿತ್ತಲಿಗೆ ಹೋಗ್ತಾನೆ. ಹಿತ್ತಲಿಗೆ ಹೋಗಿದ್ರೆ ಅಲ್ಲಿ ರಕ್ತದ ಕಲೆಗಳು ಅವನಿಗೆ ಕಣ್ಣಿಗೆ ಬೀಳುತ್ತೆ. ಕೂಡಲೇ ಅವನಿಗೆ ಗೊತ್ತಾಗತ್ತೆ. ಗಿರಿಜವ್ವ ಪ್ರಶ್ನೆ ಮಾಡ್ತಾನೆ, ಏನು ನಡೀತಾ ಇದೆ ಈ ಮನೆಯಲ್ಲಿ, ನಾನು ನೋಡಿದ್ರೆ ದೇಶದ್ರೋಹಿಯನ್ನು ಹಿಡಿಬೇಕು ಅಂತಿದ್ದೀನಿ, ನೀನು ನೋಡಿದ್ರೆ ದೇಶದ್ರೋಹಿಗೆ ಆಶ್ರಯ ಕೊಟ್ಟಿದೀಯಾ ಅಂತ ಹೇಳಿ ಅವಳನ್ನು ಬೈತಾನೆ. ತನ್ನ ಬೆಲ್ಟ್ನಲ್ಲಿದ್ದಂಥ ರಿವಾಲ್ವರ್ನ ಪರೀಕ್ಷೆ ಮಾಡ್ಕೋತಾನೆ. ಅಷ್ಟೊತ್ತಿಗಾಗಲೇ ಅದನ್ನು ಎತ್ಕೊಂಡು ದುಗ್ಗಪ್ಪ ಅಲ್ಲಿಂದ ಪರಾರಿಯಾಗಿಬಿಟ್ಟಿರ್ತಾನೆ. ನನ್ನ ಕೆಲಸ ಹೋಗುತ್ತೀಗ ಅಂತ ಹೇಳಿ ದುಗ್ಗಪ್ಪ ಹೇಗಾದರೂ ಮಾಡಿ ಹಿಡಿಬೇಕು ಅಂತೇಳಿ ಗುರುಬಸಪ್ಪ ಪ್ರಯತ್ನ ಪಡ್ತಾನೆ. ಗಿರಿಜವ್ವನನ್ನು ಬೈತಾನೆ. ಗಿರಿಜವ್ವ ಹಾಗೆ ಹೇಳ್ತಾಳೆ, ನೀನು ಯಾಕೆ ಈ ಕೆಲಸಕ್ಕೆ ಮುಂದಾಗಿದೆಯಾ,

ನಮ್ಮವರೇ ಯುವಕರು, ಅವ್ರನ್ನ ಯಾಕೆ ಹಿಡಿತೀಯ ನೀನು, ಈ ಕೆಲಸನ ಬಿಟ್ಟುಬಿಡು ಅಂತ ಹೇಳಿ ಹೇಳ್ತಾಳೆ. ಆದರೆ ಗುರುಬಸಪ್ಪ ಕೇಳೋದೇ ಇಲ್ಲ, ಅವನನ್ನು ಹಿಡಿಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಹಾಗೆ ಹೊರಟವನೇ ಮೇಲಧಿಕಾರಿಗಳಿಗೆ ತನ್ನ ಗನ್ ಕಾಣೆಯಾಗಿರುವ ಬಗ್ಗೆ ದೂರನ್ನು ಕೊಡ್ತಾನೆ, ಮತ್ತೊಂದು ಗನ್ನನ್ನು ತರಿಸ್ಕೊಳ್ತಾನೆ. ಯುವಕರನ್ನು ಏನಾದರೂ ಮಾಡಿ ಹಿಡಿಲೇಬೇಕು ಅಂತ ಹೇಳಿ ಹಣ ಸ್ಟೇಷನ್ಗೆ ಬಂದಿದೆ ಅಂತ ಹೇಳಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾನೆ. ಅದನ್ನು ಕದಿಯೋದಕ್ಕೆ ಅಂತ ಹೇಳಿ ದುಗ್ಗಪ್ಪ ಮತ್ತು ಅವನ ತಂಡದವರು ಮತ್ತೆ ಬರ್ತಾರೆ. ಹಾಗೆ ಬಂದವರನ್ನು ಈಗ ಬಹಳ ಯೋಚಿತವಾಗಿ ಸಂಚು ಮಾಡಿ ಗುರುಬಸಪ್ಪ ಹಿಡಿಯೋ ಪ್ರಯತ್ನ ಮಾಡ್ತಾನೆ. ಹಾಗೆ ಹಿಡಿಯೋ ಪ್ರಯತ್ನ ಮಾಡುವಾಗ ಅವನಿಗೆ ಮತ್ತೆ ಗುಂಡನ್ನು ಹಾರಿಸ್ತಾನೆ. ನೆನ್ನೆ ಕೈಗೆ ಬಿದ್ದಂಥ ಏಟನ್ನೇ ತಡೆಯೋಕ್ಕಾಗದೇ ಇರುವ ದುಗ್ಗಪ್ಪನಿಗೆ ಇವತ್ತು ಎದೆಗೆ ಗುಂಡು ಬೀಳುತ್ತೆ. ಹಾಗೆ ಎದೆಗೆ ಗುಂಡು ಬಿದ್ದ ಕೂಡಲೇ ಮೇಲೆ ಬೆಟ್ಟದ ಹತ್ರ ಓಡ್ತಾ ಇದ್ದ ಯುವಕ ಉರುಳಿ ಉರುಳಿ ಗುರುಬಸಪ್ಪನ ಕಾಲ ಬಳಿಯೇ ಬೀಳ್ತಾನೆ. ಗುರುಬಸಪ್ಪನ ಕಾಲ ಬಳಿ ಬಿದ್ದ ಕೂಡಲೇ ಅವನು ಬೋಟು ಕಾಲಿನಿಂದನೇ ದುಗ್ಗಪ್ಪನನ್ನು ಒದ್ದು ಬಿಡ್ತಾನೆ. ನತ್ತ ದುಗ್ಗಪ್ಪ ಹೇಳ್ತಾನೆ, ರಿವರ್ವಾಲ್ನ ಕೊಡ್ತಾನೆ, ತಗೊಳ್ಳಿ ಇದು ನಿಮ್ಮದೇ ಬಂದುಕು ಅಂತ ಹೇಳ್ತಾನೆ. ನಾನು ಗಿರಿಜವ್ವ ತಾಯಿಗೆ ನಮಸ್ಕಾರ ಹೇಳಿದೆ ಅಂತ ತಿಳಿಸ್ಬಿಡಿ ಅಂತ ಹೇಳ್ತಾನೆ. ಯಾಕೆಂದರೆ ಹಿಂದಿನ ದಿನ ಬರುವಾಗ ಅವನು ಗಿರಿಜವ್ವನಿಗೆ ಹೇಳಿ ಬಂದಿರೋಲ್ಲ, ಕದ್ದು ಹೊಡೆ ಬಂದಿರ್ತಾನೆ. ಅದಕ್ಕೋಸ್ಕರ ಗಿರಿಜವ್ವನಿಗೆ ನಾನು ನಮಸ್ಕರಿಸ್ತೆ ಅಂತ ತಿಳಿಸಿ ಆಕೆ ನನಗೆ ರೊಟ್ಟಿ ಕೊಟ್ಟು ಅನ್ನವನ್ನು ಕೊಟ್ಟು ಜೀವದಾನ ಮಾಡಿದ್ದಾಳೆ, ಅವಳನ್ನು ನಾನು ಯಾವತ್ತೂ ಮರೆಯೋದಿಲ್ಲ, ಆಕೆಯ ಅನ್ನದ ಋಣವನ್ನು ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಗುರುಬಸಪ್ಪನಿಗೂ ಸ್ವಲ್ಪ ಮನಸ್ಸು ಕರಗೋದಕ್ಕೆ ಶುರು ಆಗುತ್ತೆ. ಕರಗೋದಕ್ಕೆ ಶುರು ಆಗೋದಲ್ಲದೆ ಅವನಿಗನ್ಸುತ್ತೆ, ಅಯ್ಯಯ್ಯೋ ನಾನು ತಪ್ಪು ಮಾಡಿದ್ನೇನೋ ಅಂತ ಹೇಳಿ ಅನ್ಸೋಕ್ಕೆ ಶುರು ಆಗುತ್ತೆ. ದುಗ್ಗಪ್ಪ, ನಿನ್ನನ್ನು ಬೂಟ್ ಕಾಲಿನಿಂದ ಒದ್ದೆ ನಾನು, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿ ಹೇಳ್ತಾನೆ. ಅಷ್ಟೊತ್ತಿಗೆ ದುಗ್ಗಪ್ಪನ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಡುತ್ತೆ. ಹಾರಿ ಹೋದ ಕೂಡಲೇ ಇವನಿಗೆ ತುಂಬ ಮನಸ್ಸಿಗೆ ಕಾಡೋಕ್ಕೆ ಶುರು ಆಗುತ್ತೆ. ಹಾಗೆ ಕಾಡೋಕ್ಕೆ ಶುರು ಆದ ಕೂಡಲೇ ಅವನು ಮನೆಗೆ ಬರ್ತಾನೆ. ಬಂದು ನಡೆದ ಘಟನೆಯೆಲ್ಲ ಗಿರಿಜವ್ವನ ಹತ್ರ ಹೇಳ್ಕೊಳ್ತಾನೆ. ಹೇಳಿಕೊಂಡು, ನಾನು ನನ್ನ ಈ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ನನಗಿವತ್ತು ತುಂಬ ಬೇಸರ ಆಯಿತು ಅಂತ ಹೇಳಿ ತನ್ನ ತಪ್ಪನ್ನು ಅರಿವು ಮಾಡಿಕೊಂಡು ರಾಜೀನಾಮೆಯನ್ನು ಕೊಡ್ತಾನೆ. ಗಿರಿಜವ್ವ ಈ ಹಿಂದೆ ಎಷ್ಟು ಹೇಳಿದರೂ ಇದ್ರ ಬಗ್ಗೆಗೆ ಯೋಚನೆ ಮಾಡದೇ ಇರೋ ಗುರುಬಸಪ್ಪನಿಗೆ ಈಗ ತಾನು ದೇಶಪ್ರೇಮಿಗಳ ಪರವಾಗಿ ನಿಂತ್ಕೋಬೇಕು ಅನ್ನುವಂಥ ಮನಸ್ಸಾಗತ್ತೆ. ಹಾಗಾಗಿ ಇದುವರೆಗೆ ದೇಶದ್ರೋಹಿ ಅಂತಿದ್ದವನು ಈಗ ದೇಶಪ್ರೇಮಿಗಳಿಗೋಸ್ಕರ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಮನಪರಿವರ್ತನೆ ಆಗೋದ್ರ ಮೂಲಕ ಒಂದು ಹೊಸ ಹೆಜ್ಜೆ ಇಡ್ತಾನೆ ಅಂಥೇಳಿ ಕಥೆಯನ್ನು ಮುಗಿಸ್ತಾರೆ. ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದ.

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಅನಕೂರ್ ಅವರ ಗಿರಿಜವ್ವನ ರೊಟ್ಟಿ ಕಥೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಿಲಯದಿಂದ ಗೀತಸ್ಸಿನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 25ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಂದರೆ ಹೊಗೆ ಅಥವಾ ಧೂಮ, ರಾತ್ರಿ, ಕೃಷ್ಣ ಪಕ್ಷದ ದಕ್ಷಿಣಾಯನದ 6 ಮಾಸಗಳು. ಈ ಮಾರ್ಗದಲ್ಲಿ ಪ್ರಯಾಣ ಮಾಡಿದಂತಹ ಯೋಗಿ ಚಂದ್ರನ ಜ್ಯೋತಿಯನ್ನು ಸೇರಿ ಪುನಃ ಇದೇ ಲೋಕಕ್ಕೆ ಮರಳುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಹಿಂದಿನ ಶ್ಲೋಕದಲ್ಲಿ ಗಮನಿಸಿದ್ವಿ, ಕೃಷ್ಣ ಹೇಳ್ದ ನಾವು ಯಾವ ಸಮಯದಲ್ಲಿ ಮರಣವನ್ನು ಹೊಂದುತ್ತೇವೆ ಅನ್ನೋದ್ರ ಮೇಲೆ ನಾವು ಮುಕ್ತಿಯನ್ನು ಪಡಿತೇವೆಯೋ ಅಥವಾ ಮರಳಿ ಇದೇ ಭೂಮಿಗೆ ವಾಪಸ್ ಆಗ್ತೀವೋ ಅಂತ ಹೇಳಿ ಹೇಳ್ತಾ ಇದ್ದ. ಆ ಒಂದು ಮುಂದುವರೆದ ಭಾಗದಲ್ಲಿ ಹಿಂದಿನ ಶ್ಲೋಕದಲ್ಲಿ ಯಾರು ಉತ್ತರಾಯಣದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ ಸಾಯುಜ್ಯವನ್ನು ಹೊಂದುತ್ತಾರೆ ಅವರು ಮುಕ್ತಿಯನ್ನು ಪಡೀತಾರೆ ಅಂತ. ಅದ್ರ ಜೊತೆಗೆ ಇನ್ನೂ ಒಂದು ಅಂಶವನ್ನು ತಿಳ್ಕೊಂಡಿದ್ವಿ. ಹಾಗಂತ ಹೇಳಿ ಉತ್ತರಾಯಣದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯವನ್ನು ಹೊಂದಿದಂತಹ ಎಲ್ಲರೂ ಮುಕ್ತಿ ಪಡೀತಾರೆ ಅಂತಲ್ಲ. ಯಾರು ಬ್ರಹ್ಮಜ್ಞಾನಿಗಳಾಗಿರ್ತಾರೋ, ಯಾರು ಸದಾಕಾಲ ಭಗವಂತನನ್ನೇ ಧ್ಯಾನಿಸಿರ್ತಾರೋ, ಯಾರು ಅವನಿಗೆ ಸರ್ವ ರೀತಿಯಲ್ಲೂ ಬದುಕಿನಲ್ಲಿ ಸಮರ್ಪಣೆಯನ್ನು ಮಾಡಿಕೊಂಡು ಈ ಶುಕ್ಲ ಪಕ್ಷದ ಉತ್ತರಾಯಣದ ಹಗಲಿನಲ್ಲಿ ಸಾಯುಜ್ಯವನ್ನು ಹೊಂದಿರುವಂಥವರು ಬ್ರಹ್ಮಲೋಕವನ್ನು ಸೇರ್ತಾರೆ ಅಂತ ಹೇಳಿ ತಿಳಿದುಕೊಂಡಿದ್ವಿ. ಅದಕ್ಕೆ ವೈರುಧ್ಯವಾಗಿರುವಂಥ ಮತ್ತೊಂದು ಶ್ಲೋಕದ ಅರ್ಥ ಇದು. ಅದೇ ಒಬ್ಬ ವ್ಯಕ್ತಿ ಸದಾಕಾಲ ಒಂದು ಜ್ಞಾನಿಯಾಗಿಯೇ ಇದ್ದು ಯೋಗಿಯಾಗಿಯೇ ಬದುಕಿ ಈ ರೀತಿ ದಕ್ಷಿಣಾಯನದಲ್ಲಿ ಸಾಯುಜ್ಯವನ್ನು ಹೊಂದಿದಾಗ ಅವನು ಚಂದ್ರನ ಜ್ಯೋತಿಯನ್ನು ಸೇರಿ ಅಂದರೆ ಚಂದ್ರನ ಲೋಕದವರೆಗೂ ಸಾಗಿ ಅಲ್ಲಿಂದ ಮತ್ತೆ ಪುನಃ ಮರಳಿ ಇದೇ ಭೂಮಿಗೆ ವಾಪಸ್ ಮರಳ್ತಾನೆ ಅಂತ. ಹಾಗಾಗಿ ಮೇಲೆ ಹೇಳಿದ ಕಾಲ, ಇವಾಗೇನೆಲ್ಲ ಕಾಲಗಳನ್ನು ಹೇಳಿದ್ವಿ, ಈ ಕಾಲದಲ್ಲಿ ತೀರಿ ಹೋದವ್ರಿಗೆಲ್ರಿಗೂ ಕೂಡ ಇದು ಅನ್ವಯಿಸೋದಿಲ್ಲ. ಯಾರು ಯೋಗಿಯಾಗಿರುವಂಥದ್ದ ಇದಾರೋ ಅವರಿಗೆ ಮಾತ್ರ ಇದು ಅನ್ವಯಿಸುವಂಥದ್ದು. ಅದರಲ್ಲಿಯೂ ಕೂಡ ಯಾವ ಯೋಗಿಯಲ್ಲಿ ಪೂರ್ಣ ಜ್ಞಾನ ಅನ್ನುವಂಥದ್ದು ಇನ್ನೂ ಬಂದಿಲ್ವೋ ಅವರಿಗೆ ಇದು ಅನ್ವಯಿಸುವಂಥದ್ದು. ಅವನಲ್ಲಿ ಇನ್ನೂ ಕೆಲವು ಆಕಾಂಕ್ಷೆಗಳು ಹಾಗೆ ಉಳಿದಿದ್ದಾವೆ. ಅವನ್ನು ಅನುಭವಿಸುವುದಕ್ಕಾಗಿ ಪುನಃ ಈ ಪ್ರಪಂಚಕ್ಕೆ ಬಂದು ಸಾಧನೆಯನ್ನು ಪೂರೈಸಿ ಹಲವು ಜನ್ಮಗಳಾದ ಮೇಲೆ ಮುಕ್ತಿಯನ್ನು ಪಡೆಯುತ್ತಾನೆ. ಹಾಗಾಗಿ ಇಲ್ಲಿ ಧೂಮ ಅಂದರೆ ರಾತ್ರಿಯ ಹೊತ್ತಿನಲ್ಲಿ ಯಾರೆಲ್ಲ ಅಂದರೆ ಈ ದಕ್ಷಿಣಾಯಣದಲ್ಲಿ ಕೃಷ್ಣ ಪಕ್ಷದಲ್ಲಿ ಸಾಯುಜ್ಯವನ್ನು ಹೊಂದುತ್ತಾರೋ ಅವರು ಪುನರಾವೃತ್ತಿಯನ್ನು ಪಡೀತಾರೆ ಅಂತ. ಈ ಪುನರಾವೃತ್ತಿಯ ಈ ಒಂದು ದಾರಿಗೆ ಪಿತೃಯಾನ ಅಂತ ಹೇಳಿ ಕರೀತಾರೆ. ಅದೇ ಬ್ರಹ್ಮಲೋಕವನ್ನು ಸೇರುವಂಥ ಒಂದು ಮಾರ್ಗಕ್ಕೆ ದೇವಯಾನ ಅಂತ ಹೇಳಿ ಕರೆದ್ರು. ಈ ದೇವಯಾನ ಮತ್ತು ಪಿತೃಯಾನ ಎಂಬಂಥ ಒಂದು ಅಂಶಗಳು ಉಪನಿಷತ್ತಿನಲ್ಲಿ ಬರುವಂಥ ಹೆಸರುಗಳು. ಈ ಪುನರಾವೃತ್ತಿ ಅಂದರೆ ಮತ್ತೆ ಪುನರ್ಜನ್ಮವನ್ನು ಪಡೆಯುವಂಥ ಒಂದು ಹಾದಿ ಏನಿದೆ ಆ ಹಾದಿಗೆ ಪಿತೃಯಾನ ಅಂತ ಹೇಳಿ ಕರೀತಾರೆ. ಈ ದಾರಿಗೆ ಅಧಿದೇವತೆ ಯಾರು ಅಂದರೆ ಚಂದ್ರ. ಅದೇ ದೇವಯಾನಕ್ಕೆ ಅಧಿಪತಿ ಜ್ಯೋತಿ, ಅದೇ ಸೂರ್ಯ. ಇಲ್ಲಿ ಈ ದಾರಿಯಲ್ಲಿ ಹೋಗುವಂಥವರು ಪಿತೃಲೋಕಕ್ಕೆ ಹೋಗುವರು ಅಥವಾ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದು ತಮ್ಮ ಪುಣ್ಯ ಶೇಷವನ್ನು ಅನುಭವಿಸಿ ಮತ್ತೆ ಹಿಂತಿರುಗುತ್ತಾರೆ. ಅವರ ಈ ಕರ್ಮವು ಇನ್ನೂ ಒಂದಷ್ಟು ಕ್ಷಯಿಸದೇ ಇದ್ದುದರಿಂದ ಅಂದರೆ ಅವರ ಕರ್ಮ ಏನು ಅಥವಾ ಇಲ್ಲಿ ಕೆಲಸ ಏನು ಮಾಡಿದ್ದಾರೆ ಪುಣ್ಯ ಸಂಚಯನಕ್ಕಾಗಿ ಕೆಲಸ ಮಾಡಿದ್ರೂ ಆಗಿರಬಹುದು ಅಥವಾ ಒಂದಷ್ಟು ಕೆಲಸಗಳನ್ನು ಮಾಡಿ ಪಾಪಗಳನ್ನೇ ಗಳಿಸಿರಬಹುದು, ಅವುಗಳನ್ನೆಲ್ಲ ಮರಳಿ ಪಡೆಯುವುದಕ್ಕಾದರೂ ಅವರು ಪುನಃ ಅವರು ಶರೀರವನ್ನು ಪಡೆದು ಅದನ್ನೆಲ್ಲ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಈ ಹೊಗೆ, ರಾತ್ರಿ, ಕೃಷ್ಣ ಪಕ್ಷ, ದಕ್ಷಿಣಾಯನಗಳೆಲ್ಲವೂ ಕೂಡ ಎಲ್ಲ

ಶಬ್ದಗಳು ಪಿತೃಯಾನವನ್ನು ತೋರಿಸ್ತಾ ಇದ್ದಾವೆ. ಚಂದ್ರ ಈ ಪ್ರಕೃತಿಯನ್ನು ಪ್ರತಿನಿಧಿಸುವಂತಹ ಒಂದು ದೇವತೆ. ಈ ದಾರಿಗೆ ಚಂದ್ರನು ಅಧಿದೇವತೆಯಾಗಿರುವುದರಿಂದ ಈ ದಾರಿಯಲ್ಲಿ ಹೋಗ್ತಾ ಇರುವಂಥ ವ್ಯಕ್ತಿಗಳನ್ನು ಪಡೆಯದೆ ಪುನಃ ಈ ಪ್ರಕೃತಿಗೆ ಮರಳಿ ಬರ್ತಾರೆ ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಿರುವಂಥದ್ದು. ಸಂಕ್ಷೇಪದಲ್ಲಿ ನಾವು ಹೇಳಬೇಕು ಅಂತಂದರೆ, ಸಾಧಕನು ತನ್ನ ಜೀವಮಾನದಲ್ಲೇ ಯಾವ ದಾರಿಯನ್ನು ಅನುಸರಿಸಬೇಕು ಎಂಬುದನ್ನು ಇದು ತೋರಿಸುತ್ತೆ. ಅನಾತ್ಮದ ಸಂಬಂಧದಲ್ಲೇ ಅವನಿರುವುದಾದರೆ ಅವನಿಗೆ ಪಿತೃಯಾನವು ಖಂಡಿತ ಬರುತ್ತೆ. ಆತ್ಮನನ್ನು ಚಿಂತಿಸುತ್ತಾ ಸಂಯಮದ ಬದುಕನ್ನು ಬಾಳುವವನಾದರೆ ದೇವಯಾನ ಅನ್ನುವಂಥದ್ದು ಖಂಡಿತವಾಗಿಯೂ ಸಿಗುತ್ತೆ. ಆದರೆ ಜೀವಂತ ಇದ್ದಾಗಲೇ ಪೂರ್ಣ ಸಿದ್ಧಿಯನ್ನು ಗಳಿಸಿದವನ ಗತಿಯೇನು ಅಂದರೆ, ಈ ಭೂಮಿಯಲ್ಲಿ ಜೀವಂತವಾಗಿ ಇರೋವಾಗ್ಲೇನೆ ಅವನು ಪೂರ್ಣ ಸಿದ್ಧಿಯನ್ನು ಗಳಿಸಿದ್ರೆ ಅವನಿಗೇನು ಸಿಗತ್ತೆ ಅನ್ನುವಂಥದ್ದನ್ನು ನಾವು ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ. ಆದರೆ ಇಂದಿನ ಶ್ಲೋಕಕ್ಕೆ ಕೃಷ್ಣ ಹೇಳ್ತಿರುವಂಥದ್ದಿಷ್ಟೇ, ಯಾರು ಯೋಗಿಗಳಾಗಿ ಸಾಧಕರಾಗಿ ಇರ್ತಾರೋ ಅವರು ದಕ್ಷಿಣಾಯನ, ಅಂದರೆ ನಾನು ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ ಹಾಗೆ ದಕ್ಷಿಣಾಯನ ಅಂದರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಬರುವಂಥ ಎರಡು ಅಯನಗಳಲ್ಲಿ ದಕ್ಷಿಣಾಯನವು ಒಂದು, ಮತ್ತೊಂದು ಉತ್ತರಾಯನ. ಈ ದಕ್ಷಿಣಾಯನದಲ್ಲಿ ಈ ಒಂದು ರಾತ್ರಿಯ ಅಂಶ ಹೆಚ್ಚು ಇರುತ್ತೆ. ದೀರ್ಘಕಾಲ ರಾತ್ರಿಯಾಗಿರುತ್ತೆ, ಸ್ವಲ್ಪ ಕಾಲ ಮಾತ್ರ ಹಗಲಾಗಿರುತ್ತೆ. ಹೆಚ್ಚಿರುವಂಥ ಈ ರಾತ್ರಿಯಲ್ಲಿ ಅಥವಾ ಕೃಷ್ಣ ಪಕ್ಷದಲ್ಲಿ ಯಾರು ಸಾಯುಜ್ಯವನ್ನು ಹೊಂದುತ್ತಾರೋ, ಅಂದರೆ ಕೃಷ್ಣ ಪಕ್ಷ ಅಂದರೆ ಹುಣ್ಣಿಮೆಯಿಂದ ಬಂದು ಆರಂಭವಾಗಿ ಅಮಾವಾಸ್ಯೆಗೆ ಕೊನೆಯಾಗುವಂಥ ದಿವಸ, ಈ 15 ದಿವಸಗಳ ಒಂದು ಗುಂಪನ್ನು ನಾವು ಒಂದು ಪಕ್ಷ ಅಂತ ಕರಿತೀವಿ. ಈ 15 ದಿನದ ಈ ಒಂದು ಹಾದಿಯನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ. ಆ ಕೃಷ್ಣ ಪಕ್ಷ ದಕ್ಷಿಣಾಯನದ ಮಾಸದ ಒಳಗೆ ಬರುವಂಥ ಕೃಷ್ಣ ಪಕ್ಷ, ಈ ಕೃಷ್ಣ ಪಕ್ಷದ ಒಳಗೆ ಬರುವಂಥ ರಾತ್ರಿಯಲ್ಲಿ ಯಾರು ಸಾಯುಜ್ಯವನ್ನು ಹೊಂದುತ್ತಾರೋ ಅವರು ಚಂದ್ರನ ಲೋಕದವರೆಗೂ ಮಾತ್ರ ಸಾಗಿ ಅವರ ಪುಣ್ಯಪ್ರಾಪ್ತಿಯಾದರೆ ಸ್ವರ್ಗಕ್ಕೂ, ಪಾಪ ಪ್ರಾಪ್ತಿಯಾದರೆ ಪಿತೃಲೋಕಗಳಿಗೂ ಹೋಗಿ ಅಲ್ಲಿ ತಮ್ಮ ಪಾಪ ಪುಣ್ಯಗಳ ಸಂಚಯನವನ್ನು ಅನುಭವಿಸಿ ಅದನ್ನು ಸ್ವೀಕರಿಸಿ ಪುನಃ ತಮ್ಮ ಕರ್ಮ ಸಂಚಯನಕ್ಕಾಗಿ ಮರಳಿ ಇದೇ ಭೂಲೋಕಕ್ಕೆ ಬರ್ತಾರೆ ಅನ್ನುವಂಥದ್ದೇ ಈ ಒಂದು ಶ್ಲೋಕದ ತಾತ್ಪರ್ಯ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಜಗದ ದಿನದನಿಸಿಕೆಗೆ ಮನಸ್ಸು ಬೆಂಡಾದಾಗ, ಜಗದ ದಿನದನಿಸಿಕೆಗೆ ಮನಸ್ಸು

ನಮ್ಮ ಜಗದಲ್ಲಿ ಇರುವಂತಹ ಪ್ರತಿದಿನದ ಅನಿಸಿಕೆಗೆ ಮನಸ್ಸು ಕೆಲವು ಬೆಂಡಾಗಿ ಬೇಸತ್ತು ಹೋಗುತ್ತೆ. ಬೇಸರದ ಗಾಳಿಯಲ್ಲಿ ನೀನು ಹಾಗಂತ ತೂರು ಹೋಗಬೇಡ. ಹರಿವ ತೊರೆಗೆ ಅಲ್ಲೆಲ್ಲೋ ಆಚೆಗೆ ಒಂದು ಸಾಗರ ಕಾಯ್ತಾ ಇದೆ. ಹಾಗಾಗಿ ಕಾತರಗಳನ್ನೆಲ್ಲ ಆಚೆಗೆ ನೂಕಿ ಬೇಸರದ ದನಿಯಲ್ಲಿ ನೇಸರವನ್ನು ನೋಡದೆ ಒಳಗೆ ಕುಳಿತುಕೊಳ್ಳದೆ ನೇಸರನನ್ನು ನೋಡಿ ಹರ್ಷದಿಂದ ಮತ್ತು ಸಂತಸದಿಂದ ಈ ಬದುಕನ್ನು ನಡೆಸಬೇಕು. ಅದು ಸಾಧಕನ ಬದುಕಾಗತ್ತೆ. ಹಾಗಾಗಿ ಕೃಷ್ಣ ಪಕ್ಷ ದಕ್ಷಿಣಾಯನ ಎಂಬೆಲ್ಲ ಯೋಚನೆಗಳನ್ನು ಮಾಡದೆ ಬೆಂಡಾಗದಂತೆ ಈ ಬದುಕನ್ನು ನಡೆಸೋಣ ಅನ್ನುವಂಥದ್ದೇ ಮುದ್ದುರಾಮನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೆ, ಇದುವರೆಗೂ ಗೀತ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ.

0: ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಜಾಣ ಸುದ್ದಿಯ

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 18 ಜೂನ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಾಶಕ್ಕೆ ಕೈಚಾಚಿದ ರೋಬೋಟ್, ಮೊಸರಿನಂತಹ ವಿದ್ಯುತ್ ಬ್ಯಾಟರಿ ಹಾಗೂ ಕವಣೆ ಬೀಸುವ ಜೇಡ.
1: ಆಕಾಶಕ್ಕೆ ಕೈಚಾಚಿದ ರೋಬಾಟು, ಬಾಲಹನುಮಂತನ ಕತೆ ಕೇಳಿದ್ದೀರಲ್ಲ? ಆಕಾಶದಲ್ಲಿ ಕೆಂಪಗೆ ಉರಿಯುತ್ತಿದ್ದ ಸೂರ್ಯನನ್ನು ಹಣ್ಣು ಅಂತ ಬಾಲಹನುಮಂತ ಭಾವಿಸಿದನಂತೆ. ಅದನ್ನು ಹಿರಿದು ತಿಂದೇ ಬಿಡುತ್ತೇನೆ ಅಂತ ಆಕಾಶಕ್ಕೆ ಹಾರಿಬಿಟ್ಟನಂತೆ. ಅವನೇನಾದರೂ ಅದನ್ನು ಹಿಡಿದು ತಿಂದು ಬಿಟ್ಟರೆ ಲೋಕದ ಪಾಡೇನು ಎಂದು ಗಾಬರಿಯಾಗಿ ಬಾಲಹನುಮ ಹಾಗೆ ಮಾಡದಂತೆ ತಡೆದರು ಎನ್ನುತ್ತದೆ ನಮ್ಮ ರಾಮಾಯಣ ಮಹಾಭಾರತದ ಕತೆಗಳು. ಅದು ಕತೆ. ಆದರೆ ಇದೀಗ ಅದೇ ರೀತಿಯಲ್ಲಿ ಆಕಾಶದಲ್ಲಿ ಸುತ್ತುತ್ತಿರುವ ದೊಡ್ಡದೊಂದು ನೌಕೆಯನ್ನು ಹಿಡಿಯಲು ರೋಬೋಟು ಒಂದು ಗಗನಕ್ಕೆ ಹಾರಲಿದೆ. ಇನ್ನೊಂದು ತಿಂಗಳೊಳಗೆ ಅಮೆರಿಕದ ವ್ಯೋಮಯಾನ ಸಂಸ್ಥೆ ನಾಸಾದಿಂದ ಗುತ್ತಿಗೆ ಪಡೆದ ಖಾಸಗಿ ಸಂಸ್ಥೆ ಕೆಟಲಿಸ್ಟ್ ಸ್ಪೇಸ್ ಟೆಕ್ನಾಲಜೀಸ್ ತಯಾರಿಸಿರುವ ಲಿಂಕ್ ಎನ್ನುವ ರೋಬೋಟ್ ನೌಕೆ ಭೂಮಿಯಿಂದ ಮೇಲೆ ಹಾರಿ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನು ಸುತ್ತುತ್ತಿರುವ ಸ್ವಿಫ್ಟ್ ಎನ್ನುವ ಕಬೌತ ವೀಕ್ಷಣಾಲಯವನ್ನು ತಬ್ಬಿ ಹಿಡಿದು 200 ಕಿಲೋಮೀಟರ್ ಎತ್ತರಕ್ಕೆ ದೂಡಲಿದೆ. ಪ್ರಪಂಚದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಸ್ವಯಂಚಾಲಿತ ನೌಕೆಯೊಂದು ಅಂತರಿಕ್ಷದಲ್ಲಿ ಚಲಿಸುತ್ತಿರುವ ಮತ್ತೊಂದು ನೌಕೆಯನ್ನು ಹಿಡಿದು ತಡೆಯಲಿದೆ. ಈ ಕಥೆ ಆರಂಭವಾಗುವುದು 20 ವರ್ಷಗಳ ಹಿಂದೆ. ಸ್ವಿಫ್ಟ್ ಎಂಬ ಹೆಸರಿನ ಅಂತರಿಕ್ಷ ವೀಕ್ಷಣಾಲಯವನ್ನು ನಾಸಾ ಸಂಸ್ಥೆ 2004 ಅಂದರೆ 21ನೇ ಶತಮಾನದ ಆರಂಭದಲ್ಲಿ ಹಾರಬಿಟ್ಟಿತ್ತು. ಇದರಿಂದ ದೊರೆಯುವ ಮಾಹಿತಿ ಖಗೋಳ ವಿಜ್ಞಾನಿಗಳಿಗೆ ಅತ್ಯಂತ ವಿಶಿಷ್ಟವಾದದ್ದು. ವಿಶ್ವದಲ್ಲಿ ದೂರ ದೂರದಲ್ಲಿರುವ ತಾರೆಗಳಿಂದ ಸಿಡಿದು ಹೊಮ್ಮುವ ಎಕ್ಸ್ರೇ, ಗ್ಯಾಮಾರೇ ಹಾಗೂ ಅವಕೆಂಪು ಕಿರಣಗಳಂತಹ ಸಾಧಾರಣ ದೂರದರ್ಶಕಗಳು ಗ್ರಹಿಸಲಾಗದ ಅದೃಶ್ಯ ಬೆಳಕಿನ ಚಿತ್ರಗಳನ್ನು ಈ ದೂರದರ್ಶಕ ಗ್ರಹಿಸುತ್ತದೆ. ಅದರ ಅಧ್ಯಯನದಿಂದ ತಾರೆಗಳ ಹುಟ್ಟು ಸಾವು, ವಿಶ್ವದ ಬೆಳವಣಿಗೆ, ವಿಕಾಸದ ಬಗ್ಗೆ ಹೊಸ ಅರಿವು ಮೂಡುತ್ತದೆ. ಈ ಉದ್ದೇಶದಿಂದ ಹಾರಬಿಟ್ಟ ಸ್ವಿಫ್ಟ್ ಸಾಕಷ್ಟು ಮಾಹಿತಿಯನ್ನೇನೋ ಕೊಟ್ಟಿತು. ಆದರೆ ಇತ್ತೀಚೆಗೆ ಅದರ ಪಥ ಸ್ವಲ್ಪ ಬದಲಾಗಿತ್ತು. ಸಾಮಾನ್ಯವಾಗಿ ಅದು ಸಾಗಬೇಕಿದ್ದ ಹಾದಿಗಿಂತಲೂ ಇಂಚಿಂಚು ಎನ್ನುವಂತೆ ಕೆಳಗೆ ಸರಿಯುತ್ತಿತ್ತು. ಅರ್ಥಾತ್ ನಿಧಾನವಾಗಿ ಭೂಮಿಯತ್ತ ಕುಸಿಯುತ್ತಿದೆ ಎಂದಷ್ಟೆ. ಸಾಮಾನ್ಯವಾಗಿ ಸ್ವಿಫ್ಟ್ ಪ್ರತಿ ಗಂಟೆಗೆ 27,500 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕು. ಹಾಗೆಯೇ ಒಂದು ನಿಮಿಷದಲ್ಲಿ ಅದು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತನ್ನ ಕ್ಯಾಮೆರಾವನ್ನು ಹೊರಳಿಸಿ ಚಿತ್ರವನ್ನು ತೆಗೆಯುವಷ್ಟು ಚುರುಕಾಗಿದೆ. ಇದೇ ಕಾರಣದಿಂದಲೇ ಈ ವೀಕ್ಷಣಾಲಯಕ್ಕೆ ಸ್ವಿಫ್ಟ್ ಎಂದು ಹೆಸರಿಸಲಾಗಿದೆ. ಸ್ವಿಫ್ಟ್ ಎನ್ನುವ ಹಕ್ಕಿಫ್ಟ್ ಎನ್ನುವ ಹಕ್ಕಿ ನಮ್ಮೂರ ತಾಳೆ ಬಾನಾಡಿಯಂತಹ ಹಕ್ಕಿ. ಹಾರುತ್ತಲೇ ಹೊರಳಿ ತಟಕ್ಕನೆ ಕೀಟಗಳನ್ನು ಬೇಟೆಯಾಡಬಲ್ಲುದು. ಈ ವೀಕ್ಷಣಾಲಯವು 1,000 ಕಿಲೋಮೀಟರ್ ವೇಗದಿಂದ ಚಲಿಸುವಾಗಲೂ ಬದಿಗೆ ಹೊರಳಿ ಚಿತ್ರಗಳನ್ನು ತೆಗೆಯಬಲ್ಲುದಾದ್ದರಿಂದ ಈ ಹೆಸರನ್ನು ಕೊಡಲಾಗಿತ್ತು. ಹಾರಿಬಿಟ್ಟ ದಿನದಿಂದ 2030ನೇ ಇಸವಿಯವರೆಗೂ ಸ್ವಿಫ್ಟ್ ತನ್ನ ಪಥದಲ್ಲಿಯೇ ಮುಂದುವರಿಯುತ್ತದೆ ಎಂದು ಯೋಜಿಸಿದ್ದರು. ಮನುಷ್ಯ ಯೋಜಿಸಿದಂತೆ ಎಲ್ಲವೂ ನಡೆಯುವುದು ಉಂಟೆ? ಸ್ವಿಫ್ಟ್ನ ಕಥೆಯು ಹಾಗೆಯೇ ಆಯಿತು. 2 ವರ್ಷಗಳ ಹಿಂದೆ ಸ್ವಿಫ್ಟ್ನ ಗತಿ ಕಡಿಮೆಯಾಗಿ ಅದರ ಪಥ ಬದಲಾಗಿರುವುದು ಕಂಡಿತು. 600 ಕಿಲೋಮೀಟರ್ನ ಬದಲಿಗೆ ಅದು 370 ಕಿಲೋಮೀಟರ್ನ ಎತ್ತರಕ್ಕೆ ಬಂದು ಸುತ್ತುತ್ತಿರುವುದು ತಿಳಿಯಿತು. ಇದೇ ರೀತಿಯಲ್ಲಿ ಅದನ್ನು ಬಿಟ್ಟರೆ ಇನ್ನೊಂದು ವರ್ಷದಲ್ಲಿ ಭೂಮಿಗೆ ಬಂದು ಬೀಳುವುದು ನಿಶ್ಚಿತ ಎಂದು ಭವಿಷ್ಯ ಹೇಳಿದವರು ಉಂಟು. ಆ ಭವಿಷ್ಯವನ್ನು ಸುಳ್ಳು ಮಾಡುವ ಯತ್ನವೇ ಈ ಲಿಂಕ್ ರೋಬೋಟಿನ ಹಾರಾಟ. ಅಂತರಿಕ್ಷದಲ್ಲಿರುವ ಉಪಗ್ರಹಗಳು ಭೂಮಿಗೆ ಬೀಳುವುದು ಅಪರೂಪವೇನಲ್ಲ. ಸ್ವಿಫ್ಟ್ಗಿಂತಲೂ ದೊಡ್ಡದಾದ ವೀಕ್ಷಣಾಲಯಗಳು, ಸ್ಪೇಸ್ ಲ್ಯಾಬ್ಗಳು, ಸ್ಪೇಸ್ ಸ್ಟೇಷನ್ಗಳು ಭೂಮಿಗೆ ಬಿದ್ದಿವೆ. 2019ನೇ ಇಸವಿಯಲ್ಲಿ ಹೀಗೆಯೇ ಒಂದು ಅಂತರಿಕ್ಷ

0: ಪ್ರಯೋಗಾಲಯ ಹೇಳದೆ ಕೇಳದೆ ಭೂಮಿಗೆ ಬಂದು ಬಿದ್ದಿತ್ತು. ಅದು ಚೀನಾ ಹಾರಿಸಿದ್ದ ಮೊತ್ತ ಮೊದಲ ಅಂತರಿಕ್ಷ ಪ್ರಯೋಗಾಲಯ ಟಿಯಾಂಗಾಂಗ್. ಸಾಮಾನ್ಯವಾಗಿ ತಮ್ಮ ಆಯುಸ್ಸು ಮುಗಿಸಿದ ನೌಕೆಗಳು ಭೂಮಿಗೆ ಬೀಳುವುದನ್ನು ವಿಜ್ಞಾನಿಗಳು ನಿಯಂತ್ರಿಸಲು ಉಪಾಯಗಳನ್ನು ಮಾಡಿರುತ್ತಾರೆ. ಅವೆಲ್ಲವೂ ವಿಫಲವಾದರಷ್ಟೇ ನೌಕೆಗಳು ತಮ್ಮಂತಾವೇ ಭೂಮಿಗೆ ಬೀಳುತ್ತವೆ. ಟಿಯಾಂಗಾಂಗ್ ಅಂತರಿಕ್ಷಕ್ಕೆ ಹಾರಿದ ಒಂದೇ ವರ್ಷದಲ್ಲಿ ಮರಳಿ ಭೂಮಿಗೆ ಕುಸಿದಿತ್ತು. ಪುಣ್ಯಕ್ಕೆ ಅದು ಶಾಂತಸಾಗರದಲ್ಲಿ ಎಲ್ಲೋ ಹೋಗಿಬಿತ್ತು. ಜನವಸತಿ ಇರುವ ಕಡೆ ಅಷ್ಟು ದೊಡ್ಡ ನೌಕೆಗಳು ಬಂದು ಅಪ್ಪಳಿಸಿದರೆ ಆಗುವ ಅಪಾಯ ಉಲ್ಕಾಪಾತದಿಂದ ಆಗುವುದಕ್ಕಿಂತ ಕಡಿಮೆ ಏನಿರುವುದಿಲ್ಲ. ಟಿಯಾಂಗಾಂಗು ಹಿಂದೆ 50 ವರ್ಷಗಳಿಗೆ ಮೊದಲು 1979ರಲ್ಲಿ ನಾಸಾ ಅಂತರಿಕ್ಷದಲ್ಲಿ ಇರಿಸಿದ್ದ ಸ್ಕೈಲ್ಯಾಬ್ ಎನ್ನುವ ನೌಕೆಯು ಇದೇ ರೀತಿ ನಿಯಂತ್ರಣ ತಪ್ಪಿ ಭೂಮಿಗೆ ಮರಳಿತ್ತು. ಆಗ ಗಂಟೆಗೊಮ್ಮೆ ಎನ್ನುವಂತೆ ಅದನ್ನು ಗಮನಿಸಿ ವರದಿ ನೀಡುತ್ತಿದ್ದರು. ಅದು ಬಂದು ಬೀಳಬಹುದಾದ ಜಾಗಗಳಲ್ಲಿದ್ದ ಜನರಿಗೆ ಎಚ್ಚರ ನೀಡುತ್ತಿದ್ದರು. ಪುಣ್ಯಕ್ಕೆ ಅದುವೂ ಕೂಡ ಜನವಸತಿ ಇಲ್ಲದ ಮರುಭೂಮಿಯಲ್ಲಿ ಬಿದ್ದು ಬೂದಿಯಾಗಿತ್ತು. ಅಂದಿನಿಂದಲೂ ಅಂತರಿಕ್ಷಕ್ಕೆ ಹಾರಿಬಿಡುವ ಎಲ್ಲ ನೌಕೆಗಳ ಅಂತ್ಯವನ್ನು ಅವು ಹಾರುವ ಮೊದಲೇ ತೀರ್ಮಾನಿಸಲಾಗಿರುತ್ತದೆ. ಹಾಗಿದ್ದು ಸ್ವಿಫ್ಟ್ನ ಯೋಜನೆ ಕೈಕೊಟ್ಟಿತ್ತು. ಇದಕ್ಕೆ ಕಾರಣ ಅಚಾನಕ್ಕಾಗಿ ಆದ ಒಂದು ಸೌರ ವಿದ್ಯಮಾನ. 4 ವರ್ಷಗಳ ಹಿಂದೆ ಸೂರ್ಯನಲ್ಲಿ ಅತೀವ ಚಟುವಟಿಕೆಗಳು ಕಂಡುಬಂದವು. ಸೂರ್ಯನಲ್ಲಿ ಪ್ರತಿ 11 ವರ್ಷಕ್ಕೊಮ್ಮೆ ಈ ರೀತಿಯಲ್ಲಿ ಸೌರಮಾರುತ, ಸೌರಕಲೆ ಮೊದಲಾದ ಚಟುವಟಿಕೆಗಳು ಮೇರುಮಟ್ಟವನ್ನು ಮುಟ್ಟುತ್ತವೆ. ಆದರೆ ಈ ಬಾರಿ ಇದು ತುಸು ಹೆಚ್ಚೇ ತೀವ್ರವಾಗಿತ್ತಿತ್ತು. ಅದರ ಫಲವಾಗಿ ಬೀಸಿದ ಸೌರಮಾರುತ ಭೂಮಿಯ ವಾಯುಮಂಡಲದ ಹೊರಪದರವನ್ನು ಬಿಸಿ ಮಾಡಿ ಉಬ್ಬಿಸಿತ್ತು. ಇದರಿಂದಾಗಿ ಅಂತರಿಕ್ಷದಲ್ಲಿ ಚಲಿಸುತ್ತಿದ್ದ ನೌಕೆಗಳಿಗೆ ಎದುರು ಗಾಳಿ ಬೀಸಿದಂತಾಗಿ ಅವುಗಳ ಗತಿ ನಿಧಾನವಾದುವು. ಗತಿ ನಿಧಾನವಾದ ಕೂಡಲೇ ಅಂತರಿಕ್ಷ ದೀಕ್ಷ ನೌಕೆಗಳ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಹೆಚ್ಚಾಗುವುದರಿಂದ ಅವು ನಿಧಾನವಾಗಿ ಭೂಮಿಯತ್ತ ಚಲಿಸುತ್ತವೆ. ಸ್ವಿಫ್ಟ್ಗೆ ಆಗಿದ್ದೂ ಇದೆ. ಅದು ಯೋಜಿಸಿದ್ದಕ್ಕಿಂತಲೂ ಹೆಚ್ಚು ಕುಸಿಯಲಾರಂಭಿಸಿತ್ತು. ಫೆಬ್ರವರಿ ತಿಂಗಳಿನಿಂದ ನೌಕೆಯ ಕುಸಿತ ಇನ್ನೂ ಹೆಚ್ಚಾಗದಿರಲಿ ಎಂದು ಅದರ ಎಲ್ಲ ವೈಜ್ಞಾನಿಕ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ 4 ತಿಂಗಳಲ್ಲಿಯೇ ಸ್ವಿಫ್ಟ್ ಇಲ್ಲದಿದ್ದರೆ ಏನಾಗುತ್ತದೆ ಅನ್ನುವ ಅರಿವು ಜಗತ್ತಿನ ಖಗೋಳ ವಿಜ್ಞಾನಿಗಳಿಗೆ ಆಗಿದೆಯಂತೆ. ಅದರಿಂದ ದೊರೆಯುತ್ತಿದ್ದ ಅಮೂಲ್ಯ ಮಾಹಿತಿ ಇಲ್ಲದೆಯೇ ಹೊರವಿಶ್ವದಲ್ಲಿನ ಆಗುಹೋಗುಗಳ ಬಗ್ಗೆ ತಿಳಿಯುವುದು ಕಷ್ಟವಾಗಿ. ಹೀಗೆ ಸ್ವಿಫ್ಟ್ ಸಂಗ್ರಹಿಸುವ ಮಾಹಿತಿಯು ಜಗತ್ತಿನ ಬಹುತೇಕ ಖಗೋಳ ವಿಜ್ಞಾನದ ಸಂಶೋಧನೆಗಳಿಗೆ ಅಮೂಲ್ಯವಾದ್ದರಿಂದ ಈ ನೌಕೆಯನ್ನು ಇದ್ದಲ್ಲಿಯೇ ಉಳಿಸಿಕೊಳ್ಳುವುದು ಸಾಧ್ಯವೇ ಎಂಬ ಯೋಚನೆ ಹುಟ್ಟಿತು. ನಾಸಾ 1 ವರ್ಷದ ಹಿಂದೆ ಅದಕ್ಕಾಗಿ ಇಂಗ್ಲೆಂಡಿನ ಕೆಟಲಿಸ್ಟ್ ಸಂಸ್ಥೆಗೆ ರೋಬೋ ನೌಕೆಯನ್ನು ತಯಾರಿಸಲು ಗುತ್ತಿಗೆ ನೀಡಿತು. ಕೆಟಲಿಸ್ಟ್ ಸಂಸ್ಥೆ ಕೇವಲ 7 ತಿಂಗಳಲ್ಲಿ ನೌಕೆಯ ವಿನ್ಯಾಸದಿಂದ ಮೊದಲುಗೊಂಡು ತಯಾರಿ ಅವರೆಗೆ ಎಲ್ಲ ಕೆಲಸಗಳನ್ನು ಮುಗಿಸಿದೆ. ಇದೀಗ ನೌಕೆ ನಾಸಾದ ಪರೀಕ್ಷಣ ಕೇಂದ್ರದಲ್ಲಿ ಪರೀಕ್ಷೆಗೆ ಒಳಪಟ್ಟಿದೆ. ಅಂತರಿಕ್ಷಕ್ಕೆ ಹಾರಿದ 1 ವಾರದೊಳಗೆ ಲಿಂಕ್ ನೌಕೆ ಸ್ವಿಫ್ಟ್ ದೂರದರ್ಶಕದ ಬಳಿಗೆ ಸಾರಲಿದೆ. 1-2 ವಾರ ಅದರ ಜೊತೆಗೆ ಭೂಮಿಯನ್ನು ಸುತ್ತಲಿದೆ. ಈ ಅವಧಿಯಲ್ಲಿ ಸ್ವಿಫ್ಟ್ ನೌಕೆಗೆ ಆಗಿರುವ ಹಾನಿ, ಅದನ್ನು ಸರಿಪಡಿಸಲು ಬೇಕಾಗುವ ಸಿದ್ಧತೆ ಮೊದಲಾದವುಗಳ ಬಗ್ಗೆ ಸ್ಪಷ್ಟ ಚಿತ್ರವನ್ನು ಭೂಮಿಯಲ್ಲಿರುವ ವಿಜ್ಞಾನಿಗಳಿಗೆ ಒದಗಿಸಲಿದೆ. ಅನಂತರ ನಿಧಾನವಾಗಿ ಅದು ಸ್ವಿಫ್ಟ್ ನೌಕೆಯನ್ನು 3 ಬಾಹುಗಳಿಂದ ಹಿಡಿದುಕೊಳ್ಳಲಿದೆ. ಇದು ಹೇಳಿದಷ್ಟು ಸುಲಭವಲ್ಲ. ಯಾಕೆಂದರೆ ಸ್ವಿಫ್ಟ್ ಆಗಲು ಸಾಕಷ್ಟು ವೇಗದಿಂದ ಭೂಮಿಯ ಪ್ರದಕ್ಷಿಣೆ ಮಾಡುತ್ತಿರುತ್ತದಷ್ಟೆ. ಒಂದಿಷ್ಟು ಆಚೀಚೆ ಆದರೂ 2 ಅಥವಾ 2 ನೌಕೆಗೂ ಅಪಾಯ ಕಟ್ಟಿಟ್ಟದ್ದು. ಹೀಗೆ ಅಡ್ಡಿಗಳನ್ನು ದೂರವಿಟ್ಟು ತಾಳೆಬಾ ನಾಡಿಯಂತೆಯೇ ಹಾರುತ್ತಿರುವ ಸ್ವಿಫ್ಟ್ ಅನ್ನು ಹಿಡಿದುಕೊಳ್ಳುತ್ತದೆ. ನಂತರ ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪವೇ ವೇಗವನ್ನು ಹೆಚ್ಚಿಸಿಕೊಂಡು ಸ್ವಿಫ್ಟ್ ಅನ್ನು ಇನ್ನೂ ಎತ್ತರದ ಪಥಕ್ಕೆ 600 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ದು ಬಿಡಲಿದೆ. ಅನಂತರ ನಿಧಾನವಾಗಿ ಬಾಹುಗಳನ್ನು ಬಿಡಿಸಿಕೊಂಡು ದೂರ ಸರಿಯಲಿದೆ. ಇವಿಷ್ಟನ್ನು ಮಾಡುವುದಕ್ಕೆ ನಾಸಾ $3 ಕೋಟಿ ತೆಗೆದಿಟ್ಟಿದೆ. ಇದು ಕಡಿಮೆಯೇ. ಯಾಕೆಂದರೆ ಮತ್ತೊಂದು ಸ್ವಿಫ್ಟ್ ನೌಕೆಯನ್ನು ಹೊಸದಾಗಿ ಸಿದ್ಧಪಡಿಸಲು ಇದರ 10 ಪಟ್ಟು ವೆಚ್ಚ ಮಾಡಬೇಕಾದೀತು. ಅದಕ್ಕೆ ಬದಲು ಈ ಯತ್ನ ಸಫಲವಾದಲ್ಲಿ ಕಡಿಮೆ ವೆಚ್ಚದಲ್ಲಿಯೇ ಸ್ವಿಫ್ಟ್ ಅನ್ನು ಉಳಿಸಿಕೊಂಡಂತೆ. ಒಂದು ವೇಳೆ ಈ ಯತ್ನ ವಿಫಲವಾದರೂ ಅದರಿಂದ ಕಲಿತ ಪಾಠಗಳು ವ್ಯರ್ಥವಂತೂ ಆಗುವುದಿಲ್ಲ ಎನ್ನುವುದು ನಾಸಾದ ಯೋಚನೆ.
1: ಮೊಸರಿನಂತಹ ವಿದ್ಯುತ್ ಬ್ಯಾಟರಿ. ಬ್ಯಾಟರಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಒಂದಾನೊಂದು ಕಾಲದಲ್ಲಿ ಕೆಲವರಿಗಷ್ಟೇ ಇದರ ಪರಿಚಯವಿರುತ್ತಿತ್ತು. ಆದರೆ ಮೊಬೈಲ್ ಯುಗದಲ್ಲಿ ಬ್ಯಾಟರಿ ಎನ್ನುವ ಸಾಧನದ ಬಗ್ಗೆ ಹಾಗೂ ಅದರಲ್ಲಿ ವಿದ್ಯುತ್

ಅನ್ನು ಕಾದಿಡುವ ಚಾರ್ಜಿಂಗ್ ಬಗ್ಗೆ ತಿಳಿಯದವರೇ ಇಲ್ಲ. ವಿದ್ಯುತ್ತು ಎಂದರೇನೆಂದು ತಿಳಿಯದವರು ಬ್ಯಾಟರಿಯ ಚಾರ್ಜ್ ಕಡಿಮೆಯಾಗಿದೆ, ಮುಗಿದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ದಿನಗಳು ಇವು. ಮೊಸರಿನಂತಹ ಬ್ಯಾಟರಿಯು ಸಾಧ್ಯವಂತೆ, ಅಂದರೆ ಮೊಸರಿನಂತೆಯೇ ಮೃದುವಾದ ವಿದ್ಯುತ್ತನ್ನು ಶೇಖರಿಸಿಟ್ಟುಕೊಳ್ಳುವ ಸಾಧನ ತಯಾರಾಗುತ್ತಿದೆ. ಲೋಹದ ಪ್ರಭಾವವೇ ಹೆಚ್ಚಿರುವ ಬ್ಯಾಟರಿಗಳ ಪ್ರಾಬಲ್ಯವನ್ನು ಕುಗ್ಗಿಸುವ ಇಂತಹ ಸಂಶೋಧನೆಯೊಂದರ ವಿವರಗಳನ್ನು ಸೆಲ್ ಪತ್ರಿಕೆ ಪ್ರಕಟಿಸಿದೆ. ಬೆಳಕಿಗೆ ತೆರೆದಿಟ್ಟಾಗ ಅಥವಾ ವಿದ್ಯುತ್ತನ್ನು ಹರಿಸಿ ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗುವ ದ್ರವವೊಂದನ್ನು ತಯಾರಿಸಲಾಗಿದೆಯಂತೆ. ಅನಂತರ ಬೇಕೆಂದಾಗ ಅದರಿಂದ ವಿದ್ಯುತ್ತನ್ನು ಪಡೆಯಬಹುದು ಎನ್ನುವ ಸ್ವಾರಸ್ಯಕರ ವಿಷಯವನ್ನು ಅಮೆರಿಕೆಯ ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಸ್ಯಾಮ್ಯುಯಲ್ ಸ್ಟಪ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಬ್ಯಾಟರಿ ಎಂದರೆ ಇನ್ನೇನಲ್ಲ, ವಿದ್ಯುತ್ ಚಾರ್ಜು ಅಥವಾ ವಿದ್ಯುತ್ ಆವೇಶ ಇರುವ ಕಣಗಳನ್ನು ಸಂಗ್ರಹಿಸಿಟ್ಟುಕೊಂಡ ಸಾಧನ. ಸಾಮಾನ್ಯವಾಗಿ ನಾವು ಬಳಸುವ ಎಲ್ಲಾ ಬ್ಯಾಟರಿಗಳಲ್ಲಿಯೂ ವಿದ್ಯುತ್ತನ್ನು ಧನ ಅಥವಾ ಪಾಸಿಟಿವ್ ಮತ್ತು ಋಣ ಅಥವಾ ನೆಗೆಟಿವ್ ಎನ್ನುವ ಎರಡು ಬಗೆಯ ವಿದ್ಯುತ್ ಆವೇಶಗಳನ್ನಾಗಿ ಸಂಗ್ರಹಿಸಲಾಗಿರುತ್ತದೆ. ಋಣ ಆವೇಶ ಇರುವ ಕಣಗಳಲ್ಲಿ ಅಧಿಕವಾಗಿ ಇರುವ ಇಲೆಕ್ಟ್ರಾನು ಧನ ಆವೇಶ ಇರುವ ಕಣಗಳ ಬಳಿಗೆ ಹೋಗದಂತೆ ತಡೆಗಟ್ಟಲಾಗಿರುತ್ತದೆ. ವಿದ್ಯುತ್ ಹರಿಯಬಲ್ಲ ಲೋಹದ ತಂತಿಯಿಂದ ಈ ಎರಡೂ ಧ್ರುವಗಳನ್ನು ಜೋಡಿಸಿ ಇಲೆಕ್ಟ್ರಾನುಗಳಿಗೆ ಹರಿದು ಹೋಗಲು ಹಾದಿ ಮಾಡಿಕೊಟ್ಟಾಗ ವಿದ್ಯುತ್ತು ಹರಿಯುತ್ತದೆ. ಫೋನು, ಬ್ಯಾಟರಿ ದೀಪ, ಹೆಡ್ಫೋನುಗಳು ಕೆಲಸ ಮಾಡುತ್ತವೆ. ಸ್ಕೂಟರು, ಕಾರುಗಳಲ್ಲಿ ಇರುವ ಬ್ಯಾಟರಿಗಳ ಕೆಲಸವೂ ಇದೇ ರೀತಿಯೇ. ಈ ಎಲ್ಲ ಬ್ಯಾಟರಿಗಳಲ್ಲಿಯೂ ಲೋಹದ ವಸ್ತುಗಳದ್ದೇ ಪ್ರಧಾನ ಪಾತ್ರ. ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಅಥವಾ ಲೀಥಿಯಂನಂತಹ ಲೋಹಗಳ ಸಂಯುಕ್ತಗಳನ್ನು ಚಾರ್ಜ್ ಹಿಡಿದಿಡಲು ಬಳಸುತ್ತಾರೆ. ವಿದ್ಯುತ್ ಹರಿಸಿದಾಗ ಈ ಲೋಹಗಳ ಸಂಯುಕ್ತಗಳು ಇಲೆಕ್ಟ್ರಾನುಗಳನ್ನು ಹೆಚ್ಚೆಚ್ಚು ಸಂಗ್ರಹಿಸಿಟ್ಟುಕೊಳ್ಳಬಲ್ಲವು. ಬ್ಯಾಟರಿ ಲೋಕದಲ್ಲಿ ಲೋಹಗಳ ಈ ಪ್ರಾಧಾನ್ಯವೇ ಒಂದು ತೊಡಕುವಾಗಿದೆ. ಲೋಹಗಳ ಸರಬರಾಜು ಎಲ್ಲಾ ಕಡೆಯೂ ಒಂದೇ ತರನಾಗಿಲ್ಲ. ಲೀಥಿಯಂನಂತಹ ಕೆಲವು ಲೋಹಗಳಂತೂ ಚೀನಾ, ಆಸ್ಟ್ರೇಲಿಯಾ, ಅಮೆರಿಕಾದಂತಹ ಕೆಲವೇ ರಾಷ್ಟ್ರಗಳಲ್ಲಿ ಹೆಚ್ಚು ದೊರೆಯುವುದರಿಂದ ಬ್ಯಾಟರಿಗಳನ್ನು ಬೇಕೆಂದ ರೀತಿಯಲ್ಲಿ ಬಳಸಲಾಗುತ್ತಿಲ್ಲ. ಲೋಹಗಳೇ ಇಲ್ಲದ ಬ್ಯಾಟರಿಯನ್ನು ತಯಾರಿಸಬಹುದೇ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಲೀಥಿಯಂ ಮೊದಲಾದ ಲೋಹಗಳಂತೆ ಸಾಮಾನ್ಯ ಸ್ಥಿತಿಯಲ್ಲಿಯೂ, ಅಂದರೆ ಸಾಮಾನ್ಯ ಉಷ್ಣತೆಯಲ್ಲಿಯೂ ಹೆಚ್ಚೆಚ್ಚು ಇಲೆಕ್ಟ್ರಾನುಗಳನ್ನು ಸೇರಿಸಿಟ್ಟುಕೊಳ್ಳಬಲ್ಲ ಅಣುರಚನೆ ಇರುವ ವಸ್ತುಗಳು ಬೇಕು. ಅಂತಹ ರಚನೆ ಸಾಧ್ಯವಾದರೆ ಬಹುಶಃ ಇಲೆಕ್ಟ್ರಾನುಗಳನ್ನು ತನ್ಮೂಲಕ ವಿದ್ಯುತ್ತನ್ನು ಸಂಗ್ರಹಿಸಿಟ್ಟುಕೊಳ್ಳುವ ವಸ್ತುಗಳನ್ನು ಸೃಷ್ಟಿಸಬಹುದು. ಇದು ಸ್ಟಪ್ ತಂಡದ ಯೋಚನೆ. ಈ ಯೋಚನೆಯ ಜಾಡು ಹಿಡಿದು ನಡೆದ ಇವರು ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗಿ, ವಿದ್ಯುತ್ ಖಾಲಿಯಾದಾಗ ಮೊದಲಿನಂತೆ ನೀರಾಗುವ ವಸ್ತುವನ್ನು ಸೃಷ್ಟಿಸಿದ್ದಾರೆ. ಇಲೆಕ್ಟ್ರಾನುಗಳನ್ನು ಕೂಡಿಸಲು ಇದಕ್ಕೆ ವಿದ್ಯುತ್ತೇ ಬೇಕಿಲ್ಲ. ಬಿಸಿಲಿನಲ್ಲಿರುವ ಶಕ್ತಿಯಿಂದಲೇ ಅಧಿಕ ಇಲೆಕ್ಟ್ರಾನುಗಳನ್ನು ಇದು ಹೀರಿಕೊಂಡು ಸಂಗ್ರಹಿಸಬಲ್ಲದು. ಅರ್ಥಾತ್ ಮೃದುವಾದೊಂದು ಸೌರ ವಿದ್ಯುತ್ ಫಲಕ ಕಂ ಬ್ಯಾಟರಿಯೂ ಆಗಬಹುದು. ಸ್ಟಪ್ ಅವರಿಗೆ ಈ ನಿಟ್ಟಿನಲ್ಲಿ ಪ್ರೇರಣೆಯಾಗಿದ್ದು ಜೀವಕೋಶಗಳ ಹೊದಗೆಯಲ್ಲಿರುವ ಬೃಹತ್ ಪಾಲಿಮರ್ ಅಣುಗಳು. ಪ್ರೋಟೀನ್ನಿಂದ ತಯಾರಾದ ಈ ಅಣುಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ. ಜೀವಕೋಶದಲ್ಲಿರುವ ಶಕ್ತಿಯನ್ನು ಹೀರಿಕೊಂಡು ಇಲ್ಲವೇ ತಮ್ಮಲ್ಲಿದ್ದ ಶಕ್ತಿಯನ್ನು ಬಿಟ್ಟುಕೊಟ್ಟು ಆಕಾರವನ್ನು ಬದಲಾಯಿಸಿಕೊಳ್ಳುತ್ತವೆ. ಇದೇ ಕೆಲಸವನ್ನು ಅವು ವಿದ್ಯುತ್ತನ್ನು ಹಿಡಿದಿಟ್ಟುಕೊಂಡು ಮಾಡಿದರೆ ಬ್ಯಾಟರಿಗೆ ತಕ್ಕ ವಸ್ತು ಸಿಕ್ಕಂತೆಯೇ ಸರಿ. ಹೀಗೆ ಇಲೆಕ್ಟ್ರಾನುಗಳು ಕೂಡಿದ ಕೂಡಲೇ ಆಕಾರ ಹಾಗೂ ರಚನೆಯನ್ನು ಬದಲಾಯಿಸಿಕೊಳ್ಳಬಲ್ಲ ಪಾಲಿಮರ್ಗಳನ್ನು ತಯಾರಿಸಲು ಸ್ಟೆಪ್ ತಂಡ ಹೊರಟು. ಇದಕ್ಕಾಗಿ ಇವರು ಎರಡು ವಿಭಿನ್ನ ಪಾಲಿಮರ್ ಅಣುಗಳನ್ನು ಬೆಸೆದರು. ಅಮೈನೋ ನಾಫ್ಥಲಿನ್ನಿಂದ ತಯಾರಾದ ಒಂದು ಅಣು ಶಕ್ತಿಯನ್ನು ಹೀರಿಕೊಂಡು ಇಲೆಕ್ಟ್ರಾನನ್ನು ಬಿಡುಗಡೆ ಮಾಡಬಲ್ಲದು. ಅದರ ಜೊತೆಗೆ ಇರುವ ಮೀಥೈಲ್ ವಯೋಲಿಜನ್ ಎನ್ನುವ ಅಣುವು ಈ ಇಲೆಕ್ಟ್ರಾನ್ಗಳನ್ನು ಹೀರಿಕೊಳ್ಳಬಲ್ಲದು. ಇವೆರಡೂ ಹೀಗೆ ಶಕ್ತಿಯನ್ನು ಹೀರಿಕೊಂಡು ಬದಲಾದ ಫಲವಾಗಿ ಒಂದಿನ್ನೊಂದಕ್ಕೆ ಇನ್ನಷ್ಟು ಭದ್ರವಾಗಿ ಅಂಟಿಕೊಳ್ಳುತ್ತವೆ. ಅಂಟಿಕೊಂಡು ಅದೇ ಸ್ಥಿತಿಯಲ್ಲಿ ಇರುತ್ತವೆ. ಆದರೆ ಈ ಸ್ಥಿತಿ ಹೀಗೇ ಇರಬೇಕೆಂದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಇದು ಮರಳಿ ಮೊದಲಿನ ಸ್ಥಿತಿಗೆ ಬರುವಂತೆ ಮಾಡಬಹುದು. ಅಂತಹ ಅವಕಾಶ ಒದಗಿಸಿದಾಗ ಇವು ಸಂಗ್ರಹಿಸಿಟ್ಟುಕೊಂಡ ಇಲೆಕ್ಟ್ರಾನನ್ನು ಬಿಟ್ಟುಕೊಟ್ಟು ಮೊದಲಿನ ಸ್ಥಿತಿಗೆ ಮರಳುತ್ತವೆ, ಅಂದರೆ ಬ್ಯಾಟರಿಯಂತೆ ಕೆಲಸ ಮಾಡುತ್ತವೆ ಅಂತ ಅರ್ಥ. ಸ್ಟಪ್ ತಂಡ ತಯಾರಿಸಿರುವ ಇದು ಹಳದಿ ಬಣ್ಣದ ದ್ರವ. ವಿಶೇಷವೆಂದರೆ ಇದಕ್ಕೆ ಶಕ್ತಿ ಇಂಥದ್ದೇ ಮೂಲದಿಂದ ಒದಗಬೇಕು ಎಂದಿಲ್ಲ. ಬೆಳಕು, ವಿದ್ಯುತ್, ಎಕ್ಸ್ರೇ ಅಥವಾ ರಾಸಾಯನಿಕ ಕ್ರಿಯೆ ಯಾವುದಾದರೂ ಆದೀತು, ಬಿಡುಗಡೆಯಾದ ಶಕ್ತಿಯನ್ನು ಹೀರಿಕೊಂಡು ಹಾಲು ಮೊಸರಾದ ಹಾಗೆ ಜೆಲ್ಲಿಯಾಗಿ ಬಿಡುತ್ತದೆ. ಈ ಜೆಲ್ಲಿಯನ್ನು ಹಾಗೆ ಎತ್ತಿಟ್ಟು ಬೇಕೆಂದಾಗ ಅದಕ್ಕೊಂದಿಷ್ಟು ಗಾಳಿಯನ್ನು, ಆಕ್ಸಿಜನ್ ಅನ್ನು ಅಥವಾ ಇಲೆಕ್ಟ್ರಾನುಗಳನ್ನು ಬೇಡುವ ರಾಸಾಯನಿಕ ಅಣುಗಳ ಜೊತೆಗೆ ತೆರೆದಿಟ್ಟರೆ ಸಾಕು. ತನ್ನಲ್ಲಿರುವ ಇಲೆಕ್ಟ್ರಾನುಗಳನ್ನು ಬಿಟ್ಟುಕೊಟ್ಟು ಮೊದಲಿನಂತೆ ದ್ರವವಾಗುತ್ತವೆ, ಹಾಲಿನಂತೆ ಆಗುತ್ತದೆ. ಮತ್ತೆ ಅವುಗಳನ್ನು ಚಾರ್ಜ್ ಮಾಡಿದರೆ ಜೆಲ್ಲಿಯಾಗುತ್ತದೆ. ಹಾಗಾದರೆ ಇನ್ನು ಮೇಲೆ ನೀರಿನ ಟ್ಯಾಂಕ್ನಂತೆ ಈ ವಸ್ತು ತುಂಬಿದ ಗಾಜಿನ ಟ್ಯಾಂಕನ್ನು ಅಥವಾ ಈ ವಸ್ತು ತುಂಬಿದ ಪಾರದರ್ಶಕ ಟ್ಯೂಬ್ಗಳನ್ನು ಮನೆಯ ಸೂರ್ಯನ ಮೇಲಿಟ್ಟು ಸೌರಶಕ್ತಿಯನ್ನು ತಯಾರಿಸಬಹುದಲ್ಲ ಎಂದು ಖುಷಿಯಾದೀರಾ? ತಾಳಿ, ಆ ದಿನಗಳು ಇನ್ನೂ ಬಂದಿಲ್ಲ. ಏಕೆಂದರೆ ಸದ್ಯಕ್ಕೆ ಸ್ಟಪ್ ಅವರು ಇಂತಹ ವಸ್ತುವಿನ ಸೃಷ್ಟಿ ಸಾಧ್ಯ ಎಂದಷ್ಟೇ ತೋರಿಸಿಕೊಟ್ಟಿದ್ದಾರೆ. ಆದರೆ ಈ ದ್ರವದೊಳಗೆ ಎಷ್ಟು ವಿದ್ಯುತ್ ತುಂಬಬಹುದು ಎನ್ನುವುದು ಸಿದ್ಧವಾಗಬೇಕು. ದಾಸ್ತಾನಿಟ್ಟ ಶಕ್ತಿಯನ್ನು ನಿಯಂತ್ರಿತವಾಗಿ ಹೇಗೆ ಹೊರತೆಗೆಯುವುದು ಎನ್ನುವುದಕ್ಕೂ ಉಪಾಯ ಹುಡುಕಬೇಕು. ಆಮೇಲಷ್ಟೇ ಇದು ಬ್ಯಾಟರಿಯಾಗಿ ಕೆಲಸ ಮಾಡಬಲ್ಲದು. ಅದೇನೇ ಆಗಲಿ, ಲೋಹವೇ ಇಲ್ಲದ ಬ್ಯಾಟರಿಯ ತಯಾರಿಕೆ ಸಾಧ್ಯ ಎನ್ನುವ ಆಸೆಯನ್ನು ಇದು ಹುಟ್ಟಿಸಿದೆ.
ದೇಹದಲ್ಲಿ ಬಳಸುವ ಪೇಸ್ ಮೇಕರ್ ಮೊದಲಾದ ಸಾಧನಗಳಿಗೆ ಲೋಹವಿಲ್ಲದ ನಿರಬಾಯಕಾರಿಯಾದ ವಿದ್ಯುದಾಗಾರವನ್ನು ಈ ಜೆಲ್ಲಿ ಒದಗಿಸಬಹುದು ಎನ್ನುವ ಆಶಯ ಸ್ಟೆಪ್ ಅವರದ್ದು.

0: ಕಾದು ನೋಡೋಣ.
1: ಕವಣೆ ಬೀಸುವ ಜೇಡ. ಜೇಡ ಬಲೆ ಕಟ್ಟುವುದನ್ನು ನೋಡಿದ್ದೇವೆ. ಬಲವಾದ ಹಾಗೂ ಸುಂದರವಾದ ಬಲೆಯನ್ನು ಕಟ್ಟಿ ಬೇಟೆ ಅಲ್ಲಿಗೇ ಬರಲಿ ಎಂದು ಕಾಯ್ದು ಕುಳಿತುಕೊಳ್ಳುತ್ತದೆ. ಕೆಲವು ಜೇಡುಗಳು ಖೆಡ್ಡ ತೋಡುವುದುಂಟು. ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇದೀಗ ಇನ್ನೊಂದು ಸುದ್ದಿ ಬಂದಿದೆ. ಆಸ್ಟ್ರೇಲಿಯಾದ ಒಂದು ಜೇಡ ತನ್ನ ಬೇಟೆಯನ್ನು ಗಾಳ ಹಾಕಿ ಟಟಕ್ಕನೆ ತನ್ನೆಡೆಗೆ ಸೆಳೆದುಕೊಳ್ಳುತ್ತದಂತೆ. ಪಾಪ, ಬೇಟೆ ಜೇಡನ ಬಲೆ ಅಪಾಯ ಎಂದು ತಿಳಿದು ಅದನ್ನು ಕತ್ತರಿಸಲು ಹೋಗುತ್ತದಂತೆ. ಅದೇ ಅದಕ್ಕೆ ಮುಳುವಾಗಿ ನೇರವಾಗಿ ಜೇಡನ ಬಳಿಗೆ ಹೋಗಿ ಬೀಳುವಂತಾಗುತ್ತದಂತೆ. ಆಸ್ಟ್ರೇಲಿಯಾದ ಮೆಕ್ವಾಯಿರಿ ವಿಶ್ವವಿದ್ಯಾನಿಲಯದ ಪ್ರಕೃತಿ ವಿಜ್ಞಾನಿ ಅಜಯ್ ನರೇಂದ್ರ ಮತ್ತು ಸಂಗಡಿಗರು ಹೀಗೊಂದು ಜೇಡವನ್ನು ಪತ್ತೆ ಮಾಡಿದ್ದಾರೆ. ಪ್ರೊಪೋಸ್ಥಿರಾ ಕುಲಕ್ಕೆ ಸೇರಿದ ಈ ಜೇಡ ಆಸ್ಟ್ರೇಲಿಯಾದ ಕವಣೆ ಬೀಸಿ ಬೇಟೆಯಾಡುವ ಜೇಡಗಳಲ್ಲಿ ಒಂದು. ಕೀಟಗಳಲ್ಲಿ ಮಿಡತೆಗಳು, ಕೆಲವು ಜಲವಾಸಿ ಕೀಟಗಳು ಹಾಗೂ ಜೇಡುಗಳು ಈ ರೀತಿಯಲ್ಲಿ ಕವಣೆ ಬೀಸಿ ಬೇಟೆಯಾಡುತ್ತವೆ. ಅರ್ಥಾತ್ ಎಲ್ಲಿಯೋ ಒಂದೆಡೆ ಸ್ಪ್ರಿಂಗ್ ಮೇಲೆ ಮುಚ್ಚಳ ಹೊದಿಸಿ ಮುಚ್ಚಳವನ್ನು ಒತ್ತಿದೊಡನೆ ಸಿಡಿದೇಳುವ ಸಾಧನದಂತೆ ಇವು ಬೇಟೆಗಳು ಮುಟ್ಟಿದೊಡನೆ ಸಿಡಿಯುವ ಸಾಧನಗಳನ್ನು ಸೃಷ್ಟಿಸುತ್ತವೆ. ಅಮಾಯಕ ಬೇಟೆಗಳು ಆ ಸಾಧನಗಳನ್ನು ಮುಟ್ಟಿದೊಡನೆ ಅವು ಚಿಮ್ಮಿ ಬೇಟೆಯನ್ನು ಸುಲಭವಾಗಿ ಕೀಟಗಳಿಗೆ ತಲುಪಿಸುತ್ತವೆ. ಪ್ರೊಪೋಸ್ಟಿರಾ ಕೂಡ ಇದೇ ರೀತಿಯ ಸ್ಪ್ರಿಂಗ್ ಸಾಧನವನ್ನು ರೂಪಿಸುತ್ತದಂತೆ. ಆದರೆ ಅಮಾಯಕ ಬೇಟೆಗಳಿಗಾಗಿ ಅಲ್ಲ. ಬೇಟೆಯೇಯಾದರೂ ಉಗ್ರವಾದ ಕೀಟವನ್ನು ಹಿಡಿಯುವುದಕ್ಕಾಗಿ ಈ ವಿಧಾನವನ್ನು ಅದು ರೂಪಿಸಿಕೊಂಡಿದೆ ಎನ್ನುತ್ತಾರೆ ನರೇಂದ್ರ. ಪ್ರೊಪೋಸ್ಟಿರಾ ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ಮರಗಳಲ್ಲಿ ವಾಸಿಸುತ್ತದೆ. ಇದರ ಸಮೀಪದಲ್ಲಿಯೇ ಅತಿ ಉಗ್ರವಾದ ಇರುವೆಯೊಂದು ವಾಸಿಸುತ್ತದೆ. ಈಕೋಫಿಲಾಸ್ ಮರಾಗ್ಡಿನಾ ಎನ್ನುವ ಈ ಇರುವೆ ಅತಿ ಉಗ್ರವಾದ ಇರುವೆಗಳಲ್ಲಿ ಒಂದು. ಎದುರಾದವರನ್ನು ಕಚ್ಚದೇ ಇರುವುದಿಲ್ಲ. ತಾನಿರುವ ನೆಲೆಯ ಬಳಿ ಯಾವುದೇ ಕೀಟವನ್ನು ಸುಳಿಯಲು ಬಿಡುವುದಿಲ್ಲ. ಜೊತೆಗೆ ಗುಂಪು ಗುಂಪಾಗಿ ಮರದ ಎಲ್ಲೆಡೆ ಆಹಾರಕ್ಕಾಗಿ ಹುಡುಕಾಡುತ್ತಿರುತ್ತವೆ. ಆದರೆ ಈ ಪ್ರೊಪೋಸ್ಟಿರಾಗೆ ಆಹಾರ. ಪಾಪ, ಪ್ರೊಪೋಸ್ಟಿರಾ ಇಂತಹ ಉಗ್ರ ಬೇಟೆಯನ್ನು ಹಿಡಿಯುವುದಾದರೂ ಹೇಗೆ? ಬಹುಶಃ ಅದಕ್ಕೆ ನಿಸರ್ಗವೇ ಇದಕ್ಕೊಂದು ಉಪಾಯ ಹುಡುಕಿಕೊಟ್ಟಿರಬೇಕು ಎಂದು ನರೇಂದ್ರ ತಂಡ ತರ್ಕಿಸಿದೆ. ಈ ಜೇಡ ಕೇವಲ ಈ ಇರುವೆಗಳನ್ನು ಹಿಡಿಯಲೆಂದೇ ವಿಶೇಷವಾದ ಬಲೆಗಳನ್ನು ಹೆಣೆಯುತ್ತದೆ. ಉಳಿದಂತೆ ಬೇರೆ ಕೀಟಗಳಿಗೆ ಸಾಧಾರಣವಾಗಿ ಕಟ್ಟಿದ ಬಲೆಯನ್ನೇ ಬಳಸುತ್ತದೆ. ಈ ವಿಶೇಷ ಬಲೆ ಒಂದು ಮುಚ್ಚಿದ ಟೋಪಿ ಅಥವಾ ಡೇರೆಯಂತೆ ಎನ್ನಿ. ತಾನು ಬಲೆ ಕಟ್ಟಿರುವೆಡೆ ಸ್ವಲ್ಪ ಕೆಳಭಾಗದಲ್ಲಿ ಇರುವ ಎಲೆಗಳ ಮೇಲೆ ಈ ಗಾಳವನ್ನು ಜೇಡ ಕಟ್ಟುತ್ತದೆ. ಭದ್ರವಾಗಿ ಎಳೆದೆಳೆದು ಕಟ್ಟಿದ ರಬ್ಬರಿನ ಎಳೆಗಳಂತೆ ತನ್ನ ರೇಷ್ಮೆಯ ಎಳೆಗಳನ್ನು ನುಲಿದು ಈ ಡೇರೆಯನ್ನು ನಿರ್ಮಿಸುತ್ತದೆ. ಎಲೆಯನ್ನು ಭದ್ರವಾಗಿ ಹಿಡಿದಿಡುತ್ತದೆ. ಈಗ ಬೇಟೆಯಾಡುವುದು ಸುಲಭ. ಈ ಡೇರೆಯ ಯಾವುದೇ ಎಳೆಯನ್ನು ಕತ್ತರಿಸಿದರೂ ಇಡೀ ಡೇರೆ ಸ್ಪ್ರಿಂಗ್ ಬಿಡಿಸಿದಾಗ ಹಾರುವ ಮುಚ್ಚಳದಂತೆ ಟಟಕ್ಕನೆ ಸಿಡಿಯುತ್ತದೆ. ಸಿಡಿಯುವುದರೊಟ್ಟಿಗೆ ತನ್ನನ್ನು ಕಚ್ಚಿಕೊಂಡಿರುವ ಇರುವೆಯನ್ನು ಕೊಂಡೊಯ್ಯುತ್ತದೆ. ಮೇಲ್ಗಡೆ ಇರುವ ಜೇಡನ ಬಲೆಯಲ್ಲಿ ಸ್ಥಾಪಿಸಿಬಿಡುತ್ತದೆ. ಅಲ್ಲಿಗೆ ಮುಗಿಯಿತಲ್ಲ. ಜೇಡನಿಗೆ ಆಹಾರ ಗ್ಯಾರಂಟಿ. ಆದರೆ ಈ ವಿದ್ಯಮಾನ ಅಷ್ಟು ಸರಳವೇನಲ್ಲ ಎಂದು ನಾಗೇಂದ್ರ ತಂಡದ ಲೆಕ್ಕಾಚಾರ. ಈ ತಂಡ ಈ ಜೇಡನ ಪ್ರತಿ ಚಲನವಲನವನ್ನು ಹೈಸ್ಪೀಡ್ ಕ್ಯಾಮರಾದಿಂದ ವಿಡಿಯೋ ಹಿಡಿದು ಅದು ಬೇಟೆಯಾಡುವ ವಿಧಾನವನ್ನು ಅರಿತು. ಅಷ್ಟೇ ಅಲ್ಲ, ಈ ವಿಡಿಯೋಗಳಿಂದ ಜೇಡ ನುಲಿದೆಳೆದು ಕಟ್ಟಿದ ಆ ಗಾಳದ ಬಲವೆಷ್ಟು ಎಂದು ಲೆಕ್ಕ ಹಾಕಿದೆ. ಅದು ಟಟಕ್ಕನೆ ಸಿಡಿಯುವ ವೇಗವನ್ನು ಲೆಕ್ಕ ಹಾಕಿದೆ. ನಂಬಿದನೆ ನಂಬಿ, ಗಾಳವನ್ನು ಕಚ್ಚಿ ಅದರೊಟ್ಟಿಗೆ ಸಿಡಿದ ಇರುವೆ ಸೆಕೆಂಡಿಗೆ 1 ಕಿಲೋಮೀಟರ್ಗಿಂತಲೂ ವೇಗದಲ್ಲಿ ಹಾರುತ್ತದಂತೆ. ಅಂದರೆ ನಿಮಿಷಕ್ಕೆ 3,500 ಕಿಲೋಮೀಟರ್ ದೂರ ಚಲಿಸುವ ವೇಗ. ಇಷ್ಟು ಕ್ಷಿಪ್ರವಾಗಿ ಹಾರುವುದರಿಂದ ಇರುವೆಗೆ ತಪ್ಪಿಸಿಕೊಳ್ಳಲು ಅವಕಾಶವೇ ಸಿಗುವುದಿಲ್ಲ. ಜೊತೆಗೆ ಜೇಡ ತಾನಿರುವ ಜಾಗದಿಂದ 1-2 ಅಡಿ ದೂರ ಇರುವ ಇರುವೆಯನ್ನು ಹೀಗೆ ತನ್ನ ಬಳಿಗೆ ಗಾಳ ಹಾಕಿ ಸೆಳೆಯಬಲ್ಲದು. ಇನ್ನೊಂದು ವಿಶೇಷವೆಂದರೆ ಈ ಖೆಡ್ಡ ಕೇವಲ ಈ ಇರುವೆಗೆ ಮಾತ್ರ. ಈ ಇರುವೆಗಳು ಇಲ್ಲದ ಜಾಗದಲ್ಲಿ ಮನೆಯಿರುವ ಜೇಡುಗಳು ಈ ಬಗೆಯ ಗಾಳವನ್ನು ನಿರ್ಮಿಸುವುದಿಲ್ಲ. ಅಂದರೆ ಕೇವಲ ಈ ಕುಲದ ಇರುವೆಗೆ ಮಾತ್ರವೇ ಜೇಡ ವಿಶೇಷ ಗಾಳವನ್ನು ನಿರ್ಮಿಸುತ್ತದೆ. ಪ್ರಕೃತಿಯಲ್ಲಿ ಇದು ವಿಚಿತ್ರವೆನಿಸುವ ವಿದ್ಯಮಾನ. ಒಂದೇ ಒಂದು ಬೇಟೆಗಾಗಿ ಅಷ್ಟೊಂದು ಶ್ರಮ, ಸಮಯ ಹಾಗೂ ರೇಷ್ಮೆಯನ್ನು ವ್ಯಯ ಮಾಡುವುದು ಉಚಿತವೇ? ಇನ್ನೊಂದು ಪ್ರಶ್ನೆ, ಕೇವಲ ಆ ಇರುವೆ ಇರುವಲ್ಲಿಯಷ್ಟೇ ಏಕೆ? ನರೇಂದ್ರ ಅವರ ಊಹೆ ಹೀಗಿದೆ. ಬಹುಶಃ ಇವೆಂಡು ಜೀವಿಗಳು ಒಂದಿನ್ನೊಂದರ ಜೊತೆಗೆ ವಿಕಾಸವಾಗಿರಬೇಕು. ಇರುವೆಯ ಕಡಿತ ಬಲವಾಗಿದ್ದರಿಂದ ಅದರಿಂದ ದೂರವಿದ್ದೇ ಬೇಟೆಯಾಡುವ ವಿದ್ಯಮಾನವು ಜೇಡದಲ್ಲಿ ಬಲಗೊಂಡಿರಬೇಕು. ಈ ಬಗೆಯ ವಿಕಾಸದಿಂದಾಗಿ ಜೇಡವು ಕೇವಲ ಒಂದು ಇರುವೆಯ ಬೇಟೆಗಾಗಿಯಷ್ಟೇ ವಿಶಿಷ್ಟ ಗಾಳವನ್ನು ತಯಾರಿಸುವಂತಾಗಿದೆ.
2: ಇದು ಇಂದಿನ

0: ಜಾಣ ಸುದ್ದಿ, ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಎಐ ಜೆಮಿನಿ ಧ್ವನಿಗಳು.
1: ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್
2: ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
3: ಕೇಳುಗರೆ, ಇದುವರೆಗೂ ನಮ್ಮ ಜನಧ್ವನಿ ಬಾನುಲಿಯಲ್ಲಿ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಸರಗೂರಿನ SVYM ಸಿಬ್ಬಂದಿ ವರ್ಗದವರಾದ ಚಂದ್ರಿಕಾ, ವರಲಕ್ಷ್ಮಿ, ಶಶಿಕುಮಾರ್, ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನು ಕೋರುವವರು ಕುಟುಂಬಸ್ಥರು ಹಾಗೂ SVYM ಸಿಬ್ಬಂದಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಲರವ ಸರಕೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಕಲರವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: Good morning, my name is Monica Jain. I am studying in grade 5th.
2: We are

ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮವನ್ನು ಕೇಳ್ತಾ ಇದೆ. ಇಲ್ಲಿಗೆ ಈ ಒಂದು ಕಲರವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ. ಶಿಕ್ಷಕರ ನೇಮಕಾತಿ 2026 ಅಧಿಸೂಚನೆ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಹೆಚ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
3: ಸಾಮಾನ್ಯ ಜ್ಞಾನ
4: ಸಾಧನೆಗೆ ದಾರಿ ತೋರುವ,
3: ಮಾರ್ಗದರ್ಶನ ನೀಡುವ,
4: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
3: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
4: ಪ್ರಚಲಿತ ವಿದ್ಯಮಾನಗಳು,
3: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
4: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
3: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
5: ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾನು ದಿನೇಶ್, ಸಹಾಯಕ ಪ್ರಾಧ್ಯಾಪಕ, ಬಿಜಿಎಸ್ ಬಿಎಡ್ ಕಾಲೇಜ್, ಕುವೆಂಪು ನಗರ, ಮೈಸೂರು. ನಿಮ್ಮೊಂದಿಗೆ ಈ ದಿನ
6: ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾವು ಇಂದು ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಕುರಿತು ಚರ್ಚಿಸೋಣ. ಪ್ರಥಮವಾಗಿ 2023 ಶಿಕ್ಷಕರ ನೇಮಕಾತಿಯಲ್ಲಿ ಸುಮಾರು 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡಿದ್ದಾರೆ. ಅದರಲ್ಲಿ ವಿವಿಧ ರೀತಿಯ ಶಿಕ್ಷಕರ ನೇಮಕಾತಿಗಳು ನಡೆಯಲಿದೆ. ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1-5 ತರಗತಿಯವರಿಗೆ ಶಿಕ್ಷಕರ ನೇಮಕಾತಿ, ಸರಿಸುಮಾರು 900 ಶಿಕ್ಷಕರನ್ನು ನೇಮಕಾತಿ ಮಾಡಲಾಗ್ತದೆ. ತದನಂತರ ಪದವೀಧರರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಅಂದರೆ GPTR ಶಿಕ್ಷಕರ ನೇಮಕಾತಿ, ಇದು ಸುಮಾರು 8,500 ಅಂದರೆ 8,500 ಶಿಕ್ಷಕರನ್ನು ನೇಮಕಾತಿ ಕರೆದಿದ್ದಾರೆ. ಅದೇ ರೀತಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ HSTR, ಸೊ ಈ ಶಿಕ್ಷಕರು 4,500 ಶಿಕ್ಷಕರ ನೇಮಕಾತಿಯನ್ನು ಕರೆದಿದ್ದಾರೆ. ಸೊ ಈ ಮೂರು ಕೂಡ 1-10 ತರಗತಿಯವರಿಗೆ 3 ಭಾಗಗಳಾಗಿ ಮಾಡಿಕೊಂಡು ಪ್ರೈಮರಿ, GPTR, HSTR ಅಂತ ಹೇಳಿ ಸುಮಾರು 14,000 ಶಿಕ್ಷಕರ ನೇಮಕಾತಿ ಇಲ್ಲಿ ಕಂಡು ಬರ್ತದೆ. ಅಂದರೆ 13,900 ಶಿಕ್ಷಕರ ನೇಮಕಾತಿಗಳು ಆಗ್ತಾಯಿದೆ ಪ್ರಾಥಮಿಕ ಶಾಲೆ, ಪದವೀಧರರ ಪ್ರಾಥಮಿಕ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ. ಇನ್ನುಳಿದಂತೆ ದೈಹಿಕ ಶಿಕ್ಷಕರ ನೇಮಕಾತಿ ಅದರಲ್ಲಿ ಪ್ರೈಮರಿ ಸ್ಕೂಲ್ ಮತ್ತು GPTR ಅಂದರೆ 68 ಅಲ್ಲಿ ಪ್ರೈಮರಿಗೆ 150 ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಾರೆ. ಅಂದರೆ CPED ಆಗಿರ್ತಕ್ಕಂಥವ್ರಿಗೆ, BPED ಆಗಿರ್ತಕ್ಕಂಥವ್ರಿಗೆ 450 ಶಿಕ್ಷಕರ ನೇಮಕಾತಿ ಆಗ್ತಿದೆ. ಅಂದರೆ 550 ಶಿಕ್ಷಕರು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ನ ನೇಮಕಾತಿ ಮಾಡ್ಕೊಳ್ಳಾಗ್ತಾಯಿದೆ. ಅದೇ ಥರ ಕೊನೆಯದಾಗಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂದರೆ CST, ಸೊ ಈ ಶಿಕ್ಷಕರು ಸರಿಸುಮಾರು 500 ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳಾಗ್ತಾಯಿದೆ. ಅಂದರೆ ಇಲ್ಲಿ ವಿವಿಧ ರೀತಿಯ ವಿವಿಧ ವರ್ಗದ ಶಿಕ್ಷಕರ ನೇಮಕಾತಿಯನ್ನು ಈ ಬಾರಿ ಮೊದಲನೇ ಬಾರಿಗೆ ಎಲ್ಲ ರೀತಿಯ ಶಿಕ್ಷಕರ ನೇಮಕಾತಿಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ಇದುವರೆಗೆ ಏನ್ ಮಾಡ್ತಾ ಇದ್ರು, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಥವಾ

ಪ್ರಾಥಮಿಕ ಅಥವಾ GPTR ಈ ಥರ ಸೊ ವಿವಿಧ ವೃಂದಗಳನ್ನು ಆಯ್ಕೆ ಮಾಡಲಾಗ್ತಿತ್ತು. ಈಗ ಸೊ ಸರ್ಕಾರ ಬದಲಾದ ನಂತರ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದ ನಂತರ ಸೊ ಎಲ್ಲ ರೀತಿಯ ಶಿಕ್ಷಕರನ್ನು ನೇಮಕಾತಿಯನ್ನು ಮಾಡಲಾಗ್ತಿದೆ. ಇದಕ್ಕೆ ಕಾರಣ ಹಲವಾರು ಇರ್ಬೋದು, ಹಿಂದೆ ನಡೆದಂಥ ಸ್ಪರ್ಧಾರ್ಥಿಗಳು ಅಥವಾ ನಿರುದ್ಯೋಗಿಗಳು ಪ್ರತಿಭಟನೆಯನ್ನು ಮಾಡಿ ಧಾರವಾಡ, ಬೆಳಗಾವಿ, ಬೆಂಗಳೂರಲ್ಲೆಲ್ಲ. ಸೊ ಇವಾಗ ಕೊನೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇಲ್ಲಿ ನಾವೊಂದು ತುಂಬ ಸುದೀರ್ಘವಾಗಿ ಚರ್ಚೆ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ 15,000 ಶಿಕ್ಷಕರ ನೇಮಕಾತಿ ಕಳೆದ 2022-23 ಸಾಲಿನಲ್ಲಿ GPTಯಲ್ಲೇ ಕರೆದಿದ್ರು. ಸೊ ಅಂದರೆ ಗ್ರಾಜ್ಯುಯೇಷನ್ ಪ್ರೈಮರಿ ಟೀಚರ್ ರಿಕ್ರೂಪ್ಮೆಂಟಲ್ಲಿ ಸರಿಸುಮಾರು 15,000 ಶಿಕ್ಷಕರ ನೇಮಕಾತಿಯನ್ನು 2022 ಮಾಡಿ 23 ತುಂಬಿಕೊಳ್ಳಲಾಗ್ತಿತ್ತು. ಅದರಲ್ಲಿ ಇನ್ನೂ ಕೂಡ ಗೊಂದಲಗಳು, ಕೆಲವೊಂದು ಮಹಿಳಾ ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಂದೆ ಮತ್ತು ಗಂಡನ ಹೆಸರಿನಲ್ಲಿ ಅದು ಸಮಸ್ಯೆಯಾಗಿದ್ದು, ಅದಿನ್ನೂ ಸರಿಸುಮಾರು 500-600 ಅಭ್ಯರ್ಥಿಗಳು ಕೋರ್ಟ್ನಲ್ಲೇ ಇದ್ದಾರೆ. ಸುಮಾರು 14,000 ಶಿಕ್ಷಕರ ನೇಮಕಾತಿ ಆಗಿದೆ. ಸೊ ಅದನ್ನು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆ ಕ್ಲಿಯರೆನ್ಸ್ ಆದಮೇಲೆ ಈಗ ನೇಮಕಾತಿಯನ್ನು ಮಾಡಿದ್ದಾರೆ. ಹಾಗಾದ್ರೆ ನಾವು ಒಂದೊಂದನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಈಗ ಶಿಕ್ಷಕ ನೇಮಕಾತಿ ಏನೋ ಆಗಿದೆ, ಇದಕ್ಕೆ ಅರ್ಹತೆಗಳೇನು, ಸ್ಪರ್ಧಾತ್ಮಕ ಪರೀಕ್ಷೆ ಎಷ್ಟು ಅಂಕಗಳಿದೆ, ನಾವು ಹೇಗೆ ಎದುರಿಸ್ಬೇಕು, ಇದನ್ನು ಏನನ್ನು ಅಧ್ಯಯನ ಮಾಡಬೇಕು, ಮತ್ತು ಅಧಿಸೂಚನೆಯಲ್ಲಿ ಹೊರಡಿಸ್ತಕ್ಕಂಥ ಮಾನದಂಡಗಳೇನು, ಇದನ್ನು ಮೊದಲು ತಿಳ್ಕೊಳ್ಬೇಕು. ಯಾಕಂದರೆ ಯಾವ ಯಾವ ವರ್ಗದ ಅಥವಾ ವೃಂದದ ಶಿಕ್ಷಕರಿಗೆ ನಾವು ಅರ್ಹರು ಅನ್ನೋದನ್ನು ಮೊದಲು ಸೊ ತಿಳ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅರ್ಹತೆಗಳನ್ನು ನೋಡೋದಾದರೆ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿರಬೇಕು, PUC, ತದನಂತರ ಡಿಪ್ಲೊಮಾ ಇನ್ ಎಜುಕೇಷನ್ಸ್ DEd ಕಂಪ್ಲೀಟ್ ಮಾಡಿರಬೇಕು. ತದನಂತರ ಅಲ್ಲಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದೆ, ಅದರಲ್ಲಿ Paper 1 ಇವರು ತೇರ್ಗಡೆಯನ್ನು ಹೊಂದಿರಬೇಕು. ಸೊ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ವಿದ್ಯಾ ಅರ್ಹತೆಗಳು. ಇದಾದ ನಂತರ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ 6-8 GPTR ಅಂತ ಏನಿದೆ, ಅಲ್ಲಿ ಸುಮಾರು 8,500 ಶಿಕ್ಷಕರನ್ನ ಕರೆದಿದ್ದಾರೆ. ಈ ಸರಿ ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಕಡಿಮೆ ಇದೆ. ಕಳೆದ ಬಾರಿ 15,000 ಶಿಕ್ಷಕರ ನೇಮಕಾತಿ ಆಗಿತ್ತು, ಈ ಸರಿ 8,500 ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಿದೆ. ಇದಕ್ಕೆ ವಿದ್ಯಾರ್ಹತೆಗಳೇನು ಅಂತ ಹೇಳೋದಾದ್ರೆ ಪದವಿಯನ್ನು ಪಡೆದಿರಬೇಕು, ಪದವಿಯಲ್ಲಿ ಯಾವುದಾದರೂ ಎರಡು ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು ಅಂತ ಹೇಳ್ತಾ ಹೋಗ್ತದೆ. ಈಗ ಪದವಿನಲ್ಲಿ ನಮಗೆ ಸ್ವಲ್ಪ ಗೊಂದಲ ಏನಾಗ್ತದೆ ಅಂತ ಹೇಳಿದಾಗ ಆನ್ಯುವಲ್ ಸ್ಕೀಮಲ್ಲಿ ಮತ್ತು ಸೆಮಿಸ್ಟರ್ ಸ್ಕೀಮಲ್ಲಿ 3 ವಿಷಯಗಳನ್ನು ಅಧ್ಯಯನ ಮಾಡಿರ್ತಾರೆ. ತದನಂತರ NEP batch ವಿದ್ಯಾರ್ಥಿಗಳು 2 ವಿಷಯವನ್ನು ಮಾತ್ರ ಅಧ್ಯಯನ ಮಾಡಿರ್ತಾರೆ. ಈ 2 ವಿಷಯವನ್ನು ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊಂದಲತೆ ಉಂಟಾಗ್ತದೆ. ಅವನು ಹೇಳ್ತಿರ್ತಕ್ಕಂಥದ್ದು ಪದವಿಯಲ್ಲಿ ಯಾವುದಾದರೂ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು ಅಂತ ಹೇಳ್ತಾ ಹೋಗ್ತಾನೆ. ಆವಾಗ ಸ್ವಲ್ಪ NEP batch ವಿದ್ಯಾರ್ಥಿಗಳಿಗೆ ಗೊಂದಲತೆಯನ್ನು ರೆಡಿ ಮಾಡಿಕೊಡ್ತಾ ಹೋಗ್ತದೆ. ಇದು ಪದವಿ ಆದ ನಂತರ BEd ಪದವಿಯನ್ನು ಪೂರೈಸಿರಬೇಕು, ಜೊತೆಗೆ TET Paper 2 ತೇರ್ಗಡೆ ಆಗಿರಬೇಕು. ಈ 3 ವಿದ್ಯಾರ್ಹತೆಗಳನ್ನು ಹೊಂದಿರತಕ್ಕಂಥ ಶಿಕ್ಷಕರು ಈ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗ್ತಾರೆ. ಅಂದರೆ BSc ಆಗಿರಬೇಕು, ಜೊತೆಗೆ BEd ಆಗಿರಬೇಕು, ಜೊತೆಗೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ Paper 2 ಕ್ಲಿಯರೆನ್ಸ್ ಮಾಡಿಕೊಂಡಿರಬೇಕು. ಇದು GPTR 8,500 ಶಿಕ್ಷಕರ ನೇಮಕಾತಿಗೆ ಇರ್ತಕ್ಕಂಥ ಅರ್ಹತೆಗಳು. ತದನಂತರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಕರೆದಿದ್ದಾನೆ. ಇದೊಂದು ಮಹತ್ತರ ವಿಚಾರ. ಯಾಕೆ ಅಂತ ಹೇಳಿದ್ರೆ 2013 ಮತ್ತು 14 ಸಾಲಿನ ಹೊರತುಪಡಿಸಿದರೆ ಸುಮಾರು 12 ನಂತರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳಾಗ್ತಿದೆ. ಇದುವರೆಗೂ ಕೂಡ ಹಿಂದೆ ಬರೀ 6-8 GPT ಟೀಚರ್ಸ್ ಮಾತ್ರ ನೇಮಕಾತಿ 2015, 17, 19, 22 ಹೀಗೆ ಕಳೆದ 10 4-5 ಅಥವಾ 4 ಬಾರಿ ನೇಮಕಾತಿಯನ್ನು ಮಾಡಲಾಗಿದೆ. ಸೊ ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನೇ ಬಡ್ತಿಯ ಮುಖಾಂತರ ಪ್ರೌಢಶಾಲಾ ಶಿಕ್ಷಕರುಗಳಿಗೆ ಅಥವಾ ಪ್ರೌಢಶಾಲೆಗಳಿಗೆ ಸೊ ನೇಮಕಾತಿಯನ್ನು ಮಾಡ್ಕೊಳ್ತಿದ್ರು. ಈ ಸರಿ 4,500 ಶಿಕ್ಷಕರನ್ನ ಪ್ರೌಢಶಾಲಾ ವಿಭಾಗಕ್ಕೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ 12 ನಂತರ. ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಈ ಶಿಕ್ಷಕ ನೇಮಕಾತಿಗೆ ಇರ್ತಕ್ಕಂಥ ಏಜ್ ರಿಲ್ಯಾಕ್ಸೇಷನ್ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ GM ಕ್ಯಾಂಡಿಡೇಟ್ಗೆ 40 ಆಗಿರಬೇಕು ಗರಿಷ್ಠ, ಕನಿಷ್ಠ 21 ಆಗಿರಬೇಕು. ಅದೇ ಥರ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಕೂಡ ಸೊ ಸಾಮಾನ್ಯ ಅಭ್ಯರ್ಥಿಗೆ 40. ಅದೇ ಥರ OBC ವಿದ್ಯಾರ್ಥಿಗಳಿಗೆ 43 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು Category 1 ಅಭ್ಯರ್ಥಿಗಳಿಗೆ 45 ಗರಿಷ್ಠ ಮಿತಿಯನ್ನು ಇರಲಾಗಿದೆ. ಸೊ ಈ ವರ್ಷದಲ್ಲಿ 5 ಸಡಿಲಿಕೆಯನ್ನು ಕೂಡ ಮಾಡಲಾಗಿದೆ. ಏಕೆಂದರೆ ಕಳೆದ 10 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿರಲಿಲ್ಲ. ಆ ದೃಷ್ಟಿಯಿಂದ ಸೊ ವಯೋಮಿತಿ ಮೀರಿರುವ ಅಭ್ಯರ್ಥಿಗಳಿಗೆ ಒಂದು 5 ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ. ಅದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಸೊ ಇದು ವಿದ್ಯಾರ್ಹತೆ ಜೊತೆಗೆ ನಮ್ಮ ವಯೋಮಿತಿ ಯಾವ ಥರ ಇರಬೇಕು ಅಂತಕ್ಕಂಥದ್ದು. ಸೊ ಈ 3 ಥರದ ಶಿಕ್ಷಕರ ನೇಮಕಾತಿ ಸುಮಾರು 13,900 ಆಗ್ತಾ ಹೋಗ್ತದೆ.

ಇನ್ನುಳಿದಂತೆ ಶಿಕ್ಷಕರು ಏನಿದ್ದಾರೆ ಅಂತ ಹೇಳಿದ್ರೆ 1000 ಶಿಕ್ಷಕರು, ಅದರಲ್ಲಿ ದೈಹಿಕ ಶಿಕ್ಷಕರು ಹೇಳಿದಾಗೆ ಪ್ರಾಥಮಿಕದಲ್ಲಿ 150 ಶಿಕ್ಷಕರು, 6 to 8 ಅಲ್ಲಿ 405 ಶಿಕ್ಷಕರು, ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಅದರಲ್ಲಿ 500 ಶಿಕ್ಷಕರು ಅಂದ್ರೆ ಕಂಪ್ಯೂಟರ್ ಸೈನ್ಸ್ಗೆ ಇದುವರೆಗೂ ನೇಮಕಾತಿನೇ ಮಾಡಿಲ್ಲ, ಸುಮಾರು 10-15 ವರ್ಷಗಳೇ ಆಗಿದೆ. ಮಾಹಿತಿ ಸಿಂಧು ಯೋಜನೆ ಬಂದ ನಂತರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಪ್ರೌಢಶಾಲೆಗಳಲ್ಲಿ ಮತ್ತೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಂಪ್ಯೂಟರ್ ಟೀಚರ್ಸ್ನ ನೇಮಕಾತಿ ಮಾಡಲಾಗ್ತಿತ್ತು. ತದನಂತರ ಈಗ ಗಣಕಯಂತ್ರ ವಿಜ್ಞಾನ ಶಿಕ್ಷಕರ ವಿಭಾಗದ ಅಡಿಯಲ್ಲಿ ಈ ಒಂದು ಹೊಸ ನೇಮಕಾತಿಯನ್ನು ಕೂಡ ಮಾಡಲಾಗ್ತದೆ. ಆದ್ರಿಂದ ಇದಕ್ಕೂ ಕೂಡ ಕಂಪ್ಯೂಟರ್ ವಿಭಾಗದಲ್ಲಿ ಅವರು ಅರ್ಹತೆ ಹೊಂದಿರಬೇಕು. ನಾವು ಹೆಚ್ಚಾಗಿ BEd ಕಾಲೇಜಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಬಗ್ಗೆ ಅಷ್ಟು ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮೊದಲನೇದಾಗಿ ಪ್ರೈಮರಿ, ಹೈಯರ್ ಪ್ರೈಮರಿ ಮತ್ತು ಸೆಕೆಂಡರಿ ಸ್ಕೂಲ್ ಟೀಚರ್ಸ್ ಬಗ್ಗೆ ಹೆಚ್ಚು ನಾನು ಮಾತಾಡಲಿಕ್ಕೆ ಹೊರಡ್ತೀನಿ. ಇದಿಷ್ಟು ಕೂಡ ಶಿಕ್ಷಕರ ನೇಮಕಾತಿಯಲ್ಲಿ ಎಷ್ಟು ಹುದ್ದೆಗಳಿದೆ, ವಿದ್ಯಾರ್ಹತೆಗಳೇನು, ವಯೋಮಿತಿಯ ಮಾನದಂಡಗಳೇನು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ನಾವು ನೇರವಾಗಿ ಶಿಕ್ಷಕರ ನೇಮಕಾತಿ ಏನೆಲ್ಲ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥ ನೋಡೋದಕ್ಕೂ ಮೊದಲು ಈ CNDR ರೂಲ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ. ಈ ಒಂದು ವರ್ಷದಲ್ಲಿ ಕಳೆದ 22-23 ನೋಟಿಫಿಕೇಶನ್ಸ್ಗೂ 26ನೇ ನೋಟಿಫಿಕೇಶನ್ಸ್ಗೂ ತುಂಬ ಬದಲಾವಣೆಗಳನ್ನು ಮಾಡಲಾಗಿದೆ. ಏನು ಬದಲಾವಣೆ ಮಾಡಲಾಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ CBZ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಕಡ್ಡಾಯವಾಗಿ ಡಿಗ್ರಿನಲ್ಲಿ ಮಾಡಿರಬೇಕು, ಇನ್ನುಳಿರತಕ್ಕಂಥ 4 ಸಬ್ಜೆಕ್ಟ್ಸಲ್ಲಿ ಮಾತ್ರ ಅವರಿಗೆ ಆದ್ಯತೆಯನ್ನು ಕೊಟ್ಟಿದ್ರು. ಬಟ್ ಇವಾಗ ತುಂಬ ಸಡಿಲಿಕೆನ ಉಂಟು ಮಾಡಿದ್ದಾರೆ. ಏನು ಸಡಿಲಿಕೆ ಉಂಟು ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಅದರಲ್ಲಿ ಕೆಲವೊಂದು ವಿಷಯಗಳಲ್ಲಿ ಪದವಿಯನ್ನ ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು ಅಂತ ಹೇಳ್ತಿದ್ರು. ಕೆಮಿಸ್ಟ್ರಿ ಜೊತೆಗೆ ಸಸ್ಯಶಾಸ್ತ್ರ ಅಂದ್ರೆ ಬಾಟ್ನಿ ಇರ್ಬೋದು, ಜಿಯಾಲಜಿ, ಬಯೋಟೆಕ್ನಾಲಜಿ, ಹೌದಾ, ಫುಡ್ ಅಂಡ್ ಸೈನ್ಸ್ ಮತ್ತೆ ಬಯೋ ಕೆಮಿಸ್ಟ್ರಿ ಈ ತರ ಎಲ್ಲಾ ವಿಷಯಗಳಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದರಿಂದ CBZ ವಿದ್ಯಾರ್ಥಿಗಳಿಗೆ ಇದೊಂದು ಹೊಸ ಬದಲಾವಣೆಗಳು, ಅದರಿಂದ ಅವರಿಗೆ ಅವಕಾಶಗಳು ಜಾಸ್ತಿ ಇದೆ. ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅಂದ್ರೆ ಭೌತ ವಿಜ್ಞಾನ ಮತ್ತೆ ಗಣಿತ ಶಿಕ್ಷಕರ ನೇಮಕಾತಿನ ಪ್ರೌಢಶಾಲೆಯಲ್ಲಿ ಕರೆದಿಲ್ಲ. ಅದೊಂದು ಒಂದು ನೋವಿನ ಸಂಗತಿ ಸೈನ್ಸ್ ಟೀಚರ್ ಆಗ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ, ಯಾಕಂದ್ರೆ ಗಣಿತ ಮತ್ತು ವಿಜ್ಞಾನದ ಶಿಕ್ಷಕರ ನೇಮಕಾತಿನ ಪ್ರೌಢಶಾಲೆಯಲ್ಲಿ ಯಾವ ಒಂದು ಪೋಸ್ಟ್ನು ಕೂಡ ಇವರು ನೋಟಿಫಿಕೇಶನ್ಸ್ ಮಾಡಿಲ್ಲ. ಅದರಿಂದ ನಾವು ಇಲ್ಲಿ ಕೇವಲ ಯಾವ ವಿಚಾರಗಳಿದೆ ಅಂತ ಹೇಳಿದಾಗ ಲ್ಯಾಂಗ್ವೇಜ್ ಟೀಚರ್ಸ್ ಅನ್ನ ಕರೆದಿದ್ದಾರೆ, ಇಂಗ್ಲಿಷ್ ಟೀಚರ್ಸ್ ಕರೆದಿದ್ದಾರೆ, ಸೋಷಿಯಲ್ ಸೈನ್ಸ್ ಟೀಚರ್ನ ಕಾಲ್ ಮಾಡಿದ್ದಾರೆ, ಅದರಲ್ಲಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂತೇಳಿ, ಬಯಾಲಜಿಯಲ್ಲಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂತ ಕರೆದಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಭೌತ ವಿಜ್ಞಾನ ಮತ್ತು ಗಣಿತ ಶಿಕ್ಷಕ ನೇಮಕಾತಿ ಪ್ರೌಢಶಾಲಾ ಶಿಕ್ಷಣ ವರ್ಗದಲ್ಲಿ ಯಾವುದೇ ಹುದ್ದೆಗಳನ್ನು ಇವರು ನೋಟಿಫಿಕೇಶನ್ ಮಾಡಿಲ್ಲ. ಆದ್ರಿಂದ ಆ ಪ್ರೌಢಶಾಲಾ ಹಂತದ ಶಿಕ್ಷಕರ ನೇಮಕಾತಿಯಲ್ಲಿ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಟ್ರೈನಿಂಗ್ ಏನಿದ್ದಾರೆ ಅಥವಾ ಯಾರೆಲ್ಲ ವಿದ್ಯಾರ್ಥಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಒಂದು ನೋವಿನ ಸಂಗತಿ. ಉಳಿದಂತೆ GPTRನಲ್ಲಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೈನ್ಸ್ ಅಂಡ್ ಇದರಲ್ಲಿ ತುಂಬ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ GPTRನಲ್ಲಿ, ಅದಕ್ಕೆ ಅವರು ಪ್ರಯತ್ನ ಪಡಬಹುದು. ಈ ಸ್ಕೂಲ್ಗೆ ಸಾಧ್ಯತೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಯಾವುದೇ ಒಂದು ಹುದ್ದೆಗಳನ್ನ ಅಲ್ಲಿ ಕ್ರಿಯೇಟ್ ಮಾಡಿಲ್ಲ. ಇದಕ್ಕೂ ಕಾರಣ ಹಲವಾರು ಇರ್ಬೋದು, ಯಾಕಂದ್ರೆ ಅಲ್ಲಿರ್ತಕ್ಕಂಥ GPT ಟೀಚರ್ಸ್ನ ಪ್ರಮೋಷನ್ ಮುಖಾಂತರ ಈ ಸ್ಕೂಲ್ಗೆ ತೆಗೆದುಕೊಂಡಿರೋದ್ರಿಂದ ಆ ಹುದ್ದೆಗಳನ್ನ ತೆರವುಗೊಳ್ದೇ ಇರ್ಬೋದು. ಅದರಿಂದ ಅದು ನೇಮಕಾತಿಯ ಅಧಿಸೂಚನೆಯಲ್ಲಿ ಹೊರಬಿದ್ದಿರೋದಿಲ್ಲ. ಅದರಿಂದ ಇದು ಒಂದು CNDR ಅಲ್ಲಿ ಬದಲಾವಣೆ ಆಗಿದೆ. ಮತ್ತೆ ಕಂಪ್ಯೂಟರ್ ಟೀಚರ್ಸ್ ಅನ್ನ ಆ್ಯಡ್ ಮಾಡಿದ್ದಾರೆ ಈ ಸರಿ, ಮತ್ತೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಅದು ಹಲವಾರು ಪ್ರತಿಭಟನೆಗಳ ಹೋರಾಟಗಳ ಒಂದು ಸಫಲತೆ ಅಥವಾ ಕಾರಣ ಅಂತಲೇ ಹೇಳ್ಬೋದು. ಇದಿಷ್ಟು ಕೂಡ ಈ ಶಿಕ್ಷಕರ ನೇಮಕಾತಿಯಲ್ಲಿ CNDR ನಲ್ಲಿ ಬದಲಾವಣೆ ಆಗಿದೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಭಾಷಾ ಶಿಕ್ಷಕರಲ್ಲಿ ಬದಲಾವಣೆಗಳನ್ನು ತಂದಿದ್ದಾರೆ. ಏನ್ ತಂದಿದ್ದಾರೆ ಅಂತ ಹೇಳಿದ್ರೆ, ಮೊದಲೆಲ್ಲ ಭಾಷಾ ವಿಷಯದಲ್ಲಿ ಪದವಿ ಹಂತದಲ್ಲಿ ಭಾಷೆಯನ್ನು ಕಡ್ಡಾಯವಾಗಿ ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಬೇಕಾಗ್ತಿತ್ತು. BEd ನಲ್ಲಿ ಬೋಧನಾ ಮಾಧ್ಯಮವಾಗಿ ಅಧ್ಯಯನ ಮಾಡಬೇಕಾಗ್ತಿತ್ತು, ಜೊತೆಗೆ ಎಲಿಜಿಬಿಲಿಟಿನ ಪಡ್ಕೊಳ್ತಿದ್ರು. ಹಾಗಾದ್ರೆ ಈ ಒಂದು ನೇಮಕಾತಿಯಲ್ಲಿ ಅಥವಾ CNDR ನಲ್ಲಿ ಏನ್ ಬದಲಾವಣೆ ಆಗಿದೆ ಭಾಷಾ ಶಿಕ್ಷಕರಿಗೆ ಅಂತ ಹೇಳಿದ್ರೆ, ಕಲಾ ವಿಷಯದಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ಸರ್ಕಾರಿ ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿರಬೇಕು, ಮತ್ತೆ ಭಾರತದ ಕಾನೂನಿನ ಸ್ಥಾಪಿಸಿಬಿಟ್ಟ ವಿಶ್ವವಿದ್ಯಾಲಯದಲ್ಲಿ BEd ಪದವಿಯನ್ನ ಪಡೆದಿರಬೇಕು. ಜೊತೆಗೆ ಭಾಷೆಯನ್ನು ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಏನು ಅಂತ ಹೇಳಿದ್ರೆ, BEd ನಲ್ಲಿ ಬೋಧನಾ ಮಾಧ್ಯಮವಾಗಿ ಭಾಷೆಯನ್ನು ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿಯನ್ನು ಹೊಂದಬೇಕು ಅಂತ ಹೇಳಿದಾನೆ. ಉದಾಹರಣೆಗೆ ಯಾರು ಕಂಟೆಂಟ್ ಕನ್ನಡ ಅಭ್ಯರ್ಥಿಗಳು BEd ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಅವರು BEd ಅಲ್ಲಿ ಬೋಧನಾ ಮಾಧ್ಯಮವಾಗಿ ಕನ್ನಡ ಅಥವಾ ಇಂಗ್ಲಿಷ್ ಅನ್ನು ಅಧ್ಯಯನ ಮಾಡಿದ ನಂತರ ಅದೇ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅಥವಾ MA in ಇಂಗ್ಲಿಷ್ MA in ಕನ್ನಡ ಮಾಡ್ಕೊಳ್ಬೇಕು. ಜೊತೆಗೆ ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಇನ್ನೊಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ, ಅಂದ್ರೆ ಡಿಪ್ಲೊಮೊ ಸರ್ಟಿಫಿಕೇಟ್ ಅನ್ನು ಕೂಡ ಪಡಿಬೇಕು ಅಂತಕ್ಕಂಥದ್ದು. ಅಂದ್ರೆ ಡಿಪ್ಲೊಮೊ ಸರ್ಟಿಫಿಕೇಟ್ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಪ್ರಾಧಿಕಾರದಿಂದ ಬೆಂಗಳೂರಿನಿಂದ ಅವರು ಒಂದು ಡಿಪ್ಲೊಮೊ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕು. ಇದರಿಂದ ಏನಾಗ್ತಾ ಹೋಗುತ್ತೆ, ಅವರು ಎಲಿಜಿಬಿಲಿಟಿನ

0: ಪಡ್ಕೊಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು.
1: ಹಾಗೆಯೇ ಭಾಷಾ ವಿಷಯದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಶಿಕ್ಷಕರ ನೇಮಕಾತಿಗೆ ಅರ್ಹತೆಗಳನ್ನು ನಾವು ನೋಡಿದ್ವಿ. ಅದೇ ಥರ ಸಮಾಜ ವಿಜ್ಞಾನ, ವಿಜ್ಞಾನ, ಗಣಿತ ಶಿಕ್ಷಕರಿಗೆ ಸೊ ಕೆಲವೊಂದು ಮಾನದಂಡಗಳನ್ನಿದೆ. ಅಂದರೆ ಪದವಿಯಲ್ಲಿ ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು, ಬಿ ಎಡ್ನಲ್ಲಿ ಬೋಧನಾ ಮಾಧ್ಯಮವಾಗಿ ಅಧ್ಯಯನ ಮಾಡಿರಬೇಕು, ತದನಂತರ ಅದಕ್ಕೆ ಪೂರಕವಾದಂಥ ಜಿ ಪಿ ಟಿ ಆರ್ಗಾದರೆ ಸೊ ಟಿ ಇ ಟಿನ ಪಾಸ್ ಆಗಿರಬೇಕು, ಎಚ್ ಎಸ್ ಟಿ ಆರ್ಗಾದರೆ ಸೊ ಯಾವುದೇ ರೀತಿಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಇಲ್ಲಿ ಕೇಳಲಾಗಿಲ್ಲ. ಯಾಕೆಂತ ಹೇಳಿದ್ರೆ ಮುಂದೊಂದು ದಿನದಲ್ಲಿ ಅದನ್ನು ಜಾರಿ ಮಾಡಲಾಗ್ತದೆ. ಪೇಪರ್ ತ್ರೀ, ಪೇಪರ್ ಫೋರ್ ಅಂತಕ್ಕಂಥದ್ದನ್ನು ಆಲ್ರೆಡಿ ಅನುಮೋದನೆ ಮಾಡಿದ್ದಾರೆ. ಬಟ್ ಕಳೆದ ವರ್ಷಗಳಿಗೆ ರೀತಿಯಲ್ಲಿ ಈ ವರ್ಷವೂ ಕೂಡ ಯಾವುದೇ ರೀತಿಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಪರಿಗಣಿಸಿಲ್ಲ. ಸೊ ಹಾಗಾದರೆ ಪದವಿಯನ್ನು ಪಡೆದಿರಬೇಕು, ಬಿ ಎಸ್ ಸಿ ಜೊತೆಗೆ ಬಿ ಎಡ್ನ ಮಾಡಿರಬೇಕು, ಜೊತೆಗೆ ಬಿ ಎಡ್ನಲ್ಲಿ ಬೋಧನಾ ಮಾಧ್ಯಮವಾಗಿ ಅವರು ಅಭ್ಯಾಸವನ್ನು ಮಾಡಿರಬೇಕು ಅಂತಕ್ಕಂಥ ಷರತ್ತುಗಳನ್ನು ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ಸೊ ವಿದ್ಯಾರ್ಥಿಗಳು ಯಾವ ಥರ ವಿದ್ಯಾರ್ಥಿಗಳನ್ನು ಪಡ್ಕೊಂಡಿರಬೇಕು, ಈ ಸಿ ಇ ಟಿಯನ್ನು ಎದುರಿಸಬೇಕು ಅನ್ನೋದಕ್ಕೆ. ಸೊ ಹಾಗಾದರೆ ಅಪ್ಲಿಕೇಶನ್ಸ್ಗಳು ಸೋಮವಾರದಿಂದನೇ ಅಂದರೆ 18/8/26 ಸೊ ಪ್ರಾರಂಭ ಆಗಲಾಗುತ್ತೆ. ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ದರೆ ಎಲ್ಲರೂ ಕೂಡ ಆನ್ಲೈನ್ ಮೋಡ್ನಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ತದನಂತರ ಲಾಸ್ಟ್ ಡೇಟು ಸೊ 7/9/2026 ಅಂದರೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರಿಗೆ ಕೊಟ್ಟಿದ್ದಾನೆ, 7ನೇ ತಾರೀಕು. ಇದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿದೆ. ತದನಂತರ ಪಾವತಿಯನ್ನು ಮಾಡೋದಕ್ಕೆ ಶುಲ್ಕವನ್ನು 10ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, 10/9/2026. ಸಾಮಾನ್ಯ ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಮಾಡಿದ್ದಾರೆ, ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿಗಳಿಗೆ 500 ರೂಪಾಯಿಗಳನ್ನು ಮಾಡಿದ್ದಾರೆ. ಹಾಗಾದರೆ ಒಬ್ಬ ಅಭ್ಯರ್ಥಿ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡನ್ನೂ ಗಮನಿಸಬೇಕು. ಏನು ಅಂತ ಹೇಳಿದಾಗ ಜಿ ಪಿ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಈ ಎರಡರಲ್ಲೂ ಕೂಡ ಸೊ ಸೆಲೆಕ್ಷನ್ಸ್ ಬೇರೆ ಬೇರೆ ಇದೆ. ಜಿ ಪಿ ಟಿ ಆರ್ ನಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಸೆಲೆಕ್ಷನ್ಸ್ ಇದ್ರೆ ಅಂದ್ರೆ ಜಿಲ್ಲಾವಾರು ನೇಮಕಾತಿಯನ್ನು ಮಾಡ್ಕೊಳ್ಳಲಾದ್ರೆ, ಎಚ್ ಎಸ್ ಟಿ ಆರ್ ನಲ್ಲಿ ಅಂದ್ರೆ ಪ್ರೌಢಶಾಲಾ ಶಿಕ್ಷಕ ನೇಮಕಾತಿಯಲ್ಲಿ ವಿಭಾಗವಾರು ಹಂಚಿಕೆ ಮಾಡ್ಕೊಳ್ಳಲಾಗ್ತದೆ. ಅಂದ್ರೆ ವಿಭಾಗವಾರು ಅಂತ ಹೇಳಿದಾಗ ನಾವು ಕರ್ನಾಟಕದಲ್ಲಿ ಸೊ 4 ಶೈಕ್ಷಣಿಕ ವಿಭಾಗಗಳನ್ನು ನೋಡ್ತಾ ಹೋಗ್ತೀವಿ, ಅಂದ್ರೆ ಮೈಸೂರು, ಬೆಂಗಳೂರು, ಬೆಳಗಾವಿ ಮತ್ತೆ ಕಲಬುರಗಿ. ಸೊ ಅದೇ ತರ ನಾವು ಮೈಸೂರಿನಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಅಂದ್ರೆ ಮೈಸೂರು ವಿಭಾಗದನ್ನ ಡಿಸ್ಕಸ್ ಮಾಡೋದಾದ್ರೆ ಮೈಸೂರು ವಿಭಾಗದಲ್ಲಿ ಸುಮಾರು 8 ಜಿಲ್ಲೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಒಟ್ಟು 748 ಪೋಸ್ಟ್ಗಳನ್ನ ನಾವು ನೋಡಲಾಗ್ತದೆ. ಅಂದ್ರೆ 748 ಪೋಸ್ಟ್ಗಳಲ್ಲಿ ಸೊ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ವಿಷಯದ ಶಿಕ್ಷಕರಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ಅಂದ್ರೆ ಮೈಸೂರಿನಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಉಡುಪಿ, ಕೊಡಗು, ಹಾಸನ್, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು, ಈ 8 ಜಿಲ್ಲೆಗಳಿಗೆ ಸೇರಿ ಮೈಸೂರು ವಿಭಾಗ ಅಂತ ಕರಿತಾ ಹೋಗ್ತೀವಿ. ಸೊ ನಾವು ಯಾವುದಾದ್ರೂ ಜಿಲ್ಲೆಗಳಲ್ಲಿ ಎಕ್ಸಾಮ್ಸನ್ನು ಬರೀಬಹುದು. ಹಾಗಾದರೆ ಈ ವಿಭಾಗದಲ್ಲಿ ಆಯ್ಕೆ ನಡೆಯಲಾಗುತ್ತೆ. ಯಾಕಂದರೆ ಕಟ್ ಆಫ್ ಅನ್ನು ಮಾಡಿದ ಮೇಲೆ ಮೆರಿಟ್ ಲಿಸ್ಟ್ ಮೇಲೆ ನಮಗೆ ಡಿವಿಷನ್ ವೈಸ್ ಸೆಲೆಕ್ಷನ್ಸ್ ಅನ್ನು ಮಾಡ್ತಾ ಹೋಗ್ತಾರೆ. ಇದು ಎಚ್ ಎಸ್ ಟಿ ಆರ್ಗೆ ಮಾತ್ರ ಅನ್ವಯ ಆಗುತ್ತೆ. ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಲಿ ಒಟ್ಟು 748 ಏನು ಹುದ್ದೆಗಳ ಖಾಲಿ ಇದೆ ಅಂದರೆ ವಿವಿಧ ವಿಷಯಗಳಲ್ಲಿ. ಉದಾಹರಣೆಗೆ ನಾನು ಮೈಸೂರನ್ನ ತಗೊಳ್ಳೋದಾದ್ರೆ ಮೈಸೂರಿನಲ್ಲಿ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಶಿಕ್ಷಕರಲ್ಲಿ 26 ಪೋಸ್ಟ್ಗಳನ್ನು ಮೈಸೂರು ಜಿಲ್ಲೆಯಲ್ಲಿ ನೋಡಲಾಗ್ತದೆ. ಆದರೆ ಅದನ್ನು ಡಿವಿಷನ್ ವೈಸ್ಗೆ ನೋಡೋದಾದ್ರೆ 169 ಪೋಸ್ಟ್ಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಉಡುಪಿ, ಮೈಸೂರು, ಮಂಡ್ಯ, ಕೊಡಗು, ಹಾಸನ ಈ ಎಲ್ಲ 8 ಜಿಲ್ಲೆಗಳಲ್ಲಿ ಸೇರಿ 169 ಭಾಷಾ ಶಿಕ್ಷಕರಿದ್ದಾರೆ. ಅದರಲ್ಲಿ ಮೈಸೂರು ಜಿಲ್ಲೆಯಲ್ಲಿ 26 ಪೋಸ್ಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ಥರ ಆಂಗ್ಲ ಭಾಷಾ ಶಿಕ್ಷಕರಲ್ಲಿ 170 ಪೋಸ್ಟ್ಗಳು, ಸರಿ ಸುಮಾರು 169 ಕನ್ನಡ, 120 ಇಂಗ್ಲಿಷ್. ಇದು ಮೈಸೂರು ವಿಭಾಗದಲ್ಲಿದೆ. ಅದು ಮೈಸೂರು ಜಿಲ್ಲೆಯಲ್ಲಿ ನೋಡೋದಾದ್ರೆ 26 ಮತ್ತು 22 ಈ ತರ. ಸೊ ಅದೇ ತರ ಕಲಾ ವಿಷಯ ಅಂತ ಹೇಳಿದ್ರೆ, ಕಲಾ ಅಂದ್ರೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಈಗ ಇಲ್ಲೊಂದು ವಿಶೇಷನ ಗಮನಿಸ್ಬೇಕು. ನಾವು ಕನ್ನಡ ಮತ್ತೆ ಆಂಗ್ಲ ಮಾಧ್ಯಮ ಅಂತ ಕರೆದಿದ್ದಾನೆ. ಹಾಗಾದ್ರೆ ಕನ್ನಡ ಮತ್ತೆ ಆಂಗ್ಲ ಮಾಧ್ಯಮದ ಶಿಕ್ಷಕರ ನೇಮಕಾತಿಗೆ ಯಾರೆಲ್ಲ ಅರ್ಹರು ಅನ್ನೋದನ್ನು ಕೂಡ ಅವನು ಸ್ಪಷ್ಟವಾಗಿ ಹೇಳಿದ್ದಾನೆ. ಅಂದ್ರೆ ಈ ಕರ್ನಾಟಕ ಪ್ರೌಢಶಾಲೆ ಮತ್ತೆ ಈ ವಿಭಾಗದಲ್ಲಿ ನಾವು ಮೀಡಿಯಂನ ನೋಡ್ತಾ ಇದ್ದೀವಿ ಯಾವಾಗಿಂದ, 2007-08 ಸಾಲಿನಿಂದ. ಹೇಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಆದರ್ಶ ಶಾಲೆಗಳು ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಂಡುಬರುತ್ತೆ. ಬಟ್ ಇದರಲ್ಲಿ ಆದರ್ಶ ಶಾಲಾ ಶಿಕ್ಷಕ ನೇಮಕಾತಿಯನ್ನು ಒಳಗೊಂಡಿಲ್ಲ. ಯಾಕಂದ್ರೆ ಅದು ಪ್ಯೂರ್ಲಿ ಸಪರೇಟ್ ಆಗಿರೋದ್ರಿಂದ ಇಲ್ಲಿ ಕೇವಲ ಕರ್ನಾಟಕ ಸರ್ಕಾರಿ ಪ್ರೌಢಶಾಲೆಗಳಿಗೆ ನೇಮಕಾತಿ ನಡೀತಾ ಇದೆ. ಅದರಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಏನು ಕರೀತಾನೆ ಅಂತ ಹೇಳಿದ್ರೆ, ಈ ಕೆ ಪಿ ಸಿ ಸ್ಕೂಲ್ಗಳಲ್ಲೆಲ್ಲವೂ ಕೂಡ ನಾವು ಇಂಗ್ಲಿಷ್ ಮೀಡಿಯಮನ್ನು 1-10 ಅಥವಾ 1-12 ನೋಡ್ತಾ ಹೋಗ್ತೀವಿ. ಈಗ ಮಧು ಬಂಗಾರಪ್ಪನವರು ಹೇಳಿರುವ ಹಾಗೆ ಸೊ ಕೆ ಪಿ ಸಿ ಗಳನ್ನು ಇನ್ನೂ ಕೂಡ ನಾವು ಹೆಚ್ಚು ಮಾಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಸುಮಾರು 500 ಶಾಲೆಗಳನ್ನು ಅಥವಾ 250 ಶಾಲೆಗಳನ್ನು ಹೆಚ್ಚು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ 2 ಮೀಡಿಯಮ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ, ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ. ಸೊ ಇದಕ್ಕೆ ವಿದ್ಯಾರ್ಹತೆಗಳೇನು ಅಂತ ಹೇಳಿದರೆ, ಸೊ ಆಲ್ಮೋಸ್ಟ್ ಬಿ ಎ, ಬಿ ಎಸ್ ಸಿ, ಬಿ ಎಡ್ ಅನ್ನ ಮಾಡಿ ಟಿ ಇ ಟಿ ಇನ್ನ ಅಥವಾ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಿರ್ತಾರೆ. ಅದರಲ್ಲಿ ಸೊ ಭಾಷಾ ವಿಷಯವನ್ನ 1-10 ವರೆಗೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಅನ್ನ ಕನ್ನಡ ಇಂಗ್ಲಿಷ್ ಅನ್ನ ಅಧ್ಯಯನ ಮಾಡಿರಬೇಕು. ಮತ್ತೆ ಪದವಿ ಹಂತದಲ್ಲಿ ಈ ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ಭಾಷಾ ವಿಷಯ ಅಧ್ಯಯನ ಮಾಡಿರಬೇಕು ಅಷ್ಟೇ. ಇನ್ನೇನಲ್ಲಿ ನೀವು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂತಕ್ಕಂತ ಸರ್ಟಿಫಿಕೇಟ್ ಎಲ್ಲೂ ಕೂಡ ನಮಗೆ ಅನುಮೋದನೆ ಅಥವಾ ಎಂಟ್ರಿ ಆಗಲ್ಲ. ಸೊ ಇದನ್ನು ಕಡ್ಡಾಯವಾಗಿ ಮಾಡಬೇಕು. ಅಂದ್ರೆ ಪದವಿ ಹಂತದಲ್ಲಿ ಫಾರ್ ಎಕ್ಸಾಂಪಲ್ ಬಿ ಎ ಮಾಡಬೇಕಾದಾಗ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯನ್ನು ಅಧ್ಯಯನ ಮಾಡಿರಬೇಕು. ಅದನ್ನು ಅಧ್ಯಯನ ಮಾಡಿಲ್ಲ ಪದವಿ ಹಂತದಲ್ಲಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಅಂದ್ರೆ ಇಟ್ಸ್ ನಾಟ್ ಎಲಿಜಿಬಲ್ ಫಾರ್ ದ ಸೊ ದಟ್ ಮೀಡಿಯಮ್ ಆಫ್ ಸೆಲೆಕ್ಷನ್ಸ್.

ಮೀಡಿಯಂ ಅಲ್ಲಿ ಅವ್ರು ಆಯ್ಕೆ ಆಗೋದಕ್ಕೆ ಚಾನ್ಸಸ್ ಇಲ್ಲ, ಯಾಕಂದ್ರೆ ಪುನಃ ಅದಕ್ಕೆ ಬೇರೆ ಕೊಡ್ತಾ ಹೋಗ್ತಾನೆ. ಅದು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ ಅಲ್ಲಿ ಯಾವ ಮಾಧ್ಯಮ ಅವರು ಬಯಸ್ತಾ ಹೋಗ್ತಾರೆ ಆ ಮಾಧ್ಯಮದಲ್ಲಿ ಅವರು ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಹೋಗ್ತಾನೆ. ಬಟ್ ಇಲ್ಲಿ ಕರ್ನಾಟಕದ ವಿಭಾಗದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ, ಯಾಕಂದ್ರೆ ಆಲ್ಮೋಸ್ಟ್ SSLCಯಲ್ಲಿ PUCಯಲ್ಲಿ ಮತ್ತೆ ಪದವಿ ಹಂತದಲ್ಲಿ ಭಾಷೆಗಳನ್ನು ಅಧ್ಯಯನ ಮಾಡಿರ್ತಾ ಹೋಗ್ತಾರೆ ವಿದ್ಯಾರ್ಥಿಗಳು. ಆದ್ರಿಂದ ಸೊ ಅವ್ರಿಗೆ ಅಷ್ಟು ಸಮಸ್ಯೆಯಾಗಿ ಕಾಣಲ್ಲ. ಆದ್ರಿಂದ ಎರಡೂ ಮಾಧ್ಯಮಕ್ಕೂ ಕೂಡ ಸೊ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅನ್ನು ಅಧ್ಯಯನ ಮಾಡಿದ್ದೇ ಆದರೆ ಪದವಿ ಅಂತ ಮತ್ತೆ 1 to 10th ವರೆಗೆ ಇವರು ಸೊ ಎಲಿಜಿಬಿಲಿಟಿನ ಹಾಕ್ತಾ ಹೋಗ್ತಾರೆ. ಸೊ ಅದರಿಂದ ಸೋಷಿಯಲ್ ಸೈನ್ಸ್ ಅಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ 13 ಪೋಸ್ಟು, ಸೊ ಆಂಗ್ಲ ಮಾಧ್ಯಮದಲ್ಲಿ 19 ಪೋಸ್ಟು. ಸೊ ಒಟ್ಟು ಇಲ್ಲಿ ವಿಭಾಗವರು ನೋಡೋದಾದ್ರೆ ಸೋಷಿಯಲ್ ಸೈನ್ಸ್ ಅಲ್ಲಿ 83 ಹುದ್ದೆಗಳು ಮತ್ತೆ 126 ಹುದ್ದೆಗಳನ್ನು ಕಾಣ್ತಾ ಹೋಗ್ತೀವಿ. ಅದೇ ತರ CBZಗೆ ಮತ್ತೊಂದು ಸುವರ್ಣ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ HSTRನಲ್ಲಿ ಹುದ್ದೆಗಳು ಅಂದ್ರೆ CBZ ವಿದ್ಯಾರ್ಥಿಗಳ ಸಂಖ್ಯೆನೇ ಕಡಿಮೆ. ಸರಿ ಸುಮಾರು ನಾವು 100 ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ತೇರ್ಗಡೆ ಮಾಡಿದ್ರೆ ಅದರಲ್ಲಿ 10 to 15 ವಿದ್ಯಾರ್ಥಿಗಳು ಮಾತ್ರ ಬಿರಳಿನಿಕ್ಕೆ, ಎಷ್ಟು ಅಂದ್ರೆ ಕೇವಲ 10% CBZ ಸ್ಟೂಡೆಂಟ್ ಇರ್ತಾರೆ. ಆ CBZ ಸ್ಟೂಡೆಂಟ್ಸ್ ಅಲ್ಲಿ TET ಆಗಿರ್ತಕ್ಕಂಥವ್ರ ಪ್ರಮಾಣ ಇನ್ನೂ ಕೂಡ ಕಡಿಮೆ ಇರುತ್ತೆ. ಅಂದ್ರೆ 10 ವಿದ್ಯಾರ್ಥಿಗಳಲ್ಲಿ 2 to 3 ವಿದ್ಯಾರ್ಥಿಗಳು ಮಾತ್ರ TET ಪಾಸ್ ಮಾಡ್ಕೊಂಡು ಇರ್ತಾ ಹೋಗ್ತಾರೆ. ಸೊ ಅದರಿಂದ ಇಲ್ಲಿ ಕಾಂಪಿಟೇಷನ್ಸ್ ಅವ್ರಿಗೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ CBZ ಸ್ಟೂಡೆಂಟ್ಸ್ಗಳಿಗೆ. ಅದರಿಂದ ಅವ್ರಿಗೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಅದೇ ತರ ಸೊ ಈ ತರ ಅಂದ್ರೆ ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳನ್ನು ಒಳಗೊಂಡಂತೆ ಸುಮಾರು 748 ಪೋಸ್ಟ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಒಬ್ಬ ಅಭ್ಯರ್ಥಿ ಈಗ ನಮ್ಗೆ 15,000 ಶಿಕ್ಷಕರ ನೇಮಕಾತಿ ಮಾಡಿದ್ದಾರೆ, ಓ ಇಷ್ಟೊಂದು ಪೋಸ್ಟ್ ಇದೆ ಅಂತ ನಾವು ಪರಿಗಣಿಸೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸೆಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ನೇರವಾಗಿ ನಾವು 15 ಶಿಕ್ಷಕರ ನೇಮಕಾತಿಯಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ 13,900 GPTR ಮತ್ತೆ HSTR ಎರಡರಲ್ಲೂ ಕೂಡ ಇರ್ತದೆ. ಅದಕ್ಕೆ ಎರಡಕ್ಕೂ ಕ್ವಾಲಿಫಿಕೇಶನ್ಸ್ ನ ಪಡ್ಕೊಂಡಿರ್ಬೇಕು. ಅಂದ್ರೆ ಸೊ BA, BEd ಮತ್ತೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ Paper 2 ಕೂಡ ಕ್ಲಿಯರ್ ಮಾಡ್ಕೊಂಡಿದ್ರೆ ಇಟ್ಸ್ ಎಲಿಜಿಬಲ್. ಅದರಿಂದ ಸೊ 8,500 ಮತ್ತೆ 4,500 ಎರಡೂ ಸೇರಿ 13,000 ಶಿಕ್ಷಕರ ನೇಮಕಾತಿ ಏನಿದೆ, ಜೊತೆಗೆ ಪ್ರೈಮರಿ ಸ್ಕೂಲ್ ಟೀಚರ್ ಇನ್ ಕೇಸ್ DEd ಆಗಿ Paper 1 ಕೂಡ ಅವ್ರು ಮಾಡಿದ್ರೆ DEd BEd ಸೊ BA ಈ ತರ ಎಲ್ಲ ಮಾಡ್ಕೊಂಡಿದ್ರೆ ಒಟ್ಟು 13,000 ಅಥವಾ 14,000 ಶಿಕ್ಷಕ ನೇಮಕಾತಿಗೆ ಬರ್ತಾರೆ. ಬಟ್ 13,000 ಶಿಕ್ಷಕರ ನೇಮಕಾತಿಗೂ ಕೂಡ ಎಲಿಜಿಬಿಲಿಟಿ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಯಾವ ವಿಷಯದಲ್ಲಿ ಬರ್ತೀವಿ ಮತ್ತೆ ನಮ್ಮಲ್ಲಿ ಯಾವ ಮೀಸಲಾತಿಗಳಿದೆ ಅದನ್ನು ಕೂಡ ನಾವು ಪರಿಗಣಿಸ್ಬೇಕಾಗತ್ತೆ. ನಾನು ಒಂದು ಉದಾಹರಣೆಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಉದಾಹರಣೆಗೆ ನಾವು ಮೈಸೂರು HSTRನೇ ತಗೊಳ್ಳೋಣ ಫಸ್ಟ್, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ. ಅದರಲ್ಲಿ ಮೈಸೂರು ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೈಸೂರು ವಿಭಾಗದಲ್ಲಿ ಉದಾಹರಣೆಗೆ ನಾವು ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿ ನೋಡೋಣ. ಮೈಸೂರು ವಿಭಾಗದಲ್ಲಿ ಸೊ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸೊ ವರ್ಗವಾರು ಅಥವಾ ವೃಂದವಾರು ಪೋಸ್ಟ್ಗಳಿಗಿದೆ. ಒಟ್ಟು 13 ಶಿಕ್ಷಕರ ನೇಮಕಾತಿಯನ್ನು HSTRನಲ್ಲಿ ಕನ್ನಡ ಮೀಡಿಯಂನಲ್ಲಿ ಕಾಲ್ ಮಾಡಿದ್ದಾನೆ. ಇಂಗ್ಲಿಷ್ ಮೀಡಿಯಂನಲ್ಲಿ ಒಟ್ಟು 19 ಹಾಗಾದ್ರೆ ಒಟ್ಟು 32 ಪೋಸ್ಟ್ಗಳಿದೆ ಅಷ್ಟೇ. ಮೈಸೂರು ವಿಭಾಗದ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 32 ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿಗಳಾಗಿದೆ. ಹಾಗಾದ್ರೆ ನಾನು 15,000 ಶಿಕ್ಷಕ ನೇಮಕಾತಿಯಲ್ಲಿ ಸೊ 13,000 to 14,000 ಶಿಕ್ಷಕರು ಬರ್ತಾ ಹೋಗ್ತಾರೆ. ಅದರಲ್ಲಿ ನಾನು ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿದ್ದೆ ಆಗಿದ್ರೆ ಸೊ ಈ 32 ಪೋಸ್ಟ್ಗಳಲ್ಲಿ ಮಾತ್ರ ಎಲಿಜಿಬಲ್ ಆಗ್ತಾ ಹೋಗ್ತಾನೆ. ಅದ್ರಲ್ಲಿ 32ನಲ್ಲಿ ಎಲ್ಲದರಲ್ಲೂ ಬರಲ್ಲ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಕನ್ನಡ ಮೀಡಿಯಂ ಸೋಷಿಯಲ್ ಸೈನ್ಸ್ ಅಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಸಾಮಾನ್ಯ ಅಭ್ಯರ್ಥಿಗೆ 2 ಪೋಸ್ಟು, ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1, 2A 1, 3A 1, 3B 1 ಒಟ್ಟು ಸೊ ಈ ತರ ಸೊ ರಿಸರ್ವೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಯು ನಾನು ಯಾವ ಕ್ಯಾಟಗರಿಗೆ ಬರ್ತೀನಿ, ನನಗೆ ಯಾವ್ಯಾವ ಕೋಟಾದಲ್ಲಿ ರಿಸರ್ವೇಷನ್ ಇದೆ, ಅಷ್ಟು ಪೋಸ್ಟ್ ಅನ್ನು ಕನ್ಸಿಡರೇಷನ್ ಮಾಡಿದ್ರೆ ಸುಮಾರು 32ರಲ್ಲಿ 1-4 to 5 ಪೋಸ್ಟ್ಗಷ್ಟೇ ಅವನು ಎಲಿಜಿಬಿಲಿಟಿ ಆಗ್ತಾನೆ. ಇದನ್ನ ಅಭ್ಯರ್ಥಿಗಳು ಮನದಟ್ಟು ಮಾಡ್ಕೋಬೇಕು. ಸೊ ಇದು ಕರ್ನಾಟಕದಾದ್ಯಂತ ಶಿಕ್ಷಕರ ನೇಮಕಾತಿ ಆಗಿದ್ರೂ ಕೂಡ ಇಲ್ಲಿ ವಿಭಾಗವಾರು ಮತ್ತು ಜಿಲ್ಲಾವಾರು ಹಂಚಿಕೆ ಆಗಿರೋದ್ರಿಂದ ಸೊ ನಾನು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆಯನ್ನ ಎದುರಿಸ್ತಾ ಇದ್ದೀನಿ ಆ ಜಿಲ್ಲೆಯಲ್ಲಿ ಮಾತ್ರ ನಾನು ನೇಮಕಾತಿಯನ್ನು ಮಾಡ್ಕೊಳ್ಳಾಗ್ತದೆ. ಬಟ್ ಅಪ್ಲಿಕೇಶನ್ಸ್ ಹಾಕ್ಬೇಕಾದಾಗ ಅಲ್ಲಿ ಒಂದು ಕಂಡೀಷನ್ಸ್ ಅನ್ನು ಕೊಟ್ಟಿದ್ದಾನೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ವೃಂದದಲ್ಲಿ ಒಂದು ಜಿಲ್ಲೆ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಕೊಟ್ಟಿದ್ದಾನೆ. ಈ ಉದಾಹರಣೆಗೆ 6 to 8 ಸೋಷಿಯಲ್ ಸೈನ್ಸ್ಗೆ ನಾನು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಮೈಸೂರು ಡಿಸ್ಟಿಕ್ ಅಲ್ಲಿ ಅಪ್ಲೈ ಮಾಡಾದ್ಮೇಲೆ ಮಂಡ್ಯಕ್ಕೆ ಅಪ್ಲೈ ಮಾಡುವಾಗಿಲ್ಲ. ಬಟ್ ಇಂದಿನ ನೇಮಕಾತಿಗಳಲ್ಲಿ ಎಷ್ಟು ಜಿಲ್ಲೆಗಳು ಬೇಕಾದ್ರೂ ನೇಮಕಾತಿ ಮಾಡಬಹುದು, ಅಂದ್ರೆ ಅರ್ಜಿಯನ್ನು ಹಾಕಬಹುದಾಗಿತ್ತು. ಬಟ್ ಈಗ ಹೊಸ ನೇಮಕಾತಿಯಲ್ಲಿ 2026ರಲ್ಲಿ ಅದೊಂದು ಬದಲಾವಣೆ ಮಾಡಿದ್ದಾನೆ. ಅಂದ್ರೆ ಒಂದು ವೃಂದದ ನೇಮಕಾತಿಗೆ ಒಂದು ಜಿಲ್ಲೆ ಒಂದು ಬಾರಿ ಮಾತ್ರ ಅವಕಾಶ, ಮತ್ತೊಂದು ಜಿಲ್ಲೆಯಲ್ಲಿ ಅದೇ ವೃಂದದ ಅಪ್ಲಿಕೇಶನ್ಸ್ ಅನ್ನ ಹಾಕುವಾಗಿಲ್ಲ. ಬಟ್ ಬೇರೆ ವೃಂದವನ್ನು ಹಾಕಬಹುದು. ಫಾರ್ ಎಕ್ಸಾಂಪಲ್ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಎಲಿಜಿಬಿಲಿಟಿ ಇದ್ರೆ ನೀವು ಮಂಡ್ಯದಲ್ಲೂ ಹಾಕೋಬಹುದು, HSTRಗೆ ಎಲಿಜಿಬಿಲಿಟಿ ಇದ್ರೆ ನೀವು ಹಾಸನದಲ್ಲಿ ಹಾಕೋಬಹುದು. ಎಷ್ಟು ಅಪ್ಲಿಕೇಶನ್ ಬೇಕಂದ್ರೆ ಹಾಕೋದು. ಪ್ರತಿ ಅಪ್ಲಿಕೇಶನ್ಸ್ಗೆ ಸಪ್ರೇಟ್ ಫೀಸ್ ಅನ್ನ ಕಟ್ಸ್ಕೊಳ್ತಾನೆ. ಅಂದ್ರೆ ಸುಮಾರು ಈಗ 700 ಜೊತೆಗೆ ಇನ್ನು 325 ಮಾಡಿ 1,200 ಚಿಲ್ಡ್ರೆನ್ ಸೊ ಫೀಸ್ ಅನ್ನ ಪೇ ಮಾಡಬೇಕಾಗ್ತದೆ ಪ್ರತಿಯೊಬ್ಬ ಅಭ್ಯರ್ಥಿಯು. ಆದ್ರಿಂದ ಒಬ್ಬ ಅಭ್ಯರ್ಥಿ ಎಷ್ಟು ಜಿಲ್ಲೆಗಾದ್ರೂ ಅಪ್ಲಿಕೇಶನ್ ಹಿಂದೆ ಹಾಕ್ಬೋದಾಗಿತ್ತು, ಇವಾಗ ಕಂಡೀಷನ್ಸ್ ಅಪ್ಲೈ ಮಾಡಿದರೆ ಅಂದ್ರೆ ಆಯಾ ವೃಂದಕ್ಕೆ ಒಂದೊಂದು ಜಿಲ್ಲೆಯಲ್ಲಿ ಮಾತ್ರ ಅವಕಾಶ ಕೊಟ್ಟಿದ್ದಾನೆ. ಆದ್ರಿಂದ ಏನಾಗ್ತದೆ ಸೊ ಪ್ರತಿಯೊಬ್ಬ ಅಭ್ಯರ್ಥಿಯು ಒಂದು ಜಿಲ್ಲೆಯಲ್ಲಿ ಸೊ ಸುಮಾರು ಈಗೇನು 32 ಪೋಸ್ಟ್ ಹೇಳಿದೆ ಮೈಸೂರು ಜಿಲ್ಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿಗೆ HSTRನಲ್ಲಿ,
ಆ 32 ಕೂಡ ಎಲಿಜಿಬಲಿ ಆಗಲ್ಲ. ಯಾಕಂದ್ರೆ ನಂದು ಉದಾಹರಣೆಗೆ ಯಾವುದು

ಒಂದು ಕೆಟಗರಿ ಬಂತು 2A ಅಥವಾ ಕೆಟಗರಿ 1-3A ಅಂತ ಬಂದ್ರೆ ಅದರಲ್ಲಿ ಆ ಪೋಸ್ಟ್ ಇದ್ರೆ ಮಾತ್ರ ಎಲಿಜಿಬಲ್. ಇಲ್ಲಿ ಉದಾಹರಣೆಗೆ ಮೈಸೂರು ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಾನು ಸಹ ಶಿಕ್ಷಕರ ಕಲಾ ಕನ್ನಡ ನೇಮಕಾತಿಯಲ್ಲಿ ಹೇಳೋದಾದ್ರೆ 3B ಒಂದಿದೆ, 3A ಒಂದಿದೆ, 2B ಇಲ್ಲ, ಕೆಟಗರಿ 1 ಇಲ್ಲ, SCಗೂ ಇಲ್ಲ. ಸೊ ಈ ತರ ಸೊ ಅವಾಗ ಏನಾಗುತ್ತೆ, ಆ ವಿದ್ಯಾರ್ಥಿಗಳೇನೋ ಕಂಡು ಬಂದ್ರೆ ಅವರು GM 2 ಪೋಸ್ಟ್ ಏನಿದೆ ಆ 2 ಪೋಸ್ಟ್ ಮಾತ್ರ ಅರ್ಹರಾಗಿರ್ತಾರೆ. ಅಲ್ಲಿ ಅವರು ಸ್ಪರ್ಧೆಯನ್ನು ಎದುರಿಸಬೇಕಾಗ್ತದೆ. 2 ಪೋಸ್ಟ್ಗಳಲ್ಲಿ 32 ಪೋಸ್ಟ್ಗಳಲ್ಲಿ ಕೇವಲ 2 ಪೋಸ್ಟ್ಗಳಿಗೆ ಮಾತ್ರ ಅವರು ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತೆ. ಆದ್ರಿಂದ ಇಲ್ಲಿ ಅಭ್ಯರ್ಥಿಗಳು ಏನ್ ಗಮನಿಸಬೇಕು ಅಂತ ಹೇಳಿದ್ರೆ, ಸೊ 1,000 ಶಿಕ್ಷಕರ ನೇಮಕಾತಿ ಆಗಿದೆ, ಸೊ ಈ ನಾನು ಬರೀ 2 ಪೋಸ್ಟ್ ಎಲಿಜಿಬಲ್ ಅಂತಕ್ಕಂಥದ್ದು ಬಂದಾಗ ಖಂಡಿತ ಶೋರ್, ಸೊ ಕಡ್ಡಾಯವಾಗಿ ಆ 2 ಪೋಸ್ಟ್ ಅವರು ಕಂಪ್ಲೀಟ್ ಮಾಡಬೇಕಾಗ್ತದೆ. ಸೊ ಇನ್ನೊಂದು ವಿಚಾರ ಅಂತ ಹೇಳಿದಾಗ, ಅಭ್ಯರ್ಥಿಗಳು ಬೇರೆ ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ ಆದ್ರೆ, ಸೊ ಆ ಅಪ್ಲಿಕೇಶನ್ಸ್ ಅನ್ನ ಸೊ ನಾವು ಎಲ್ಲಿ ಹಾಕಿದ್ರು ಫೈನಲ್ ಆಗಿ ನಾವು ಯಾವ ಡಿಸ್ಟಿಕ್ ಅಲ್ಲಿ ಎಕ್ಸಾಮ್ ಬರೀತಾ ಹೋಗ್ತೀವಿ ನೇಮಕಾತಿಯನ್ನ ಆ ಜಿಲ್ಲೆಯಿಂದನೇ ನಮ್ನ ಆಯ್ಕೆ ಮಾಡಲಾಗ್ತದೆ. ವಿಭಾಗವಾರು ಬಂದಾಗ ಮಾತ್ರ ಮೆರಿಟ್ ಲಿಸ್ಟ್ ಮಾಡಿದಾಗ ಸೊ ಕಟ್ ಆಫ್ ಎಲ್ಲಿ ನಿಲ್ಲುತ್ತೆ ಅಲ್ಲಿಗೆ ನಮ್ಮ ಸೆಲೆಕ್ಷನ್ ಮೋಡ್ ಕೂಡ ಹಾಕ್ತದೆ. ಬಟ್ GPT ಇರಲಾಗಲ್ಲ, ಆಯಾ ಜಿಲ್ಲೆ ಒಳಗಡೆ ಕಟ್ ಆಫ್ ಅನ್ನ ನಿಲ್ಲಿಸ್ತಾನೆ ಹೋಗ್ತಾನೆ. ಬಟ್ ಡಿವಿಷನ್ ವೈಸ್ HSTR ನಲ್ಲಿ ಈ 8 ಜಿಲ್ಲೆಗಳಲ್ಲಿ ಸೊ ಮೆರಿಟ್ ಲಿಸ್ಟ್ ಅಲ್ಲಿ ಯಾರು ಕಟ್ ಆಫ್ ಆಗಿ ಬರ್ತಾ ಹೋಗ್ತಾರೆ, ಸೊ ಅವಾಗ ಆ ಒಂದು ಜಿಲ್ಲೆಯಲ್ಲಿ ಏನು ಎಕ್ಸಾಮ್ ಬರೆದಿರ್ತೀವಿ ಸೊ ಅದನ್ನ ವಿಭಾಗವಾರು ತೆಗೆದುಕೊಂಡು ಕಟ್ ಆಫ್ ಅನ್ನ ಮಾಡ್ತಾ ಹೋಗ್ತಾನೆ. ಸೊ ಆ ಕಟ್ ಆಫ್ ಆದ ರಿಸಲ್ಟ್ ಬಿಡ್ತಾ ಹೋಗ್ತಾನೆ. ಅದ್ರ ನೆಕ್ಸ್ಟ್ ಪ್ರೊಸೆಸ್ ಇದು ಈ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಿಷ್ಟು ಕೂಡ ನಿಮ್ಗೆ ಒಂದು ಉದಾಹರಣೆ ಸಮೇತ ನಿಮ್ಗೆ ಸೊ ಒಬ್ಬ ಅಭ್ಯರ್ಥಿ ಸೊ ವಿಭಾಗವಾರು ಅಥವಾ ಜಿಲ್ಲಾವಾರು ಹೇಗೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕು ಅನ್ನೋದನ್ನ ನಿಮ್ಗೆ ಮಾಹಿತಿ ನೀಡಿದ್ದೀನಿ. ಸೊ ಹಾಗಾದ್ರೆ ನಾವು ಮುಂದೆ ಹೋಗೋಣ. ನೆಕ್ಸ್ಟ್ CET ಎಕ್ಸಾಮ್ಸ್ ಮೋಡ್ ಹೇಗಿರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಈ CET ಪರೀಕ್ಷೆ ಅಂತಕ್ಕಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತೆ ಪದವೀಧರ ಶಿಕ್ಷಕರ ನೇಮಕಾತಿ ನೋಡೋಣ. ಅದರಲ್ಲಿ ಮೊದಲನೇದಾಗಿ GPTR ನೋಡೋದಾದ್ರೆ, ಇಲ್ಲಿ ಹಿಂದೆ ನಮಗೆ 400 ಅಂಕಗಳಿಗೆ ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗ್ತಿತ್ತು. ಸೊ 400 ಅಂಕಗಳಲ್ಲಿ ಅವಾಗ ಹಿಂದೆ 150ಕ್ಕೆ ಪೇಪರ್ 1, 150ಕ್ಕೆ ಪೇಪರ್ 2 ಮತ್ತೆ ಪೇಪರ್ 3 ಕಡ್ಡಾಯ ಕನ್ನಡ ಅಂತ ಹೇಳ್ಬಿಟ್ಟು 400 ಅಂಕ ಕೊಟ್ಟು ಅಲ್ಲಿ ಪೇಪರ್ 1 ಮಾತ್ರ ಆಬ್ಜೆಕ್ಟಿವ್ ಕೊಟ್ಟು ಪೇಪರ್ 2 ಪೇಪರ್ 3 ಡಿಸ್ಪ್ರೆಕ್ಟಿವ್ ಕೊಟ್ಬಿಟ್ಟಿದೆ ವಿವರಣಾತ್ಮಕ ಪರೀಕ್ಷೆನ. ಸೊ ಇದ್ರದ್ದು ತುಂಬಾ ಹೋರಾಟವನ್ನೇ ಮಾಡಿ ಅಭ್ಯರ್ಥಿಗಳು ಇದರಿಂದ ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸೊ ನ್ಯಾಯ ಸಿಗ್ತಾ ಇಲ್ಲ ಮಕ್ಕಳಿಗೆ ಅಂತ ಹೇಳಿ ಅದು ಪ್ರತಿಭಟನೆ ನಂತರ C&R ಅಲ್ಲಿ ಬದಲಾವಣೆನ ಮಾಡಿ 400 ಅಂಕ ಇರೋದನ್ನ GPTR ನಲ್ಲಿ 200 ಅಂಕಗಳಿಗೆ ರಿಡ್ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಏನಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 200 ಅಂಕಗಳಿಗೆ ಅಂದ್ರೆ ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 ನಲ್ಲಿ ಸೊ ನಿಗದಿಪಡಿಸಿರ್ತಕ್ಕಂಥ ಅಂಶಗಳು ಅಂದ್ರೆ ಜನರಲ್ ಸ್ಟಡೀಸ್ ಅಲ್ಲಿ ಸಾಮಾನ್ಯ ಜ್ಞಾನಕ್ಕೆ 15 ಮಾರ್ಕ್ಸ್, ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಕ್ಕೆ 15 ಮಾರ್ಕ್ಸ್, ಜನರಲ್ ಕನ್ನಡಗೆ 10 ಮಾರ್ಕ್ಸ್, ಜನರಲ್ ಇಂಗ್ಲಿಷ್ಗೆ 10 ಮಾರ್ಕ್ಸ್, ಎಜುಕೇಷನ್ ಸೈಕಾಲಜಿ ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ 15 ಮಾರ್ಕ್ಸ್, ಕಂಪ್ಯೂಟರ್ ಲಿಟ್ರಸಿಗೆ 15, ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಷನ್ಗೆ 20 ಮಾರ್ಕ್ಸ್. ಈ ತರ ಸ್ಪ್ಲಿಟ್ ಮಾಡ್ಕೊಂಡಿದ್ದೇನೆ. ಒಟ್ಟು 100 ಅಂಕಗಳಿಗೆ ಜನರಲ್ ನಾಲೆಡ್ಜು, ಕರೆಂಟ್ ಅಫೇರ್ಸು, ಕನ್ನಡ, ಇಂಗ್ಲಿಷ್, ಸೈಕಾಲಜಿ, ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಷನ್ ಹೀಗೆ 15, 15, 10, 20 ಈ ತರ ಕೊಟ್ಟು ಒಟ್ಟು 100 ಅಂಕಗಳಿಗೆ ಈ ಒಂದು ಜನರಲ್ ಸ್ಟಡೀಸ್ ಪೇಪರ್ನ ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಸೊ ದಿನಾಂಕ 8ನೇ ತಾರೀಕು ಅಂದ್ರೆ 8, 10, 26 10 ರಿಂದ 12 ಅಂದ್ರೆ 2 ಅವರ್ಸ್ ಎಕ್ಸಾಮ್ಸ್ ಇರುತ್ತೆ. ಅದಕ್ಕೆ ಪತ್ರಿಕೆ 1 ಅಂತ ಹೇಳ್ಬಿಟ್ಟು ಜನರಲ್ ಪೇಪರ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾನೆ. ಈ ಪತ್ರಿಕೆ ಕಲಾ ಶಿಕ್ಷಕರು ಅಥವಾ ಭಾಷಾ ಶಿಕ್ಷಕರು, ಬಯಾಲಜಿ ಶಿಕ್ಷಕರು, ಕಂಪ್ಯೂಟರ್ ಲಿಟ್ರಸಿ ಶಿಕ್ಷಕರು, ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಎಲ್ಲರೂ ಕೂಡ ಇದೇ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾನೆ. ಅದಕ್ಕೆ ಒಂದೇ ಟೈಮು ಸೊ 8, 10, 26 10-12 ವರೆಗೆ ಪೇಪರ್ 1 ಅಂತ ಕೊಡ್ತಾ ಹೋಗ್ತಾನೆ. ಸೊ ಇದು ಕಾಮನ್ ಟು ಆಲ್ ದ ಸಬ್ಜೆಕ್ಟ್ ಟೀಚರ್ಸ್, ಇದನ್ನ ಕನ್ಸಿಡರೇಷನ್ ಮಾಡ್ತಾರೆ. ಇಲ್ಲೊಂದು ಈ ಸರಿ ಹೊಸ ವಿಚಾರ ಏನು ಅಂತ ಹೇಳಿದ್ರೆ, ಈ ಸಾಮಾನ್ಯ ಪತ್ರಿಕೆಯಲ್ಲಿ ಕನಿಷ್ಠ 35 ಅಂಕಗಳನ್ನ ತೆಗೆದುಕೊಳ್ಳೇಬೇಕು, 35% ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾನೆ. ಆ 35%ಗಿಂತ 1 ಮಾರ್ಕ್ಸ್ ಕಡಿಮೆ ಬಂದರೂ ಕೂಡ ಅವರು ನೆಕ್ಸ್ಟ್ ಪೇಪರ್ ಅಲ್ಲಿ ಸ್ಕೋರ್ ಮಾಡಿದ್ರು ಕೂಡ, ಪೇಪರ್ 2 ನಲ್ಲಿ 100ಕ್ಕೆ 80 ಸ್ಕೋರ್ ಮಾಡಿದ್ರು ಕೂಡ ಇಟ್ಸ್ ನಾಟ್ ಎಲಿಜಿಬಲ್ ಅಂದ್ರೆ ಮಿನಿಮಮ್ ಕ್ರೈಟೀರಿಯಾನು ಕೊಟ್ಬಿಟ್ಟಿದ್ದಾನೆ. ಅದೊಂದು ನಾವು ವಿಶೇಷವಾಗಿ ಈ ಒಂದು ಪರೀಕ್ಷೆಯಲ್ಲಿ ಬದಲಾವಣೆಗಳನ್ನ ಕಾಣಬೇಕು. ಹಿಂದೆ ಇದಿರ್ಲಿಲ್ಲ, ಮಿನಿಮಮ್ ಸ್ಕೋರ್ ಇರಲಿಲ್ಲ. ಮಿನಿಮಮ್ ಸ್ಕೋರ್ ಎಲ್ಲಿತ್ತು ಅಂತ ಹೇಳಿದಾಗ GPTR ನಲ್ಲಿ ಪೇಪರ್ 3 ಜನರಲ್ ಕನ್ನಡದಲ್ಲಿ 100 ಅಂಕಗಳಿಗೆ 60 ಅಂಕಗಳನ್ನ ತೆಗೆದುಕೊಳ್ಬೇಕು ಮಿನಿಮಮ್ ಅಂತ ಕೊಟ್ಟಿದ್ದ ಅಂದ್ರೆ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ. ಸೊ ಈಗ ಆ ಪತ್ರಿಕೆನ ಕೈಬಿಟ್ಟಿರೋದ್ರಿಂದ ಈಗ ಇಲ್ಲೇ ಇದನ್ನ ಏನ್ ಮಾಡಿದಾನೆ, ಜನರಲ್ ಸ್ಟಡೀಸ್ ಅಲ್ಲೇ ಮಿನಿಮಮ್ 35% ಇರಬೇಕು ಅಂತ ಮಾಡಿದಾನೆ. ಇದೊಂದು ಸೊ ಕನಿಷ್ಠ ಇಷ್ಟು ತಗೊಳ್ಳೇಬೇಕು 35 ಮಾರ್ಕ್ಸ್ ನ 100ಕ್ಕೆ. 35ಕ್ಕಿಂತ ಕಡಿಮೆ ಆದ್ರೆ ಪೇಪರ್ 2 ನಲ್ಲಿ ಎಷ್ಟೇ ಹೈಯೆಸ್ಟ್ ಸ್ಕೋರ್ ಬಂದ್ರು ಕೂಡ ಇಫ್ ಯು ಕೆನ್ ನಾಟ್ ಕನ್ಸಿಡರ್ ಫಾರ್ ದ ಪೇಪರ್ 2 ವ್ಯಾಲ್ಯುವೇಷನ್ಸ್. ಸೊ ಅದನ್ನ ನಾವು ಗಮನಿಸಬೇಕು. ಅದೇ ತರ GPTR ನಲ್ಲಿ ಪೇಪರ್ 2 ಹೈಯೆಸ್ಟ್ ರೆಸ್ಪೆಕ್ಟಿವ್ ಪಡಗಾಗಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದೆ. ಈಗ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಾದ್ರೆ ಕನ್ನಡ ಭಾಷೆಗೆ 100 ಅಂಕಗಳಿರುತ್ತೆ, ಆಂಗ್ಲ ಭಾಷೆಗೆ 100 ಅಂಕಗಳಿರುತ್ತೆ, ಗಣಿತ ಮತ್ತೆ ವಿಜ್ಞಾನ ಶಿಕ್ಷಕರಿಗೆ 100 ಅಂಕ, ಬಯಾಲಜಿ ಟೀಚರ್ಸ್ಗೆ 100 ಅಂಕಗಳು, ಸಮಾಜ ವಿಜ್ಞಾನ ಶಿಕ್ಷಕರಿಗೆ 100 ಅಂಕ. ಅಂದ್ರೆ ಯಾವ್ಯಾವ ಮೆಥಡಾಲಜಿನ ನಾವು ಅಪ್ಲೈ ಮಾಡಿರ್ತೀವಿ ಅದಕ್ಕೆ 100 ಅಂಕ ಇರುತ್ತೆ. ಅದಕ್ಕೆ ಸಪ್ರೇಟ್ ಸಿಲೆಬಸ್ ಅನ್ನ ಕೊಟ್ಟಿದ್ದಾನೆ, ಕಂಪ್ಲೀಟ್ ಆಗಿ A to Z ಕೊಟ್ಬಿಟ್ಟಿದ್ದಾನೆ. ಎಷ್ಟು ಸಿಲೆಬಸ್ ಓದ್ಬೇಕು, ಏನೇನು ಓದ್ಬೇಕು, ಎಕ್ಸಾಮ್ ಮೋಡು ಹೇಗಿರುತ್ತೆ, ಮತ್ತೆ ಎಲ್ಲ MCQ ಕ್ವಶನ್ ಮಾಡ್ಬಿಟ್ಟಿದ್ದಾನೆ. ಈಗ ಯಾವುದು ಡಿಸ್ಪ್ರೆಕ್ಟಿವ್ ಇಲ್ಲ, ಅದೊಂದು ಖುಷಿ ವಿಚಾರ.
ಯಾರೆಲ್ಲ ಇಂದಿಂದ ನಿರಂತರವಾಗಿ ದೀರ್ಘವಾಗಿ ಅಧ್ಯಯನ ಮಾಡಿದ್ದಾರೆ ಸ್ಪರ್ಧಾರ್ಥಿಗಳು ಅವ್ರಿಗೆ ಸೊ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದ್ರಲ್ಲೇ ಎದುರು ಮಾಡ್ತಿಲ್ಲ. ಯಾಕಂದ್ರೆ ಕಳೆದ 2-3 ವರ್ಷಗಳಿಂದ

ನೇಮಕಾತಿ ಆಗದೇ ಇರೋದ್ರಿಂದ 23 ನಂತರ 23 24 25 ಸೊ 3 ವರ್ಷದ ಹಿಂದೆ ಕಳೆದ 3 ವರ್ಷದ ಪದವೀಧರರು ಏನಿದ್ದಾರೆ BA BEd ಪದವೀಧರರು ಅವ್ರಿಗೆ ಒಂದು ಸುವರ್ಣ ಅವಕಾಶ ಈ ಒಂದು 2026 ನೇಮಕಾತಿ ಆಗಿದೆ. ಸೊ ಅದರಿಂದ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಎರಡೇ GPTR ನಲ್ಲಿ ಇರ್ತಕ್ಕಂಥದ್ದು. ಹಿಂದೆ 400 ಅಂಕಗಳಿಗೆ ಇತ್ತು, ಈಗ ಅದನ್ನ 200 ಅಂಕಗಳಿಗೆ ನಿಗದಿಪಡಿಸಿ ಎರಡೇ ಪೇಪರ್ ಮಾಡಿದರೆ 2 ಅವರ್ಸ್ ಎಕ್ಸಾಮ್ಸ್. ಅದು 8ನೇ ತಾರೀಕು ಜನರಲ್ ಸ್ಟಡೀಸ್ ಇದ್ರೆ ಅವಾಗ ಟೈಮ್ ಟೇಬಲ್ ಬೇರೆ ಬೇರೆ.

0: ನಿಗದಿ ಮಾಡಿದ್ದಾನೆ, ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾನೆ,
1: ಸಿಲೆಬಸ್ ಕೊಟ್ಟಿದ್ದಾನೆ, ಎಕ್ಸಾಮ್ ಮೋಡ್ ಕೊಟ್ಟಿದ್ದಾನೆ, ಎಷ್ಟು ಮಾರ್ಕ್ಸ್ ತಗೋಬೇಕು. ಸೊ ನೀವೆಲ್ಲ ರಿಸರ್ವೇಷನ್ಸ್ ಯಾವ ಸರ್ಟಿಫಿಕೇಟ್ ಮಾಡ್ಕೋಬೇಕು, ಹೇಗಿರ್ಬೇಕು ಎಲ್ಲವನ್ನು ಕೂಡ ಸ್ವಚ್ಛಂದವಾಗಿ ಎಳೆಹಳೆಯಾಗಿ ಹೇಳಿದ್ದಾನೆ. ಸೊ ಯಾವುದೇ ಅಭ್ಯರ್ಥಿಯು ನೀವು ಸೋಮವಾರ 8ನೇ ತಾರೀಕು ಅಪ್ಲಿಕೇಶನ್ಸ್ ಅಥವಾ ಅರ್ಜಿನ ಸಲ್ಲಿಸುವ ಮೊದಲು ನೋಟಿಫಿಕೇಶನ್ಸ್ ಅನ್ನ ಸುದೀರ್ಘವಾಗಿ ಓದ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಇರ್ಬೋದು, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇರ್ಬೋದು, ಕನ್ನಡ ಭಾಷಾ ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರ ಇರ್ಬೋದು, ಅದೆಲ್ಲ ಹೇಗಿರ್ಬೇಕು, ಯಾವ ಅಧಿನಿಯಮಗಳ ಪ್ರಕಾರ ನೀವು ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಂಡಿರ್ಬೇಕು, ಅದು ಯಾವ ಡೇಟ್ ಒಳಗಡೆ ಇರಬೇಕು, ಕಂಪ್ಲೀಟ್ ಆಗಿ ಕೊಟ್ಟಿದ್ದಾನೆ. ಸೊ ಏನಾದ್ರು ಎಕ್ಸ್ಪೈರ್ ಆಗಿದ್ರೆ ಅಥವಾ ಡೇಟು, ಸೊ ಅದು ನಿಗದಿ ದಿನಾಂಕದಿಂದ ಮುಗಿದು ಹೋಗಿದ್ರೆ ಅದನ್ನ ಪುನಃ ನಾವು ರಿನಿವಲ್ ಮಾಡಿಸ್ಕೊಂಡು ಹೊಸದಾಗಿ ಅಪ್ಲಿಕೇಶನ್ಸ್ ಹಾಕೋದ್ರೊಳಗಡೆ ನಾವು ಆ ಒಂದು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಇಟ್ಕೊಳ್ಬೇಕಾಗತ್ತೆ. ಇದನ್ನ ಪ್ರತಿಯೊಬ್ಬ ಅಭ್ಯರ್ಥಿಯು ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಇದು ಜಿ ಪಿ ಟಿ ಆರ್ ನ ಎಕ್ಸಾಮ್ಸ್ ಮೋಡ್ ಆಯ್ತು. ಇನ್ನು ಎಚ್ ಎಸ್ ಟಿ ಆರ್ ನೋಡೋದಾದ್ರೆ ಎಚ್ ಎಸ್ ಟಿ ಆರ್ ನಲ್ಲಿ ಕಾಮನ್ ಆಗಿ ಇಲ್ಲೂ ಕೂಡ ಎರಡು ಪೇಪರ್ ಇತ್ತು. 2013-14 ಸಾಲಿನಲ್ಲಿ ನೇಮಕಾತಿಯಲ್ಲಿ ಕೂಡ ಎರಡೇ ಪೇಪರ್ ಇತ್ತು, ಬಟ್ ಅಲ್ಲಿ ಬೇರೆ ಮೋಡ್ ಇತ್ತು. ಅಂದ್ರೆ 100 ಅಂಕಗಳಿಗೆ ಸೈಕಾಲಜಿ 35, ಮೆಂಟಲ್ ಎಬಿಲಿಟಿ 35, ಮತ್ತೆ ಜನರಲ್ ನಾಲೆಡ್ಜ್ 34, ಈಗ ಒಟ್ಟು 100 ಅಂಕಗಳಿಗೆ ಮಾಡ್ತಿದ್ರು. ಈಗ ಅದನ್ನ ಬದಲಾವಣೆ ಮಾಡಿದರೆ 10-12 ವರ್ಷಗಳ ನಂತರ ಹೊಸ ನೇಮಕಾತಿ ಇದಾಗಿರೋದ್ರಿಂದ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಪೇಪರ್ 1 ಅಂತಕ್ಕಂಥದ್ದು ಜನರಲ್ ಸ್ಟಡೀಸ್ ಕೊಟ್ಟಿದ್ದಾನೆ, ಸಾಮಾನ್ಯ ಪತ್ರಿಕೆ ಅಂತೇಳಿ. ಇದರಲ್ಲಿ ಜನರಲ್ ನಾಲೆಡ್ಜ್ ಮತ್ತೆ ಕರೆಂಟ್ ಅಫೇರ್ಸ್ಗೆ 20 ಮಾರ್ಕ್ಸ್ ಕೊಟ್ಟಿದ್ದಾನೆ, ಜನರಲ್ ಕನ್ನಡ 10 ಮಾರ್ಕ್ಸ್, ಜನರಲ್ ಇಂಗ್ಲಿಷ್ 10 ಮಾರ್ಕ್ಸ್, ಎಜುಕೇಷನ್ ಸೈಕಾಲಜಿ 15 ಮಾರ್ಕ್ಸ್, ಮೆಂಟಲ್ ಎಬಿಲಿಟಿ 15 ಮಾರ್ಕ್ಸ್, ಕಂಪ್ಯೂಟರ್ ಲಿಟ್ರಸಿ 15 ಮಾರ್ಕ್ಸ್, ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಷನ್ 15 ಮಾರ್ಕ್ಸ್. ಅಂದ್ರೆ ಸ್ವಲ್ಪ 6 ಅಥವಾ 7 ಕ್ಷೇತ್ರಗಳನ್ನ ಸೇರಿಸಿದ್ದಾನೆ. ಯಾವ್ದು 7 ಕ್ಷೇತ್ರ ಅಂದಾಗ ಜನರಲ್ ನಾಲೆಡ್ಜು, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಎಜುಕೇಷನ್ ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಷನ್. ಹೀಗೆ ಎಲ್ಲದಕ್ಕೂ ಕೂಡ ಅಂಕಗಳನ್ನ ವಿಂಗಡಣೆ ಮಾಡಿ ಸುಮಾರು 100 ಅಂಕಗಳಿಗೆ ಪೇಪರ್ 1 ಮಾಡಿದ್ದಾನೆ. ಇದರಲ್ಲೂ ಕೂಡ ಅಷ್ಟೇ 35 ಕನಿಷ್ಠ ಅಂಕಗಳನ್ನ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಸುಕಡ್ಡಾಯ ಅಥವಾ ನಿಯಮವನ್ನು ಏರ್ಪಡಿಸಿದ್ದಾನೆ. ಇನ್ ಪೇಪರ್ 2 ಅಂತಕ್ಕಂಥದ್ದು ನಮ್ಮ ನಮ್ಮ ಕನ್ನಡ ಭಾಷೆ ಆದರೆ ಕನ್ನಡ ಶಿಕ್ಷಕರಿಗೆ ಬೇರೆ, ಇಂಗ್ಲಿಷ್ ಭಾಷಾ ಶಿಕ್ಷಕರಿಗೆ ಬೇರೆ, ಸೋಷಿಯಲ್ ಸೈನ್ಸ್ಗೆ ಬೇರೆ, ಸಿ ಬಿ ಸಿಟಿಗೆ ಬೇರೆ, ಮತ್ತೆ ದೈಹಿಕ ಶಿಕ್ಷಕರಿಗೆ ಬೇರೆ. ಹಾಗಾದ್ರೆ 5 ವಿಧದ ಶಿಕ್ಷಕರಿಗೆ 100-100 ಅಂಕಗಳಿಗೆ ಬೇರೆ ಬೇರೆ ಸುಪತ್ರಿಕೆಗಳನ್ನು ಆಯಾ ಪೆಡಗಾಗಿನಲ್ಲಿ ಕೊಟ್ಟಿದ್ದಾನೆ. ಇದಕ್ಕೆ ಅಲ್ಲೇ ಸಿಲೆಬಸ್ ಅನ್ನು ಕೂಡ ಕೊಟ್ಟಿದ್ದಾನೆ, ಏನೆಲ್ಲ ಓದಬೇಕು ಅಂತಕ್ಕಂಥದ್ದು. ಸೊ ಅದರಿಂದ ಆ ಸಿಲೆಬಸ್ ಅನ್ನು ನೋಡ್ಕೊಂಡು ಅದು ಕೂಡ. ಸೊ ಇದು ಎಚ್ ಎಸ್ ಟಿ ಆರ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ 12 ಮತ್ತು 13ನೇ ತಾರೀಕು ಸೆಪ್ಟೆಂಬರ್ ನಡೆಯುತ್ತೆ. 12ನೇ ತಾರೀಕು ಪೇಪರ್ 1 ಜನರಲ್ ಸ್ಟಡೀಸ್ 10-12 ಆದರೆ ಅದು 2 ಅವರ್ಸ್ ಎಕ್ಸಾಮ್ ಇರುತ್ತೆ. ಇನ್ನು 13ನೇ ತಾರೀಕು ರೆಸ್ಪೆಕ್ಟಿವ್ ಪೇಪರ್ಸ್ ಇರುತ್ತೆ, ಸಿ ಬಿ ಜೆಡ್ ಮತ್ತೆ ಸೋಷಿಯಲ್ ಸೈನ್ಸ್ ಕನ್ನಡ ಇಂಗ್ಲಿಷ್ಗೆಲ್ಲ. ಸೊ ಇರುತ್ತೆ ಪೇಪರ್ 1 ಜನರಲ್ ಸ್ಟಡೀಸ್ ಇರೋದನ್ನ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗೆ 2:30-4 ಮಧ್ಯಾಹ್ನ, ಅಂದ್ರೆ ಬೆಳಗ್ಗೆ ಜನರಲ್ ಸ್ಟಡೀಸ್ ಆದ್ರೆ ಮಧ್ಯಾಹ್ನ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಗ್ರೇಡ್ 1 ಇವರಿಗೆ ಆ ದಿನ ಕಂಡಕ್ಟ್ ಮಾಡಲಾಗ್ತಿದೆ. ಸೊ ಇದಿಷ್ಟು ಕೂಡ ಪರೀಕ್ಷಾ ದಿನಾಂಕಗಳು ಮತ್ತೆ ಸೊ ಯಾವ್ದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಸಿ ಇ ಟಿ ಅಲ್ಲಿ ಎಷ್ಟು ಎಕ್ಸಾಮ್ಸ್ ಇರುತ್ತೆ, ನಾವೆಷ್ಟು ಮಿನಿಮಮ್ ತಗೋಬೇಕು, ಮ್ಯಾಕ್ಸಿಮಮ್ ತಗೊಂಡಾಗ ಕಟ್ ಆಫ್ ಒಳಗಡೆ ಬಂದಾಗ ನಮ್ಮ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಪ್ರಕಾರ ಸೊ ನಮ್ಮ ಫಲಿತಾಂಶವನ್ನು ಪ್ರಕಟಿಸಿ ನಮ್ಮನ್ನ 1:2 ವೆರಿಫಿಕೇಶನ್ಗೆ ಕರೀತಾ ಹೋಗ್ತಾನೆ. ಸೊ ಆ 1:2 ವೆರಿಫಿಕೇಶನ್ ಫೈನಲ್ ಆಗಿ 1:1 ಮಾಡ್ಕೊಂಡು ಅವ್ರಿಗೆ ಸೋಷಿಯಲ್ ಆಕ್ಷನ್ಸ್ ಮಾಡೋಣ ಮಾಡ್ಕೊಳ್ತಾ ಹೋಗ್ತಾನೆ. ಅದು ನೆಕ್ಸ್ಟ್ ಪ್ರೊಸೆಸ್ ಇದಿಷ್ಟು ಕೂಡ. ಸೊ 2020 ಅಧಿಸೂಚನೆ ಮತ್ತೆ ಯಾವ್ಯಾವ ವರ್ಗದ ಶಿಕ್ಷಕರನ್ನ ನೇಮಕಾತಿ ಮಾಡಲಾಗ್ತಾ ಇದೆ, ಸೊ ಎಷ್ಟು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಲಾಗ್ತದೆ, ಅದ್ರಲ್ಲಿ ನಮ್ಮ ತಯಾರಿ ಹೇಗಿರಬೇಕು ಅನ್ನೋ ಒಂದು ಕಿರು ಮಾಹಿತಿಯನ್ನ ನಿಮ್ಗೆ ತಿಳಿಸಿದ್ದು ಕೊಟ್ಟದಕ್ಕಾಗಿ, ಮತ್ತೆ ಈ ಒಂದು ಅಂಶಗಳನ್ನ ಅಥವಾ ವಿಷಯಗಳನ್ನ ಹಂಚಿಕೊಳ್ಳೋದಕ್ಕೆ ಜನಧ್ವನಿ ರೇಡಿಯೋ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಸೊ ನಾನು ಇಷ್ಟೊತ್ತು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ಪ್ರಣಾಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು.
2: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಶಿಕ್ಷಕರ ನೇಮಕಾತಿ 2026 ಅಧಿಸೂಚನೆ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಎಚ್ ಪಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳು ಎಂಬ ವಿಷಯದ ಕುರಿತು ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ನಿಲಯದ ಮೇಲ್ವಿಚಾರಕರು ಆಗಿರುವ ಶ್ರೀ ಪೃಥ್ವಿರಾಜ್ ಎಚ್ಎನ್ ರವರ ಜೊತೆಗಿನ

0: ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಮನೆಯೇ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಕೇಳುತ್ತಿ ಪ್ರೀತಿ. ಕೇಳುಗರೇ, ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶದ ಏಕತೆ, ಶಾಂತಿ, ಸೌಹಾರ್ದತೆ ಸದಾ ಹೀಗೆ ಉಳಿಯಲಿ, ನಮ್ಮ ಮಕ್ಕಳ ಮನದಲ್ಲೂ ದೇಶ ಪ್ರೇಮದ ಬೀಜ ಮೊಳೆಯಲಿ ಎಂಬ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಕ್ಕಳೇ ನಮ್ಮ ದೇಶದ ಭವಿಷ್ಯ. ಉತ್ತಮ ಶಿಕ್ಷಣದ ಜೊತೆಗೆ ದೇಶಭಕ್ತಿ, ಮಾನವೀಯತೆ, ಪ್ರಾಮಾಣಿಕತೆ, ಸಹಕಾರ ಮತ್ತು ಸಾಮಾಜಿಕ ಜವಾಬ್ದಾರಿಯಂತಹ ಮೌಲ್ಯಗಳನ್ನು ಬಾಲ್ಯದಿಂದಲೇ ಬೆಳೆಸುವುದು ಅತ್ಯಂತ ಮಹತ್ವದ ವಿಷಯ. ಇಂತಹ ಮೌಲ್ಯಗಳ ಮೊದಲ ಪಾಠ ಮನೆಯಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಇಂದು ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳು ಎಂಬ ಮಹತ್ವದ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ನಿಲಯದ ಮೇಲ್ವಿಚಾರಕರಾದಂತಹ ಶ್ರೀ ಪೃಥ್ವಿರಾಜ್ ಎಚ್.ಎಂ.ರವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
4: ಥ್ಯಾಂಕ್ ಯು ಪ್ರೀತಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.
3: ಸರ್, ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್.
4: ಮೇಡಮ್, ನನ್ನ ಹೆಸರು ಪೃಥ್ವಿರಾಜ್ ಅಂತ. ನಾನು ಗುಂಡ್ಲುಪೇಟೆ ತಾಲೂಕು ಹಾಲಹಳ್ಳಿ ನಮ್ಮೂರು. ನಾನು ಮೊದಲು JSS ಕಾಲೇಜು ಮೈಸೂರು ಸರಸ್ವತಿಪುರಮಲ್ಲಿ ಲೆಕ್ಚರ್ ಆಗಿದೆ. ತದನಂತರ ಮೈಸೂರು ಮರಿಮಲಪ PU ಕಾಲೇಜಲ್ಲಿ ನಾನು ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಈಗ ನಾನು ಗುಂಡ್ಲುಪೇಟೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಹವ್ಯಾಸ, ನಾನು ಮೊದಲಿಂದ ಮಕ್ಕಳ ಜೊತೆ ಹೆಚ್ಚು ಬೆರೆತು ನನ್ನ ಪಾಠ ನನಗೆ ಅತ್ಯಂತ ಹೆಚ್ಚಿನ ಪ್ರೀತಿಯ ವೃತ್ತಿ, ಶಿಕ್ಷಕ ವೃತ್ತಿ. ಆದ್ರಿಂದ ನಾನು ಮಕ್ಕಳಿಗೆ ತುಂಬಾ ನೇರವಾಗಿ ವಿಚಾರಗಳನ್ನು ಹೇಳ್ತಿದ್ವಿ. ನಾನು ಯುವ ದಸರಾ ಯುವ ಸಂಭ್ರಮದಲ್ಲಿ ನಿರೂಪಕನಾಗಿ ಕೆಲಸ ಮಾಡಿದ್ದೇನೆ. ಇನ್ನಿತರ ಕಾರ್ಯಕ್ರಮಗಳನ್ನು ನೇರವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದಾನೆ ಮೇಡಮ್.
3: ಬಹಳ ಸಂತೋಷ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತ ವಿಷಯನೇ ದೇಶಭಕ್ತಿ ಬಗ್ಗೆ. ಹಾಗಿದ್ರೆ ಮೊದಲಿಗೆ ದೇಶಭಕ್ತಿ ಅಂತಂದ್ರೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಹಾಗೇನೆ ಇದನ್ನ ಮಕ್ಕಳಲ್ಲಿ ಹೇಗೆ ಸರಳವಾಗಿ ಅರ್ಥ ಮಾಡಿಸ್ಕೊಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
4: ದೇಶಭಕ್ತಿ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ನಾಗರಿಕನಲ್ಲೂ ಇರಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿ. ನಾವು ಆಯಾಯ ದೇಶಕ್ಕೆ ನಾವು ಹಕ್ಕುದಾರರು ಅಂತ ನಾವು ನಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ವಿ ಹೊರತು ಕರ್ತವ್ಯಗಳನ್ನ ನಾವು ನೋಡ್ತಾ ಇಲ್ಲ. ಹಾಗಾಗಿ ಉತ್ತಮ ನಾಗರಿಕರು ಅನ್ನೋದಕ್ಕಿಂತ ಸಂಸ್ಕಾರವಂತ ನಾಗರಿಕರು ಬೇಕಾಗತ್ತೆ. ಆ ಮೂಲಕ ನಮ್ಮ ದೇಶವನ್ನ ಪ್ರೀತಿಸೋದು, ಅದರ ಅಭಿವೃದ್ಧಿಗೆ ಕೊಡುಗೆ ನೀಡತಕ್ಕಂತ ಮನೋಭಾವನೆಯನ್ನ ಹೆಚ್ಚಾಗಿ ಇಂದಿನ ಮಕ್ಕಳು ಬೆಳೆಸ್ಕೋಬೇಕು ಅಂತ ನನ್ನ ಅಭಿಲಾಷೆ ಆಗಿದೆ ಮೇಡಮ್.
3: ಹೌದು ಸರ್, ಖಂಡಿತ ಸರ್. ಹಾಗೇನೆ ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸೋದು ಏಕೆ ಮುಖ್ಯ ಸರ್?
4: ಮಕ್ಕಳಲ್ಲಿ ದೇಶ ಪ್ರೇಮವನ್ನ ಬೆಳೆಸಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಯಾಕಂದ್ರೆ ಬಹುಶಃ ಮಕ್ಕಳ ಮನಸ್ಸು ಮಣ್ಣಿನ ಇಟ್ಟಿಗೆ ಇದ್ದಾಗೆ, ಆ ಮಣ್ಣಿನ ಇಟ್ಟಿಗೆಯಲ್ಲಿ ನಾವು ಏನನ್ನ ತುಂಬುತ್ತೀವಿ ಅದು ಮುಂದೆ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ಅಬ್ದುಲ್ ಕಲಾಂ ಅವ್ರನ್ನ ಹೇಳ್ತಾರೆ ಬಂದು, ಹೂ ಇಸ್ ದ ಫಸ್ಟ್ ಸೈಂಟಿಸ್ಟ್ ಅಂತ ಕೇಳ್ತಾರೆ, ಯಾರು ಮೊದಲ ವಿಜ್ಞಾನಿ ಅಂತ ಹೇಳಿದಾಗ ಅಬ್ದುಲ್ ಕಲಾಂ ಅವರು ಹೇಳ್ತಕ್ಕಂಥದ್ದು ಮಗು ಅಂತ ಹೇಳಿ. ಹಾಗಾಗಿ ಒಂದು ಮಗುವಿಗೆ ಪಾಸಿಟಿವ್ ಆಗಿ ದೇಶದ ಬಗ್ಗೆ, ದೇಶದ ಹೆಮ್ಮೆಯ ಬಗ್ಗೆ, ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡೋದ್ರ ಮೂಲಕ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ಹೇಳ್ತಾ ಹೋದಾಗ ಆ ಮಕ್ಕಳಲ್ಲಿ ತುಂಬಾ ಪಾಸಿಟಿವ್ ಆಗಿ ದೇಶದ ಬಗ್ಗೆ ಅಭಿಮಾನ ಮೂಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್.
3: ಖಂಡಿತ ಸರ್. ಸರ್, ಹಾಗೇನೇ ಮಕ್ಕಳಲ್ಲಿ ದೇಶ ಪ್ರೇಮವನ್ನ ಬೆಳೆಸುವಲ್ಲಿ ಮನೆಯ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಸರ್?
4: ಆಗ್ಬೇಕಾಗಿರದೆ ಅಲ್ಲಿ ಆಕ್ಚುಲಿ ನಾವು ದೇಶ ಪ್ರೇಮ ಅಥವಾ ಯಾವುದೋ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ದಿನಾಚರಣೆ ಕೇವಲ

0: ಶಾಲೆ ಮತ್ತು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಮಾತ್ರ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಇದು ಬಹಳ ತಪ್ಪು. ಮನೆ ಮನೆಗಳಲ್ಲೂ ಕೂಡ ಈಗ ಇತ್ತೀಚೆಗೆ ತಮಗೆ ಗೊತ್ತಿರಬಹುದು, ಹರ್ಘರ್ ತಿರಂಗ ಬಂದ ಮೇಲೆ ಪ್ರತಿ ಮನೆಯಲ್ಲೂ ಕೂಡ ರಾಷ್ಟ್ರ ಧ್ವಜವನ್ನ ಹಾರಿಸ್ತಾ ಇದ್ದೇವೆ. ನಿಮಗ್ ಗೊತ್ತಿರ್ಲಿ, ಪಂಜಾಬ್ ಅಲ್ಲಿ ಒಂದು ಹಳ್ಳಿಯಲ್ಲಿ ಸುಮಾರು 20-30 ವರ್ಷಗಳ ಹಿಂದೆನೆ ಮನೆ ಮೇಲೆಲ್ಲ ರಾಷ್ಟ್ರ ಧ್ವಜವನ್ನ ಹಾರಿಸ್ತಕ್ಕಂತ ಪರಿಕಲ್ಪನೆ ಮೂಡ್ತಾ ಬಂದಿದೆ. ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದಾಗ ನಾವು ಹಬ್ಬಗಳನ್ನ ಮಾಡ್ತೀವಿ, ಸ್ವಾತಂತ್ರ್ಯ ಕೂಡ ಒಂದು ಹಬ್ಬ ಅಂತಕ್ಕಂತ ಕಾನ್ಸೆಪ್ಟ್ ನಮ್ಗೆ ಬರಬೇಕು ಮಕ್ಕಳಲ್ಲಿ. ಮಕ್ಕಳಲ್ಲಿ ಬೆಳೆದಾಗ ಅವ್ರಿಗೆ ಹೌದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಹೆಮ್ಮೆ ಆಗತ್ತೆ. ಮನೆಗಳಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರನಿರ್ತಕ್ಕಂತ ವ್ಯಕ್ತಿಗಳನ್ನ ತೋರಿಸೋದ್ರ ಮೂಲಕ, ಅವ್ರ ವಿಚಾರಗಳನ್ನ ಹೇಳೋದ್ರ ಮೂಲಕ, ಜೀವನವನ್ನ ಹೇಳೋದ್ರ ಮೂಲಕ ನಮ್ಮ ದೇಶಕ್ಕೆ ಇಂತ ಜನೆಲ್ಲ ಬಲಿದಾನ ಮಾಡಿದೆ ಅಂದಾಗ ಆ ಮಕ್ಕಳಿಗೆ ದೇಶದ ಬಗ್ಗೆ ಅವ್ರ ಬಗ್ಗೆ ಹೆಮ್ಮೆ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಮೇಡಮ್.
1: ಹೌದು ಸರ್, ಖಂಡಿತ ಸರ್. ಹಾಗೇನೆ ಈಗ ಶಾಲೆ ಮತ್ತೆ ಶಿಕ್ಷಕರು ದೇಶಭಕ್ತಿ ಅಥವಾ ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬಹುದು ಅಂತ ಹೇಳ್ತೀರಾ ಸರ್?
0: ಬಹುಶಃ ಈ ದೇಶದ ಬಹುದೊಡ್ಡ ಬದಲಾವಣೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ ನನ್ನ ಭಾವನೆ. ನಾನೆಲ್ಲ ಒಂದು ಲೇಖವನ್ನ ಓದ್ತಿದ್ದೆ, ನೆಪೋಲಿಯನ್ನ ಯಾರೋ ಕೇಳ್ತಾರೆ ನಿನ್ ಸೋತೆ ಯುದ್ಧದಲ್ಲಿ ಅಂದಾಗ, ಅವನು ಹೆಚ್ಚು ಚೆನ್ನಾಗಿ ಹೇಳ್ತಾನೆ ಅಂದ್ರೆ ನನ್ನ ದೇಶದ ವಿದ್ಯಾರ್ಥಿಗಳು ಯಾವಾಗ ಶಾಲೆ ಮತ್ತು ಮೈದಾನವನ್ನ ಬಿಟ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಗಳು ಹೋದ್ರು ಅವಾಗ್ಲೇ ನಾನು ಸೋತೆ ಅಂತ ಅವನು ಹೇಳ್ತಾನೆ. ಅದರರ್ಥ ವಿದ್ಯಾರ್ಥಿಗಳು ರೋಲ್ ಮಾಡಲ್ ತಗೊಳ್ಳೋದು ಶಿಕ್ಷಕನೇ ಆಗಿರ್ತಾನೆ. ಹಾಗಾಗಿ ಶಿಕ್ಷಕ ಬಹಳ ಮುಖ್ಯ ಆಗಿರ್ತಾನೆ. ಶಿಕ್ಷಕನ ಎಲ್ಲಾ ವಿಚಾರವನ್ನು ನೇರವಾಗಿ ಅವ್ರು ತಗೊಳ್ಳೋದ್ರಿಂದ, ಶಿಕ್ಷಕ ರೋಲ್ ಮಾಡಲ್ ಆಗೋದ್ರಿಂದ, ಅವನು ಶಿಕ್ಷಕ ಪಠ್ಯದ ಜೊತೆಗೆ ಪಠ್ಯೇತರವಾಗಿ ನೈತಿಕ ಶಿಕ್ಷಣ ಸಂಬಂಧಪಟ್ಟ, ದೇಶ ಪ್ರೇಮದ ಸಂಬಂಧಪಟ್ಟ, ಪರಿಸರದ ಬಗ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳೋದ್ರ ಮೂಲಕ ಅವನು ರಾಷ್ಟ್ರ ಪ್ರೇಮವನ್ನು ಹೆಚ್ಚು ಮಾಡಬೇಕು ಅಂತ ನನ್ನ ಅಭಿಪ್ರಾಯ.
1: ಸರ್, ನಾವೀಗ ಆಚರಿಸುವಂತ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಏನಿದೆ, ಅದು ಮಕ್ಕಳಲ್ಲಿ ದೇಶಭಕ್ತಿಯನ್ನ ಹೇಗೆ ಬೆಳೆಸುತ್ತೆ ಅಂತ ಹೇಳ್ತೀರಾ ಸರ್?
0: ಅದು ಯಾವಾಗ್ಲೂ ಮಕ್ಕಳಲ್ಲಿ ದೇಶಭಕ್ತಿಯನ್ನ ಬೆಳೆಸೋದಕ್ಕೆ ಈ ರೀತಿಯ ಜಾಗೃತಿಯ ಕಾರ್ಯಕ್ರಮಗಳು ಆಗ್ಬೇಕು. ನಮ್ಗೇನಾಗತ್ತೆ ಅಂದ್ರೆ ಶಾಲೆಗಳಲ್ಲಿ ಕೇವಲ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೇವಲ ಫ್ಯಾಷನ್ ಶೋ ಅಥವಾ ಇನ್ನೇ ರೀತಿಯ ಆಹಾರದ ಸಂಬಂಧಪಟ್ಟಂತ ಸ್ಪರ್ಧೆಗಳನ್ನ ಏರ್ಪಡಿಸಿದಾಗ ಮಕ್ಕಳಿಗೆ ಆ ಕಲ್ಪನೆ ಅಷ್ಟೇ ಇರುತ್ತೆ. ಯಾವಾಗ ನೀವು ಈ ಫ್ರೀಡಮ್ ಮೂವ್ಮೆಂಟ್ಸ್ ಬಗ್ಗೆ ಅಥವಾ ಪರಿಚಯದ ಬಗ್ಗೆ, ಸ್ವಾತಂತ್ರ್ಯ ಬಗ್ಗೆ, ದೇಶದ ಬಗ್ಗೆ ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದ್ರ ಮೂಲಕ, ನಾವೆಲ್ಲ ಇದ್ದಾಗ, ನಾನ್ ಚಿಕ್ಕವನಾಗಿದ್ದಾಗ ಒಂದು 15 ದಿನ ಹಿಂದೆನೆ ನಾವು ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಇವತ್ತು ಬಹಳ ದುರಂತ ಮಕ್ಕಳು ಭಾಷಣ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ, ಯಾಕೆ ಹಿಂಗ ಆಗ್ತಾ ಇದೆ ಅಂತ ಅವರು ಕೇಳ್ತಾ ಇದ್ದಾರೆ. ಅವರು ಭಾಗವಹಿಸ್ತಾ ಇಲ್ಲ, ಎಲ್ಲರೂ ಅಲ್ಲ. ಜೆನ್ಜಿ ಅಂತ ಪದವನ್ನ ಬಳಸ್ತೀವಿ, ಜೆನ್ಜಿ ಯಾವ್ದಕ್ಕೆ ಉಪಯೋಗ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಜೊತೆಗೆ ಸ್ವಾತಂತ್ರ್ಯವನ್ನ ಹೇಗ್ ಬಳಸ್ಕೊತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಕಾರಣಕ್ಕೆ ನಾವು ಶಾಲೆಗಳಲ್ಲಿ ಹೆಚ್ಚು ಹೆಚ್ಚು ಸ್ವಾತಂತ್ರ್ಯದ ಬಗ್ಗೆ, ಗಣರಾಜ್ಯದ ಬಗ್ಗೆ, ಸ್ವಾತಂತ್ರ್ಯದ ಪರಿಕಲ್ಪನೆ ಬಗ್ಗೆ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿದಾಗ ಮಕ್ಕಳು ಅದ್ರ ಬಗ್ಗೆ ಸಂಪೂರ್ಣವಾಗಿ ತೊಡಸ್ಕೋತಾರೆ, ಜೊತೆಗೆ ದೇಶದ ಬಗ್ಗೆ ಹೆಮ್ಮೆಯನ್ನು ಕೂಡ ಅವ್ರಿಗೆ ಮೂಡುತ್ತೆ ಮೇಡಮ್.
1: ಒಂದೊಳ್ಳೆ ಅಭಿಪ್ರಾಯವನ್ನ ಹಂಚ್ಕೊಂಡ್ರಿ ಸರ್. ಹಾಗೇನೆ ಈಗ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಕಥೆಗಳನ್ನ ಮಕ್ಕಳಲ್ಲಿ ಪರಿಚಯಿಸುವುದು ಯಾಕೆ ಮುಖ್ಯ ಅಂತ ಹೇಳ್ತೀರಾ ಸರ್?
0: ಈಗ ಆಗ್ಬೇಕಾಗಿರೋದು, ನಾವೆಲ್ಲ ಇದ್ದಾಗ ಹಿಂದೆ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಪಂಚತಂತ್ರದ ಕಥೆಗಳನ್ನ ಕೂಡ ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ಇಟ್ಕೋತಾ ಇದ್ವಿ ಪುಸ್ತಕಗಳನ್ನ. ಆ ಪುಸ್ತಕದ ಪರಿಕಲ್ಪನೆ ಕೇವಲ ಶಾಲೆಗೆ ಸಂಬಂಧಪಟ್ಟಂತ ಹೋಮ್ವರ್ಕ್ ಗಳನ್ನ ಮಾಡೋದ್ರಿಂದ ನಾವು ಈಚೆ ಬರ್ಬೇಕಾಗತ್ತೆ. ಮಕ್ಕಳಿಗೆ ಹೋಮ್ವರ್ಕ್ ಒಂದ್ ಕಡೆ ಅವ್ರು ಮಾಡ್ಬೇಕಾಗತ್ತೆ, ಜೊತೆ ಜೊತೆಗೇನೆ ನಾವೇನ್ ಮಾಡ್ಬೇಕು, ಸ್ವಾತಂತ್ರ್ಯ ಹೋರಾಟದ ಜೀವನ ಚಿತ್ರವನ್ನ ಹೇಳ್ತಕ್ಕಂತ ಕಥಾ ಸ್ಪರ್ಧೆಗಳನ್ನ, ಭಾಷಣಗಳನ್ನ, ಪಿಕ್ಕಡ್ ಸ್ಪೀಚ್ ಗಳನ್ನ ಶಾಲೆಗಳಲ್ಲಿ ನಾವು ಏರ್ಪಡಿಸಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಪೋಷಕರು ಕೂಡ ಅದ್ರ ಜೊತೆಗೆ ಹೋಗ್ಬೇಕಾಗತ್ತೆ. ಇದು ಶಿಕ್ಷಕ, ಪೋಷಕ ಮತ್ತು ವಿದ್ಯಾರ್ಥಿಗಳ ಮೂರು ಸಮೂಹ ಸೇರಿದಾಗ ಮಾತ್ರ ನಮ್ಗೆ ಸ್ವಾತಂತ್ರ್ಯ ಹೋರಾಟಗಾರರ ಸಂಪೂರ್ಣ ಚಿತ್ರ ನಮ್ಮ ತಲೆಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್.
1: ಹೌದು ಸರ್, ಖಂಡಿತ.
0: ಜೀವನ ಕಥೆಗಳು ಅಂತ ಹೇಳಿದಾಗ ಮಕ್ಕಳಿಗೆ ಧನಾತ್ಮಕ ವಿಚಾರಗಳನ್ನ ಹೇಳ್ತಾ ಹೋಗ್ಬೇಕು. ಇದನ್ನ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾ ಇದ್ರು. ಸೊ ಮನೆಯಲ್ಲಿ ಮೊದಲು ಹೇಳ್ಬೇಕಾಗತ್ತೆ, ನಂತರ ಅವನು ಶಾಲೆಗೆ ಬರ್ತಾನೆ, ಶಾಲೆಯ ಮೈದಾನವನ್ನು ನೋಡ್ತಾನೆ, ಪರಿಸರನ ನೋಡ್ತಾನೆ, ಟೀಚರ್ಸ್ ಅನ್ನು ನೋಡ್ತಾನೆ, ಎಸ್ ನನಗೆ ಇವನು ರೋಲ್ ಮಾಡೆಲ್ ಅಂತ ಅವ್ನು ತಿಳ್ಕೊತಾನೆ. ಹಾಗಾಗಿ ಮಕ್ಕಳಿಗೆ ಒಳ್ಳೇದನ್ನ ಕೊಟ್ರೆ ಒಳ್ಳೇದೇ ಬರ್ತಕ್ಕಂಥದ್ದು. ನೀವೇನು ಬಿತ್ತಿದ್ದೀರಿ ಅದೇ ಬೆಳೆ ಬರ್ತದೆ. ನೀವು ಬಿತ್ತಿದ್ದೆ ಒಂದು ಬೆಳೆಯೋದು ಒಂದು ಆಗಲ್ವಲ್ಲ. ಅದ್ರ ಜೊತೆಗೆ ಮಕ್ಕಳಲ್ಲಿ ಈ ಸಮಾಜ ಸೇವೆ ಮತ್ತು ಈ ಸಮಾಜ ಸೇವೆಯ ಮನೋಭಾವನೆಯನ್ನ ನೀವು ಬದಲು ಮಾಡ್ಬೇಕಾಗತ್ತೆ. ಹೇಗೆ ಅಂದ್ರೆ ಈ ಸ್ವಚ್ಛತಾ ಅಭಿಯಾನವನ್ನು ಮಾಡಿಸ್ತಕ್ಕಂಥದ್ದು. ಮಕ್ಕಳಿಗೆ ಒಂದು ಶಿಸ್ತು ಬಹಳ ಮುಖ್ಯ ಮೇಡಮ್. ಬಹಳ ಮುಖ್ಯವಾಗಿ ವಾಟ್ ಈಸ್ ಅ ನಾಲೆಡ್ಜ್ ಅಂತ ಕೇಳಿದಾಗ ಪ್ರಶ್ನೆ ಏನ್ ಹೇಳುತ್ತೆ, ನಾಲೆಡ್ಜ್ ಇಸ್ ನಾಟ್ ಜಸ್ಟ್ ಇನ್ಫಾರ್ಮೇಶನ್ ಅಂತ. ನೋಡಿ, ಮೊನ್ನೆ ಯಾವ್ದೊಂದು ಹುಡುಗ PUC ಓದ್ತಾನೆ ಅಥವಾ SLC ಓದ್ತಾನೆ, ಕಡಿಮೆ ಮಾರ್ಕ್ಸ್ ಬಂತು, ಮೇಸ್ಟ್ರು ಬೈದ್ರು ಅಥವಾ ಇನ್ನೊಬ್ರು ಯಾರು

0: ಬೈದ್ರು ಅಂತ ಸುಸೈಡ್ ಮಾಡ್ಕೋತಾನೆ. ಮಕ್ಕಳ ಮನಸ್ಥಿತಿ ಏನಾಗಿದೆ, ಸ್ವಾತಂತ್ರ್ಯ ಹೋರಾಟಗಾರರು ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತೀವಿ. ಈಗಿನ ಮಕ್ಕಳು ಯಾವ್ದೊಂದು ಅವಮಾನಕ್ಕೆ ಸಾಯ್ತಾ ಇದಾರೆ, ಸೂಸೈಡ್ ಮಾಡ್ಕೋತಾ ಇದಾರೆ ಅಂದ್ರೆ ಎಜುಕೇಶನ್ ಫೇಲ್ ಆಗಿದೆ ಅಂತ ಅರ್ಥ. ನಾಲೆಡ್ಜ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಕರೇಜ್ ಅಂತ. ನೀವು ಅವ್ರಿಗೆ ಧೈರ್ಯವನ್ನ ಹೇಳ್ಬೇಕು, ನೀವು ಅವ್ರಿಗೆ ಕ್ರಿಯೇಟಿವಿಟಿನ ಹೇಳ್ತಕ್ಕಂಥದ್ದು, ನೀವು ಅವ್ರಿಗೆ ಲಾ ಅಂಡ್ ಆರ್ಡರ್ನ ಹೇಗೆ ಫಾಲೋ ಮಾಡ್ಬೇಕು ಅಂತ ಹೇಳ್ತಕ್ಕಂಥ. ಯು ಶುಡ್ ಟೀಚ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಆಸ್ ವೆಲ್ ಆಸ್ ಡ್ಯೂಟೀಸ್ ಆಲ್ಸೋ ಅಂತ. ಇವುಗಳನ್ನ ಒಟ್ಟು ಹೇಳಿದಾಗ ಮಾತ್ರ ಮಕ್ಕಳಿಗೆ ದೇಶದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಬದುಕಿನ ಬಗ್ಗೆ ಹೆಮ್ಮೆ ಉಂಟಾಗುತ್ತೆ ಮೇಡಮ್.
1: ಖಂಡಿತ ಸರ್. ಇವಾಗ ನೀವು ಮಾತಾಡ್ತಾನೆ ಹೇಳ್ತಾ ಇದ್ರಿ ಸರ್, ಮಕ್ಕಳಲ್ಲಿ ಸಮಾಜ ಸೇವೆ ಅದನ್ನ ಹೇಗೆ ಮೂಡಿಸೋದು ಅನ್ನೋದ್ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆಯೇ ಮಕ್ಕಳಲ್ಲಿ ಸಮಾಜ ಸೇವೆ ಮತ್ತೆ ಇತರರಿಗೆ ಸಹಾಯ ಮಾಡುವಂತ ಮನೋಭಾವವನ್ನ ಹೇಗೆ ಬೆಳೆಸಬಹುದು ಸರ್ ಚಿಕ್ಕ ವಯಸ್ಸಿನ?
0: ಖಂಡಿತವಾಗಿ ಅದೇನಾಗುತ್ತೆ ಅಂದ್ರೆ, ಮೊದಲು ಸಮಾಜ ಸೇವೆ ಈಗ ಒಂದು ತಮಾಷೆ ಅನಿಸ್ಬೋದು. ಬಹುದೊಡ್ಡ ಸಮಾಜ ಸೇವೆ ಯಾವ್ದಾಗಿದೆ ಅಂದ್ರೆ, ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಂದೆ ಪೊಲೀಸ್ ಅವರು ಹೆಲ್ಮೆಟ್ ಹಿಡಿತಾ ಇದಾರೆ ಅಂದ್ರೆ ಜನ ಹೇಳ್ತಾರೆ ಅಲ್ಲಿ ಹೋಗ್ಬೇಡ ಹೆಲ್ಮೆಟ್ ಹಿಡಿತಾ ಇರಿ ಅಂತ. ಅವ್ನು ಅನ್ಕೋತಾನೆ ಬಹುದೊಡ್ಡ ಸೇವೆನೆ ಅವ್ನು ಮಾಡಿದಾನೆ, ಥ್ಯಾಂಕ್ ಯು ಅಂತ ವಾಪಸ್ ಬರ್ತಾನೆ. ಇದು ಬಹಳ ಇದು ದೊಡ್ಡ ಡೇಂಜರ್ ಇದು ಆಕ್ಚುಲಿ. ಅವ್ರು ಮಾಡ್ತಾ ಇರ್ತಕ್ಕಂಥ ರೂಲ್ಸ್ ಅದನ್ನ ಫಾಲೋ ಮಾಡ್ಬೇಕು. ಅಂಡ್ ಸೆಕೆಂಡ್ ಥಿಂಗ್, ಸ್ಟ್ಯಾಂಡ್ ಇಂದ ಯಾರೋ ಇದು ಮಾಡ್ತಿರ್ತಾನೆ, ಸ್ಟ್ಯಾಂಡ್ ಎತ್ತಿರೋದಿಲ್ಲ ಬೈಕ್ ಎಂದಾಗ ನೀವು ಸ್ಟ್ಯಾಂಡ್ ಎತ್ತಿ ಅಂತಾನೆ. ನಾನು ಹೇಳ್ತಿರೋದು ಒಂದು ವಿಷಯ ಅದು, ಬಟ್ ಇದರಿಂದ ಆಚೆಯು ಕೂಡ ಬದುಕಲ್ಲಿ ಸಮಾಜ ಸೇವೆ ಅಂತಕ್ಕಂಥ ಹೇಗಾಗಿದೆ ಅದು ಮಕ್ಕಳು ನೋಡ್ತಾ ಇರ್ತಾರೆ. ಮನೇಲಿ ಅದನ್ನ ಮಾಡ್ಬೇಕಾಗತ್ತೆ, ಒಂದಷ್ಟು ಸಮಾಜ ಸೇವೆಯನ್ನ ಗಿಡಗಳನ್ನ ಇಡ್ತಕ್ಕಂಥದ್ದು. ನಾವು ಚಿಕ್ಕವರಿದ್ದಾಗ ಗಿಡ ನೀಡಿ ಗಿಡ ನೀಡಿ ಗಿಡ ನೀಡಿ ಮನೆಯ ಮುಂದೊಂದು ಗಿಡ ನೀಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೂಡಿ ಅಂತ ಹೇಳ್ತಾ
1: ಇದ್ದೀವಿ.
0: ಹಾಗಾಗಿ ನೀವು ಯಾರೋ ಒಬ್ಬ ಅಂಧನಿಗೆ ಕೈಯ ನೀಡೋದ್ರ ಮೂಲಕ ರಸ್ತೆ ದಾಟಿಸೋದ್ರ ಮೂಲಕ ಆಗಿರ್ಬೋದು, ಅಥವಾ ಅಂಧನಿಗೆ ಪರೀಕ್ಷೆಯನ್ನ ಬರೀತಕ್ಕಂಥದ್ದಾಗಬಹುದು, ಅಥವಾ ಬ್ಲಡ್ ಕ್ಯಾಂಪ್ ಗಳು ತಾಕಂಥದ್ದು, ಈ ಎಲ್ಲಾ ವಿಚಾರಗಳನ್ನ ಹೇಳೋದ್ರ ಮೂಲಕ ಮಕ್ಕಳಲ್ಲಿ ಒಂದಷ್ಟು ಸಮಾಜ ಸೇವೆಯನ್ನ ಗೊತ್ತಾಗತ್ತೆ ಅಂತ ನನ್ನ ವಾದ ಮೇಡಮ್. ಅದು
1: ಹೌದು ಸರ್. ಸರ್, ಹಾಗೇನೇ ಪೋಷಕರು ತಮ್ಮ ನಡವಳಿಕೆಯ ಮೂಲಕ ಮಕ್ಕಳಲ್ಲಿ ಯಾವ ರೀತಿಯ ಸಾಮಾಜಿಕ ಮೌಲ್ಯಗಳನ್ನ ಕಲಿಸಬಹುದು ಮಕ್ಕಳಲ್ಲಿ?
0: ಮೇಡಮ್, ನಿಜವಾಗಿ ಆಗ್ಬೇಕಾಗಿರೋದೇ ಪೋಷಕರ ಬದಲಾವಣೆ. ಜೊತೆಗೆ ಹೇಗಾಗತ್ತೆ, ಅತ್ಯಂತ ಹೆಚ್ಚು ಕೇರ್ ಅಂತ ಅತ್ಯಂತ ವ್ಯಾಮೋಹವಾಗಿ ಮಕ್ಕಳನ್ನ ನೋಡೋದು ಕೂಡ ತಪ್ಪಾಗತ್ತೆ. ಲಾಲಯ್ಯತ್ತು ಪಂಚವರ್ಷಾಣಿ ಅಂತ ಹೇಳ್ಬಿಡ್ತೀವಿ, ಫಸ್ಟ್ 5 ಇಯರ್ಸ್ ತುಂಬಾ ಅವ್ರಿಗೆ ಪ್ರೀತಿ ಕೊಡಿ, ಆಮೇಲೆ 5-16 ವರ್ಷದವರೆಗೆ ಅವ್ರನ್ನ ನೀವು ತುಂಬಾ ಇದರಲ್ಲಿ ಬೆಳೆಸಿ, ಶಿಸ್ತಲ್ಲಿ ಬೆಳೆಸಿ, ಆಮೇಲೆ ಫ್ರೆಂಡ್ ಆಗಿ ನೋಡಿ ಅಂತಕ್ಕಂಥದ್ದು ಒಂದು ವಾದ ಇದೆ. ಡಗ್ರಿ ಆದ್ರೆ ಎಲ್ಲಾ ಕಾಲಘಟ್ಟಕ್ಕೂ ಅದು ಸರಿ ಅಂತಲ್ಲ. ಅಲ್ಲ, ನೀವು 18 ವರ್ಷ ಆದ್ಮೇಲೆ ನೀವು ತಪ್ಪನ್ನ ತಿದ್ದದೇ ಇದ್ರೆ, ನೀವು ಫ್ರೆಂಡ್ ಆಗಿ ನೋಡಿ ಅಂತ ಹೇಳದೇ ಇದ್ರೆ, ಅಥವಾ ನೀವು ಫ್ರೆಂಡ್ ಆಗಿ ನೋಡಿದಾಗ ತಪ್ಪು ಮಾಡಬಹುದು ಅಂತಂದಾಗ ತೊಂದರೆ ಆಗತ್ತೆ. ಹಾಗಾಗಿ ಮೊದಲು ಪೋಷಕರು ಏನ್ ಮಾಡ್ಬೇಕು ಅಂತಂದ್ರೆ, ನಾನ್ ಹೀಗಿದ್ದೀನಿ, ಅಪ್ಪ ಮನೆಗೆ ಬಂದು ಮನೆಗೆ ತಂದು ಇವನು ಕುಡಿತಾ ಕೂತ್ಕೊಡ್ತಾನೆ ಆಲ್ಕೋಹಾಲ್ ನ, ಮಗನ್ಗೆ ಬೇಡ ಅನ್ನೋದು ತಪ್ಪು. ಅಥವಾ ಅಜ್ಜಿ ಮತ್ತು ತಾಯಿ ಧಾರಾವಾಹಿ ನೋಡ್ತಾ ನಾನ್ ನೋಡ್ತೀವಿ ನೀನು ಒಳಗಡೆ ಹೋಗಿ ಓದ್ಕೋ ಅನ್ನೋದು ಕೂಡ ತಪ್ಪಾಗತ್ತೆ. ಜೊತೆಗೆ ಶಾಲೆಯಿಂದ ಬಂದಂತ ಮಗು ತನ್ನ ಶೂಸ್, ಸಾಕ್ಸ್, ಬ್ಯಾಗ್ ಗಳನ್ನ ಎಲ್ಲಿಡ್ಬೇಕು ಅಂತ ಗೊತ್ತಿರ್ಬೇಕು. ಅದಕ್ಕೆ ಇವ್ರು ಬಂದಾಗ ಆ ಮಗುಗೆ ಹೋಗಿ ನೀವು ತಪ್ಕೊಂಡು ಈಗ ಬಂದ ಕಂದ ಅಂತ ಒಂದು ಓಕೆ, ಅದು ಪ್ರೀತಿ ಇದೆ ಇರುತ್ತೆ. ಬಟ್ ಅವನು ಮನೆಗೆ ಒಳಗಡೆ ಬರ್ತಕ್ಕಂಥದ್ದು, ಅವರಮ್ಮ ಶೂ ತೆಗೆಯೋದು, ಸಾಕ್ಸ್ ತೆಗೆಯೋದು, ಬ್ಯಾಗ್ ಇವಳೆ ತಗೊಳ್ಳೋದು, ಇದಾಗ್ಬಾರ್ದು. ಒಂದಷ್ಟು ಡಿಸಿಪ್ಲಿನ್ ಅನ್ನ ಪೋಷಕರು ಕಲಿಸ್ಬೇಕು. ಅಂಡ್ ನಾವು ಶಿಕ್ಷಕರನ್ನ ಬ್ಲೇಮ್ ಮಾಡೋದು, ಶಿಕ್ಷಕರು ಪೋಷಕರನ್ನ ಬ್ಲೇಮ್ ಮಾಡಬಹುದು, ಎರಡೂ ಆಗ್ಬಾರ್ದು. ನಾವು ಅವ್ರ ಆಬ್ಸೆನ್ಸ್ ಅಲ್ಲಿ, ಶಿಕ್ಷಕರ ಆಬ್ಸೆನ್ಸ್ ಅಲ್ಲಿ ಶಿಕ್ಷಕರ ಒಳ್ಳೆ ವಿಚಾರವನ್ನ ಅವ್ರಿಗೆ ಹೇಗೆ ಮರ್ಯಾದೆ ಕೊಡ್ಬೇಕು ಅಂತಕ್ಕದ್ ನಾವ್ ಹೇಳ್ಕೊಡ್ಬೇಕು. ಹಾಗೆ ಶಿಕ್ಷಕರು ಪೋಷಕರು ಹೇಗ್ ನಡ್ಕೋಬೇಕು, ಪೋಷಕರಿಗೆ ನೀವ್ ಹೇಗ್ ನೋಡ್ಕೊಡ್ಬೇಕು ಅಂತ ಮಕ್ಕಳಿಗೆ ಹೇಳೋದ್ರ ಮೂಲಕ ಪೋಷಕರು ರೋಲ್ ಮಾಡೆಲ್ ಆಗ್ಬೇಕು ಅಂತ ನನ್ನ ಭಾವನೆ.
1: ಅಂದ್ರೆ ಮಕ್ಕಳನ್ನ ಎಮೋಷನಲ್ ಆಗಿ ಬೆಳೆಸಬಾರ್ದು, ಅವ್ರವ್ರ ಜವಾಬ್ದಾರಿನ ಅವರೇ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ
0: ಇದ್ದೀನಿ. ತೀರಾ ಎಮೋಷನಲ್ ಇದೆಯಲ್ಲ, ಅದು ಕೆಲ್ಸಕ್ಕೆ ಬರಲ್ಲ. ಇಲ್ಲಿ ಎಮೋಷನಲ್ ಏನಿಕ ಅದೇ ಹೇಳಿದಲ್ಲ, ಎಮೋಷನಲ್ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ಈ ಆತ್ಮಹತ್ಯೆಗಳು ಹೆಚ್ಚಾಗ ಇಲ್ಲಿ. ಆಮೇಲೆ ಬಹಳ ಈ ಒಂದು ಮಾತಿದೆ, ಒಂದ್ ಸೇಯಿಂಗ್ ಇದೆ, ಎವ್ರಿ ನ್ಯೂ ಬೋರ್ನ್ ಚೈಲ್ಡ್ ಇಸ್ ಅ ಜೀನಿಯಸ್ ಅಂತ. ಈ ದೇಶದಲ್ಲಿ, ಪ್ರಪಂಚದಲ್ಲಿ ಹುಟ್ಟೋ ಪ್ರತಿ ಮಗು ಕೂಡ ಬುದ್ಧಿವಂತಾನೆ. ಅವನ್ನ ದೊಡ್ಡನಾಗಿ ಮಾಡ್ತಾ ಇರ್ತಕ್ಕಂಥದ್ದು ದಟ್ ಇಸ್ ಅ ಎನ್ವೈರನ್ಮೆಂಟ್ ಅಂಡ್ ಪೇರೆಂಟ್ಸ್ ಅಂಡ್ ಫ್ರೆಂಡ್ಸ್ ಅಂತ. ನೀವು ಹೇಗಿರ್ತೀರಾ, ಬೇರೆ ಬೇರೆ ಕ್ರಿಯೇಟಿವಿಟಿ ಇದೆ. ಎಲ್ಲರೂ IAS ಆಗಲ್ಲ, ಎಲ್ಲರೂ IPS ಆಗಲ್ಲ, ಎಲ್ಲರೂ ಕ್ರಿಕೆಟರ್ ಆಗಲ್ಲ. ಅಥವಾ ಕ್ರಿಕೆಟ್ ದೊಡ್ಡ ಕ್ರಿಕೆಟರ್ ಮಗ ಚೆನ್ನಾಗಿ ಆಟ ಆಡೋದಿಲ್ಲ, ದೊಡ್ಡ ಸಿಂಗರ್ ಮಗ ಚೆನ್ನಾಗಿ ಹಾಡಲ್ಲ. ಸೊ ಈ ರೀತಿ ಎಲ್ಲ ನೋಡಿದಾಗ ಏನಾಗುತ್ತೆ, ಮಕ್ಕಳಲ್ಲಿ ಕ್ರಿಯೇಟಿವಿಟಿಯನ್ನು ಬೆಳೆಸ್ಬೇಕು. ಯು ಶುಡ್, ನಾವ್ ಏನ್ ಮಾಡ್ಬೇಕು, ಪುಷ್ ಮಾಡ್ಬೇಕು, ನಿನಗೆ ಯಾವ್ದು ಇಷ್ಟ ನೀನ್ ಅದನ್ನ ಹೋಗು. ಐದರ್ ಇಸ್ ಅ ಆರ್ಟಿಸ್ಟ್ ಆರ್ ಕ್ರಿಕೆಟರ್ ಆರ್ ಟೀಚರ್

0: ವೃತ್ತಿ ಧರ್ಮ ಅಂತ ಒಂದಿದೆ ಮೇಡಮ್. ಆಕ್ಚುಲಿ ದಿಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್ ಬಸವಣ್ಣ ಅವ್ರು ಹೇಳ್ತಾರಂತ, 12ನೇ ಶತಮಾನ ಹೇಳ್ತಾರೆ, ಸಿ ಡಿಗ್ನಿಟಿ ಆಫ್ ಲೇಬರ್ ಅಂತ. ಪ್ರತಿಯೊಂದು ವೃತ್ತಿಗೂ ಅದರದೇ ಆಗಿರ್ತಕ್ಕಂಥ ಸ್ಯಾಂಕ್ಟಿಟಿ ಇದೆ, ಪಾವಿತ್ರತೆ ಇದೆ. ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ. ಈ ವಿಚಾರವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು.
1: ಖಂಡಿತ ಸರ್, ಒಂದೊಳ್ಳೆ ಸಲಹೆ ನೀಡಿದ್ರಿ ಸರ್ ಪೋಷಕರಿಗೆ. ಹಾಗೇನೆ ಈಗಿನ ಡಿಜಿಟಲ್ ಯುಗದಲ್ಲಿ ಸರ್ ದೇಶಭಕ್ತಿ ಮತ್ತೆ ಸಾಮಾಜಿಕ ಮೌಲ್ಯಗಳನ್ನ ಉಳಿಸಿಕೊಳ್ಳೋದಿಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬಹುದು ಸರ್?
0: ನಮ್ ಡಿಜಿಟಲ್ ಯುಗ ಅಂತ ಕರೆದು ಬಿಡ್ತೀವಿ.
1: ಹೌದು.
0: ಆದ್ರೆ ಒಂದು ನೋಡಿ, ಮಕ್ಕಳು ಜನ್ಝಿ ಅಂತ ಕರೆದು ಬಿಡ್ತೀವಿ, ಜೆನ್ ಆಲ್ಫಾ ಅಂತ ಕರಿತೀವಿ, ಜೆನ್ ಬೀಟಾ ಅಂತ ಕರಿತೀವಿ. ಈ ಎಲ್ಲಾ ನಡುವೆಯೂ ಕೂಡ ನನಗೆ, ನಾನೊಬ್ಬ ಎಕ್ಸಾಮ್ ಒಂದಷ್ಟು ಪರೀಕ್ಷೆಗಳಿಗೆ ನಾನು ಸಲಹೆಗಳನ್ನ ನೀಡೋದ್ರಿಂದ ಒಂದಷ್ಟು ಮಕ್ಕಳು ಮಾಧ್ಯಮದ ಮೂಲಕ ಯೂಟ್ಯೂಬ್ಗಳ ಮೂಲಕ ಸಕ್ಸಸ್ ಆಗಿದ್ದಾರೆ, ಪರೀಕ್ಷೆಗಳನ್ನ ಪಾಸ್ ಮಾಡಿದ್ದಾರೆ. ಸೊ ನೀವ್ ಹೇಗ್ ಬಳಸ್ಕೊತಾ ಇದ್ರಿ? ಐದರ್ ಒಂದು ಸ್ವಾತಂತ್ರ್ಯವನ್ನ ಹೇಗ್ ಬಳಸ್ಕೋಬೇಕು, ಮಾಧ್ಯಮವನ್ನ ಹೇಗ್ ಬಳಸ್ಕೋಬೇಕು ನಿಮಗ್ ಗೊತ್ತಿರ್ಬೇಕು. ಡಿಜಿಟಲ್ ಯುಗ ಅಂದಾಗ ಅಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಹಾಗಾಗಿ ಒಳ್ಳೆಯ ವಿಚಾರವನ್ನ ಮಾಡೋದಕ್ಕೂ ನಿಮಗೆ ಯು ಹ್ಯಾವ್ ಎ ಸ್ಟೇಜ್. ಇವತ್ ತುಂಬಾ ಸ್ಟೇಜಸ್ ಇದೆ. ಡಿಜಿಟಲ್ ಒಂದು ಮಾಧ್ಯಮ, ಇವತ್ತು ಕ್ರಾಂತಿ ಆಗಿದೆ. ನೀವು ಅದ್ರ ಮೂಲಕ ಒಳ್ಳೇದಾಗಿ ನೀವು ಹೊರಗೆ ಬಂದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಕ್ಕತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್.
1: ಹೌದು ಸರ್. ಸರ್, ಇದರಿಂದ ದೇಶಭಕ್ತಿನ ಹೇಗೆ ಉಳಿಸ್ಕೋಬಹುದು ಸರ್?
0: 100% ಮೇಡಮ್. ಈಗ ದೇಶಭಕ್ತಿ ಅಂತಕ್ಕಂಥದ್ದು ಹೇಳಿದ್ನಲ್ಲ, ನಾವು ಡೆಲ್ಲಿಲಿ ಹೋಗಿ ಅಥವಾ ದೊಡ್ಡ ದೊಡ್ಡ ಬೆಂಗಳೂರು ನಗರಗಳಿಗೆ ಹೋಗಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋದ್ರ ಮೂಲಕ ಅಥವಾ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸೋದ್ರ ಮೂಲಕ ನಮ್ ಕೆಲಸ ಆಗೋಯ್ತು ಅಂತಲ್ಲ. ಈಗ ನಾಟ್ ಇಟ್ ಏ ದೇಶಭಕ್ತಿ ದೇಶಪ್ರೇಮ ಅನ್ನೋದು ಪ್ರತಿದಿನ ಇರಬೇಕು. ಹೇಳಿದ್ನಲ್ಲ, ದೇಶದ ರಾಷ್ಟ್ರ ಧ್ವಜವನ್ನ ಗೌರವಿಸ್ತಕ್ಕಂಥದ್ದು, ರಾಷ್ಟ್ರ ಭಕ್ತಿ ಇರ್ಬೇಕಾಗಿರ್ತಕ್ಕಂಥದ್ದು, ರಾಷ್ಟ್ರ ಗೀತೆ ಹಾಡೋದನ್ನ ಗೌರವಿಸ್ತಕ್ಕಂಥದ್ದು ಎಲ್ಲಾ ಕಡೆ ಇರ್ಬೇಕು. ಅದು ಪ್ರತಿದಿನ ಆಗ್ಬೇಕು. ನೀವು ಕರ್ತವ್ಯಗಳನ್ನ ಮಾಡಿ, ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಮಾಡಿ, ನಿಮ್ಮ ಕೊಡುಗೆಗಳನ್ನ ನೀಡತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದೇಶಕ್ಕೆ ತನ್ನ ಕೊಡುಗೆಯನ್ನು ನೀಡಬೇಕು. ಅದು ಕೇವಲ ಅಭಿಮಾನ ಆಗ್ಬಾರ್ದು, ಅಥವಾ ಅಂಧಾಭಿಮಾನ ಆಗ್ಬಾರ್ದು, ಅಥವಾ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಾತ್ರ ನೀವು ಸಿನಿಮಾಗಳಲ್ಲಿ ಮಾಧ್ಯಮಗಳಲ್ಲಿ ಟಿವಿ ನೋಡೋದ್ರ ಮೂಲಕ ನೀವು ಪರಿಗೇನು ಸ್ವಾತಂತ್ರ್ಯವನ್ನು ಹೆಚ್ಚಿಸ್ಬಿಡ್ತೀವಿ ಅಂದ್ರೆ ತಪ್ಪಾಗತ್ತ. ನಿಮ್ಮ ವಾಟ್ ಈಸ್ ಯುವರ್ ಡ್ಯೂಟಿ, ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ನನ್ನ ದೇಶಕ್ಕೆ ನನ್ನ ಕೊಡುಗೆ ಏನು? ನನ್ನ ಪರಿಸರ ಹೇಗೆ ಬದುಕ್ತಾ ಇದ್ದೀನಿ? ಸಹಪಾಠಿಗಳ ಜೊತೆಗೆ ಹೇಗಿರ್ತೀನಿ? ಈ ಎಲ್ಲ ಅಂಶಗಳು ಮೇಡಮ್ ಬೇಕಾಗತ್ತೆ ನಮ್ಗೆ.
1: ಹೌದು ಹೌದು ಸರ್. ಸರ್, ಹಾಗೇನೆ ಈಗ ಮಕ್ಕಳಲ್ಲಿ ವೈವಿಧ್ಯತೆಯನ್ನ ಗೌರವಿಸುವುದು ಅಂತಾಗಿರ್ಬೋದು, ಅಥವಾ ಎಲ್ಲರೊಂದಿಗೆ ಸಮಾನವಾಗಿ ನೋಡ್ಕೊಳ್ಳುವಂತಹ ಗುಣ ಆಗಿರ್ಬೋದು, ಇದನ್ನೆಲ್ಲ ಹೇಗ್ ಬೆಳೆಸ್ಬೋದು ಸರ್ ಮಕ್ಕಳಲ್ಲಿ?
0: ಖಂಡಿತವಾಗಿ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದೇ ಭಾರತದ ಪ್ರಮುಖವಾಗಿರ್ತಕ್ಕಂತ ಅಂಶ. ವಿವಿಧತೆಯಲ್ಲಿ ಅಂತಂದ್ರೆ ವೈವಿಧ್ಯಮಯವಾಗಿರ್ತಕ್ಕಂತ ಜೀವನ ಡ್ರೆಸ್ ಅಂತ ಯಾಕೆ ನಾವು ಯೂನಿಫಾರ್ಮ್ ಅನ್ನ ಮಾಡಿದೀವಿ? ಒಂದು ಶಾಲೆಯಲ್ಲಿ ಒಂದು ಯೂನಿಫಾರ್ಮ್ ಅಂತ ಮಾಡ್ತೀವಿ ಮೇಡಮ್. ನಾವು ಯುವರ್ ಆಲ್ ಒನ್, ಯುವರ್ ಆಲ್ ಒನ್.
1: ಖಂಡಿತ.
0: ನೋ ಒನ್ ಇಸ್ ಅಬೌವ್ ದ ಲಾ ಅಂತ ಹೇಳ್ತೀವಿ.
1: ಹೌದು ಸರ್.
0: ಅಥವಾ ನಾವೆಲ್ಲ ಒಂದು ಅಂದಾಗ ಸಹಪಂಕ್ತಿ ಅಂತ ಕರಿತೀವಿ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀವಿ, ಒಟ್ಟಿಗೆ ಕೂತ್ಕೊಂಡು ನಾವು ಇನ್ನೊಂದೇನೋ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಅಥವಾ ಯೂನಿಫಾರ್ಮ್ ಹಾಕೋತೀವಿ, ಒಂದು ಪ್ರೇಯರ್ ಹೇಳ್ತಾ ಇರ್ತೀವಿ. ಈ ಎಲ್ಲ ವಿಚಾರವನ್ನು ನೋಡಿದಾಗ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆಯನ್ನ ನಾವು ಬೆಳೆಸ್ಬೇಕಾಗತ್ತೆ ಈ ಮೂಲಕ. ಹಾಗಾಗಿ ಈ ವಿವಿಧತೆಯಲ್ಲೂ ಕೂಡ ನಾವು ಏಕತೆ ಆಗಿರ್ತಕ್ಕಂಥದ್ದು. ನಾವು ಎಳೆಯರು, ನಾವು ಗೆಳೆಯರು ಅಂತ ಹೇಳ್ತೀವಲ್ಲ, ಓ ಭರತ ಪುತ್ರರೇ, ಭವ್ಯ ಚರಿತರೆ, ಬಂದು ಧ್ವಜಕ್ಕೆ ನಮಿಸಿರಿ, ವಿದೇಶ ತೊರೆಯಿರಿ, ಒಟ್ಟುಗೂಡಿರಿ, ಧ್ವಜದ ಅಡಿಯೊಳು ಸೇರಿರಿ ಅಂತ ಹೇಳ್ತೀವಿ. ಆ ಮೂಲಕ
1: ದೇಶ ಅಂದ್ರೇನೆ ನಾವೆಲ್ಲ ಒಟ್ಟಿಗೂಡಿ ಅಂತ ಆಚರಿಸುವಂತ ಹಬ್ಬನೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂತಾನೆ ಹೇಳ್ಬೋದು.
0: ಹೌದು ಮೇಡಮ್.
1: ಸರ್, ಇಂದಿನ ಮಕ್ಕಳೇ ನಾಳೆಯ ಉತ್ತಮ ನಾಗರಿಕರು ಅಥವಾ ಉತ್ತಮ ಪ್ರಜೆ ಅಂತ ಹೇಳ್ತೀವಿ. ಈ ತರ ಮಕ್ಕಳನ್ನ ಬೆಳೆಸೋದಿಕ್ಕೆ ಯಾವ ರೀತಿಯ ಮೌಲ್ಯಗಳನ್ನ ಅವರಲ್ಲಿ ಬೆಳೆಸಬಹುದು ಅಂತ ಹೇಳ್ತೀರಾ ಸರ್ ನೀವು?
0: ಖಂಡಿತವಾಗ್ಲಿ ಮೇಡಮ್. ಈ ಒಂದು ಮಾತಿದೆ, ದ ಗ್ರೇಟ್ ವಾಲ್ ವಾಸ್ ನಾಟ್ ಬಿಲ್ಟ್ ಎ ಡೇ ಅಂತ ಒಂದು ಮಾತಿದೆ. ಒಂದು ದೊಡ್ಡ ಗೋಡೆಯನ್ನ ಒಂದು ದಿನದಲ್ಲಿ ಕಟ್ಟೋಕಾಗಲ್ಲ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದನ್ನ, ಮುಂದೆ ಅವನು ಪ್ರಜೆ ಆಗ್ಬಿಡ್ತಾನೆ ಅಂತಾನು ಅಲ್ಲ, ಪ್ರತಿದಿನ ಆಗ್ಬೇಕು. ಮಕ್ಕಳನ್ನ ಆಗಬೇಕು ಅಂತಾನೆ ಕರಿತೀವಿ ನೋಡಿ, ಪದ ನೋಡಿ, ಆಗಬೇಕು. ಅವನ ಆಸಕ್ತಿಗಳನ್ನ ಗುರುತಿಸ್ಬೇಕು, ಅವನ ಅಭಿರುಚಿಗಳನ್ನ ಗುರುತಿಸ್ಬೇಕು. ಅವನು ಕೆಟ್ಟದ್ ಮಾಡ್ತಾ ಇದ್ದಾನ, ಒಳ್ಳೇದ್ ಮಾಡ್ತಿದ್ದಾನ, ಸಮಾಜ ಜಡ್ಜ್ ಮಾಡ್ಬೇಕು. ಇಲ್ಲಿ ಸಮಾಜ ಅಂತಂದ್ರೆ ಪೋಷಕರನ್ನು ಒಳಗೊಂಡಂತೆ. ನಾವು ಎಲ್ಲಾ ಕೆಟ್ಟ ಚಟುವಟಿಕೆಗಳನ್ನ ನೀವು ಪ್ರೋತ್ಸಾಹಿತ ಹೋದ್ರೆ ಈ ಬಿಕಮ್ ಎ ಬ್ಯಾಡ್, ಅದಾಗ್ಬಾರ್ದು. ನೀವು ಒಳ್ಳೇದನ್ನ ಹೇಳಿ, ಒಳ್ಳೇದನ್ನ ಕಲಿತಾನೆ. ಹಾಗಾಗಿ ಒಳ್ಳೆ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಮನೇಲಿ ಆಗಿರ್ಬೇಕು, ಶಾಲೆಯಲ್ಲಿ ಆಗಿರ್ಬೋದು, ಅಥವಾ ಅವ್ನು ಫ್ರೆಂಡ್ಸ್ ಹೇಗಿದ್ದಾರೆ. ಫ್ರೆಂಡ್ಸ್ ಬಹಳ ಮುಖ್ಯ ಆಗ್ತಾರೆ. ಹಾಗಾಗಿ ಗುಡ್ ಕಂಪ್ಯಾನಿಯನ್ ಅಂತ ಕರಿತೀವಿ.

0: ಟೆಲ್ಲಿಂಗ್ ಗುಡ್ ಕಂಪ್ಯಾನಿಯನ್ ಅಂತ ಕರಿತೀವಿ. ಆ ಕಂಪ್ಯಾನಿಯನ್ ಫ್ರೆಂಡ್ಶಿಪ್ ಹೇಗಿದೆ, ಅವರ ಮಾತುಕತೆಗಳು ಹೇಗಿದೆ, ಮನೆಗೆ ಬಂದಾಗ ಅವ್ನ ಬಿಹೇವಿಯರ್ ಇತ್ತು, ನಿನ್ನೆ ಹೇಗಿದ್ದ. ಹಾಗಾಗಿ ಪ್ರತಿದಿನ ಪ್ರತಿದಿನ ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಹೋದಾಗ 100% ಆ ಹುಡುಗ ಒಳ್ಳೆಯವನಾಗಲಿ ಬೇರೆ ವ್ಯತ್ಯಾಸವೇ ನಾಗರಿಕನಾಗೋ ಸ್ವಲ್ಪ ಸಂಸ್ಕಾರ. ವಿ ಹ್ಯಾವ್ ಎ ಸೋಫಾ ಇನ್ ಅವರ್ ಹೋಮ್, ನಮ್ಮ ನಮ್ಮ ಮನೆಗಳಲ್ಲಿ ಅತ್ಯುತ್ತಮಗಳ ಸೋಫಾ ಇರುತ್ತೆ ನೋಡಿ. ಆದ್ರೆ ಬಂದಂತ ಜನನ ಕೂತ್ಕೊಳ್ಳಿ ಅಂತಕ್ಕಂತ ವ್ಯವಧಾನ ನಮ್ಗಿಲ್ಲ, ನಮ್ಮ ಮಕ್ಕಳಿಗೂ ನಾವು ಕಲಿಸಿಲ್ಲ. ಹಾಗಾಗಿ ಸೋಫಾ ಇದೆ, ಕೂರೋರ್ ಗತಿ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ನಮ್ದು, ಒಳ್ಳೊಳ್ಳೆ ಮನೆಗಳಿದೆ ಅಂದ್ರೆ ಸುಖ ಇದೆ, ನೆಮ್ಮದಿ ಇಲ್ಲ.
1: ಖಂಡಿತ ಸರ್.
0: ಹಾಗಾಗಿ ಈ ರೀತಿ ವಿಚಾರಗಳನ್ನ ಮಕ್ಕಳಿಗೆ ಹೇಳ್ತಾ ಹೋದಾಗ ಒಂದಷ್ಟು ಹೇಳ್ಬೇಕು, ನಾವು ಕಲಿತಾರೆ, ಯಾಕೆ ಕಲಿಯಲ್ಲ. ಈ ಭಾರತದ ಈ ಮಣ್ಣಿನ ಸತ್ವ ಇರೋದೇ ಹಾಗೆ, ನೀವು ಕಲಿಸಿ ಕಲಿತಾರೆ, ಬಟ್ ಇಟ್ ಟೇಕ್ಸ್ ಟೈಮ್, ಒಂದೇ ದಿನ ಆಗೋಲ್ಲ ಈ ಎಲ್ಲ ಕಲ್ಪನೆಗಳು ಅಂತ ನನ್ನ ಅಭಿಪ್ರಾಯ.
1: ಖಂಡಿತ ಸರ್. ಮಕ್ಕಳನ್ನ ಹೇಗೆ ನಾಗರಿಕರನ್ನಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್. ಹಾಗೇನೆ ಪರಿಸರನ ಸಂರಕ್ಷಣೆ ಮಾಡೋದು ಅಥವಾ ಸಮಾಜದ ಬಗ್ಗೆ ಕಾಳಜಿ ವಹಿಸುವಂತಹ ಮನೋಭಾವವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಸರ್?
0: ನಮ್ ಹೇಳಿದ್ವಿ ಈಗ ಮಕ್ಕಳಲ್ಲಿ ಪರಿಸರ ಕಾಳಜಿ ಅಂತಕ್ಕಂಥ, ಈಗ ನಿಮಗೆ ಗೊತ್ತಿರ್ಲಿ, ಒಂದ್ ಮೆಚೂರ್ ಟ್ರೀ, ಒಂದು ಮರ ಒಂದು 16 kg ಅಷ್ಟು ಆಕ್ಸಿಜನ್ ಅನ್ನು ಕೊಡುತ್ತಂತೆ. ಒಂದು ಮೆಚೂರ್ ಟ್ರೀ ಒಂದು 20 kg ಅಷ್ಟು ಇಂಗಾಲ್ CO2 ನ ಅಬ್ಸರ್ವ್ ಮಾಡುತ್ತೆ. ಮರವನ್ನ ಈಗ ಅಪ್ಪಿಕೂ ಚಳುವಳಿ ಬಂತು, ಮರಗಳನ್ನ ಹೇಳ್ತಕ್ಕಂಥದ್ದು ಅವರು ಮರ್ಯಾದೆ ಒಬ್ಬ ಪೋಷಕನಾಗ್ಲಿ ಶಿಕ್ಷಕ. ನಾವು ಹಿಂದೆ ಶಾಲೆಯಲ್ಲಿದ್ದಾಗ ನಮ್ಮ ಮೇಷ್ಟ್ರಿಗಳು ಒಂದೊಂದು ಗಿಡವನ್ನ ನಮಗ್ ಕೊಡ್ತಾ ಇದ್ರು, ನೋಡಪ್ಪ ನೀನು 1-7 ತರಗತಿ ಹೋಗಿ ಇರ್ತೀಯ, ಈ ಗಿಡ ನಿಂದು ಅಂತ. ಆ ಗಿಡಕ್ಕೆ ನಾನು ಫಸ್ಟ್ ಹೋದಾಗ ನಾವೇನ್ ಮಾಡ್ತಿದ್ವಿ, ಗಿಡಕ್ಕೆ ನೀರ್ ಹಾಕ್ತಾ ಇದ್ವಿ, ಓ ಬೇರೆ ಒಂದ್ ಗಿಡಗಿಂತ ನಮ್ ಗಿಡ ಚೆನ್ನಾಗಿರ್ಬೇಕು ಅಂತ ಇದ್ವಿ. ಆ ಗಿಡದ ಎಲ್ಲಾ ವಿಚಾರವನ್ನ ಮೇಷ್ಟ್ರು ಹೇಳ್ತಾ ಇದ್ರು, ಆ ಮೂಲಕ ಪರಿಸರ ಜಾಗೃತಿ ಆಗ್ತಿತ್ತು. ಸಾಲುಮರದ ತಿಮ್ಮಕ್ಕ ಯಾಕೆ ಮುಖ್ಯ ಆಗ್ತಾರೆ ನೋಡ್ರಿ, ಅವ್ರು ಶ್ರೀಮಂತರು ಅಂತಲ್ಲ, ದುಡ್ಡಿದೆ ಅಂತಲ್ಲ, ಸಾಮಾಜಿಕ ಚಟುವಟಿಕೆಯಲ್ಲಿ ಇದ್ರು ಅಂತ. ಸಾಲುಮರದ ತಿಮ್ಮಕ್ಕ ಇವತ್ತು ಅಷ್ಟೂ ಮರಗಳನ್ನ ಹಾಕಿರ್ತಕ್ಕಂಥ ಯಾರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬೇಕಾದ್ರೆ ಈ ಮೂಲಕ, ಯು ಶುಡ್ ಸ್ಯಾಕ್ರಿಫೈಸ್ ಫಾರ್ ದ ಸೇಕ್ ಆಫ್ ಯುವರ್ ಓನ್ ಲೈಫ್, ಫಾರ್ ದಿ ಪೀಪಲ್, ಸೊಸೈಟಿಗೆ ಸ್ಯಾಕ್ರಿಫೈಸ್ ಮಾಡಿ. ಹಾಗಾಗಿ ಪರಿಸರ ವಿಚಾರವನ್ನು ಹೇಳ್ತಕ್ಕಂಥದ್ದು. ಈಗೆಲ್ಲ EVS ಬಂದಿರೋದ್ರಿಂದ ಪರಿಸರದ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಪರಿಸರ ಮಕ್ಕಳಿಗೆ ಬಹಳ ಅತ್ಯಾಪ್ತವಾಗ್ತಿದೆ. ಅಂಡ್ ಟೂರ್ಗಳಿಗೂ ಅಷ್ಟೇ ಮೇಡಮ್, ನನ್ನ ಪ್ರಕಾರ ನೀವು ಟೂರ್ಗಳಿಗೆ ಯಾವುದೋ ಒಂದು ಗೋವಾಕ್ಕೆ ಅಥವಾ ಯಾವುದೋ ಒಂದು ಇನ್ನೊಂದಕ್ಕೆ ಹೋಗೋ ಅದೇ ತರ ಕೂಡ ಒನ್ ಡೇ ಟ್ರಿಪ್ ಒಂದಷ್ಟು ನೀವು ಕಾಡುಗಳ ಬಗ್ಗೆ ವಿಚಾರವನ್ನ ಮಾಡ್ತಕ್ಕಂಥದ್ದು. ಕಾಡು ಎಷ್ಟಿದೆ, ಮರಗಳೆಷ್ಟಿದೆ, ಆ ಮರಗಳಲ್ಲಿ ವೈವಿಧ್ಯತೆ ಹೇಗಿದೆ, ಯಾವ್ಯಾವ ಮರ ಇದೆ ಅನ್ನೋದನ್ನ ಹೇಳೋದ್ರ ಮೂಲಕ ಮಕ್ಕಳಿಗೆ ಎಷ್ಟಿದೆ ಆಕ್ಸಿಜನ್ ಬರ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಇಷ್ಟು ಹೋಗ್ತಾ ಇದೆ, ಇದನ್ನೆಲ್ಲ ಹೇಳೋದ್ರ ಮೂಲಕ ಮಕ್ಕಳಿಗೆ ಪರಿಸರದ ಜಾಗೃತಿಯ ಮೂಲಕ. ಯಾಕಂದ್ರೆ ಹಬ್ಬ ಅನ್ನ ನನ್ನ ಪ್ರಕಾರ ಈ ಹಬ್ಬ ಸ್ವಾತಂತ್ರ್ಯದ ಹಬ್ಬ ಅನ್ನೋದು ಯಾವಾಗ ಗೊತ್ತಾ, ಪರಿಸರವೂ ಒಂದು ಹಬ್ಬ.
1: ಹೌದು ಸರ್.
0: ಎಲ್ಲೋ ಕಾಳ್ಗಿಚ್ಚಾದ್ರೆ ನೋಡಿ ನಮ್ಮ ಮನಸ್ಸು ನೋವುತ್ತೆ.
1: ಹೌದು ಸರ್.
0: ಹಸಿರು, ಅದು ಬಟ್ಟೆ ಹಸಿ, ಈಗ ಕಾಡ್ಗೆ ಬಟ್ಟೆ ಹಾಕ್ತಿವಿ ಅಂದ್ರೆ ಯಾವ್ದು ಹಸಿರು, ಅದು ನೋಡಕ್ಕೆ ಚಂದ ಅಲ್ವಾ ನಮ್ಗೆ. ಹಾಗಾಗಿ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನ ಆಗಾಗ ಪೋಷಕರು, ಸಮಾಜ, ಸ್ನೇಹಿತರು, ಶಿಕ್ಷಕರು, ಮಾಧ್ಯಮಗಳು, ಈ ರೀತಿಯಾಗಿ ನಿಮ್ಮಂತ ರೇಡಿಯೋ ಈ ಮಾಧ್ಯಮಗಳ ಮೂಲಕ ಹೇಳಿದಾಗ ಮಕ್ಕಳು 100% ಕಲಿತಾರೆ.
1: ಹೌದು ಸರ್, ಖಂಡಿತ ಸರ್. ಹಾಗೇನೆ ಈಗ ಪೋಷಕರು ಮತ್ತೆ ಶಿಕ್ಷಕರು ಒಟ್ಟುಗೂಡಿ ದೇಶಭಕ್ತಿಯ ಜೊತೆಗೆ ಉತ್ತಮ ನಾಗರಿಕ ಗುಣಗಳನ್ನ ಹೇಗೆ ಬೆಳೆಸಬಹುದು ಸರ್?
0: ಮೇಡಮ್, ನಾವೇನ್ ಮಾಡ್ತಾ ಇದೀವಿ, ಇಬ್ರು ಬಹಳ ಮುಖ್ಯ. ನಿಮ್ದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಬ್ಬ ಹುಡುಗನ ವ್ಯಕ್ತಿತ್ವದಲ್ಲಿ ಎರಡು ವ್ಯಕ್ತಿಗಳು ಬಹಳ ಮುಖ್ಯ ಆಗಿರ್ತಾರೆ, ಒಂದು ಪೋಷಕರು, ಇನ್ನೊಂದು ಶಿಕ್ಷಕರು.
1: ಹೌದು ಸರ್.
0: ಒಂದಷ್ಟು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಪೋಷಕ ಅತ್ಯಂತ ಹೆಚ್ಚು ದುಡ್ಡನ್ನು ಕೊಟ್ಟು ಒಳ್ಳೆ ಶಾಲೆಗೆ ಸೇರಿದ ತಕ್ಷಣ ನನ್ನ ಮಗ ಉದ್ಧಾರ ಆಗ್ತಾನೆ ಅಂತ ಹೇಳ್ಕೊಂಡಿರ್ತಕ್ಕಂಥ ಮಹಾಪ್ರಾವದ ಪ್ರಮಾದ ಇದೆ, ಅದು ತಪ್ಪು. ಅವನು ಶಾಲೆಗೆ ಹೋಗಿರಲ್ಲ, ಗೊತ್ತೇ ಇರಲ್ಲ. ಅಥವಾ ಶಿಕ್ಷಕ ತನ್ನ ಸಂಪೂರ್ಣ ಜವಾಬ್ದಾರಿನ ಮರೆತು ಪೋಷಕರ ಜೊತೆ ಸರಿಯಾಗಿ ಮಾತನಾಡದೆ ಮಕ್ಕಳಿಗೆ ಪಾಠ ಮಾಡದೆ ಇರತಕ್ಕಂಥದ್ದು ಕೂಡ ದ್ರೋಹ ಆಗತ್ತೆ. ಆದ್ರೆ ನಮ್ಮ ನಡುವೆ ಅಂತ ಶಿಕ್ಷಕರು ಕಡಿಮೆ ಇದ್ದಾರೆ. ಯಾಕಂದ್ರೆ ಅತ್ಯಂತ ಒಳ್ಳೆಯ ಟೀಚರ್ಸ್ ನ ನೋಡಿದ್ದೀನಿ, ಅವರು ಆ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಭಾವಿಸಿ ಒಂದು ಒಳ್ಳೆ ವಿಚಾರವನ್ನು ಹೇಳ್ತಾರೆ. ಇವತ್ತು ನನ್ನ ಪ್ರಕಾರ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ವೃತ್ತಿ ಅಂತ ಇದ್ರೆ, ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ ಅನ್ನೋದು ಯಾಕೆ ಹೇಳಿದೆ ಅಂತಂದ್ರೆ, ಗುರುವಿನ ಸ್ಥಾನ ಅಂತದ್ದು.
1: ಹೌದು ಸರ್, ಖಂಡಿತ ಸರ್.
0: ಗುರುವಿನ ಸ್ಥಾನ ಕೇವಲ ಶಿಕ್ಷಕ ಅಂತಲ್ಲ. ಅಬ್ದುಲ್ ಕಲಾಂ ನನ್ನ ಮೊದಲ ಗುರು, ನನ್ನ ಸ್ನೇಹಿತ, ಅವನೇ ನನ್ನ ಭಾವ ಆಗ್ತಾನೆ. ಅವನ ಹೆಸರು ಜಲಾಲುದ್ದೀನ್ ಅಂತ ಕರ್ಕೋತಾರೆ. ರಾಮೇಶ್ವರದ ಬೀದಿಯಲ್ಲಿ ಕೂತ್ಕೊಂಡು ಅವರು ನನ್ನ ಮೊದಲ ಗುರು ಅಂದ್ರೆ, ಸ್ನೇಹಿತರನ್ನೇ ನನ್ನ ಗುರು ಅಂತ ಕರೀತಾರ ಅವರು, ಜಲಾಲುದ್ದೀನ್ ಅಂತ ಅವನ ಹೆಸರು. ಯಾಕೆ ಹಿಂಗಾಗತ್ತೆ ಅಂದ್ರೆ, ನಿಮ್ಗೆ ಯಾರೋ ಒಬ್ರು ಕಂಡಕ್ಟರ್ ನಿಮ್ಗೆ ಒಳ್ಳೇದ್ ಹೇಳಿರ್ತಾರೆ, ಒಬ್ಬ ಡ್ರೈವರ್ ಒಳ್ಳೇದ್ ಹೇಳಿರ್ತಾರೆ, ಆಚೆ ಇನ್ನೊಬ್ರು ಒಳ್ಳೇದ್ ಹೇಳಿರ್ತಾರೆ, ಇವರೆಲ್ಲ ಗುರುನೇ.
1: ಹೌದು.
0: ಹಾಗಾಗಿ ಪೋಷಕರು ಮತ್ತು ಶಿಕ್ಷಕರು ಇಬ್ಬರು ನಡುವಿರ್ತಕ್ಕಂಥ

0: ಅಂತ ಒಂದು ರೀತಿಯ ಅವಿನಾಭಾವ ಸಂಬಂಧ ಇವರಿಬ್ಬರ ನಡುವೆ ಮಗು ಬೆಳೀತಾ ಹೋದಾಗ ಅವನು ಶೇಕಡ 100% ಉತ್ತಮ ವ್ಯಕ್ತಿಯಾಗಿ ಉತ್ತಮ ನಾಗರಿಕನಾಗಿ ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಭಾವನೆ.
1: ಹೌದು ಸರ್, ಅಂದ್ರೆ ಮಕ್ಕಳ ನಾಗರಿಕ ಗುಣಗಳನ್ನ ಬೆಳೆಸೋದ್ರಲ್ಲಿ ಶಿಕ್ಷಕರು ಎಷ್ಟೆಲ್ಲ ಪಾತ್ರ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸರ್. ಹಾಗೇನೆ ಕೊನೆಯದಾಗಿ ಮಕ್ಕಳಲ್ಲಿ ದೇಶಭಕ್ತಿ ಮತ್ತೆ ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸೋದಕ್ಕೆ ನಿಮ್ಮ ಪ್ರಮುಖ ಸಂದೇಶವನ್ನ ನೀಡೋದಾದ್ರೆ ಏನಂತ ಹೇಳ್ತೀರಾ ಸರ್?
0: ಮೇಡಮ್, ನನಗೆ ವೈಯಕ್ತಿಕವಾಗಿ ಮಕ್ಕಳಲ್ಲಿ ಈ ರೀತಿಯ ಭಾವನೆ ಮನೆಯಿಂದನೇ ಆಗ್ಬೇಕು.
1: ಖಂಡಿತ.
0: ಸ್ವಾತಂತ್ರ್ಯದ ಪರಿಕಲ್ಪನೆ ಅಂತಕ್ಕಂಥದ್ದು ಶಾಲೆಯನ್ನ ಮೊದಲುಗೊಂಡು ಮನೆಯಲ್ಲಿ ಆಗ್ಬೇಕು.
1: ಹೌದು ಸರ್.
0: ಅವತ್ತು ಬೆಳಿಗ್ಗೆ ಎದ್ದಾಗ August 15 ಮನೆಯವ್ರು ಯಾರು ಕೂಡ ನಾಳೆ ನಿಂಗೆ August 15 ಇದೆ, January 26 ಇದೆ, ರಜಾ ಇದೆ, ನೀನ್ ಅಲ್ಲೋಗು ಅಂತ ಹೇಳ್ಬಾರ್ದು. ನೋಡಪ್ಪ, ನಾಳೆ August 15 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿನ, ನೀನ್ ಬೆಳಿಗ್ಗೆ ಬೇಗ ಹೇಳ್ಬೇಕು, ಶಾಲೆಗೆ ಹೋಗ್ಬೇಕು, ರೆಡಿ ಆಗ್ಬೇಕು, ನಮ್ಮ ಮನೆ ಮೇಲೆ ನೀವು ತಿರಂಗವನ್ನ ಹಾರಿಸ್ಬೇಕು ಅಂತ ಹೇಳ್ಬೇಕು. ಯಾವಾಗ ಪೋಷಕರು ನಾಳೆ ನಿಂಗೆ ರಜಾ ಇದೆ ಅಂತ ನಾವೇ ಡಿಕ್ಲೇರ್ ಮಾಡ್ತೀವಿ, ಆ ಮಗು ತಪ್ಪು ತಿಳ್ಕೊತಾನೆ. ಇದಾಗ್ಬಾರ್ದು. ಶಾಲೆಯಲ್ಲೂ ಅಷ್ಟೇ, ಸ್ವಾತಂತ್ರ್ಯ ಅಥವಾ ಗಣರಾಜ್ಯೋತ್ಸವ ಒಂದು ಹಬ್ಬ, ನಮ್ಗೆ ಹಬ್ಬ ಬರ್ತಾ ಇದೆ, ನಾವು ಸ್ಪರ್ಧೆಗಳನ್ನ ಮಾಡ್ತಕ್ಕಂಥದ್ದು, ಭಾಷಣ ಸ್ಪರ್ಧೆಗಳನ್ನ ಮಾಡ್ತಕ್ಕಂಥದ್ದು, ಪಿಕ್ ಅಂಡ್ ಸ್ಪೀಚ್ಗಳು ಹೇಳ್ತಕ್ಕಂಥದ್ದು, ಡ್ರಾಯಿಂಗ್ ಗಳನ್ನ ಮಾಡ್ತಕ್ಕಂಥದ್ದು, ಆ ಪರಿಕಲ್ಪನೆ ಮುಡಿಸಿದಾಗ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ, ನೀವ್ ಹೇಳಿದ್ರಲ್ಲ ಆಗ್ಲಿ ವೈವಿಧ್ಯತೆ ಅಂತ, ಅಂದ್ರೆ ಈಚೆ ಬರುತ್ತೆ, ಒಬ್ಬ ಡ್ರಾಯಿಂಗ್ ಅಲ್ಲಿ ಯಾರೋ ಬರಿತಾ ಇರ್ತಾನೆ, ಒಬ್ಬ ಹಾಡ್ತಾನೆ, ಇನ್ನೊಬ್ಬ ಏನಾದ್ರು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ತಾನೆ. ಹೀಗೆ ಪ್ರತಿಯೊಬ್ರು ಬೇರೆ ಬೇರೆ ರಂಗದಲ್ಲಿ ಚಟುವಟಿಕೆಯಲ್ಲಿ ತೊಡಗದಾಗ ಮಾತ್ರ, ಹಾಗಾಗಿನೇ ಭಾರತ ಎಲ್ಲಿ ಎಷ್ಟೋ ರಾಜ್ಯಗಳಿದ್ದು ಕೂಡ ವಿ ಆರ್ ಆಲ್ ಇಂಡಿಯನ್ಸ್ ಅಂತೀವಿ.
1: ಹೌದು ಸರ್.
0: ಭಾರತೀಯ ಭಾರತ ಅನ್ನೋ ಪರಿಕಲ್ಪನೆ ಬಹಳ ಸುಂದರವಾಗಿದ್ದು ಮೇಡಮ್.
1: ಹೌದು ಸರ್. ಹೌದು ಸರ್. ಇವಾಗ ಹೆಂಗಿದ್ರು ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ, ಈ ದಿನ ನಿಮ್ಮ ಆಚರಣೆ ಹೇಗಿರುತ್ತೆ ಸರ್? ಅಥವಾ ನೀವು ಶಾಲೆಯಲ್ಲಿ ಹೋಗ್ತಿದ್ದಾಗ ಆಚರಣೆ ಬಗ್ಗೆ ಒಂದು ಸವಿ ನೆನಪುಗಳನ್ನ ಮಕ್ಕಳಿಗೆ ಹಂಚಿಕೊಳ್ಳೋದಾದ್ರೆ ಏನಂತ ಹೇಳ್ತೀರಾ ಸರ್?
0: ಮೇಡಮ್, ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಒಂದು 6:30 ಮತ್ತೆ ನಮ್ಮ ಹಾಸ್ಟೆಲ್ ವಿಚಾರ ನಾವು ಇರೋದ್ರಿಂದ ಹಾಸ್ಟೆಲ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಹಾಸ್ಟೆಲ್ ರಾಷ್ಟ್ರ ಧ್ವಜವನ್ನ ನಾವು ಫ್ಲಾಗ್ ಹಾಸ್ಟೆಲ್ ಆದ್ಮೇಲೆ ನಂತರ ಅವರು ಶಾಲೆಗೆ ಹೋಗ್ತಾರೆ. ಇದ್ರ ನಡುವೆ ನನಗೆ ವೈಯಕ್ತಿಕವಾಗಿ ಇಲ್ಲಿ ರಾಷ್ಟ್ರಧ್ವಜದ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಅವರು ಶಾಲೆಗೆ ಹೋಗಿರ್ತೀವಿ. ನನಗೆ ಶಾಲೆ ಇರ್ತಕ್ಕಂತ ಅಲ್ಲಿ ಸ್ವಾತಂತ್ರ್ಯದ ಬಹುದೊಡ್ಡ ಹಬ್ಬ ಅನ್ಸೋದೆ ನಮಗೆ ಯಾವಾಗ ಮಾತ್ರ, ಬೇರೆಲ್ಲ ಹಬ್ಬಗಳು ನೋಡಿ ಎಲ್ಲ ಒಂದ್ ಒಳ್ಳೆ ಬಟ್ಟೆ ಹಾಕೋತೀವಿ, ಒಂದ್ ಒಳ್ಳೆ ಊಟ ಮಾಡ್ತೀವಿ, ಮುಗ್ದೋಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಅಂತ ಈ ದೇಶದ ಹಬ್ಬ ಆಗಿರುತ್ತೆ. ನೀವು ಎಲ್ಲಾದ್ರೂ ಗಮನಿಸಿ, ಯಾವ್ದಾದ್ರು ಒಂದು ಹಬ್ಬ ಈ ದೇಶದ ಹಬ್ಬ ಆಗಿರಲ್ಲ. ಅದೇ ಸ್ವಾತಂತ್ರ್ಯ ಅನ್ನೋದು, ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು, ಗಣರಾಜ್ಯೋತ್ಸವ ಅಂತಕ್ಕಂಥದ್ದು ದೇಶದ ಹಬ್ಬ ಆಗಿರ್ತಾರೆ. ಎಲ್ಲೋ ಆಟೋ ಡ್ರೈವರ್ಸ್ ಮಿತ್ರರೆಲ್ಲ ಏನ್ ಮಾಡಿರ್ತಾರೆ, ರಾಷ್ಟ್ರಧ್ವಜವನ್ನ ಹಾಕೊಂಡಿರ್ತಾರೆ, ಬಸ್ಗಳನ್ನ ಹಾಕೊಂಡಿರ್ತಾರೆ, ಮಕ್ಕಳೆಲ್ಲ ಒಳ್ಳೊಳ್ಳೆ ಬಟ್ಟೆಗಳನ್ನ ಯೂನಿಫಾರ್ಮ್ನ ಹಾಕೊಂಡು ಚಿಕ್ಕ ಚಿಕ್ಕ ರಾಷ್ಟ್ರಧ್ವಜವನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಏನು ಭಾಷೆಗಳನ್ನ ಮಾಡ್ತಾ ಇರ್ತಾರೆ, ಪ್ರತಿ ಶಾಲೆ ಕೂಡ ಬಹಳ ಅಂದವಾಗಿ ಸಿಂಗಾರಗೊಂಡಿರುತ್ತೆ. ಇದನ್ನೆಲ್ಲ ನೋಡಿದಾಗ ಒಂದು ಅನ್ಸ್ತಕ್ಕಂಥದ್ದು, ಎಂತ ದೇಶದಲ್ಲಿ ನಾವು ಇದೀವಿ, ನಾವು ಅಕ್ಕಪಕ್ಕದ ಎಲ್ಲಾ ರಾಷ್ಟ್ರಗಳನ್ನ ನೋಡಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ದಿವಾಳಿ ಆಗಿದೆ, ಈ ಎಲ್ಲ ನಡುವೆ ಕೂಡ ಭಾರತ ಇನ್ನೂ ಉಳಿದಿದೆ. ಇದೇ ಭಾರತದ ಶ್ರೇಷ್ಠತೆ, ಇದು ಭಾರತದ ಪರಂಪರೆ. ಹಾಗಾಗಿ ಮಕ್ಕಳಿಗೆ ಆ ಪರಿಕಲ್ಪನೆಯನ್ನ ನಾವು ಪೋಷಕರು ಮತ್ತು ಶಿಕ್ಷಕರು ಮೂಡಿಸಬೇಕು ಅಂತ ನನ್ನ ಅಭಿಪ್ರಾಯ.
1: ಬಹಳ ಧನ್ಯವಾದಗಳು ಸರ್. ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ದೇಶಭಕ್ತಿ ಮತ್ತೆ ಸಾಮಾಜಿಕ ಮೌಲ್ಯಗಳು ಎಂಬ ವಿಷಯದ ಬಗ್ಗೆ ಸಾಕಷ್ಟು ವಿಷಯನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ನಮ್ಮ ಪರವಾಗಿ ಹಾಗೂ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಿಮ್ಗೆ
0: ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.
1: ದೇಶವನ್ನು ಪ್ರೀತಿಸುವುದು ಎಂದರೆ ಕೇವಲ ರಾಷ್ಟ್ರಧ್ವಜಕ್ಕೆ ಗೌರವ ನೀಡುವುದು ಮಾತ್ರವಲ್ಲ, ಉತ್ತಮ ನಾಗರಿಕರಾಗಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವುದು, ಇತರರನ್ನು ಗೌರವಿಸುವುದು ಮತ್ತು ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ಸಹ ದೇಶಭಕ್ತಿಯ ಒಂದು ಭಾಗವಾಗಿದೆ ಅಂತ ಹೇಳ್ತಾ ಇವತ್ತಿನ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ನಿಗಮದ ಮೇಲ್ವಿಚಾರಕರಾದಂತಹ ಶ್ರೀ ಪೃಥ್ವಿರಾಜ್ ಎಚ್.ಎಂ.ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಕ್ಕೆ
1: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:00

0: ನಲವತ್ತು ನಿಮಿಷಕ್ಕೆ
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳು ಎಂಬ ವಿಷಯದ ಕುರಿತು ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ನಿಲಯದ ಮೇಲ್ವಿಚಾರಕರಾಗಿರುವ ಶ್ರೀಯುತ ಪೃಥ್ವಿರಾಜ್ ಎಚ್ಎನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಸರಗೂರಿನ ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಚಂದ್ರಿಕಾ, ವರಲಕ್ಷ್ಮಿ, ಶಶಿಕುಮಾರ್, ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನು ಕೋರುವವರು ಕುಟುಂಬಸ್ಥರು ಹಾಗೂ ಎಸ್ವಿವೈಎಂನ ಸಿಬ್ಬಂದಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
5: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
6: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
7: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
8: ಹೌದಾ ಪಟ್ಟಿಂಗ, ನಮಗೆ ಚಾಲೆಂಜ್. ಜಾಗ ಖಂಡಿತ
9: ಸಿಗುತ್ತಿಲ್ಲ.
10: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
11: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
10: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
12: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ

0: ಕೇಳುಗರೆ, ಇದುವರೆಗೂ ಸಮುದ್ರ ಭಾವಸಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಹಾಡು ಹೊಸ ಸರಕುವಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮ ಗುರು ರಾಮಕೃಷ್ಣರವರ ಪುಣ್ಯಸ್ಮರಣೆ ಹಾಗೂ ಭಾರತದ

ಮಾಜಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿಯವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಒಬ್ಬ ಭಾರತೀಯ ಕವಿ, ಬರಹಗಾರ ಮತ್ತು ರಾಜಕಾರಣಿ. ಅವರು ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ ಒಬ್ಬ ಮಹಾನ್ ವ್ಯಕ್ತಿ. ಮೊದಲು 1996 13 ದಿನಗಳ ಅವಧಿಗೆ ನಂತರ 1998 1999 13 ತಿಂಗಳ ಕಾಲ ನಂತರ 1999 2004 ಪೂರ್ಣ ಅವಧಿಗೆ ಅವರು ಕಚೇರಿಯಲ್ಲಿ ಪೂರ್ಣ ಅವಧಿಗೆ ಸೇವೆಯನ್ನು ಸಲ್ಲಿಸಿದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಯಾಗಿದ್ದರು. ವಾಜಪೇಯಿರವರು ಭಾರತೀಯ ಜನತಾ ಪಕ್ಷದ ಸಹ ಸಂಸ್ಥಾಪಕರಲ್ಲಿ ಒಬ್ಬರು ಮತ್ತು ಹಿರಿಯ ನಾಯಕರಾಗಿದ್ದರು. ಇವರು ತೀವ್ರ ಬಲಪಂಥೀಯ ಹಿಂದೂ ರಾಷ್ಟ್ರೀಯತಾವಾದಿ ಅರೆಸೈನಿಕ ಸ್ವಯಂ ಸೇವಕ ಸಂಘಟನೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರೂ ಆಗಿದ್ದರು. ಇವರು ಹಿಂದಿ ಕವಿ ಹಾಗೂ ಬರಹಗಾರರಾಗಿದ್ದರು. 5 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಸಂಸತ್ತಿನ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದರು. ಲೋಕಸಭೆ ಕೆಳಮನೆ ಮತ್ತು ಮೇಲ್ಮನೆಗೆ 8 ಬಾರಿ ಆಯ್ಕೆಯಾಗಿದ್ದಾರೆ. ಇವರು ಲಕ್ನೋ, ಗ್ವಾಲಿಯರ್, ನವದೆಹಲಿ ಮತ್ತು ಬಾಲಂಪುರ ಕ್ಷೇತ್ರಗಳಿಂದ ಸಂಸತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದರು. ನಂತರ 2009 ಆರೋಗ್ಯ ಸಮಸ್ಯೆಗಳಿಂದಾಗಿ ಸಕ್ರಿಯ ರಾಜಕೀಯದಿಂದ ನಿವೃತ್ತರಾದರು. 1968 ಅವರು ಅಧ್ಯಕ್ಷರಾಗಿದ್ದ ಭಾರತೀಯ ಜನತಾ ಸಂಘದ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಬಿಜೆಎಸ್ ಹಲವಾರು ಇತರೆ ಪಕ್ಷಗಳೊಂದಿಗೆ ವಿಲೀನಗೊಂಡು ಜನತಾ ಪಕ್ಷವನ್ನು ರಚಿಸಿತು. ಇದು 1977 ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿತು. ಮಾರ್ಚ್ 1977 ವಾಜಪೇಯಿ ಪ್ರಧಾನಿ ಮೊರಾರ್ಜಿ ದೇಸಾಯಿರವರ ಸಂಪುಟದಲ್ಲಿ ವಿದೇಶಾಂಗ ಸಚಿವರಾದರು. ಇವರು 1979 ರಾಜೀನಾಮೆ ನೀಡಿದರು ಮತ್ತು ಜನತಾ ಮೈತ್ರಿಕೂಟ ಶೀಘ್ರದಲ್ಲೇ ಕುಸಿಯಿತು. ಭಾರತೀಯ ಜನಸಂಘದ ಮಾಜಿ ಸದಸ್ಯರು 1980 ಬಿಜೆಪಿಯನ್ನು ರಚಿಸಿದರು. ವಾಜಪೇಯಿ ಅದರಲ್ಲಿ ಮೊದಲ ಅಧ್ಯಕ್ಷರಾದರು. ವಾಜಪೇಯಿರವರು ಪಾಕಿಸ್ತಾನದೊಂದಿಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ಸುಧಾರಿಸಲು ಪ್ರಯತ್ನಿಸತೊಡಗಿದರು. ಪ್ರಧಾನಿ ನವಾಜ್ ಷರೀಫ್ರವರನ್ನ ಭೇಟಿ ಮಾಡಲು ಲಾಹೋರ್ಗೆ ಪ್ರಯಾಣ ಬೆಳೆಸಿದರು. ಪಾಕಿಸ್ತಾನದೊಂದಿಗೆ 1990 ಕಾರ್ಗಿಲ್ ಯುದ್ಧದ ನಂತರ ಅವರು ಅಧ್ಯಕ್ಷ ಮುಷಾಫರ್ ಅವರೊಂದಿಗೆ ಮಾತುಕತೆ ಮೂಲಕ ಸಂಬಂಧಗಳನ್ನು ಪುನರ್ಸ್ಥಾಪಿಸಲು ಪ್ರಯತ್ನಿಸತೊಡಗಿದರು. ಇವರು ಆಗ್ರಾದಲ್ಲಿ ಶೃಂಗಸಭೆಗೆ ಭಾರತಕ್ಕೆ ಆಹ್ವಾನಿಸಿದರು. ವಾಜಪೇಯಿರವರು ಸರ್ಕಾರವು ಖಾಸಗಿ ವಲಯ ಮತ್ತು ವಿದೇಶಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸುವುದು, ಸರ್ಕಾರಿ ತ್ಯಾಜ್ಯವನ್ನು ಕಡಿಮೆ ಮಾಡುವುದು, ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಮತ್ತು ಕೆಲವು ಸರ್ಕಾರಿ ಸ್ವಾಮ್ಯದ ನಿಗಮಗಳ ಖಾಸಗೀಕರಣ ಸೇರಿದಂತೆ ಅನೇಕ ದೇಶೀಯ ಆರ್ಥಿಕ ಮತ್ತು ಮೂಲಸೌಕರ್ಯ ಸುಧಾರಣೆಗಳನ್ನು ಪರಿಚಯಿಸಿತು. ಇವರ ಅಧಿಕಾರಾವಧಿಯಲ್ಲಿ 2001 ಭಾರತೀಯ ಸಂಸತ್ತಿನ ದಾಳಿ ಮತ್ತು 2002 ಗುಜರಾತ್ ಗಲಭೆಗಳು ಸೇರಿದಂತೆ ಹಲವಾರು ಹಿಂಸಾತ್ಮಕ ಘಟನೆಗಳಿಂದ ಭಾರತದ ಭದ್ರತೆಗೆ ಬೆದರಿಕೆ ಇತ್ತು. ಇದು ಅಂತಿಮವಾಗಿ 2004 ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಸೋಲಿಗೆ ಕಾರಣವಾಯಿತು. 1992 ಭಾರತ ಸರ್ಕಾರವು ವಾಜಪೇಯಿಯವರಿಗೆ ಭಾರತದ 2ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನು ನೀಡಿ ಗೌರವಿಸಿತು. 2014 ಅವರ ಆಡಳಿತವು ವಾಜಪೇಯಿಯವರ ಜನ್ಮದಿನವಾದ ಡಿಸೆಂಬರ್ 25 ಉತ್ತಮ ಆಡಳಿತ ದಿನವೆಂದು ಘೋಷಿಸುವುದಾಗಿ ತಿಳಿಸಿತು. 2015 ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ಆಗಿನ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಯವರು ನೀಡಿದರು. ವಯೋಸಹಜ ಅನಾರೋಗ್ಯದಿಂದ ಅವರು 2018 ನಿಧನರಾದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ, ರಾಮಕೃಷ್ಣರೊಬ್ಬರು ಒಬ್ಬ ಭಾರತೀಯ ಇಂದು ಅತೀಂದ್ರಿಯ ಕಾಳಿ ದೇವಿಯ ಭಕ್ತರಾಗಿದ್ದರು. ವೈಷ್ಣವ ಧರ್ಮ, ತಾಂತ್ರಿಕ ಶಕ್ತಿ ಮತ್ತು ಅದ್ವೈತ ವೇದಾಂತ ಹಾಗೆ ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಧರ್ಮದ ಹಿಂದೂ ಸಂಪ್ರದಾಯಗಳಿಂದ ವಿವಿಧ ಧಾರ್ಮಿಕ ಆಚರಣೆಗಳನ್ನು ಅನುಸರಿಸುತ್ತಿದ್ದರು. ಧರ್ಮಗಳ ಅಗತ್ಯತೆ ಏಕತೆಯನ್ನು ಪ್ರತಿಪಾದಿಸಿದವು ಮತ್ತು ವಿಶ್ವ ಧರ್ಮಗಳ ಒಂದೇ ಗುರಿಯನ್ನು ತಲುಪಲು ಹಲವು ಮಾರ್ಗಗಳಿವೆ ಎಂದು ಘೋಷಿಸಿದವು. ಅವರನ್ನು ಅವರು ಅನುಯಾಯಿಗಳು ಅವರ ಅವತಾರ ಎಂದು ಪರಿಗಣಿಸಿದರು. ರಾಮಕೃಷ್ಣರವರು ಬಂಗಾಳದ ಕಾಮರ್ ಪುಕಾರ್ನಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಧಾರ್ಮಿಕ ಅನುಭವಗಳನ್ನು ಅನುಭವಿಸಿದನ್ನ ಅವರು ವಿವರಿಸತೊಡಗಿದರು. 20ನೇ ವಯಸ್ಸಿನಲ್ಲಿ ಅವರು ಕಲ್ಕತ್ತಾದ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದಲ್ಲಿ ದೇವಾಲಯದ ಅರ್ಚಕರಾಗಿದ್ದರು. ದೇವಾಲಯದಲ್ಲಿದ್ದಾಗ ಅವರ ಭಕ್ತಿ ಮನೋಭಾವ ಮತ್ತು ತೀವ್ರವಾದ ಧಾರ್ಮಿಕ ಆಚರಣೆಗಳು ಅವರಿಗೆ ವಿವಿಧ ಆಧ್ಯಾತ್ಮಿಕ

ದರ್ಶನಗಳನ್ನು ಅನುಭವಿಸಲು ಕಾರಣವಾಯಿತು. ಹಲವಾರು ಧಾರ್ಮಿಕ ಶಿಕ್ಷಕರು ಅವರ ದರ್ಶನಗಳ ದೃಢತೆ ಮತ್ತು ಪಾವಿತ್ರತೆಯ ಬಗ್ಗೆ ಅವರಿಗೆ ಭರವಸೆ ನೀಡಿದರು. 1856 ಆಗ ಚಾಲ್ತಿಯಿದ್ದ ಪದ್ಧತಿಗಳಿಗೆ ಅನುಗುಣವಾಗಿ ರಾಮಕೃಷ್ಣರು ಶಾರದಾ ದೇವಿಯನ್ನ ವಿವಾಹವಾದರು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 107 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.

0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
2: ತನುವೇನು ಮನವೇನು
1: ಪರಮಾಣು ಸಂಧಾನ ಕುಣಿಸುತಿಹುದು ಉಭಯವನು ಮೂರನೆಯದೊಂದು ತೃಣದ ಹಸಿರಿನ ಹುಟ್ಟು
2: ತಾರೆ ಎಸಕದ ಗುಟ್ಟು
1: ದಣಿಯದೆ ಅದನು ಅರಸು ನೀಂ ಮಂಕುತಿಮ್ಮ ಸೊ ಹಿಂದಿನ ಮುಕ್ತಕದಲ್ಲಿ ಈ ಶರೀರದ ಯಂತ್ರದ ರಚನೆಯ ಬಗ್ಗೆ ನಾವು ಮಾತಾಡಿದ್ವಿ. ಅದರಲ್ಲಿ ಬೇಕಾಗುವಂಥ ಒಂದು ಹದ, ಒಂದು ಪಕ್ವತೆ, ಅದರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಸ್ಥೂಲವಾದಂಥ ಶರೀರ ನಮಗೆ ಕಣ್ಣಿಗೆ ಗೋಚರವಾಗುವ, ಕಿವಿಗೆ ಕೇಳಿಸುವ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸಿಕೊಡುವ ಇಂದ್ರಿಯಗಳು, ಹಾಗೆ ಕೈ ಕಾಲು ಇತ್ಯಾದಿ ಕೆಲಸಗಳಕ್ಕೆ ಪೂರಕವಾಗುವಂತಹ ಕರ್ಮೇಂದ್ರಿಯಗಳು, ಇವೆಲ್ಲವೂ ಕೂಡ ಸ್ಥೂಲವಾದಂಥ ಶರೀರ ಚೆನ್ನಾಗಿದೆ, ಚೆನ್ನಾಗಿರಬೇಕು. ಭಾವನಾತ್ಮಕವಾದಂಥ ಒಂದು ಅಸ್ತಿತ್ವ ನಮ್ಮೆಲ್ರಿಗೂ ಇದೆ. ನಮ್ಮ ಮನಸ್ಸಿಗೆ ಕೆಲವು ಸ್ಫುರಣೆಗಳಾಗ್ತವೆ, ಅನುಭವಗಳ ಬಗ್ಗೆ ನಮ್ಮದೇ ಆದಂಥ ಕೆಲವು ಭಾವನೆಗಳಿರ್ತವೆ, ಅವುಗಳಿಂದ ತಿಳುವಳಿಕೆ ಅನ್ನುವಂಥದ್ದು ನಮ್ಮ ಬುದ್ಧಿಗೆ ಬರುತ್ತೆ. ಇವೆಲ್ಲವೂ ನನ್ನದು ಅಥವಾ ನಾನು ಅನ್ನುವಂಥ ಒಂದು ಅಹಂ ಭಾವ ನಮ್ಮೆಲ್ಲರಲ್ಲೂ ಇದೆ. ಸೊ ಹೀಗೆ ನಮ್ಮ ಶರೀರ ಸ್ಥೂಲ ಮತ್ತು ಸೂಕ್ಷ್ಮಗಳ ಒಂದು ಮಿಶ್ರಣ. ಸೊ ಅದು ತನುವು ನಮ್ಮದೇ, ಮನವು ನಮ್ಮದೇ. ಈ ತನು ಎಲ್ಲಿಂದ ಆಯಿತು ಅಂತಂದರೆ, ಆ ತನುವಾದದ್ದು ಮೂಲಭೂತವಾದಂಥ ಕೆಲವು ಪರಮಾಣುಗಳಿಂದ. ಅದನ್ನು ನಾವು ಹಿಂದೆ ಅಷ್ಟೇ ನೋಡಿದ್ವಿ, ಎಲ್ಲ ಪರಮಾಣುಗಳು ಸೇರಿದಾಗ ಕಾಂಪೌಂಡ್ಸ್ ಆಗ್ತಾ ಹೋಗುತ್ತೆ, ಜೀವಕೋಶಗಳಾಗುತ್ತೆ, ಜೀವಕೋಶಗಳೆಲ್ಲ ಸೇರಿ ಶರೀರದ ನಾನಾ ಭಾಗಗಳಾಗ್ತವೆ, ಅವಕ್ಕೆ ತಮ್ಮದೇ ನಿರ್ದಿಷ್ಟ ಕಾರ್ಯ ಇರುತ್ತೆ, ಉದ್ದೇಶ ಇರುತ್ತೆ. ಸೊ ಇವನ್ನೆಲ್ಲ ನಾವು ನೋಡಿದ್ವಿ. ಮನಸ್ಸು ಕೂಡ ಹಾಗೆ ಬೇರೆ ಬೇರೆ ರೀತಿಯ ಅನುಭವಗಳ ಸಾರದಿಂದ ನಮ್ಮ ಮನಸ್ಸು ಒಂದು ರೀತಿಯ ಪಕ್ವತೆಯನ್ನು ಪಡೆದಿರುತ್ತೆ. ಆ ಮನಸ್ಸು ಪರಿಪೂರ್ಣವಾಗಬೇಕಾದ್ರೆ ಅದಕ್ಕೆ ಕಟ್ಟಡದ ಇಟ್ಟಿಗೆಗಳು ಅಂತ ನಾವೇನು ಹೇಳ್ಬೋದು, ನಮ್ಮ ಅನುಭವಗಳೇ, ನಮ್ಮ ಭಾವನೆಗಳು. ಸೊ ಹಾಗೆ ಎರಡೂ ಕೂಡ, ಮನಸ್ಸು ಮತ್ತು ಶರೀರ ಎರಡೂ ಕೂಡ ಬಿಡಿ ಬಿಡಿಯಾದಂಥ ಬೇರೆ ಬೇರೆ ಭಾಗಗಳನ್ನು ಜೋಡಿಸಿ ಪೇರಿಸಲಾಗಿರುವಂತಹ ಒಂದು ಪರಿಪೂರ್ಣವಾದ ಯಂತ್ರ. ಆ ಯಂತ್ರಕ್ಕೆ ತನ್ನದೇ ಆದಂತಹ ಒಂದು ಚೈತನ್ಯ ಅನ್ನುವಂಥದ್ದು ಎಲ್ಲಿಂದ ಬರ್ತಾ ಇದೆ? ತನ್ನದೇ ಆದಂಥದ್ದು ಇದೆ ಅಂದರೆ ಅದು ಎಲ್ಲಿಂದ ಬರ್ತಾ ಇದೆ? ಈಗ ಯಂತ್ರವನ್ನು ನಾವು ಕಳೆದ ಇದರಲ್ಲೂ ಒಂದು ಉದಾಹರಣೆಯಾಗಿ ತಗೊಂಡ್ವಿ. ಒಂದು ಮಿಕ್ಸರ್ ಇದೆ ಅಂತ ಅನ್ಕೋಣ. ಆ ಮಿಕ್ಸರ್ಗೆ ಮಿಕ್ಸರ್ದೊಂದು ಜಾರ್ ಇರುತ್ತೆ, ಅದಕ್ಕೊಂದು ಮೋಟಾರ್ ಇರುತ್ತೆ, ಅದೆಲ್ಲ ಇರುತ್ತೆ. ನಾನು ಬರೀ ಅದರೊಳಗಡೆಗೆ ಚಟ್ನಿಗೆ ಏನೇನು ಬೇಕೋ ಅದನ್ನೆಲ್ಲವನ್ನು ಹಾಕ್ಬಿಟ್ಟು ಆ ಜಾರ್ನಲ್ಲಿ ಹಾಕಿ ಮಿಕ್ಸಿಗೆ ಅದನ್ನು ಫಿಟ್ ಮಾಡಿದರೆ ಚಟ್ನಿ ಆಗುತ್ತಾ? ಚಟ್ನಿ ಆಗಲ್ಲ. ಚಟ್ನಿ ಆಗಬೇಕಾದ್ರೆ ನನ್ನ ವೈರನ್ನು ಪ್ಲಗ್ ಅದು ಸರಿಯಾಗಿ ಕನೆಕ್ಟ್ ಮಾಡಬೇಕು, ಸ್ವಿಚ್ ಆನ್ ಮಾಡಬೇಕು. ಆಗ ಆ ಚೈತನ್ಯ ಬಂದು ಮೋಟಾರ್ನ ತಿರುಗಿಸುತ್ತೆ. ಮೋಟಾರ್ ತಿರುಗಿದಾಗ ಅಲ್ಲಿದ್ದಂಥ ಕಡಲೆಬೇಳೆ ಮತ್ತು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ ಅವೆಲ್ಲವೂ ಒಟ್ಟಾಗಿ ಮಿಶ್ರಣವಾಗಿ ಚಟ್ನಿಯಾಗಿ ನಮಗೆ ಸಿಕ್ಕತ್ತೆ. ಸೊ ಹಾಗೆ ನಾವು ನಮ್ಮ ಶರೀರವನ್ನು ಕೂಡ ಆ ಥರದ ಒಂದು ಯಂತ್ರದ ರೀತಿಯಲ್ಲಿ ನೋಡುವಾಗ ನಮ್ಮ ಶರೀರಕ್ಕೆ ಬರ್ತಾ ಇರುವಂತಹ ಆ ಎಲೆಕ್ಟ್ರಿಸಿಟಿ ಯಾವುದು ಅನ್ನೋದನ್ನು ನಾವು ನೋಡಬೇಕು. ಆ ಎಲೆಕ್ಟ್ರಿಸಿಟಿ ಅಂತ ಅನ್ನುವಂಥದ್ದು ಮೂರನೆಯ ಒಂದಂಶ, ಒಂದಂಶ ಶರೀರ, ಇನ್ನೊಂದಂಶ ನಮ್ಮ ಮನಸ್ಸು. ಇದಕ್ಕೆ ಚಾಲನೆಯನ್ನು ನೀಡ್ತಾ ಇರುವಂಥದ್ದು ಮೂರನೆಯ ಒಂದಂಶ. ಅದು ಇವೆರಡಕ್ಕೂ ಅತೀತವಾದಂಥದ್ದು, ಇವೆರಡಕ್ಕೂ ಮೀರಿದಂಥದ್ದು, ಇವೆರಡಕ್ಕಿಂತಲೂ ಹೆಚ್ಚು ಶಕ್ತಿಯುತವಾದಂಥದ್ದು, ವ್ಯಾಪಕವಾದಂಥದ್ದು. ಅದು ಕೇವಲ ನನ್ನೊಬ್ಬನ ಶರೀರ, ನನ್ನ

0: ಒಬ್ಬನ ಮನಸ್ಸನ್ನು ಮಾತ್ರ ಚಾಲನೆಯನ್ನು ನೀಡುವಂಥ ಎಲೆಕ್ಟ್ರಿಸಿಟಿ ಅಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ನೋಡಿದಾಗ ಯಾವ ಎಲೆಕ್ಟ್ರಿಸಿಟಿ ಈ ಮಿಕ್ಸರ್ನ ಓಡಿಸ್ತದೋ ಅದೇ ಎಲೆಕ್ಟ್ರಿಸಿಟಿ ಟ್ಯೂಬ್ಲೈಟನ್ನು ಬೆಳಗಿಸ್ತದೆ, ಅದೇ ಎಲೆಕ್ಟ್ರಿಸಿಟಿ ಫ್ಯಾನನ್ನು ಕೂಡ ತಿರುಗಿಸ್ತದೆ. ಸೊ ಹಾಗೆ ನಮ್ಮ ಜೀವನವನ್ನು ನಮ್ಮ ಶರೀರ ಮನಸ್ಸುಗಳ ಮೂಲಕ ನಮಗೆ ನಡೆಸೋದಕ್ಕೆ ಒಂದು ಚೈತನ್ಯವನ್ನು ಕೊಡ್ತಾ ಇರುವಂಥ ಶಕ್ತಿ ನನಗೆ ಸೀಮಿತವಾದಂಥದ್ದಲ್ಲ, ಅದು ಪ್ರಪಂಚದಲ್ಲಿರುವಂಥ ಇತರ ಇದೇ ರೀತಿಯ ಯಂತ್ರಗಳಿಗೂ ಚಾಲಕವಾದಂಥ ಶಕ್ತಿ. ಅದು ಯಾವ ಥರದ್ದು? ನಮ್ಮ ಸುತ್ತಮುತ್ತಲು ಇರುವಂತಹ ಗಿಡಮರಗಳನ್ನು ನೋಡಿದರೆ ಪ್ರತಿಯೊಂದು ಗಿಡಮರಕ್ಕೂ ತನ್ನದೇ ವಿಶೇಷತೆ ಇದೆ. ಎಲೆ ಎಲ್ಲದರಲ್ಲೂ ಹಸಿರಾದರೂ ಕೂಡ ಒಂದೊಂದು ಗಿಡದ ಎಲೆಯ ಹಸಿರು ಬೇರೆ. ಸೊ ತನ್ನದೇ ಒಂದು ಅಸ್ತಿತ್ವ ಅನ್ನೋದು ಪ್ರತಿಯೊಂದು ಗಿಡಕ್ಕೂ ಇದೆ, ಪ್ರತಿಯೊಂದು ಮರಕ್ಕೂ ಇದೆ. ಅದರ ಹಿಂದಿರುವ ಗುಟ್ಟು ಯಾವುದು? ಅದೂ ಕೂಡ ಇದೇ ಮೂರನೆಯದು. ಇದೇ ಮೂರನೆಯ ಶಕ್ತಿ ಆ ಗಿಡಗಳಲ್ಲಿ ಎಲೆಯ ಹಸಿರಾಗಿ ಅಥವಾ ಟೊಂಗೆಯ ಕೆಂಪು ಅಥವಾ ಬೇರೆ ಯಾವುದೋ ಬಣ್ಣವಾಗಿ, ಹಣ್ಣಿನ ಕೆಂಪಾಗಿ, ಹೂವಿನ ಬಣ್ಣವಾಗಿ ನಮಗೆ ಗೋಚರವಾಗ್ತಾ ಇದೆ. ಅದು ನಮ್ಮ ಹತ್ತಿರದ ಒಂದು ಪ್ರಕೃತಿಯಲ್ಲಿರೋ ಅಂಶವಾದರೆ ದೂರದಲ್ಲಿ ಅಲ್ಲೆಲ್ಲೋ ಕಾಣುವಂತಹ ಯಾವ ನಕ್ಷತ್ರಗಳು ಗ್ರಹಗಳು ಇದ್ದಾವೆ ಅವುಗಳು ಮಿನುಗುತ್ತಾ ಇರೋದಕ್ಕೂ ಕೂಡ ಇದೇ ಶಕ್ತಿಯ ಒಂದು ಇದೇ ಗುಟ್ಟು. ಇದಿರೋದ್ರಿಂದಲೇ ಈ ಶಕ್ತಿ ಮೂರನೆಯ ಶಕ್ತಿ ಅನ್ನುವಂಥದ್ದೊಂದು ಇರೋದ್ರಿಂದಲೇ ಅವೆಲ್ಲವೂ ಕೂಡ ಮಿನುಗುತ್ತಾ ಇವೆ, ಅವೆಲ್ಲವೂ ಕೂಡ ಮಿಂಚ್ತಾ ಇವೆ. ಉದ್ದೇಶದ ಬಗ್ಗೆ ನಾವು ಕಳೆದ ಸರ್ತಿ ಮಾತಾಡಿದ್ವಿ, ಹಿಂದಿನ ಮುಕ್ತಕದ ಕಡೆಯ ಸಾಲು. ಈ ಯಂತ್ರವನ್ನು ಯಾಕಪ್ಪ ರಚಿಸ್ದ ವಿಧಿ ಅನ್ನುವಂಥದ್ದು. ಸೊ ನಾವು ಯಂತ್ರಗಳನ್ನು ಬಳಸಿ ನಮಗೆಲ್ಲ ಚೆನ್ನಾಗಿ ಗೊತ್ತು ಯಾವ ಯಂತ್ರ ಯಾವುದಕ್ಕೋಸ್ಕರ. ಮಿಕ್ಸರಿನ ಕೆಲಸ ಮಿಕ್ಸರ್ ಮಾಡ್ತದೆ, ಮೋಟರ್ ಸೈಕಲಿನ ಕೆಲಸ ಮೋಟರ್ ಸೈಕಲ್ ಮಾಡ್ತದೆ. ಹಾಗೆ ಈ ಶರೀರ ಅನ್ನುವಂಥದ್ದು ಮನಸ್ಸು ಬುದ್ಧಿ ಮತ್ತು ದೇಹ ಇವೆಲ್ಲವೂ ಕೂಡ ಒಂದು ಯಂತ್ರವಾಗಿ ಈಗ ನನಗೆ ಸಿಕ್ಕಿದೆ ಅಂತಂದರೆ ಅದನ್ನು ಕೂಡ ನಾನು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬಳಸಬೇಕು. ಆವಾಗ ಈ ಯಂತ್ರಕ್ಕೂ ಒಂದು ಸಾರ್ಥಕತೆ. ಆ ಸಾರ್ಥಕತೆಯನ್ನು ಪಡ್ಕೊಳ್ಬೇಕಾದ್ರೆ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ ಆ ಮೂರನೇದು ಅಂತ ಒಂದು ಇದೆಯಲ್ಲ ನಮ್ಮ ಕಣ್ಣಿಗೆ ಗೋಚರವಾಗದೇ ಇರುವಂತಹ ವ್ಯಾಪಕವಾದಂಥ ಶಕ್ತಿಯುಳ್ಳಂತಹ ಯಾವುದೋ ಒಂದು ಚೈತನ್ಯ ಇದೆಯಲ್ಲ, ಎಲ್ಲಕ್ಕೂ ಒಂದು ನೆಲೆಯಾಗಿ ಎಲ್ಲಕ್ಕೂ ಒಂದು ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ಇದೆಯಲ್ಲ, ದಣಿಯದೆ ಅದನ್ನು ನೀನು ಹುಡುಕು. ಎಲ್ಲಿಂದ ಬಂತು ಈ ಶಕ್ತಿ, ಎಲ್ಲಿಂದ ಬಂತು ಈ ಚೈತನ್ಯ, ಇದಕ್ಕೆಲ್ಲ ಏನು ಕಾರಣ ಅನ್ನುವಂಥ ಮೂಲಭೂತವಾದಂಥ ಪ್ರಶ್ನೆಗಳನ್ನು ನಿನ್ನನ್ನು ನೀನು ಕೇಳಿಕೊಂಡು ಅದಕ್ಕೆ ಉತ್ತರವನ್ನು ನೀನು ಕಂಡುಹಿಡ್ಕೋ. ಸೊ ಈಗ ಸಾಧಾರಣವಾಗಿ ನಮ್ಮಲ್ಲಿ ಏನಂತಂದರೆ ಅನೇಕ ಶಕ್ತಿಗಳು ನಮ್ಮಲ್ಲಿ ಅಡಗಿರ್ತವೆ, ಅದನ್ನು ಪೊಟೆನ್ಷಿಯಲ್ ಅಂತೀವಿ. ಅಂದರೆ ಅದಿನ್ನೂ ಪ್ರಕಟವಾಗಿಲ್ಲ, ಅದಿನ್ನೂ ಕಾರ್ಯಗತವಾಗಿಲ್ಲ, ಅದರ ಶಕ್ತಿ ನಮಗಿದೆ. ಆ ಶಕ್ತಿ ನಮಗೆ ಪ್ರಕಟವಾಗಬೇಕು ಅಂತಂದರೆ ಪ್ರಯತ್ನಪೂರ್ವಕವಾಗಿ ಅದನ್ನು ನಾವು ಆ ಉದ್ದೇಶಕ್ಕೆ ತೊಡಗಿಸಿಕೊಳ್ಳಬೇಕು. ಆ ಪ್ರಯತ್ನವನ್ನು ನಾವು ಮಾಡಲಿಲ್ಲ ಅಂತಂದರೆ ಯಂತ್ರ ಇದ್ದೂ ಕೂಡ ಅದರಲ್ಲಿ ಯಾವುದೇ ಪ್ರಯೋಜನ ಆಗಲಿಲ್ಲ. ನನ್ನ ಹತ್ರ ಒಳ್ಳೆ ಚೆನ್ನಾಗಿರೋ ಮೋಟರ್ ಸೈಕಲ್ ಇದೆ, ಅದನ್ನೆಲ್ಲ ನಾನು ತೊಗೊಂಡಿದ್ದೀನಿ ಇಟ್ಕೊಂಡಿದ್ದೀನಿ, ಆದರೆ ಹೋಗಬೇಕಾದ್ರೆ ನನಗೆ ಓಡ್ಸಕ್ಕೆ ಬರಲ್ಲ, ಅದಕ್ಕೋಸ್ಕರ ನಾನು ಮೈಲಿ ದೂರ ನಡಿಬೇಕು ಅಂತಂದ್ರೂ ನಾನು ನಡ್ಕೊಂಡೇ ಹೋಗ್ತೀನಿ ಅಂತಂದರೆ ಮೋಟರ್ ಸೈಕಲ್ ಇದ್ದು ಏನಾಯಿತು ಪ್ರಯೋಜನ? ಸೊ ಹಾಗಲ್ಲ. ಸೊ ಈ ಶರೀರ ಅನ್ನುವಂಥ ಒಂದು ಉತ್ಕೃಷ್ಟವಾದ ಯಂತ್ರ ನಿನಗೆ ಸಿಕ್ಕಿದೆ, ಈಗ ಅದನ್ನು ಸರಿಯಾದ ಒಂದು ಉದ್ದೇಶಕ್ಕೋಸ್ಕರ ಬಳಸು. ಸಣ್ಣ ಸಣ್ಣ ಉಪಯೋಗಗಳಿಗೆ ಅದನ್ನು ಬಳಸ್ಕೋಬೇಡ, ಅದೆಲ್ಲ ಮಾಡುವಂತೆ ನಿನ್ನ ನಿತ್ಯ ಜೀವನದ ಎಲ್ಲ ಕರ್ಮಗಳನ್ನು ಮಾಡುವಂತೆ. ಆದರೆ ಅದಕ್ಕಿಂತ ಹಿರಿದಾದಂತಹ ಒಂದು ಉದ್ದೇಶ ನೀನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆದರೆ ನಿನ್ನ ಎಲ್ಲ ನಿತ್ಯ ಚಟುವಟಿಕೆಗಳಿಗೆ ಒಂದು ವಿಶೇಷವಾದ ಅರ್ಥವನ್ನು ನಿನಗೆ ನೀನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಹುಡುಕಾಟದಲ್ಲಿ ಸುಸ್ತಾಗೋಯ್ತು, ನನಗೆ ಇವತ್ತು ಕಾಣಿಸ್ಲಿಲ್ಲ, ನಾನು ಎನ್ನೇನೂ ಪ್ರಯತ್ನ ಪಟ್ಟೆ ಅಂಥೇಳಿ ಸುಮ್ಮನೆ ಕೂತ್ಕೋಬೇಡ. ದಣಿಯದೆ ಆ ಮೂಲ ಶಕ್ತಿಯ ಬಗ್ಗೆ ಆಲೋಚನೆ ಮಾಡು, ಆ ಮೂಲ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡು ಅಂತ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು.

0: ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ವಿಶೇಷ ಸಾಮರ್ಥ್ಯದ ವಿಜಯಯಾನ ಎಂಬ ವಿಶೇಷ ಕಾರ್ಯಕ್ರಮ, ಸ್ವತಂತ್ರ್ಯ ಪೂರ್ವ ಹಾಗೂ ಸ್ವತಂತ್ರ ನಂತರದ ವಿಶೇಷ ಚೇತನರ ಸಾಧನೆ ಕುರಿತು ಮೈಸೂರಿನ ದಟ್ಟಿಹಳ್ಳ ಗ್ರಾಮದ ಪ್ಯಾರಾ ಒಲಿಂಪಿಕ್ ಪಟುವಾದ ಶ್ರೀಯುತ ರಘುನಂದನ್ ಡಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಬಾನುಲಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಕೇಳುಗರೇ, ಇವತ್ತು ನಮ್ಮ ವಿಶೇಷ ಸಾಮರ್ಥ್ಯದ ವಿಜಯಾನ ಎಂಬ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದ ವಿಶೇಷ ಚೇತನರ ಸಾಧನೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ದಟ್ಟೆಹಳ್ಳ ಗ್ರಾಮದ ಶ್ರೀಯುತ ರಘುನಂದನ್ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಾಧನೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಿಮ್ಮ ಅಮೋಘ ಸಾಧನೆಗೆ ಅಭಿನಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ತುಂಬು ಹೃದಯದ ಸ್ವಾಗತ ಸರ್ ನಮ್ಮ ಕಾರ್ಯಕ್ರಮಕ್ಕೆ.
1: ಥ್ಯಾಂಕ್ ಯು ಮೇಡಮ್.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರುಪರಿಚಯವನ್ನ ಮಾಡಿಕೊಡಿ ಸರ್.
1: ನನ್ನ ಹೆಸರು ರಘುನಂದನ್

0: ಬಿ ಎಸ್ ಅಂತ. ನಾನು ದಟ್ಟಹಳ್ಳ ಗ್ರಾಮ, ಎಚ್ ಡಿ ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ನನ್ನ ತಂದೆ ತಾಯಿ ಸ್ವಾಮಿ ಎಚ್ ವಿ, ತಾಯಿ ಭಾಗ್ಯಮ್ಮ ಅಂತ. ಇವಾಗ ಮೇಡಮ್ ನನಗೆ 32 ವರ್ಷ ಮೇಡಮ್. ನಾನು 1993 ಇಸ್ವಿ ಫೆಬ್ರವರಿ 25 ತಾರೀಕಲ್ಲಿ ಜನಿಸಿದ್ದು ದಟ್ಟಹಳ್ಳ ಗ್ರಾಮದಲ್ಲಿ. ತುಂಬಾ ಬಡತನ ಕುಟುಂಬದಲ್ಲಿ ಜನಿಸಿ ನಂತರ ನಾನು ಶಾಲಾ ದಿನಗಳನ್ನ ಅಂದ್ರೆ ಪ್ರೈಮರಿ, ಹೈಸ್ಕೂಲ್, ಸೇಕ್ರೆಡ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಬರುತ್ತೆ, ಮತ್ತೆ ಪ್ರೌಢಶಾಲೆ, ಇದರಲ್ಲಿ ನನ್ನ ಶಾಲಾ ದಿನ ಕಾಲೇಜುಗಳನ್ನ ಓದಿ ಮುಗಿಸ್ದೆ. ನಂತರ ಪಿ ಯು ಸಿನೂ ಕೂಡ ಅದೇ ಕಾಲೇಜಲ್ಲಿ, ಅಂದ್ರೆ ಸೇಕ್ರೆಡ್ ಹಾರ್ಟ್ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಅಂತ ಬರುತ್ತೆ, ಅಲ್ಲೇನೆ ಅಲ್ಲಿ ಮುಗಿಸ್ದೆ. ನಂತರ ಡಿಗ್ರಿ ಜಾಯ್ನ್ ಆದ ಎಚ್ ಡಿ ಕೋಟೆ ಗವರ್ಮೆಂಟ್ ಫಸ್ಟ್ ಇಯರ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಮೇಡಮ್.
1: ಮೊದಲಿಗೆ ನೀವೊಬ್ಬ ವಿಶೇಷ ಚೇತನರು ಅಂತ ಹೇಳಿದ್ರಿ, ಯಾವ ಒಂದು ಸಮಸ್ಯೆ ಇದೆ ಸರ್ ನಿಮಗೆ?
0: ಹೌದು ಮೇಡಮ್, ನಾನು ಹುಟ್ಟದಾಗಿಂದನು ಸಮಸ್ಯೆ ಇದೆ. ಇದು ಏನ್ ಯಾವ್ದ್ರಿಂದ ಬಂತು ಅಂತ ಗೊತ್ತಿಲ್ಲ, ಬಟ್ ಹುಟ್ಟದಾಗಿಂದನು ಏನಂದ್ರು ಎಡಗೈಯಲ್ಲಿ ನ್ಯೂನ್ಯತೆ ಇದೆ, ಅಂದ್ರೆ ಇದು ಕೂಡ ಬೆರಳುಗಳಿಲ್ಲ, ಹಸ್ತ ಇಲ್ಲ, ಈ ತರ ನ್ಯೂನ್ಯತೆಯಿಂದ ಜನಿಸಿದ್ ನಾನು.
1: ಬೈ ಬರ್ತ್ ಇಂದ ನೀವು ವಿಶೇಷ ಚೇತನರಾಗಿ ಜನಿಸಿದ್ರಿ, ನಂತರ ಈ ಒಂದು ಕ್ರೀಡಾ ಆಸಕ್ತಿ ಬಗ್ಗೆ ತಿಳಿಸ್ಕೊಡಿ ಸರ್.
0: ಮೇಡಮ್, ಕ್ರೀಡಾ ಆಸಕ್ತಿ ಅಂತಂದ್ರೆ ನಾವು ಆಲ್ಮೋಸ್ಟ್ ಚಿಕ್ಕದಿಂದ ತುಂಬಾ ಆಟೋಟ ಸ್ಪರ್ಧೆಗಳಂದ್ರೆ ತುಂಬಾ ಇಷ್ಟ, ಅಂದ್ರೆ ಪ್ರೈಮರಿ ಸ್ಕೂಲಿಂದ, ಅದರಲ್ಲೂ ಕೂಡ ಊರಲ್ಲೂ ಕೂಡ ಈಗ ಇರುತ್ತಲ್ಲ ಮೇಡಮ್ ಗಿಲ್ಲಿದಂಡು, ಗೋಲಿ, ಗ್ರಾಮೀಣ ಕ್ರೀಡೆಗಳು ಅಂತ ಇದೆಯಲ್ಲ, ಅದರಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿದ್ವಿ ಚಿಕ್ಕದಿಂದ. ಅದ್ ಬಂದು ನಮ್ಗೆ ನಮ್ಗೆ ಒಬ್ರು ಸಿಸ್ಟರ್ ಅಂತ ಇದ್ರು, ನಾ ಸಿಸ್ಟರ್ ಅಂದ್ರೆ ನಾವು ಸ್ಕೂಲಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ ಅದನ್ನ ಓದಿದ್ರು, ಅಲ್ಲಿ ಸಿಸ್ಟರ್ ಅಂತ ಹೇಳ್ತಾರೆ, ಅವರು ನಮ್ನ ಎನ್ಕರೇಜ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಯಾವ ತರ ಅಂತಂದ್ರೆ ನಾನು ರನ್ನಿಂಗ್ ಇಲ್ಲೆಲ್ಲ ಗ್ರಾಮೀಣ ಕ್ರೀಡೆಗಳಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಸುಮ್ನೆ ಚೆಕ್ ಮಾಡಕ್ಕೋಸ್ಕರ ಒಂದು ಮೀಟ್ ಮಾಡ್ತಾರೆ, ಎಲ್ಲರನ್ನೂ ಕಾಂಪಿಟೇಷನ್ ಬಿಡ್ತಾರೆ ಸುಮ್ನೆ ಚೆಕ್ ಮಾಡಕ್ಕೋಸ್ಕರ. ಅವಾಗ ನಾವು ಆಕ್ಟಿವ್ ಆಗಿದ್ದಾಗ ಅವರು ನಮ್ನ ತಗೋತಾರೆ. ನಾವು ರನ್ನಿಂಗ್ ಎಲ್ಲ ಚೆನ್ನಾಗಿ ಕಾಂಪಿಟೇಷನ್ ಎಲ್ಲ ತುಂಬಾ ಪೈಪೋಟಿ ಕೊಡ್ತಿದ್ವಿ, ಹಿಂಗಾಗಿ ಆಯ್ಕೆ ಮಾಡ್ಕೋತಾರೆ. ಸಿಕ್ಸ್ತ್ ಅಲ್ಲಿ ಅವಕಾಶ ಸಿಗ್ಲಿಲ್ಲ, ಸೆವೆಂತ್ ಅಲ್ಲಿ ಸಿಕ್ತು. ಸೆವೆಂತ್ ಅಲ್ಲಿ ಸಿಕ್ಕಿ ಅವಾಗ ತುಂಬಾ ಬಡತನ ಮೇಡಮ್, ಆ ತರನು ಇತ್ತ ಅನ್ನೋ ಲೆಕ್ಕಾಚಾರಕ್ಕೆ ಹೋಗುತ್ತೆ. ಯಾವ ತರ ಅಂದ್ರೆ ಸೆವೆಂತ್ ಅಲ್ಲಿ ಅವಕಾಶ ಸಿಕ್ತು, ಬಟ್ ನಾನು ಪಾರ್ಟಿಸಿಪೇಟ್ ಮಾಡಕ್ ಆಗ್ಲಿಲ್ಲ. ಕಾರಣ ಏನಂತಂದ್ರೆ ಎರಡು ಫೋಟೋ ಕೊಡ್ಬೇಕಿತ್ತು, ಅಂದ್ರೆ ಅಪ್ಲಿಕೇಶನ್ಗೆ ತುಂಬಬೇಕಾದ್ರೆ ಎರಡು ಫೋಟೋ ಹಾಕಿ ಕೊಡ್ಬೇಕಿತ್ತು. ಆ ಎರಡು ಫೋಟೋಗೂ ಕೂಡ ಅಮೌಂಟ್ ಇರ್ಲಿಲ್ಲ ಆ ಟೈಮಲ್ಲಿ. ಆ ಉದ್ದೇಶದಿಂದ ನಾವು ಆ ಟೈಮಲ್ಲಿ ನಾವು ಫೋಟೋ ದುಡ್ಡಿಲ್ವಲ್ಲ ಅನ್ಬಿಟ್ಟು ಹೋಗ್ಲಿಲ್ಲ, ಆದ್ರಿಂದ ಆ ಟೈಮ್ ಮಿಸ್ ಆಯ್ತು. ಓಕೆ ಆಗ್ಲಿಲ್ಲ, ಅಲ್ಲಿಗೆ ಪ್ರೈಮರಿ ಮುಗೀತು, ಮತ್ತೆ 8th 9th ಪಾಸ್ ಆದ್ವಿ. 10th ಅಲ್ಲಿ ಬೇಡ ಬೇಡ ಅಂದ್ರೆ ನಾನೊಂದು ಡಿಸಬಿಲಿಟಿ ಇರೋದ್ರಿಂದನೇ ನಿನ್ಗೆ ತುಂಬಾ ಕಷ್ಟ ಆಗುತ್ತೆ ಬೇಡ ಅಂತ ಹೇಳ್ತಾ ಇದ್ಲು ಟೀಚರ್ಸ್. ಆದ್ರೂ ನನ್ಗೆ ಇದ್ದಂತಹ ಒಂದು ಸ್ಪಿರಿಟ್ ಇರುತ್ತಲ್ಲ, ಆ ಸ್ಪೋರ್ಟ್ಸ್ ಸ್ಪಿರಿಟ್ ತುಂಬಾ ತುಂಬಾ ಬಲವಂತ ಮಾಡಕ್ ಸ್ಟಾರ್ಟ್ ಮಾಡ್ತು, ಅಂದ್ರೆ ಟೀಚರ್ಸ್ನ. ಹೆಂಗೆ ಅಂದ್ರೆ ಸ್ಪಿರಿಟ್ ಎಲ್ಲ ಎಲ್ಲಿರ್ತಿತ್ತು ಅಂದ್ರೆ ಪ್ರತಿ ಒಂದೊಂದ್ ಗಂಟೆಗೆ ಹೈಸ್ಕೂಲ್ ಅಲ್ಲಿ ಪಿಟಿ ಪೀರಿಯಡ್ ಅಂತ ಇರ್ತಿತ್ತು, ಒಂದ್ ಪಿರಿಯಡ್ ಪಿಟಿ ಪೀರಿಯಡ್ ಅಂತಾನೆ ಇರ್ತಿರುವಾಗ ತುಂಬಾ ಆಕ್ಟಿವ್ ಆಗಿತ್ತು, ಅಂದ್ರೆ ಫುಟ್ಬಾಲ್ ಎಲ್ಲ ಸಖತ್ತಾಗಿ ಆಡ್ತಿದ್ವಿ. ಅದೇ ಬೇಸಿಕ್ ಅಂದ್ರೆ ಯಾವ್ದೇ ಒಂದು ಕ್ರೀಡೆಗೆ ಬೇಸಿಕ್ ರನ್ನಿಂಗ್ ಇರತ್ತೆ ಮೇಡಮ್, ಹಂಗಾಗಿ ಖೋಖೋ ನಮ್ಮ ಸ್ಕೂಲ್ ಅಲ್ಲಿ ತುಂಬಾ ಫೇಮಸ್. ಖೋಖೋ ಆಡ್ಸಕ್ಕೋಸ್ಕರ ಆಡಿಸಿ ನಾನು ಸೇರ್ತಬೇಕಂತ ಆಸೆ, ಬಟ್ ಸೇರ್ಸ್ಕೊತಿಲ್ಲ. ರೀಸನ್ ಏನಂದ್ರೆ ಕೈ ಇಲ್ಲ ಅಂತ, ಕಂಬ ಹಿಡಿಯಕ್ಕಾಗಲ್ಲ, ಉದ್ದ ಕೈ ಚಾಚ್ಬೇಕು ಅನ್ನೋ ಉದ್ದೇಶ ಇದೆ. ಆದ್ರೆ ಏನಾಯ್ತು, ಒಂದ್ಸರಿ ಹಿಂಗೆ ಆಡ್ಬೇಕಾದ್ರೆ ಟೀಚರ್ಸ್ ಯಾರು ಇರ್ಲಿಲ್ಲ, ನಾನು ಹುಡುಗರ ಜೊತೆ ಸೇರ್ಕೊಂಡು ಆಡ್ತಾ ಇದ್ದೆ. ಆಗ ರಿಕ್ವೆಸ್ಟ್ ಮಾಡಿದೆ, ಯಾವ ತರ ಸರ್ ನಾನು ಆಡ್ಲೇಬೇಕು, ತುಂಬಾ ಅವಕಾಶ ಕೊಡಿ ಅಂದ್ರೆ. ಆಗ ಅವ್ರನ್ನ ಕೊನೆಗೆ ಎಕ್ಸ್ಟ್ರಾ ಪ್ಲೇಯರ್ ಯಾರು ಸೇರ್ಸ್ಕೊಳ್ಳಿ ಸರ್ ಅನ್ಕೊಂಡು ತುಂಬಾ ರಿಕ್ವೆಸ್ಟ್ ಮಾಡಿದೆ. ಅವಾಗ ಅವ್ರು ನನಗೆ ಒಂದು ಷರತ್ಗಳು ಹಾಕಿದ್ರು, ಎಲ್ಲರಿಗೂ ಆಗ್ತಾ ಇದ್ರು, ಬಟ್ ನಾನು ತುಂಬಾ ವಿಶೇಷವಾಗಿ ತಗೊಂಡೆ ಷರತ್ನ. ಯಾವ ತರ ಅಂತಂದ್ರೆ ಡೈಲಿ 5 ಕಿಲೋಮೀಟರ್, ಬೆಳಿಗ್ಗೆ 5 ಸಂಜೆ 5 ಕಿಲೋಮೀಟರ್ ನಾನು ರನ್ನಿಂಗ್ ಮಾಡುವ, ಜಾಗ್ ಮಾಡ. ಹೇಳ್ಬೇಕು ಅಂದ್ರೆ ಅದು ಷರತ್ತು ಅಂತ ನಾವ್ ಹೇಳ್ತೀವಿ, ಬಟ್ ಅದೇ ನಮಗೆ ಬೇಸಿಕ್ ಫೌಂಡೇಶನ್ ಆಯ್ತು. ಯಾಕಂದ್ರೆ ಕ್ಲಾಸಿಂಗಲ್ಲಿ ರನ್ನಿಂಗ್ ಇದ್ದ ಸ್ಪೀಡ್ಗೆ ಆ ಸ್ಪೀಡ್ಗು ಹೋಲಿಕೆ ಮಾಡಿದ್ರೆ ಜಸ್ಟ್ ಒಂದ ತಿಂಗಳು ಸರ್ ಮೇಡಮ್, ಅಷ್ಟೇ ಒಂದ್ ತಿಂಗಳಲ್ಲೇ ಸಿಕ್ಕ ಸ್ಪೀಡ್ ಆಗೋದೆ ಎಕ್ಸ್ಟ್ರಾ ಪ್ಲೇಯರ್ಗೂ ಬೇಡ ಅಂತಿದ್ರು. ಖೋಖೋ ಟೀಮ್ ಕ್ಯಾಪ್ಟನ್ ಆಗಿದ್ದೆ ನಾನು, ಆಲ್ಮೋಸ್ಟ್ ಗೇಮ್ ಅಲ್ಲಿ ಬಂದು ಖೋಖೋನೆ ಆಡಿರೋದು, ಸ್ಟೇಟ್ ಲೆವೆಲ್ ಪ್ಲೇಯರ್ ಮೇಡಮ್ ನಾನು, ಅಂದ್ರೆ ವಿಶೇಷ ಚೇತನರಲ್ಲ ಆಡಿದ್ ನಾನು, ನಾರ್ಮಲ್ ಜೊತೆನೆ ಆಡಿದ್ದು ಸ್ಟೇಟ್ ಲೆವೆಲ್ ಪ್ಲೇಯರ್.
1: ಅಂದ್ರೆ ನೀವೊಬ್ಬ ವಿಶೇಷ ಚೇತನ ಅನ್ನೋ ಒಂದು ಸಮಸ್ಯೆಯನ್ನ ನೀವು ಒಂದು ಸಾಧನೆಯ ಒಂದು ಹಂತ ಅಂತ ತೆಗೆದುಕೊಂಡು ಈ ನಿಟ್ಟಿನಲ್ಲಿ ಅದೇ ದಿಕ್ಕಿನಲ್ಲಿ ಸಾಕ್ತಾ ನಿಮ್ಮ ಯಶಸ್ಸನ್ನ ಕಂಡ್ರಿ.
0: ಇದು ಪ್ರಾರಂಭ ಮೇಡಮ್.

ನಾನು ಹೇಳಿದ್ದು ಕೂಡ ಪ್ರಾರಂಭ ಪ್ರಾರಂಭ ಆಗಿದ್ದು. ಪಿಯು ಬಂದೆ, ಸೆಕೆಂಡ್ ಪಿಯು ಬಂದೆ. ಸೆಕೆಂಡ್ ಪಿಯು ಅಲ್ಲಿ ಅಥ್ಲೆಟಿಕ್ ಅಂದ್ರೆ ರನ್ನಿಂಗ್ ಅಲ್ಲೂ ಕೂಡ 5000 ಮೀಟರ್ ಅಲ್ಲಿ ಜಿಲ್ಲಾ ಮಟ್ಟ ಆಗಿದ್ದು ನಾರ್ಮಲ್ ಸರ್. ನಾನು ವಿಶೇಷ ಚೇತನರ ಪ್ಯಾರಾ ಅಥ್ಲೆಟಿಕ್ಸ್ ಅಂತ ಇದೆ, ಬಟ್ ಇಲ್ಲಿವರೆಗೂ ನಮ್ಗೆ ಯಾರು ಕೂಡ ಮಾಹಿತಿನ ಕೊಟ್ಟಿಲ್ಲ. ಪ್ಯಾರಾ ಅಥ್ಲೆಟಿಕ್ಸ್ ಪ್ಯಾರಾ ಅಥ್ಲೆಟಿಕ್ಸ್ ಬಗ್ಗೆ ನಮ್ಗೆ ಯಾರು ಕೂಡ ಮಾಹಿತಿ ಕೊಟ್ಟಿಲ್ಲ ಅಲ್ಲಿವರೆಗೂ. ಎಲ್ಲಿವರೆಗೆ ಸೆಕೆಂಡ್ ಪಿ ಯು ಸಿ ಮುಗಿಯುವವರೆಗೂ ನಮ್ಗೆ ಪ್ಯಾರಾ

0: ಏನಾರ ಅಚೀವ್ಮೆಂಟ್ ಮಾಡ್ಬೇಕು ಅಂತ ತಗೊಂಡೆ. ಆನಂತರ ಏನಾಯ್ತು, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಬಟ್ ಹಾಸ್ಟೆಲ್ ಆಗಿರೋದ್ರಿಂದ ನನಗೆ ಸರಿಯಾದ ಫುಡ್ ವಿಟಮಿನ್ಸ್ ತುಂಬಾ ಕೊರತೆ ಬಂದ್ಬಿಡ್ತು. ಹಾಗಾಗಿ ಹೇಳ್ಬೇಕು ಅಂದ್ರೆ ನಾನು ಮನೆ ಪರಿಸ್ಥಿತಿನೂ ಕೂಡ ತುಂಬಾ ಅದೋ ಪರಿಸ್ಥಿತಿಯಲ್ಲಿ ಇತ್ತು. ಮನೇಲಿ ನಾನೇ ದೊಡ್ಡ ಮಗ, ಹಂಗಾಗಿ ಆ ಟೈಮಲ್ಲಿ ಯಾರು ಕೂಡ ಜವಾಬ್ದಾರಿ ಆಗ್ಲಿ ಬೆನ್ನೆಲುಬು ಆಗ್ಲಿ ಯಾವುದೇ ತರದಂತಹ ಸಮಸ್ಯೆ ಸಿಕ್ಕಾಬಿಟ್ಟ ಇದ್ದರಿಂದ ನಾನು ಏನ್ ಮಾಡಿದೆ, ಮನೆ ಕಡೆ ಇದ್ರೆ ಕೆಲಸನೂ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಕೋಟೆಲಿ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇದೆಯಲ್ಲ ಅಲ್ಲಿ ಬಂದು ಜಾಯ್ನ್ ಆದೆ. ಆದ್ರೆ ಆ ಒಂದು ಮಂತ್ ಮೈಸೂರಲ್ಲಿ ಇದ್ರಿಂದ, ಅಂದ್ರೆ ಮೈಸೂರಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ನಲ್ಲ, ಆ ಟೈಮಲ್ಲಿ ಒಬ್ರು ಸ್ಮಿತಾ ಅಂತ ಇದ್ರು, ಅವರು ಕೂಡ ಅಥ್ಲೆಟಿವ್ ಕೆಲಸ ಮಾಡ್ತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾನು ಓಲ್ ಗ್ರೌಂಡ್ ಇದೆ ಡಿಸಿ ಆಫೀಸ್ ಮುಂಭಾಗ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡು ಅಂತಂದ್ರು, ಅಲ್ಲಿ ರಾಮಚಂದ್ರ ಸರ್ ಅಂತ ಒಬ್ರು ಇದ್ದಾರೆ ನನಗೆ, ಅವರು ರೈಲ್ವೆ ಎಂಪ್ಲಾಯ್ ಆಗಿದ್ರು ಅವಾಗ, ಅವ್ರ ಮುಖಾಂತರ ನಾನು ಪರಿಚಯ ಮಾಡ್ಕೊಂಡಿದ್ದು ಪ್ಯಾರಾ ಅಥ್ಲೆಟಿಕ್ಸ್ ಬಗ್ಗೆ. ಅವರೇ ನನಗೆ ಗಾಡ್ ಫಾದರ್, ಪ್ರತಿಯೊಂದು ಕೂಡ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದು, ಕಂಪ್ಲೀಟ್ ಆಗಿ ಅವರೇ ನಮ್ಗೆ ಮಾಹಿತಿ ಕೊಡ್ತಾ ಇದ್ರು. 2011 ಪಿ ಯು ಸಿ ಪಾಸ್ ಆದ ಆ ಟೈಮಲ್ಲಿ. ಆದ್ರೆ ಮೇಡಮ್ ಅವರು ಹೇಳ್ತಾ ಹೇಳ್ತಾ ನಾವು 2012 ಫಸ್ಟ್ ನ್ಯಾಷನಲ್ ಮೆಡಲ್ ಮಾಡಿದೆ, ಜೊತೆಗೆ ಪ್ಯಾರಾ ಒಲಿಂಪಿಕ್ ಗೆ ಲಂಡನ್ ಒಲಿಂಪಿಕ್ ನಡೀತಿತ್ತು, ಆ ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಮೆಡಲ್ ಆಯ್ತು. ಪುನಃ ತುಂಬಾ ಕಷ್ಟಪಟ್ಟಿದ್ವಿ ಮೇಡಮ್, ಯಾವ ತರ ಅಂತಂದ್ರೆ ಪ್ರಾಕ್ಟೀಸ್ ಗೆ ಯಾವ್ದೇ ತರದಂತಹ ಗಾಡ್ ಫಾದರ್ ಗಳಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ, ಯಾವುದೇ ತರದಂತಹ ಬ್ಯಾಕ್ ಬೋನ್ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ಗೈಡ್ಲೈನ್ಸ್ ಮಾಡೋದಾಗಿರ್ಬೋದು ಅಥವಾ ಸ್ಥಳದ ಕೊರತೆ ಆಗಿರ್ಬೋದು, ತುಂಬಾ ಕೊರತೆ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂದ್ರೆ ಶೂಸ್ ಕೂಡ ಕೊರತೆ, ಟ್ರ್ಯಾಕ್ ಶೂಸ್ ಕೂಡ ಸಮಸ್ಯೆ. ಸ್ಥಳದಲ್ಲಿ ಬಂದ್ರೆ ಗ್ರೌಂಡ್ ಇಲ್ಲ, ಊರಲ್ಲಿ ರೋಡ್ ಅಲ್ಲಿ ಓಡ್ತಾ ಇದ್ದು. ನಂತರ ಬೆನ್ನೆಲುಬು ಅಂತಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಆ ಒಂದು ಆರ್ಥಿಕ ಪರಿಸ್ಥಿತಿ ಕರೆಕ್ಟ್ ಆಗಿದ್ದೀರಿ, ಇಷ್ಟೊತ್ತಿಗೆ ನಾವು ಅಂತಾರಾಷ್ಟ್ರ ಮಟ್ಟದಲ್ಲಿ ಏನಾರೋ ಒಂದು ಸಾಧನೆ ಮಾಡಿರ್ಬೋದಿತ್ತು.
1: ಖಂಡಿತ.
0: ಯಾಕೆ ಅಂತಂದ್ರೆ ಒಂದು ಕ್ವಾಲಿಫೈ ಟೈಮಿಂಗ್ಸ್ ಅಂತ ಬರುತ್ತೆ ಮೇಡಮ್ ನಮ್ಮ ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ, ನ್ಯಾಷನಲ್ ಅಥವಾ ಪ್ಯಾರಾ ಒಲಿಂಪಿಕ್, ಕಾಮನ್ವೆಲ್ತ್, ಏಷ್ಯನ್ ಗೇಮ್, ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ದೊಡ್ಡ ದೊಡ್ಡ ಮೀಟ್ ಗಳು ನಡೀತಾವೆ ಮೇಡಮ್. ಅದಕ್ಕೆ ನಾವು ಎಲಿಜಿಬಿಲಿಟಿ ಆಗಬೇಕು ಅಂದ್ರೆ ನಾವು ಎಲಿಜಿಬಿಲಿಟಿ ತೋರಿಸ್ಬೇಕು. ಯಾವ ತರ ತೋರಿಸೋದು ಅಂದ್ರೆ ಅದನ್ನ ವರ್ಕ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ವಂತ ಖರ್ಚು ಹಾಕೊಂಡು ಹೋಗಿ ನಾವು ಪರ್ಫಾರ್ಮೆನ್ಸ್ ನ ತೋರಿಸ್ಬೇಕಾಗುತ್ತೆ. ಇವಾಗ್ಲೂ ಕಷ್ಟ ಇದೆ, ಬಟ್ ಆದ್ರೆ ಇವಾಗ್ಲಿಗಿಂತ ಅವಾಗ ತುಂಬಾ ಕಷ್ಟ. ಕಷ್ಟ ಆದ್ರೆ ಗೊತ್ತೇ ಇಲ್ಲ, ಮ್ಯಾಟರ್ನೇ ಗೊತ್ತಿಲ್ಲ ಅದು. ಆತರ ಹೊರಗಡೆ ಹೋಗಿ ಕ್ವಾಲಿಫೈ ಟೈಮಿಂಗ್ಸ್, ಉದಾಹರಣೆಗೆ ಒಂದ 800 meters ಓಡ್ಬೇಕು ರನ್ನಿಂಗ್ ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂದ್ರೆ ಕಾಮನ್ವೆಲ್ತ್ ಮಾಡ್ಬೇಕು ಅಂತಂದ್ರೆ 2.08 ಕ್ವಾಲಿಫೈ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ ಮೇಡಮ್. ನಾವು ಅಟ್ಲೀಸ್ಟ್ ಏನ್ ಮಾಡ್ಬೇಕಾಗತ್ತಂದ್ರೆ ಅಲ್ಲಿ ಹೋಗಿ ಕ್ವಾಲಿಫೈ ಟೈಮಿಂಗ್ ಅಂತ ಕೊಟ್ಟಿರ್ತಾರಲ್ಲ, ಅದ್ರ ಆಸುಪಾಸು ಅಂದ್ರೆ 2:15, 2:20 ಒಳಗಡೆ ರನ್ನಿಂಗ್ ಮಾಡಿರೋದ್ನ ಒಂದು ಸರ್ಟಿಫಿಕೇಟ್ ನ ತೋರಿಸ್ಬೇಕು. ಹಂಗಾದ್ರೆ ಮಾತ್ರ ನಮ್ಗೆ ಎಲಿಜಿಬಲ್ ಗೆ ಪಾರ್ಟಿಸಿಪೇಟ್ ಮಾಡಕ್ ಅವಕಾಶ ಕೊಡ್ತಾರೆ. ಅದೇ ಎಲಿಜಿಬಿಲಿಟಿ ಅಂದ್ರೆ ಈಗ ಪ್ಯಾರಾ ಕಾಮನ್ವೆಲ್ತ್ ಇವಕ್ಕೆಲ್ಲ ಎಲಿಜಿಬಿಲಿಟಿ ಅಂದ್ರೆ ಪಾರ್ಟಿಸಿಪೇಟ್ ಮಾಡಕ್ ಕಳಿಸ್ಬೇಕು ಅಂದ್ರೆ ಇಷ್ಟು ಕ್ವಾಲಿಫೈ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಲಾಸ್ಟ್ ಟೈಮ್ ಯಾರ ಅಚೀವ್ ಮಾಡಿರ್ತಾರ ಅದ್ರ ಆಸುಪಾಸಲ್ಲಿ ಇರೋರನ್ನ ಮಾತ್ರ ಕರ್ಕೊಂಡು ಹೋಗೋದು, ಎಲ್ಲಾರು ಪಾರ್ಟಿಸಿಪೇಟ್ ಮಾಡಕ್ ಬಿಡಲ್ಲ. ಆತರ ಎಲ್ಲ ಮಾಡ್ಬೇಕು ಅಂದ್ರೆ ಹೊರಗಡೆ ಇಂಟರ್ನ್ಯಾಷನಲ್ ಹೋಗಿ ಕಾಂಪೀಟ್ ಮಾಡಿ ಸರ್ಟಿಫಿಕೇಟ್ ನ ತಗೊಂಡಿರ್ಬಂದು ಬಂದಿರ್ಬೇಕು. ಹೋಗ್ಬೇಕು ಅಂದ್ರೆ ಹಣಕಾಸು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇತ್ತಲ್ಲ ಮೇಡಮ್, ಹಂಗಾಗಿ ಆ ಟೈಮಲ್ಲಿ ನಮ್ಗೆ ಸಮಸ್ಯೆ ಇತ್ತು. ಬಟ್ ನ್ಯಾಷನಲ್ ಮೆಡಲ್ ಆಯ್ತು 2014 ಅಲ್ಲಿ ಚೆನ್ನೈ ಮೆಡಲ್ ಮಾಡಿದೆ, 1500 meters, 800 meters ಎರಡು ಕೂಡ ಗೋಲ್ಡ್ ಮೆಡಲ್ ಮಾಡಿದೆ. ಮತ್ತೆ 2018 ಹರಿಯಾಣದಲ್ಲಿ ಪಂಜಾಬ್ ಹರಿಯಾಣದಲ್ಲಿ ಆಡಿದ್ವಿ, ಪಂಚಕಂ ಸ್ಟೇಡಿಯಂ ಅಂತ ಬರುತ್ತೆ, ಅಲ್ಲೂ ಕೂಡ ಒಂದು 800 meters ಒಂದು ಗೋಲ್ಡ್ ಮೆಡಲ್ ಆಯ್ತು. ಆದ್ರೆ ಮೇಡಮ್ ಏನಂತಂದ್ರೆ ಒಬ್ರು ಇದಾರೆ ಪಾಪ ಯಾರು ಹೇಳಲ್ಲ, ಬಟ್ ನಾವು ಹೇಳಬೇಕು ಯಾಕಂದ್ರೆ ಅವರ ಪ್ರಯತ್ನ, ಅವರ ಒಂದು ಸಾಧನೆಯಿಂದ ನಾವು ಒಂದು ಅಷ್ಟು ಇಷ್ಟು ನಾವೇ ಗೌರ್ಮೆಂಟ್ ಇಂದ ಅವಾರ್ಡ್ಗಳು ತಗೊಂಡಿದ್ವಿ. ಯಾರು ಅಂದ್ರೆ ಗಿರೀಶ್ ಅಂತ ಮೇಡಮ್, 2017 ಲಂಡನ್ ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡಿದ್ದಾರೆ, ಅವರು ಸಿಲ್ವರ್ ಮೆಡಲ್ ಮಾಡಿದ್ರು, ಇಡೀ ಇಂಡಿಯಾದಲ್ಲಿ ಮೊದಲು ಮೆಡಲ್ ಮಾಡಿದ್ದು ಕರ್ನಾಟಕದಲ್ಲೂ ಕೂಡ ಗಿರೀಶ್ ಅಂತ ಹಾಸನ್ ಕ್ಲೂಡ್ ಅವರು. ಅವರು ಮಾಡಿದ ಮೇಲೆನೆ ಈ ಪ್ಯಾರಾ ಕ್ರೀಡೆಗೆ ಒಂದು ಮಹತ್ವ, ಬೆಲೆ ಅಥವಾ ಅವಕಾಶ, ಅಲ್ಲಿವರೆಗೂ ಕ್ರೀಡೆ ಇತ್ತು ಅಷ್ಟೇ, ಬಟ್ ಮನೆ ಕಾಯಿ ತರ ಬದುಕ್ತಿತ್ತು, ಸುಮ್ನೆ ಯಾವ್ದೋ ಒಂದು ಕ್ರೀಡೆ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಬದುಕ್ತಿತ್ತು. ಮೇಡಮ್ ನಾ ಹೇಳೋದೇನಂದ್ರೆ ಪ್ರತಿಯೊಬ್ಬರಿಗೂ ಒಂದು ಮಹತ್ವ ಬೆಲೆ ಇದ್ರಲ್ಲ ಮೇಡಮ್, ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಬರೋದು. ಈಗ ನಾವು ಏನೇ ಆಗ್ಲಿ ಎಜುಕೇಶನ್ ಆಗಿರ್ಬೋದು, ಓದ್ಬಿಟ್ಟು ಮನೇಲಿ ಕೂತಿದ್ರೆ ಓದಕ್ಕೆ ಅರ್ಥನೇ ಇರಲ್ಲ ಮೇಡಮ್.
1: ಯಾವುದೇ ಒಂದು ಕ್ರೀಡೆಗಾಗಿರ್ಬೋದು, ಯಾವುದೇ ಒಂದು ಪ್ರತಿಭೆಗೆ ಒಂದು ಮನ್ನಣೆ ಸಿಕ್ಕಿದ್ರೆ ಮಾತ್ರ ಒಂದು ಪ್ರತಿಭೆನ ನಾವು ಗುರುತಿಸೋಕೆ ಸಾಧ್ಯ.
0: ಹೌದು ಮೇಡಮ್.
1: ಸರ್, ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಕ್ರೀಡಾ ಒಂದು ಪ್ರಯಾಣವನ್ನ ತುಂಬಾ ಚಂದವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ರಿ. ಈ

0: ಈಗ ನಿಮ್ಮ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ನಿಮ್ಮ ವೃತ್ತಿಯ ಬಗ್ಗೆ ನಮ್ಮ ಜನಧ್ವನಿ ಕೇಳುವವರಿಗೆ ತಿಳಿಸ್ಕೊಡಕ್ಕಾಗತ್ತ?
1: ವರ್ಕ್ ಬಗ್ಗೆ ಮೇಡಮ್, ನಾನು ಈಗ ನನಗೆ 32 ಇಯರ್ಸ್, ಬಟ್ ನಾನು 21 ವರ್ಷಕ್ಕೆ ವೃತ್ತಿನ ಸ್ಟಾರ್ಟ್ ಮಾಡಿದೆ, ಅಂದ್ರೆ ಡಿಗ್ರಿ ಯಾವಾಗ ಕಂಪ್ಲೀಟ್ ಆಯ್ತು ಅವತ್ತಿಂದ ನಾನು ಒಂದು ನನ್ನ ಒಂದು ವೃತ್ತಿ ಸ್ಟಾರ್ಟ್ ಮಾಡಿದೆ. ಅವಾಗೆಲ್ಲ ಸ್ಪೋರ್ಟ್ಸ್ ಹೇಳಿದ್ನಲ್ಲ ಮೇಡಮ್, ಇವಾಗ ತಾನೇ, ಅವಾಗ ಯಾವ್ದೇ ತರದ ಬೆಲೆ ಮಹತ್ವ ಇದ್ದಿರೋದ್ರಿಂದ ನಾನು ಮನೆ ಆರ್ಥಿಕ ಪರಿಸ್ಥಿತಿನ ಕೂಡ ತುಂಬಾ ಶೋಚನೀಯ ಪರಿಸ್ಥಿತಿಲಿ ಇದ್ದಿರಿಂದ ಕೆಲಸ ಮಾಡ್ಲೇಬೇಕಾದ ಪರಿಸ್ಥಿತಿ ಬಂತು. 2014 ಡಿಗ್ರಿ ಮುಗಿತು, 2014 ನಂತರ ಬೆಂಗಳೂರಿಗೆ ನಾನು ಕೆಲಸ ಹುಡುಕೊಂಡು ವಲಸೆ ಹೋದೆ ಮೇಡಮ್. ತುಂಬಾನೇ ಕಷ್ಟಪಟ್ಟಿದೀವಿ. ಯಾವ ತರ ಅಂತಂದ್ರೆ, ಹ್ಯಾಂಡಿಕ್ಯಾಪ್ ಅನ್ನೋ ಉದ್ದೇಶದಿಂದನೇ ಎಜುಕೇಶನ್ ಗೆ ತಕ್ಕಂತಹ ಕೆಲಸ ಇಲ್ಲ, ಎಜುಕೇಶನ್ ತಕ್ಕಂತಹ ಒಂದು ನಿಗಳಿಗೆ ಮಹತ್ವ ಇಲ್ಲ. ಅದರಲ್ಲೂ ಕೂಡ ಎಲ್ಲೋ ಒಂಥರ ಒಂದು ಸಹಾನುಭೂತಿಯಿಂದ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗಪ್ಪ ಅಂತ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಸೇರ್ಕೊಂಡೆ ಮೇಡಮ್. ಒಂದು 3 ಇಯರ್ಸ್ ಕೆಲಸ ಮಾಡಿದೆ. ಆಫ್ಟರ್ ಅಲ್ಲಿ ತುಂಬಾ ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡಿದಾಗ ಅದು ನನ್ನ ಎಜುಕೇಶನ್ ತಕ್ಕಂತನೂ ಇರಲಿಲ್ಲ, ನನ್ನ ಒಂದು ಶಕ್ತಿಗೆ ತಕ್ಕಂತನೂ ಕೆಲಸ ಇರಲಿಲ್ಲ ಮೇಡಮ್. 5,400 ರೂಪಾಯಿ ಇತ್ತು ಮೇಡಮ್ 2014. ಹಾಗಾಗಿ ಏನ್ ಮಾಡಿದೆ, 2017 ಕೆಲಸ ಮಾಡಿ ನಾನು ವಾಪಸ್ ಊರಿಗೆ ಬಂದೆ ಮೇಡಮ್. ಇಲ್ಲಿ ನಮ್ದೇ ಆದಂತ ಸ್ವಂತ ಏನಾರ ಸ್ವಂತ ಕೆಲಸಗಳನ್ನ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ ಬಂದೆ. ಇಲ್ಲೇ ಒಂದ್ ಏನಾಯ್ತು ಅಂದ್ರೆ, VRW ಅಂತ ನಮ್ಮ ಅಂಗವಿಕಲರಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಲು ಕೂಡ VRW ಅಂತ ಒಂದು ಪೋಸ್ಟಿಂಗ್ ಇರ್ತಿತ್ತು ಮೇಡಮ್. ಅವಾಗ ಅಲ್ಲಿ ಇಂಟರ್ವ್ಯೂ ಕರೆದಿದ್ರು, ಅಲ್ಲಿಗೆ ಸೇರ್ಕೊಂಡೆ. ಅವಾಗ 3,000 ಸಂಬಳ ಮೇಡಮ್, 2019 6,000 ಸಂಬಳ ಆಯ್ತು. ಈಗ ಪ್ರೆಸೆಂಟ್ 9,000 ಬರ್ತಿದೆ, 9,000-10,000 ಆಗಿದೆ. ಆದ್ರೆ ಅದು ಇವತ್ತಿನ ಪರಿಸ್ಥಿತಿಗೆ ಈಗ ಹೆಂಗಾಗತ್ತೆ ಅಂದ್ರೆ ಮೇಡಮ್, ಈಗ ವಿಶೇಷ ಚೇತನರು ಅಂತ ಹೇಳ್ಬಿಟ್ಟು ಅಂಗಡಿಲಿ ಉದಾಹರಣೆಗೆ ಏನೋ ಒಂದು ದಿನನಿತ್ಯ ವಸ್ತುಗಳನ್ನ ತಗೊಂಡ್ರೆ ಅದಕ್ಕೆ ನಾರ್ಮಲ್ ಗೆ ಒಂದ್ ರೇಟ್, ನಮ್ಗೆ ಒಂದ್ ರೇಟ್ ಕೊಡಲ್ಲ ಮೇಡಮ್, ಎಲ್ಲರಿಗೂ ಒಂದ್ ರೇಟ್ ಇರುತ್ತೆ. ಹಾಗಾಗಿ ಇವತ್ತು ಇದೆಯಲ್ಲ ಪಾಪ, ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಹ್ಯಾಂಡಿಕ್ಯಾಪ್ಗಳು ಮುಂದೆ ಒಳ್ಳೇದಾಗುತ್ತೇನೋ, ಮುಂದೆ ಒಳ್ಳೇದಾದ್ರೆ ಜೀವನ ಸೆಟ್ಲ್ ಆಗುತ್ತೇನೋ ಅಂತ ಅದೇ ಕದತ್ತಲ್ಲಿ 15 ವರ್ಷ 17 ವರ್ಷ 2007 ಸ್ಟಾರ್ಟ್ ಆಗಿರೋದು ಮೇಡಮ್. 2007 ಅಂದ್ರೆ ಈಗ 19 ವರ್ಷದಿಂದ ಅದೇ ಕೆಲಸ ಮಾಡ್ಕೊಂಡ್ ಬರ್ತಾರೆ, ತುಂಬಾ ಹೋರಾಟಗಳು ಮಾಡ್ತಾ ಇದಾರೆ. ಇಷ್ಟೇ ಮುಂದೆ ಒಳ್ಳೇದಾಗುತ್ತೇನೋ ಅಂತ. ಆದ್ರೆ ಹೇಳ್ಬೇಕು ಅಂದ್ರೆ ಈ ಒಂದು ಸ್ಕೀಮ್ ಬಂದಿದ್ ಒಳ್ಳೇದೇ ಮೇಡಮ್, ಆದ್ರೆ ಗವರ್ಮೆಂಟ್ ತುಂಬಾ ಶೋಚನೆ ನಡೆಸ್ಕೊತಿದೆ ಅಂತ ನಾನು ವ್ಯಕ್ತಪಡಿಸ್ತೀನಿ ಈ ಪ್ರೋಗ್ರಾಮ್ ಅಲ್ಲಿ ಮೇಡಮ್. ಯಾಕಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಒಂದು ಕೂಲಿ ಎಷ್ಟು ಇರುತ್ತೆ ಮೇಡಮ್, ದಿನನಿತ್ಯಕ್ಕೆ ಎಷ್ಟು ಪಡಿಸ್ಬೇಕಾಗುತ್ತೆ ಅಷ್ಟಾರು ಕೊಡ್ಬೇಕಲ್ಲ ಮೇಡಮ್. ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಮಿನಿಮಮ್ ಅಂದ್ರೆ 15-20 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಮೇಡಮ್. ಅದ್ರ ನಮ್ಗೆ ಯಾಕೆ 10,000 ರೂಪಾಯಿ ಸಂಬಳ ಕೊಡ್ತಾರೆ, ಅದು ಗೌರವಧನವಾಗಿ ಅಂತ ಕೊಡೋದು. ಆಮೇಲೆ ಅದು ಫೀಲ್ಡ್ ವರ್ಕ್ ಇದೆ ಮೇಡಮ್, ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಮೊದ್ಲೇ ಹ್ಯಾಂಡಿಕ್ಯಾಪ್ ಅವರು. ಈಗ ಕೆಲಸ ಹೋಗ್ಬಿಡ್ತದಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಆಟೋ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಸ್ಕೂಟರ್ನ EMI ತಗೊಂಡು ಕಟ್ಕೊಂಡು ಎಲ್ಲ ಮಾಡ್ತಾರೆ. ಆಮೇಲೆ ಎಲ್ಲ ಕಡೆ ಹೋಗ್ಬೇಕು ಅವ್ರು ತುಂಬಾ ಕಷ್ಟ ಆಗ್ತಾ ಇದೆ. ಏನ್ ಮಾಡ್ತಿದಾರೆ ಅಂದ್ರೆ, ಸ್ಕೀಮ್ ನೆಪ ಒಡ್ಡಿ ಗವರ್ಮೆಂಟ್ ತುಂಬಾ ಶೋಚನೆ ನಡೆಸ್ಕೊತಿದೆ ಅಂತ ವ್ಯಕ್ತಪಡಿಸ್ತೇನೆ. ಇದು ನನ್ನ ಅನುಭವದ ಮಾತು. ಈಗ ಒಂದು ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತ್ ಸುತ್ತಮುತ್ತ 10 ಕಿಲೋಮೀಟರ್ ಗಂಟ ನಡೆದು ಹೋಗಕ್ ಆಗಲ್ಲ ಮೇಡಮ್, ಯಾಕಂದ್ರೆ ಕಾಲು ನೋವಾಗಿರುತ್ತೆ, ಕಾಲು ಲೇಟ್ ಆಗಿರೋ ಹ್ಯಾಂಡಿಕೇಪ್ ಕೊಡಿರ್ತಾರಲ್ಲ ಮೇಡಮ್ ಅಲ್ವಾ. ಹಂಗಾಗಿ ಮೊದ್ಲೇ ಹ್ಯಾಂಡಿಕ್ಯಾಪ್ ಫೀಲ್ಡ್ ವರ್ಕು ಹ್ಯಾಂಡಿಕ್ಯಾಪ್ ಅಂತ ಹೇಳಿ ನನ್ಗೆ ಕರುಣೆ ತೋರಿಸಿಕ್ ಹೇಳ್ತಾ ಇಲ್ಲ, ಅವ್ರು ಕೆಲಸ ಬಿಟ್ಟು ಕೆಲಸ ಮಾಡ್ತಾವ್ರೆ ಅವರು. ಅದ್ರ ತಕ್ಕಂತೆ ಗೌರವಧನ ಏನಿದೆ ಅದನ್ನ ನಮ್ಮ ಹೋರಾಟ ಏನ್ ಮಾಡ್ತಾವ್ರೆ ಅದಕ್ಕೆ ತಕ್ಕಂತೆ ಮಾಡ್ಕೊಟ್ರೆ ಅವ್ರ ಜೀವನ ಎಲ್ಲ ಯಾವ್ದೋ ಒಂದ್ ದಡ ಸೇರುತ್ತೆ, ಒಂದ್ ಚಿಕ್ಕ ದಡ ಆದ್ರೆ. ಹೇಳ್ಬೇಕು ಅಂದ್ರೆ ಮೇಡಮ್, ನೇರವಾಗಿ ವ್ಯಕ್ತಪಡಿಸ್ತೀನಿ, ನನ್ಗೆ ಸಂಬಳ ಸಾಕಾಗಲ್ಲ ಅಂತಾನೆ ನಂಗೆ ಕೆಲಸ ಆಗುತ್ತೆ ಮೇಡಮ್. ಅದು ಹ್ಯಾಂಡಿಕ್ಯಾಪ್ ವಿಭಾಗ ಅಂದ್ರೆ ವಿಶೇಷದಲ್ಲಿ ಎಲ್ರಿಗೂ ಒಂದೇ ತರ ಎಬಿಲಿಟಿ ಇರಲ್ಲ, ನನ್ಗೆ ಬಿಟ್ಟೆ, ಬಟ್ ಬೇರೆಯವ್ರ ಪರಿಸ್ಥಿತಿ ಯೋಚನೆ ಮಾಡ್ಬೇಕು.
0: ಅಂದ್ರೆ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಜೀವನಕ್ಕೆ, ನಿಮ್ಮ ಯಶಸ್ಸಿಗೆ ಈ ನಿಟ್ಟಿನಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಸಾಮಾಜಿಕ ಸಮಸ್ಯೆಗಳು ಎದುರಾದ ಅದಕ್ಕೂ ನೀವು ತಲೆ ಕೊಡದೆ ನಿಮ್ಮ ಯಶಸ್ಸಿನ ಹಿಂದೆ ನೀವು ಹೋದ್ರಿ ಅಂತ ಹೇಳ್ತಿದ್ರಿ.
1: ಖಂಡಿತ ಖಂಡಿತ, ಸ್ಪೋರ್ಟ್ಸ್ ಅನ್ನೋ ವಿಷಯದಿಂದ ನಾನು 2014 ಮೆಡಲ್ ಮಾಡಿದ್ದೆ, 2018 ಮೆಡಲ್ ಮಾಡಿದ್ದೆ. ಅದರಿಂದ ಇನ್ನೊಂದು ಹೇಳಿದ್ ಮರ್ತೆ, ಗೌರ್ಮೆಂಟ್ 2018 ಗಿರೀಶ್ ಒಲಿಂಪಿಕ್ ಕಡೆಯಿಂದ ಮಹತ್ವ ಕೊಡೋದು 2013 ಸರ್ಕಾರ 2013 ಪ್ರಾರಂಭ ಆಯ್ತು ಮೇಡಮ್. ಆದ್ರೆ ನಂಗೆ ಚೆನ್ನೈಲಿ ಮೆಡಲ್ ಆಗಿದ್ದಕ್ಕೆ ಫಲಿತಾಂಶ ಸಿಕ್ತು ಮೇಡಮ್, ಒಂದ್ ಗೋಲ್ಡ್ ಮೆಡಲ್ ಗೆ 2 ಲ್ಯಾಕ್ ಕೊಡ್ತಿದ್ರು, ನಂಗೆ 2 ಮೆಡಲ್ ಮಾಡಿದ್ದೆ, 2 ಮೆಡಲ್ಗೆ ಅದಕ್ಕೆ 4 ಲಕ್ಷ ರೂಪಾಯಿ ಕ್ಯಾಶ್ ಅವಾರ್ಡ್ ಕೂಡ ಸಿಕ್ಕಿದೆ ನಮ್ಗೆ. ಅದರಿಂದ ನಾನು ಸ್ವಲ್ಪ ಸ್ಟುಡ್ ಆದೆ. ಅಂದ್ರೆ ಏನೋ ಒಂದು ವೃತ್ತಿ ವಿಷಯದಲ್ಲಿ ಅಂದ್ರೆ ಎಂತ ಒಂದು ಕೆಲಸ ಜೀವನಕ್ಕೆ ಬೇಕಾಗಿರುವಂತ ಕೆಲಸನ ಹುಡುಕ ವಿಷಯದಲ್ಲಿ ಸ್ವಲ್ಪ ಸ್ವಲ್ಪ ಆ ಒಂದು ಬಳಸ್ಕೊಂಡು ನಾನು ಪರವಾಗಿಲ್ಲ, ಈ ಜೀವನಕ್ಕಿಂತ ಈ ಜೀವನ ಬೆಟರ್ ಅನ್ನೋ ಲೆಕ್ಕಾಚಾರದಲ್ಲಿ ಜೀವನ ಮಾಡ್ತಿದ್ದೀನಿ. ಆದ್ರೆ ಇದರಿಂದ

0: ಪ್ರತಿಯೊಂದು ಅಂಗವಿಕಲರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತೀನಿ. ಈಗ ಗವರ್ಮೆಂಟ್ ಆಫೀಸ್ ಅಲ್ಲಿ ಮೇಡಮ್ ತುಂಬಾ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾರೆ, ಅದರಲ್ಲಿ ಯಾವುದ್ರಲ್ಲಿ ಕೆಲಸ ಮಾಡಕ್ ಆಗತ್ತೆ ಅಂತ ಕೆಲಸಗಳಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅಂಗವಿಕಲರು ಕೊಡಬೇಕು ಅಂತ ನನ್ನ ಒಂದು ಮನವಿ ಮೇಡಮ್.
1: ಖಂಡಿತ ಸರ್, ಯಾಕಂತಂದ್ರೆ ವಿಶೇಷ ಚೇತನರಿಗೆ ವಿಶೇಷ ಸಾಧನೆ ಮಾಡಿರೋರು ಮನೆಯಿಂದ ಹೊರಗಡೆ ಬಂದು ಜೀವನ ಮಾಡಕ್ಕೆ ಅರ್ಹರು ಅಂತ ಅನ್ಸದ ಮೇಲೆ ಸೂಟಬಲ್ ಇರೋ ಕೆಲಸವನ್ನ ಕೊಟ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಎಷ್ಟೋ ಸಹಾಯ ಮಾಡ್ದಂಗೆ ಅಂತ ನಾನು ಕೂಡ ಭಾವಿಸ್ತೀನಿ ಸರ್.

0: ಸರ್, ಈ ನಿಟ್ಟಿನಲ್ಲಿ ವಿಶೇಷ ಚೇತನರು ಅಂತಂದ್ರೆ ಸಾಧನೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಎಲ್ರು ಭಾವಿಸ್ತಾರೆ.
1: ಖಂಡಿತ ಮೇಡಮ್, ಕಷ್ಟ ಆಗುತ್ತಲ್ಲ, ಕಷ್ಟಪಟ್ಟರೆ ಸಾಧ್ಯ ಅಂತ ಹೇಳ್ತೀನಿ ಮೇಡಮ್.
0: ಖಂಡಿತ.
1: ಯಾಕೆಂದ್ರೆ ಇದು ನಾರ್ಮಲ್ ಗೆ ಕಷ್ಟ ಆಗೋದು ಅಂದ್ರೆ ಅದೊಂಥರ ಮೇಡಮ್. ಯಾವ ತರ ಅಂದ್ರೆ, ಉದಾಹರಣೆಗೆ ನಾರ್ಮಲ್ ಅಂದ್ರೆ ಏಬಲ್ ಬಾಡಿಗೆ ಅಭ್ಯಾಸ ಮಾಡು ಗುರಿ ತಲುಪ್ತೀರ ಅಂತ ಕೇಳ್ತಾರೆ. ಖಂಡಿತ. ಈಗ ಉದಾಹರಣೆಗೆ ಮಾಸ್ಟರ್ ಸ್ಕೂಲ್ ಬಂದು ಪಾಠ ಮಾಡಿ ಎಕ್ಸಾಮ್ ಕೊಟ್ರೆ ವಿಷಯ, ಪಾಠ ಮಾಡಿ ಎಕ್ಸಾಮ್ ಕೊಡೋ ವಿಷಯ, ಪಾಠ ಮಾಡಿದ್ರೆ ಎಕ್ಸಾಮ್ ಬರೆಯೋದನ್ನ ಬೇರೆ. ಇದು ವ್ಯತ್ಯಾಸ ಹೇಳ್ತೀನಿ ಯಾವ ತರ ಅಂತಂದ್ರೆ, ಈಗ ಪ್ರಾಕ್ಟೀಸ್ ಮಾಡಕ್ಕೆ ಸಮಸ್ಯೆ ಇಲ್ಲ ಮೇಡಮ್ ನಮ್ಗೆ, ಅಭ್ಯಾಸ ಮಾಡಿದ್ರೆ ಗುರಿ ತಲುಪಾಗೋದು. ಅಂದ್ರೆ ಅಭ್ಯಾಸ ಮಾಡಕ್ ಕಷ್ಟ ಇದೆಯಲ್ಲ.
0: ಹೌದು.
1: ಯಾವ್ದೋ ಒಂದು ಗೇಮ್ ಆಡ್ಬೇಕು, ಆಟ ಆಡ್ಬೇಕು ಅಂತಂದ್ರೆ ಆಟ ಆಡಕ್ಕೆ ಪ್ರಾಬ್ಲಮ್ ಇದೆ. ಒಂದು ನ್ಯೂನತೆ ಯಾವಾಗ ನಮ್ಗೆ ಹೋಗುತ್ತೆ ಅಂತಂದ್ರೆ, ಜೊತೆಯಲ್ಲಿ ಇರೋಂತವ್ರ ಮುಖಾಂತರ ಹೋಗುತ್ತೆ. ನಿಜಲು ನೆನೆಸ್ಕೋಬೇಕು ಮೇಡಮ್. ಯಾಕೆ ನೆನೆಸ್ಕೋಬೇಕು ಅಂತಂದ್ರೆ, ನನ್ ಜೊತೆ ಇದ್ದಂತವ್ರು ಯಾರು ಕೂಡ ನನ್ನ ಹ್ಯಾಂಡಿಕ್ಯಾಪ್ ಅಂತ ಭಾವಿಸೇ ಇಲ್ಲ ಮೇಡಮ್. ಇದು ಕೂಡ ನೀವ್ ಕೇಳಿದ ಪ್ರಶ್ನೆಗೆ ತುಂಬಾ ಮಹತ್ವದ ಉತ್ತರ ಅಂತ ಅನ್ಕೋತೀನಿ.
0: ಖಂಡಿತ.
1: ಯಾಕೆ ಅಂದ್ರೆ, ಈಗ ನೀವು ಜೊತೆಲಿರೋರು ನೀನ್ ಹ್ಯಾಂಡಿಕ್ಯಾಪ್ ನೀನ್ ಸೈಡ್ ಅಲ್ಲಿ ಇರೋ ಅನ್ಬಿಟ್ರೆ ಒಂದೆರಡು ಸರಿ ಪ್ರೆಸೆಂಟ್ ಮಾಡ್ಬೋದು, ಒಂದ್ ಮೂರ್ ಸರಿ ಪ್ರೆಸೆಂಟ್ ಮಾಡ್ಬೋದು. ಆ ಸಂದರ್ಭದಲ್ಲಿ ನಮ್ಗೆ ತೊಂದರೆ ಆದಾಗ ನಾವು ಕೈ ಬಿಡ್ಬೇಕಾಗತ್ತೆ. ಬಟ್ ಯಾವತ್ತೂ ಕೈ ಬಿಟ್ಟಿಲ್ಲ ಮೇಡಮ್. ನಮ್ಮ ಊರಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಎಲ್ಲೇ ಹೋದ್ರು ಕೂಡ ನಮ್ಗೆ ಎನ್ಕರೇಜ್ ಮಾಡಿದ್ರು. ಅದ್ರಲ್ಲೂ ಕೂಡ ಮೇಡಮ್ ನಿಜವಾಗ್ಲೂ ನೆನ್ಸ್ಕೋಬೇಕು ಅಂದ್ರೆ, ಹೇಳಿದೆ ಪ್ರೈಮರಿ ಸ್ಕೂಲ್ ಅಲ್ಲಿ ಸಿಸ್ಟರ್ ಅಂತ ಇದ್ರು ಅಂತ ಹೇಳಿದ್ನಲ್ಲ, ಅವ್ರು ಮಾತ್ರ ಶತ್ರು ಮರಿಬಾರ್ದು ಮೇಡಮ್ ಅವ್ರ ಕೊಡುಗೆ. ಯಾಕೆಂದ್ರೆ ನಾವು ಒಂದು ಎಳೆ ಮೊಳಕೆ ಆಗಿರೋ ಟೈಮಲ್ಲಿ ನಮ್ಗೆ ಆತ್ಮಶಕ್ತಿ, ಧೈರ್ಯ, ಸ್ಫೂರ್ತಿ, ಆಸಕ್ತಿ ತುಂಬಿರೋಂಥವ್ರು. ಯಾವ ತರ ಅಂತಂದ್ರೆ, ನಿಮ್ ಕೈಲಿ ಆಗುತ್ತೆ ಮಾಡು, ಏನು ಆಗಲ್ಲ ಮಾಡು, ಆದಷ್ಟು ಮಾಡು, ಈ ರೀತಿ ಮಾತು. ನಾವು ಆಡ್ಬೇಕಂದ್ರೆ ಛಲ ಹುಟ್ಟಿದ್ದೆ ಅಲ್ಲಿ. ಮೊಬೈಲ್ ವಿಲೇಜ್ ಅಲ್ಲಿ ನಾವು ಬದುಕಿದ್ರಿಂದ ರಫ್ ವರ್ಕ್ ನಮ್ಗೆ ಕಾಮನ್ ಆಗಿಬಿಟ್ಟಿದೆ ಮೇಡಮ್. ತುಂಬಾ ಇನ್ನೂ ಸಮಸ್ಯೆ ಅಂದ್ರೆ ಮೇಡಮ್, ಗೌರ್ಮೆಂಟ್ ಲಂಡನ್ ಒಲಿಂಪಿಕ್ ಅಲ್ಲಿ ಗಿರೀಶ್ ಗೆಲ್ಲಕ್ಕಿ ಮುಂಚೆ ಯಾವುದೇ ತರದಂತ ಬೆನಿಫಿಟ್ ಕೊಟ್ಟಿರ್ಲಿಲ್ಲ. ಅದರಿಂದ ಎಷ್ಟೋ ಕಾಣದ ಪ್ರತಿಭೆಗಳು ಕಣ್ಮರೆ ಆಗುತ್ತೆ ಮೇಡಮ್.
0: ಹೌದು,
1: ತುಂಬಾ ಜನ. ಯಾಕೆಂತಂದ್ರೆ ಒಂದು ಕ್ರೀಡೆನೂ ಕೂಡ ಮೇಡಮ್ ಜೀವನದಲ್ಲಿ ಒಂದು ಭಾಗ.
0: ಹೌದು.
1: ಆ ಒಂದು ಉದ್ದೇಶದಿಂದ ಹೇಳ್ತೀನಿ, ಕ್ರೀಡೆಗೆ ತುಂಬಾ ಮಹತ್ವ ಕೊಡ್ಬೇಕು. ಯಾಕೆ ಕೊಡ್ಬೇಕು ಅಂತಂದ್ರೆ, ತನ್ನ ಆರೋಗ್ಯ ಸ್ಥಿತಿ ಆಗಿರ್ಬೋದು, ಸುತ್ತಮುತ್ತ ಏನೇ ಒಂದು ಸಮಸ್ಯೆಯನ್ನು ಕೂಡ ಎದೆ ತುಂಬಿಲ್ಲವರು ಕ್ರೀಡೆಯಲ್ಲಿ ಇರೋರು, ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು, ಕ್ರೀಡೆಯಲ್ಲಿ ಆಕ್ಟಿವ್ ಇರೋರು ಆಲ್ಮೋಸ್ಟ್ ಯಾವ್ದಕ್ಕೂ ಹೆದರ್ಕೊಳ್ಳಲ್ಲ ಮೇಡಮ್. ಯಾಕಂದ್ರೆ ಮೆಂಟಲಿ ಫಿಸಿಕಲಿ ಎರಡರಲ್ಲೂ ಕೂಡ ಅವರು ಫಿಟ್ ಇರ್ತಾರೆ. ಹಂಗಾಗಿ ಆ ಟೈಮಲ್ಲಿ ನಮ್ಗೆ ತುಂಬಾ ಕಷ್ಟ ಅಂತಂದ್ರೆ, ಯಾವ್ದೇ ತರದ ಹೇಳ್ಕೊಡೋರು ಇರ್ಲಿಲ್ಲ, ಮಾಡುವಂತ ಗುರಿ ತೋರಿಸೋರು ಇರ್ಲಿಲ್ಲ. ಆದ್ರೆ ಮನ್ಸಲ್ಲಿ ಆಸೆ ಮಾತ್ರ ಇತ್ತು, ನಾನು ದೊಡ್ಡ ಸ್ಟಾರ್ ಆಗ್ಬೇಕು, ದೊಡ್ಡ ಏನಾರ ಒಂದ್ ಸಾಧನೆ ಮಾಡ್ಬೇಕು, ಗುರಿ ತಲುಪಬೇಕು ಅಂತ. ಗುರಿನೇ ಗೊತ್ತಿಲ್ಲ ಮೇಡಮ್, ಗುರಿ ತಲುಪಬೇಕು ಅಂತ ಅನ್ಕೋತಿದ್ವಿ. ಕುತ್ತೂರಲ್ಲಿ ಅಂದ್ರೆ ಈಗ ನಾವು ಸ್ಕೂಲ್ಗೆ ಹೋಗ ಸ್ಕೂಲ್ ಡೇಸ್ ಅಲ್ಲಿ, ಆದ್ರೆ ಆ ಟೈಮಲ್ಲಿ ಯಾರು ಇರಲಿಲ್ಲ ನಮ್ಗೆ, ಏನೂ ಇಲ್ದೇನೆ ಸಾಧನೆ ಮಾಡುವಂತ ಹೇಳ್ಕೊಟ್ಟಂಗ ಆಯ್ತು ನಮ್ಮ ವಿಶೇಷ ಚೇತನರ ಪರಿಸ್ಥಿತಿ ಕ್ರೀಡೆ ವಿಷಯದಲ್ಲಿ.
0: ಹೌದೌದು. ಅಂದ್ರೆ ವಿಶೇಷ ಚೇತನರು ಅಂತಂದ್ರೆ ಕ್ರೀಡೆಗೆ ಅರ್ಹರಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಕಾಲದಲ್ಲಿ ಬದುಕ್ತಿದ್ದ ಒಂದು ಜನರ ಮಧ್ಯೆ ನೀವೊಂದು ಅಮೋಘ ಸಾಧನೆ ಮೂಲಕ ನಿಮ್ಮ ಗುರಿ ಏನು ಅಂತಾನೆ ಗೊತ್ತಿಲ್ಲದೆ ನೀವು ಗುರಿ ತಲುಪಿದಿರಿ ಅಂತಂದ್ರೆ ಇದು ಒಂದು ಅಚ್ಚರಿಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸರ್. ಈ ನಿಟ್ಟಿನಲ್ಲಿ ನಿಮ್ಗೆ ಸಾಕಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀರಿ. ತದನಂತರ ಸರ್, ಇತ್ತೀಚೆಗೆ 2016 ಅಧಿನಿಯಮ ಬಂದ ಮೇಲೆ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅಪಾರವಾದ ಅವಕಾಶ ಸಿಕ್ಕಿದೆ, ಈ ನಿಟ್ಟಿನಲ್ಲಿ ನೀವ್ಯಾವ ತರ ಅದನ್ನ ಬಳಸ್ಕೊಂಡಿದ್ದೀರಿ ಸರ್?
1: ಮೀಸಲಾತಿ ಸಿಕ್ಕಿದೆ. ಯಾವ ತರ ಅಂದ್ರೆ, ಈಗ ಅಧಿನಿಯಮ ಅನ್ನಕ್ಕಿಂತ ಹೆಚ್ಚಾಗಿ ಮೇಡಮ್ ನಮ್ಗೆ ತಿಳಿದ ಮಟ್ಟಿಗೆ ಲಂಡನ್ ಒಲಿಂಪಿಕ್ ಇಂದ ಗೆದ್ದ ಮೇಲೆ ನಮ್ಗೆ ಈಗ ಮೇಡಮ್ ಯಾವ ತರ ಬೆನಿಫಿಟ್ ಅಂತಂದ್ರೆ, ಮೇಡಮ್ ನೀವು ಫಸ್ಟ್ ಸ್ಪೋರ್ಟ್ಸ್ ವಿಭಾಗದಲ್ಲಿ ಮಾತಾಡ್ತೀನಿ ಮೇಡಮ್. ಸ್ಪೋರ್ಟ್ಸ್ ವಿಭಾಗದಲ್ಲಿ ಯಾವುದೇ ತರದಂತಹ ಬೆನಿಫಿಟ್ಸ್ ಇರಲಿಲ್ಲ, ಈಗ ಒಂದೊಂದಾಗಿ ಒಂದೊಂದಾಗಿ ಎಳೆ ಎಳೆಯಾಗಿ ಕೊಡ್ತಿದ್ದಾರೆ. ಆದ್ರೆ ನಮ್ಮದು ಸಾಕಾಗ್ತಿಲ್ಲ. ಈಗಲೂ ಕೂಡ ಮೊನ್ನೆನೂ ಕೂಡ ಸ್ಟೇಟ್ ಲೆವೆಲ್ ಮೆಡಲ್ ಆಗಿದೆ, ನಾನು ಕೂಡ ಮೆಡಲ್ ಆಗಿತ್ತು, ಹೋಗಿ

0: ಕ್ಯಾನ್ಸರ್ ಮೇಲೆ ಅಪ್ಲೈ ಮಾಡಿದೀನಿ, ಬ್ಯಾಲೆನ್ಸ್ ಶೀಟ್ ಅಂದ್ರೆ ರಿಸಲ್ಟ್ ಶೀಟೇ ಕೊಟ್ಟಿಲ್ಲ. ಯುವ ಸಬಲೀಕರಣ ಇಲಾಖೆ ಅಂತ ಬರುತ್ತೆ, ಕ್ಯಾಶ್ ಅವರ್ ಕೊಡೋದಕ್ಕೆ ಅಲ್ಲಿಗೆ ರಿಸಲ್ಟ್ ಶೀಟೇ ಕೊಟ್ಟಿಲ್ಲ. ಗೌರ್ಮೆಂಟ್ ಫಂಡ್ ರಿಲೀಸ್ ಮಾಡಲ್ಲ. 10 ಜನಕ್ಕಿದ್ರೆ 3 ಜನ ಕೊಡುತ್ತೆ. ಎಲ್ಲರಿಗೂ ಸಮನಾಗಿ ಸಮಾನ ಅವಕಾಶವಾಗಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗೋ ತರ ಮಾಡ್ತಿಲ್ಲ ಮೇಡಮ್, ಮಾಡಿದೆ ಕೆಲವೊಬ್ರು ಮಾಡಿದೆ ಅಷ್ಟೇ. ಇದು ಕ್ರೀಡೆಯಲ್ಲಿ ಸಿಕ್ಕಿರೋಂತಹ ಒಂದು ಬೆನಿಫಿಟ್. ನಾಲ್ಕಲ್ಲೂ ವಿಶೇಷ ಇದನ್ನ ಎಲ್ಲರಿಗೂ ಸೇರ್ತೀನಿ ಹೇಳ್ತೀನಿ ಮೇಡಮ್. ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ ಬರಬೇಕು ಅಂದ್ರೆ ಮೇಡಮ್ ಉದ್ಯೋಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಉದ್ಯೋಗದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ಮೀಸಲಾತಿ ಅಂತಂದ್ರೆ 5% ಅಂತ ಕೊಟ್ಟಿದ್ದಾರೆ ಮೇಡಮ್. 5% ಅಂತ ಕೊಟ್ಬಿಟ್ಟು ಏನ್ ಮಾಡ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಬ್ಲೈಂಡ್ ಡಫ್ ಅಂಡ್ ಡಫ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಮೇಡಮ್. ನೆಕ್ಸ್ಟ್ ಬಂದು ನಮ್ ತರ ಡಿಸಬಿಲಿಟಿ ಕೈ ಕಾಲು ಮೂಳೆ ಪ್ರಾಬ್ಲಮ್ ಇರೋರು ಕೊಡ್ತಾರೆ. ಇವತ್ತಿನ ಜನರೇಷನ್ ಗೆ ಜಾಸ್ತಿ ಆಕ್ಸಿಡೆಂಟ್ ಗಳಾಗದ್ರಿಂದ ಹ್ಯಾಂಡಿಕ್ಯಾಪ್ ಗಳ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಒಂದು ಉದ್ಯೋಗದಲ್ಲಿ ನಮ್ಗೆ ಎಂಟ್ರಿ ಇಲ್ಲ ಅಂದ್ರೆ ಫೋರ್ಸಸ್ಗಳಲ್ಲಿ ನಮ್ಗೆ ಎಂಟ್ರಿ ಇಲ್ದಿರೋ ಕಾರಣ, ಕೆಲವೊಂದು ಸರ್ವಿಸ್ ಗಳಲ್ಲೂ ಕೂಡ ನಾವು ಮಾಡಕ್ ಆಗದಿರೋ ಕಾರಣ. ಈಗ ಸರ್ವಿಸ್ ಅಂತಂದ್ರೆ ಹಾಸ್ಪಿಟಲ್ ಬಂದ್ರೆ ಸರ್ವಿಸ್ ಇರುತ್ತೆ ಮೇಡಮ್, ಅಲ್ಲಿ ನಮ್ಗೆ ಹ್ಯಾಂಡಿಕ್ಯಾಪ್ ಗಳು ತುಂಬಾ ಕಷ್ಟ ಆಗುತ್ತೆ ಮಾಡೋಕೆ. ಎಲ್ಲರೂ ಡಾಕ್ಟರ್ ಓದಕ್ಕಾಗಲ್ಲ, ಎಸ್ ಎಲ್ ಸಿ ಪಿ ಯು ಸಿ ಬೇಸಿಕ್ ಮೇಲೆ ಕೆಲಸಗಳು ಕೇಳ್ತಾರೆ, ಅಲ್ಲಿ ಇರ್ತಾವ ಸರ್ವಿಸ್ ಗಳು ಮಾಡಕ್ಕಾಗಲ್ಲ. ಎಲ್ಲದ್ರಲ್ಲೂ ಏನ್ ಮಾಡ್ತಿದ್ರೆ ಅಂದ್ರೆ ಎಲ್ಲರನ್ನು ಒಟ್ಟು ಸೇರಿಸ್ಬಿಟ್ಟು 5% ಅಂತ ಕೊಟ್ಬಿಟ್ಟಿದ್ದಾರೆ ಅಷ್ಟೇನೆ. ಇಲ್ಲಿ ನಮ್ಗೆ ಇನ್ನೂ 1-2% ಜಾಸ್ತಿ ಬೇಕು ಅಂತ ಹೇಳ್ತೀನಿ. ಆದ್ರೆ 5% ಅಲ್ಲೂ ಕೂಡ ಗವರ್ಮೆಂಟ್ ಡಿವೈಡ್ ಮಾಡಿದೆ, ಬ್ಲೈಂಡ್ ಡಫ್ ಅಂಡ್ ಡಫ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಡಿಸಬಿಲಿಟಿಗೆ ನಮ್ಗೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ.
1: ಈ ನಿಟ್ಟಿನಲ್ಲಿ ನೀವು ಯಾಕೆ ಒಂದು ಕ್ರೀಡಾ ಕ್ಷೇತ್ರವನ್ನೇ ಆರಿಸ್ಕೊಂಡ್ರಿ ಸರ್? ಈ ಕ್ರೀಡಾ ಕ್ಷೇತ್ರಗಳಲ್ಲಿ ನಿಮ್ಗೆ ಯಾವೆಲ್ಲ ದಾರಿಗಳು ಆನಂತರ ಸಿಕ್ಕಿದ್ವು?
0: ಕ್ರೀಡಾ ಕ್ಷೇತ್ರ ಮೇಡಮ್ ಮುಖ್ಯ ಅಂದ್ರೆ ಈಗ ನಾವು ಸ್ಕೂಲ್ ಅಲ್ಲಿ ಇದ್ದಾಗ್ಲಿಂದನು ಚಾವು ಓದ್ತಿದ್ವಿ, ಬಟ್ ಕ್ರೀಡೆನೂ ಕೂಡ ತುಂಬಾ ಇಷ್ಟ ಮೇಡಮ್ ಕ್ರೀಡಾ. ಯಾಕೆಂದ್ರೆ ನಾವು ಚಿಕ್ಕದಲ್ಲೆಲ್ಲ ಗ್ರಾಮೀಣ ಕ್ರೀಡೆಗಳನ್ನ ಚೆನ್ನಾಗಿ ಆಡ್ತಿದ್ದರಿಂದ ಆಡ್ಸ್ಕೊಂಡು ಮನೆಕ್ಕಿಂತ ಹೆಚ್ಚಾಗಿ ಅದು ಅಭ್ಯಾಸ ಆಗ್ಬಿಟ್ಟಿತ್ತು. ಸ್ಕೂಲ್ ಬಿಟ್ಟ ಬಂದ ತಕ್ಷಣ ಮಾಮೂಲಿ ಕ್ರೀಡೆಲ್ಲೇ ತೊಡಗಿದ್ರಿಂದ ಸ್ಕೂಲಲ್ಲೂ ಕೂಡ ಫಸ್ಟ್ ಇರ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಿತ್ತು. ಅದು ಪ್ರತಿ ಹಂತದಲ್ಲೂ ಕೂಡ ಸಕ್ಸಸ್ ಆಗ್ತಕ್ಕಂತ ಅದೇ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡೆ.
1: ಈ ನಿಟ್ಟಿನಲ್ಲಿ ನಿಮ್ಮ ಮಾರ್ಗದರ್ಶಕರು ಅಥವಾ ನಿಮ್ಮ ಕುಟುಂಬದ ಸಹಕಾರ ಈಗೆಲ್ಲ ಯಾವ ತರ ಇತ್ತು ನಿಮಗೆ ಸಹಕಾರ ಅನ್ನೋದು?
0: ಕುಟುಂಬದಲ್ಲಿ ನಮ್ಮ ತಂದೆ ಇಲ್ಲ, ಚಿಕ್ಕದ್ರಲ್ಲ ಎಕ್ಸ್ಪೈರ್ ಆಗಿದ್ದಾರೆ. ಈಗ ತಾಯಿಯೇ ಎಲ್ಲ ಸಹಕಾರ, ಪ್ರತಿಯೊಂದ್ರಲ್ಲೂ ಕೂಡ ತಾಯಿ ಹುಲಿ ಮಾಡಿ ಕೂಡ ಸಾಕ್ತಿದ್ರು. ಪ್ರತಿಯೊಂದಕ್ಕೂ ನಾವ್ ಏನೇ ಮಾಡಿದ್ರು ಕೂಡ ಸುಮ್ಮನೆ ಆಗ್ತಿದ್ರು. ಅವ್ರಿಗ ಆಗಲ್ಲ ಅಂದ್ರು ಕೂಡ ಏನೋ ಮಾಡ್ತಾರ ನನ್ನ ಮಗ ಅನ್ನೋ ಲೆಕ್ಕಾಚಾರದಲ್ಲಿ ಧೈರ್ಯ ತಂದ್ಕೊಂಡು ನಮ್ಗೆ ಎಂಕರೇಜ್ ಮಾಡ್ತಾ ಇದ್ರು. ಸ್ಕೂಲ್ ಅಲ್ಲಿ ಮೇಡಮ್ ನಮ್ಗೆ ಫಸ್ಟ್ ಕಿರಣ್ ಸರ್ ಅಂತ ಇದಾರೆ, ನಮ್ಮ ಪಿ ಟಿ ಟೀಚರ್ ಒಬ್ರು ದಿಲೀಪ್ ಸರ್ ಇದ್ರು, ಅವ್ರು ಎಕ್ಸ್ಪೈರ್ ಆಗಿದ್ರು. ಅವ್ರು ಕಿರಣ್ ಸರ್ ಅಂತ, ಅನಂತರ ರಾಮಚಂದ್ರ ಸರ್ ಅಂತ ಅವಾಗ್ಲೇ ಹೇಳಿದೆ. ಅವರು ನಮ್ಗೆ ಪ್ಯಾರದಲ್ಲಿ ಮಾತ್ರ ಅವರೇ ನಂಬರ್ ಒನ್ ಗಾಡ್ ಫಾದರ್ ಮೇಡಮ್. ನಮ್ಗೆ ತುಂಬಾ ಚೆನ್ನಾಗಿತ್ತು ಸಹಕಾರ, ಪರಿಸ್ಥಿತಿಗಳ ಅವಕಾಶಗಳ ಟೈಮಲ್ಲಿ. ಅವಕಾಶಗಳು ಅಂದ್ರೆ ಯಾವ್ದೇ ತರದಂತಹ ಬೆನಿಫಿಟ್ಸ್ ಇರಲಿಲ್ಲ ನಮ್ಗೆ, ಡಿಗ್ರಿ ಬರೋಕ್ಕೆ ಪ್ಯಾಥೆಟಿಕ್ಸ್ ಅಂತಾನೆ ಗೊತ್ತಿರಲಿಲ್ಲ. ಪಿ ಯು ಸಿ ವರೆಗೂ ನಾರ್ಮಲ್ ಅಲ್ಲಿ ಆಡ್ತಾ ಇದ್ವಿ, ಅವಕಾಶಗಳು ಕಡಿಮೆ ಇತ್ತು. ಸಹಕಾರಗಳು ಈ ತರ ಇದ್ರು ಕೂಡ ಆ ಟೈಮಲ್ಲಿ ಅಚೀವ್ಮೆಂಟ್ ಮಾಡಕ್ಕಾಗಲಿಲ್ಲ, ಇನ್ನೂ ಬೇಗ ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು ಅಂತ ಈ ಮುಖಾಂತರ ಹೇಳ್ತೀನಿ.
1: ಖಂಡಿತ
0: ಆದ್ರೆ ಕಡಿಮೆ ಕಡಿಮೆ.
1: ಒಟ್ಟಾರೆ ನಿಮ್ಮ ಸಾಧನೆ ದೇಶಕ್ಕೆ ಹೆಮ್ಮೆ. ಈ ನಿಟ್ಟಿನಲ್ಲಿ ಅಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡಾಗ ಯಾವ ತರ ಇತ್ತು ಆ ಒಂದು ಪರಿಸ್ಥಿತಿ?
0: ಚೆನ್ನಾಗಿತ್ತು ಮೇಡಮ್, ಯಾಕಂದ್ರೆ ನಾವು ಇಲ್ಲಿ ಯಾವ್ದೇ ತರದ ಇಟ್ಕೊಂಡು ಅಭ್ಯಾಸ ಮಾಡಿದವರಲ್ಲ, ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ಬೇಕು ಅಂದಾಗ ತುಂಬಾ ಭಯನೂ ಇರುತ್ತೆ ಆ ಟೈಮಲ್ಲಿ. ಆದ್ರೆ ಒಂದ್ಸರಿ ಮೆಡಲ್ ಮಾಡಿದ್ಮೇಲೆ 2012ರಲ್ಲೇ ಮೆಡಲ್ ಮಾಡಿದ್ದೆ, 2014 ಮೆಡಲ್ ಆಯ್ತು, 2018ರಲ್ಲೂ ಮೆಡಲ್ ಆಯ್ತು. ಅವಾಗ ಚೆನ್ನಾಗಿತ್ತು ಮೇಡಮ್, ನಮ್ಮಿಂದ ಕರ್ನಾಟಕ ಹೆಸರು ಅಂತಂದ್ರೆ ಹೊರಗಡೆ ರಾಜ್ಯದಲ್ಲಿ ತುಂಬಾ ಹೆಮ್ಮೆ ವಿಷಯ.
1: ಖಂಡಿತ.
0: ಬಟ್ ನಮ್ ಜೊತೆ ಇದ್ದವ್ರಿಗಿಂತಲೂ ಫಾರ್ಮ್ ಅಲ್ಲಿ ಇದ್ವಿ ಮೇಡಮ್, ಎಲ್ಲರೂ ಕೂಡ ನನ್ನ ನಾವು ಹೋದ್ರೆ ಇವರೇ ಗೆಲ್ಲೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಿದ್ರು. ಬಟ್ ಅದೇ ಫಾರ್ಮ್ ಉಳಿಸ್ಕೊಂಡ್ವಿ ತುಂಬಾ ದಿನ, 2018ವರೆಗೂ ಅದೇ ಫಾರ್ಮ್ ಇದ್ವಿ ಮೇಡಮ್.
1: ಅಂದ್ರೆ ನೀವು ಒಂದು ಕರ್ನಾಟಕವನ್ನ ಬಿಂಬಿಸ್ತಾ ಇರೋದು ನಿಮ್ಗೆ ಒಂದು ಹೆಮ್ಮೆಯ ವಿಷಯ. ಈ ನಿಟ್ಟಿನಲ್ಲಿ ಆ ಒಂದು ಸುವರ್ಣಗಳಿಗೆ ನಿಮ್ಗೆ ಒಂದು ಯಾವಾಗ್ಲೂ ನೆನಪಲ್ಲಿರುತ್ತೆ ಅಂತ ಹೇಳ್ತಿದ್ದೀರಿ.
0: ಖಂಡಿತ ನೆನಪಲ್ಲಿರುತ್ತೆ, ಅದರಿಂದನೇ ನಾವು ಜೀವನ ಕಟ್ಕೊಳ್ಳಕ್ಕೆ ಅವಕಾಶ ಇನ್ನು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್. ಕೂಡ ಜಾವೆಲಿನ್ ಥ್ರೋ ಅಲ್ಲಿ ಏನಾರ ಮಾಡ್ಬೇಕು ಅಂತ ಗುರಿ ಹೊಂದಿದ್ದೀನಿ ಪ್ರೆಸೆಂಟ್ ಕೂಡ. ಮೆಡಲ್ ಮಾಡಿದ್ರೆ ಕಾಮನ್ವೆಲ್ತ್ ಮೆಡಲ್ ಮಾಡ್ಕೊಂಡು ಬಂದಿದ್ದಾರೆ, ಅವ್ರ ತರನೇ ಅದಕ್ಕಿಂತ ಮುಂದೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ, ಗುರಿ ಇದೆ.
1: ಅಂದ್ರೆ ಮುಂದಿನ ಹಂತಗಳಲ್ಲಿ ಕಾಮನ್ವೆಲ್ತ್ ಕೂಟದಲ್ಲೂ ಕೂಡ ನೀವು ಭಾಗವಹಿಸಬೇಕು ಅಂತ ಆಸೆಯನ್ನ ಹೊಂದಿದ್ದೀರಿ. ಆದಷ್ಟು ಬೇಗ ನನಸಾಗ್ಲಿ ಸರ್ ನಿಮ್ಮ ಕನಸು ಕೂಡ.

0: ಒಬ್ಬ ವಿಶೇಷ ಚೇತನರು ಅಂತಂದ್ರೆ ಈ ಸಾಧನೆಗೆ ಅರ್ಹರಲ್ಲ ಅಂತ ನಾಲ್ಕು ಗೋಡೆಗೆ ಮೀಸಲಾಗ್ಬಿಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಅಂತ ವಿಶೇಷ ಚೇತನರಿಗೆ ಒಬ್ಬ ಅಥ್ಲೆಟಿಕ್ ಪಟುವಾಗಿ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ ಸರ್?
1: ಅದು ಸುಳ್ಳು ಮೇಡಮ್, ನಾ ಕೂಡ ಮಧ್ಯೆ ಇರ್ತಾರೆ ಅನ್ನೋದಂತೂ ಶುದ್ಧ ಸುಳ್ಳು. ಮನ್ಸು ಮಾಡಿ ಏನ್ ಬೇಕಾದ್ರು ಮಾಡ್ಬೋದು, ಮನ್ಸು ಮಾಡ್ಬೇಕಷ್ಟೇ. ಮನ್ಸಿಗೆ ನೆನ್ಸ್ಕೊಳಕ್ಕೆ ಯಾವ್ದೇ ತರದಂತ ಅಭ್ಯಂತರ ಇಲ್ಲ. ಸಾಧನೆ ಮಾಡಕ್ಕೂ ಅಭ್ಯಂತರಗಳು ಬರ್ತವೆ, ಬಟ್ ದಾಟ್ ಹೋದ್ರೆ ಅಂದ್ರೆ ಸಿಗಂತ ಎಷ್ಟು ಕೂಡ ಅಭ್ಯಂತರಗಳು ಯಾರ ಅಭ್ಯಂತರನು ಇರಲ್ಲ ಮೇಡಮ್. ಏನ್ ಮಾಡ್ಬೇಕು ಅಂತಂದ್ರೆ ಬರ್ಬೇಕು, ನಮ್ ಕೈಲಿ ಏನಾಗುತ್ತೆ ಅದನ್ನ ಚಾಯ್ಸ್ ಮಾಡ್ಬೇಕು. ಇಲ್ಲಿರೋಂತ ಪ್ರತಿಭೆ ನಾವೇ ಗುರುತಿಸ್ಕೋಬೇಕು. ನಾವೇ ಗುರುತಿಸಿದ್ರೆ ದೂರ ಯಾರು ಗುರುತಿಸ್ತಾರೆ ಮೇಡಮ್? ಯಾವ್ದೇ ಕಾರಣಕ್ಕೂ ಕೈ ಕಟ್ಟು ಕೂತ್ಕೊಬೇಡಿ. ಕೈ ಕಟ್ಟು ಕೂತ್ಕೊಂಡ್ರೆ ಸಹನ ತೋರಿಸ್ತಾರೆ, ಕರುಣ ತೋರಿಸ್ತಾರೆ. ಕರುಣದಿಂದ ಹೊಟ್ಟೆ ತುಂಬಲ್ಲ, ಯಶಸ್ಸನ್ನ ಗಳಿಸಕ್ಕಾಗಲ್ಲ, ಗುರಿ ತಲುಪಕ್ಕಾಗಲ್ಲ. ಕೈ ಕಟ್ಟು ಕೂತ್ಕೋಬಾರ್ದು. ನಮ್ ಮನ್ಸಲ್ಲಿ ಏನಿದೆ, ಪ್ರತಿಯೊಂದ್ ಮನ್ಸಲ್ಲೂ ಮೇಡಮ್ ಏನಾರು ಒಂದು ಓಡ್ತಾ ಇರುತ್ತೆ. ನಾನು ಈ ತರ ಇರ್ಬೇಕು, ಆ ತರ ಇರ್ಬೇಕು ಅಂತ. ಆ ತರ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದು ಮಾಡ್ಬೇಕು ಮೇಡಮ್.
0: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಸರ್?
1: ಎಲ್ಲರಿಗೂ ಒಳ್ಳೇದಾಗ್ಲಿ. ಕ್ರೀಡೆನೇ ಅಂತಲ್ಲ, ಯಾವ್ದೇ ತರದ ಸ್ಫೂರ್ತಿ ಆಗಿರ್ಬೋದು, ಪ್ರತಿಭೆ, ಕಲ್ಚರ್ ಆಕ್ಟಿವಿಟೀಸ್, ಯಾವುದ ಪ್ರತಿಭೆ ಅದನ್ನು ಕೂಡ ಅದಕ್ಕೆ ಪ್ರೋತ್ಸಾಹ ಮಾಡಿ, ಮುಖಾಂತರ ನಿಮ್ಮ ಪ್ರತಿಭೆನ ಹೊರಚಲ್ಲಿ. ಅದ್ರ ಮುಖಾಂತರ ಮುಂದೆ ಬರುವಂತಹ ಪೀಳಿಗೆಗಳು, ಮುಂದೆ ಬರುವಂತಹ ಈಗಿರೋ ಚಿಕ್ಕ ಮಕ್ಕಳಿರುವಂತಹ ವಿಶೇಷ ಚೇತನರಿಗೆ ಮಾದರಿಯಾಗಿ, ಅಂತವ್ರಿಗೆ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ನಿಮ್ಮ ಅಕ್ಕಪಕ್ಕನೆ ಇರ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಮೇಡಮ್ ಏನ್ ಬೇಕಾದ್ ಎಲ್ಲಿ ನಡೀತಾರೆ ಏನ್ ಬೇಕಾದ್ರೆ ತಿಳ್ಕೋಬಹುದು. ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕ್ಷೇತ್ರಕ್ಕೆ ಹೋಗಿ, ಕ್ಷೇತ್ರಕ್ಕೆ ಹೋಗೋದಲ್ಲ ಅದ್ರಲ್ಲಿ ಸಾಧನೆ ಮಾಡಿ.
0: ಸರ್, ಈಗ ಪ್ರಸ್ತುತ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸ್ವಾತಂತ್ರ್ಯೋತ್ಸವದ ದೀರ್ಘಾವಧಿಯಲ್ಲಿ ಬದುಕ್ತಾ ಇದೀವಿ. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್?
1: ಮೇಡಮ್, ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರಿಗೂ ಅಷ್ಟೊಂದು ಅನಕ್ಷರಸ್ಥ ಆಗಿರೋದ್ರಿಂದ ಇಂಥವ್ರಗಳ ಬಗ್ಗೆ ಐಡಿಯಾ ಇಲ್ಲ. ಇವಾಗ ಐಡಿಯಾ ಇದೆ. ಇದನ್ನ ಏನಂತಂದ್ರೆ ಇದೊಂದು ಎಂಟರ್ಟೈನ್ಮೆಂಟ್ ಗುರಿ, ಅವರಲ್ಲಿರೋ ಹುಮ್ಮಸ್ಸು, ಸ್ವಾತಂತ್ರ್ಯದಿಂದ ಸ್ವಾತಂತ್ರ್ಯನ ಬಳಸ್ಕೋಬೇಕು. ಈಗ ಸ್ವತಂತ್ರತೆ ಬಂದ ಮೇಲೆನೆ ಎಲ್ಲಾ ದೇಶಗಳಲ್ಲೂ ತನ್ನದೇ ಆದಂತಹ ಚಾಪು ಮೂಡಿಸ್ತದೆ, ತನ್ನದೇ ಅಂತಹ ಪ್ರಸಿದ್ಧತೆಯನ್ನ ತೋರಿಸ್ತದೆ. ಆ ಕ್ಷೇತ್ರಕ್ಕೆ ತುಂಬಾ ಅವಕಾಶ ಕೊಟ್ಟಿದೆ. ಈ ಸ್ವತಂತ್ರತೆ ಅನ್ನೋದೇ ತುಂಬಾ ಅವಕಾಶ ಕೊಟ್ಟಿರೋಂತಹ ಒಂದು ವಿಷಯ. ಈಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅಂತ ಇರಂತ ಪ್ರತಿಭೆಗಳನ್ನ ಹೊರ ತಳ್ಬೇಕು. ತುಂಬಾ ಖುಷಿ ಆಗುತ್ತೆ ಅಂದ್ರೆ ಸ್ವತಂತ್ರ ಪೂರ್ವಕ್ಕೂ ಸ್ವತಂತ್ರ ನಂತರಕ್ಕೂ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅಂತ ಕಾಲದಲ್ಲಿ ಊಟಕ್ಕೂ ಬಟ್ಟೆಗೂ ಡಿಪೆಂಡ್ ಆಗಿದ್ವಿ, ಅದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ಸ್ವತಂತ್ರ ಇರೋದ್ರಿಂದಾನೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೆಸರುಗಳಿಗೆ ಅನುಕೂಲ ಮಾಡ್ಕೊಂಡು ತಂತ್ರಜ್ಞಾನ ಮುಂದುವರೆದು ಇವತ್ತು ಜನ ಜೀವನ ಸುಲಭವಾಗಿ ಕಳೀತಾ ಇದಾರೆ. ಹಿಂದೆ ಜೀವನ ಮಾಡೋದೇ ದೊಡ್ಡ ಕಷ್ಟ ಆಗಿತ್ತು, ಈಗ ಜೀವನ ಮಾಡೋದ್ ಕಷ್ಟ ಇಲ್ಲ, ಸಾಧನೆ ಮಾಡೋದ್ ಮಾತ್ರ ಕಷ್ಟ. ಅದು ಕಷ್ಟ ಅನ್ಕೊಂಡ್ರೆ ಆಗಲ್ಲ, ಪ್ರಯತ್ನ ಮಾಡ್ಬೇಕು ಮೇಡಮ್. ಪ್ರಯತ್ನ ಮೇಲೆ ಪ್ರಯತ್ನ. ಇಲ್ಲ ಮೇಡಮ್, ಪ್ಯಾರಾಥ್ಲೆಟಿಕ್ಸ್ ಓಪನ್ ಆಗಿರೋದ್ರೆ 1992 ಓಪನ್ ಆಗಿದ್ದು. ಅಲ್ಲಿಂದ ಏನ ಅಂತ ಇಂಡಿಯಾದಲ್ಲಿ ಏನಂತ ಒಂದು ಒಳ್ಳೆ ಇದಿರ್ಲಿಲ್ಲ, ಸ್ಕೂಟಿಂಗ್ ಇರ್ಲಿಲ್ಲ. ಗಿರೀಶ್ ಬಗ್ಗೆ ನಾನು ಮಾತಾಡ್ಬೇಕು ಮೇಡಮ್. ನಿಜವಾಗ್ಲವರು ಮೊನ್ನೆ ದಿನ ನಾನು ಬೆಂಗಳೂರು ಹೋಗಿದ್ದೆ, ಗಿರೀಶ್ ಜೊತೆಗೆ ಬೇಜಾರ್ ಮಾಡ್ಕೋತಾ ಇದ್ರು ಒಂದ್ ರೀತಿಲಿ. ಯಾವ ಬೇಜಾರ್ ಮಾಡ್ಕೋತಿದ್ರು ಅಂದ್ರೆ, ಈಗ ಅವರು ಲಂಡನ್ ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡಿರೋರು, ಅವ್ರು ಗೆಲ್ಲಕ್ಕಿಂತ ಮುಂಚೆ ಯಾರು ಕೂಡ ಬೆನಿಫಿಟ್ಸ್ ಇಲ್ಲ, ಒಂದು ಪ್ರಭು ಜೊತೆ ಇಲ್ಲ, ಏನು ಯಾವ್ದೇ ತರದ ಮಹತ್ವ ಇಲ್ಲ. ಬಟ್ ಈಗ ಏನ್ ಮಾಡಿದಾರೆ ಅಂದ್ರೆ, ಅವ್ರಿಗೆ ಗೌರ್ಮೆಂಟ್ ಸಾಕಷ್ಟು ಅವಕಾಶಗಳು ಕೊಟ್ಟಿದೆ. ಯಾವ ತರ ಅಂದ್ರೆ, ಒಂದು ಹಣ ಅವಶ್ಯಕತೆ ಆಗಿರ್ಬೋದು, ಜಾಬ್ ಅವಶ್ಯಕತೆ ಆಗಿರ್ಬೋದು, ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಇವಾಗ ಬರ್ತಾರಂತಹ ಒಂದು ಸಮಿತಿ ಇದೆಯಲ್ಲ ಮೇಡಮ್, ಪ್ಯಾರಾಥ್ಲೆಟಿಕ್ಸ್ ಕಮಿಟಿ ಇರ್ತಾವಲ್ಲ, ಅವ್ರಿಗೂ ಮಹತ್ವ ಕೊಡ್ತಾ ಇಲ್ಲ ಇವರು ಅಂತ ಅನ್ಕತೆ. ಯಾಕಂದ್ರೆ ನಿಜವಾದ ಸಾಧನೆಗಾರರು ಅವರು, ನಿಜವಾಗಿ ಸಾಧನೆ ಯಾರು ಮಾಡಿರ್ತಾರ ಮೇಡಮ್, ಅವ್ರಿಗೂ ನಾವು ಮಹತ್ವ ಕೊಡ್ಬೇಕು. ತುಂಬಾ ಕಷ್ಟಪಟ್ಟವ್ರೆ ಆ ಸಾಧನೆ ಮಾಡಕ್, ಸುಮ್ ಸುಮ್ನೆ ಸಾಧನೆ ಮಾಡಕ್ಕಾಗಲ್ಲ ಮೇಡಮ್. ಒಂದ್ ರೂಪಾಯಿನೂ ಇಲ್ದಾನೆ, ಊಟನ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು, ಯಾರನ್ನೂ ಕೇಳ್ಕೊಂಡು, ಯಾರು ಸ್ಪಾನ್ಸರ್ ಮಾಡಕ್ ತಿನ್ಕೊಂಡು, 10 ವರ್ಷ ಗಂಟ ಅವರು ಸೈಕಲ್ ಅಲ್ಲಿ ಮೇಡಮ್, ಬೆಂಗಳೂರಲ್ಲಿ ಅವ್ರ ಊರಕ್ಕೂ ಅರ್ಕಲಗೂಡು ಹಳ್ಳಿ, ಅಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ತುಂಬಾ ಒಂದ್ ಸ್ಟೇಡಿಯಂ ಅಲ್ಲಿ ಯಾವಾಗ್ಲೂ ಕಾಲ ಕಳೀತಿದ್ದು, ಕೆಲಸ ಇರ್ಲಿಲ್ಲ, ಊಟದ ಸಮಸ್ಯೆ, ತಿಂಡಿ ಸಮಸ್ಯೆ, ಒಂದು ಇನ್ಸ್ಟ್ರೂಮೆಂಟ್ ಸಮಸ್ಯೆ ಎಲ್ಲದಕ್ಕೂ ಮಾಡಿ ಸಾಧನೆ ಮಾಡಿದ್ರು. ಬಟ್ ಅವ್ರಿಗೆ ತುಂಬಾ ಗೌರವ ಕೊಡ್ಬೇಕು, ಆ ಗೌರವ ಸಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇರೋದು. ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನನಗೆ ಅನಿಸ್ತಾ ಅವ್ರ ಜೊತೆ ಮಾತಾಡೋದಲ್ಲ.
0: ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಯಾವುದೇ ಗೌರವ ಆಗ್ಲಿ, ಮನ್ನಣೆ ಆಗ್ಲಿ, ಈ ನಿಟ್ಟಿನಲ್ಲಿ ಸಿಗ್ತಾ ಇಲ್ಲ. ಸ್ವತಂತ್ರದ ನಂತರದ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಮುಂದುವರೆದು ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಗುರುತಿಸೋದ್ರಿಂದ ಈ ನಿಟ್ಟಿನಲ್ಲಿ ಇವಾಗ ಸಹಕಾರಿ ಆಗ್ತಿದೆ ಅಂತ ಹೇಳ್ತಿದ್ರಿ.
1: ಹೌದು, ಇವಾಗ ಸಹಕಾರಿ ಆಗ್ತಿದೆ, ಬಟ್ ಇನ್ನೂ ಡೆವಲಪ್ ಆಗ್ಬೇಕು ಮೇಡಮ್. ಯಾವ ತರ ಒಂದು ಸ್ಕ್ರಿಪ್ಟ್ ಇರ್ಬೇಕು, ಯಾರಿಗೆ ಪ್ರತಿಭೆ ಇದೆ ಅವ್ರಿಗೆ ಅವಕಾಶ ಕೊಡ್ಬೇಕು.
0: ಖಂಡಿತ ಸರ್,
1: ಎಲ್ರಿಗೂ ಅವಕಾಶ ಕೊಟ್ಕೊಂಡು ಹೋದ್ರೆ ಏನಾಗ್ತಿದೆ ಅಂದ್ರೆ ಮೇಡಮ್,

0: ಡೆವಲಪ್ ಆಗಿರೋದು ಸಮಸ್ಯೆ ಇರಲ್ಲ ಮೇಡಮ್. ಉದಾಹರಣೆಗೆ ಲೇಬಲ್ ಬಾಡಿ ನಾರ್ಮಲ್ಸ್ ಗೆ ಡೆವಲಪ್ ಆಗ್ಬಿಟ್ಟಿದೆ ಸ್ಪೋರ್ಟ್ಸ್, ಅವ್ರ ಪ್ರಾಬ್ಲಮ್ ಇರಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಈ ತರ ಆಂಗಲ್ ಇಷ್ಟ ಇಷ್ಟು ಟೈಮಿಂಗ್ಸ್ ಅಂತ. ನಮ್ದು ಇವಾಗ ಆಗ್ತಾ ಇರೋದ್ರಿಂದ ನಮ್ದು ಆಗ್ತಾ ಇದೆ, ಬಟ್ ಅವಕಾಶ ನಿಜವಾದ ಪ್ರತಿಭೆಗಳು ಕೊಡಬೇಕು.
1: ಖಂಡಿತ ಸರ್, ಈ ನಿಟ್ಟಿನಲ್ಲಿ ಸೂಕ್ತ ಪ್ರತಿಭೆಗಳಿಗೆ ಅರ್ಹ ಅವಕಾಶ ಸಿಗ್ಲಿ ಅಂತ ನಾವು ಕೂಡ ಬಯಸ್ತಾ.
0: ಒಂದ್ ಮ್ಯಾಟ್ರಿ ಮುಖಾಂತರ ವ್ಯಕ್ತಪಡಿಸ್ತೀನಿ.
1: ಹೇಳಿ ಸರ್.
0: ಎಚ್ ಡಿ ಕೋಟೆ ತಾಲೂಕು, ಸರ್ಗೂರು ತಾಲೂಕು, ವಿಶೇಷ ಡಿಸಬಿಲಿಟಿ ಸ್ಪೋರ್ಟ್ಸ್ ಪರ್ಸನ್ ಗಳು ಯಾರು ಇಲ್ಲ.
1: ಹೌದು,
0: ಡಿಸಬಿಲಿಟಿ ಸ್ಪೋರ್ಟ್ಸ್ ಪರ್ಸನ್ ಗಳು ಯಾರು ಇಲ್ಲದ ಕಾರಣ ನಮ್ ಕಡೆ
1: ಮೇಡಮ್
0: ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚು ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತಂದ್ರೆ ಮೇಡಮ್ ನನ್ನ ಭೇಟಿ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದ್ರೆ ನಮಗೂ ಒಂದು ನಾವು ಹೋಗಿರಾಗಿಲ್ಲ ಯಾರನ್ನಾರ, ನಮ್ಮ ತಾಲೂಕು ಎಲ್ಲಾ ತಾಲೂಕುಗಳಲ್ಲೂ ತುಂಬಾ ಜನ ಬರ್ತಾರೆ ಮೇಡಮ್. ನಮ್ಮ ತಾಲೂಕಲ್ಲಿ ಒಬ್ರು ಬರಲ್ಲ. ಸುಮಾರು ಸರಿ ನಾನು ವಿಲೇಜ್ ವಿಆರ್ ಡಬ್ಲ್ಯೂ ವರ್ಕ್ ಮಾಡ್ತಾ ಇದ್ದೆ ನಾನು ಒಂದು 5 ವರ್ಷ, ಆ ಟೈಮಲ್ಲಿ ತುಂಬಾ ಜನನ ರಿಕ್ವೆಸ್ಟ್ ಮಾಡಿದೀನಿ, ಯಾರು ಬಂದಿಲ್ಲ. ಯಾಕಂದ್ರೆ ತುಂಬಾ ಸ್ಪೋರ್ಟ್ಸ್ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ. ನಾನು ಕಾಂಟ್ಯಾಕ್ಟ್ ಹೇಳ್ಬೋದಾ ಮೇಡಮ್?
1: ಹೇಳಿ ಸರ್. ಹೇಳಿ.
0: 8971-5700-88 ಕಾಂಟ್ಯಾಕ್ಟ್ ಮಾಡಿದೆ ಮೇಡಮ್. ಖಂಡಿತವಾಗ್ಲೂ ಅವ್ರಿಗೆ ಯಾವ ತರ ಮಾಹಿತಿ ಬೇಕು,
1: ಮಾರ್ಗದರ್ಶನ
0: ಪ್ರತಿಯೊಂದು ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ವಿಶೇಷವಾಗಿ ಕ್ರೀಡೆ ಅಥ್ಲೆಟಿಕ್ಸ್
1: ಅಂದ್ರೆ ವಿಶೇಷವಾಗಿ ವಿಶೇಷ ಚೇತನರಿಗಾಗಿ ಒಂದು ಕ್ರೀಡಾ ಆಸಕ್ತಿಯನ್ನ ಹೊಂದಿ ಈ ನಿಟ್ಟಿನಲ್ಲಿ ಯಾರಿಗೆ ಒಂದು ಮಾಹಿತಿ ಕೊರತೆ ಇರುತ್ತೆ, ಈ ನಿಟ್ಟಿನಲ್ಲಿ ಅವ್ರು ನಿಮ್ಮನ್ನ ಭೇಟಿ ಮಾಡದೆ ಸೂಕ್ತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅನ್ನೋದಕ್ಕೆ ನಮ್ಮ ಜನಧ್ವನಿ ಕೇಳುಗರಿಗೆ ಧನ್ಯವಾದಗಳು ಸರ್.

0: ಖಂಡಿತವಾಗ್ಲೂ ಸರ್, ನಿಮ್ಮ ಯಶಸ್ಸಿನ ಗುಟ್ಟಿನ ಬಗ್ಗೆ ಸಾಕಷ್ಟು ಮಾಹಿತಿ, ಮತ್ತೆ ಸ್ವತಂತ್ರ ಪೂರ್ವದಲ್ಲಿ ಯಾವ ತರ ಇತ್ತು ನಿಮ್ಮ ಒಂದು ಕ್ರೀಡಾ ಕ್ಷೇತ್ರ, ಹಾಗೆ ವಿಶೇಷ ಚೇತನೆಗೆ ಯಾವೆಲ್ಲ ಮೀಸಲಾತಿಗಳಿದ್ರು ಅದು ಎಲೆಮರೆ ಕಾಯಿಗಳಂತೆ ನಾವು ಬದುಕ್ತಾ ಇದೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು, ಹಾಗೆ ನಿಮ್ಮ ಸಮಸ್ಯೆಗಳು, ನಿಮ್ಮ ಸಾಧನೆಯ ಒಂದು ಯಶಸ್ವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸರ್.
1: ಎಲ್ಲರಿಗೂ, ಸಮಸ್ತ ಎಲ್ಲ ಕರ್ನಾಟಕದ ಜನತೆಗೆ, ಪ್ರತಿ ಒಬ್ಬ ಇಂಡಿಯನ್ಗೂ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ಕಡೆಯಿಂದ.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್.

ಕೇಳುಕರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಶೇಷ ಸಾಮರ್ಥ್ಯದ ವಿಜಯಾನ ಎಂಬ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದ ವಿಶೇಷ ಚೇತನರ ಸಾಧನೆ ಕುರಿತು ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಮಾಹಿತಿಯನ್ನು ಹಂಚಿಕೊಂಡವರು ಮೈಸೂರಿನ ದಟ್ಟೇಹಳ್ಳ ಗ್ರಾಮದ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟುವಾದ ಶ್ರೀಯುತ ರಘುನಂದನ್ ಡಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳುತ್ತಾ ಇದ್ರಿ. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ ಎಲ್ಲರಿಗೂ. 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.

ಶ್ರೋತೃಗರೇ, ಇದುವರೆಗೂ ಸ್ವತಂತ್ರ್ಯ ಪೂರ್ವ ಹಾಗೂ ಸ್ವತಂತ್ರ ನಂತರದ ವಿಶೇಷ ಚೇತನರ ಸಾಧನೆ ಕುರಿತು ಮೈಸೂರಿನ ದಟ್ಟೆಹಳ್ಳ ಗ್ರಾಮದ ಪ್ಯಾರಾ ಒಲಿಂಪಿಕ್ ಪಟುವಾದ ಶ್ರೀಯುತ ರಘುನಂದನ್ ಡೇರವರ ಜೊತೆಗಿನ ವಿಶೇಷ ಸಾಮರ್ಥ್ಯದ ವಿಜಯಯಾನ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಮ್ಮ ರಾಷ್ಟ್ರಪಕ್ಷಿ ನವಿಲು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಬಾನುಲಿಯ ಚಿನ್ನದ ಫನ್ನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕೇಳುಗರೆ, ಇವತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಷ್ಟ್ರ ಪಕ್ಷಿ ನವಿಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಾವು ಬಾಲ್ಯದಲ್ಲಿದ್ದಾಗ ಶಾಲೆಯಲ್ಲಿ ನಮ್ಮ ಟೀಚರ್ ಬಂದು ಬಣ್ಣ ಬಣ್ಣದ ಪಕ್ಷಿ ಚಿತ್ರ ಬಿಡಿಸಿ ಅಂದಾಗ ನಮ್ಮ ತಲೆಯಲ್ಲಿ ತಟ್ಟನೆ ನೆನಪಿಗೆ ಬರುತ್ತಿದ್ದು ನವಿಲು ಮಾತ್ರ. ಆ ದಿನಗಳಲ್ಲಿ ಅದರ ಆಕರ್ಷಕ ಬಾಹ್ಯ ಚಿತ್ರ ನೋಡಿ ಬೆರಗಾಗಿ ನೆನಪು ಇಟ್ಟುಕೊಂಡು ನಾವು

ಬಿಲ್ಲಿಂದರೆ ಗರಿ ಬಿಚ್ಚಿ ತಕ ತಕ್ಕ ಕುಣಿಯುತ್ತದೆ ಎಂದು ಮಾತ್ರ ತಿಳಿದುಕೊಂಡಿದ್ದೆವು. ಆದರೆ ಈ ದಿನ ನವಿಲುಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ತಿಳಿದಿರಲೇಬೇಕು. ವೈಜ್ಞಾನಿಕವಾಗಿ ಗಂಡು ನವಿಲನ್ನ ಪಿಕಾಕ್ ಎಂದು ಮತ್ತು ಹೆಣ್ಣು ನವಿಲನ್ನ ಪಿಹಿನ್ ಎಂದು ಕರೆಯುತ್ತಾರೆ. ನವಿಲು ಪೆಷೆಂಟ್ ಕುಟುಂಬಕ್ಕೆ ಸೇರಿದೆ. ಈ ಪಕ್ಷಿಗಳು ಏಷ್ಯಾಕ್ಕೆ ಸ್ಥಳೀಯವಾಗಿವೆ. ಇಡೀ ಜಗತ್ತಿನಲ್ಲಿ ಮೂರು ತರಹದ ನವಿಲಿನ ಪ್ರಭೇದಗಳಿವೆ. ಒಂದನೆಯದು ಭಾರತೀಯ ನವಿಲು, ಎರಡನೆಯದು ಹಸಿರು ನವಿಲು, ಮೂರನೆಯದು ಕಾಂಗೋ ನವಿಲು. ಭಾರತೀಯ ನವಿಲು ಅತ್ಯಂತ ವ್ಯಾಪಕವಾದ ಪ್ರಭೇದಗಳು. ಇದರ ರೋಮಾಂಚಕ ನೀಲಿ ಕುತ್ತಿಗೆ ಮತ್ತು ಕಣ್ಣಿನಂತಹ ಕಲೆಗಳಿಂದ ಆಕರ್ಷಿಸಲ್ಪಟ್ಟ ವಿಸ್ತಾರವಾದ ಬಾಲ ಗರಿಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆ ಹಸಿರು ನವಿಲು, ಈ ಪ್ರಭೇದವು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತದೆ ಮತ್ತು ಹಸಿರು ಮತ್ತು ಚಿನ್ನ ಬಣ್ಣದ ಪುಕ್ಕಗಳನ್ನು ಹೊಂದಿದೆ. ಕಾಂಗೋ ನವಿಲು ಕಡಿಮೆ ಪ್ರಸಿದ್ಧಿ ಪ್ರಭೇದವಾಗಿದ್ದು ಆಫ್ರಿಕಾ ಮಳೆಕಾಡುಗಳಲ್ಲಿ ವಾಸಿಸುತ್ತದೆ ಮತ್ತು ಇದು ಹೆಚ್ಚು ಅಧೀನ ಬಣ್ಣದಿಂದ ನಿರೂಪಿಸಲ್ಪಟ್ಟಿದೆ. ಇದರಲ್ಲಿ ಕಪ್ಪು ಮತ್ತು ಕಂದು ಬಣ್ಣದ ಗರಿಗಳ ಮಿಶ್ರಣವಿದೆ. ಆವಾಸ ಸ್ಥಾನ ನಷ್ಟ, ಕಳ್ಳ ಸಾಗಾಣಿಕೆ ಮತ್ತು ಪರಭಕ್ಷಕಗಳಿಂದಾಗಿ ಮೂರು ಪ್ರಭೇದಗಳು ಅಳಿವಿನಂಚಿನಲ್ಲಿವೆ. ನವಿಲುಗಳು ಅತಿ ದೊಡ್ಡ ಹಾರುವ ಪಕ್ಷಿಗಳಲ್ಲಿ ಒಂದಾಗಿವೆ. ಇವುಗಳ ಉದ್ದ 5 ಅಡಿಗಳನ್ನು ತಲುಪಬಹುದು. ಇವು 8-13 kg ಪೌಂಡ್ಗಳ ನಡುವೆ ತೂಗಬಹುದು. ಗಂಡು ನವಿಲಿನ ತಲೆಯ ಮೇಲೆ ದೊಡ್ಡ ಶಿಕಿ ಇದ್ದು ಇದು ಹೆಣ್ಣಿನಲ್ಲಿ ಸಣ್ಣದಿರುತ್ತದೆ. ಗಂಡುಗಳಲ್ಲಿ ಉದ್ದವಾದ ಬಾಲದ ಪುಕ್ಕಗಳಿದ್ದು ಹೆಣ್ಣಿನಲ್ಲಿ ಇವು ಸಣ್ಣದಿರುತ್ತವೆ. ಹಾಗೂ ದೇಹದ ಬಣ್ಣದಲ್ಲಿ ಗಂಡು ನವಿಲುಗಳು ಬಹಳ ಆಕರ್ಷಕವಾಗಿರುತ್ತದೆ. ಹೆಣ್ಣು ನವಿಲುಗಳ ದೇಹದ ಬಣ್ಣ ಅಷ್ಟೊಂದು ಆಕರ್ಷಕವಾಗಿರುವುದಿಲ್ಲ. ಪ್ರಣಯ ಕ್ರಿಯೆಯಲ್ಲಿ ಗಂಡು ನವಿಲಿನ ದೇಹದ ಬಣ್ಣವು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನವಿಲುಗಳು ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಲ್ಲಿ ಯಾವ ಪಕ್ಷಿಗಳ ಜಾತಿಯನ್ನು ನೋಡಿದರೂ ಸಹ ಅದರಲ್ಲಿ ಗಂಡು ಪಕ್ಷಿಗಳೇ ಬಹಳ ಸುಂದರವಾಗಿ ಆಕರ್ಷಿತವಾಗಿರುತ್ತವೆ. ನವಿಲುಗಳು ಸರ್ವಭಕ್ಷಕ, ಅಂದರೆ ಸಸ್ಯ ಮತ್ತು ಪ್ರಾಣಿಗಳನ್ನು ತಿನ್ನುವ ಪಕ್ಷಿಗಳಾಗಿದ್ದು ಮುಖ್ಯವಾಗಿ ಕೀಟಗಳು, ಸಂಧಿಪದಿಗಳು, ಉಭಯಚರಗಳು, ಹೂಗಳು, ಬೀಜಗಳನ್ನು ತಿನ್ನಲು ಇಷ್ಟಪಡುತ್ತವೆ. ಇವುಗಳ ಮುಖ್ಯ ಪರಭಕ್ಷಕಗಳು ಹುಲಿಗಳು, ಚಿರತೆಗಳು, ಮುಂಗೂಸಿಗಳು. ಇವು ಅಪಾಯವನ್ನು ಗ್ರಹಿಸಿದಾಗ ಮರಗಳಲ್ಲಿ ಹಾರಿ ಕುಳಿತುಕೊಳ್ಳುತ್ತವೆ. ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಇವು ಮರಗಳ ಮೇಲೆ ರಾತ್ರಿ ಕುಳಿತು ತಮ್ಮ ತಲೆಯನ್ನು ರೆಕ್ಕೆಗಳ ಒಳಗೆ ಹಾಕಿ ಮಲಗುತ್ತವೆ. ನವಿಲಿನ ಕುಟುಂಬವನ್ನು ಬೇವಿ ಎಂದು ಕರೆಯಲಾಗುತ್ತದೆ. ನವಿಲುಗಳ ಗುಂಪನ್ನು ಪಾರ್ಟಿ ಎಂದು ಕರೆಯಲಾಗುತ್ತದೆ. ವರ್ಣರಂಜಿತ ಬಾಲದ ಪುಕ್ಕಗಳು ಗರಿಗಳು ಗಂಡು ನವಿಲುಗಳಿಗೆ ಮಾತ್ರ ಇದ್ದು ಇವು ಅವುಗಳ ವಿಶಿಷ್ಟ ಲಕ್ಷಣವಾಗಿವೆ. ಬೆಳಕಿನ ಪ್ರತಿಫಲನದಿಂದಾಗಿ ನೀವು ನೋಡುವ ಕೋನವನ್ನು ಬದಲಾಯಿಸಿದಾಗಲೆಲ್ಲ ನವಿಲಿನ ಬಾಲದ ಗರಿಗಳ ಅಥವಾ ಪುಕ್ಕಗಳ ಬಣ್ಣಗಳು ನಿಮಗೆ ವಿಭಿನ್ನವಾಗಿ ಮತ್ತು ಬಹಳ ಸುಂದರವಾಗಿ ಕಾಣುತ್ತವೆ. ಬಾಲದ ಗರಿಗಳು ಕಣ್ಣಿನಂತಹ ಕಲೆಗಳನ್ನು ಹೊಂದಿದ್ದು ಕೆಂಪು, ಹಸಿರು, ಚಿನ್ನದ ಬಣ್ಣದ ಗರಿಗಳಿಂದ ಆವೃತ್ತವಾಗಿವೆ. ನವಿಲಿನ ದೇಹದ ಒಟ್ಟು ಉದ್ದದ ಒಳಗೆ 60%ನಷ್ಟು ಬಾಲವಿದೆ. ಹೆಣ್ಣು ನವಿಲು ತನ್ನ ಸಂಗಾತಿಯನ್ನು ಆಯ್ಕೆ ಮಾಡುವ ಮುನ್ನ ಗಂಡು ನವಿಲಿನ ಬಾಲದ ಉದ್ದ, ಅಗಲ ಮತ್ತು ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಗಂಡು ನವಿಲು ಬಹುಪತ್ನಿತ್ವವುಳ್ಳ 1ಕ್ಕಿಂತ ಹೆಚ್ಚು ಹೆಣ್ಣುಗಳೊಂದಿಗೆ ಸಂಗಾತಿಯಾಗಿರುತ್ತದೆ. ಸಾಮಾನ್ಯವಾಗಿ 2-5 ಹೆಣ್ಣು ನವಿಲುಗಳನ್ನು ಒಳಗೊಂಡಿರುವ ಗುಂಪನ್ನು ರೂಪಿಸುತ್ತದೆ. ಇವುಗಳ ಸಂತಾನೋತ್ಪತ್ತಿಯ ಬಗ್ಗೆ ಹೇಳಬೇಕೆಂದರೆ ಗಂಡು ನವಿಲು ಹೆಣ್ಣು ನವಿಲುಗಳು ಇರುವ ಗುಂಪಿನ ಕಡೆಗೆ ಹೋಗಿ ತನ್ನ ಸುಂದರವಾದ ಬಣ್ಣ ಬಣ್ಣದ ಗರಿಗಳನ್ನು ಹರಡಿಸಿ ಕಂಪಿಸಿ ನೃತ್ಯ ಮಾಡಲು ಪ್ರಾರಂಭಿಸುತ್ತದೆ. ಗಂಡು ನವಿಲಿನ ನೃತ್ಯಕ್ಕೆ ಇತರೆ ಹೆಣ್ಣುಗಳು ಆಕರ್ಷಣೆಗೆ ಒಳಗಾಗಿ ಗಂಡು ನವಿಲಿನ ಜೊತೆ ಮಿಲನದ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತವೆ. ಈ ಸಂಪೂರ್ಣವಾದ ಆಕರ್ಷಕ ಮಾಡುವ ಪ್ರಕ್ರಿಯೆಯನ್ನು ವಿಜ್ಞಾನದಲ್ಲಿ ಪ್ರಣಯ ಕ್ರಿಯೆ ಎಂದು ಕರೆಯುತ್ತೇವೆ. ನವಿಲುಗಳು ತುಂಬ ಸುಂದರವಾಗಿದ್ದು ಅಹಿತಕರ ಶಬ್ದಗಳನ್ನು ಉಂಟು ಮಾಡುತ್ತವೆ. ಮನುಷ್ಯರಲ್ಲಿ ಕೂಗಲು ಧ್ವನಿ ಪೆಟ್ಟಿಗೆ ಗಂಟಲಿನಲ್ಲಿ ಇದ್ದರೆ ಪಕ್ಷಿಗಳಲ್ಲಿ ಕೂಗಲು ಧ್ವನಿಯಂಗ ಇರುತ್ತದೆ. ಜಗತ್ತಿನ ಯಾವುದೇ ಪಕ್ಷಿ ಇದ್ದರೂ ಸಹ ಇದರ ಗಂಟಲಿನಲ್ಲಿ ಧ್ವನಿ ಅಂಗವಿದ್ದು ಈ ಧ್ವನಿ ಅಂಗದಲ್ಲಿ ಗಾಳಿ ಪ್ರವೇಶಿಸಿದಾಗ ಪಕ್ಷಿಗಳು ತರತರಹದ ಧ್ವನಿಯಲ್ಲಿ ಕೂಗುತ್ತವೆ. ಆದರೆ ಹೊಸ ಪ್ರಪಂಚದ ರಣಹದ್ದುಗಳಲ್ಲಿ ಧ್ವನಿ ಅಂಗವಿಲ್ಲ ಎಂದು ತಿಳಿಯಬಹುದಾಗಿದೆ. ಹೆಣ್ಣು ನವಿಲು ಮಿಲನದ ಕ್ರಿಯೆ ನಂತರ ಮರಗಳ ಕೆಳಗೆ ಅಥವಾ ನೆಲದ ಮೇಲೆ ಒಂದು ಸಣ್ಣ ತೆಂಗನ್ನು ತೋಡಿ ಅದರಲ್ಲಿ ಒಣಗಿದ ಎಲೆ ಮತ್ತು ಸಣ್ಣ ಸಣ್ಣ ಚೂರು ಕಟ್ಟಿಗೆಗಳಿಂದ ಗೂಡು ಕಟ್ಟಿ ಅದರಲ್ಲಿ 3-5 ಮೊಟ್ಟೆಗಳನ್ನು ಇಟ್ಟು ಕಾವು ಕೊಡಲು ಪ್ರಾರಂಭಿಸುತ್ತವೆ. 28 ದಿನಗಳ ನಂತರ ಮರಿಗಳು

ಮೊಟ್ಟೆಯೊಡೆದು ಹೊರಬರುತ್ತವೆ. ಬಹುದಿನದ ನಂತರ ಮರಿಗಳು ಸಹಾಯವಿಲ್ಲದೆ ನಡೆಯಬಹುದು, ತಿನ್ನಬಹುದು ಮತ್ತು ಕುಡಿಯಬಹುದು. ಇವು ಕಾಡಿನಲ್ಲಿ ಮತ್ತು ಸೆರೆಯಲ್ಲಿ 20 ವರ್ಷಗಳವರೆಗೆ ವಾಸಿಸುತ್ತವೆ. ನೀವು ಬಿಳಿ ನವಿಲುಗಳ ಬಗ್ಗೆ ಕೇಳಿಯೂ ಇರಬಹುದು ಮತ್ತು ನೋಡಿಯೂ ಇರಬಹುದು. ಈ ಬಿಳಿ ನವಿಲುಗಳು ಸಾಮಾನ್ಯ ನವಿಲಿನ ತರಹ ಬಣ್ಣದ ಕಣ್ಣುಗಳು ಮತ್ತು ವರ್ಣದ್ರವ್ಯದ ಚರ್ಮವನ್ನು ಹೊಂದಿರುತ್ತವೆ. ಲೂಸಿಸಂ ಎಂದು ಕರೆಯಲ್ಪಡುವ ಅನುವಂಶಿಕ ರೂಪಾಂತರದಿಂದಾಗಿ ಇವುಗಳ ದೇಹ ಬಣ್ಣ ಮತ್ತು ಗರಿಗಳ ಬಣ್ಣ ಬಿಳಿಯಾಗಿರುತ್ತದೆ. ಬಿಳಿಯಾಗಿರಲು ಕಾರಣವೆಂದರೆ ಇವುಗಳ ದೇಹದ ಒಳಗೆ ಮತ್ತು ಪುಕ್ಕಗಳಲ್ಲಿ ಮೆಲನಿನ್ ವರ್ಣದ್ರವ್ಯವು ಕಡಿಮೆ ಇರುತ್ತದೆ. ನವಿಲುಗಳು ತಮ್ಮ ದೇಹದಲ್ಲಿ ಕೆಂಪು ರಕ್ತದ ಬಣ್ಣವನ್ನು ಹೊಂದಿವೆ. ಇವು ಹಸಿರು ಬಣ್ಣದ ರಕ್ತವನ್ನು ಹೊಂದಿವೆ ಮತ್ತು ಇವುಗಳ ಮಾಂಸದ ಬಣ್ಣವು ಹಸಿರಾಗಿ ಕಾಣುತ್ತಿದೆ ಎಂಬುದು ಶುದ್ಧ ಸುಳ್ಳು ಎಂಬುದು ಹೇಳಬಹುದು. 1963 ನವಿಲು ಭಾರತ ದೇಶದ ರಾಷ್ಟ್ರ ಪಕ್ಷಿಯಾಗಿದ್ದು, ಇದನ್ನು ಕೊಲ್ಲುವುದಾಗಲಿ ಮತ್ತು ಅದರ ದೇಹದ ಭಾಗಗಳನ್ನು ಸಾಗಿಸುವುದಾಗಲಿ ಮಾಡಿದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ 1972 ಪ್ರಕಾರ 7 ವರ್ಷ ಜೈಲು ಶಿಕ್ಷೆ ಮತ್ತು 10,000 ದಂಡವನ್ನು ವಿಧಿಸಲಾಗಿದೆ. ಕರ್ನಾಟಕದಲ್ಲಿ 2 ನವಿಲು ಅಭಯಾರಣ್ಯಗಳಿವೆ. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲು ಅಭಯಾರಣ್ಯ ಮತ್ತು ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲು ಅಭಯಾರಣ್ಯವಿದ್ದು, ನವಿಲಿನ ಪಕ್ಷಿ ಸಾಂದ್ರತೆಯನ್ನು ರಕ್ಷಿಸಲು ಆದಿಚುಂಚನಗಿರಿ ನವಿಲು ಅಭಯಾರಣ್ಯ ಮತ್ತು ಬಂಕಾಪುರ ನವಿಲು ಅಭಯಾರಣ್ಯಗಳಲ್ಲಿ ನವಿಲಿನ ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಗೊತ್ತುಪಡಿಸಲಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪಕ್ಷಿ ನವಿಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಜನಧ್ವನಿಯಿಂದ ಇದೀಗ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿಯ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸಂಸ್ಥೆಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ

ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥೇರಾ ಟ್ರೈಗಿಸ್. ಪ್ರಾಣಿಶಾಸ್ತ್ರದ ಪ್ರಕಾರ ಫೆರಿಡ ಕುಟುಂಬಕ್ಕೆ ಸೇರಿದ ಒಂದು ಜೀವಿ. ಪ್ಯಾಂಥೇರಾ ವಂಶಕ್ಕೆ ಸೇರಿದ ನಾಲ್ಕು ದೊಡ್ಡ ಬೆಕ್ಕುಗಳ ಪೈಕಿ ಹುಲಿ ಅತ್ಯಂತ ದೊಡ್ಡ ಪ್ರಾಣಿ. ದಕ್ಷಿಣ ಮತ್ತು ಪೂರ್ವ ಏಷ್ಯಾಗಳಲ್ಲಿ ವ್ಯಾಪಕವಾಗಿ ಕಾಣಬರುವ ಹುಲಿ ತನ್ನ ಆಹಾರವನ್ನು ಬೇಟೆಯಾಗಿ ಮಾಂಸ ಸಂಪಾದಿಸುವ ಪ್ರಾಣಿಗಳ ಗುಂಪಿಗೆ ಸೇರಿದೆ. ಹುಲಿಯು 4 ಕಿಲೋಮೀಟರ್ ವರೆಗೆ ಅಂದರೆ 12 ಅಡಿ ಉದ್ದವನ್ನು ಹಾಗೂ 300 ಕಿಲೋಗ್ರಾಂ ವರೆಗೆ ತೂಕವನ್ನು ಹೊಂದಬಹುದು. ದೊಡ್ಡ ದೇಹ ಮತ್ತು ಅಪಾರ ಬಲ ಹೊಂದಿರುವ ಹುಲಿಯ ಕಣ್ ಸೆಳೆಯುವ ಲಕ್ಷಣವೆಂದರೆ ಬಿಳಿ ಅಥವಾ ಹಳದಿಯ ಕೇಸರಿ ಬಣ್ಣದ ಮೈಮೇಲೆ ನೀಳವಾಗಿ ಮೇಲಿನಿಂದ ಕೆಳಗೆ ಇರುವ ಗಾಢ ಬಣ್ಣದ ಪಟ್ಟೆಗಳು. ಸಾಮಾನ್ಯವಾಗಿ ಹುಲಿಯ ದೇಹದ ಅಡಿಯ ಭಾಗ ತೆಳು ಬಣ್ಣದಾಗಿರುತ್ತದೆ. ಹುಲಿಗಳ ಜಾತಿಗಳ ಪೈಕಿ ಸೈಬೀರಿಯಾದ ಹುಲಿ ಅತ್ಯಂತ ದೊಡ್ಡ ಕಾಯವನ್ನು ಹೊಂದಿರುತ್ತದೆ. ಪ್ಯಾಂಥೇರಾ ಎಂದರೆ ಗರ್ಜಿಸುವ ಮಾರ್ಜಾಲ ಎಂದರ್ಥ. ಈ ಪ್ಯಾಂಥೇರಾ ಪ್ರಭೇದದಲ್ಲಿ ಪ್ರಾಣಿಗಳ ಗಂಟಲಿನ ಹೈಬೋಡ್ ಎಲುಬು ಗರ್ಜಿಸಲು ಸಹಕಾರಿಯಾಗಿದೆ. ಇದೇ ಪ್ಯಾಂಥೇರಾ ಪ್ರಭೇದವನ್ನು ಇತರ ಬೇರೆ ಪ್ರಭೇದಗಳಿಂದ ಪ್ರತ್ಯೇಕಿಸುವುದು. ಹಿಂದೆ ಹುಲಿ ಪ್ರಭೇದವನ್ನು 8 ಉಪ ಪ್ರಭೇದಗಳಾಗಿ ವಿಂಗಡಿಸಲಾಗಿತ್ತು. ಟ್ರೈಗಿಸ್ ದಕ್ಷಿಣ ಏಷ್ಯಾದಲ್ಲಿ, ಆಲ್ಟ್ರೈಕಾ ನೈಋತ್ಯ ಏಷ್ಯಾದಲ್ಲಿ, ಅಮಯನ್ಸಿನ್ಸ್ ದಕ್ಷಿಣ ಮಧ್ಯ ಚೈನಾದಲ್ಲಿ, ವರ್ಗಾಟ ಪಶ್ಚಿಮ ಏಷ್ಯಾದಲ್ಲಿ, ಕರ್ಗೇಟಿ ಇಂಡೋ ಚೀನಾದಲ್ಲಿ, ಸಾಡೇಕೆ ಮತ್ತು ಸುಮಾತ್ರೆ ಕ್ರಮವಾಗಿ ಇಂಡೋನೇಷ್ಯಾದ ಬಾಲಿ ದ್ವೀಪಗಳು ಹಾಗೂ ಜಾವಾ ಮತ್ತು ಸುಮಾತ್ರಗಳಲ್ಲಿ. ಆದರೆ ಇವುಗಳಲ್ಲಿ 3 ಮಾತ್ರ ನೈಜ ಪ್ರಭೇದಗಳೆಂದು ಉಳಿದವು. ತಪ್ಪು ತೀರ್ಮಾನಗಳಿಂದಾದದ್ದು ಎಂದು ತಿಳಿದು ಬಂದಿದೆ. ಇಂದು ಹುಲಿಗಳ ವಿಕಾಸ, ಪ್ರಸರಣೆ ಮತ್ತು ವ್ಯಾಪಕತೆಯನ್ನು ಅರ್ಥೈಸಲು ವಿಜ್ಞಾನಿಗಳು ಆಧುನಿಕ ಆಂಗಿಕ ರಚನೆ, ತಳಿ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನವನ್ನು ಅವಲಂಬಿಸಿದ್ದಾರೆ. ಕಾಡಿನ ಸಾಮ್ರಾಜ್ಯದಲ್ಲಿ ಹುಲಿಯೆಂದರೆ ಬಲು ಭೀತಿ ಹುಟ್ಟಿಸುವ ಬೇಟೆಗಾರ ಪ್ರಾಣಿ. ಮಾನವರು ಏಷ್ಯಾ ಖಂಡದಲ್ಲಿ ವಸತಿ ಹೂಡುವ ಹೊತ್ತಿಗಾಗಲೇ ಹುಲಿಗಳು ಇಲ್ಲಿನ ಅರಣ್ಯಗಳಲ್ಲಿ ಮೆರೆದಾಡುತ್ತಿದ್ದವು. ಜಿಂಕೆ, ಹಂದಿ, ಕಾಟಿ ಅಷ್ಟೇ ಏಕೆ, ನಮ್ಮಷ್ಟೇ ದೊಡ್ಡದಾದ ಓರಂಗುಟನ್ ವಾನರರನ್ನು ಬೇಟೆಯಾಡಬಲ್ಲ ಹುಲಿಯೆಂದರೆ ಇತರ ಪ್ರಾಣಿಗಳ ಹಾಗೆಯೇ ಪ್ರಾಚೀನ ಮಾನವನಿಗೂ ಬಲು ಭಯವಿತ್ತು. ಮುಂದಿನ ಕೆಲವು 1000 ವರ್ಷಗಳ ಅವಧಿಯಲ್ಲಿ ಮಾನವ ಜನಾಂಗ ಬೇಟೆ ಆಹಾರ ಸಂಗ್ರಹಣೆಗಳ ಪ್ರಾಚೀನ ತಂತ್ರಗಳಿಗೆ ಬದಲಾಗಿ ಕೃಷಿ ಪಶುಸಂಗೋಪನೆಗಳನ್ನು ರೂಢಿಸಿಕೊಂಡಿತು. ಹುಲಿಗಳ ನೆಲೆಯಾಗಿದ್ದ ಕಾಡುಗಳನ್ನು ಕತ್ತರಿಸಿಯೋ ಸುಟ್ಟು ಹಾಕಿಯೋ ಜನರು ಬಹುತೇಕ ಭೂ ಪ್ರದೇಶಗಳನ್ನು ಹುಲಿಗಳ ನಿವಾಸಕ್ಕೆ ಒಗ್ಗದ ಹಾಗೆ ರೂಪಾಂತರ ಮಾಡಿಬಿಟ್ಟರು. ಪುರಾತನ ಬೇಟೆಗಾರರು ಹುಲಿಗಳನ್ನು ಕೊಲ್ಲುವುದಕ್ಕಾಗಿ ಕುಣಿಕೆ, ಕಂದಕ, ಬಲೆ, ಈಟಿ, ಮಾರಕ, ಬಂಧಗಳಂಥ ವಿವಿಧ ತಂತ್ರಗಳನ್ನು ಕಲ್ಪಿಸಿಕೊಂಡರು. ಕೈಗಾರಿಕಾ ಕ್ರಾಂತಿಯಾದ ಮೇಲೆ ಹುಲಿ ಹತ್ಯೆಗಳ ಆಯುಧಗಳ ಪಟ್ಟಿಗೆ ಸಿಡಿಮದ್ದು, ಬಂದೂಕು, ರಾಸಾಯನಿಕ ವಿಷಗಳು ಸೇರ್ಪಡೆಯಾದವು. ಹುಲಿಯ ನಿವಾಸವನ್ನು ಆಕ್ರಮಿಸಿಕೊಂಡ ವಾನರ ಕುಲದ ಚತುರ ಮಾನವ ಕಂಡುಹಿಡಿದ ಮಾರಕಾಸ್ತ್ರಗಳೆದುರಿಗೆ ಹುಲಿಯ ಪ್ರಕೃತಿ ದತ್ತವಾದ ಆಯುಧಗಳು ಎಂದರೆ ಶಕ್ತಿ, ವೇಗ, ರಹಸ್ಯ ಚಲನೆ, ಎರಡು ದೃಷ್ಟಿ, ಮೊನಚಾದ ಹಲ್ಲು ಪಂಜಗಳು ಪರಿಣಾಮ ಬೀರಲು ಸಾಧ್ಯವಾಗಲಿಲ್ಲ. ಇಂದು ಹುಲಿಯ ಉಳಿವು ಮಾನವನ ತಾಂತ್ರಿಕ ನೈಪುಣ್ಯದೆದುರು ತತ್ತರಿಸುತ್ತಿದೆ. ಇಷ್ಟಾದರೂ ಅರಣ್ಯಗಳನ್ನು ಅತಿಕ್ರಮಿಸುವ ಮಾನವನ ಲಾಲಾಸೆ ಅದೆಷ್ಟು ಪ್ರಬಲವಾಗಿದೆಯೆಂದರೆ ಏಷ್ಯಾದ ಕಾಡುಗಳಲ್ಲಿ ಹುಲಿಯ ಗರ್ಜನೆ ಎಂದಿಗೂ ಕೇಳಿಸದಂತೆ ಶಾಶ್ವತವಾಗಿ ಅಡಿಗೆ ಹೋಗಲಿದೆ ಎಂಬ ವಿಷಾದದ ನುಡಿಗೆ ಎಡೆಗುಟ್ಟಿದೆ. ಏಕೆಂದರೆ ಹುಲಿ ಎಷ್ಟು ಪ್ರಬಲವೆನಿಸಿಕೊಂಡಿದೆಯೋ ಅಷ್ಟೇ ನಾಜುಕಾದ ಜೀವಿ. ವಿರೋಧ ಭಾಸವೆಂದರೆ ಎಲ್ಲರೂ ಭಯಪಡುವ ಹುಲಿಯ ದೇಹದ ಗಾತ್ರ ಮತ್ತು ಮಾಂಸಾಹಾರದ ಪ್ರವೃತ್ತಿಯಂತಹ ವೈಶಿಷ್ಟ್ಯಗಳೇ ಅದರ ಜೀವಿ ಪರಿಸ್ಥಿತಿಯ ಸೂಕ್ಷ್ಮತೆಗೂ ಕಾರಣವಾಗಿರುವುದು. ಹುಲಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದಕ್ಕಾಗಿ ಮತ್ತು ಹುಲಿಗಳ ಸಂರಕ್ಷಣೆಯನ್ನು ಮಾಡಲು ಪ್ರತಿ ವರ್ಷದ ಜುಲೈ 29ನ್ನು ವಿಶ್ವ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಆಚರಣೆ ಇಂದಿನ ಪ್ರಮುಖ ಉದ್ದೇಶ ಅಪಾಯದಂಚಿನಲ್ಲಿರುವ ಹುಲಿಗಳ ಸಂರಕ್ಷಣೆಗಾಗಿ ಜನರಲ್ಲಿ ಅರಿವು ಮೂಡಿಸುವುದು. ಆಧುನಿಕ ಯುಗದ ಹುಲಿಗಳಲ್ಲಿ 8 ಉಪತಳಿಗಳಿವೆ. ಇವುಗಳ ಪೈಕಿ 2 ಭೂಮಿಯಿಂದ ಮರೆಯಾಗಿವೆ. ಇಂದು ಜೀವಿಸಿರುವ ಉಪತಳಿಗಳೆಂದರೆ
ಬಂಗಾಳ ಹುಲಿ.

ಇದು ಭಾರತ, ಬಾಂಗ್ಲಾದೇಶ, ಭೂತಾನ್, ಬರ್ಮಾ ಮತ್ತು ನೇಪಾಳದ ಭಾಗಗಳಲ್ಲಿ ಕಾಣಬರುತ್ತದೆ. ಹುಲ್ಲುಗಾವಲು, ಮಳೆಕಾಡು, ಕುರುಚಲು ಕಾಡು, ಎಲೆ ಉದುರಿಸುವ ಕಾಡು ಮತ್ತು ಮ್ಯಾಂಗ್ರೋವ್ಗಳಂತಹ ವಿಭಿನ್ನ ಪರಿಸರಗಳಲ್ಲಿ ಬಂಗಾಳದ ಹುಲಿ ಜೀವಿಸಬಲ್ಲದು. ಉತ್ತರ ಭಾರತ ಮತ್ತು ನೇಪಾಳಗಳಲ್ಲಿ ಕಾಣುವ ಈ ಹುಲಿಯು ದಕ್ಷಿಣ ಭಾರತದಲ್ಲಿರುವುದಕ್ಕಿಂತ ದೊಡ್ಡ ದೇಹವನ್ನು ಹೊಂದಿರುತ್ತದೆ. ಇಂದು ಬಂಗಾಳದ ಹುಲಿಗಳ ಒಟ್ಟು ಸಂಖ್ಯೆ ಸುಮಾರು 2000ದಷ್ಟು. ತೀವ್ರಗತಿಯಲ್ಲಿ ಅವನತಿಯತ್ತ ಸಾಗುತ್ತಿದ್ದ ಈ ಜೀವಿಯನ್ನು ಇಂದು ಭಾರತದಲ್ಲಿ ಸಂರಕ್ಷಿತ ಜೀವಿಯನ್ನಾಗಿ ಘೋಷಿಸಲಾಗಿದ್ದು ಪ್ರಾಜೆಕ್ಟ್ ಟೈಗರ್ ಎಂಬ ಮಹತ್ವಾಕಾಂಕ್ಷೆಯ ಯೋಜನೆಯಡಿಯಲ್ಲಿ ಕಾಪಾಡಿಕೊಳ್ಳಲಾಗುತ್ತಿದೆ. ಆದರೆ ಕಳ್ಳೆಬೇಟೆಯಿಂದಾಗಿ ಈ ಹುಲಿಯು ದಿನೇ ದಿನೇ ವಿನಾಶದತ್ತ ಸಾಗುತ್ತಿದೆ. ಇದರ ಫಲವಾಗಿ ಸಾರಿಸ್ಕಾ ಹುಲಿ ಮೀಸಲಿನಲ್ಲಿ ಇಂದು ಒಂದು ಹುಲಿ ಸಹ ಜೀವಿಸಿಲ್ಲ. ಇಂಡೋ ಚೀನಾ ಹುಲಿ, ಇದು ಲಾವೋಸ್, ಕಾಂಬೋಡಿಯಾ, ಚೀನಾ, ಬರ್ಮಾ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂಗಳಲ್ಲಿ ನೆಲೆಸಿದೆ. ಇವು ಬಂಗಾಳದ ಹುಲಿಗಳಿಗಿಂತ ಚಿಕ್ಕದಾಗಿದ್ದು ಮೈ ಬಣ್ಣವು ಹೆಚ್ಚು ಗಾಢವಾಗಿರುತ್ತದೆ. ಇವು ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳ ಕಾಡುಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಇಂದು ಈ ತಳಿಯ ಹುಲಿಗಳು 1800ರಿಂದ 1800ರಷ್ಟು ಭೂಮಿಯ ಮೇಲಿವೆ. ಇವುಗಳಲ್ಲಿ ಕಾಡಿನಲ್ಲಿ ಕೆಲವು 100 ಮಾತ್ರ ಇದ್ದು ಉಳಿದವು ಜಗತ್ತಿನ ಬೇರೆ ಬೇರೆ ಕಡೆ ಮೃಗಾಲಯಗಳಲ್ಲಿವೆ. ಮಲೆಯ ಹುಲಿ, ಈ ಉಪತಳಿಯು ಮಲೆಯ ಜಂಬು ದ್ವೀಪದ ದಕ್ಷಿಣ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ. ಈ ಜಾತಿಯ ಸುಮಾರು 600ರಿಂದ 800 ಹುಲಿಗಳು ಇಂದು ಜೀವಿಸಿವೆ. ಮಲೆಯ ಹುಲಿಯು ಗಾತ್ರದಲ್ಲಿ ಬಲು ಚಿಕ್ಕದಾಗಿದ್ದು ಭೂಖಂಡದ ತಳಿಗಳ ಪೈಕಿ ಅತಿ ಸಣ್ಣ ತಳಿಯಾಗಿವೆ. ಮಲೆಯ ಹುಲಿಯು ಮಲೇಷಿಯಾದ ರಾಷ್ಟ್ರ ಚಿಹ್ನೆಯಾಗಿದೆ. ಸುಮಾತ್ರ ಹುಲಿ, ಇದು ಇಂಡೋನೇಷ್ಯಾದ ಸುಮಾತ್ರ ದ್ವೀಪದಲ್ಲಿ ಮಾತ್ರ ಜೀವಿಸಿದೆ. ಅತ್ಯಂತ ಅಪಾಯಕ್ಕೊಳಗಾಗಿರುವ ಸುಮಾತ್ರ ಹುಲಿಯು ಭೂಮಿಯ ಎಲ್ಲ ಹುಲಿಗಳ ಪೈಕಿ ಅತ್ಯಂತ ಸಣ್ಣ ಗಾತ್ರ ಉಳ್ಳದಾಗಿದೆ. ಗಂಡು ಹುಲಿಯು 100ರಿಂದ 140 ಕಿಲೋಗ್ರಾಂ ತೂಗಿದರೆ ಹೆಣ್ಣು ಕೇವಲ 75ರಿಂದ 110 ಕಿಲೋಗ್ರಾಂ ತೂಕ ಉಳ್ಳದಾಗಿದೆ. ಇಂದು ಜಗತ್ತಿನಲ್ಲಿ ಸುಮಾರು 400ರಿಂದ 500 ಸುಮಾತ್ರ ಹುಲಿಗಳು ಜೀವಿಸಿವೆ ಎಂದು ಅಂದಾಜು ಮಾಡಲಾಗಿದೆ. ಸೈಬೀರಿಯ ಹುಲಿ, ಇದಕ್ಕೆ ಮಂಚೂರಿಯನ್ ಹುಲಿ, ಕೊರಿಯನ್ ಹುಲಿ, ಆಮೂರ್ ಹುಲಿ ಮತ್ತು ಉತ್ತರ ಚೀನಾ ಹುಲಿ ಎಂದು ಇತರ ಹೆಸರುಗಳಿವೆ. ಈ ಹುಲಿಗಳ ನೆಲೆಯು ಇಂದು ಸೈಬೀರಿಯಾದ ಆಮೂರ್ ನದಿ ಮತ್ತು ಉಸ್ಸೂರಿ ನದಿಗಳ ನಡುವಣ ಪ್ರದೇಶಕ್ಕೆ ಸೀಮಿತವಾಗಿದೆ. ಭೂಮಿಯ ಮೇಲಿರುವ ಹುಲಿಗಳ ಪೈಕಿ ಸೈಬೀರಿಯ ಹುಲಿ ಎಲ್ಲಕ್ಕಿಂತ ದೊಡ್ಡದು. ಅತಿ ಶೀತಲ ವಾತಾವರಣದಲ್ಲಿ ಜೀವಿಸುವ ಕಾರಣದಿಂದ ಈ ಹುಲಿಗಳ ತುಪ್ಪಳ ಬಲು ಮಂದವಾಗಿರುತ್ತದೆ. ಇವುಗಳ ಬಣ್ಣವು ಪೇಲವವಾಗಿದ್ದು ಪಟ್ಟೆಗಳ ಸಂಖ್ಯೆಯು ಕಡಿಮೆ ಇರುತ್ತದೆ. ಈ ತಳಿಯನ್ನು ಇಂದು ಸೈಬೀರಿಯಾದಲ್ಲಿ ಅತಿ ಜಾಣತನದಿಂದ ಕಾಪಾಡಿಕೊಳ್ಳುತ್ತಿದೆ. ದಕ್ಷಿಣ ಚೀನಾ ಹುಲಿ, ಇದಕ್ಕೆ ಅಮೋಯನ್ ಅಥವಾ ಕ್ಲಿಯಮೆನ್ ಹುಲಿ ಎಂದು ಇತರ ಹೆಸರುಗಳಿಂದ ಕರೆಯುತ್ತಾರೆ. ಈ ಹುಲಿಗಳು ಇಂದು ಹೆಚ್ಚು ಕಡಿಮೆ ಭೂಮಿಯ ಮೇಲಿನಿಂದ ಮರೆಯಾಗಿವೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಅಪಾಯಕ್ಕೊಳಗಾಗಿರುವ 10 ಪ್ರಾಣಿಗಳ ಪೈಕಿ ಈ ಹುಲಿ ಸಹ ಒಂದು. ಈಗ ಒಟ್ಟು 59 ದಕ್ಷಿಣ ಚೀನಾ ಹುಲಿಗಳು ಜೀವಿಸಿವೆ. ಇವೆಲ್ಲವೂ ಚೀನಾದಲ್ಲಿ ಮಾನವನ ರಕ್ಷಣೆಯಡಿ ಬಾಳುತ್ತಿವೆ. 20ನೇ ಶತಮಾನದ ಮಧ್ಯದ ವೇಳೆಗೆ ಬಾಲಿ ದ್ವೀಪದಲ್ಲಿದ್ದ ಹುಲಿ ಉಪಜಾತಿ ಅಳಿದು ಹೋಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುವ ಹೊತ್ತಿಗೆ ಹುಲಿಗಳ ಅಸ್ತಿತ್ವ ಅಪಾಯದ ದವಡೆಗೆ ಸಿಲುಕಿಬಿಟ್ಟಿತು. ಹುಲಿಗಳನ್ನು ಕೊಂದವರಿಗೆ ಅಧಿಕೃತವಾಗಿ ಬಹುಮಾನ ಧನವನ್ನು ಘೋಷಿಸಲಾಗಿದ್ದರಿಂದ ಹಳ್ಳಿಗರು, ಬುಡಕಟ್ಟು ಜನರು ಸಂದರ್ಭ ಸಿಕ್ಕಿದ ಹಾಗೆಲ್ಲ ಹುಲಿಗಳಿಗೆ ಗುಂಡು ಒಡೆಯಲು, ವಿಷವನ್ನು ಉಣಿಸಲು, ಹೇಗೆ ಬೇಕಾದರೂ ಕೊಲ್ಲಲು ಕಾತರರಾಗಿದ್ದರು. ಹೆಚ್ಚು ಆಹಾರ ಬೆಳೆಯಿರಿ ಆಂದೋಲನವಂತೂ ಜನರನ್ನು ಹುಲಿಯ ಅಳಿದುಳಿದ ನೆಲಗಳನ್ನೆಲ್ಲ ಕೃಷಿ ಭೂಮಿಗಳನ್ನಾಗಿ ಪರಿವರ್ತಿಸಲು ಪ್ರೋತ್ಸಾಹ ಕೊಟ್ಟಿದ್ದಲ್ಲದೆ ನಿರಂತರವಾದ ಮಾನವ ಹುಲಿ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿತು. ಜೊತೆಗೆ ಹುಲಿಯ ಉಗುರು ಮತ್ತು ಇತರ ಕೆಲವು ಅಂಗಗಳನ್ನು ಮಾನವನು ಔಷಧಿಗಳಲ್ಲಿ ಮತ್ತು ಅಲಂಕಾರಿಕವಾಗಿ ಬಳಸುವವನು. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್,
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026, 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಎ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇ ಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ವಾರ್ತೆಗಳ ವಿವರ. ಭಾರತ ರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ನವದೆಹಲಿಯ ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಮಾಜಿ ಪ್ರಧಾನಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ವಾಜಪೇಯಿ ಅವರ ಶಾಶ್ವತ ಪರಂಪರೆಯು ದೇಶಕ್ಕೆ ಸದಾ ಸ್ಫೂರ್ತಿಯ ಮೂಲವಾಗಿರಲಿದೆ ಎಂದು ಸ್ಮರಿಸಿದ್ದಾರೆ. ಭಾರತದ ಪ್ರಗತಿಯಲ್ಲಿ ಮಾಜಿ ಪ್ರಧಾನಿಯವರ ಪಾತ್ರ ಅಪ್ರತಿಮವಾದದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಲೋಕಸಭಾಪತಿ ಓಂ ಬಿರ್ಲಾ ಅವರು ವಾಜಪೇಯಿ ಅವರ ಸಾರ್ವಜನಿಕ ಸೇವೆ ಮತ್ತು ಉತ್ತಮ ಆಡಳಿತ ರಾಷ್ಟ್ರನಿಷ್ಠೆಯ ದೃಢ ಸಂಕೇತವಾಗಿದ್ದು ಅವರ ತತ್ವಗಳು ಭವಿಷ್ಯದಲ್ಲೂ ನಮಗೆ ಮಾರ್ಗದರ್ಶನ ನೀಡಲಿವೆ ಎಂದು ತಿಳಿಸಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶುಭ ಕೋರಿದ ಜಾಗತಿಕ ನಾಯಕರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧನ್ಯವಾದ ತಿಳಿಸಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ

0: ಡಾಕ್ಟರ್ ಮೊಹಮ್ಮದ್ ಮುಯಿಜು ಅವರ ಸಂದೇಶಕ್ಕೆ ಪ್ರತಿಕ್ರಿಯಿಸಿರುವ ರಾಷ್ಟಪತಿ, ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವ ನಿರಂತರವಾಗಿ ಬೆಳೆಯಲಿ ಎಂದು ಆಶಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಎನ್ಟಿಎ ಜೂನ್ 2026 ಯುಜಿಸಿ ನೆಟ್ ಪರೀಕ್ಷೆಯ 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದೆ. ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 18ರವರೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಅಭ್ಯರ್ಥಿಗಳು ಅಧಿಕೃತ ಯುಜಿಸಿ ನೆಟ್ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಸವಾಲು ಮಾಡಬಹುದಾಗಿದೆ. ಆಕ್ಷೇಪಣೆ ಸಲ್ಲಿಸುವ ಪ್ರತಿಯೊಂದು ಪ್ರಶ್ನೆಗೆ 200 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದ್ದು, ಆಕ್ಷೇಪಣೆಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸುವುದು ಕಡ್ಡಾಯವಾಗಿದೆ. ಇತರೆ ಯಾವುದೇ ಮಾರ್ಗಗಳಲ್ಲಿ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಹಾಗೂ ಶುಲ್ಕ ಪಾವತಿಸಲು ಇದೇ 18 ಕೊನೆಯ ದಿನವಾಗಿದೆ. ಇನ್ನು ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಕುರಿತು ಪರಿಶೀಲಿಸಲು ಸಮಿತಿಯೊಂದನ್ನು ರಚಿಸಲಾಗಿತ್ತು. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ 3 ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ಪ್ರತ್ಯೇಕ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳು ಕೇವಲ ಅಧಿಕೃತ ವೆಬ್ಸೈಟ್ ಮತ್ತು ದೃಢೀಕೃತ ಸಾಮಾಜಿಕ ಜಾಲತಾಣಗಳ ಮಾಹಿತಿಯನ್ನು ಮಾತ್ರ ನಂಬುವಂತೆ ಸಂಸ್ಥೆ ಸಲಹೆ ನೀಡಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಅನ್ನು ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗಾಯನವನ್ನು ತಡೆಯಲು ಯತ್ನಿಸಿದರು ಎಂದು ಆರೋಪಿಸಿದರು. ಇದರ ಮೂಲಕ ಕಾಂಗ್ರೆಸ್ ರಾಷ್ಟ್ರಗೀತೆ, ಸಂವಿಧಾನ ಹಾಗೂ ದೇಶದ ಜನತೆಗೆ ಅಪಮಾನ ಮಾಡಿದೆ ಎಂದು ಅವರು ದೂರಿದ್ದಾರೆ. ಮತ್ತೊಂದೆಡೆ ಕೇರಳದ ಕಾಂಗ್ರೆಸ್ ಸರ್ಕಾರವು ತನ್ನ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗಾಯನವನ್ನು ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ವಕ್ತಾರರು ಆರೋಪಿಸಿದ್ದಾರೆ. ಬಿಜೆಪಿಯ ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿರುವ ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಗೂ ಗೌರವಪೂರ್ವಕವಾಗಿ ಹಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯು ಇದೇ 18ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಉನ್ನತ ಮಟ್ಟದ ಸಭೆಗೂ ಮುನ್ನ ನಾಳೆ ಪರಿಸರ ಕಾರ್ಯಕಾರಿ ಗುಂಪು ಹಾಗೂ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಜರುಗಲಿದೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಅಧ್ಯಕ್ಷತೆಯ ಮುಖ್ಯ ಆಶಯದಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಈ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಗ್ರ ಜಾಗತಿಕ ಚರ್ಚೆಗಳು ಹಾಗೂ ಪರಿಸರ ಸಹಕಾರವನ್ನು ಬಲಪಡಿಸಲು ಈ ಸಭೆ ಸೂಕ್ತ ವೇದಿಕೆ ಕಲ್ಪಿಸಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಅಧ್ಯಕ್ಷತೆಯ ಭಾಗವಾಗಿ ಭಾರತವು ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನಡಿ 4 ಪ್ರಮುಖ ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ. ಸುಸ್ಥಿರ ಜೀವನ ಶೈಲಿಯ ಉತ್ತೇಜನ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಕೋಪ ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆಯ ವಿಷಯಗಳ ಮೇಲೆ ಈ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಗುವುದು. ಕೇರಳದ ಅತಿ ದೊಡ್ಡ ಹಬ್ಬ ತಿರುವೋಣಂ ಇದೇ 26ರಂದು ನಡೆಯಲಿದ್ದು, ಇಂದು ಅತ್ತಂ ಆಚರಣೆಯೊಂದಿಗೆ ಹಬ್ಬದ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಇಂದಿನಿಂದ ಸಾರ್ವಜನಿಕರು ಮನೆಗಳಲ್ಲಿ ವರ್ಣರಂಜಿತ ಹೂವಿನ ರಂಗೋಲಿ ಬಿಡಿಸಲಾರಂಭಿಸಿದ್ದು, ತ್ರಿಪುನಿತುರಾದಲ್ಲಿ ಸಾಂಸ್ಕೃತಿಕ ಅತ್ತಚಮಯಂ ಮೆರವಣಿಗೆ ಜರುಗಲಿದೆ. ಇನ್ನು ಶಬರಿಮಲೆ ದೇವಾಲಯದ ಬಾಗಿಲು ಇಂದು ತೆರೆಯಲಿದ್ದು, ಇದೇ 24ರಿಂದ 28ರವರೆಗೆ ವಿಶೇಷ ಓಣಂ ಪೂಜೆಗಳು ನಡೆಯಲಿವೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 23ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿರುವುದನ್ನು ಖಂಡಿಸಿ ಪ್ರತಿಭಟನಾಕಾರರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿರುದ್ದ

ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 22 ದಿನಗಳಿಂದ ಗಾಂಧಿವಾದಿ ಮಾರ್ಗದಲ್ಲಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ವಿದ್ಯಾರ್ಥಿ ಮುಖಂಡ ರವೀಂದ್ರ ಕುಮಾರ್ ಪಾಸ್ವಾನ್ ತಿಳಿಸಿದ್ದಾರೆ. ಜೆಎಸ್ಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಸಿಬಿಐ ತನಿಖೆಗೆ ಆದೇಶಿಸುವವರೆಗೆ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ರದ್ದುಪಡಿಸುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷ ಹಾಗೂ

ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ಬರೆದಿರುವ ಈ ಪತ್ರದಲ್ಲಿ ತಾವು ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು, ತಮ್ಮ ಸ್ವಪಕ್ಷದವರಿಂದಲೇ ತಮಗಾದ ನೋವು ಮತ್ತು ರಾಜಕೀಯ ಹತಾಶೆಯನ್ನು ತೋಡಿಕೊಂಡಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ ಇಸ್ಪೋರ್ಟ್ ವಿಶ್ವಕಪ್ ಚೆಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಮ್ಯಾಗ್ನಸ್ ಕಾರ್ಲಸನ್ ಬೆಲಾರಸ್ನ ಗ್ರ್ಯಾಂಡ್ ಮಾಸ್ಟರ್ ಡೇನಿಸ್ ಲಾಜಾವಿಕ್ ಅವರನ್ನು 2-0 ಅಂತರದಿಂದ ಸೋಲಿಸಿ ಸತತ ಎರಡನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಟೀಮ್ ಲಿಕ್ವಿಡ್ ಪ್ರತಿನಿಧಿಸಿದ್ದ 35 ವರ್ಷದ ನಾರ್ವೆ ಆಟಗಾರ ಕಾರ್ಲಸನ್ ಇಡೀ ಟೂರ್ನಿಯುದ್ದಕ್ಕೂ ಅಜೇಯರಾಗಿ ಉಳಿದು ಈ ಸಾಧನೆ ಮಾಡಿದರು. ಇನ್ನೊಂದೆಡೆ ತಾಂತ್ರಿಕ ಅಡಚಣೆ ಮತ್ತು ಅಂತರ್ಜಾಲ ಸಂಪರ್ಕ ಕಡಿತದಿಂದಾಗಿ ತೀವ್ರ ಕುತೂಹಲ ಕೆರಳಿಸಿದ್ದ 3ನೇ ಸ್ಥಾನದ ಪಂದ್ಯದಲ್ಲಿ ಅಮೆರಿಕದ ಗ್ರ್ಯಾಂಡ್ಮಾಸ್ಟರ್ ಹಿಕಾರು ನಕಮುರ ಅವರು ಅಲಿರಜಾ ಫಿರೌಜಾ ಅವರನ್ನು 4-1 ಅಂತರದಿಂದ ಮಣಿಸಿ ಕಂಚಿನ ಪದಕ ಪಡೆದುಕೊಂಡರು. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟ ಇಂದು ಆರಂಭವಾಗುವ ಮೊದಲೇ ಪಂದ್ಯಕ್ಕೆ ಮಳೆ ಅಡ್ಡಿ ಉಂಟು ಮಾಡಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ದಿನದಾಟದ ಅಂತ್ಯಕ್ಕೆ ದೇವದತ್ ಪಡಿಕಲ್ 131 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದು 27 ರನ್ ಗಳಿಸಿರುವ ರಿಷಭ್ ಪಂತ್ ಅವರೊಂದಿಗೆ ಕಣದಲ್ಲಿದ್ದಾರೆ. ಕೆಎಲ್ ರಾಹುಲ್ 77 ರನ್ ಗಳಿಸಿದ್ದ ವೇಳೆ ಗಾಯಗೊಂಡು ಕಣದಿಂದ ಹೊರನಡೆದರು. ನಿನ್ನೆ ಮಳೆಯ ನಡುವೆ ಮೊದಲ ದಿನದಾಟವನ್ನು ಕೇವಲ 73 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026-84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಇ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇದೀಗ ಹಾಡು ಹಸೆ ಕಾರ್ಯಕ್ರಮ ಸರಗೂರು ತಾಲೂಕಿನ ಸಾಗರಿ ಗ್ರಾಮದ ಶ್ರೀಮತಿ ಲತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ, ಬನ್ನಿ ಕೇಳಿ ಬರೋಣ.
1: ಜನಧ್ವನಿ ಕೇಳುಗರಿಗೆಲ್ಲ 80ನೇ ಸ್ವಾತಂತ್ರ್ಯೋತ್ಸವದ ಹಾದಿಗೆ ಶುಭಾಶಯಗಳು. ಸ್ವಾತಂತ್ರ್ಯೋತ್ಸವದ ಒಂದು ಹಾಡನ್ನ ಹೇಳ್ತಾ ಇದ್ದೀನಿ.

ಕವಿಯ ಕಿರುಣ ತರುಣರೆದೆಯ ಗುಡಿಯ ಬೆಳಗಲಿ, ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ ಬೀರುತ. ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಮನವ ಹಸಿರುಗೊಳಿಸುತ್ತಿಹಳು ಪಾವ ಗಂಗೆ ಅನುದಿನ, ಇಳೆಯ ಕೊಳೆಯ ತೊಳೆಯುತ್ತಿಹಳು ಪಾಪ ಗಂಗೆ ಕ್ಷಣ ಕ್ಷಣ. ಮನವ ಹಸಿರುಗೊಳಿಸುತ್ತಿಹಳು ಪಾವ ಗಂಗೆ ಅನುದಿನ, ಇಳೆಯ ಕೊಳೆಯ ತೊಳೆ

ಈ ಭೇದ ಭಾವ ಸರಿಸುತ್ತ ಸಾವು ಮುಂದೆ ಮುಂದೆ ಸಾವು ಮಾತೆಯನ್ನು ಸ್ಮರಿಸುತ್ತ ನಿನಗೆ ಜಯದ ಆರತಿ ಹರಸುತ್ತಾಯೆ ಭಾರತಿ ಭಾರತಿ. ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹರಿಸಿ ನಾಡಗುಡಿಯ ಮೂರು ಕಡೆಯು ಪೊರೆವ ಶಾಂತ ಸಾಗರ ಹಿಂದೂ ಜನರ ಹೃದಯ ಬಿಂದು ಕ್ಷಾತ್ರ ತೇಜದಾಗರ. ನಾಡಗುಡಿಯ ಮೂರು ಕಡೆಯು ಪೊರೆವ

ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹರಿಸಿ. ಅರಸುತನದ ಉಸಿರನಿಗೆ ಭೇದ ಭಾವ ಸರಿಸುತ್ತ ಸಾಗು ಮುಂದೆ ಮುಂದೆ ಸಾಗು ಮಾತೆಯನ್ನು ಸ್ಮರಿಸುತ್ತ. ಅರಸುತನ

0: ಸ್ವೀಕರಿಸಿ. ಜೈ ಭಾರತ್ ಮಾತಾ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಮತಿ ಲತಾರವರು ಹಾಡಿರುವ ಹಾಡುಗಳು ಆಡು ಹಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೇ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡ್ ಅನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ। ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನಮ್ಮ ಜನಧ್ವನಿಯಿಂದ ಇದೀಗ ಮಾತೃಸ್ವರೂಪಿ ಭಾರತ ಕಾರ್ಯಕ್ರಮ। ಭರತ ಭೂಮಿ ಭಾರತ, ಇದರ ಹಿನ್ನೆಲೆ, ಇತಿಹಾಸ, ದೇಶ ಮತ್ತು ನಮ್ಮ ನಡುವಿನ ಸಂಬಂಧ ಕುರಿತು ಕಲಬುರಗಿಯ ಚಿಕ್ಕೋಡಿ ನಿವಾಸಿಯ ಉದ್ಯಮಿ ಹಾಗೂ ಕರ್ನಾಟಕ ಉತ್ತರ ಪ್ರಾಂತದ ಸಂಸ್ಕೃತ ಭಾರತ ಪ್ರಾಂತ ಮಂತ್ರಿ ಶ್ರೀಯುತ ಶ್ರೀಕಾಂತ ಕುಲಕರ್ಣಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ।

ನಮೋ ನಮಃ. ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಎಲ್ಲ ಕಡೆಗೂ ನಮ್ಮ ಹೆಮ್ಮೆಯ ತಿರಂಗ ಹಾರಾಡ್ತಾ ಇರುವಂಥ ದೃಶ್ಯಗಳು ನಾವೆಲ್ಲರೂ ನೋಡುತ್ತಾ ಇರಬಹುದು. ಕಿವಿ ಮೇಲೆ ದೇಶಭಕ್ತಿಯ ಗೀತೆಗಳನ್ನು ಕೇಳ್ತಾ ಇರುವಂಥ ಈ ಶುಭ ಸಂದರ್ಭ, ಈ ಸಂದರ್ಭದಲ್ಲಿ ದೇಶದ ಕುರಿತಾಗಿ ಅಡಗಿರುವ ಹೆಮ್ಮೆಯ ಭಾವನೆ ಹೊರಗಡೆ ಬರುವಂಥದ್ದು ಅತ್ಯಂತ ಸ್ವಾಭಾವಿಕ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಪ್ರಾಪ್ತಿಗಾಗಿ ನಮ್ಮ ದೇಶದ ಹಿರಿಯರು, ನಮ್ಮ ದೇಶದ ಆಗಿನ ತರುಣರು ಮಾಡಿರುವ ಸಂಘರ್ಷ, ನಮ್ಮ ದೇಶದ ಆ ಹೆಮ್ಮೆಯ ಇತಿಹಾಸ ಆಗಾಗ ನಮ್ಮ ಕಣ್ಮುಂದೆ ಬರೋದು ಅತ್ಯಂತ ಸ್ವಾಭಾವಿಕ ಅಂತಲೇ ನಾನು ಅಂದ್ಕೊಳ್ತೀನಿ. ಇಂಥ ಸಂದರ್ಭದಲ್ಲಿ ದೇಶದ ಸ್ಮರಣೆ ಅತ್ಯಂತ ಸ್ವಾಭಾವಿಕವಾಗಿ ಆಗತ್ತೆ. ಈ ಸಂದರ್ಭದಲ್ಲಿ ದೇಶದ ಸ್ಮರಣೆ ಮಾಡೋಗೋಸ್ಕರನೇ ದೇಶದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಮ್ಮ ಎದುರುಗಡೆಗೆ ನಾನು ಇಟ್ಟರೆ ಅದು ಒಳ್ಳೆಯದಾಗಬಹುದು ಅನ್ನುವಂಥ ಯೋಚನೆಯಿಂದ ದೇಶದ ಕುರಿತಾಗಿಯೇ ಒಂದು ದೇಶದ ಒಂದು ಮುಖವನ್ನು ತಮ್ಮ ಎದುರುಗಡೆಗೆ ಇಲ್ಲಿ ನಾನು ಪ್ರಸ್ತಾಪ ಮಾಡುವಂಥ ಪ್ರಯತ್ನ ಮಾಡುತ್ತಾ ಇದ್ದೇನೆ.

ನಮ್ಮ ದೇಶದ ಸಾಮಾನ್ಯತಃ ಚರ್ಚೆ ಆರಂಭ ಆಗೋದೇ ದೇಶದ ಹೆಸರು ಅನ್ನುವಂಥ ಮೊಟ್ಟ ಮೊದಲನೆಯ ಭಾಗದಿಂದ. ಸಹಜವಾಗಿ ನಾವು ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದ್ದರೆ ನಮ್ಮ ಬಾಯಿಂದ ನಮ್ಮ ದೇಶದ ಸ್ಮರಣೆ ಅರ್ಥಾತ್ ದೇಶದ ಹೆಸರಿನ ಸ್ಮರಣೆ ಆಗ್ತಾ ಇರುತ್ತೆ. ಕ್ರಿಕೆಟಿನ ಮ್ಯಾಚ್ ನಡೀತಿರಬೇಕಾದ್ರೆ ನಾವು ಸಹಜವಾಗಿ ಮಾತಾಡ್ತೀವಿ, ಇಂಡಿಯಾದ ಎಷ್ಟು ರನ್ ಅದು, ಇಂಡಿಯಾದ ಎಷ್ಟು ವಿಕೆಟ್ಗಳು ಹೋದವು ಅಂತ ಮಾತಾಡ್ತೀವಿ. ಸಹಜವಾಗಿಯೇ ನಮ್ಮ ದೇಶದ ಹೆಸರು ನಾವು ಇಂಡಿಯಾ ಅಂತ ಹೇಳಿ ಉಚ್ಚಾರ ಮಾಡಿಬಿಡ್ತೇವೆ. ನಮ್ಮ ದೇಶದ ನಿಜವಾದ ಹೆಸರೇನು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಒಂದಾನು ಒಂದು ಬಾರಿ ಆದರೂ ನಾವು ಮಾಡಬೇಕು ಅಂತ ನನಗನ್ಸುತ್ತೆ. ಇಂಡಿಯಾ ಇದು ನಮ್ಮ ದೇಶದ ನೈಜ ಹೆಸರ. ಇದು ವಿದೇಶಿಯರು ಅರ್ಥಾತ್ ಯುರೋಪಿಯನ್ರು ನಮ್ಮ ದೇಶಕ್ಕೆ ಇಟ್ಟಿರುವ ಹೆಸರು. ಇದು ನಮ್ಮದು ದೇಶದ ಮೂಲ ಹೆಸರು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವಾಗ ನಮ್ಮ ದೇಶಕ್ಕೆ ನಾವು ಇಂಡಿಯಾ ಅಂತ ಕರಿತೀವಿ ಆಗ ಬ್ರಿಟಿಷೋತ್ತರ ಭಾರತ ನಮ್ಮ ಕಣ್ಮುಂದೆ ಬರುತ್ತೆ. ಏನು ಇಂಡಿಯಾ ಅಥವಾ ಭಾರತ ಅಂತ ಅಂದುಬಿಟ್ರೆ ಭಾವನೆಯಲ್ಲಿ ವ್ಯತ್ಯಾಸ ಬರುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮ ಮನಸ್ಸಲ್ಲೂ ಕೂಡ ಮೂಡುತ್ತೆ. ಆದರೆ ಇಂಡಿಯಾ ಅಂದ ಕೂಡ್ಲೇ ಯುರೋಪಿಯನ್ರು ನಮ್ಮ ದೇಶದಲ್ಲಿ ಕಾಲಿಟ್ಟ ನಂತರದ ಭಾರತ ನಮ್ಮ ಕಣ್ಮುಂದೆ ಕಾಣಲಿಕ್ಕೆ ಆರಂಭ ಆಗತ್ತೆ. ವಿದೇಶಿಯರು ಇಟ್ಟಿರುವಂಥ ಈ ಹೆಸರನ್ನು ನಾವು ನಮ್ಮ ವ್ಯವಹಾರದಲ್ಲಿ ತಗೊಳ್ಬೇಕಾ ಅನ್ನುವಂಥದ್ದು ನನ್ನ ಒಂದು ಸ್ವಾಭಾವಿಕ ಪ್ರಶ್ನೆ. ಯಾವಾಗ ಈ ಹೆಸರಿನ ಉಚ್ಚಾರಣೆ ಆಗುತ್ತೋ ಇಂಡಿಯಾ ಅಂತ ಕೂಡ್ಲೇ ನಮಗೆ ನಮ್ಮ ದೇಶದ ಆ ಪೂರ್ವಜರು, ನಮ್ಮ ದೇಶದ ಆ ಋಷಿ ಮುನಿಗಳು, ಆ ಪರಂಪರೆ, ನಮ್ಮ ದೇಶದ ಸಂಸ್ಕೃತಿ ಇದು ಕಣ್ಮುಂದೆ ಕಾಣೋದೇ ಇಲ್ಲ. ಇಂಡಿಯಾ ಅಂದ ಕೂಡ್ಲೇ ನಮಗೆ ಕಾಣಲಿಕ್ಕೆ ಆರಂಭ ಆಗತ್ತೆ ಯುರೋಪಿಯನರ ನಂತರದ ನಮ್ಮ ದೇಶದ ಕಾಲಖಂಡ. ಇಂಡಿಯಾ ಅನ್ನುವಂಥ ಪದ ಇದು ಸೃಷ್ಟಿಯಾಗಿದ್ದೇ ಇಂಡಸ್ ಅನ್ನುವಂಥ ಒಂದು ನದಿಯ ಹೆಸರಿನಿಂದ ಅಂತ ಹೇಳಲಾಗತ್ತೆ. ಸಿಂಧು ನದಿಗೆ ಅವರಿಗೆ ಸಿಂಧು ಅನ್ನುವಂಥ ಉಚ್ಚಾರವೇ ಗ್ರೀಕ್ ದೇಶದ ಜನರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಆಗ ಅವರು ಅದಕ್ಕೆ ಸಿಂಧು ಅನ್ನುವಂಥ ಹೆಸರಿನ ಬದಲಾಗಿ ಅವರು ಕರೆದಿದ್ದು ಇಂಡಸ್ ಅನ್ನುವಂಥದ್ದು. ಹೀಗಾಗಿ ಇಂಡಸ್ನಿಂದ ಇಂಡಿಯಾ ಅನ್ನುವಂಥ ಶಬ್ದ ಉತ್ಪತ್ತಿ ಆಯಿತು ಅಂತನೂ ಕೂಡ ಹೇಳಲಾಗತ್ತೆ. ಹೀಗಾಗಿ ಬ್ರಿಟಿಷರು ಇಟ್ಟಿರುವಂಥ ಹೆಸರು ನಾವು ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ವಿರೋಧ ಇಲ್ಲ, ಆದರೆ ಮಾಡಿದರೆ ಭಾವನೆಯಲ್ಲಿ ನಿಶ್ಚಿತವಾಗಿಯೂ ಸಹಿತ ಪರಿವರ್ತನೆ ಅನ್ನೋದು ಬರಲಿಕ್ಕಿದೆ. ಹೀಗಾಗಿ ನಮ್ಮ ದೇಶದ ನೈಜ ಹೆಸರೇನು ಅನ್ನೋ ಕುತೂಹಲವೂ ಸಹಿತ ನಮ್ಮ ಮನಸ್ಸಿನಲ್ಲಿ ಉಂಟಾಗುವುದು ಅತ್ಯಂತ ಸ್ವಾಭಾವಿಕ ಅಂತ ನಾನು ಅಂದ್ಕೊಳ್ತೀನಿ. ಹೇಳಲಾಗತ್ತೆ ಮೂರು ಜನ ಭರತರಿಂದ ಭಾರತ ಅನ್ನುವಂಥ ಹೆಸರಿನ ಪುಷ್ಟಿಯಾಯಿತು ಅಂತ ಇತಿಹಾಸದಲ್ಲಿ ನಮಗೆ ನೋಡಲಿಕ್ಕೆ ಕೇಳಲಿಕ್ಕೆ ಸಿಗುತ್ತೆ. ಮೂರು ಜನ ಭರತರು ಅಂದರೆ ಯಾರು ಅಂತ ಪ್ರಶ್ನೆ ಸಹಜವಾಗಿ ಮನಸ್ಸಿನಲ್ಲಿ ಮೂಡಲಿದೆ. ಮೊಟ್ಟ ಮೊದಲನೇದಾಗಿ ಭರತ ಯಾರು? ರಾಮಾಯಣದ ಪಾತ್ರಧಾರಿಯಾಗಿರುವಂಥ ಭರತ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅನ್ನುವಂಥ ನಾಲ್ಕು ಹೆಸರುಗಳು ರಾಮಾಯಣದಲ್ಲಿ ಪದೇ ಪದೇ ನಾವು ಕೇಳ್ತೀವಿ. ಅದರೊಳಗಿರುವಂಥ ಭರತ ಅನ್ನುವಂಥ ಪಾತ್ರಧಾರಿ, ಈ ಭರತ ಇವನಿಗೆ ತ್ಯಾಗಿ ಭರತ ಅಂತ ಕರೀತಾರೆ. ಯಾಕೆ ಅಂತಂದರೆ ಶ್ರೀರಾಮ 14 ವರ್ಷಗಳ ಕಾಲ ವನವಾಸಕ್ಕೆ ಹೊರಟ ನಂತರ 14 ವರ್ಷಗಳ ಕಾಲ ಅಯೋಧ್ಯೆಯ ಶಾಸನದ ಜವಾಬ್ದಾರಿ ಇವನ ಮೇಲೆ ಇತ್ತು. ಸ್ವತಃ ರಾಜನಾಗಬೇಕು ಅನ್ನೋ ಕಾರಣಕ್ಕಾಗಿಯೇ ಕುಟುಂಬ

ಲೋಕದಲ್ಲಿ ನಡೆದಿರುವ ಷಡ್ಯಂತ್ರ ಅನ್ನೋದು ನಮಗೆಲ್ಲರಿಗೂ ಸಹಿತ ಗೊತ್ತು. ಭರತ ರಾಜನಾಗಬೇಕು, ಭರತನಿಗೆ ರಾಜ್ಯಾಭಿಷೇಕ ಆಗಬೇಕು ಅನ್ನುವಂಥ ಷಡ್ಯಂತ್ರ ನಡೆದಿತ್ತು. ಆದರೆ ಭರತನಿಗೆ ಪ್ರಾಪ್ತ ಆಗಿರುವಂಥ ಈ ರಾಜ ಗೌರವ ಆತ ಎಂದೂ ಸ್ವೀಕಾರ ಮಾಡಲಿಲ್ಲ. ಶಾಸನ ಅರ್ಥಾತ್ ರಾಜ್ಯ ನಡೆಸುವ ಜವಾಬ್ದಾರಿ ಆತ ಸ್ವೀಕಾರ ಮಾಡ್ದ. ಆದರೆ ಎಂದೂ ಸಹಿತ ಸ್ವಂತಕ್ಕೆ ರಾಜ ಅಂತ ಅಂದ್ಕೊಳ್ಳಲೇ ಇಲ್ಲ. ಆ ಸಿಂಹಾಸನದ ಮೇಲೆ ನ್ಯಾಯವಾಗಿ ಅವನಿಗೆ ಸಿಕ್ಕಿರುವಂಥ ಒಂದು ಅವಕಾಶ ಇತ್ತು. ಆ ಸಿಂಹಾಸನದ ಮೇಲೆ ಸ್ವತಃ ಕೂಡಬೇಕಾಗಿತ್ತು. ಆದರೆ ಭರತ ಆ ಸಿಂಹಾಸನದ ಮೇಲೆ ಕೂಡಲೇ ಇಲ್ಲ. ಅಲ್ಲಿ ಶ್ರೀರಾಮನ ಪಾದುಕೆಗಳನ್ನು ಇಟ್ಟು ರಾಜ್ಯಾಭಾರ ನಡೆಸಿದ. ತನಗೆ ಭಾಗ್ಯದಿಂದ ಸಿಕ್ಕಿರುವಂಥ, ಷಡ್ಯಂತ್ರದಿಂದ ಸಿಕ್ಕಿರುವಂಥ ಈ ರಾಜ ಮರ್ಯಾದೆ ಆತ ಎಂದೂ ಸ್ವೀಕಾರ ಮಾಡಲಿಲ್ಲ. ಆ ಸಿಂಹಾಸನದ ಬಳಿ ಕೂತ್ಕೊಂಡು ಕೇವಲ ರಾಜ್ಯಾಭಾರ ನಡೆಸಿದ. ರಾಮನೇ ರಾಜ ಅಂತ ಮನಸ್ಸಿನಲ್ಲಿಟ್ಕೊಂಡು ಶಾಸನ ಕಾರ್ಯ ನಡೆಸದಂಥವನು ಭರತ. ಹೀಗಾಗಿ ಭರತನಿಗೆ ತ್ಯಾಗಿ ಭರತ ಅನ್ನುವಂಥ ಖ್ಯಾತಿ ಪ್ರಾಪ್ತ ಆಗತ್ತೆ. ಇನ್ನೊಬ್ಬ ಭರತನ ಸ್ಮರಣೆ ಈ ಸಂದರ್ಭದಲ್ಲಿ ಮಾಡಲೇಬೇಕು. ದುಷ್ಯಂತ ಮತ್ತು ಶಕುಂತಲೆಯ ಮಗ ಭರತ. ಕಾಡಿನಲ್ಲಿ ಅವರ ಆಶ್ರಮ, ಕಾಡಿನಲ್ಲಿ ಆಶ್ರಮ ಇರುತ್ತಿರಬೇಕಾದ್ರೆ ಈ ಪುಟ್ಟ ಬಾಲ ಭರತ ನಿತ್ಯ ಆಟ ಆಡ್ತಾ ಇದ್ದಂತೆ. ಅವನು ನಿತ್ಯ ಆಟ ಆಡುವ ಆಟಗಿ ಸಾಮಗ್ರಿಯಾದರೂ ಯಾವುದಿರಬಹುದು? ಆ ಪುಟ್ಟ ಬಾಲ ಭರತ ನಿತ್ಯ ಆಟ ಆಡಬೇಕಾದ್ರೆ ಯಾವುದಕ್ಕೆ ನಾವು ಮೃಗೇಂದ್ರ, ಮೃಗರಾಜ ಅಂತ ಕರಿತೀವಿ, ಓಡಾಡುತ್ತಿರುವ ಸಿಂಹನಿಗೆ ಹಿಡಿದು ಸಿಂಹನ ಬಾಯಿಯನ್ನು ಸೀಳಿ ಅದರ ಒಳಗಡೆ ಇರುವಂಥ ಹಲ್ಲುಗಳು ಎಷ್ಟು ಅಂತ ಎಣಿಸುವ ಸಾಮರ್ಥ್ಯ ಇರುವಂಥ ಬಾಲ ಭರತ. ಹೀಗಾಗಿ ಇವನಿಗೆ ಪರಾಕ್ರಮಿ ಭರತ ಅಂತನೂ ಕೂಡ ಕರೆಯಲಾಗತ್ತೆ. ನಮ್ಮ ದೇಶದ ಬಾಲಕರೇ ಎಂಥ ಸಾಮರ್ಥ್ಯ ಸಂಪನ್ನರಿದ್ರು, ಎಂಥ ಶೂರರು ವೀರರು ಇದ್ರು ಅನ್ನೋದು ಇದು ನಮ್ಮ ಇತಿಹಾಸದಲ್ಲಿ ಸಿಗುವಂಥ ಒಂದು ದಾಖಲೆ. ಹೀಗಾಗಿ ಈ ಬಾಲ ಭರತನಿಗೆ ಪರಾಕ್ರಮಿ ಭರತ ಅಂತನೂ ಕೂಡ ಕರೀತಾರೆ. ಇನ್ನೊಬ್ಬ ಭರತ ಮಹಾಭಾರತದ ಪಾತ್ರಧಾರಿ ಭರತ, ಅವನಿಗೆ ಜಡ ಭರತ ಅಂತ ಕರೆದ್ರು. ಮಹಾಜ್ಞಾನಿಯಾಗಿದ್ದ ಅಂತನೂ ಕೂಡ ಹೇಳಲಾಗತ್ತೆ. ಹೀಗಾಗಿ ಈ ಮೂರು ಜನ ಭರತರಿಂದ ನಮ್ಮ ದೇಶಕ್ಕೆ ಭಾರತ ಅನ್ನುವಂಥ ಇಟ್ಟಿರುವ ಹೆಸರು, ಅದಕ್ಕೆ ಹೆಚ್ಚು ಪುಷ್ಟಿ ಸಿಗೋದು ನಾವು ನಮ್ಮ ಇತಿಹಾಸದಲ್ಲಿ ನಾವು ನೋಡ್ತೀವಿ. ಭಾರತ ಅನ್ನುವಂಥದ್ದೇ ಒಂದು ಸಂಸ್ಕೃತ ಶಬ್ದ. ಅದರಲ್ಲಿ ಮೊಟ್ಟ ಮೊದಲನೇದ್ದು ಭ ಅನ್ನೋದೇ ಜ್ಞಾನಕ್ಕೆ ಸಂಬಂಧಿಸಿದ್ದು, ಭ್ರೂ ಅನ್ನುವಂಥ ಧಾತುವಿನಿಂದ ನಿರ್ಮಾಣ ಆಗಿದೆ ಅಂತನೂ ಕೂಡ ಹೇಳಲಾಗತ್ತೆ. ಭ ಅರ್ಥಾತ್ ಭ್ರೂ ಅಂತಂದ್ರೇ ಬ್ರಹ್ಮಜ್ಞಾನ ಅಂತ ಕರೆದರು. ಹೀಗಾಗಿ ಸದಾ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಆಸಕ್ತನಿರುವನು ಅಂತ ಭಾರತ ಅನ್ನುವಂಥ ಶಬ್ದಕ್ಕೆ ಒಂದು ಅರ್ಥವೂ ಕೂಡ ಸಿಗಲಿದೆ. ಹೀಗಾಗಿ ಜ್ಞಾನ ಸಂಪಾದನೆಯ ಆಸಕ್ತ ಅಂತನೂ ಕೂಡ ನಾವು ಹೇಳ್ತೇವೆ. ಹೀಗಾಗಿ ಸತತವಾಗಿ ನಮ್ಮ ಪ್ರವಾಸ ಬೆಳಕಿನ ಕಡೆಗೆ ಅರ್ಥಾತ್ ಜ್ಞಾನದ ಕಡೆಗೆ ಸಾಗಬೇಕು ಅನ್ನುವಂಥದ್ದು ಈ ಶಬ್ದದೊಳಗೆ ನಮಗೆ ವಿವರಿಸಿ ನೋಡಿದಾಗ, ಅಧ್ಯಯನ ಮಾಡಿದಾಗ ಈ ವಿಷಯ ಕಣ್ಮುಂದೆ ಬರುತ್ತೆ. ನಮ್ಮ ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ನಮಗೆ ಸಿಗುತ್ತೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿಹಿ ಅಂತ ಒಂದು ಶ್ಲೋಕ ನಮಗೆ ವಿಷ್ಣು ಪುರಾಣದಲ್ಲಿ ಸಿಗುತ್ತೆ. ಇದರಲ್ಲಿ ಉತ್ತರಂ ಯತ್ ಸಮುದ್ರಸ್ಯ, ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ ಹರಡಿರುವ ಈ ಭೂಮಿ, ಇದರ ಜೊತೆಗೆ ನಮ್ದಿರುವಂಥ ಪ್ರಾಕೃತಿಕ ಸಂಬಂಧ ಏನು ಅನ್ನೋದು ಕೂಡ ವಿಷ್ಣು ಪುರಾಣದ ಈ ಶ್ಲೋಕದಲ್ಲಿ ನಮಗೆ ಅರ್ಥ ಸಿಗುತ್ತೆ. ಇದರಲ್ಲಿ ಹೇಳಲಾಗತ್ತೆ ನಾಮ ಭಾರತಿಯತ್ರ ಸಂತತಿ.

ಈ ಪ್ರದೇಶಕ್ಕೆ ಅರ್ಥಾತ್ ಇದಕ್ಕೆ ಇರುವಂತ ಭೂಗೋಳದ ಮಾಹಿತಿ ಶ್ಲೋಕದಲ್ಲೇ ಸಿಗುತ್ತೆ. ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಹರಡಿರುವ ಈ ಭೂಮಿ, ಇದು ಭೂಮಿ ಅಂತಂದ್ರೇ ನಮ್ಮ ತಾಯಿ ಅನ್ನುವಂಥದ್ದು. ಹೀಗಾಗಿ ನಾಮಭಾರತಿ ಯತ್ರ ಸಂತತಿ, ನಾವೆಲ್ಲರೂ ಈ ತಾಯಿಯ ಮಕ್ಕಳು ಅನ್ನುವಂಥದ್ದು ಈ ಶ್ಲೋಕದ ಮೂಲಕ ನಮಗೆ ಅರ್ಥ ಆಗತ್ತೆ. ಇನ್ನೊಂದು ಶ್ಲೋಕದಲ್ಲಿ ನಾವು ಇದೇ ರೀತಿಯ ವಿವರಣೆ ನಮಗೆ ಕೇಳಲಿಕ್ಕೆ, ನೋಡಲಿಕ್ಕೆ, ಓದಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಸಿಗುತ್ತೆ. ಅದು ಅಂತಂದ್ರೆ, ಹಿಮಾಲಯಂ ಸಮಾರಭ್ಯ ಯಾವ ಬಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ ಅನ್ನುವಂಥ ಮಾತು ನಾವು ಬೃಹಸ್ಪತ್ಯ ಶಾಸ್ತ್ರದಲ್ಲಿ ಸಿಗುವಂಥ ಈ ಶ್ಲೋಕದೊಳಗೆ ನಾವು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇದರ ಅರ್ಥವೂ ಕೂಡ ನಮಗೆ ತಿಳಿಯುತ್ತೆ. ಹಿಮಾದ್ರೇಶ್ಚೈವ ದಕ್ಷಿಣಂ ಅಂತ ಹೇಳಲಾಗತ್ತೆ. ಹಿಮಾಲಯಂ ಸಮಾರಭ್ಯ ಅನ್ನುವಂಥ ಶ್ಲೋಕದಲ್ಲಿ ವಿವರಣೆ ನಮಗೆ ಸಿಗುತ್ತೆ. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ, ಹಿಮಾಲಯದಿಂದ ಸರೋವರದವರೆಗೂ ಹರಡಿರುವ ಈ ಭೂಮಿ ಎಂಥ ಭೂಮಿ, ತಂ ದೇವ ನಿರ್ಮಿತಂ ದೇಶಂ ಅನ್ನುವಂಥದ್ದು ಸಾಲು ಅಂಡರ್ಲೈನ್ ಮಾಡುವಂಥದ್ದು ಬಂಧುಗಳೇ. ತಮ್ ದೇವ ನಿರ್ಮಿತಂ ಅಂದರೆ ಈ ಭೂಮಿ, ನಮ್ಮ ದೇಶ, ನಮ್ಮ ನಾಡು ಯಾರಿಂದ ತಯಾರಿಸಲ್ಪಟ್ಟಿದೆ? ತಮ್ ದೇವ ನಿರ್ಮಿತಂ ಅಂದರೆ ದೇವರೇ ಸ್ವತಃ ನಿರ್ಮಾಣ ಮಾಡಿರುವಂಥ ಭೂಮಿ ಅಂತಲೇ ಈ ಶ್ಲೋಕದೊಳಗೆ ನಮಗೆ ನಮ್ಮ ದೇಶದ ಬಗ್ಗೆ ವಿವರಣೆ ಸಿಗುತ್ತೆ. ಇದರಲ್ಲಿ ಸಹಿತ ನಾವು ನಮ್ಮ ದೇಶದ ಹೆಸರನ್ನು ಗುರುತಿಸಬಹುದು. ಇದರೊಳಗೆ ನಮಗೆ ಸಿಗುತ್ತೆ, ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ. ಈ ದೇಶಕ್ಕೆ ಹಿಂದೂಸ್ಥಾನ್ ಅನ್ನುವಂಥ ಹೆಸರವು ಸಹಿತ ನಮಗೆ ಈ ಶ್ಲೋಕದ ಮೂಲಕ ಗೊತ್ತಾಗತ್ತೆ. ಹೀಗಾಗಿ ನಮ್ಮ ದೇಶಕ್ಕೆ ಇರುವಂಥ ಹೆಸರು ಯಾವುದು ಅಂತಂದರೆ ಭಾರತ, ಹಿಂದೂಸ್ಥಾನ್, ಆರ್ಯಾವರ್ತ, ಭಾರತ ವರ್ಷ ಅನ್ನುವಂಥದ್ದು ನಾವು ಕೇಳಬಹುದು. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಪುರೋಹಿತರು ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಸಂಕಲ್ಪ ಮಾಡುವ ಸಂದರ್ಭದಲ್ಲಿ ಹೇಳುವಂಥ ಶ್ಲೋಕದಲ್ಲೂ ಸಹಿತ ನಮ್ಮ ದೇಶದ ಬಗ್ಗೆ ವರ್ಣನೆ ಸಿಗುತ್ತೆ. ಓಂ ವಿಷ್ಣುರಾಜ್ಞ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣೋ ದ್ವಿತೀಯ ಪರಾರ್ಧೇ ಶ್ರೀ ಶ್ವೇತವಾರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೆ ಭರತಖಂಡೆ ಅನ್ನುವಂಥದ್ದು ನಾವು ಕೇಳ್ತೀವಿ. ಹೀಗಾಗಿ ನಮ್ಮ ದೇಶದ ಹೆಸರು ಆರ್ಯಾವರ್ತ, ಭರತ ವರ್ಷ, ಭರತಖಂಡ ಅನ್ನುವಂಥದ್ದೇ ಕೇಳ್ತೀವಿ. ಯಾವಾಗ ಯಾವಾಗ ಈ ಭಾರತ ಅನ್ನುವಂಥ ಶಬ್ದದ ಉಚ್ಚಾರಣೆ ಆಗತ್ತೆ, ಆಗ ನಮ್ಮ ಸಂಸ್ಕೃತಿ ಕಣ್ಮುಂದೆ ಬರುತ್ತೆ, ನಮ್ಮ ಪರಂಪರೆ ಕಣ್ಮುಂದೆ ಬರುತ್ತೆ, ನಮ್ಮ ದೇಶದ ಆ ಋಷಿಮುನಿಗಳು ನಮಗೆ ಕಾಣಲಿಕ್ಕೆ ಆರಂಭ ಆಗ್ತಾರೆ. ಹೀಗಾಗಿ ಭಾರತದ ಇತಿಹಾಸ 10,000 ವರ್ಷಗಳ ಮುಂಚಿನ ಕಾಲಾವಧಿವರೆಗೂ ಹೋಗಿ ನಿಲ್ಲುತ್ತೆ. ಆದರೆ ಇಂಡಿಯಾ ಅನ್ನುವಂಥ ಉಚ್ಚಾರದಿಂದ ಈ ರೀತಿಯ ಘನತೆ, ಈ ರೀತಿಯ ವ್ಯಾಪಕತೆ ಮುಂದೆ ಬರೋದೇ ಇಲ್ಲ. ಹೀಗಾಗಿ ನಾವು ಒಂದು ಸಂಕಲ್ಪ ಮಾಡಲಿಕ್ಕಾಗತ್ತೆ. ನಮ್ಮ ಹಿರಿಯರು, ನಮ್ಮ ಜ್ಯೇಷ್ಠರು, ನಮ್ಮ ಇತಿಹಾಸದ ನಿರ್ಮಾಪಕರು ಇಟ್ಟಿರುವ ಹೆಸರುಗಳನ್ನೇ ನಾವು ಬಾಯಲ್ಲಿ ಉಚ್ಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದು. ಹೀಗಾಗಿ ನಾವು ನೋಡ್ತೀವಿ ನಮ್ಮ ದೇಶದ ನೈಜ ಹೆಸರೇನು ಅಂತ ತಿಳ್ಕೊಂಡು ನಾವು ನಮ್ಮ ದೇಶದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿದರೆ ಅದು ಉಚಿತ ಅಂತ ನಾನು ಭಾವಿಸ್ತೇನೆ.

ಎರಡನೇದಾಗಿ, ನಮ್ಮ ದೇಶ ಮತ್ತು ನಮ್ಮ ಮಧ್ಯ ಇರುವಂಥ ಸಂಬಂಧ ಯಾವುದು ಅನ್ನೋದು ಕೂಡ ಇದೇ ಈಗಲೇ ನಾಮಭಾರತೀಯತ್ರ ಸಂತತಿ ಅನ್ನುವಂಥ ವಿಷಯವನ್ನು ಹೇಳ್ತಿರಬೇಕಾದ್ರೆ ನಾನು ಹೇಳಿದೆ, ನಾವು ಮತ್ತು ಭೂಮಿಯ ಮಧ್ಯ ಇರುವಂಥ ಸಂಬಂಧವೇ ತಾಯಿ ಮತ್ತು ಮಗುವಿನ ಸಂಬಂಧ. ಈ ಸಂಬಂಧ ಎಷ್ಟು ವರ್ಷ ಹಳೆಯದಾಗಿ ನಮ್ಮ ಪೂರ್ವಜರು ಈ ಸಂಬಂಧವನ್ನು ಕಲ್ಪಿಸ್ಕೊಂಡ್ರು. ವೇದಗಳಲ್ಲಿ ಅಥರ್ವಣ ವೇದದಲ್ಲಿ ಭೂಮಿ ಸೂಕ್ತ ಅನ್ನುವಂಥ ಶ್ಲೋಕದಲ್ಲಿ

ನಮಗೆ ಒಂದು ಶ್ಲೋಕ ಸಿಗತ್ತೆ, ಮಾತಾಭೂಮಿಹಿ ಪುತ್ರೋಹಂ ಪೃಥಿವ್ಯಾಹ ಅನ್ನುವಂಥ ಶ್ಲೋಕ ನಮಗೆ ಕೇಳಲಿಕ್ಕೆ ಸಿಗತ್ತೆ. ಅಂಗಿರಸ್ ಅನ್ನುವಂಥ ಋಷಿ ಹೇಳಿರುವ ಮಾತಿದು, ಮಾತಾಭೂಮಿಹಿ ಪುತ್ರೋಹಂ ಪೃಥಿವ್ಯಾಹ, ಭೂಮಿ ನಮ್ಮ ತಾಯಿ, ನಾವೆಲ್ಲರೂ ಈ ತಾಯಿಯ ಮಕ್ಕಳು ಅನ್ನುವಂಥ ಮಾಹಿತಿ ನಮಗೆಲ್ಲರಿಗೂ ಸಹಿತ ವೇದ ಕಾಲದಲ್ಲೇ ಭೂಮಿ ಮತ್ತು ನಾವು, ದೇಶ ಮತ್ತು ನಾವು, ಇದರ ಮಧ್ಯ ಇರುವಂಥ ಸಂಬಂಧ ನಮ್ಮ ಹಿರಿಯರು ಕಲ್ಪಿಸ್ಕೊಂಡ್ರು. ಹೀಗಾಗಿ ಹೇಳಲಾಗತ್ತೆ, ಇದು ನಮ್ಮ ದೇಶದ ಮೊಟ್ಟ ಮೊದಲನೆಯ ಮೂಡಿದಂಥ ರಾಷ್ಟ್ರಗೀತೆ ಅಂತನೂ ಕೂಡ ಹೇಳಲಾಗತ್ತೆ. ಹೀಗಾಗಿ ಈ ದೇಶ ಮತ್ತು ನಮ್ಮ ಮಧ್ಯ ಇರುವಂಥ ಸಂಬಂಧವೇ ಅತ್ಯಂತ ಪಾವಿತ್ರತೆಯಿಂದ ಕೂಡಿರುವಂಥ ಸಂಬಂಧ. ಈ ನಾಡು ಎಂಥದ್ದು ಅನ್ನೋದು ಕೂಡ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ರು. ಗಾಯಾಂತಿ ದೇವಾಹ ಕಿಲಗೀತಕಾನಿ ಧನ್ಯಾಸ್ತು ಯೇ ಭರತ ಭೂಮಿ ಬಾಗೆ ಸ್ವರ್ಗಾಪವರ್ಗಾಸ್ಪದ ಹೇತುಭೂತೆ ಭುಯಂತಿ ಭುಯಃ ಪುರುಷಾಸುರಸ್ವಾತ್ ಅನ್ನುವಂಥ ಶ್ಲೋಕ ನಾವು ಕೇಳ್ತೀವಿ. ಸ್ವರ್ಗದಲ್ಲಿ ಇರುವಂಥ ದೇವದೇವತೆಗಳು ಈ ನಾಡಿನ ಗುಣಗಾನವನ್ನು ಹಾಡಿದರೆ, ದೇವರು ಸ್ವತಃ ಈ ನಾಡಿನ ಗುಣಗಾನವನ್ನು ಹಾಡುತ್ತಾ, ಯಾವಾಗೊಮ್ಮೆ ನನಗೆ ಭಾರತದಲ್ಲಿ ಮಾನವ ರೂಪಿಯಾಗಿ ಜನ್ಮ ಸಿಗುತ್ತೆ ಅಂತ ಕಾಯ್ತಾ ಕೂತಿರ್ತಾರಂತೆ. ನಮ್ಮ ದೇಶದ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯಲ್ಲಿ ಹೇಳಿಕೊಟ್ಟಿರುವಂಥ ಎಲ್ಲ ದೇವದೇವತೆಗಳು ಈ ರೀತಿಯ ಭಾವನೆ ಇಟ್ಕೊಂಡು ಬದುಕ್ತಾರೆ. ಹಿಂದಿಯ ಒಬ್ಬ ಕವಿ ಇದೇ ಮಾತನ್ನ ತನ್ನ ಕಾವ್ಯದಲ್ಲಿ ಹೇಳ್ತಾನೆ. ಸ್ವರ್ಗನೇಭಿ ಉತಾರಿ ಜಿಸ ತಪೋವನ್ ಕಿ ಆರತಿ ಜಯ ಭಾರತಿ ಜಯ ಭಾರತಿ ಅಂತ. ಸ್ವರ್ಗದೊಳಗಿರುವಂತಹ ದೇವದೇವತೆಗಳು ಈ ನಾಡಿನ ಆರತಿಯನ್ನ ಬೆಳಗ್ತಾರಂತೆ. ಇಂಥ ಪುಣ್ಯಮಯ ಆಗಿರುವಂತಹ ನಮ್ಮ ದೇಶ ಭಾರತ. ಹೀಗಾಗಿ ಮಾತೃಭೂಮಿ ಭಾರತ. ಎರಡನೇದಾಗಿ ನಾನು ಹೇಳ್ತಾ ಇರೋ ವಿಷಯ ಅಂತಂದ್ರೇನೆ, ಪುಣ್ಯಮಯಿ ಆಗಿರುವಂಥ ನಾಡು ಅದು ಅಂತಂದ್ರೆ ಭಾರತ. ಮಾತೃಭೂಮಿಯ ಸಂದರ್ಭ, ನಾವು ಮತ್ತು ನಮ್ಮ ದೇಶದ ಮಧ್ಯೆ ಇರುವಂಥ ಸಂಬಂಧ ಅಥರ್ವಣ ಕಾಲದಲ್ಲಿ, ವೇದದ ಕಾಲದಲ್ಲಿಯೂ ಸಹಿತ ನಮಗೆ ನೋಡಲಿಕ್ಕೆ ಸಿಕ್ತಿತ್ತು. ಅದೇ ಭಾವನೆ ನಾವು ಅಂದಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಸಹಿತ ನಾವು ಅದೇ ಭಾವನೆಯನ್ನು ಜೋಪಾನ ಮಾಡಿ ನಾವು ಬದುಕಿದ್ದೀವಿ. ರಾಮಾಯಣದಲ್ಲೂ ಒಂದು ಪ್ರಸಂಗದಲ್ಲಿ ಮಾತೃಭೂಮಿಯ ಸ್ಮರಣೆ ಆಗಿದ್ದು ನಾವೆಲ್ಲರೂ ಸಹಿತ ನೋಡ್ತೀವಿ. ಸ್ವರ್ಣಮಯಿ ಆಗಿರುವಂಥ ಲಂಕೆ ಗೆದ್ದ ಮೇಲೆ ರಾವಣನಿಗೆ ಸೋಲಿಸಿದ ನಂತರ ಲಕ್ಷ್ಮಣನಿಗೆ ಅನಿಸ್ತಂತೆ, ಇಂಥ ಸ್ವರ್ಣಮಯಿ ಆಗಿರುವಂಥ ಈ ಭೂಮಿ ಶ್ರೀಲಂಕಾ, ಅದನ್ನು ಬಿಟ್ಟು ಪುನಃ ಯಾಕೆ ನಾವು ನಮ್ಮ ಪ್ರದೇಶಕ್ಕೆ ಹೋಗೋದು, ಇಲ್ಲೇ ಇದ್ದುಬಿಟ್ರೆ ಅನ್ನುವಂಥ ಸ್ವಾಭಾವಿಕ ಪ್ರಶ್ನೆ, ಒಂದು ಮುಗ್ಧ ಪ್ರಶ್ನೆ ಲಕ್ಷ್ಮಣ ಕೇಳಿದಾಗ ಸ್ವತಃ ಶ್ರೀರಾಮ ಕೊಟ್ಟಂಥ ಉತ್ತರ ಏನು? ಅಪಿ ಸ್ವರ್ಣಮಯಿ ಲಂಕಾ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುವಂಥ ಮಾತು. ಈ ಲಂಕೆ ಸ್ವರ್ಣಮಯಿ ಆಗಿದ್ರೂ ಸಹಿತ ಮಾತೃಭೂಮಿಗಿಂತ ಹಿರಿದಾಗಿರುವಂಥದ್ದು ಜಗತ್ನಲ್ಲಿ ಇನ್ನು ಯಾವುದೂ ಸಹಿತ ಇಲ್ಲ ಅನ್ನುವಂಥ ಮಾತು ಸ್ವತಃ ಶ್ರೀರಾಮ ನಮಗೆ ಹೇಳಿಕೊಡ್ತಾನೆ.

ಅಂದಿನಿಂದ ಹಿಡ್ಕೊಂಡು ನಮ್ಮ ದೇಶದ ಇತಿಹಾಸವನ್ನು ನಾವು ನೋಡಲಿಕ್ಕೆ ಹೊರಟಾಗ ನಮಗೆ ಗೊತ್ತಾಗತ್ತೆ, ಇದೇ ಭಾವನೆ ನಮ್ಮ ದೇಶ ಅಂದರೆ ನಮಗೆ ತಾಯಿ ಸಮಾನ ಅನ್ನುವಂಥದ್ದು ನಾವು ಅನೇಕ ಇತಿಹಾಸದ ಸಂದರ್ಭಗಳಲ್ಲಿ ನಾವು ನೋಡ್ತಾ ಹೋದರೆ ನಮಗೆ ಸಿಗುತ್ತೆ, ಮಾಹಿತಿ ಸಿಗುತ್ತೆ, ಪ್ರೇರಣೆಯೂ ಕೂಡ ಸಿಗುತ್ತೆ. ಎಡನ್ ಅನ್ನುವಂಥ ಜೈಲಿನಲ್ಲಿ ವಾಸುದೇವ್ ಬಳವಂತ ಫಡ್ಕೆ ಒಬ್ಬ ಕ್ರಾಂತಿಕಾರಿ ಹೇಳಲಾಗತ್ತೆ, ಆದ್ಯ ಕ್ರಾಂತಿಕಾರಿ ಅಂತ ಅವನ ಸ್ಮರಣೆ ಆಗತ್ತೆ. ಎಡನ್ ಜೈಲಿಗೆ ಆತನಿಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ವಾಸುದೇವ್ ಬಳವಂತ ಫಡ್ಕೆ ಮಾಡಿದ್ದೇನು? ತನ್ನ ಮುಷ್ಠಿಯಲ್ಲಿ ಮಾತೃಭೂಮಿ ಅಂದರೆ ಈ ದೇಶದ ಭೂಮಿಯನ್ನು ತುಂಬಿಕೊಂಡು ಹೇಳ್ತಾನೆ, ನನಗೆ ಈಗ ನೀವು ಕರೆದುಕೊಂಡು ಹೋಗಬಹುದು, ತೆಗೆದುಕೊಂಡು ಹೋಗಬಹುದು.

ನಾನು ಈ ಭೂಮಿಯ ಸ್ಪರ್ಶ ನಿತ್ಯ ಮಾಡಬೇಕು ಅಂತ ಹೇಳಿ ಜೈಲಿಗೆ ಹೋಗುವ ಸಂದರ್ಭದಲ್ಲೂ ಸಹಿತ ನಮ್ಮ ದೇಶದ ಕ್ರಾಂತಿಕಾರಿಗಳು ಈ ದೇಶದ ಮಣ್ಣನ್ನು ತಗೊಂಡು ಇಡೀ ಜಗತ್ತಿಗೆ ನಮ್ಮ ಸಂಸ್ಕೃತಿಯ ನಮ್ಮ ಪರಂಪರೆಯ ಪರಿಚಯವನ್ನು ಮಾಡಿಕೊಟ್ಟಂಥ ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ವಿದೇಶ ಭೂಮಿಯನ್ನು ಸುತ್ತಾಡಿ ನಮ್ಮ ಪರಂಪರೆಯ ನಮ್ಮ ಸಂಸ್ಕೃತಿಯ ವಿಜಯಯಾತ್ರೆಯನ್ನು ಮುಗಿಸಿ ನಮ್ಮ ದೇಶಕ್ಕೆ ತೆರಳುತ್ತಿರುವಾಗ ಯಾವಾಗೊಮ್ಮೆ ನನಗೆ ನನ್ನ ಭೂಮಿಯ ದರ್ಶನ ಆಗತ್ತೆ, ತಾಯಿಯ ದರ್ಶನ ಆಗತ್ತೆ ಅಂತ ಕಾಯ್ತಾ ಇರ್ತಾರೆ. ಹಡಗಿನ ಮೂಲಕ ಅವರು ವಾಪಸ್ ಪ್ರತಿಗಮನ ಆಗ್ತಿರಬೇಕಾದ್ರೆ ಎರಡೂ ಕಾಲುಗಳನ್ನು ಎತ್ತರದಲ್ಲಿ ಇಟ್ಟುಕೊಂಡು, ಎತ್ತರದ ಸ್ಥಾನದಲ್ಲಿ ಇಟ್ಟುಕೊಂಡು ಭೂಮಿಯ ದರ್ಶನ ಯಾವಾಗತ್ತೆ ಅಂತ ನೋಡ್ತಾ ಇರ್ತಾರೆ. ಯಾವಾಗ ನಮ್ಮ ದೇಶದ ನೆಲದ ದರ್ಶನ ಆಗತ್ತೆ, ಸ್ವಾಮೀಜಿಗಳ ಕಣ್ಣಲ್ಲಿ ಕಣ್ಣೀರು, ಅವರಿಗೆ ಸ್ವಾಗತ ಮಾಡೋಗೋಸ್ಕರ ಅದೆಷ್ಟು ಜನ ಬಂದಿರ್ತಾರೆ. ಸ್ವಾಮಿ ವಿವೇಕಾನಂದರನ್ನ ಈ ದೇಶದಿಂದ ಹೊರಗಡೆ ಕಳಿಸ್ತಿರ್ಬೇಕಾದ್ರೆ ಅವರ ಜೊತೆಗೆ ಯಾರೂ ಇರಲಿಲ್ಲ. ಅವರು ಯಾವ ಥರದ ಕಷ್ಟಗಳನ್ನು ಅನುಭವಿಸಿ ಈ ಯಾತ್ರೆಯನ್ನು ಚಿಕಾಗೋ ಅನ್ನುವಂಥ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿರುವಂಥ ನಾವು ಸುದ್ದಿಗಳನ್ನು ಕೇಳ್ತೀವಿ. ಕಳಿಸ್ಕೊಡ್ಬೇಕಾದ್ರೆ ಯಾರೂ ಇರಲಿಲ್ಲ, ಆದರೆ ಸ್ವಾಮೀಜಿಗಳು ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೆ ವಾಪಸ್ ಆಗ್ತಿರುವ ಸಂದರ್ಭದಲ್ಲಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ಸಾವಿರಾರು ಜನ ಸೇರಿದರು. ಅಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳು ಯಾರನ್ನೂ ಭೇಟಿಯಾಗದೆ ಬಂದಿರುವ ನಾಯಕರು, ದೇಶದ ಮುಖಂಡರು, ಪತ್ರಕರ್ತರು ಎಲ್ಲರನ್ನೂ ಪಕ್ಕಕ್ಕೆ ಸರಿಸ್ತಾ ಆ ಭೂಮಿ ಎಲ್ಲಿ ನನಗೆ ಕಾಣ್ತಿದೆ ಆ ಕಡೆಗೆ ಓಡ್ತಾರೆ. ಅಲ್ಲಿ ಕಾಣುವ ಭೂಮಿಯಲ್ಲಿ ಇರುವಂಥ ಮರಳಲ್ಲಿ ಹೊರಳಾಡ್ತಾರೆ. ಸ್ವಾಮಿ ವಿವೇಕಾನಂದರೆ ಅಂದರೆ ವಿದ್ವಾಂಸರು, ಆದರೆ ಇವರು ಮಾಡ್ತಿರುವಂಥ ಕೃತಿ ನೋಡಿ ಅನೇಕರಿಗೆ ಆಶ್ಚರ್ಯ ಆಗತ್ತೆ, ಸ್ವಾಮೀಜಿಗಳು ಏನು ಮಾಡ್ತಾ ಇದ್ದೀರಿ ನೀವು. ಆಗ ಆ ಮರಳಲ್ಲಿ ಹೊರಳಾಡ್ತಿರ್ಬೇಕಾದ್ರೇ ಸ್ವಾಮೀಜಿಗಳು ಹೇಳ್ತಾರೆ, ನಾನು ಭೋಗ ಭೂಮಿಯಲ್ಲಿ ಇಷ್ಟೊಂದು ವರ್ಷಗಳ ಕಾಲ ಓಡಾಡದೆ ಹಾಗಾಗಿ ಮೈ ಮನಸ್ಸು ಕಲುಷಿತ ಆಗಿದೆ. ಈ ಭೂಮಿಯ ಸ್ಪರ್ಶದಿಂದ ಅದನ್ನು ಪುನಃ ಪುನಃ ನಾನು ಪವಿತ್ರ ಮಾಡಿಕೊಳ್ತಾ ಇದ್ದೀನಿ. ನಾನು ಈ ದೇಶದಿಂದ ಅಮೆರಿಕಕ್ಕೆ ಹೋಗ್ತಿರ್ಬೇಕಾದ್ರೆ ನಾನು ಭಾರತವನ್ನು ಗೌರವಿಸ್ತಾ ಇದ್ದೆ, ಆದರೆ ಅಮೇರಿಕಾ ದೇಶದಿಂದ ನಾನು ವಾಪಸ್ ಭಾರತಕ್ಕೆ ಬರ್ತಿರ್ಬೇಕಾದ್ರೆ ನನ್ನ ಈ ಗೌರವ ಆರಾಧನೆಯಲ್ಲಿ ಬದಲಾಗಿದೆ ಅನ್ನುವಂಥ ಮಾತು ಸ್ವಾಮಿ ವಿವೇಕಾನಂದರೇ ಸ್ವತಃ ಹೇಳಿದ್ದು. ಹೀಗಾಗಿ ನಮ್ಮ ದೇಶದ ಕ್ರಾಂತಿಕಾರಿಗಳು ಇರಬಹುದು, ನಮ್ಮ ದೇಶದ ಶ್ರೇಷ್ಠ ವಿದ್ವಾಂಸರು ಇರಬಹುದು, ಅವರ ಎಲ್ಲರ ಜೀವನದಲ್ಲೂ ಸಹಿತ ನಾವು ಈ ಭೂಮಿ ಅಂತಂದ್ರೇ ನಾವು ತಾಯಿ ಅಂತ ಸ್ವೀಕಾರ ಮಾಡಿದ್ದನ್ನು ನೋಡ್ತೀವಿ. ಇದೆಲ್ಲ ಹಿರಿಯರ ಬಗ್ಗೆ ನಾವು ಹೇಳ್ತಾ ಹೋದರೆ ಅದೆಷ್ಟು ಸಮಯ ಹೇಳ್ತಾ ಹೇಳ್ತಾ ಎಷ್ಟು ಸಮಯ ಕಳೆದು ಹೋಗುತ್ತೆ ಅನ್ನೋದೇ ಗೊತ್ತಾಗಲಿಕ್ಕಿಲ್ಲ. ಆದರೆ ಇದು ಸಾಮಾನ್ಯರ ಜೀವನದಲ್ಲೂ ಸಹಿತ ಈ ಭೂಮಿ, ಈ ದೇಶ, ಈ ನಾಡು ಅಂದರೆ ನಮ್ಮ ತಾಯಿ ಅನ್ನುವಂಥ ಭಾವನೆ ಸಾಮಾನ್ಯರ ವ್ಯವಹಾರದಲ್ಲೂ ಕೂಡ ಬಂದಿದೆ. ಯಾವುದೋ ಒಂದು ಕಟ್ಟಡ, ಮನೆಯ ಕಟ್ಟಡ ಇರಬಹುದು, ಹೋಟೆಲಿಂಟಲ ಕಟ್ಟಡ ಇರಬಹುದು, ಒಂದು ದೇವಾಲಯದ ದೇವಸ್ಥಾನದ ಕಟ್ಟಡ ಇರಬಹುದು, ಅದನ್ನು ಕಟ್ಟಬೇಕಾದ್ರೆ ಮೊಟ್ಟ ಮೊದಲನೇ ಪೂಜೆಯೇ ನಡೆಯೋದು ಯಾವುದು? ಭೂಮಿ ಪೂಜೆ. ನಮ್ಮ ದೇಶದ ಒಬ್ಬ ಕೃಷಿಕ, ಆತ ಹೊಲದಲ್ಲಿ ಹೋಗಿ ಕೃಷಿ ಕಾರ್ಯವನ್ನು ಆರಂಭ ಮಾಡುವಗಿಂತ ಮುಂಚೆ ಆ ಭೂಮಿಗೆ ನಮಸ್ಕಾರವನ್ನು ಸಲ್ಲಿಸ್ತಾನೆ. ಬಂಗಾರದಂಥ ಬೆಳೆ ಕೊಡು ಅಂತ ತನ್ನ ಅಪೇಕ್ಷೆಯನ್ನು ಇಟ್ಕೊಂಡು ಕಾರ್ಯವನ್ನು ಆರಂಭ ಮಾಡ್ತಾನೆ. ಇವತ್ತಿನ ಕೃಷಿಕವು ಸಹಿತ ಭೂಮಿಗೆ ನಮಸ್ಕಾರ ಮಾಡ್ತಾ ಇರೋದು ನಾವೆಲ್ಲರೂ ನೋಡ್ತೀವಿ. ನಾವೆಲ್ಲರೂ ಸಾಮಾನ್ಯತಃ ತರುಣ ವಯಸ್ಸಿನಲ್ಲಿ ಕಬಡ್ಡಿ ಅನ್ನುವಂಥ ಆಟ ಆಡಿರಬಹುದು. ಕಬಡ್ಡಿ ಆಟ ಆಡಬೇಕಾದ್ರೆ ಒಂದು ಪಕ್ಷದಿಂದ ದಾಳಿ ಮಾಡಲಿಕ್ಕೆ ಬಂದಾಗ ಮಧ್ಯದೊಳಗಿರುವಂಥ ಸೆಂಟರ್ ಲೈನ್ ಅಂತ ಯಾವುದಕ್ಕೆ ಕರೀತಾರೆ, ಅಲ್ಲಿಗೆ ಸ್ಪರ್ಧಕ ಬಂದು ಅಲ್ಲಿರುವಂಥ ಮಣ್ಣನ್ನು ಹಣೆಗೆ ಒತ್ಕೊಂಡು ಕಬಡ್ಡಿ ಕಬಡ್ಡಿ ಕಬಡ್ಡಿ ಅಂತ ಹೇಳ್ತಾ ನುಗ್ಗುತ್ತಾನೆ. ಕಬಡ್ಡಿಯ ನಿಯಮಾವಳಿಯ ಪುಸ್ತಕ

ಈ ರೀತಿಯ ನಮಸ್ಕಾರ ಸಲ್ಲಿಸಬೇಕು ಅನ್ನುವಂಥ ನಿಯಮ ಇಲ್ಲ. ಆದರೆ ಒಬ್ಬ ಸ್ಪರ್ಧಕನಿಗೂ ಸಹಿತ ದಾಳಿ ಮಾಡುವಗಿಂತ ಮುಂಚೆ ಭೂಮಿಗೆ ವಂದನವನ್ನು ಸಲ್ಲಿಸಿ, ನಮಸ್ಕಾರವನ್ನು ಸಲ್ಲಿಸಿ ಆಟವನ್ನು ಆರಂಭ ಮಾಡೋದು ನೋಡ್ತೀವಲ್ಲ. ಹೀಗಾಗಿ ನಮ್ಮ ವ್ಯವಹಾರದಲ್ಲೇ ನಾವು ದಿನನಿತ್ಯ ನೋಡಿದಾಗ ಈ ಭೂಮಿಗೆ ನಾವು ತಾಯಿ ಅಂತ ಸ್ವೀಕಾರ ಮಾಡಿದ್ದು ಎಲ್ಲರ ದರ್ಶನಕ್ಕೆ ಸಿಗುತ್ತೆ. ನಮ್ಮ ಪ್ರದೇಶದಲ್ಲಿ ಸೇನೆಯಲ್ಲಿ ಇರುವಂಥ ಒಬ್ಬ ಸೈನಿಕ, ಅವನಿಗೆ ಹಿಮಾಲಯದ ಎತ್ತರದ ಶಿಖರ ಇರುವಂಥ ಎವರೆಸ್ಟ್ ಅಂತ ಯಾವುದಕ್ಕೆ ಹೇಳುತ್ತಾರೆ, ಆ ಎವರೆಸ್ಟ್ ಶಿಖರವನ್ನು ಏರುವಂಥ ಒಂದು ಶುಭ ಸಂದರ್ಭ ಅವನ ಜೀವನದಲ್ಲಿ ಬಂತು. ಆ ಸೈನಿಕ ಎವರೆಸ್ಟ್ ಏರುತ್ತಾ ಇದ್ದಾನೆ. ಒಬ್ಬ ಸಾಮಾನ್ಯ ಸೈನಿಕನಿಗೆ ಸಿಕ್ಕಿರುವ ಒಂದು ಸೌಭಾಗ್ಯ, ಜಗತ್ತಿನ ಅತ್ಯಂತ ಎತ್ತರ ಸ್ಥಾನದಲ್ಲಿ ಇರುವಂಥ ಎವರೆಸ್ಟ್ ಹತ್ತುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನು ಎವರೆಸ್ಟ್ ಶಿಖರವನ್ನು ತಲುಪಿ ವಾಪಸ್ಸು ಬಂದ. ಎಲ್ಲರೂ ಸಹಿತ ಅವನ ಗೌರವವನ್ನು ವ್ಯಕ್ತ ಮಾಡಿದ್ರು, ಅವನಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಆ ಸೈನಿಕನ ಜೊತೆಗೆ ಭೇಟಿಯಾಗುವಂಥ ನನಗೆ ಒಂದು ಸುಸಂದರ್ಭ ಸೌಭಾಗ್ಯದಿಂದ ನನಗೆ ಸಿಕ್ತು. ಆಗ ಆ ದಯಾನಂದ್ ಅನ್ನುವಂಥ ಒಬ್ಬ ಸೈನಿಕ ಅವನ ಜೊತೆಗೆ ಮಾತಾಡುವಾಗ ಕೇಳದೆ, ಎವರೆಸ್ಟದ ತಟ್ಟ ತುದಿ ಅಂತ ಯಾವುದಕ್ಕೆ ಹೇಳಲಾಗತ್ತೆ, ಅಲ್ಲಿವರೆಗೂ ಹತ್ತಲಿಕ್ಕಾಗತ್ತಾ ಅಂತ ನನ್ನ ಪ್ರಶ್ನೆ ಇತ್ತು. ಆಗ ಸೈನಿಕ ದಯಾನಂದ ಢಾಲಿ ಅಂತ ಆತನ ಹೆಸರು, ಆತ ಹೇಳ್ತಾನೆ, ಯಾವತ್ತೂ ಸಹಿತ ಎವರೆಸ್ಟ್ ನಾವು ಏರಬಹುದು, ಆದರೆ ಅದರದ್ದು ತುದಿ ಶಿಖರ ಅಂತ ಯಾವುದಿದೆ ಅಲ್ಲಿ ಯಾರೂ ಹೋಗ್ಲಿಕ್ಕಿಲ್ಲ, ನಾವು ಅದಕ್ಕಿಂತ ಕೆಳಗಡೆ ಇರುವ ಭಾಗಕ್ಕೆ ಮಾತ್ರ ಹೋಗಿ ಮುಟ್ಟಬಹುದು ಅಂತ ಆತ ಹೇಳ್ತಾನೆ. ನನ್ನ ಜಿಜ್ಞಾಸೆ ಇನ್ನಷ್ಟು ಬೆಳೀತು. ಯಾಕೆ ಆ ಶಿಖರ ಅಂತ ಯಾವುದಕ್ಕೆ ಹೇಳ್ತಾರೆ, ಜಗತ್ತಿನ ಅತ್ಯಂತ ಎತ್ತರವಾದಂಥ ಭೂಮಿಯ ಸ್ಥಾನ ಅದು, ಅಲ್ಲಿಗೆ ಯಾಕೆ ಹೋಗ್ಲಿಕ್ಕಿಲ್ಲ? ಆಗ ದಯಾನಂದ್ ಢಾಲಿ ನಮ್ಮ ದೇಶದ ಒಬ್ಬ ಸೈನಿಕ ಹೇಳ್ತಾನೆ, ನಾವು ತಾಯಿಯ ಹೆಗಲಿನ ಮೇಲೆ ಏರಬಹುದು, ಆದರೆ ಯಾವತ್ತೂ ಸಹಿತ ತಾಯಿಯ ತಲೆಯ ಮೇಲೆ, ಶಿರಸ್ಥಾನದ ಮೇಲೆ ನಾವು ಏರಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ, ಏರಬಾರದು. ಒಬ್ಬ ಸೈನಿಕನಿಗೆ, ಎವರೆಸ್ಟ್ ಏರುವಂಥ ಒಬ್ಬ ಪರಾಕ್ರಮಿ ವೀರನಿಗೂ ಸಹಿತ ಅನಿಸುತ್ತೆ, ಈ ಭೂಮಿ ಅಂದರೆ ತಾಯಿ ಅನ್ನುವಂಥದ್ದು. ಹೀಗಾಗಿ ನಮ್ಮ ನಿತ್ಯ ವ್ಯವಹಾರದಲ್ಲೇ ನಾವೆಲ್ಲರೂ ನೋಡಿದಾಗ ಗೊತ್ತಾಗತ್ತೆ. ಈ ಭಾವನೆ ಇಟ್ಕೊಂಡು ಅದೆಷ್ಟು ಜನ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣಾರ್ಪಣೆಯನ್ನು ಮಾಡಿಕೊಂಡ್ರು. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗತ್ತೆ, ನಮಗೆ ಸಿಕ್ಕಿರುವ ಜಯ ವಿಜಯ ಅದಕ್ಕೆ ಕಾರಣ ನಮ್ಮ ದೇಶದೊಳಗೆ ಮೂಡಿರುವ ದೇಶಭಕ್ತಿ, ನಮ್ಮ ಕ್ರಾಂತಿಕಾರಿಗಳು ತೋರಿಸಿದಂಥ, ದೇಶಭಕ್ತರು ತೋರಿಸಿದಂಥ ದೇಶಭಕ್ತಿಯ ಕಾರಣದಿಂದಲೇ ನಮಗೆ ಸ್ವಾತಂತ್ರ್ಯದ ಪ್ರಾಪ್ತಿಯಾಯಿತು ಅಂತಲೂ ಕೂಡ ನಾವು ನೋಡಬಹುದು. ಹೀಗಾಗಿ ಮದನ್ಲಾಲ್ ಧಿಂಗ್ರಾ, ರಾಮ್ ಪ್ರಸಾದ್ ಬಿಸ್ಮಿಲ್, ಆಜಾದ್ ಅಂತ ಸ್ವಂತಕ್ಕೆ ಕರ್ಕೊಂಡಂಥ ಚಂದ್ರಶೇಖರ್ ಆಜಾದ್, ಇವರೆಲ್ಲರೂ ಸಹಿತ ಈ ಭೂಮಿಗೆ ಸಮರ್ಪಣೆ, ಪ್ರಾಣಾರ್ಪಣೆಯನ್ನು ಮಾಡಿದರು. ತಮ್ಮ ಜೀವನವನ್ನೇ ಈ ಭೂಮಿಗೋಸ್ಕರ ಕೊಟ್ಟರು. ಯಾಕೆ? ಈ ಭೂಮಿ ಅಂದರೆ ತಾಯಿ ಅನ್ನುವಂಥ ಭಾವನೆಯಿಂದ. ಇದೇ ಭಾವನೆಯನ್ನು ಕಾವ್ಯ ರೂಪದಲ್ಲಿ ಬಂಕಿಮಚಂದ್ರರು ಒಂದೇ ಮಾತ್ರಂ ಅನ್ನುವಂಥ ಗೀತೆಯನ್ನು ಬರೆದು ನಮ್ಮ ಮುಂದೆ ಇಟ್ಟರು. ಯಾವತ್ತೂ ಸಹಿತ ಈ ಭಾವನೆ ನಮ್ಮ ಮನಸ್ಸಿನಿಂದ ಹೊರಟೋಗಬಾರದು ಅನ್ನುವಂಥ ಕಾರಣದಿಂದನೇ ಒಂದೇ ಮಾತರಂ ಅನ್ನುವಂಥ ಗೀತೆಯನ್ನು ರಚನೆ ಮಾಡಿದರು. ನಮ್ಮ ದೇಶದ ದೇಶಭಕ್ತರ ಹೃದಯದಲ್ಲಿ ಒಂದೇ ಮಾತರಂಕ್ಕೆ ಎಂಥ ಸ್ಥಾನ ಸಿಕ್ತು? ನಮಗೆಲ್ಲರಿಗೂ ಸಹಿತ ನಮ್ಮ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡಿದ್ರೆ ನಮಗೆಲ್ಲರಿಗೂ ಸಹಿತ ಗೊತ್ತಾಗತ್ತೆ. ಹೀಗಾಗಿ ಒಂದೇ ಮಾತರಂ ಅನ್ನುವಂಥ ಶಬ್ದದ ಅರ್ಥವೇ ತಾಯಿ ವಂದಿಸುವೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಅದರೊಳಗೂ ಸಹಿತ ನಮ್ಮ ದೇಶಕ್ಕೆ ನಾವು ತಾಯಿ ಅನ್ನೋ ಭಾವನೆಯಿಂದನೇ ನೋಡ್ತೀವಿ. ಯಾವಾಗ ಯಾವಾಗ ಈ ಭಾವನೆ ನಮ್ಮ ದೇಶದೊಳಗೆ ಹೆಚ್ಚಾಯಿತೋ ಆಗ ನಮ್ಮ ದೇಶಭಕ್ತಿ ಹೊರಗಡೆ ಪ್ರಕಟ ಆಯಿತು ಮತ್ತು ಅದರಿಂದ ನಮ್ಮ ದೇಶಕ್ಕೆ

ಜಯ ಸಿಗ್ತಾ ಹೋಯ್ತು, ನಮ್ಮ ದೇಶ ಪ್ರಗತಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಯ್ತು. ಯಾವಾಗ ಯಾವಾಗ ಈ ಭಾವನೆ ನಮ್ಮಿಂದ ದೂರ ಆಗತ್ತೆ ಆಗ ದೇಶಕ್ಕೆ ಅಧಃಪತನ ಇದು ನಿಶ್ಚಿತವಾಗಿಯೂ ಇದೆ. ಯಾಕಂದ್ರೆ ದೇಶಭಕ್ತಿ ಹೆಚ್ಚಾದಾಗ, ದೇಶಭಕ್ತಿ ಸಮರ್ಪಣೆಯಲ್ಲಿ ಕಾಣಲಿಕ್ಕೆ ಆರಂಭ ಆದಾಗ ದೇಶದ ಭವಿಷ್ಯ ಎಷ್ಟು ಒಳ್ಳೆಯ ಭವಿಷ್ಯ ಆಗಬಹುದು, ವೈಭವ ತುಂಬಿ ಇರುವಂಥ ಭವಿಷ್ಯಕಾಲ ನಾವು ತಲುಪಲಿಕ್ಕಿದ್ದೇವೆ. ಆದರೆ ಈ ಭಾವನೆ ನಮ್ಮಿಂದ ಹೊರಟೋದಾಗ ನಿಜಕ್ಕೂ ಸಹಿತ ಅಧಃಪತನ ಅನ್ನೋದು ಕಾದಿದೆ. ಹೀಗಾಗಿ ಈ ಭಾವನೆಯನ್ನು ಆಗಾಗ ನಾವು ಮನಸ್ಸಿನಲ್ಲಿ ತುಂಬಿಕೊಳ್ಳುವಂಥ ಅವಶ್ಯಕತೆ ಇದೆ. ನಾವು ಎಷ್ಟೆಷ್ಟು ಈ ಭಾವನೆಯಿಂದ ತುಂಬಿಕೊಂಡು ನಮ್ಮ ದೇಶದ ಕಡೆಗೆ ನಾವು ನೋಡ್ತೀವಿ ಆಗ ದೇಶಭಕ್ತಿ ನಮ್ಮಲ್ಲಿ ನಿರ್ಮಾಣ ಆಗತ್ತೆ. ದೇಶಭಕ್ತಿ ನಿರ್ಮಾಣದಿಂದ ಉಜ್ವಲ ವೈಭವಯುತವಾದಂಥ ಭವಿಷ್ಯ ಮುಂದಿದೆ. ಹೀಗಾಗಿ ದೇಶದ ಪ್ರಗತಿಯಲ್ಲಿ ದೇಶಭಕ್ತಿ ಅನ್ನೋದೇ ಒಂದು ಮಹತ್ವದ ಸ್ಥಾನ ಪಡಿಲಿಕ್ಕಿದೆ. ಹೀಗಾಗಿ ದೇಶಭಕ್ತಿ ಸಮಾಜದಲ್ಲಿ ಇದನ್ನು ಹೇಗೆ ನಾವು ಜಾಗೃತ ಸ್ಥಿತಿಯಲ್ಲಿ ಇಡಬಹುದು, ಇದನ್ನು ಹೇಗೆ ನಾವು ಹೆಚ್ಚಿಸಬಹುದು ಅನ್ನುವಂಥ ಸಾಮೂಹಿಕ ಪ್ರಯತ್ನ ನಾವೆಲ್ಲರೂ ಮಾಡಿದಾಗ ನಿಜಕ್ಕೂ ಸಹಿತ ಭಾರತ ಬರ್ತಕ್ಕಂಥ ದಿನಗಳಲ್ಲಿ ವಿಶ್ವಗುರು ಅನ್ನುವಂಥ ಸ್ಥಾನಕ್ಕೆ ಹೋಗಲಿದೆ. ತಾಯಿ ಭಾರತಿ ಇಡೀ ಜಗತ್ತಿನ ಜಗನ್ಮಾತೆ ಆಗಲಿಕ್ಕಿದ್ದಾಳೆ. ಈ ಎಲ್ಲ ಕನಸುಗಳು ಸಾಕಾರಗೊಳಿಸಬೇಕು ಅಂತ ಆದರೆ ನಾವು ನಮ್ಮ ದೇಶ ಅದು ಅಂದರೆ ಮಾತೃಸ್ವರೂಪಿಯಾಗಿದೆ ಅನ್ನುವ ಭಾವನೆ, ಮಾತೃತ್ವದ ಭಾವನೆ ಸದಾ ನಮ್ಮ ಜೊತೆಗೆ ನಾವು ಹೃದಯದಲ್ಲಿ ಜೀವಂತವಾಗಿಟ್ಕೊಂಡಾಗ ಈ ಕನಸವೂ ಕೂಡ ಸಹಜವಾಗಿ ಸಾಧ್ಯ ಆಗಲಿಕ್ಕಿದೆ. ಎಲ್ಲರೂ ಸಹಿತ ಈ ಭಾವವನ್ನು ಹೃದಯದಲ್ಲಿ ಇಟ್ಕೊಂಡು ಎಲ್ಲರೂ ಕಾರ್ಯರತ ಆಗೋಣ. ನಿಜಕ್ಕೂ ಭಾರತ ಜಗತ್ತಿನಲ್ಲಿ ಒಂದು ವಿಶ್ವಗುರು ಸ್ಥಾನಕ್ಕೆ ತಲುಪಲಿ, ಆ ಪ್ರಯತ್ನ ನಮ್ಮೆಲ್ಲರ ಮೂಲಕ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಸ್ವಾತಂತ್ರ್ಯೋತ್ಸವದ ಅಭಿನಂದನೆಗಳು ಅಂತ ಹೇಳ್ತಾ ನಾವೆಲ್ಲರೂ ಸ್ವಾತಂತ್ರ್ಯೋತ್ಸವವನ್ನು ಹೆಮ್ಮೆಯಾಗಿ ಆಚರಣವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಭರತ ಭೂಮಿ ಭಾರತ ಇತರ ಹಿನ್ನೆಲೆ ಇತಿಹಾಸ ದೇಶ ಮತ್ತು ನಮ್ಮ ನಡುವಿನ ಸಂಬಂಧ ಕುರಿತು ಕಲಬುರಗಿಯ ಚಿಕ್ಕೋಡಿ ನಿವಾಸಿಯ ಉದ್ಯಮಿ ಹಾಗೂ ಕರ್ನಾಟಕ ಉತ್ತರ ಪ್ರಾಂತದ ಸಂಸ್ಕೃತ ಭಾರತಿ ಪ್ರಾಂತ ಮಂತ್ರಿ ಶ್ರೀಯುತ ಶ್ರೀಕಾಂತ ಕುಲಕರ್ಣಿರವರು ನಡೆಸಿಕೊಡುವ ಮಾತೃಸ್ವರೂಪಿ ಭಾರತ ಕಾರ್ಯಕ್ರಮ ಪ್ರಸಾರವಾಯಿತು.
1: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
0: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
2: ಸೋಬಾನ ಬನ್ನಿರೆ
1: ಜಾನಪದ ಸೊಗಡಿನ ಕಾರ್ಯಕ್ರಮ.

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿದ್ದು, ತನಿಖಾ ವರದಿ ಬಂದ ಮೇಲೆ ಪ್ರಕರಣದ ಸತ್ಯಾಸತ್ಯತೆ ಕುರಿತು ಸ್ಪಷ್ಟತೆ ದೊರಕಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಭಾಗಮಂಡಲದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವನ್ಯಧಾಮದಲ್ಲಿ ಬೇಟೆಗಾರರು ಎನ್ನಲಾದವರಿಂದ ಕೋವಿ ಮತ್ತಿತರ ವಸ್ತುಗಳನ್ನು ಅರಣ್ಯ ಇಲಾಖಾಧಿಕಾರಿಗಳು ವಶಪಡಿಸಿಕೊಂಡಿದ್ದು, ಆ ಗುಂಪಿನಲ್ಲಿದ್ದ ಓರ್ವ ಪರಾರಿಯಾಗಿದ್ದಾನೆ ಎಂದು ತಿಳಿದುಬಂದಿದೆ. ನ್ಯಾಯಾಂಗ ತನಿಖೆಯ ನಂತರ ಸ್ಪಷ್ಟತೆ ದೊರಕಲಿದೆ ಎಂದರು. ಕಾವೇರಿ ವನ್ಯಜೀವಿ ಧಾಮದ ಶಾಗ್ಯಬೀಟ್ನ ಹೊಳೆಮರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಘಟನೆಯ ತನಿಖೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಹೇಳಿದ್ದಾರೆ. ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಗದಿತ ಅವಧಿಯೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲಾಗುತ್ತದೆ. ಈಗಾಗಲೇ ತನಿಖೆ ಆರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದು, ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಸಂಪೂರ್ಣ ತನಿಖಾ ವರದಿಯನ್ನ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಮೃತರ ಕುಟುಂಬಸ್ಥರು ಹನೂರು ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಇಡೀ ರಾತ್ರಿ ಧರಣಿ ನಡೆಸಿದ್ದು, ಇಂದು ಬೆಳಿಗ್ಗೆಯೂ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಮೃತರ ಕುಟುಂಬವು ಜೀವನಾಧಾರ ಕಳೆದುಕೊಂಡಿರುವುದರಿಂದ ಸರ್ಕಾರಿ ಉದ್ಯೋಗ ನೀಡಬೇಕು, ಜೊತೆಗೆ ಕಾವೇರಿ ವನ್ಯಜೀವಿ ಧಾಮದ ಹಿರಿಯ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಅಮಾನತುಪಡಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬ ಬೇಡಿಕೆ ಮುಂದಿಟ್ಟುಕೊಂಡು ಧರಣಿ ಮುಂದುವರೆಸಿದ್ದಾರೆ. ಮೂವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ನೈಸ್ ಸಂಸ್ಥೆ ಅನಧಿಕೃತವಾಗಿ ಸಂಗ್ರಹಿಸುತ್ತಿರುವ ಟೋಲ್ ಅನ್ನು ತತ್ಕ್ಷಣ ಜಾರಿಗೆ ಬರುವಂತೆ ನಿಷೇಧಿಸಬೇಕು ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದು, ಒಂದು ಶಾಸನವನ್ನು ರಚಿಸುವ ಮೂಲಕ ನೈಸ್ ರಸ್ತೆ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ ನೀಡಿರುವ ನಿರ್ದೇಶನಗಳಂತೆ ಹಾಗೂ ವಿಧಾನಸಭೆ ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪಸಮಿತಿಗಳ ಶಿಫಾರಸುಗಳಲ್ಲಿ ದಾಖಲಿಸಿರುವಂತೆ ನೈಸ್ ಸಂಸ್ಥೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಯೋಜನೆ ಅನುಷ್ಠಾನದ ಒಪ್ಪಂದದಲ್ಲಿರುವ ನಿಬಂಧನೆ ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ

0: ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೈಸ್ ಯೋಜನೆ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದಿದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಮುಂದಿನ ಕೆಲಸಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ತೀವ್ರ ಮಳೆ ಅಭಾವದಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರೈತರ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಹಾನಿಗೀಡಾದ ಬೆಳೆಗಳನ್ನು ಪರಿಶೀಲಿಸಿದರು. ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದ ರೈತ ಮಾಳಪ್ಪ ಸುನಕನಹಳ್ಳಿ ಅವರ 6 ಎಕರೆ ಜಮೀನಿನಲ್ಲಿ ಒಣಗುತ್ತಿರುವ ತೊಗರಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು, ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲಿದೆ ಎಂದು ಭರವಸೆ ನೀಡಿದರು. ಬೆಳೆಯ ಹಾನಿ ಕುರಿತು ವೈಜ್ಞಾನಿಕ ವರದಿ ಸಿದ್ಧಪಡಿಸಲು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಇಂಡಿ ತಾಲೂಕಿನಲ್ಲಿ 100%ರಷ್ಟು ಬೆಳೆ ಹಾನಿಗೀಡಾಗಿದ್ದು 42,000 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಈ ಬಾರಿ ಜಿಲ್ಲಾದ್ಯಂತ 250,000 ರೈತರು ಬೆಳೆ ವಿಮೆ ಮಾಡಿಸಿಕೊಂಡಿದ್ದಾರೆ ಎಂದು ಸಚಿವರು ವಿವರಿಸಿದರು. ಈ ಬಾರಿ ಮುಂಗಾರು ಕೊರತೆಯಿಂದಾಗಿ ತೊಗರಿ, ಈರುಳ್ಳಿ, ಸೂರ್ಯಕಾಂತಿ ಸೇರಿದಂತೆ ಹಲವು ಬೆಳೆಗಳು ಹಾನಿಗೀಡಾಗಿದ್ದು ರೈತರ ಸಂಕಷ್ಟವನ್ನು ಆಲಿಸಲಾಗಿದೆ. ಇದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳು ರೈತರ ಬೆಳೆ ನಾಶ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು, ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಜಿಲ್ಲೆಯಲ್ಲಿ ಮಾನವ ವನ್ಯಪ್ರಾಣಿ ಸಂಘರ್ಷ ನಿಯಂತ್ರಿಸಲು 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ 12,77,00,000 ರೂಪಾಯಿ ಅನುದಾನ ಒದಗಿಸಲಾಗಿದೆ. ಆನೆ ಹಾವಳಿ ನಿಯಂತ್ರಣಕ್ಕಾಗಿಯೇ ಕೊಪ್ಪ ಅರಣ್ಯ ವಿಭಾಗಕ್ಕೆ ಆನೆ ಕಾರ್ಯಪಡೆ ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಹಿತಿ ಹಂಚಿಕೊಂಡಿದ್ದು, ಕೆಆರ್ಎಸ್ ಜಲಾಶಯದ 10 ಗೇಟ್ಗಳನ್ನು ಮಧ್ಯರಾತ್ರಿ ತೆರೆದು ತಮಿಳುನಾಡಿಗೆ ನೀರು ಹರಿಸಲಾಗಿದೆ ಎಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ನೀರು ಕರ್ನಾಟಕದ ರೈತರ ಬದುಕಾಗಿತ್ತು, ತಕ್ಷಣವೇ ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ಮಂಡ್ಯದ ರೈತರ ಹಿತ ಕಾಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಗೋವುಗಳ ಕಳ್ಳ ಸಾಗಾಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಶಿಕಾರಿಪುರದಲ್ಲಿ ಗೋ ಕಳ್ಳ ಸಾಗಾಣಿಕೆದಾರರಿಂದ ಗಾಯಗೊಂಡವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸರ್ಕಾರ ಆದ್ಯತೆ ನೀಡಬೇಕು, ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಘಟನೆ ಸಂಬಂಧ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ 18 August ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಳ್ಳಲಾಗಿದೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಿದ್ದು, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ಸಹಕಾರಿ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಉಪಸ್ಥಿತರಲಿದ್ದಾರೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್, ದಿನಕರ ಶೆಟ್ಟಿ, ಮಂಕಾಳ ವೈದ್ಯ, ಭೀಮಣ್ಣ ನಾಯ್ಕ, ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ ಹೊರಟ್ಟಿ, ಎಸ್ವಿ ಸಂಕನೂರು, ಗಣಪತಿ ಉಳ್ವೇಕರ್ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ಭಾಗವಹಿಸಲಿದ್ದಾರೆ.

0: ವಿಶೇಷ ಆಹ್ವಾನಿತರಾಗಿ ಭಾರತ ಸರ್ಕಾರದ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ, ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ, ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಬಿ ಉಪಸ್ಥಿತರಿರಲಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಆಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಜನಧ್ವನಿಯಿಂದ ಇದೀಗ ಸ್ವಾತಂತ್ರ್ಯ ಬೆಲೆಯರಿಯೋಣ ಕುರಿತು ಕರ್ನಾಟಕ ಯುವ ಬ್ರಿಗೇಡ್ ರಾಜ್ಯ ಪ್ರಕಲ್ಪ ಪ್ರಮುಖರಾದ ಶ್ರೀ ಕಿರಣ ಪಾಟೀಲರವರು ನಡೆಸಿಕೊಡುವ ಸ್ವಾತಂತ್ರ್ಯ ದೀಪ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ. ನಾವೆಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಆದ್ರೆ ಮುಂದಿನ ಪೀಳಿಗೆಗೆ ಅದನ್ನ ವರ್ಗಾಯಿಸೋದು ಮತ್ತು ಸ್ವಾತಂತ್ರ್ಯ ಅನ್ನೋದು ಸುಮ್ಮನೆ ಬಂದಿಲ್ಲ, ಅದು ಸಹಸ್ರಾರು ಜನರ ತ್ಯಾಗ ಬಲಿದಾನದ ಪ್ರತೀಕ ಅನ್ನೋದನ್ನ ನಾವು ಮನಗಾಣಬೇಕಾಗಿದ್ದು ಅನಿವಾರ್ಯ, ಅವಶ್ಯಕ ಮತ್ತು ಕರ್ತವ್ಯ ಕೂಡ ಹೌದು. ಹಾಗಾಗಿ ನಾವೆಲ್ಲ ಬಹಳ ಜನ ಮಾತಾಡೋದನ್ನ ಕೇಳಿದೀವಿ, ಬ್ರಿಟಿಷರು ಬಂದಿದ್ದಕ್ಕೆ ಭಾರತಕ್ಕೇನೋ ತುಂಬಾ ಒಳ್ಳೇದಾಯ್ತು, ಭಾರತಕ್ಕೆ ಬ್ರಿಟಿಷರು ಬಂದಿದ್ದರ ಪರಿಣಾಮವಾಗಿ ರೈಲ್ವೆ ಬಂತು, ಪೋಸ್ಟ್ ಆಫೀಸ್ ಬಂತು, ಎಷ್ಟೋ ಬ್ರಿಡ್ಜ್ಗಳನ್ನು ಕಟ್ಟಿದ್ರು, ಶಾಲೆಗಳು ತೆರೆದ್ವು, ಭಾರತದಲ್ಲಿ ಅಲ್ಲಿ ತನಕ ಅನಕ್ಷರತೆ ಇತ್ತು, ಈ ತರದ ಹತ್ತಾರು ಮಾತುಗಳನ್ನ ಕಳೆದ ಐದಾರು ದಶಕದಲ್ಲಿ ಕೇಳಿದೀವಿ. ಬಹಳ ಮನಸ್ಸಿಗೆ ನೋವಾಗೋ ವಿಚಾರ ಇದೆ ನಮ್ಗೆ. ಯಾಕೆ ಅಂತಂದ್ರೆ ಭಾರತಕ್ಕೆ ಸ್ವತಂತ್ರ ಅವರು ತಂದು ಕೊಡೋದಾಗಿದ್ರೆ ಅಥವಾ ಭಾರತಕ್ಕೆ ಸ್ವತಂತ್ರ ಅವರು ನಮಗೆ ತುಂಬಾ ಚೆನ್ನಾಗಿ ದೇಶವನ್ನು ಕಟ್ಕೊಟ್ಟಿದ್ದಿದ್ರೆ ನಾವ್ಯಾರು ಸ್ವತಂತ್ರ ಹೋರಾಟ ಅನ್ನೋ ಪರದಿಗೆ ಬರ್ತಾನೆ ಇರಲಿಲ್ಲ. ಅವ್ರು ಹೇಗ್ ಮಾತಾಡ್ತಾರೆ ಅಂತಂದ್ರೆ, ವೈಟ್ ಮ್ಯಾನ್ಸ್ ಬರ್ಡನ್ಸ್ ಅಂತ ಅಂದ್ರೆ ಬಿಳಿಯರ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡುವುದು ಅಂತ. ಈ ಕೆಲವೊಂದಿಷ್ಟು ಹೇಳಿಕೆಗಳು ತುಂಬಾ ಬಾಲಿಶ ಅಂತ ಅನಿಸ್ಲಿಕ್ಕೆ ಶುರು ಆಗ್ತವೆ ಮತ್ತು ಅಲ್ಲಿನ ವಿಚಾರಗಳನ್ನ ನಮ್ಮವರು ಇಲ್ಲಿ ಪದೇ ಪದೇ ರಿಪೀಟ್ ಮಾಡ್ತಾ ಇರೋದ್ರಿಂದ ಅವ್ರು ಏನೋ ಮಾಡಿದ್ದಾರೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಅದೊಂಥರ ಸಾಮೂಹಿಕ ವ್ಯಾಧಿ ಅಂತಂದ್ರೆ ತಪ್ಪಲ್ಲ. ಮೆಕಾಲೆ ಮಾಡಿದ್ದು ಇದೇ ಕೆಲಸವನ್ನ, ಇಂಗ್ಲೆಂಡಿನ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಮಾತನಾಡುವ ವಿಚಾರ ಭಾರತಕ್ಕೆ ತಲುಪುವಂತೆ ನೋಡ್ಕೊಳ್ತಾ ಇದ್ರು ಮತ್ತು ಅಲ್ಲಿ ಚರ್ಚಿತವಾಗುವ ವಿಷಯಗಳು ಭಾರತದಲ್ಲಿ ಮಂಡನೆ ಆಗ್ತವೆ. ಹೀಗಾಗಿ ಭಾರತೀಯರಲ್ಲಿ ಕೀಳೆರೆಮೆ ಭಾವನೆ ಸೃಷ್ಟಿಯಾಯಿತು. ಅಂದ್ರೆ ಇವತ್ತಿಗೂ ಸ್ವತಂತ್ರ ಬಂದು 80 ವರ್ಷದ ಹತ್ರಕ್ಕೆ ಬಂದ್ಮೇಲೂ ನಮ್ಗೆ ಕೀಳೆರೆಮೆ ಯಾಕೆ ಇರಬೇಕು ಅನ್ನೋದು ಪ್ರಶ್ನೆ. ಮತ್ತು ಅವ್ರು ಮಾಡಿದ್ದು ತಪ್ಪು ಅಂತ ಘಂಟಾಘೋಷವಾಗಿ ಹೇಳಲಿಕ್ಕೆ ನಮ್ಗೆ ಇವತ್ತಿಗೂ ಯಾಕೆ ಹಿಂಜರಿಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗ್ತಾ ಹೋಗುತ್ತೆ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟಗಾರರ ಬದುಕನ್ನ ನಾವು ಗಮನಿಸಿದಾಗ, ಅವರ ಹೋರಾಟದ ರೀತಿಯನ್ನ ನಾವು ನೋಡಿದಾಗ, ಭಾರತ ಸ್ವಾತಂತ್ರ್ಯಗೊಳ್ತು ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ಹಾಗಾದ್ರೆ ಕಳ್ಕೊಂಡಿದ್ದ ಯಾವಾಗ ಅನ್ನೋದಕ್ಕೂ ಪ್ರಶ್ನೆ ಉತ್ತರ ಹುಡುಕ್ತಾ ಹೋಗ್ಬೇಕು ನಾವು. ಯಾವಾಗ ಭಾರತದ ಮೇಲೆ ಮೊದಲು ಗ್ರೀಕರ್ ದಾಳಿ ಮಾಡಿದ್ರು ಅವಾಗ ಭಾರತಕ್ಕೆ ಸ್ವತಂತ್ರ್ಯ ಹೋಯ್ತಾ? ಅದಾದ ನಂತರ ಶಕರು ಹೂಣರು ದಾಳಿ ಮಾಡಿದ್ರು ಭಾರತದ ಮೇಲೆ ಅವಾಗ ಸ್ವತಂತ್ರ್ಯ ಹೋಯ್ತಾ? ಅದಾದ್ಮೇಲೆ ಅರಬ್ಬಿಯನ್ನರು ದಾಳಿ ಮಾಡಿದ್ರು ಭಾರತದ ಮೇಲೆ

0: ಅವಾಗ ಸ್ವತಂತ್ರ ಹೋಯ್ತಾ, ಅಫ್ಘಾನರು ದಾಳಿ ಮಾಡ್ತಾರೆ ಅವಾಗ ಸ್ವತಂತ್ರ ಹೋಯ್ತಾ, ಅದಾದ್ಮೇಲೆ ಇಂಗ್ಲಿಷರು ಬರ್ತಾರೆ, ಫ್ರೆಂಚರು ಬರ್ತಾರೆ, ಡಚ್ಚರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ, ಅವಾಗ ನಮಗ್ ಸ್ವತಂತ್ರ ಹೋಯ್ತಾ, ಯಾವಾಗ ಹೋಯ್ತು ಅನ್ನೋದು ಉತ್ತರ ಬೇಕಲ್ಲ.
1: ಇಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ, ಭಾರತ ಸ್ವತಂತ್ರವನ್ನ ಪೂರ್ಣ ಪ್ರಮಾಣದಲ್ಲಿ ಕಳ್ಕೊಳ್ಳದೆ ಇದ್ರು ದಾಸ್ಯದ ಜೀವನವನ್ನ ನಡೆಸ್ತು ಅನ್ನೋದು ಮಾತ್ರ ಸತ್ಯ. ಕಳೆದ ಸ್ವತಂತ್ರಕ್ಕಿಂತ ಒಂದು 180-200 ವರ್ಷಗಳ ಕಾಲ ಆ ತರದ ಬದುಕನ್ನ ಭಾರತ ಬದುಕ್ತು. ಈ ಬದುಕಿನ ಮಧ್ಯದಲ್ಲಿ ಲಕ್ಷಾಂತರ ಜನ ಹೋರಾಟಗಾರರು ಭಾರತಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರ ಕೊಡಬೇಕು, ಭಾರತ ಸ್ವರಾಜ್ಯವಾಗಬೇಕು ಅನ್ನೋ ಕಲ್ಪನೆಯನ್ನ ಕನಸನ್ನ ಕಟ್ಕೊಂಡು ತಮ್ಮನ್ನ ತಾವು ದೇಶಕ್ಕೆ ಸಮರ್ಪಿಸಿಕೊಂಡ್ರು. ನಾನು ಸುಮ್ಮನೆ ಒಂದು ಉದಾಹರಣೆ ನಿಮಗೆ ಹೇಳೋದಾದ್ರೆ, ಇವತ್ತಿಗೂ ಭಾರತಕ್ಕೆ ರೈಲಿನ ಕೊಡುಗೆ ಬ್ರಿಟಿಷರದ್ದು. ಮುಂಬೈದಿಂದ ಠಾಣೆಗೆ ಮೊದಲು ರೈಲ್ ಸಂಚಾರ ಆರಂಭ ಆಯಿತು. ಕರ್ನಾಟಕದಲ್ಲಿ ಬಂಗಾರಪೇಟೆಯಿಂದ ರೈಲ್ ಸಂಚಾರ ಆರಂಭ ಆಯಿತು. ಈ ತರ ಎಲ್ಲ ಮಾತಾಡ್ತೀವಲ್ಲ, ಒಂದೇ ಒಂದು ಪ್ರಶ್ನೆ ಸಣ್ಣದಾಗಿ ಕೇಳ್ಕೊಳ್ಳೋದು ಬಹಳ ಉತ್ತಮ. ಬಂಗಾರಪೇಟೆಯೇ ಮೊದಲು ಕರ್ನಾಟಕದಲ್ಲಿ ರೈಲ್ ಯಾಕೆ? ಬೆಂಗಳೂರು ಮೈಸೂರು ಮಾಡಬಹುದಾಗಿತ್ತು. ಯಾಕೆ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಮೈನ್ಸ್ ಇತ್ತು, ಕೋಲಾರದಲ್ಲಿ ಬಂಗಾರವನ್ನ ತೆಗಿಬೇಕಾಗಿತ್ತು, ಹಾಗಾಗಿ ಬಂಗಾರಪೇಟೆ ಅಥವಾ ಕೋಲಾರಕ್ಕೆ ಅವರು ಮೊದಲು ರೈಲ್ ಸಂಚಾರ ಮಾಡಿಸ್ತಾರೆ. ಎರಡನೇದಾಗಿ, ಇವತ್ತಿಗೂ ಯಾರಾದರೂ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಪ್ರಯಾಣ ಬೆಳೆಸಬೇಕು ಅಂತಂದ್ರೆ ಬಸ್ಸಿಗೆ ಹೋಗಕ್ ಪ್ರಯತ್ನ ಪಡ್ತಾರೆ ಹೊರತು ಟ್ರೈನಿಗೆ ಯಾರು ಹೋಗಕ್ ಮನಸ್ಸು ಮಾಡಲ್ಲ, ಬೆಳಗಾವಿ ಟು ಹುಬ್ಬಳ್ಳಿ. ಯಾಕೆ ಅಂತಂದ್ರೆ ಬಸ್ಸಿಗೆ ಹೋದ್ರೆ 1.5 ಗಂಟೆ ಪ್ರಯಾಣ, ಸ್ವಂತ ಕಾರ್ ಇದ್ರೆ 1 ಗಂಟೆ ಪ್ರಯಾಣ, ಟ್ರೈನ್ಗೆ ಹೋದ್ರೆ 3.5 ಗಂಟೆ ಪ್ರಯಾಣ. ಯಾಕೆ 2 ಗಂಟೆ ನಾವು ಎಕ್ಸ್ಟ್ರಾ ವೇಸ್ಟ್ ಮಾಡಬೇಕು ಟೈಮ್ ಅನ್ನ ಅಂತ ಬಹಳ ಜನ ಆ ಬಸ್ಸಿಗೆ ಹೋಗೋ ಪ್ರಯತ್ನ ಮಾಡ್ತಾರೆ. ಸರ್, ಈ ವಿಚಾರ ಇದರಲ್ಲಿ ಯಾಕ್ತಂದ್ರಿ ಅಂತ ಬಹಳಷ್ಟು ಜನರಿಗೆ ಅನಿಸಿರ್ಬೋದು. ಲಾಜಿಕ್ ಆಗಿ ಥಿಂಕ್ ಮಾಡಬೇಕು, ಡಾಟ್ಗಳನ್ನ ಕನೆಕ್ಟ್ ಮಾಡಬೇಕು ಅನ್ನೋ ವಿಚಾರ ಕೇಳ್ತಾ ಇದ್ದೀನಿ ಅಷ್ಟೇ. ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಅಥವಾ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೋಗೋದಾದ್ರೆ ನಮಗೆ ನೇರವಾದ ರಸ್ತೆ ಇದೆ. ನಾವು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗ್ತೀವಿ, ಧಾರವಾಡದಿಂದ ಕಿತ್ತೂರಿಗೆ ಹೋಗ್ತೀವಿ, ಕಿತ್ತೂರಿಂದ ನಾವು ಬೆಳಗಾವಿಗೆ ಹೋಗ್ತೀವಿ. ಇದು NH4, ನಮಗೆ ಚತುಷ್ಪಥ ಹೆದ್ದಾರಿ, ಈಗ ದಶಪಥಕ್ಕದ್ದು ಬರ್ತಾ ಇದೆ. ಇಷ್ಟು ಸರಳವಾದ ರಸ್ತೆ, ಮತ್ ನೀವು ಇಡೀ ಜಾಗವನ್ನ ಸರ್ವೆ ಮಾಡಿದಾಗ ಎಲ್ಲೂ ಎತ್ತರದ ಬೆಟ್ಟ, ದೊಡ್ಡ ದೊಡ್ಡ ಕಂದರಗಳು, ಒಂದೇ ಒಂದು ನದಿ ಬಿಟ್ರೆ ನಮಗೆ ಬೇರೆ ಏನು ಸಿಗಲ್ಲ, ಅಷ್ಟು ಸಮತಟ್ಟಾದ ಜಾಗ. ಆದ್ರೆ ಇದೇ ರೈಲ್ವೆ ಲೈನ್ ನೋಡಿ, ಹುಬ್ಬಳ್ಳಿಯಿಂದ ಧಾರವಾಡ, ಧಾರವಾಡದಿಂದ ಅಳ್ನಾವರ, ಅಳ್ನಾವರದಿಂದ ಖಾನಾಪುರ, ಖಾನಾಪುರದಿಂದ ಲೋಂಡಾದಿಂದ ಖಾನಾಪುರ, ಖಾನಾಪುರದಿಂದ ಬೆಳಗಾವಿ. ಮತ್ತು ಈ ದಾರಿ ಹೆಂಗಿದೆ ಅಂತಂದ್ರೆ ಸಂಪೂರ್ಣ ಕಾಡು, ಎಲ್ ಬೇಕೋ ಅಲ್ಲಿ ಹಳ್ಳ, ಕೊಳ್ಳ, ನದಿ, ಕಂದರಗಳು, ಇವೆಲ್ಲಕ್ಕೂ ಬ್ರಿಡ್ಜ್ಗಳನ್ನ ಕಟ್ತಾ ಹಣದ ವ್ಯಯ ಜಾಸ್ತಿ ಆಗ್ತಾ ಹೋಗುತ್ತೆ ಆ ರೈಲ್ವೆ ಮಾರ್ಗಕ್ಕೆ. ಅಷ್ಟಾದ್ರೂ ಕೂಡ ಬ್ರಿಟಿಷರು ಅಲ್ಲೇ ಯಾಕೆ ರೈಲ್ ಲೈನ್ ಮಾಡಿದ್ರು ಅನ್ನೋದಕ್ಕೊಂದು ಸುಮ್ಮನೆ ಉದಾಹರಣೆ. ಅಂದ್ರೆ ಇಷ್ಟು ಕಷ್ಟದ ಹಾದಿಯನ್ನ ಯಾಕೆ ಅವರು ರೈಲು ಮಾರ್ಗಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಬಹಳ ಸರಳವಾಗಿದೆ. ನಾವು ಇವತ್ತಿಗೂ ಅಳ್ನಾವರವನ್ನ ಜಂಕ್ಷನ್ ಅಂತ ಕರಿತೀವಿ. ಅಳ್ನಾವರಕ್ಕೆ ಜಂಕ್ಷನ್ ಅಂತ ಕರೀಲಿಕ್ಕೆ ಇರುವ ಏಕೈಕ ಕಾರಣ, ದಾಂಡೇಲಿಯಿಂದ ಅಳ್ನಾವರಕ್ಕೆ ಒಂದು ಟ್ರೈನ್ ರೂಟ್ ಇತ್ತು, ಮತ್ತದು ಎಷ್ಟೋ ವರ್ಷಗಳ ಕಾಲ ಬಂದಾಗ ಹೋಗಿತ್ತು. ಕಳೆದ 3-4 ತಿಂಗಳ ಹಿಂದೆ ಅದಕ್ಕೆ ಮೆಮೋ ಟ್ರೈನ್ ಅನ್ನ ಬಿಟ್ಟಿದ್ದಾರೆ. ಈಗ ಅಂದ್ರೆ ಉಳವಿ, ದಾಂಡೇಲಿ, ಹಳಿಯಾಳ, ಜೋಯ್ಡಾ ಈ ಭಾಗದಲ್ಲಿ ಸಿಗುವ ಅತ್ಯಂತ ಬೆಲೆ ಬಾಳುವ ತೇಗ, ಮತ್ತಿ, ಬೀಟೆ ಮತ್ತು ಗಂಧ ಇದನ್ನ ಸಾಗಿಸಕ್ಕೆ ಅವರಿಗೆ ದಾರಿ ಬೇಕಾಗಿತ್ತು. ಹಂಗಾಗಿ ಅಳ್ನಾವರಕ್ಕೆ ಅವರು ಅದನ್ನ ಡಂಪ್ ಮಾಡ್ತಾರೆ. ಅಳ್ನಾವರದಿಂದನೂ ಹೆಂಗಿದೆ ಅಂದ್ರೆ ಅಳ್ನಾವರನು ಕಾಡು, ಬೀಡಿ ಕಾಡು, ಖಾನಾಪುರ ಕಾಡು, ಲೋಂಡಾ ಕಾಡು, ಮತ್ತಾಗೆ ಲೋಂಡಾಕ್ಕೆ ಡಂಪ್ ಮಾಡಲಾಗ. ಲೋಂಡಾದಿಂದ ಅವರು ಸೀದಾ ಒಂದು ದಾರಿಯನ್ನ ಗೋವೆಗೆ ಹೋಯ್ತಾರೆ. ಅಂದ್ರೆ ನಮ್ಮಲ್ಲಿಯ ಉತ್ಕೃಷ್ಟ ಮಟ್ಟದ ಮರಮುಟ್ಟುಗಳನ್ನ ಹಡಗು ಕಟ್ಟಲಿಕ್ಕೆ ಮತ್ತು ಇತರೆ ಕೆಲಸಗಳಿಗೆ ಬಳಸ್ಕೊಳ್ಬೇಕು ಅಂತೇಳಿ ಕಾಡನ್ನ ನಾಶ ಮಾಡಬೇಕಾಗಿತ್ತು. ಅದು ಅರಣ್ಯ ಸಂಪತ್ತು. ಆ ಅರಣ್ಯ ಸಂಪತ್ತನ್ನ ದೋಚಲಿಕ್ಕೆ ಅವರು ಮಾಡಿಕೊಂಡಿದ್ದ ರೈಲ್ ಮಾರ್ಗವನ್ನ ನಾವು ಇವತ್ತಿಗೂ ಅವರೇನೋ ಉದ್ಧಾರ ಮಾಡಿದ್ರು ನಮ್ಗೆ ಅಂತ ಅನ್ನೋ ಭ್ರಮೆಯಲ್ಲೇ ಬದುಕ್ತಾ ಇದ್ದೀವಿ ಅಂದ್ರೆ ನಾವು ನಿಜವಾಗ್ಲೂ ವಿಚಾರವಂತರ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಅದನ್ನ ನಾವು ವಿಚಾರನೂ ಮಾಡಬೇಕು. ಹಿಂಗೆ ಮಾಡಿದ್ದವರು ಇಡೀ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಹಿಂಗೆ. ನಮ್ಗೆ ಬಹಳಷ್ಟು ಜನರಿಗೆ ನಾವು ಸುಮ್ಮನೆ ನಮ್ಮ ಭಾಗದ ಸ್ವತಂತ್ರ ಹೋರಾಟಗಾರರು ಯಾರು ಅಂತಂದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಮಾತಾಡ್ತೀವಿ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಹೋರಾಟಗಾರರು ನಿಜ. ನಮ್ಗೆ ಒಂದು ನೆನ್ಪಿಟ್ಕೊಳ್ಳಿ, ಕಿತ್ತೂರು ಚೆನ್ನಮ್ಮನ ಸಂಸ್ಥಾನ

ಸ್ಥಾನವನ್ನ ಬ್ರಿಟಿಷರು ಯಾಕಾಗಿ ತಗೊಂಡ್ರು ಅಂತಂದ್ರೆ, ಸರಳವಾಗಿ ವಿದ್ಯಾರ್ಥಿಗಳು ಉತ್ತರ ಹೇಳೋದೇನು ಅಂದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನ ಹೇರಿ ಬ್ರಿಟಿಷರು ಆ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡ್ರು ಅಂತ. ಅದೇ ಪಠ್ಯ ಪುಸ್ತಕದಲ್ಲಿ ನೀವು ಓದ್ತೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಹೋರಾಟವನ್ನ ಪ್ರಾರಂಭ ಮಾಡಿದ್ದು 1824. ಆದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಭಾರತದಲ್ಲಿ ಜಾರಿಯಾಗಿದ್ದು 1848. ಅಲ್ಲಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಬರೋದಕ್ಕಿಂತ 24 ವರ್ಷಗಳ ಮುಂಚೆ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನು ಎಲ್ಲಿಂದ ತರೋಣ? ಜಾರಿಗೆ ಆಗದ ಒಂದು ಕಾಯ್ದೆಯನ್ನ, ಕಾನೂನನ್ನ ಜಾರಿ ಆಗಿದೆ ಅಂತ ಹೇಳಿ ಇವತ್ತಿಗೂ ನಾವು ಹೇಳ್ಕೊಂಡೇ ಓಡಾಡ್ತಿದೀವಲ್ಲ, ನಿಜವಾಗ್ಲೂ ನಾವು ಭ್ರಮಾಲೋಕದಲ್ಲಿದ್ದೀವ ಅನ್ನೋದು ಪ್ರಶ್ನೆ. ಹೀಗೆ ನಮ್ಗೆ ತಪ್ಪು ಮಾಹಿತಿಯನ್ನು ಕೊಡ್ತಾನೆ ಹೋಗಿದ್ದಾರೆ, ನಾವು ತಗೊಳ್ತಾನೆ ಇದ್ದೀವಿ, ಇವತ್ತಿಗೂ ಅದೇ ತಪ್ಪು ಸಂದೇಶವನ್ನ ರವಾನೆ ಮಾಡ್ತಾನೆ ಹೋಗ್ತಾರೆ. ಪ್ರಶ್ನೆ ಮಾಡ್ಬೇಕಲ್ಲ, ಪ್ರಶ್ನೆ ಮಾಡದೇ ಇದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ನಮ್ಗೆ ಬಹಳಷ್ಟು ಪಾಠಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಭಾರತದಲ್ಲಿ 1878 ಒಂದು ರೈಲ್ವೆ ವರ್ಕ್ಶಾಪ್ ಇತ್ತು ಜಮಾಲ್ಪುರ್ ಅಂತಕ್ಕಂತ ಒಂದು ಜಾಗದಲ್ಲಿ. ಆ ರೈಲ್ವೆ ವರ್ಕ್ಶಾಪ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿತ್ತು ಅಂತಂದ್ರೆ, ಬ್ರಿಟಿಷರ ಸ್ಟೀಮ್ ಇಂಜಿನ್ಗಿಂತ ನಮ್ಮ ಭಾರತದ ರೈಲ್ವೆ ಕೋಚ್ ನಲ್ಲಿ ತಯಾರಾದಂತಹ ಸ್ಟೀಮ್ ಇಂಜಿನ್ಗಳು ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡ್ತವೆ. ದುರ್ದೈವಕ್ಕೆ ಅಜ್ಮೀರ್ ಹತ್ರ ಇರತಕ್ಕಂತ ಆ ರೈಲ್ವೆ ವರ್ಕ್ಶಾಪ್ ರಾಜ್ಪುಟಾಣದ ಅಲ್ಲಿ ಎಂಟೈರ್ ಅದನ್ನ ಇಂಜಿನ್ ವರ್ಕಿಂಗ್ ಅನ್ನೇ ಸ್ಟಾಪ್ ಮಾಡಿಸಿದ್ರು. ಯಾಕೆ ಸ್ಟಾಪ್ ಮಾಡಿಸಿದ್ರು ಅಂದ್ರೆ, ಬ್ರಿಟನ್ ನಿಂದ ಬರತಕ್ಕಂತಹ ಇಂಜಿನ್ಗಳು ಮತ್ತು ಬೇರೆ ಬೇರೆ ದೇಶಗಳಿಂದ ನಮಗೆ ಆಮದಾಗ್ತಾ ಇದ್ದಂತಹ ಇಂಜಿನ್ಗಳನ್ನ ವ್ಯಾಪಾರ ಕಡಿಮೆ ಆಗುತ್ತೆ, ಅದು ಭಾರತೀಯರ ಹಣದಿಂದ ತಗೊಂಡ್ ಬರತಕ್ಕಂತ ಇಂಜನ್, ಹಂಗಾಗಿ ನಮಗ್ ವ್ಯಾಪಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಬಂದ್ ಮಾಡಿದ್ರೆ, ಆ 1854 ಹಿಡಿದು 1947 ತನಕ, ಅಂದ್ರೆ ಅವ್ರು ಇರುವಷ್ಟು ಕಾಲ 14,000 ಇಂಜನ್ಗಳನ್ನ ನಾವು ಬೇರೆ ಬೇರೆ ದೇಶಗಳಿಂದ ತಗೊಂಡು ಬಂದಿದ್ದೀವಿ. ಹೋಗ್ಲಿ, ಸ್ವತಂತ್ರ ಬಂದ ಮೇಲಾದ್ರೂ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗಿತ್ತಲ್ಲ, ಮಾಡ್ಲಿಲ್ಲ. ಸ್ವಾತಂತ್ರ್ಯ ಬಂದು 35 ವರ್ಷಗಳ ಕಾಲ ನಾವು ಬೇರೆ ದೇಶದಿಂದ ಇಂಜಿನ್ ತರಿಸ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ವಿ ಹೊರತು, ನಾವು ಭಾರತದಲ್ಲಿ ಇಂಜಿನ್ ಮೊದಲು ತಯಾರಾಗ್ತಿತ್ತು, ಅದು ಬಂದಾಗಿದೆ, ಸ್ವಾತಂತ್ರ್ಯ ನಂತರ ಅದನ್ನ ಶುರು ಮಾಡಬೇಕು ಅನ್ನೋ ವಿಚಾರಕ್ಕೂ ಹೋಗ್ಲಿಲ್ಲ ನಾವೇ. ಈ ತರದ ಎಷ್ಟೋ ಪ್ರಮಾದಗಳಿಗೆ ಬ್ರಿಟಿಷರು ಸಾಕ್ಷಿ ಆಗ್ತಾರೆ. ಮತ್ ಬ್ರಿಟಿಷರು ನಮಗೆ ಶಿಕ್ಷಣ ಕೊಟ್ಟರು ಅಂತ ಬಹಳ ಜನ ಮಾತಾರೆ. ನಾನು ಹೇಳೋದು, ಭಾರತದಲ್ಲಿ ಬ್ರಿಟಿಷರು ಬಂದಾಗ ಭಾರತದ ಶಿಕ್ಷಣ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, 1947 12 ಜನ ಇದ್ರೆ ಅದರಲ್ಲಿ ಕಲ್ತಿರೋರ ಸಂಖ್ಯೆ ಒಬ್ಬರೇ, ಇದು ನಮ್ಮ ಶಿಕ್ಷಣದ ಮಟ್ಟ. ಸ್ವಾತಂತ್ರ್ಯ ಸಿಕ್ಕಾಗ, ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಭಾರತದಲ್ಲಿ ಒಟ್ಟು ಹಳ್ಳಿಗಳ ಸಂಖ್ಯೆ 7,30,000. ಅವರು ಸ್ವಾತಂತ್ರ್ಯ ಕೊಟ್ಟು ಹೋದ್ರಲ್ಲ ನಡುರಾತ್ರಿಯಲ್ಲಿ, ಅವಾಗ ಭಾರತದಲ್ಲಿ ಇದ್ದಂತ ಒಟ್ಟು ಶಾಲೆಗಳ ಸಂಖ್ಯೆ 1,62,015, ಅಂದ್ರೆ 7.5 ಲಕ್ಷ ಗ್ರಾಮಗಳಿಗೆ 1.5 ಲಕ್ಷ ಶಾಲೆ. ಹಂಗಾರೆ 200 ವರ್ಷದಲ್ಲಿ ಬ್ರಿಟಿಷರು ನಮಗೆ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಒತ್ತನ್ನು ಕೊಟ್ಟು ನಾಗರಿಕರನ್ನಾಗಿ ಮಾಡಿ ಬದಲಾವಣೆ ಮಾಡಬೇಕು ಅಂತ ಬಂದವರು. ಹಾಗಾದ್ರೆ ಇಷ್ಟೇ ಶಾಲೆ ಯಾಕೆ ಕಟ್ಟಿದ್ರು? ಅವ್ರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಿದ್ರೆ ಪ್ರತಿ ಹಳ್ಳಿಗೂ ಒಂದು ಶಾಲೆ ಆಗಿರುತ್ತೆ. ಸ್ವತಂತ್ರ ಬಂದು 78 ವರ್ಷ ಆಯ್ತು, 70 ವರ್ಷ ಕಾಲಿಡ್ತಾ ಇದ್ದೀವಿ. ಈಗ ನಮ್ಮ ಶಿಕ್ಷಣದ ಮಟ್ಟ ಎಷ್ಟಿದೆ ಅಂದ್ರೆ, 70 ವರ್ಷದಲ್ಲಿ ನಾವು ಬೇಕಾದಷ್ಟು ಸಾಧನೆ ಮಾಡಿದೀವಲ್ಲ, ಈಗ 200 ವರ್ಷ ಆಳದವ್ರು ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಅವರ ಉದ್ದೇಶ ನಮ್ಮನ್ನ ಹಾಳು ಮಾಡೋದಿತ್ತೇ ಹೊರತು ನಮ್ಮನ್ನ ಉದ್ಧಾರ ಮಾಡೋದಿರಲಿಲ್ಲ ಅಂತ ಸ್ಪಷ್ಟವಾಗಿ ಈ ಅಂಕಿ ಅಂಶಗಳೇ ಹೇಳ್ತಾವ ನಮ್ಗೆ. ಭಾರತದಲ್ಲಿ ಯೂನಿವರ್ಸಿಟಿ ಆಕ್ಟ್ ಅಂತ ಒಂದು ಆಕ್ಟ್ ತರ್ತಾರೆ, ಅದರಲ್ಲಿ ಭಾರತದ ಶಿಕ್ಷಣಕ್ಕೆ ಅವರು ವ್ಯಯ ಮಾಡುವಂತ ಹಣ 1,00,000 ರೂಪಾಯಿ. ಆದ್ರೆ ಭಾರತದಲ್ಲಿ ಯುದ್ಧಗಳಿಗೆ ಅಂತ ಅವ್ರು ಖರ್ಚು ಮಾಡೋ ಹಣ 30 ಕೋಟಿ ಅದೇ ವರ್ಷ. ಯಾವುದರ ವಿಚಾರಕ್ಕೆ ಮಾತಾಡ್ತಾರೆ? ನೆನಪಿರ್ಲಿ, ಭಾರತದ ಅರಣ್ಯ ಸಂಪತ್ತನ್ನು ಎಷ್ಟು ಚೆನ್ನಾಗಿ ಹಾಳು ಮಾಡಿದ್ರು ಬ್ರಿಟಿಷರು ಅಂತಂದ್ರೆ, ಅಸ್ಸಾಂನ ಕಾಡು ಅತ್ಯಂತ ದಟ್ಟವಾದ ಅರಣ್ಯ ಏನಿತ್ತು ಅಲ್ಲಿ, ಈ ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಈ ತರದ ಪದ್ಧತಿ, ಮಹಲ್ದಾರಿ ಪದ್ಧತಿ ಅಂತ ಹೇಳಿ, ಯಾರು 8, 9, 10 ತರಗತಿ ಓದ್ತಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ, ಈ ಪದ್ಧತಿಗಳೆಲ್ಲ ನಿಮ್ ಪುಸ್ತಕದಲ್ಲಿ ಬಂದಿದೆ. ಈ ಪದ್ಧತಿಗಳನ್ನ ಜಾರಿಗೆ ತಂದು ಅವರು ಹೇಳಿದ ಬೆಳೆಯನ್ನ ನಾವು ಬೆಳಿಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹೇರಿ ಅಸ್ಸಾಂನ ಕಾಡನ್ನ ನಾಶ ಮಾಡಿ ಅಲ್ಲಿ ಈ ಅಫೀಮ್
ಉತ್ಪಾದನೆ ಮಾಡಲಿಕ್ಕೆ ಬೇಕಾದ ರಾ ಮೆಟೀರಿಯಲ್, ಗಸಗಸೆ

ಗಸಗಸೆಯನ್ನ ಬೆಳೀಲಿಕ್ಕೆ ನಮ್ಮ ರೈತರನ್ನ ಪೀಡಿಸ್ತಾರೆ. ಅವರ ಆ ಹಿಂಸೆಗೆ ಹೆದರಿದ ನಮ್ಮ ರೈತರು ಅಲ್ಲಿ ಒಟ್ಟು 400,000 ಎಕರೆ ಕಾಡನ್ನ ಕಡಿದು ಅಲ್ಲಿ ಗಸಗಸೆ ಗಿಡವನ್ನ ಬೆಳೆಸ್ತಾರೆ ಬ್ರಿಟಿಷರ ತೃಪ್ತಿಗಾಗಿ. ಅವ್ರು ಮಾಡಿದ್ದು ಒಂದೊಂದು ಕೆಲಸ ಅಲ್ಲ. ರ್ಯಾಂಡ್ ಅಂತ ಒಬ್ಬ ಇಂಗ್ಲಿಷ್ ಅಧಿಕಾರಿ ಇದ್ದ ಪುಣೆದಲ್ಲಿ. ಪುಣೆದಲ್ಲಿ ಪ್ಲೇಗ್ ಬಂದಿತ್ತಾಗ. ಪ್ಲೇಗ್ ಬಂದ್ರೆ ರ್ಯಾಂಡ್ ಏನ್ ಮಾಡ್ಬೇಕು? ಈಗ ನಮಗೂ ಲಾಸ್ಟ್ ಒಂದು 4 ಇಯರ್ಸ್ ಬ್ಯಾಕ್ ನಾವು ಕರೋನಾ ಎದುರಿಸಿದ್ವಿ ಎಲ್ಲರೂ. ಕರೋನಾ ಬಂದ ತಕ್ಷಣ ನಾವು ಮನೆಗೆ ಬೆಂಕಿ ಹಚ್ಚಿದ್ವ? ಕರೋನಾ ಬಂದವ್ರನ್ನ ಬೀದಿಯಲ್ಲಿ ಎಳತ್ತಂದು ಸುಟ್ಟುವ? ಇಲ್ಲ. ಅವರು ತಮ್ಮನ್ನ ತಾವು ತಮ್ಮ ಸುರಕ್ಷತೆಗಾಗಿ ಅವ್ರಿಗೆ ಪಿಪಿ ಇಟ್ಟು ಅವ್ರಿಗೆ ಟ್ರೀಟ್ಮೆಂಟ್, ಮನೆಯಲ್ಲೇ ಲಾಕ್ ಆಗಿರಿ ಅಂತ, ಲಾಕ್ಡೌನ್ ಆಯ್ತು, ಹೊರಗೆ ಬರಬೇಡಿ ಅಂತ ಆಯ್ತು, ಸಾಮಾಜಿಕ ಅಂತರ ಕಾಪಾಡು, ಇದು ನಿಯಮ ಮಾಡಬೇಕಾಗಿತ್ತು. ಆದ್ರೆ ರ್ಯಾಂಡ್ ಏನ್ ಮಾಡ್ತಾನೆ, ಪ್ಲೇಗ್ ಅದು ಅಂಟು ಜಾಡ್ಯವಾಗಿದ್ದಕ್ಕೆ ಯಾರ ಮನೆಗೆ ಪ್ಲೇಗ್ ಬರುತ್ತೋ ಆ ಮನೆಯನ್ನ ಮನೆಯಲ್ಲಿದ್ದವರನ್ನೇ ಮನೆ ಒಳಗೆ ಹಾಕಿ ಜೀವಂತವಾಗಿ ಸುಡೋ ಪ್ರಯತ್ನವನ್ನ ಸುಟ್ಟ. ಆ ಮನೆಯಿಂದ ಪ್ಲೇಗ್ ಬೇರೆ ಮನೆಗೆ ಹರಡುತ್ತೆ. ಇದು ಪ್ಲೇಗ್ನ ಪರಿಹರಿಸುವ ರೀತಿಯ. ಹೀಗೆ ಬ್ರಿಟಿಷರು ಮಾಡಿರೋ ಕೆಲಸಗಳು ಒಂದೊಂದಲ್ಲ, ಇವುಗಳನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಬೇಕಾಗಿ. ನಮ್ಮ ಕರ್ನಾಟಕ ಏನು ಈ ಎಲ್ಲ ಹೋರಾಟಗಳಿಂದ ಹಿಂದೆ ಬೀಳಲಿಲ್ಲ. ಭಾರತದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಶುರುವಾದಾಗ ಕರ್ನಾಟಕದಲ್ಲಿ ಕೂಡ ಅದಕ್ಕೆ ಸಾಥಿಯಾಗಿ ನಿಂತ್ಕೊಂಡು ನರಗುಂದದ ಬಾಬಾ ಸಾಹೇಬ, ಮುಂಡರಗಿ ಭೀಮರಾಯ, ಸುರಪುರದ ವೆಂಕಟಪ್ಪ ನಾಯಕ, ಅಗ್ರಣಿಗಳೆಲ್ಲ ಹೋರಾಟವನ್ನು ಮಾಡ್ತಾರೆ. ಮುಂಡರಗಿ ಭೀಮರಾಯ ಒಂದು ಕೈಯೇ ಇರಲಿಲ್ಲ ಅವನಿಗೆ, ಮೋಟಗೈ ಭೀಮರಾಯ ಅಂತಾನೆ ಕರೀತಾ ಇದ್ರು ಅವನಿಗೆ. ಆ ಮೋಟಗೈ ಭೀಮರಾಯ ಆ ತರದ ಹೋರಾಟ ಮಾಡಿ ಬ್ರಿಟಿಷರು ಹೆದರಿ ಓಡೋ ತರ ಮಾಡ್ತಾನಲ್ಲ, ಇದೆಲ್ಲ ನಮ್ಗೆ ಯಾರು ಹೇಳೇ ಕೊಡಲ್ಲ. ಆ ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ನರಗುಂದದ ಹೋರಾಟ, ಭಾಸ್ಕರ್ ರಾವ್ ಭಾವೆ ಅಂತ ನಾವು ಅವನನ್ನು ಕರಿತೀವಲ್ಲ, ಯಾವ ಮಟ್ಟಕ್ಕೆ ಹೋರಾಟ ಮಾಡ್ತಾನೆ ಅಂತಂದ್ರೆ ನೇರವಾಗಿ ಬ್ರಿಟಿಷ್ ಅಧಿಕಾರಿಯ ರುಂಡವನ್ನ ಕತ್ತರಿಸಿ ಕೆಂಪಗಸಿ ಅಂತ ಇವತ್ತಿಗೂ ನಾವು ನರಗುಂದದಲ್ಲಿ ಕಾಣ್ತೀವಿ ಅದನ್ನ, ಕೆಂಪಗಸಿ ಅಲ್ಲಿಗೆ ತಲೆ ತಂದು ಕಟ್ಟಿರ್ತಾನೆ ಪುಣ್ಯಾತ್ಮ ಅಂತ. ಹಂಗ ಹೋರಾಟ ಮಾಡಿದವನು. ಅವನ ಹೆಂಡತಿ ಮಕ್ಕಳಿಗೆ ಯಾವ ಪರಿಸ್ಥಿತಿ ಬಂತು ಗೊತ್ತಾ? ಅವನ ಹೆಂಡತಿ ಮತ್ತು ಅವರ ತಾಯಿ ಮಲಪ್ರಭಾ ನದಿಗೆ ಹಾರಿ ಪ್ರಾಣ ಕಳ್ಕೋಬೇಕಾಗ್ಬಿಡ್ತು. 1858ಕ್ಕೆ ಬಾಬಾ ಸಾಹೇಬ್ರನ್ನ ಗಲ್ಲಿಗೆ ಏರಿಸ್ತಾರೆ ಬೆಳಗಾವಿಯಲ್ಲಿ. ಈ ತರದ ಅಂತ್ಯ. ಸುರಪುರದ ವೆಂಕಟಪ್ಪ ನಾಯಕ ಹೇಗ್ ತೀರ್ಕೊಂಡ ಅಂತ ಇವತ್ತಿಗೂ ಗೊತ್ತಿಲ್ಲ. ಬ್ರಿಟಿಷರು ಕೊಂದ್ರ, ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಇವ್ರು ಕತೆ ಹೇಳ್ತಾನೆ. ಯಾವ್ದು ನಿಜ, ಯಾವ್ದು ಸುಳ್ಳು? ಹೀಗೆ ಭಾರತದ ಹೋರಾಟ ನಡೆದಿತ್ತು. ಕುಯಿಲಿ ಅಂತ ಒಬ್ಬ ಹೆಣ್ಮಗಳು ದನ ಕಾಯ್ಕೊಂಡಿದ್ದವಳು, ತಮಿಳುನಾಡಿನ ವೇಲು ನಾಚಿಯಾರ್ ಅಂತಕ್ಕಂತ ಒಬ್ಬ ಹೆಣ್ಮಗಳ ಹತ್ರ ಇರ್ತಾಳೆ. ವೇಲು ನಾಚಿಯಾರ್ ತನ್ನ ಗಂಡ ತೀರ್ಕೊಂಡು ಹೋದ ಅನ್ನೋ ಕಾರಣಕ್ಕೆ ತಾನು ಸಾಮ್ರಾಜ್ಯದ ಆಡಳಿತವನ್ನ ನಡೆಸಕ್ ಪ್ರಯತ್ನ, ಬ್ರಿಟಿಷರು ಸಿಕ್ಕಾಪಟ್ಟೆ ಆಕೆಯ ಮೇಲೆ ಯುದ್ಧ ಮಾಡಬೇಕು ಪ್ರಯತ್ನ. ಆಗ ಮಹಿಳಾ ಸೈನ್ಯವನ್ನ ಕಟ್ಕೊಂಡಂತ ಆ ಹೆಣ್ಮಗಳು ಬ್ರಿಟಿಷರ ವಿರುದ್ಧ ಅತ್ಯಂತ ವೀರಾವೇಶದ ಹೋರಾಟ. ಕುಯಿಲಿ ಸಾಮಾನ್ಯ ಹೆಣ್ಣುಮಗಳು, ಆ ಹೆಣ್ಮಗಳು ಏನ್ ಮಾಡ್ತಾಳ ಅಂದ್ರೆ ಒಂದಿನ ಬ್ರಿಟಿಷರ ಎಲ್ಲ ಓಡಾಟಗಳನ್ನ ಗಮನಿಸ್ತಾ ಇರ್ತಾನೆ. ನವರಾತ್ರಿ ಸಂದರ್ಭ, ಭಾರತದಲ್ಲಿ ನವರಾತ್ರಿಗೆ ವಿಶೇಷ ಆದ್ಯತೆ ಇದೆ. 9-10 ದಿನಗಳ ಕಾಲ ನಿರಂತರ ಪೂಜೆ ನಡೀತಾ ಇರುತ್ತೆ. ಆ ಸಂದರ್ಭಕ್ಕೆ ಬ್ರಿಟಿಷರು ಈ ವೇಲು ನಾಚಿಯಾರ್ನ ಒಂದು ರಾಜ್ಯದ ಮೇಲೆ ದಾಳಿ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ದೇವಸ್ಥಾನವನ್ನು ಆಕ್ರಮಿಸಿಕೊಂಡು ದೇವಸ್ಥಾನವನ್ನ ಸೇನಾ ಶಿಬಿರವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಮದ್ದುಗುಂಡು, ಆಹಾರ ಸಾಮಗ್ರಿ, ಸೈನಿಕರಿಗೆ ಬೇಕಾದಂತಹ ವಸತಿ ವ್ಯವಸ್ಥೆ ಎಲ್ಲ ದೇವಸ್ಥಾನದ ಆವರಣದಲ್ಲಿ ಮಾಡಿರ್ತಾರೆ. ಆಗ ಕುಯಿಲಿ ದೇವಸ್ಥಾನಕ್ಕೆ ದಿನ ಬರ್ತಾಳೆ, ಹೇಳ್ತಾಳೆ ನಮ್ದು ನವರಾತ್ರಿ ಹಬ್ಬ, ಈಗ ನಾವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರಬೇಕು, ದೇವರನ್ನ ಪೂಜೆ ಮಾಡಬೇಕು, ದೇವರಿಗೆ ವಿಶೇಷ ಆರತಿಯನ್ನ ಎತ್ತಬೇಕು, ಹಾಗಾಗಿ ನಾವು ಎಲ್ಲ ಊರಿನ ಹೆಣ್ಣುಮಕ್ಕಳು ದೇವಸ್ಥಾನಕ್ಕೆ ಬರ್ಲಿಕ್ಕೆ ನೀವು ಅನುಮತಿ ಕೊಡ್ತೀರಾ ಅಂತ ಬ್ರಿಟಿಷರನ್ನು ಕೇಳಿ. ಆಯ್ತು, ಯಾರು ಬೇಡ ಅಂತಾರೆ, ಬನ್ನಿ ಅಂತ. ಈಕೆ ಒಂದಿನ ತಾನು ಹೋದ್ಲು, ಎರಡನೇ ದಿನ ಇನ್ನೊಬ್ರನ್ನ ಕರ್ಕೊಂಡು ಹೋದ್ಲು, ಮೂರನೇ ದಿನ, ಹಿಂಗೆ 9 ದಿನವೂ ಕರೆಕ್ಟ್ ಆಗಿ ಕೆಲಸ ಆಯ್ತು. ಆಕೆ ಒಂದೊಂದು ದಿನ ಎಲ್ಲಿ ಸೇನಾ ಬಿಡಾರ ಇದೆ, ಎಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹ ಇದೆ, ಎಲ್ಲಿ ಆಹಾರ ಸಾಮಗ್ರಿ ಇಟ್ಟಿದ್ದಾರೆ, ಎಲ್ಲಿ ಆ ಸೈನ್ಯದ ಮುಖ್ಯಸ್ಥ ಕೂಡ್ತಾನೆ, ಏನು ಈ ದೇವಸ್ಥಾನಕ್ಕೆ ಬರುವಂತ ಮಾರ್ಗ ಯಾವುದು, ಗುಪ್ತದಾರಿ ಯಾವುದು, ಹೊರಗೆ ಹೋಗ್ಲಿಕ್ಕೆ ಏನಿದೆ, ಒಳಗ್ ಬರ್ಲಿಕ್ಕೆ ಏನಿದೆ, ಪ್ರತಿ ಒಂದನ್ನು ಆಕೆ ಪಿನ್ ಟು ಪಿನ್ ಸರ್ವೆ ಮಾಡ್ಕೊಂಡು ಬಂದಿದ್ಲು. 10ನೇ ದಿನ ವಿಜಯದಶಮಿ ಸಂಭ್ರಮ. ಆಗ 9ನೇ ದಿನ ಬ್ರಿಟಿಷ್ ಅಧಿಕಾರಿ ಹತ್ರ ಮಾತಾಡಿ ಹೇಳ್ತಾಳೆ, ನೋಡಿ ನಾಳೆ ನಮ್ಗೆ ವಿಜಯದಶಮಿ ಸಂಭ್ರಮ, ನಾವೆಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಬರ್ತೀವಿ, ಸಂಜೆ ವಿಶೇಷ ಆರತಿ ಇರುತ್ತೆ,
ಅದಕ್ಕೆ ನೀವೆಲ್ಲ ನಮ್ಮ ಊರಿನ

ಹೆಣ್ಮಕ್ಳು ಬರೋಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಆಯ್ತು ಬನ್ನಿ ನಾಳೆ, ಇದೇ 9 ದಿನ ನೋಡಿದಿನಂತೆ ಇವರೇನು ಹೊಸಬ್ರಲ್ಲ ಅಂತ ಹೂ ಅಂದ್ರು. ಈಕೆ ಎಲ್ಲ ತನ್ನ ಸಹಚರರಿಗೆ ಹೇಳ್ತಾಳೆ, ನಾಳೆ ಎಲ್ಲರೂ ಮನೆಯಿಂದ ಬರ್ತಾ ತುಂಬಿದ ಕೊಡದಲ್ಲಿ ತುಪ್ಪ ತುಂಬಿಕೊಂಡು ಕೊಡ ತಗೊಂಡ್ ಬರ್ರಿ ಅಂತ. ಆಯ್ತು ಅಂತ ಹೇಳಿ ಎಲ್ಲ ಹೆಣ್ಣು ಮಕ್ಕಳು ತಲೆ ಮೇಲೆ ತಮ್ಮ ಸೆರಗನ್ನ ಸಿಂಬಿಯಾಗಿ ಇಟ್ಕೊಂಡು ಅದ್ರ ಮೇಲೆ ಕೊಡವನ್ನು ಇಟ್ಕೊಂಡು ತುಪ್ಪ ತುಂಬಿಸ್ಕೊಂಡು ದೇವಸ್ಥಾನಕ್ಕೆ ತಗೊಂಡ್ ಬರ್ತಾರೆ. ಏನಿದು ಅಂತ ಪರೀಕ್ಷೆ ಮಾಡ್ತಾನೆ ಬ್ರಿಟಿಷ್ ಅಧಿಕಾರಿ. ಏನಿಲ್ಲ, ದೀಪ ಹಚ್ಚಬೇಕು ಅಂತ ಹೇಳಿದ್ನಲ್ಲ, ಹಂಗಾಗಿ ದೀಪ ಹಚ್ಚಲಿಕ್ಕೆ ನಾವು ತುಪ್ಪ ತಂದಿದ್ದೀವಿ, ಇವತ್ತು ನಾವು ಇಲ್ಲಿ ವಿಶೇಷವಾಗಿ ಆರತಿ ಮಾಡ್ತೀವಿ. ಸರಿ ಆಯ್ತು ಬಿಡು ಅಂತ ಹೇಳಿ ಕಳಿಸಿದ್ರೆ ಆಕೆ ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಹಾಕ್ತಾ ಎಲ್ಲ ಹೆಣ್ಣು ಮಕ್ಕಳಿಗೆ ಕೈ ಸನ್ನೆ ಕಣ್ ಸನ್ನೆಯಿಂದಲೇ ಹೇಳ್ತಾಳೆ, ಇಲ್ಲಿ ಶಸ್ತ್ರಾಗಾರ ಇದೆ, ಇಲ್ಲಿ ಮದ್ದು ಗುಂಡುಗಳಿದ್ದಾವೆ, ಇಲ್ಲಿ ಬಂದೂಕುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ, ಇಲ್ಲಿ ಆಹಾರ ಸಾಮಗ್ರಿ ಇದೆ, ಇಲ್ಲಿ ಸೇನಾ ಮುಖ್ಯಸ್ಥ ಕೂಡ್ತಾನೆ, ಯಾವ್ಯಾವ ಜಾಗಕ್ಕೆ ಹೇಳಿದ್ರು ಅಲ್ಲೆಲ್ಲ ಕಡೆ ತುಪ್ಪದ ಕೊಡಗಳನ್ನು ಒಡೆದು ಹೆಣ್ಣು ಮಕ್ಕಳು ಹೊರಟರು. ಹೇಳಿದ್ಲು, ಇಲ್ಲಿಂದ ಗುಪ್ತ ಮಾರ್ಗ ಇದೆ, ನೀವು ಈ ಜಾಗದಿಂದ ಹೊರಗಡೆ ಹೋಗ್ಬೋದು. ತಾನು ಏಕಾಂಗಿಯಾಗಿ ಉಳ್ಕೊಂಡಂತಹ ಕುಯಿಲಿ ಕಡೆಯ ತುಪ್ಪದ ಕೊಡವನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ತಂದಲ್ಲಿ ಆ ದೇವರ ವಿಗ್ರಹದ ಮುಂದೆ ಆರತಿ ಮಾಡ್ತಾ ಮಾಡ್ತಾ ಮಾಡ್ತಾ ತನ್ನ ಕೊಡವನ್ನೇನು ಹೊಡ್ಕೊಂಡ್ಲು, ಆ ಕೊಡದ ತುಪ್ಪ ಪೂರ್ಣ ಮೈ ಮೇಲೆ ಬಿದ್ದಿತ್ತು. ಆರತಿಯನ್ನ ಕೈಗಿಡ್ಕೊಂಡವಳು ಸಡನ್ ಆಗಿ ಆರತಿಯನ್ನ ಮೈ ಮೇಲೆ ಚೆಲ್ಕೊಳ್ತಾಳೆ. ಚೆಲ್ಕೊಂಡು ಆ ಆರತಿಗೆ ಹತ್ತಿ ದೀಪಕ್ಕೆ ಹತ್ತಿರೋ ಬೆಂಕಿ ಏನಿತ್ತು ಅದು ತನ್ನ ಸೀರೆಗೆ ಹತ್ತಿತು. ಸೀರೆಗೆ ಹತ್ಕೊಂಡ ತಕ್ಷಣ ಆಕೆಯ ದೇಹ ಧಗ ಧಗ ಅಂತ ಉರಿಲಿಕ್ಕೆ ಶುರುವಾಯ್ತು. ಉರಿಯೋ ದೇಹವನ್ನು ತಗೊಂಡು ಹೋಗಿ ಬ್ರಿಟಿಷರು ಎಲ್ಲಿ ಮದ್ದು ಗುಂಡುಗಳನ್ನ ಸಂಗ್ರಹಿಸಿಟ್ಟಿದ್ರೋ ಆ ಕೋಣೆಯಲ್ಲಿ ತಾನು ಹೋಗಿ ಕೂತ್ಕೊಳ್ತಾಳೆ. ಆ ಬೆಂಕಿಗೆ ಇಡೀ ಸೇನೆಯ ಶಸ್ತ್ರಾಗಾರ ಸ್ಫೋಟಗೊಳ್ಳುತ್ತೆ. ಬ್ರಿಟಿಷರು ಮುಂದಿನ 10 ವರ್ಷಗಳ ಕಾಲ ಆ ನಾಚಿಯಾರ್ನ ಮೇಲೆ ಯುದ್ಧ ಮಾಡ್ಲಿಕ್ಕಾಗಲ್ಲ. ಆ ತರದ ಮರ್ಮಾಘಾತವನ್ನು ಕೊಟ್ಟಿದ್ದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಕುಯಿಲಿ ಅಂತ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಆಕೆಯನ್ನ ಮೊದಲು ಭಾರತದ ಸ್ವತಂತ್ರ ಪೂರ್ವ ಭಾರತದ ಮೊಟ್ಟ ಮೊದಲ ಆತ್ಮಹತ್ಯಾ ಬಾಂಬರ್ ಅಂತ ಹೇಳಿ ಇತಿಹಾಸದಲ್ಲಿ ಆಕೆ ಹೆಸರು ದಾಖಲಾಗ್ಬೇಕು. ದುರ್ದೈವ, ಆಕೆ ಯಾರು ಅಂತ ಇವತ್ತಿಗೂ ಟೆಕ್ಸ್ಟ್ ಬುಕ್ ನಲ್ಲೂ ಇಲ್ಲ, ಇತಿಹಾಸಕಾರರು ಕೂಡ ಆಕೆಯ ಹೆಸರನ್ನು ಮರೆತು ಬಿಟ್ಟಿದ್ದಾರೆ. ಇದು ದುರ್ದೈವ. ಈಕೆಯ ಹೋರಾಟ ಹಿಂಗಿತ್ತು. ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮಾವಿನಗುಂಡಿ ಅಂತ ಒಂದು ಸಣ್ಣ ಗ್ರಾಮ. ಆ ಇಡೀ ಮಾವಿನಗುಂಡಿ ಓಡಾಡಿದ್ರೆ 30 ಮನೆ ಸಿಗಲ್ಲ ನಮಗೆ, ಅಷ್ಟು ಸಣ್ಣ ಗ್ರಾಮ. ಬ್ರಿಟಿಷರು ಕರ ನಿರಾಕರಣೆ ವಿರುದ್ಧ ದೊಡ್ಡ ಹೋರಾಟ ನಡೆದಿತ್ತು 1942 ಆಸ್ಪಾಸ್. ಆಗ ಆ ಊರಿನ ಹೆಣ್ಣು ಮಕ್ಕಳು ಹೆಗ್ಗಡೆ ಅವರ ಮನೆಯಿಂದ ಎಮ್ಮೆಗಳನ್ನು ತಂದು ಮೇಯಿಸಿ ಅವರು ಕರವನ್ನು ನೀಡುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಪಾಪ ಅವರಿಗೆ ತೆರಿಗೆ ಕಟ್ಟಲಿಕ್ಕೆ ಆಗಲ್ಲ. ಆಗ ಬ್ರಿಟಿಷರು ಏನ್ ಮಾಡಿದ್ರು, ನೀವು ಕರವನ್ನ ಕಟ್ಟಲಿಲ್ಲ ಅಂತಂದ್ರೆ ನಾವು ನಿಮ್ಮ ಎಮ್ಮೆಗಳನ್ನ ಹರಾಜು ಮಾಡ್ತೀವಿ ಅಂತ ಬಲವಂತವಾಗಿ ಅವರ ಎಮ್ಮೆಗಳನ್ನ ಹರಾಜು ಮಾಡ್ಲಿಕ್ಕೆ ಬ್ರಿಟಿಷರು ತಗೊಂಡು ಹೋಗ್ತಾರೆ. ಆಗ ತ್ಯಾಗಲಿ ಭುವನಮ್ಮ ಅಂತ ಒಬ್ಬ ಹೆಣ್ಮಗಳು, ತ್ಯಾಗಲಿ ಭುವನಮ್ಮ ಅಂತ ಆಕೆ ಹೆಸರು ಇತಿಹಾಸದಲ್ಲಿ, ಆಕೆ ಉಲ್ಲೇಖ ಇಲ್ಲ ಆಕೆ ಹೆಸರು, ತ್ಯಾಗಲಿ ಭುವನಮ್ಮ ಅಂತ 32 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. 32ನೇ ದಿನ ಆಕೆಯ ದೇಹ ಜರ್ಜರಿತಗೊಂಡು ಹೇಳಲಿಕ್ಕೂ ಆಗದೇ ಇರೋ ಪರಿಸ್ಥಿತಿ ಬಂದಾಗ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಗ ಕಲ್ಲಾಳು ಲಕ್ಷ್ಮಮ್ಮ ಅದರ ಮುಂದಾಳತ್ವವನ್ನು ತಗೊಂಡು 22 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಕಡೆಗೆ ದೊಡ್ಡಮನೆ ಮಹಾದೇವಮ್ಮ, ಕಳವೀಡು ಗಣಪಮ್ಮ, ಪಣಜಿ ಜೈಲು ದುಗ್ಗಮ್ಮ, ಕಳವೀಡು ಭಾಗೀರಥಮ್ಮ, ಕಲ್ಲಾಳು ಕಾವೇರಮ್ಮ, ಸೀತಮ್ಮ, ಮಹಾದೇವಮ್ಮ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಷ್ಟರ ತನಕ ಮುಂದುವರಿಯಿತು ಇದು ಅಂದ್ರೆ, ಸುತ್ತಲಿನ 64 ಹಳ್ಳಿಗಳ ಜನರು ಕೈಯಲ್ಲಿ ಕುಡುಗೋಲು ಕಂದಲಿ ಹಿಡಿದು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಬಿಡ್ತಾರೆ. ಬ್ರಿಟಿಷರು ಇವ್ರು ಎಮ್ಮೆನೂ ಬೇಡ, ಇವ್ರು ಟ್ಯಾಕ್ಸು ಬೇಡ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಶರಣಾಗಿ ಟ್ಯಾಕ್ಸ್ ಅನ್ನ ರದ್ದು ಮಾಡುವ ಆದೇಶವನ್ನು ಹೊರಡಿಸ್ತಾರೆ. ಇದು ನಡೆದಿದ್ದು ನನ್ನದೇ ಕರ್ನಾಟಕ. ಇದು ನಮ್ಮ ನಿಜವಾದ ಸ್ವತಂತ್ರ ಹೋರಾಟ. ಈಸೂರು ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತ ಹೇಳಿ ಎಂತೆಂತ ಸಣ್ಣ ಸಣ್ಣ ಹುಡುಗರು ಹೋರಾಟ ಮಾಡ್ತಾರೆ. ನಾವೆಲ್ಲ ಈ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅಂತೆಲ್ಲ ಮಾತಾಡ್ತೀವಲ್ಲ, ನನಗೆ ಬಹಳ ಮನಸ್ಸಿಗೆ ನೋವಾಗೋದು ಯಾವಾಗ ಅಂತಂದ್ರೆ, ನಾವು ಅವ್ರನ್ನ
ಬಲಿದಾನಿಗಳು ಅಂತ ಹೇಳ್ಬಿಡ್ತೀವಿ, ತೀರ್ಕೊಂಡ್ರು ಅಂತ ಹೇಳ್ತೀವಿ, ಗಲ್ಲಿಗೇರ್ಸಿದ್ರು ಅಂತ ಹೇಳ್ತೀವಿ, ಅವ್ರು ನಮಗ್ ಸ್ಫೂರ್ತಿ. ಹೌದು, ಬದುಕಿದ್ದೇ

ಅನ್ನೋದು ಬಹಳ ಮುಖ್ಯ. ಆ ಪುಣ್ಯಾತ್ಮರು ರಾಜಗುರು ಮಹಾರಾಷ್ಟ್ರದ ಖೇಡ್ ಅಂತಕ್ಕಂತ ಒಂದು ಜಾಗದಲ್ಲಿ ಹುಡ್ತಾನೆ ಪುಣ್ಯಾತ್ಮ. ಅವನಿಗೆ ಸ್ವತಂತ್ರದ ಹುಚ್ಚು, ಹೋರಾಟದ ಹುಚ್ಚು, ಅವನಿಗೆ ಹೇಗಾದ್ರೂ ಮಾಡಿ ಭಾರತಕ್ಕೆ ಸ್ವತಂತ್ರ ಕೊಡಿಸ್ಬೇಕು ಅನ್ನೋ ಹಠಕ್ಕೆ ಬಿದ್ದವನು ಪುಣ್ಯಾತ್ಮ. ಖೇಡ್ನಿಂದ ಅವನಿಗೆ ಎಲ್ಲಿ ಹೋಗ್ತಾನೆ ಅಂತಂದ್ರೆ, ಮಂತ್ರ ಕಲಿಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಸಂಸ್ಕೃತ ಕಲಿಬೇಕು, ಹಂಗೆಲ್ಲ ಆಸೆ ಇಟ್ಕೊಂಡು ಕಾಶಿ ತನಕ ಹೋದ. ಅವನ ಹತ್ರ ಎಷ್ಟಿತ್ತು ಗೊತ್ತ ಹಣ? ಕೇವಲ 9 ಪೈಸೆ. ಕಾಶಿ ಅಲ್ಲ, ಪುಣೆನು ಮುಟ್ಲಿಕ್ಕಾಗ್ಲಿಲ್ಲ ಅವನಿಂದ. ಪುಣ್ಯಾತ್ಮ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡೋದು ಅವನು. ಎಷ್ಟೋ ಕಡೆ ದೇವಸ್ಥಾನದ ಜಗಲಿ ಮೇಲೆ ಊಟಕ್ ಸಿಗ್ಲಿಲ್ಲ, ಮಲ್ಕೊಳಕ್ ಜಾಗ ಸಿಗ್ಲಿಲ್ಲ, ಹೊಟ್ಟೆ ಹಸಿದಾಗ ಕಾಡು ಸೊಪ್ಪನ್ನ ತಿಂದು ಕಾಶಿ ಪಟ್ಟಣಕ್ಕೆ ಹೋಗಿ ಸಂಸ್ಕೃತ ವಿದ್ಯಾಭ್ಯಾಸವನ್ನ ಮಾಡ್ತಾನೆ. ಅವನಿಗೆ ಯಾಕೋ ಸಂಸ್ಕೃತ ವಿದ್ಯಾಭ್ಯಾಸದಲ್ಲಿ ಏನೂ ಇಲ್ಲ ಅಂತ ಅನ್ಸುತ್ತೆ. ಕಡೆಗೆ ಶೂಟಿಂಗ್ ಪ್ರಾಕ್ಟೀಸ್ ಮಾಡಕ್ ಹೋದ, ಅವನು ಮುಂದೆ ಶಾರ್ಪ್ ಶೂಟರ್ ರಾಜಗುರು, ಅವನೇ ಯಾರು ಲಾಲಾ ಲಜಪತ್ ರಾಯರ ಮೇಲೆ ಲಾಠಿ ಏಟನ್ನ ಹಾಕಿದ್ನೋ, ಸ್ಕಾಟ್ ಮತ್ತು ಸ್ಯಾಂಡರ್ಸ್ ಅವರ ಹತ್ಯೆಗೆ ಶಾರ್ಪ್ ಶೂಟರ್ ಆಗಿ ನಿಂತವನು ಇದೇ ರಾಜಗುರು. ಹೊಟ್ಟೆ ಏನೂ ಇರಲಿಲ್ಲ ತಿನ್ನಕ್ಕೆ, ಆದರೆ ದೇಶಭಕ್ತಿ ಇತ್ತು. ಈ ತರದ ಅಪರೂಪದ ಘಟನೆಗಳು ನಮ್ಮಲ್ಲಿ ಬೇಕಾದಷ್ಟು ನಡೆದಿದ್ದಾವೆ. ನಾವೆಲ್ಲ ಭಗತ್ ಸಿಂಗ್ ಅನ್ನ ಕ್ರಾಂತಿಕಾರಿ ಅಂತ ಕರಿತೀವಲ್ಲ, ಅದೇ ಭಗತ್ ಸಿಂಗ್ ಒಂದು ಮಾತು ಹೇಳ್ತಾನೆ, ಬಾಂಬು ಮತ್ತು ಪಿಸ್ತೂಲುಗಳು ಕ್ರಾಂತಿಯನ್ನು ತರುವುದಿಲ್ಲ, ಮೊದಲಿಗೆ ಕ್ರಾಂತಿಯ ವಿಚಾರಗಳು ಸಾಣೆಗಲ್ಲಿನ ಮೇಲೆ ಹರಿತಗೊಳ್ಳುತ್ತವೆ. ವಿಚಾರ ಸ್ವಾತಂತ್ರ್ಯ ಬೇಕು. ಆ ವಿಚಾರ ಸ್ವಾತಂತ್ರ್ಯ ಇದ್ದಾಗ ಕ್ರಾಂತಿ ತಾನೇ ಆಗುತ್ತೆ, ಅದನ್ನು ಯಾರು ಮಾಡಬೇಕು ಅಂತಿಲ್ಲ ಅಂತ ಭಗತ್ ಸಿಂಗ್ ಹೇಳೋ ಮಾತಿದು. ಏನ್ ಅದ್ಭುತವಾಗಿ ಹೇಳ್ತಾನೆ ಪುಣ್ಯಾತ್ಮ. ಏನ್ ಸಾವಿನ ಬಗ್ಗೆ ಭಯ ಇತ್ತ ಅವ್ರಿಗೆಲ್ಲ? 23-24 ವರ್ಷಕ್ಕೆ ತಮ್ಮ ಪ್ರಾಣ ಕೊಟ್ರಲ್ಲ ಪುಣ್ಯಾತ್ಮರು. ಅವನು ಜೈಲಿನಲ್ಲಿ ಇದ್ಕೊಂಡು ಜಯದೇವ ಅಂತ ಅವನ ಗೆಳೆಯನಿಗೆ ಒಂದು ಪತ್ರ ಬರೀತಾನೆ, 1930 ಪತ್ರ ಬರೀತಾನೆ, ಬಹಳ ಚೆನ್ನಾಗಿದೆ. ಬಿಳಿ ಕ್ಯಾನ್ವಾಸ್ ಶೂಗೆ ಬಿಳಿಯ ಪಾಲಿಶ್ ಅನ್ನ ಕೊಟ್ಟು ಕಳಿಸು, ಜೈಲಿನಲ್ಲಿ ಕ್ಯಾನ್ವಾಸ್ ಶೂ ಹಾಕೊಂಡು ಓಡಾಡ್ತಾ ಇದ್ದೀನಿ, ಆದ್ರೆ ಶೂಸ್ಗಳು ಹೊಲಸಾಗ್ತಾ ಇದಾವೆ ಈ ಜೈಲಿನ ಧೂಳಲ್ಲಿ, ಆ ಬ್ರಿಟಿಷರ ಎದುರುಗಡೆ ನನ್ನ ಶೂಸ್ಗಳು ಮಸುಕಾಗಿ ಕಾಣೋದು ನನಗೆ ಮನಸ್ಸಿಲ್ಲ, ಹಂಗಾಗಿ ವೈಟ್ ಪಾಲಿಶ್ ಅನ್ನ ಕೊಟ್ಟು ಕಳಿಸ್ ನನಗೆ. ಬಿ ಕೆ ದತ್ತನಿಗೂ ಕೂಡ ಒಂದ್ ಜೋಡು ಶೂಸ್ ಕೊಟ್ಟು ಕಳಿಸು, ಬಟಕೇಶ್ವರ ದತ್ತ ಅವನ ಜೊತೆ ಇದ್ದು ಅವನಿಗೂ ಕೂಡ ಒಂದ್ ಜೊತೆ ಶೂಸ್ ಕೊಟ್ಟು ಕಳಿಸು. ನಾ ಒಬ್ನೇ ಶೂಸ್ ಹಾಕೋದು ಸರಿ ಇರಲ್ಲ, ಅಂಗಿ ಹೆಂಗಿರ್ಬೇಕು ಗೊತ್ತೇನು? ಹೊಸ ಒಂದ್ ಅಂಗಿ ಹೊಲಿಸ್ ಕಳಿಸು ನನಗೆ. ಭಗತ್ ಸಿಂಗ್ ಹೇಳೋ ಮಾತಿದು, ನನ್ನ ಹೊಸ ಒಂದ್ ಅಂಗಿ ಕಳಿಸು. ಅಂಗಿ ಹೆಂಗಿರ್ಬೇಕು ಅಂದ್ರೆ, ಹಳೆ ಕಾಲದಲ್ಲಿ ಶೇಕ್ಸ್ಪಿಯರ್ ಅಂತಕ್ಕಂತ ಒಬ್ಬ ಕವಿ ಏನಿದ್ದ, ಆ ಕವಿ ಹಾಕ್ತಾ ಇದ್ದಿದ್ದ ಶರ್ಟಿನ ಕಾಲರ್ ಹೆಂಗಿತ್ತು ನೋಡು, ಆ ಶೈಲಿಯ ಕಾಲರ್ ಅನ್ನ ನನಗೆ ತಂದುಕೊಡು. ಆ ಅಂಗಿಗೆ ಹಾಕಿರುವ ಬಟನ್ಗಳು ಕೂಡ ಆ ಶೇಕ್ಸ್ಪಿಯರ್ನ ಸ್ಟೈಲ್ ನಲ್ಲಿ ಇರ್ಬೇಕು ನನಗೆ. ಆ ತರದ್ದೊಂದು ಒಂದೆರಡು ಖಾದಿಯ ಕೌಪೀನವನ್ನು ಕೊಟ್ಟು ಕಳಿಸು, ಇಲ್ಲಿ ತುಂಬಾ ಶೆಕೆ ಆಗುತ್ತೆ. ಒಂದು ಪುಸ್ತಕ ಇದ್ರೆ ಯಾವ್ದಾದ್ರು ಕೊಡ್ತೀಯ? ನನಗಿಲ್ಲಿ ಸಮಯ ಕಳಿಬೇಕು ಅಂದಾಗೆಲ್ಲ ಪುಸ್ತಕ ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ಏನಿದು ಪತ್ರ ಬರೆಯೋದು? ನಾನು ಸಾಯ್ತೀನಿ ಅಂತ ಗೊತ್ತಿದ್ದು ಆ ಬ್ರಿಟಿಷರಿಗೆ, ಇನ್ ಯಾವ ತರದ ಮಾನಸಿಕವಾಗಿ ಹಿಂಸೆ ಆಗಿರಬೇಡ ಇವ್ರನ್ನೆಲ್ಲ ನೋಡಿ. ಪುಣ್ಯಾತ್ಮ ಅವನು ಬೆಬೇಜಿ ಅಂತ ಅಂದ್ರೆ ತಾಯಿಗೆ ಬೆಬೇಜಿ ಅಂತ ಕರಿತಾ ಇರ್ತಾನೆ. ಅವನು ಹೆಂಗಿದ್ದ ಅಂತಂದ್ರೆ, ಜೈಲನ್ನ ಕ್ಲೀನ್ ಮಾಡ್ತಾ ಇದ್ದ, ಹಂಗಾಗಿ ಆ ಜೈಲನ್ನ ಕ್ಲೀನ್ ಮಾಡ್ಬೇಕಾದ್ರೆ ಇವನ ಮಲ ಮೂತ್ರ ವಿಸರ್ಜನೆ ಆಗಿದ್ದೆಲ್ಲ ಪಾಪ ಅವನೇ ತಗೊಂಡು ಹೋಗ್ತಿದ್ದ. ಏನ್ ಆಸೆ ನಿಂದು ಅಂದಾಗ ಭಗತ್ ಸಿಂಗ್ ಹೇಳೋ ಮಾತಿದ್ರು, ನನಗೆ ಅವನ ಜೊತೆ ಒಂದ್ಸಲ ಕೂತ್ಕೊಂಡು ಊಟ ಮಾಡಬೇಕು, ತನ್ನ ಮಲಮೂತ್ರವನ್ನ ಬಳೆದವನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು. ಅವನು, ಸರ್ ನಾವು ಕೀಳು ಜಾತಿಯವರು, ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡಬಾರದು, ಅದು ನಿಮ್ಮ ಘನತೆಗೆ ತಕ್ಕುದಲ್ಲ ಅಂದಾಗ ಅವನೊಂದು ಮಾತು ಹೇಳ್ತಾನೆ, ನನ್ನ ಜೀವನದಲ್ಲಿ ನನ್ನ ಮಲಮೂತ್ರವನ್ನ ಬಳಿದಿದ್ದು ತಾಯಿ ಬಿಟ್ರೆ ನೀನೇ ನನ್ನ ಎರಡನೇ ತಾಯಿ ಇದ್ದಂಗೆ, ತಾಯಿಗೆ ಯಾವ ಜಾತಿ ಭೇದ ಇರುತ್ತಪ್ಪ, ತಗೊಂಡ್ಬಾ ಅಂತ ಅವ್ರ ಮನೆಯಿಂದ ರೊಟ್ಟಿ ಮಾಡಿಸ್ಕೊಂಡು ಪ್ರೀತಿಯಿಂದ ಅವನ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ ಪುಣ್ಯಾತ್ಮ ಭಗತ್ ಸಿಂಗ್. ಭಗತ್ ಸಿಂಗು ಕ್ರಾಂತಿಯ ಒಂದು ಮುಖ ನೋಡಿದೀವಿ. 116 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ, ಜೈಲಿನ ಕಾನೂನುಗಳು ಸರಿಯಾಗಬೇಕು ಅಂತ ಒಂದು ತುತ್ತು ಅನ್ನ ಆಹಾರ ತಿನ್ಲಾರದೆ ಹೋರಾಟ ಮಾಡ್ತಾರಲ್ಲ ಪುಣ್ಯಾತ್ಮರು, ಇವರೆಲ್ಲ ಸೇರ್ಕೊಂಡು ರಾಜಗುರು, ಸುಖದೇವ್, ಬಟಕೇಶ್ವರ ದತ್ತ, ಅಂಬಾಪ್ರಸಾದ, ಜಿತೇಂದ್ರ ದಾಸ್, ಏನ್ ಹೋರಾಟ ಇವರು. ಜಿತೇಂದ್ರ ದಾಸ್ 63ನೇ ದಿನಕ್ಕೆ ತನ್ನ ಪ್ರಾಣವನ್ನು ಬಿಡ್ತಾನೆ. ಜಿತೇಂದ್ರ ದಾಸ್ 63ನೇ ದಿನಕ್ಕೆ ನೀರು ಕುಡಿದೆ. ಇವರೆಲ್ಲ ಉಪವಾಸ ಮಾಡ್ಬೇಕಾದ್ರೆ ಬೇಕು ಅಂತ ಬಿಸಿ ಹಾಲನ್ನ ತಂದು ಇಡ್ತಾ ಇದ್ರು ಇವರು ಎದುರುಗಡೆ, ಯಾಕೆ ಅಂದ್ರೆ ಹಾಲು ಕುಡಿದ್ರೆ ಹೊಟ್ಟೆ ಜಾಸ್ತಿ ಹಸಿಯುತ್ತೆ ಅನ್ನೋ ಕಾರಣಕ್ಕೆ. ಬೇರೆ ಬೇರೆ
ಐಟಮ್ಗಳನ್ನ ತಯಾರು ಮಾಡಿ ಜೈಲಿನ ಎದುರುಗಡೆ ತಂದಿಡ್ತಾ ಇದ್ರು. ಯಾಕೆ ಅಂದ್ರೆ

ಆ ವಾಸನೆಗೆ ತಿನ್ಬೇಕು ಅನ್ನೋ ಆಸೆ ಜಾಸ್ತಿ ಆಗಿದೆ. ಎಷ್ಟೋ ಇವರು ಉಪವಾಸ ಮುರಿಬೇಕು ಅನ್ನೋ ಕಾರಣಕ್ಕೆ ಮೂಗನ್ನ ಹಿಡಿದು ಬಾಯಿಗೆ ಪೈಪ್ ಹಾಕಿ ಆ ಪೈಪಿನ ಮೂಲಕ ಹಾಲು ಕುಡಿಸೋ ಪ್ರಯತ್ನ ಮಾಡ್ತಾರೆ. ಒಬ್ಬ ಅಂತೂ ಕುಡದೆ ಬಿಟ್ಟ. ಆಗ ಭಗತ್ ಸಿಂಗ್ನ ಸುಪ್ರಿಯಂ ಅಂಬಪ್ರಸಾದ್ ಹತ್ರ ಬಂದು ಹೇಳ್ತಾನೆ, ಕುಡಿದು ಬಿಟ್ಟಿದ್ದೀನಿ ನಾನು ಹಾಲನ್ನ, ನಂದು ಉಪವಾಸ ಅಂತ್ಯ ಆಗ್ಬಿಡುತ್ತೆ, ಹೆಂಗ್ ಮಾಡೋದು ಅಂತ. ಹೆಂಗ್ ಮಾಡೋದು, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ, ಹಾಲು ಕುಡಿದ್ರೆ ಕುಡದೆ ಅದನ್ನ ಹೊರಗೆ ಹಾಕ್ಬೇಕು ತಾನೆ, ಅದಷ್ಟೇ ಟೆನ್ಷನ್ ತಾನೆ ನಿನ್ಗೆ, ಹೌದು ಹೊರಗೆ ಹಾಕ್ಬೇಕು, ಅದಕ್ಕೇನು ಕಷ್ಟ ಪಡ್ಬೇಡ ಅಂತ ಹೇಳಿ ಅಲ್ಲೇ ಹಾರಾಡ್ತಾ ಇದ್ದಿದ್ದು ಒಂದ್ ನೊಣ ಪಟ್ ಅಂತ ಹೊಡೆದ ನೊಣನೆ ಅವನಿಗೆ ತಿನ್ನಿಸ್ಬಿಡ್ತಾನೆ, ತಿನ್ನು ನೊಣನ. ನೊಣ ತಿಂದು ಮರುಗಳಿಗೆ ಎಲ್ಲ ಹಾಲು ವಾಂತಿ ಆಗುತ್ತೆ ನೋಡು. ಇದೇ ಹೊರಗೆ ಹಾಕೋ ಪದ್ಧತಿ, ಬ್ರಿಟಿಷರು ಏನೇ ಕೊಟ್ರು ಹಿಂಗೆ ಹೊರಗೆ ಹಾಕಬೇಕು ಅಂತ. ನೊಣ ತಿಂದು ಹೊಟ್ಟೆಗೆ ಹೋಗಿರೋ ಆಹಾರವನ್ನು ಹೊರಗೆ ಹಾಕ್ತಾರಲ್ಲ ಈ ಪುಣ್ಯಾತ್ಮರ ದೇಶಕ್ಕಾಗಿ, ಯಾವ ಮಟ್ಟಿನ ಹೋರಾಟ. ಸಾವರ್ಕರ್ ತೊಡೆ ಮೇಲೆ ತೆಂಗಿನ ನಾರನ್ನ ತೆಗೆದು ಹೊಸದು ಹೊಸದು ಹಗ್ಗ ಮಾಡ್ತಾ ಇರ್ಬೇಕಾದ್ರೆ ಇಡೀ ತೊಡೆ ಚರ್ಮ ಕಿತ್ತು ರಕ್ತ ಹತ್ತಿತ್ತಲ್ಲ ಅದಕ್ಕೆ, ಬರೆಯಕ್ಕೆ ಪೆನ್ನು ಪೇಪರು ಇಲ್ಲದೆ ಗೋಡೆ ಮೇಲೆ ದೊಡ್ಡ ಒಂದು ಮಹಾಕಾವ್ಯವನ್ನ ಬರೆದಿಟ್ರಲ್ಲ ಪುಣ್ಯಾತ್ಮರು, ಅದೆಂತ ಹೋರಾಟ ಸಾವರ್ಕರದ್ದು. ಹಿಂಗೆ ನಾವು ಈ ತರದ ಕ್ರಾಂತಿ ಕಾರ್ಯದ ಹೋರಾಟವನ್ನು ಬೇಕಾದಷ್ಟು ನೋಡ್ಬೋದು ನಾವು. ಹೆಸರು ಹೇಳು ಅಂತಂದ್ರೆ 10,000 ಹೆಸರುಗಳನ್ನ ಹೇಳ್ಬಿಡ್ಬೋದು ಅವ್ರ ಬಗ್ಗೆ. ಆದ್ರೆ ದುರ್ದೈವಕ್ಕೆ ನಮ್ಗೆ ಎಷ್ಟು ಜನ ಸ್ವತಂತ್ರ ಹೋರಾಟಗಾರರು ಗೊತ್ತಿದ್ದಾರೆ ಅಂದ್ರೆ 3, ಮತ್ತೊಂದು ವಾಸುದೇವ ಬಲವಂತ ಫಡ್ಕೆ, ಆದ್ಯ ಕ್ರಾಂತಿಕಾರಿ ಅಂತ ಕರಿತೀವಿ ಆ ಪುಣ್ಯಾತ್ಮನನ್ನ. ತಾಯಿ ಸತ್ತಾಗ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತಲ್ಲ ಪುಣ್ಯಾತ್ಮ. ಯಾರು ಹೇಳಿದ್ರು ಆ ಬ್ರಿಟಿಷರ ಎದುರಿಸೋದನ್ನು ಬಿಡ್ಲಿಲ್ಲ. ಅದೇ ವಾಸುದೇವ ಬಲವಂತ ಪಡಿಕೆ ಮುಂದೆ ಚಾಪೇಕರ್ ಸಹೋದರರಿಗೆ ಪ್ರೇರಣೆ ಆಗ್ತಾರೆ, ಅದೇ ಚಾಪೇಕರ್ ಸಹೋದರರು ಸಾವರ್ಕರಿಗೆ ಪ್ರೇರಣೆ ಆಗ್ತಾರೆ. ತಿಲಕರು ಅತ್ಯಂತ ಅದ್ಭುತ ಹೋರಾಟ ಅವರದು, ರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಪಡೆದೇ ತೀರುತ್ತೇನೆ ಅಂತ ಹೇಳೋ ಧೈರ್ಯ ಮಾಡಿದ್ರಲ್ಲ, ಎಷ್ಟು ದಿನ ಅಂತ ಬೇಡ್ಕೊಂಡಿರ್ತೀರ ಬ್ರಿಟಿಷರ ಹತ್ರ, ಯಾರು ಕೊಡಲ್ಲ ನಿಮಗೆ ಸ್ವತಂತ್ರವನ್ನ. ಸ್ವಾಮಿ ವಿವೇಕಾನಂದರು ಜೈಲಿಗೆ ಒಂದ್ ದಿನ ವಿವೇಕಾನಂದರು ಏನ್ ಆಶ್ರಮ ಇದೆ ಬೇಲೂರು ಆಶ್ರಮ ಹಳೆ ಮಠ, ಆ ಬೇಲೂರು ಮಠದಲ್ಲಿ ಅವ್ರು ವಾಸ ಮಾಡ್ತಾ ಇರ್ಬೇಕಾದ್ರೆ ಕ್ರಾಂತಿಕಾರಿಗಳು ಬರ್ತಾರ. ಒಂದ್ ದಿನ ಬಂದಾಗ ಕ್ರಾಂತಿಕಾರಿಗಳಿಗೆ ಆಶ್ರಯ ಕೊಟ್ಟಂತ ವಿವೇಕಾನಂದರು ಒಂದ್ ಮಾತು ಹೇಳ್ತಾರೆ, ಏನ್ ತಗೊಂಡ್ ಬಂದಿದ್ದೀರಾ ಕ್ರಾಂತಿಕಾರಿ ಅನ್ನಕ್ ನೀವೆಲ್ಲ ಅಂತ. ಏನು ಅಂತಂದಾಗ ಅವ್ರು ಬಂದೂಕು ಅದನ್ನೆಲ್ಲ ತೋರಿಸ್ತಾರೆ, ಇದರಿಂದ ಎಲ್ಲ ಬ್ರಿಟಿಷರು ಹೆದರಲ್ಲ, ಬ್ರಿಟಿಷರು ಹೆದರ್ಬೇಕು ಅಂದ್ರೆ ಬಾಂಬೆ ಬೇಕವ್ರಿಗೆ ಅಂತ, ಬಾಂಬ್ ಹಾಕ್ಬೇಕವ್ರಿಗೆ. ಆ ಕಾರಣಕ್ಕಾಗಿ ಸೋದರಿ ನಿವೇದಿತ ಮುಂದೆ ಬಾಂಬ್ ತಯಾರಿಕೆಗೆ ಬೇಕಾದ ಎಲ್ಲ ಹೆಲ್ಪ್ ಅನ್ನ ಆಕೆ ಮಾಡ್ತಾಳೆ. ಹಂಗಾಗಿ ಆಗ್ರಾ ಮತ್ತು ಕಲ್ಕತ್ತಾದ ನದಿ ತೀರದಲ್ಲಿ ಮೊಟ್ಟ ಮೊದಲ ಬಾಂಬ್ ಸ್ಫೋಟ ಕೂಡ ಆಗುತ್ತೆ. ಸ್ವಾಮಿ ವಿವೇಕಾನಂದರ ಸೋದರ ಸ್ವತಃ ದೊಡ್ಡ ಕ್ರಾಂತಿಕಾರಿ, ಎಂತ ಅದ್ಭುತವಾದ ಹೋರಾಟವನ್ನ ಕಲ್ಕತ್ತಾ ಕಟ್ಕೊಡ್ತು. ಮುಂದೆ ಅಂದ್ರೆ 1905 ಬಂಗಾಲ ವಿಭಜನೆ ಆಗಿ 1911 ಬಂಗಾಲ ಮತ್ತೆ ಕೂಡ್ಕೊಳ್ತಲ್ಲ, ಆಗ ಒಂದು ವರದಿ ತರಿಸ್ಕೊಳ್ತಾರೆ, ಯಾಕೆ ಈ ತರ ಬಂಗಾಳ ಒಟ್ಟಾಗಿ ಹೋರಾಟ ಮಾಡ್ತು, ಏನು ಇದರ ಪರಿಣಾಮ ಅಂತಂದಾಗಿಲ್ಲ, ಬಂಗಾಲದಲ್ಲಿ ಯಾವುದೋ ಒಂದು ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ, ಅದು ಇಡೀ ಬಂಗಾಲವನ್ನು ಒಟ್ಟು ಮಾಡ್ತಾ ಇದೆ ಅಂತ. ಆ ಅಂಡರ್ ಕರೆಂಟ್ ಎಲ್ಲಿಂದ ಪಾಸ್ ಆಗ್ತಿತ್ತು ಅಂದ್ರೆ ಬೇಲೂರು ಮಠ ರಾಮಕೃಷ್ಣಾಶ್ರಮದಿಂದ ಪಾಸ್ ಆಗ್ತಾ ಇದ್ದಿದ್ದು ಅಂಡರ್ ಕರೆಂಟ್, ಅದು ಸ್ವದೇಶಿ ಜಾಗೃತಿಯನ್ನು ಮಾಡಿದ್ದು. ಸೋದರಿ ನಿವೇದಿತ ಬೇರೆ ದೇಶದಿಂದ ಬಂದಂತ ಹೆಣ್ಮಗಳು ಬೀದಿ ಬೀದಿಗಳಲ್ಲಿ ಸ್ವದೇಶಿ ವಸ್ತುಗಳನ್ನು ಇಟ್ಕೊಂಡು ಮಾರಾಟ ಮಾಡದ್ಲಾಕೆ, ಅರವಿಂದ್ ಘೋಷರಿಗೆ ಪ್ರೇರಣೆ ಆಗ್ತಾಳೆ, ಬಿಪಿನ್ ಚಂದ್ರ ಪಾಲ್ರಿಗೆ ಪ್ರೇರಣೆ ಆಗ್ತಾಳೆ, ವಂದೇ ಮಾತರಂ ಹೋರಾಟಕ್ಕೆ ಮುನ್ನುಡಿಯನ್ನ ಬರೀತಾಳೆ. ಏನ್ ಅದ್ಭುತವಾದ ಹೋರಾಟ, ಪ್ರತಿಯೊಬ್ರು ರಾಖಿ ಕಟ್ಕೊಂಡು ನಾನು ನೀನು ವಂದೇ ಮಾತರಂ ಹೇಳೋಣ, ನಮ್ಮನ್ನ ಯಾರು ಇಟ್ಟು ದೂರ ಮಾಡಕ್ ಸಾಧ್ಯ ಇಲ್ಲ ಅಂತ ಮೊಟ್ಟ ಮೊದಲಾಗಿ ರವೀಂದ್ರನಾಥ್ ಟ್ಯಾಗೋರ್ ಶುರು ಮಾಡಿದ್ರಲ್ಲ ಹೋರಾಟನ. ರಾಖಿ ವ್ಯಾಪಕವಾಯ್ತಾಗ ನಾವು ಮೊನ್ನೆ ಯಾವ್ದು ಫ್ರೆಂಡ್ಶಿಪ್ ಡೇ ಅಂತೇಳಿ ಕೆಲ್ಸಕ್ಕೆ ಬರದಿರೋ ದಾರನ್ನ ಕೈ ಕಟ್ಕೊಂಡು ಯಾವ್ದು ಸಂಕಲ್ಪ ಇಲ್ಲದೆ ಕೆಲ್ಸಾನೇ ಮುಗಿಸ್ಬಿಟ್ವಲ್ಲ, ನಾವೇನ್ ಮಾಡ್ತಾ ಇದೀವಿ ಈಗ ಗೊತ್ತಿಲ್ಲ. ನಮ್ಮ ಸಂಕಲ್ಪಗಳು ಯಾವತ್ತೂ ದೇಶವನ್ನ ಕಟ್ಟೋದ್ರ ಕಡೆ ಇರಬೇಕೆ ಹೊರತು ದೇಶವನ್ನ ತುಂಡರಿಸೋ ಕಡೆ ಇರಬಾರದು. ನಾವೆಲ್ಲ ಯಾವ ಇಷ್ಟೆಲ್ಲ ಆದ್ಮೇಲೆ ಭಾರತಕ್ಕೆ ಸ್ವತಂತ್ರ ಅನ್ನೋದು ಸಿಕ್ಕಿರೋದು ನಮ್ಗೆ, ಬೆರಳೆಣಿಕೆಯಷ್ಟು ಹೋರಾಟವನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಇಷ್ಟು ಜನ ಈ ಪರಿಯಲ್ಲಿ ಭಾರತಕ್ಕಾಗಿ ತಮ್ಮ ಎಲ್ಲವನ್ನು ಅರ್ಪಣೆ ಮಾಡಿದ ಮೇಲೆ ಸ್ವತಂತ್ರ ಅನ್ನೋದು ಸಿಕ್ತು. ಸಂಗೊಳ್ಳಿ ರಾಯಣ್ಣ ಎಂತ ಹೋರಾಟ, ಅವನು ಕಾಡು ಮೇಡುಗಳಲ್ಲಿ ತಿರುಗಾಡ್ತಾನೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲೇಬೇಕು, ಆ ತಾಯಿಯ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಪುಣ್ಯಾತ್ಮ ಹಗಲಿರುಳು ಶ್ರಮಿಸ್ತಾರಲ್ಲ. ನಮ್ಮವರೇ ಮಾಡಿದ ಮೋಸದಿಂದ ಸಿಕ್ಕ ಗಲ್ಲಿಗೇರಿಸ್ತಾರೆ ಸಾಮೂಹಿಕವಾಗಿ, ಎಲ್ಲಿದ್ದೀವಿ ನಾವೆಲ್ಲ ಈಗ? ಒಂದು ಎರಡು ಈ ತರದ ಉದಾಹರಣೆ ಅಲ್ಲ, ಉಧಮ್ ಸಿಂಗ್ ಅಂತ ಒಬ್ಬ ಹೋರಾಟಗಾರ ಇದ್ದ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಳಿಕ ಆ ಡೈರ್ನನ್ನ ಕೊಲ್ಲಬೇಕು ಅಂತೇಳಿ 20 ವರ್ಷ ಡೈರ್ಗಾಗಿ ಕಾದ, ಇಂಗ್ಲೆಂಡ್ ನಲ್ಲೇ ಹೊಡೆದುಕೊಂಡ ಅವನ್ನ ಉಧಮ್.

ಇದು ಬೇಕಾಗಿರೋ ಕಿಚ್ಚು. ಅವನು ಭಾರತದಲ್ಲಿ ಅನ್ಯಾಯ ಮಾಡಿ ಇಂಗ್ಲೆಂಡ್ ಅಲ್ಲಿಗೆ ಬಂದು ವಿಶ್ರಾಂತ ಜೀವನವನ್ನ ನೀವೇನಾದ್ರೂ ನೆಮ್ಮದಿಯಿಂದ ಕಳಿಬೇಕು ಅಂತ ಆಸೆ ಇದ್ರೆ ನನ್ನಂತವ್ರು ಇರೋ ತನಕ ನಿಮ್ಗೆ ವಿಶ್ರಾಂತದ ಜೀವನ ಇಲ್ಲ, ನಿಮ್ಮನ್ನ ಅಲ್ಲಿ ಮಾಡಿರೋ ಹಿಂಸೆಗೆ ಇಲ್ಲಿ ಗುಂಡಿಟ್ಟಿ ಕೊಲ್ಲಲಾಗುತ್ತೆ ಅಂತ ಹೇಳ್ತಾನ ಆ ಪುಣ್ಯಾತ್ಮ. ಇದು ಹೋರಾಟದ ಪರಿ. ಇದು ನಮ್ಗೆ ಸಾಯ್ಬೇಕಾಗಿಲ್ಲ, ಈಗ ಯಾರು ದೇಶಕ್ಕಾಗಿ ಯಾರು ಸಾಯ್ಬೇಕಾಗಿಲ್ಲ. ಈಗ ಅವಶ್ಯಕತೆ ಇರೋದು ದೇಶಕ್ಕಾಗಿ ಬದುಕೋದು, ಹೆಂಗ್ ಬದುಕಬೇಕು ಅನ್ನೋದೇ ದೊಡ್ಡ ವಿಚಾರ. ಇವರೆಲ್ಲ ಪ್ರಾಣ ಕೊಟ್ಟ ಮೇಲೆ ತಾನೆ ಸ್ವತಂತ್ರ ಸಿಕ್ಕಿರೋದು. ಅದಾದ್ಮೇಲೆ ಆಗಿರೋ ಮೂರು ಯುದ್ಧಗಳು ಭಾರತ ಗೆಲ್ತಲ್ಲ, ಸೈನಿಕರ ಪ್ರಾಣತ್ಯಾಗದಿಂದಾಗಿ ಗೆದ್ದರು. ನಾವೇನೀಗ ಆ ತರದ ಪರಿಸ್ಥಿತಿಯಲ್ಲಿ ಇಲ್ವಲ್ಲ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಸಾವಿರಾರು ಜನರನ್ನ ಅವರು ಗುಂಡಿಟ್ಟು ಕೊಂದ್ರಲ್ಲ, ಏನ್ ಬರ್ಬರವಾದ ಹತ್ಯಾಕಾಂಡ. ಈಗಲೂ ಕೂಡ ಟೆಕ್ಸ್ಟ್ ಬುಕ್ ನಲ್ಲಿ 300 ಜನನೋ 316 ಜನನೋ 326 ಜನನೋ 376 ಜನನೋ ಅಂತ ಓದ್ತಿದೀವಲ್ಲ. 1600 ಸುತ್ತು ಗುಂಡು ಹಾರಿದ್ರೆ 300 ಜನ ಸಾಯಕ್ ಸಾಧ್ಯ ಇದೆಯಾ? ಜನರಲ್ ಡಯರ್ನ ನೀಚಕೃತ್ಯ ಹೆಂಗಿತ್ತು ಅಂತಂದ್ರೆ, ಅಲ್ಲಿ ಒಂದು ಅಮೃತಸರದಲ್ಲಿ ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ಭಾರತೀಯರು ಓಡಾಡ್ತಾ ಇರ್ಬೇಕಂದ್ರೆ ಒಬ್ಬ ಇಂಗ್ಲಿಷ್ ಹೆಣ್ಮಗಳು ಬರ್ತಾರೆ, ಜೋಸಫಿನ್ ಕ್ಯಾಥರಿನ್ ಅಂತ ಹೇಳಿ. ಆ ಜೋಸಫಿನ್ ಕ್ಯಾಥರಿನ್ ಅಂತಕ್ಕಂಥ ಒಬ್ಬ ಹೆಣ್ಮಗಳನ್ನ, ಜೋಸಫಿನ್ ಕ್ಯಾಥರಿನ್ ಆಕೆ ಹೆಸರು ಏನೋ ಬೇರೆ ಇದೆ, ಆಕೆ ಬರ್ತಾಳೆ. ಬಂದಾಗ ಆಕೆಯನ್ನ ಭಾರತೀಯರು ಹೊಡೆದು ಬಿಡ್ತಾರೆ ಸಿಟ್ಟಿಗೆ. ಯಾಕೆಂದ್ರೆ ಹಿಂದಿನ ದಿನ ಒಂದು ಘಟನೆ ಆಗಿರುತ್ತೆ. ಆ ಘಟನೆ ಆದಾಗ ಅಲ್ಲಿ ಭಾರತೀಯರನ್ನ ಸಜೀವವಾಗಿ ಸುಟ್ಬಿಟ್ಟಿರ್ತಾರೆ ಬ್ರಿಟಿಷರು. ಆ ಸಿಟ್ಟಿತ್ತು ಭಾರತೀಯರಿಗೆ, ಹಂಗಾಗಿ ಆ ಹೆಣ್ಣುಮಗಳನ್ನ ಇವ್ರು ಹೊಡಿತಾರೆ. ಹೊಡೆದಾಗ ಡಯರ್ ಹೇಳ್ತಾನೆ, ಯಾರು ಕೂಡ ಭಾರತೀಯರು ಆ ರಸ್ತೆಯ ಮೇಲೆ ತಮ್ಮ ಪಾದಗಳ ಮೇಲೆ ನಡೆಯುವಂತಿಲ್ಲ. ಆದೇಶ ಇದು, ಪಾದಗಳ ಮೇಲೆ ನಡೆಯುವಂಗಿಲ್ಲ ಅಂದ್ರೆ ಹೆಂಗ್ ನಡಿಬೇಕಂಗಾರೆ? ತಮ್ಮ ಮೊಣಕಾಲು ಮೊಣಕೈಯನ್ನ ಊರಿಕೊಂಡು ಆ ರಸ್ತೆಯಲ್ಲಿ ನಡೆಯತಕ್ಕದ್ದು ಅಂದ್ರೆ ಪ್ರತಿಯೊಬ್ಬ ಭಾರತೀಯ ತೆವಳುಕೊಂಡು ನಡಿಬೇಕು. ಯಾಕೆ ಈ ತರದ ಆದೇಶ ಕೊಟ್ಟೆ ಅಂದ್ರೆ, ಅವನು ಹೇಳ್ತಾನೆ ಜನರಲ್ ಡಯರ್ ಹೇಳೋ ಮಾತಿದು, ಭಾರತೀಯರು ತಲೆ ಬಗ್ಗಿಸುವುದು ದೇವರು, ತಂದೆ ತಾಯಿ ಮತ್ತು ಗುರು ಹಿರಿಯರಿಗೆ ಮಾತ್ರ, ಅವರೆಲ್ಲರಿಗೂ ಮೀರಿದ್ದು ಬ್ರಿಟಿಷರು ಅನ್ನೋ ಭಾವ ಅವ್ರಿಗೆ ಬರಬೇಕು ಅಂತ ಈ ಶಿಕ್ಷೆ ಕೊಟ್ಟೆ. ಪ್ರತಿಯೊಬ್ಬರು ಮಂಡಿ ಊರಿ ನಡಿಬೇಕು ಅವರು. ಇದು ದ್ರಾಷ್ಟ್ಯ ಅಂದ್ರೆ, ಆಕೆಯನ್ನ ಗೋವಿಂದಗಡ ಕೋಟೆಯಲ್ಲಿ ಆರೈಕೆ ಮಾಡಿಸಿ ಆ ರಸ್ತೆ ಮೇಲೆ ಯಾರು ಓಡಾಡದಿದ್ದಂಗೆ ಸುಣ್ಣ ಹಾಕ್ಸಿರ್ತಾನೆ ಪುಣ್ಯಾತ್ಮ. ಸುಣ್ಣ, ಸುಣ್ಣದ ಕಲ್ಲನ್ನು ಹಾಕ್ಸಿರ್ತಾನೆ. ಯಾರಾದ್ರೂ ಸಾಧು ಸಂತರು ಅಥವಾ ಬೇರೆ ಯಾರಾದ್ರೂ ಒಂದಿಷ್ಟು ಜನ ಏನಾದ್ರೂ ಆ ರಸ್ತೆಗೆ ಬಂದ್ರೆ ಆ ಸುಣ್ಣಕ್ಕೆ ನೀರನ್ನ ಉಗ್ತಾರೆ ಅವ್ರು ನಡೆಯೋ ದಾರಿಲಿ. ಸುಣ್ಣ ಕೊತ ಕೊತ ಕುದಿಯುತ್ತಲ್ಲ, ಆಗ ಅವ್ರು ನಡ್ಕೊಂಡು ಬರ್ಬೇಕು ಪಾಪ. ಇದು ಅವ್ರು ಕೊಡೋ ಶಿಕ್ಷೆ. ಹಿಂಗ್ ಶಿಕ್ಷೆ ಕೊಟ್ಟ ಮೇಲೆ ಅವರು ಕಡೆಯದಾಗಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಮಾಡಿ. ಪಂಡಿತ್ ಸುಧಾಕರ್ ಚತುರ್ವೇದಿ ಅವರು ಬರೆದಂತ ಪುಸ್ತಕ ಹಲವು ನೆನಪುಗಳು ಅಂತ ಹೇಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಲೈವ್ ಆಗಿ ನೋಡಿದ ಎವಿಡೆನ್ಸ್ ಅದು. ಶ್ರದ್ಧಾನಂದರು ಹೇಳಿದ್ದ ಕಾರಣಕ್ಕೆ ಪತ್ರಿಕೆಗೆ ವರದಿ ಮಾಡ್ಲಿಕ್ಕೆ ಹೋಗಿ ಆ ಜಲಿಯನ್ ವಾಲಾಬಾಗ್ ತೋಟದ ಚರಂಡಿಯಲ್ಲಿ ಕೂತ್ಕೊಂಡು ಕಲ್ ಎತ್ತಿ ನೋಡಿ ನೋಡಿ ಆ ಇಡೀ ಡಾಕ್ಯುಮೆಂಟ್ ಅನ್ನ ಅವರು ಮೇಂಟೈನ್ ಮಾಡಿದ್ರು. ಪುಣ್ಯಾತ್ಮ ಕರ್ನಾಟಕದವರೇ, ಬೆಂಗಳೂರಿನಲ್ಲೇ ಇದ್ರು. ಏನ್ ಅದ್ಭುತವಾದ ಪುಸ್ತಕವನ್ನು ಬರೀತಾರೋ, ಹಲವು ನೆನಪುಗಳು ಅಂತ ಹೇಳಿ. ಅಂದ್ರೆ ಈ ತರದ ನೆನಪು ನಮಗೆ ಸದಾ ಕಾಡಬೇಕು ಅಂತ. ಯಾಕೆಂದ್ರೆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಿ ಹೋಗಿದೆ. ನನ್ನ ದೇಹ ನನ್ನ ಹಕ್ಕು, ನನ್ನ ಬಟ್ಟೆ ನನ್ನ ಹಕ್ಕು. ಹೌದಪ್ಪ, ಬಟ್ಟೆ ಹಾಕೊಳಕ್ ಪರ್ಮಿಷನ್ ಸಿಕ್ತಲ್ಲ ಸ್ವತಂತ್ರ ಸಿಕ್ಕಿದ್ದಕ್ಕೆ. ಈ ದೇಹ ಸರಿಯಾದಕ್ಕೆ ಉಪಯೋಗ ಆಗ್ಬೇಕಲ್ಲ ಸ್ವತಂತ್ರ ಸಿಕ್ಕಿದ್ದಕ್ಕೆ. ಅದು ಬಿಟ್ಟು ದೇಶ ವಿರೋಧಿ ಕೃತ್ಯವನ್ನು ಮಾಡಿ ನಿಮ್ಮನ್ನು ನಾವು ಸಹಿಸಿಕೊಳ್ಬೇಕು ಅಂತ ಏನಿದೆ? ಸಂವಿಧಾನಕ್ಕೆ ನಿಷ್ಠರಾಗಿ ನಡಿಬೇಕಲ್ಲ. ಮೂಲಭೂತ ಹಕ್ಕುಗಳನ್ನ ಎಷ್ಟು ಧೈರ್ಯದಿಂದ ನಾವು ಕೇಳ್ತೀವೋ ಅದೇ ತರನಾಗಿ ಮೂಲಭೂತ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕಲ್ಲ ನಾವು ದೇಶಕ್ಕಾಗಿ. ಎಲ್ಲಿದೆ ಆ ತರದ ಪ್ರಜ್ಞಾಭಾವ? ಹಾಗಾಗಿ ನಾವು ನೀವೆಲ್ಲ ಈಗ ಮಾಡಬೇಕಾಗಿರೋದು ದೇಶಕ್ಕಾಗಿ ಬದುಕುವ ಕೆಲಸವನ್ನ, ದೇಶ ಕಟ್ಟುವ ಕೆಲಸಕ್ಕೆ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳೋ ಕಡೆಗೆ ಹೋಗಬೇಕಾಗಿದೆ ನಾವೆಲ್ಲ. ದೇಶಕ್ಕೆ ಸ್ವತಂತ್ರ ಬಂದಾಗ ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗಿ ಹೋಗಿತ್ತು, ದುಡ್ಡಿರಲಿಲ್ಲ ಭಾರತದ ಹತ್ರ. ಭಾರತದತ್ತ ಯುದ್ಧ ಸಾಮಗ್ರಿಗಳನ್ನು ಕೊಳ್ಳೋದಕ್ಕೂ ದುಡ್ಡಿರಲಿಲ್ಲ. ಅಮೆರಿಕನ್ನರು ಇಂಗ್ಲೆಂಡ್ನವರು ಬಿಟ್ಟು ಹೋದ ಹಳೆ ವಸ್ತುಗಳನ್ನು ಇಟ್ಕೊಂಡೆ 10 ವರ್ಷ ಯುದ್ಧ ಮಾಡಿದ್ವಿ ನಾವು, ಗೆದ್ವಿ. ಆದ್ರೆ ಯಾಕೆ ಗೆದ್ವಿ ಅನ್ನೋದಕ್ಕೆ ಹೇಳ್ತಾರೆ ಭಾರತೀಯ ಸೈನಿಕರು, ಗುಂಡು ಅಲ್ಲಿರುವಂತ ಟ್ಯಾಂಕರ್ಗಳು ಬಂದೂಕುಗಳು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಅಪ್ಗ್ರೇಡೆಡ್ ಆಗಿದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಚಲಾಯಿಸುವನ ಗುಂಡಿಗೆ ಎಷ್ಟು ಗಟ್ಟಿ ಇದೆ ಅನ್ನೋದು ಮುಖ್ಯ. ಭಾರತೀಯ ಸೈನಿಕನ ಗುಂಡಿಗೆ ಗಟ್ಟಿ ಇದೆ, ಹಂಗಾಗಿ ಯುದ್ಧ ಗೆಲ್ತಿದೀವಿ ಅಂತ. ಹಂಗ್ ಗಟ್ಟಿ ಇರೋ ಗುಂಡಿಗೆ ಅವ್ರು ಬೇಕಲ್ಲಪ್ಪ. ಮೊಬೈಲ್ ರಿಚಾರ್ಜ್ ಮಾಡಿಲ್ಲ ಅಂತ ಸುಸೈಡ್ ಮಾಡ್ಕೊಳ್ಳೋರನ್ನ ನೋಡಿದೀವಿ, ಮೊಬೈಲ್ ಕೊಟ್ಟಿಲ್ಲ ಅಪ್ಪ ಅಂತ ಅಪ್ಪನನ್ನೇ ಕೊಂದ ಮಕ್ಕಳನ್ನ ನೋಡಿದೀವಿ.

ಮೊನ್ನೆ ಅವ್ರು ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಹಾಕಿತ್ತಂತೆ, ಅದನ್ನ ಯಾರು ಲೈಕ್ ಮಾಡ್ಲಿಲ್ಲ ಅಂತ ಉಡುಪಿನಲ್ಲಿ ಒಬ್ಬ ಹುಡುಗಿ ಫ್ಯಾನಿಗೆ ನೇಣು ಹಾಕೊಂಡು ಸತ್ತಿರೋದನ್ನ ನೋಡಿದೀವಿ ನಾವು. ಹುಟ್ಟು ಸಹಜ, ಸಹಜವಾಗಿ ಹುಟ್ಟುತ್ತೀವಿ, ಗೊತ್ತಿಲ್ಲ ಯಾಕೆ ಅಂತ. ಆದ್ರೆ ಗುರಿ ನಿರ್ಧಾರ ಆಗ್ಬೇಕಲ್ಲ, ನಮ್ಗೆ ಯಾಕೆ ಹುಟ್ಟಿದೀವಿ ಅನ್ನೋದೇ ಅರ್ಥ ಆಗದೆ ಇರೋಕ್ಕಿಂತ ಮುಂಚೆ ಈ ತರದ ಸಣ್ಣ ಪುಟ್ಟ ಕೆಲಸಗಳಿಗೆ ಪ್ರಾಣ ಕಳ್ಕೊಳ್ತೀವಲ್ಲ, ಆ ಪ್ರಾಣಕ್ಕೆ ಬೆಲೆ ಇಲ್ವಾ?

ಬೆಲೆ ಇದೆ, ಮನಸ್ಸಿಗೇನು ಬೆಲೆ ಇದೆ, ದೇಶಕ್ಕೇನು ಬೆಲೆ ಇದೆ, ತಂದೆ ತಾಯಿಗೇನು ಬೆಲೆ ಇದೆ. ನಿಮ್ಮಲ್ಲಿ ಅವರ ಕನಸನ್ನು ಕಾಣ್ತಾ ಇರ್ತಾರಲ್ಲ ಪುಣ್ಯಾತ್ಮರವರು, ಅವರಿಗೇನು ಬೆಲೆ ಇದೆ? ತಂದೆ ತಾನು ಬೆನ್ನು ಹರಿದಿದ್ದು, ಹೊಟ್ಟೆ ಮೇಲೆ ಹರಿದಿರೋ ತೂತು ತೂತು ಬನಿಯನ್ನು ಹಾಕೊಂಡ್ರು ಚಿಂತೆ ಇಲ್ಲ, ಮಕ್ಕಳ ಸಲುವಾಗಿ ಹಾಗಲ್ಲಿರುಳು ದುಡಿದು ಇವರು ಚೆನ್ನಾಗಿರೋ ಬಟ್ಟೆ ಹಾಕಬೇಕು ಅಂತ ಹೇಳಿ ಆಸೆ ಪಡ್ತಾನಲ್ಲ ಪುಣ್ಯಾತ್ಮ ತಂದೆ, ಅವನಿಗೆ ಅವನ ಆಸೆಗೆ ನಮ್ದು ಸುಸೈಡ್ ಒಂದೇ ಪರಿಹಾರನ. ತಾಯಿ ಎಷ್ಟೇ ಬಡತನ ಇದ್ರೂ ಚಿಂತೆ ಇಲ್ಲ, ತನ್ನಲ್ಲಿ ಎಷ್ಟೇ ನೋವಿದ್ರೂ ಚಿಂತೆ ಇಲ್ಲ, ತನಗೆ ಹುಷಾರಿಲ್ಲದೆ ಇದ್ರೂ ಚಿಂತೆ ಇಲ್ಲ ಅಂತ ನಾವು ಬರುವ ದಾರಿಯನ್ನು ಕಾದ್ ನಮಗೊಂದು ತೂಟ ಕೊಡ್ತಾಳಲ್ಲ ಪುಣ್ಯಾತ್ ಕಿತ್ತಿ ನಗತಾ. ಆಕೆಯ ತ್ಯಾಗಕ್ಕೆ ನಾವು ಸಾವು ಪರಿಹಾರವ. ದೇಶ ನಮ್ಗೆ ಏನನ್ನೂ ಕೇಳದೆ ಇಷ್ಟೆಲ್ಲ ಕೊಡ್ತಿದೆಯಲ್ಲ, ಈಗ ಬಟ್ಟೆ ಉಚಿತವಾಗಿ ಕೊಡ್ತಾ ಇದೆ, ಶಾಲೆಗೆ ಹೋದ್ರೆ ಮೊಟ್ಟೆ ಕೊಡ್ತಾ ಇದೆ, ಬಾಳೆಹಣ್ಣು ಕೊಡ್ತಾ ಇದೆ, ಬುಕ್ ಕೊಡ್ತಾ ಇದೆ, ಸೈಕಲ್ ಇತ್ತು, ಹಾಲು ಸಿಗ್ತಾ ಇದೆ, ಎಷ್ಟು ಓದ್ತಿರೋ ಅಷ್ಟು ಉಚಿತ ಶಿಕ್ಷಣಕ್ಕೆ ಭಾರತ ತಯಾರಾಗಿ ನಿಂತಿದೆ. ಇಷ್ಟೆಲ್ಲವನ್ನು ನಮ್ಮಿಂದ ಯಾವ ಅಪೇಕ್ಷೆಯೂ ಇಲ್ಲದೆ ಕೊಡ್ತಾ ಇದೆಯಲ್ಲ ದೇಶ, ಇದಕ್ಕೆ ನಾವು ಕೊಡ್ತಾ ಇರೋ ಬೆಲೆ ಇದೇನಾ? ಸ್ವಾತಂತ್ರ್ಯವನ್ನ ಯಾವ ಬೆಲೆ ಕೊಟ್ಟು ನಾವು ತಗೊಂಡಿದೀವೋ ಅದೇ ತರ ನಾವು ದೇಶಕ್ಕೆ ಬೆಲೆ ಕೊಡೋದನ್ನ ಕಲ್ತಾಗ ಮಾತ್ರ ಆ ಸಿಕ್ಕ ಸ್ವಾತಂತ್ರ್ಯಕ್ಕೆ ಅರ್ಥ, ಇಲ್ಲ ಅಂದ್ರೆ ಆ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗುತ್ತೆ, ದೇಶ ಮತ್ತೆ ಹಾಳಾಗುತ್ತೆ, ಮತ್ತೆ ದೇಶ ಗುಲಾಮಗಿರಿಗೆ ನೂಕುತ್ತೆ. ಆದ್ರೆ ಈ ಸಲ ಯಾವುದೇ ದೇಶದ ವ್ಯಕ್ತಿ ಗುಲಾಮಗಿರಿಯನ್ನ ಫಿಸಿಕಲಿ ಬಂದು ನಮ್ಮನ್ನ ಮಾಡಲ್ಲ, ಯಾಕೆ ಅಂದ್ರೆ ಫಿಸಿಕಲಿ ಭಾರತದ ಒಳಗಡೆ ಕಾಲಿಡೋ ತಾಕತ್ತು ಜಗತ್ತಿನ ಯಾವ ದೇಶಕ್ಕೂ ಇಲ್ಲ, ಯಾಕೆ ಅಂದ್ರೆ ಅಷ್ಟು ಸ್ಟ್ರಾಂಗೆಸ್ಟ್ ಆರ್ಮಿ ಇಟ್ಕೊಂಡು ಭಾರತ ಕೂತಿದೆ. ಆದ್ರೆ ಹೆಂಗ್ ಬರ್ತಾರೆ, ಹೆಂಗ್ ಬರ್ತಾರೆ ಅಂದ್ರೆ ಈ ಇನ್ಸ್ಟಾಗ್ರಾಮ್ ಮೂಲಕ, ಫೇಸ್ಬುಕ್ ಗಳ ಮೂಲಕ, ರೀಲ್ಸ್ ಗಳ ಮೂಲಕ ಬರ್ತಾ ಇದ್ದಾರೆ. ಮಾನಸಿಕವಾಗಿ ಗುಲಾಮರನ್ನಾಗಿ ಮಾಡ್ತಾರೆ, ಮಾನಸಿಕವಾಗಿ ಅವರ ಹತೋಟಿಗೆ ನಮ್ಮನ್ನ ತೆಗೆದುಕೊಂಡು ಹೋಗ್ತಾರೆ, ಅವರು ಹೇಳಿದಂತೆ ಕುಣಿಯುವ ದಾಸರಾಗ್ತೀವಿ. ಮನಸ್ಸು ಗಟ್ಟಿ ಇಲ್ಲದೆ ಇದ್ರೆ ಮನಸ್ಸು ಸದಾ ಹಾತೊರಿಯುತ್ತೆ ಕೆಟ್ಟದನ್ನ ನೋಡ್ಲಿಕ್ಕೆ, ಕೆಟ್ಟದನ್ನ ವಿಚಾರ ಮಾಡ್ಲಿಕ್ಕೆ, ಕೆಟ್ಟದನ್ನ ಬಯಸ್ಲಿಕ್ಕೆ. ಇದೆಲ್ಲವನ್ನು ಬಿಟ್ಟು ಮಾನಸಿಕ ಗುಲಾಮರಾಗದೆ ಅವರು ಎಷ್ಟೇ ನಾನಾ ವಿಧದ ಗಾಳ ಹಾಕಿದ್ರೂ ಕೂಡ ಮನಸ್ಸನ್ನ ಗಟ್ಟಿಯಾಗಿಸಿಕೊಂಡು ಏಕಾಗ್ರ ನಿಷ್ಠರಾಗಿ ಭಾರತ ಅನ್ನುವ ದೇಶದ ಭವಿಷ್ಯತ್ತಿಗಾಗಿ ನಮ್ಮ ಇಂದಿನ ನಾಳಿನ ಭವಿಷ್ಯವನ್ನ ನಾವು ದೇಶಕ್ಕಾಗಿ ಧಾರೆ ಏರಿಲಿಕ್ಕೆ ಸಿದ್ಧ ಅನ್ನೋ ಸಂಕಲ್ಪ ನಾವು ಎಲ್ಲಿ ತನಕ ಮಾಡಲ್ವೋ ಅಲ್ಲಿಯ ತನಕ ಈ ಮಾನಸಿಕ ಗುಲಾಮಿತನ ಇದ್ದೇ ಇರುತ್ತೆ. ಹಂಗಾಗಿ ಈ ಮಾನಸಿಕ ಗುಲಾಮಿತನದಿಂದ ಹೊರಗೆ ಬಂದು ದೇಶವನ್ನ, ವಿಚಾರವನ್ನ, ಆಚಾರವನ್ನ, ಸಂಸ್ಕೃತಿಯನ್ನ, ಪರಂಪರೆಯನ್ನ ಮತ್ತೆ ನಾವೆಲ್ಲರೂ ಉದ್ದೀಪನಗೊಳಿಸಬೇಕು, ನಾವು ಜಾಗೃತರಾಗಬೇಕು ಅಂದಾಗ ಮಾತ್ರ ಈ ಸ್ವಾತಂತ್ರ್ಯದ ಎಲ್ಲ ಆ ಪ್ರಾಣ ತೆತ್ತ ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೊಡುವ ಕೆಲಸವನ್ನ ನಾವು ಈ ಮೂಲಕ ಮಾಡದಂಗಾಗತ್ತೆ. ಇಲ್ಲ ಅಂದ್ರೆ ಅವರ ಪ್ರಾಣಕ್ಕೆ ಬೆಲೆ ಇಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ನಾವೇನ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಲ್ಲ. ಅಂದ್ರೆ ನಾವು ಇಷ್ಟಕ್ಕೆ ಬಿಡ್ಬೇಕಾ? ಸ್ವತಂತ್ರೋತ್ಸವ ಅಂದ್ರೆ ಬರೀ ಧ್ವಜಾರೋಹಣ ಮಾಡಿ, ಸ್ವೀಟ್ ಹಂಚಿ, ಡ್ಯಾನ್ಸ್ ಮಾಡಿ, ಭಾಷಣ ಹೇಳಿ, ಇಷ್ಟಕ್ಕೆ ನಮ್ ಕೆಲಸ ಸೀಮಿತ ಆಗ್ಬೇಕು? ಅಥವಾ ದೇಶಕ್ಕಾಗಿ ಏನಾದ್ರೂ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದು ನಾವು ದೇಶಕ್ಕಾಗಿ ಏನಾದ್ರು ಉತ್ತಮವಾಗಿ ಮಾಡಬಹುದು ಅಂತ ಅನ್ಸುತ್ತೋ, ಅದ್ರ ಬಗ್ಗೆ ವಿಚಾರ ಮಾಡಿ. ನಮ್ಮ ಮುಂದಿನ ಭವಿಷ್ಯಕ್ಕೆ ಅಡಿ ಇಡುವಂತದ್ದೇ ದೊಡ್ಡ ಸಾರಾಂಶ ಅಷ್ಟೆ. ಸತಿ ಸಹಗಮನ ಪದ್ಧತಿ ಭಾರತದಲ್ಲಿ ಇತ್ತು, ಯಾವಾಗಿತ್ತು ಅನ್ನೋದು ಬಹಳ ಮುಖ್ಯ. ಫಸ್ಟ್ ನಮ್ಗೆ ಎಂಟೈರ್ ಸತಿ ಸಹಗಮನ ಪದ್ಧತಿಯಲ್ಲಿ ಸತಿ ಸಹಗಮನ ಪದ್ಧತಿಯ ಕುರಿತಂತೆ ಸಿಗಬಹುದಾದ ಮೊದಲ ಶಾಸನ ಸಿಕ್ಕಿದ್ದು, ಮೊದಲ ಶಾಸನ ನಾನು ಹೇಳ್ತಾ ಇರೋ ಸತಿ ಸಹಗಮನ ಪದ್ಧತಿಯ ಕುರಿತಂತೆ ಸಿಕ್ಕಂತಹ ಭಾರತದಲ್ಲಿ ಮೊದಲ ಶಾಸನ 563. ಅದಕ್ಕಿಂತ ಮುಂಚೆ ಭಾರತದಲ್ಲಿ ಸತಿ ಸಹಗಮನ ಇತ್ತು ಅನ್ನೋದಕ್ಕೆ ಬೇಕಾದ ಪುರಾವೆನೇ ಇಲ್ಲ. ಅಂದ್ರೆ ಯಾವಾಗ ಯಾವುದೋ ಬೇರೆ ದೇಶದ ಒಬ್ಬ ವ್ಯಕ್ತಿ ನಮ್ಮ ದೇಶದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಕ್ಕೂ ಅನಾಚಾರಕ್ಕೂ ಬಲವಂತವಾಗಿ ಮೀನಾ ಬಜಾರ್ನಲ್ಲಿ ಹೆಣ್ಣು ಮಕ್ಕಳನ್ನ ನಿಲ್ಲಿಸಿ ಮಾರಾಟ ಮಾಡೋದಕ್ಕೂ ಉಪಯೋಗ ಮಾಡ್ಕೊಳ್ತಾನೆ ಅಂದಾಗ, ಭಾರತದಲ್ಲಿ ಇವತ್ತಿಗೂ ಆ ಮನಸ್ಥಿತಿ ಇದೆ. ಹೆಣ್ಣು ಮಕ್ಕಳು ಮಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು ಶೀಲಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು ದೇಹಕ್ಕೆ ಕೊಡಲ್ಲ. ಹಂಗಾಗಿ ಹೆಣ್ಣು ಮಕ್ಕಳು ಅನಿವಾರ್ಯವಾಗಿ ಸತಿ ಹೋಗ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಅದಾದ್ಮೇಲೆ ಅದು ಒಂಥರ ಇದು ಅಂಟು ಜಾಡ್ಯ ಸರ್, ಅದು ರೋಗ ಇದ್ದಂಗೆ. ಒಂದ್ಸಲ ಆಯ್ತು ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ರೆ ಒಳ್ಳೇದು ಅಂತ ಕೆಲವೊಂದಿಷ್ಟು
ಕೊಳಕು ಮನಸ್ಥಿತಿಗಳು.

ಬದಲಾವಾಗೂ ಈಗಲೂ ಇದಾವೆ, ಅವಾಗೂ ಇದ್ವು. ಆ ಮನಸ್ಥಿತಿಗಳು ಈ ತರದ ಕೆಟ್ಟು ಪರಂಪರೆಗೆ ನಾಂದಿಯನ್ನ ಹಾಡ್ತವೆ. ಹಂಗಾಗಿ ಈ ಪದ್ಧತಿಗಳು ನಡ್ಕೊಂಡು ಬಂದ್ವು, ಅದರಲ್ಲೇನು ಎಳ್ಳು ಕಾಳಷ್ಟು ಅನುಮಾನ ಇಲ್ಲ. ಆದ್ರೆ ಅದೇ ಸಮಯಕ್ಕೆ ನಾನು ಹೇಳ್ತಾ ಇರೋದು ಇದನ್ನ ನೀವು ಆಮೇಲೆ ದಯಮಾಡಿ ಬಿಡುವಿನ ಸಮಯದಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸತೀ ಸಹಗಮನ ಪದ್ಧತಿಯನ್ನ ವಿಲಿಯಂ ಬೆಂಟಿಂಗ್ ಅಂತಕ್ಕಂತಹ ಒಬ್ಬ ಅಪರೂಪದ ವ್ಯಕ್ತಿ ಭಾರತದಲ್ಲಿ ಬಂದು ಏನೋ ಅವನು ಮಾಡ್ದ ಅನ್ನೋದು ನಿಜ, ಒಪ್ಕೊಳ್ತೀನಿ, ಅದನ್ನ ನಾನು ಅಲ್ಲಗಳಿಲಿಕ್ಕೆ ತಯಾರಿಲ್ಲ. ಆದರೆ ಅದೇ ಸಮಯಕ್ಕೆ ಅಂದ್ರೆ ವಿಲಿಯಂ ಬೆಂಟಿಂಗ್ ಅವನೇನಿದ್ದ ಆ ಸಮಯಕ್ಕೆ ಅಲ್ಲಿ ಅಂದ್ರೆ ಅವರದ್ದೇ ದೇಶದಲ್ಲಿ ಒಂದು ಅನಿಷ್ಟ ಪದ್ಧತಿ ಇತ್ತು. ಅದ್ರ ಬಗ್ಗೆ ಅವ್ರೇನಾದ್ರೂ ಉಲ್ಲೇಖ ಮಾಡಿದಾರ? ಎಲ್ಲೂ ಉಲ್ಲೇಖ ಮಾಡಿಲ್ಲ. ಯಾಕೆ ಹಂಗಾರೆ? ಅವ್ರ ದೇಶದಲ್ಲಿ ಆಗುವಂತ ಕೃತ್ಯದ ಬಗ್ಗೆ ಅವರು ಉಲ್ಲೇಖ ಮಾಡಲ್ಲ, ನಮ್ಮ ದೇಶದ ಕೃತ್ಯದ ಬಗ್ಗೆ ಮಾತ್ರ ಅವ್ರು ಮಾತಾಡ್ತಾರೆ ಅಂತಂದ್ರೆ ಇದರಲ್ಲಿ ಏನೋ ಒಂದ್ ಸ್ವಲ್ಪ ತಪ್ಪಿದೆ ಅಂತಾನೆ ಅರ್ಥ ಆಗತ್ತೆ ಸರ್. ಅಲ್ಲಿ ಒಂದು ಅನಿಷ್ಟ ಪದ್ಧತಿ ಇತ್ತು, ನೀವು ಅದ್ರ ಬಗ್ಗೆ ದಯಮಾಡಿ ರಿಸರ್ಚ್ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ಆದ್ರೆ ಅವ್ರದೇ ದೇಶದಲ್ಲಿ ನಡೀತಾ ಇದ್ದಂತ ಒಂದು ಕೃತ್ಯದ ಬಗ್ಗೆ ಅವ್ರು ಯಾಕೆ ಮಾತಾಡಲ್ಲ ಅನ್ನೋದು ಪ್ರಶ್ನೆ. ಆಮೇಲೆ ಆ ಕೃತ್ಯಕ್ಕೆ ಒಳಪಟ್ಟು 79 ಲಕ್ಷ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅನ್ನೋದು ಇತಿಹಾಸ. ಇಂಡಿಯನ್ ಆರ್ಮಿಯ ಫಾರ್ವರ್ಡ್ ಪೋಸ್ಟ್ ನಲ್ಲೂ ಈಗ ಹೆಣ್ಮಕ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ನಂತಹ ಮೊನ್ನೆಯ ಆಪರೇಷನ್ ನಲ್ಲೂ ಕೂಡ ಲೀಡ್ ಮಾಡಿದವರು ಹೆಣ್ಮಕ್ಳೇ. ಈ ಹೆಣ್ಣು ಮಕ್ಕಳಿಗೆ ಎಲ್ಲಾ ಜಾಗದಲ್ಲೂ ಸ್ಥಾನ ಮಾನ ಗೌರವಕ್ಕೆ ಚ್ಯುತಿ ಅನ್ನೋದು ಇಲ್ಲ, ಮೊದ್ಲಿನ ತರ ಮೊದ್ಲಿನ ವಾತಾವರಣ ಇಲ್ಲ. ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ ಶಿಕ್ಷಣ ಅಂದ್ರೆ ABCD, ಶಿಕ್ಷಣ ಅಂದ್ರೆ ಆ ಇ ಅನ್ನೋ ಕಲ್ಪನೆಯಲ್ಲೇ ಇದೀವಿ. ಭಾರತದಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಯಾವಾಗೂ ಇತ್ತು. ನಮ್ಗೆ ಒಂದ್ಸಲ ನಾನೊಂದು 2-3 ಹೆಸರು ಹೇಳ್ತೀನಿ, ಅದನ್ನ ಆಮೇಲೆ ನೀವು ಸರ್ಚ್ ಮಾಡಿ ಓದೋ ಪ್ರಯತ್ನ ಮಾಡಿ. ಅಮೃತಾದೇವಿ ಬಿಷ್ಣೋಯ್ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಭಾರತದಲ್ಲಿ ಕೊಡ್ತಾರೆ. ಅಮೃತಾದೇವಿ ಬಿಷ್ಣೋಯ್ ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಪ್ರಶಸ್ತಿ ಅಂತ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆ ಹೆಣ್ಮಗಳು ಏನ್ ಮಾಡಿದ್ಲು? ನಾವು ಈಗಿನ ಭಾರತದ ಬಗ್ಗೆ ಮಾತಾಡ್ತಿದೀವಿ. ನಾನು ಮಾತಾಡ್ತಾ ಇದ್ದೆ 1730 ಭಾರತದಲ್ಲಿ ಆಕೆ ಮಾಡಿದ ಕೆಲಸ ಏನು? ನಾನು ಮೊದಲು ಕೊಟ್ಟಿದ್ದೆ ಎಕ್ಸಾಂಪಲ್ ಕೊಯ್ಲಿ ಅನ್ನೋ ಹೆಣ್ಮಗಳದು, ಮತ್ತೆ ನಾನು ಇವತ್ ಮಾತಾಡ್ತಾ ಹೇಳಿದ್ದು ಕಾವೇರಮ್ಮ ಬೋನಮ್ಮ ಎಲ್ಲರ ಹೆಸರು ಹೇಳಿದ್ದು ಹೆಣ್ಮಕ್ಳದ್ದೆ. ಇಷ್ಟೆಲ್ಲ ಅವಾಗ್ಲೂ ಮಾಡಿದ್ದಾರೆ, ಈಗ್ಲೂ ಮಾಡ್ತಾ ಇದ್ದಾರೆ, ನೀವು ಎಲ್ಲರೂ ಮಾಡಬಹುದು. ಸುರಕ್ಷತೆ ಅಸುರಕ್ಷತೆ ಯಾವಾಗ ಅಂದ್ರೆ ನಾನು ಬಲಹೀನ ಅನ್ನೋ ಮನಸ್ಥಿತಿ ನನ್ನಲ್ಲಿದ್ದಾಗ ನನಗೆ ಆ ಅಸುರಕ್ಷತೆಯ ಭಾವ ಬರುತ್ತೆ. ನಾನು ಹಂಗಿಲ್ಲ, ನಾನು ಎಲ್ಲರನ್ನೂ ಎದುರಿಸಬಲ್ಲೆ, ನಾನು ಮಾಡಿಯೇ ತೀರ್ತೀನಿ ಅನ್ನೋ ಹಠ ನನಗ್ ಬಂದಾಗ ನಾನು ಸರ್ವಶಕ್ತವು. ನೀವು ಈಗ್ಲೂ ಮೊನ್ನೆ ಕಾಮನ್ವೆಲ್ತ್ ಗೇಮ್ ಅಲ್ಲಿ ಭಾರತ ಏನು ಪದಕದ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಬಂದು ಒಂದಿಷ್ಟು ಬಂಗಾರಗಳನ್ನು ತೆಗೆದುಕೊಂಡು ಬಂತಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಮತ್ತು ಪಾಲು ಹೆಣ್ಮಕ್ಳದೇ ಇದೆ. ಹಂಗಾಗಿ ನಾವು ಆ ಭಾವದಿಂದ ಹೊರಗ್ ಬರ್ಬೇಕು. ನನ್ನಿಂದ ಬದಲಾವಣೆ ಆಗುತ್ತೆ ಅಂತ ಯಾವಾಗ ನನಗ್ ಅನ್ಸಕ್ ಶುರು ಆಗುತ್ತೋ ಅವಾಗ ನಾನು ಬದಲಾವಣೆ ಆಗೇ ಆಗ್ತೀನಿ. ಆ ಎಲ್ಲ ವ್ಯವಸ್ಥೆಗಳ ವಿರುದ್ಧ ಹೋರಾಟಕ್ಕೆ ನಾನೇ ತಯಾರಾಗ್ತೀನಿ. ಅದನ್ನೆಲ್ಲರೂ ಮನಸ್ಸಿನಲ್ಲಿಟ್ಕೊಂಡು ನಾನು ದೇಶಕ್ಕಾಗಿ ಏನು ಮಾಡಬಲ್ಲೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇಡೀ ಜೀವನವನ್ನ ದೇಶಕ್ಕಾಗಿ ಸವಿಸೋದ್ರಲ್ಲಿರುವಂತ ಸುಖ ಇನ್ಯಾವುದರಲ್ಲೂ ಇಲ್ಲ ಅನ್ನೋದನ್ನ ಮನಗಂಡು ನಮ್ಮ ಜೊತೆಗೆ ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ, ನಮ್ಮ ದಾಯಾದಿಗಳು, ನನ್ನ ಊರು, ನನ್ನ ತಾಲೂಕು, ನನ್ನ ಜಿಲ್ಲೆ, ನನ್ನ ರಾಜ್ಯ, ಕಡೆಗೆ ನನ್ನ ದೇಶ ಅಂತ ಹೇಳಿ ಎಲ್ಲರೂ ಕೂಡ ಒಂದಾಗಿ ಇಡೀ ದೇಶ ಒಗ್ಗಟ್ಟಿನಿಂದ ವಸುದೈವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ, ಭೂಮಿಯೇ ಒಂದು ಕುಟುಂಬ, ಆ ಎಲ್ಲ ಜಗತ್ತಿನ ಜನರು ಶಾಂತವಾಗಿ ನೆಮ್ಮದಿಯಿಂದ ಯಾವುದೇ ಜಾತಿ ಮತ ಪಂಥ ಆಚಾರ ವಿಚಾರಗಳ ಭೇದವಿಲ್ಲದೆ ಪ್ರತಿಯೊಬ್ಬರು ಹೊಂದಿಕೊಂಡು ಬಾಳುವಂತಹ ಸಮರಸದ ಸಾಳ್ವೆಯ ಜೀವನವನ್ನು ನಡೆಸಲಿಕ್ಕೆ ನಾವು ನಮ್ಮನ್ನ ಅರ್ಪಣೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಆ ತಾಕತ್ತಿರುವುದು ಭಾರತೀಯ ಮನಸ್ಸುಗಳಲ್ಲಿ ಮಾತ್ರ, ಭಾರತೀಯ ಯುವಶಕ್ತಿಯಲ್ಲಿ ಮಾತ್ರ ಆ ತಾಕತ್ತಿದೆ. ಹಾಗಾಗಿ ಜಗತ್ತು ನಮ್ಮ ಜ್ಞಾನಕ್ಕೆ, ನಮ್ಮ ತ್ಯಾಗಕ್ಕೆ, ನಮ್ಮ ಬಲಿದಾನಕ್ಕೆ ಅವರು ನತಮಸ್ತಕರಾಗಿದ್ದಾರೆ. ಆ ಪುಣ್ಯಾತ್ಮರ ವಂಶದ ಕುಡಿಗಳು ನಾವು ಮತ್ತು ನೀವು. ಹಾಗಾಗಿ ಆ ವಂಶದ ಮರ್ಯಾದೆಯನ್ನು ಉಳಿಸ್ಲಿಕ್ಕೆ ಬೇಕಾದ ಸರ್ವ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಆ ಸ್ವಾತಂತ್ರ್ಯಕ್ಕೆ ನಿಜವಾದ ಬೆಲೆಯನ್ನ ತಂದುಕೊಡುವ ಪ್ರಯತ್ನ ಮಾಡೋಣ ಅಂತ ಆಶಿಸ್ತಾ ಮಾತಿಗಾಗಿ ಇಷ್ಟೊತ್ತು ನೀವೆಲ್ಲರೂ ಕಿವಿಯಾಗಿದ್ದೀರಿ, ಅದಕ್ಕಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಮೂಲಕ ಸಲ್ಲಿಸ್ತಾ ಪ್ರತಿಯೊಬ್ಬರಿಗೂ, ಎಲ್ಲ ಟೀಚರ್ಸ್ ಆಗಿರ್ಬೋದು, ಪಾಲಕ ಪೋಷಕರಾಗಿರ್ಬೋದು, SDMC ಅವರಾಗಿರ್ಬೋದು, ಮತ್ತು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಾಗಿರ್ಬೋದು, ಅವರೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ

0: ನಮಸ್ಕಾರಗಳನ್ನು ತಿಳಿಸಿ ಭಾರತದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ.
1: ಕೇಳುಗರೆ, ಇದುವರೆಗೂ ಸ್ವಾತಂತ್ರ್ಯ ಬೆಲೆ ಅರಿಯೋಣ ಕುರಿತು ಕರ್ನಾಟಕ ಯುವ ಬ್ರಿಗೇಡ್ ರಾಜ್ಯ ಪ್ರಕಲ್ಪ ಪ್ರಮುಖರಾದ ಶ್ರೀ ಕಿರಣ ಪಾಟೀಲರವರು ನಡೆಸಿಕೊಟ್ಟ ಸ್ವಾತಂತ್ರ್ಯ ದೀಪ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇರುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ವಾತಂತ್ರ್ಯ ಅಂದು ಇಂದು ನಾಳೆ ವಿಶೇಷ ಕಾರ್ಯಕ್ರಮದ ಮೂಲಕ 80ನೇ ಸ್ವಾತಂತ್ರ್ಯೋತ್ಸವದ ಮಹತ್ವ ಹಾಗೂ ವಿಕಸಿತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆ ಕುರಿತು ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸ್ಥಾಪಕರು, ಲೇಖಕರು, ವಾಗ್ಮಿಗಳು ಹಾಗೂ ಸಾಮಾಜಿಕ ಚಿಂತಕರಾದ ಶ್ರೀಯುತ ನಿತ್ಯಾನಂದ ಎಚ್ಪಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಭಾರತವು ಇಂದು 80ನೇ ಸ್ವಾತಂತ್ರ್ಯೋತ್ಸವದ ದಿನವನ್ನು ಆಚರಿಸುತ್ತಿದೆ. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಲು ಹೋರಾಡಿ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ನೆನಪಿಸುವ ದಿನ ಇಂದು. ಅವರ ತ್ಯಾಗ ಬಲಿದಾನಗಳಿಗೆ ಬೆಲೆ ತೆರಬೇಕಾದ ಕರ್ತವ್ಯ ನಮ್ಮೆಲ್ಲ ಭಾರತೀಯರದ್ದು. ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವ ಹಾಗೆ ಮಾಡುವ ಕಾರ್ಯಗಳನ್ನು ಭಾರತೀಯರಾದ ನಾವು ಮಾಡಬೇಕೆಂಬುದನ್ನು ಮರೆಯಬಾರದು. ಹೌದು, ಇಂದಿನ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಯ ಮಹತ್ವ ಆಗಿರ್ಬೋದು, ಸ್ವಾತಂತ್ರ್ಯೋತ್ಸವದ ಆಚರಣೆಯ ಮಹತ್ವ, ಭವಿಷ್ಯದ ಭಾರತದ ಬೆಳವಣಿಗೆಯಲ್ಲಿ ಭಾರತೀಯರ ಕರ್ತವ್ಯಗಳು, ವಿಕಸಿತ ಭಾರತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆ, ಈ ಎಲ್ಲ ವಿಷಯಗಳ ಕುರಿತು ಒಂದಿಷ್ಟು ಸ್ಫೂರ್ತಿದಾಯಕ ವಿಚಾರಗಳೊಂದಿಗೆ ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸಂಸ್ಥಾಪಕರು, ವಾಗ್ಮಿಗಳು, ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದಂತಹ ಶ್ರೀಯುತ ನಿತ್ಯಾನಂದ ಎಸ್ ಬಿ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ಸರ್ ನಮಸ್ತೆ. ಸರ್ ನಮಸ್ತೆ.
0: ಸರ್, ಮೊದಲಿಗೆ ತಮಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್.
1: ಧನ್ಯವಾದಗಳು. ನಮಗೂ ಸಹ ಸರ್.
0: ಸರ್, ಪ್ರಸ್ತುತ ನಾವು 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ದಿನದಲ್ಲಿದ್ದೇವೆ. ಕಳೆದ 8 ದಶಕಗಳಿಂದ ಈ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಸಂಭ್ರಮ ಆಗಿರ್ಬೋದು, ಈ ಸ್ವಾತಂತ್ರ್ಯ ಆಗಿರ್ಬೋದು, ಈ ನಮ್ಮ ಜೀವನ ಏನಿದೆ ಇದಕ್ಕೆಲ್ಲ 1947 ಹಿಂದಿನ ಒಂದು ತ್ಯಾಗ ಬಲಿದಾನಗಳಾಗಿರ್ಬೋದು ಸರ್, ಹೋರಾಟಗಳಾಗಿರ್ಬೋದು ಬಹಳ ಮುಖ್ಯ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ದೊರೆತು ದಶಕಗಳ ಕಳೆದರೂ ಇಂದಿನ ಪೀಳಿಗೆಗೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ನೈಜ ಮಹತ್ವ ಆಗಿರ್ಬೋದು, ಅದರ ಒಂದು ಒಳ ಅರ್ಥವನ್ನು ಕುರಿತು ತಮ್ಮ ಅಭಿಪ್ರಾಯ ಏನು ಸರ್?
1: ಸರ್ ಖಂಡಿತ ಸರ್, ಈ ಯುವ ಪೀಳಿಗೆಗೆ ಸ್ವಾತಂತ್ರ್ಯ ದಿನದ ಮಹತ್ವವನ್ನ ಅರ್ಥ ಮಾಡಿಸಬೇಕಾಗಿರ್ತಕ್ಕಂತ ಹೊಣೆಗಾರಿಕೆ ನಮ್ಮದ್ದು, ನಿಮ್ಮದ್ದು ಮತ್ತೆಲ್ಲರದ್ದು ಕೂಡ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಹೊಸ ಜನರೇಷನ್ಗಳ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ನಡೀತಾ ಇದೆ. ಜೆನ್ಸಿ, ಆಲ್ಫಾ, ಮಿಲೇನಿಯಂ ಕಿಡ್ಸ್ ಅನ್ನೋ ಕುರಿತಂತೆ ಅನೇಕ ವಿಷಯಗಳು ನಡೀತಾ ಇರಬೇಕಾದ್ರೆ ಹಳೆಯ ಬೇರು ಹೊಸ ಚಿಗುರಿಗೆ ಒಂದು ಸಂಪರ್ಕವನ್ನ ಪಡೆದುಕೊಳ್ತಾ ಇರ್ತಕ್ಕಂತ ಸಂದರ್ಭ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮತ್ತೆ ಆ ಕನೆಕ್ಟಿವಿಟಿನ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕು, ಮತ್ತೆ ಸೇರ್ಕೊಳ್ಬೇಕಾದಂತ ಅನಿವಾರ್ಯತೆ ಬಂದೋದಾಗಿದೆ. ಈ ವಿಷಯದ ಒಳಗಡೆ ಈ ಸ್ವಾತಂತ್ರ್ಯ ಹೋರಾಟದ ಹಿಂದಿನ ಇತಿಹಾಸ, ತ್ಯಾಗ ಬಲಿದಾನಗಳು ಕೂಡ ಸೇರಿದೆ. ಹೊಸ ಜನರೇಷನ್ಗೆ, ಈಗ ಬಂದಿರತಕ್ಕಂತ ಹೊಸ ಪೀಳಿಗೆಗೆ ಹಳೆಯ ವಿಷಯದ ತ್ಯಾಗ ಬಲಿದಾನಗಳು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಭವಿಷ್ಯವನ್ನ, ಉತ್ತಮ ಭವಿಷ್ಯವನ್ನ

0: ನಿರ್ಮಿಸಿಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಉತ್ತಮ ಭವಿಷ್ಯವನ್ನ ಅವರು ನಿರ್ಮಿಸಿಕೊಳ್ಳಲೇಬೇಕು ಅಂತಾದ್ರೆ ಸ್ವತಂತ್ರ ಹೋರಾಟದ ಇತಿಹಾಸವನ್ನ, ಆ ರೋಮಾಂಚನಕಾರಿ ಕಥಾನಕವನ್ನ ಅವರಿಗೆಲ್ಲರಿಗೂ ತಿಳಿಸಲೇಬೇಕಾಗಿದೆ. ಎಲ್ಲ ಕೇಳುಗರಿಗೂ ನಾನು ಇದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವತಂತ್ರ ಹೋರಾಟದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಮತ್ತು ಎಲ್ರಿಗೂ ಅದನ್ನ ಹರಡಿಸಬೇಕಾಗಿದೆ. ಸಾಮಾನ್ಯವಾಗಿ ಸ್ವತಂತ್ರ ಹೋರಾಟ ಅಂತ ಕೂಡಲೇ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಶಾಂತಿ, ಅಹಿಂಸೆ, ಸತ್ಯಾಗ್ರಹ ಮತ್ತು ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಭಾರತ ಸ್ವತಂತ್ರವನ್ನ ಪಡೆದಿದ್ದು ನಿಜ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಹೋರಾಟವನ್ನ ತಿಳಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತ ಇನ್ನೂ ಅನೇಕ ಜನ ನಾಯಕರ ಜೀವನವನ್ನ, ಅವರ ತ್ಯಾಗ ಬಲಿದಾನಗಳನ್ನ ನಾವೆಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಅನ್ಸುತ್ತೆ. ಹೀಗಾಗಿಯೇ ನಮ್ಮ ಇಂದಿನ ಜನತೆಗೆ ಸ್ವತಂತ್ರೋತ್ಸವ ಅಂದ್ರೆ ಗಾಂಧೀಜಿ ಅಥವಾ ಅಹಿಂಸೆ, ಸತ್ಯಾಗ್ರಹ ಇಷ್ಟು ಮಾತ್ರ ಜ್ಞಾಪಕ ಇದೆಯೇ ಹೊರತು ಅದರ ಹಿಂದೆ ನಡೆದಂತ ಪೂರ್ಣ ವಿವರ ಅವರಿಗೆ ಲಭ್ಯ ಇಲ್ಲ. ಹೀಗಾಗಿ ಇವತ್ತಿನ ದಿನ ನಾವು ಗಾಂಧೀಜಿಯವರ ಅಲ್ಲದೆ ಇನ್ನೂ ಅನೇಕ ಜನ ಸ್ವತಂತ್ರ ಹೋರಾಟಗಾರರು ಏನು ತ್ಯಾಗ ಬಲಿದಾನಗಳನ್ನ ಮಾಡಿದ್ರು ಅದನ್ನ ತಿಳಿಸ್ಕೊಡ್ಬೇಕಂತ ಅನಿವಾರ್ಯತೆ ಬಂದೊದಗಿದೆ. ಇನ್ನೂ ಆಶ್ಚರ್ಯಕರ ಅಥವಾ ಬೇಸರದ ಸಂಗತಿ ಏನು ಅಂದ್ರೆ ಗಾಂಧೀಜಿಯವರ ಹೋರಾಟವೂ ಕೂಡ ನಮ್ಮ ಮಕ್ಕಳಿಗೆ ಸರಿಯಾಗಿ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಸ್ವಾತಂತ್ರ್ಯ ಸುಲಿದ ಬಾಳೆಹಣ್ಣಿನ ರೀತಿಯಲ್ಲಿ ನಮಗೆ ಸಿಕ್ಕಿಬಿಡ್ತು ಅಂತಕ್ಕಂಥ ಭಾವನೆಯಲ್ಲಿ ಅನೇಕರು ಇದ್ದಾರೆ. ಆದರೆ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ನಮಗೆ ಸಿಕ್ಕಿದ್ದಲ್ಲ. ಬ್ರಿಟಿಷರು ಭಾರತವನ್ನ 1757 ಪ್ಲಾಸಿಕ್ ಕದನದ ನಂತರ ಬಹುಪಾಲು ವಶಪಡಿಸಿಕೊಂಡ್ಬಿಟ್ರು. 857 ಹೊತ್ತಿಗೆ 90 ವರ್ಷಗಳ ಆ 1757 857 100 ವರ್ಷಗಳ ಆ ಅವಧಿಯಲ್ಲಿ ಅನೇಕ ದುಷ್ಟ ವಿಧಾನಗಳ ಮುಖಾಂತರ, ಕುತಂತ್ರ ವಿಧಾನದ ಮುಖಾಂತರ ಭಾರತೀಯರನ್ನ ಅವರು ಸೋಲಿಸ್ಬಿಟ್ರು. 1857 ಹೊತ್ತಿಗೆ ಇಡೀ ಭಾರತವನ್ನ ಅವರು ಆಪೋಷಣ ತಗೊಂಡಿದ್ದಾಗ ಈ ದೇಶದಲ್ಲಿ ಒಂದು ಅದ್ಭುತವಾದಂತಹ ಸಂಗ್ರಾಮ ಘಟಿಸಿತು. ಅದನ್ನ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರೆ. 1857 ನಡೆದಂತ ಈ ಘಟನೆಯನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಒಂದು ಕ್ಷುಲ್ಲಕ ಹೆಸರಿನಿಂದ ಕರೆದು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರು ಮತ್ತೆ ಹತ್ತಿಕ್ಕುವಲ್ಲಿ ಯಶಸ್ವಿ ಕೂಡ ಆದ್ರು. ಆದ್ರೆ ಅವರು ಆ ದೊಡ್ಡ ಹೋರಾಟವನ್ನ ಹತ್ತಿಕ್ಕೋದು ಅತ್ಯಂತ ಸುಲಭ ಮಾರ್ಗ ಆಗಿರ್ಲಿಲ್ಲ. 1857 ಸ್ವತಂತ್ರ ಸಂಗ್ರಾಮ ಅನ್ನೋದು ಬ್ರಿಟಿಷರ ಗುಂಡಿಗೆಯನ್ನ ಅದುರಿಸಿದಂತ ಒಂದು ದೊಡ್ಡ ಹೋರಾಟ. ಸಿಪಾಯಿ ಮ್ಯೂಟಿನಿ ಅಂತ ಅವ್ರು ಯಾಕೆ ಕರೀತಾರೆ ಅಂದ್ರೆ ಮಂಗಲ್ ಪಾಂಡೆ ಅಂತಕ್ಕಂತ ಒಬ್ಬ ಬ್ರಿಟಿಷರ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಭಾರತೀಯ ಆ ದಂಗೆಗೆ ಕಾರಣ ಆದ, ಆರಂಭ ಮಾಡದ ಅನ್ನೋ ಕಾರಣಕ್ಕೋಸ್ಕರ ಸೈನಿಕರ ಒಂದು ಡೇರೆಗಳಲ್ಲಿ ಅದು ಆರಂಭ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಕೇವಲ ಸಿಪಾಯಿ ಮ್ಯೂಟಿನಿ ಅನ್ನೋ ಹೆಸರಲ್ಲಿ ಅದನ್ನ ಅಡಗಿಸ್ಬಿಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಅಷ್ಟು ಮಾತ್ರ ಆಗಲಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್ ಪೇಶ್ವೆ, ಕುವರ್ ಸಿಂಹ, ಕರ್ನಾಟಕದಲ್ಲಿ ನರಗುಂದದ ಬಾಬಾ ಸಾಹೇಬ, ಕರ್ನಾಟಕದ ಬಾಗಲಕೋಟೆಯ ಹಲಗಲಿಯ ಬೇಡರು, ಹಿರಿಯ ಬಹದ್ದೂರ್ ಶಾ ಜಫರ್, ಎರಡನೇ ಬಹದ್ದೂರ್ ಶಾ ಜಫರ್ ಇವರೆಲ್ಲ ಸೇರ್ಕೊಂಡು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅದನ್ನ ಇಡೀ ದೇಶದಾದ್ಯಂತ ಆರ್ಗನೈಸ್ ಮಾಡಿದ್ರು. ಅಂದ್ರೆ ಬ್ರಿಟಿಷರು ಮತ್ತೆ ಹಿಂದಿನಂತೆ ಕುತಂತ್ರಗಳಿಂದ ಅದನ್ನ ಅಡಗಿಸಿದ್ರು. ಅಲ್ಲಿಂದ ಶುರುವಾಗುತ್ತೆ ನಮ್ಮ ಸ್ವತಂತ್ರ ಹೋರಾಟದ ಇತಿಹಾಸ ಬ್ರಿಟಿಷರ ವಿರುದ್ಧ. ಅದಾದ ನಂತರ ಅದಕ್ಕಿಂತ ಹಿಂದೆ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ 857 ಸಂಗ್ರಾಮ ಆರಂಭ ಆಗೋದಕ್ಕಿಂತ ಮುಂಚೆನೆ ಹೋರಾಟ ಮಾಡಿದವರು, ಕರ್ನಾಟಕದ ಹೆಮ್ಮೆ. ಥ್ಯಾಕರೆ ಸಾಹೇಬನ ಕತ್ತು ಕಡಿದು ಇಡೀ ಕಿತ್ತೂರಿನ ಸುತ್ತ ಮೆರವಣಿಗೆ ಮಾಡಿ ಕತ್ತನ್ನ ಆ ಊರಿನ ಹೆಬ್ಬಾಗಿಲಿಗೆ ಕಟ್ಟಿ ರಾಣಿ ಚೆನ್ನಮ್ಮ ಗರ್ಜಿಸ್ತಾಳೆ ಕಿತ್ತೂರಿನ ಮೇಲೆ ಕಣ್ಣು ಹಾಕುವವರ ಕತೆ ಈಗ ಆಗುತ್ತೆ ಅಂತೇಳಿ. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನನ್ನ ಅರೆಸ್ಟ್ ಮಾಡಿದ ನಂತರವೂ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಗೆರಿಲ್ಲಾ ವಾರನ್ನ ಬ್ರಿಟಿಷರ ವಿರುದ್ಧ ಸಂಘಟಿಸ್ತಾರೆ. ಈ ಎಲ್ಲ ತ್ಯಾಗ ಬಲಿದಾನಗಳನ್ನ ನಾವು ಸದಾಕಾಲ ಜ್ಞಾಪಿಸ್ಕೊಳ್ಬೇಕು. ಅದಾದ ನಂತರ ನಡೆದಿದ್ದು ನಮ್ಗೆಲ್ಲ ಗೊತ್ತೇ ಇದೆ. ಲಾಲ್ ಬಾಲ್ ಪಾಲ್ರಿಂದ ಹಿಡಿದು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್, ಅಶ್ಫಾಕುಲ್ಲಾ ಖಾನ್, ಎಂತೆಂಥ ಮಹಾಮಹಿಮರು ಹೋರಾಟ ಮಾಡಿದ್ರು. ಇವರೆಲ್ಲರ ಜೀವನವನ್ನ ನಾವು ಕೇಳಬೇಕಾಗಿರೋದು ಇವತ್ತಿನ ಅತ್ಯಂತ ತುರ್ತು ಅಗತ್ಯವಾಗಿದೆ ಅಂತ ನಾನು ಭಾವಿಸ್ತೀನಿ.
1: ಸರ್, ಹಾಗಿದ್ರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಕೇವಲ ರಾಜಕೀಯ ಮುಕ್ತಿ ಮಾತ್ರವಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವು ಕೂಡ ಒಂದು ಅಗತ್ಯವಾಗಿರುತ್ತೆ ಸರ್. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಂಥ ರಾಜಕೀಯ ಸ್ವಾತಂತ್ರ್ಯಕ್ಕೂ ಈಗ ಪ್ರಸ್ತುತ ಎದುರಿಸ್ತಾ ಇರೋಂಥ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಸವಾಲುಗಳಿಗೂ ತಮ್ಮ ವ್ಯಾಖ್ಯಾನ ಏನು ಸರ್?
0: ತುಂಬ ಒಳ್ಳೆ ಪ್ರಶ್ನೆ. ವಾಸ್ತವವಾಗಿ ಈ ಸ್ವಾತಂತ್ರ್ಯ ಅನ್ನೋ ಪದವನ್ನ ನಾವು ತುಂಬಾ ಆಳವಾಗಿ ಅವಲೋಕನ ಮಾಡಿದಾಗ ಕೇವಲ ಬ್ರಿಟಿಷರ ವಿರುದ್ಧ ಪಡೆದಂತ ಒಂದು ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಸ್ವತಂತ್ರ್ಯ ಅಲ್ಲ. ಅದಕ್ಕಿಂತಲೂ ಹಿಂದೆ ನಮ್ಮ ದೇಶದ ಮೇಲೆ ಮಹಮ್ಮದಿಯರ್ ದಾಳಿ ಮಾಡಿದ್ರು, ಟರ್ಕರು ದಾಳಿ ಮಾಡಿದ್ರು, ಫ್ರೆಂಚರು, ಪೋರ್ಚುಗೀಸರು ಎಷ್ಟೊಂದು ಜನ ದಾಳಿ ಮಾಡಿದ್ದಾರೆ. ಅಲೆಕ್ಸಾಂಡರ್ ಕೂಡ ದಾಳಿ ಮಾಡಿದ್ದ ಈ ದೇಶದ ಮೇಲೆ. ಅವರೆಲ್ಲರ ವಿರುದ್ಧ ಮಾಡಿದಂತ ಹೋರಾಟವೂ ಕೂಡ ಸ್ವತಂತ್ರ ಹೋರಾಟವೇ. ಯಾವಾಗೆಲ್ಲ ನಮ್ಮ ಅಸ್ಮಿತೆಯ ಮೇಲೆ ಧಕ್ಕೆ ಬರುತ್ತೋ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಸಮಾಜ, ನಮ್ಮ ಒಗ್ಗಟ್ಟಿನ ಮೇಲೆ ಆಕ್ರಮಣಗಳು ನಡೆಯುತ್ತೋ, ಆಗ ಮಾಡಿದ್ದೆಲ್ಲ ಸ್ವತಂತ್ರ ಹೋರಾಟನೇ. ಹಾಗೆ ನೋಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ, ರಾಣಾ ಪ್ರತಾಪ ಸಿಂಹ, ನಮ್ಮ ಸಿಖ್ ಧರ್ಮಗುರುಗಳು ಗುರು ಗೋವಿಂದ ಸಿಂಗರ ನಂತರ ಬಂದಂತ ಅನೇಕ ಜನ ಸಿಖ್ ಧರ್ಮಗುರುಗಳು ಕೂಡ ಅವರೆಲ್ಲರೂ ಸ್ವತಂತ್ರ ಹೋರಾಟಗಾರರೇ ಆಗ್ತಾರೆ. ನಮ್ಮ ಕರ್ನಾಟಕದ ಟಿಪ್ಪು ಸುಲ್ತಾನ್ ಬಗ್ಗೆ ಕೆಲವೊಂದಷ್ಟು ನಮ್ಮ ಮತಾಂಧತೆಯ ಕಾರಣಕ್ಕೋಸ್ಕರ ಕೆಲವೊಂದು ಆರೋಪಗಳಿದ್ರು ಸಹ ಬ್ರಿಟಿಷರ ವಿರುದ್ಧ ಆತ ಹೋರಾಟ ಮಾಡಿದ್ದಕ್ಕೆ ಆತ ಕೂಡ ಸ್ವತಂತ್ರ ಹೋರಾಟಗಾರ ಅಂತಾನೆ ಕರೆಸ್ತಾರೆ.

0: ಕೊಳ್ತಾನೆ. ಹೀಗಾಗಿ ಈ ಸ್ವತಂತ್ರ ಹೋರಾಟ ಅನ್ನೋದನ್ನ ನಾವು ವಿಶಾಲವಾದಂತಹ ಪರಿಕಲ್ಪನೆಯಲ್ಲಿ ನೋಡಬೇಕಾಗಿದೆ. ಇನ್ನೂ ಹಿಂದಕ್ಕೆ ಹೋದ್ರೆ ಕೇವಲ ರಾಜಕೀಯ ಸ್ವತಂತ್ರಕ್ಕೋಸ್ಕರ ಮಾಡಿದಂತಹ ಹೋರಾಟ ಮಾತ್ರ ಸ್ವತಂತ್ರ ಹೋರಾಟ ಅನ್ನೋದು ಕೂಡ ಚಿಕ್ಕ ಪರಿಕಲ್ಪನೆ ಆಗುತ್ತೆ. ಅದಕ್ಕಿಂತ ಇನ್ನೂ ಹಿಂದಕ್ಕೆ ಹೋದ್ರೆ ನಾವು ರಾಜಕೀಯ ಸ್ವತಂತ್ರಕ್ಕಿಂತ ಮಿಗಿಲಾದಂತಹ ಸ್ವತಂತ್ರದ ಒಂದು ಕಲ್ಪನೆ ನಮ್ಮ ದೇಶದಲ್ಲಿದೆ. ಅದು ಮುಕ್ತಿ ಅಂತಕ್ಕಂಥ ಪದ. ಮುಕ್ತಿ, ಮೋಕ್ಷ, ಸ್ವಾತಂತ್ರ್ಯ ಅನ್ನೋ ಪದಗಳೆಲ್ಲ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಿದ್ದು. ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಬಂದು ಆತ್ಮರೂಪನಾಗಿರ್ತಕ್ಕಂಥ ಆತ ಶರೀರದೊಳಗಡೆ ಬಂಧಿಯಾಗಿದ್ದಾನೆ ಅಂತ. ಈ ಶರೀರದೊಳಗಡೆ ಬಂಧಿಯಾಗಿರ್ತಕ್ಕಂಥ ಅವನು ತನ್ನ ಬಂಧನವನ್ನ ಅರ್ಥ ಮಾಡಿಕೊಂಡು ತನ್ನ ಒಳಗಡೆ ಇರ್ತಕ್ಕಂಥ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ, ಆಸೆಗಳು, ನಿರಾಸೆಗಳು, ನೋವು, ದುಃಖ, ಈ ತರದನ್ನೆಲ್ಲ ಕಳೆದಾಕಿ ಆ ಬೇಡಿಗಳನ್ನ ಕಿತ್ತೊಗೆದು ಪರಿಪೂರ್ಣವಾದಂತಹ ಸ್ವತಂತ್ರ ಪಡ್ಕೊಳ್ಳದೆ ನಿಜವಾದ ಸ್ವಾತಂತ್ರ್ಯ ಅಂತ ಆಧ್ಯಾತ್ಮಿಕ ಸ್ವತಂತ್ರದ ಕುರಿತಂತೆ ಈ ದೇಶದಲ್ಲಿ ಚರ್ಚೆಗಳಾಗಿದ್ದಾವೆ, ದೊಡ್ಡ ದೊಡ್ಡ ಚರ್ಚೆಗಳಾಗಿದ್ದಾವೆ. ಮತ್ತೆ ಈ ದೇಶದ ತಳಹದಿ ಕೂಡ ಅದೇ. ಇನ್ಫ್ಯಾಕ್ಟ್ ಭಾರತದ ರಾಜಕೀಯ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ಕೂಡ ಈ ಆಧ್ಯಾತ್ಮಿಕ ಸ್ವತಂತ್ರದ ಮೂಲದಿಂದಲೇ ಬಂತು ಅನ್ನೋದು ನಮ್ಗೆಲ್ಲ ಗೊತ್ತಿರಬೇಕು. ಹೇಗೆ ನಾವು ದೇಹದಿಂದ ಆತ್ಮದನ್ನ ಬೇರೆ ಮಾಡಿ, ದೇಹ ಬೇರೆ ಆತ್ಮ ಬೇರೆ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕು, ಮೋಕ್ಷ ಪಡ್ಕೊಳ್ಬೇಕು ಅಂತ ಹಂಬಲಿಸ್ತೀವೋ, ಆಧ್ಯಾತ್ಮಿಕ ಪಿಪಾಸುಗಳೆಲ್ಲ ಹಂಬಲಿಸ್ತಾರೋ, ಅದೇ ಹೋರಾಟದ ಮಾದರಿ ನಮ್ಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರೇರಣೆಯಾಯಿತು. ಕೃಷ್ಣ ಅರ್ಜುನನಿಗೆ ಬೋಧಿಸಿದಂತ ಕ್ಲೈಬ್ಯಂ ಮಾಸ್ಮ ಗಮ ಪಾರ್ಥ, ಏಳು ಪಾರ್ಥ ದುಷ್ಟರ ವಿರುದ್ಧ ಹೋರಾಟ ಮಾಡು ಅಂತ ಏನು ಕೃಷ್ಣ ಬೋಧಿಸಿದ್ನೋ, ಹಾಗೆ ಕರ್ಮ ಮಾರ್ಗದ ಮುಖಾಂತರ, ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ಮೇಲಿರ್ತಕ್ಕಂತ ಗುಲಾಮಿತನದ ದಾಸ್ಯವನ್ನ ಕಿತ್ತೊಗಿಬೇಕು ಅಂತ ನಮ್ಮ ಆಧ್ಯಾತ್ಮಿಕತೆ ನಮಗೆ ಬೋಧಿಸಿದ್ದು. ಈ ಸಂದರ್ಭದಲ್ಲಿ ಸ್ವತಂತ್ರ ಅನ್ನೋ ವಿಷಯವನ್ನ ಇನ್ನು ದೊಡ್ಡದಾಗಿ ನಾವು ಚಿಂತನೆ ಮಾಡ್ಬೇಕಾದಂತ ಅವಶ್ಯಕತೆ ಇದೆ. ಪ್ರಸ್ತುತ ಸಂದರ್ಭಕ್ಕೆ ಬಂದ್ರೆ ನಮ್ಮ ದೇಶ ಸ್ವತಂತ್ರ ಪಡ್ಕೊಂಡಿದೆ ರಾಜಕೀಯವಾಗಿ ನಿಜ, ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಿಜ, ಆದ್ರೆ ರಾಜಕೀಯವಾಗಿ ಸ್ವತಂತ್ರ ಪಡೆದ ಮಾತ್ರಕ್ಕೆ ಎಲ್ಲರೂ ಸ್ವತಂತ್ರರ ಅಂತ ಕೇಳಿದ್ರೆ ಖಂಡಿತವಾಗಿ ಇಲ್ಲ. ನಮ್ಮ ಸ್ವತಂತ್ರವನ್ನ ಕಿತ್ಕೊಳ್ತಕ್ಕಂತ ಅನೇಕ ಅಂಶಗಳು ಇವತ್ತು ನಮ್ಮ ನಡುವೆ ಇದೆ. ಮೊದಲನೇದಾಗಿ ವಿದೇಶಿ ಕಂಪನಿಗಳು ಈ ದೇಶದಲ್ಲಿ ಮಾಡ್ತಿರ್ತಕ್ಕಂತ ಅನೇಕ ಹಸ್ತಕ್ಷೇಪಗಳು. ವಿದೇಶಿ ಕಂಪನಿಗಳು ಇವತ್ತು ಗ್ಲೋಬಲೈಸೇಷನ್ ಆದ್ಮೇಲೆ, ಜಾಗತೀಕರಣ ಆದ್ಮೇಲೆ ಎಲ್ಲ ಕಂಪನಿಗಳು ಎಲ್ಲಿ ಬೇಕಾದ್ರೂ ಹೋಗಿ ಉತ್ಪಾದನೆ ಮಾಡಬಹುದು ಅನ್ನುವಂತ ಒಂದು ವಿಷಯ ಬಂದುಬಿಡುತ್ತೆ. ಹಂಗ ಬಂದಾಗ ಎಲ್ಲೋ ಒಂದ್ ಕಡೆ ಸ್ವಾತಂತ್ರ್ಯ, ಸ್ವದೇಶ, ಸ್ವದೇಶಿ ಅಸ್ಮಿತೆ ಅನ್ನೋ ಕುರಿತಂತೆ ಎಲ್ಲೋ ಧಕ್ಕೆ ಬಂದುದುಕ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ತಯಾರ್ ಮಾಡ್ತಕ್ಕಂತ ನಮ್ಗೆ ಕೊಲ್ಲಾಪುರ ಚಪ್ಪಲಿ ಬಗ್ಗೆ ಗೊತ್ತು. ಕೊಲ್ಲಾಪುರದಲ್ಲಿ ಚಪ್ಪಲಿಯನ್ನು ತಯಾರು ಮಾಡ್ತಾರೆ, ಅಲ್ಲಿಯ ಒಂದು ಪ್ರಮುಖವಾದಂತ ಒಂದು ವಾಣಿಜ್ಯ ಉತ್ಪನ್ನ. ನಮ್ಮ ದೇಶಕ್ಕೆ ವಿದೇಶಿ ಕಂಪನಿಗಳು, ಬಾಟದಂತ ಕಂಪನಿಗಳು ಅಥವಾ ಇನ್ಯಾವುದೋ ಕಂಪನಿಗಳು ಬಂದು ಅವರ ವಸ್ತುಗಳನ್ನ ಸೇಲ್ ಮಾಡೋದ್ರ ಮುಖಾಂತರ, ಮಾರಾಟ ಮಾಡೋದ್ರ ಮುಖಾಂತರ ಲಾಭವನ್ನು ಹೊತ್ತೋಗ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ನಮ್ಮ ಸ್ವತಂತ್ರಕ್ಕೆ, ನಮ್ಮ ಕಾರ್ಮಿಕನ ಸ್ವತಂತ್ರಕ್ಕೆ ಧಕ್ಕೆ ಅಂತ ಅನ್ಸಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಎಲ್ಲೋ ವಿದೇಶಗಳಿಂದ ಬಂದಂತ ತಂಪು ಪಾನೀಯಗಳು, ತಂಪು ಪಾನೀಯಗಳು ಅಂತ ಹೆಸರಿಗೆ ಮಾತ್ರ ತಂಪಾಗಿದೆ, ಆದ್ರೆ ಅದು ಆರೋಗ್ಯಕ್ಕೆ ಬಹಳ ಬಿಸಿ. ಇಂಥ ತಂಪು ಪಾನೀಯಗಳು ನಮ್ಮದೇ ರೈತನ ಎಳನೀರಿಗೆ ಕೊಡಲಿ ಪೆಟ್ಟು ಕೊಡ್ತಾ ಇದೆಯಲ್ಲ, ಇದು ನಮ್ಮ ಸ್ವತಂತ್ರವನ್ನ ಕಿತ್ಕೊಂಡಂತಾಗ್ಲಿಲ್ವಾ? ಈ ಕುರಿತಂತೆ ನಾವು ಆಲೋಚನೆ ಮಾಡಬೇಕಾಗಿದೆ. ಎಲ್ಲೋ ಒಂದ್ ಕಡೆ ನಮ್ಮ ಸಂಸ್ಕೃತಿಯನ್ನ ವಿದೇಶಿ ಸಂಸ್ಕೃತಿ ಅಪಹರಿಸ್ತಾ ಇದೆ, ನಮ್ಮ ಮಕ್ಕಳು ವಿದೇಶಿ ಸಂಸ್ಕೃತಿಯ ದಾಸರಾಗ್ಬಿಡ್ತಾ ಇದಾರೆ. ಹುಟ್ಟದಬ್ಬವನ್ನ ಆಚರಣೆ ಮಾಡ್ಬೇಕಾದ್ರೆ ಕೇಕ್ ಕಟ್ ಮಾಡುವ ಸಂಸ್ಕೃತಿ ಎಲ್ಲಿಂದ ಬಂತು? ಮದುವೆ ರಿಸೆಪ್ಷನ್ ನಲ್ಲಿ ಒಬ್ಬ ಹುಡುಗ ಎಂತ ಬೇಸಿಗೆ ಬಿರು ಬೇಸಿಗೆ ಇದ್ರೂ ಸೂಟು ಬೂಟು ಹಾಕ್ತಕ್ಕಂತ ಒಂದು ಗುಲಾಮಿತನದ ಪರಂಪರೆ ಇನ್ನೂ ನಮ್ಮಲ್ಲಿ ಇದೆ. ಗುಡ್ ಮಾರ್ನಿಂಗ್, ಗುಡ್ ನೈಟ್ ಹೇಳ್ತಕ್ಕಂತ ಪರಂಪರೆ ಆಗ್ಬೋದು. ಇಂಗ್ಲಿಷ್ ಅನ್ನ ನಾವ್ ಎಷ್ಟು ಬಳಸ್ತೀವಿ, ನನ್ನ ಮಾತಿನಲ್ಲಿ ಎಷ್ಟು ಇಂಗ್ಲಿಷ್ ಪದಗಳನ್ನು ಸುಳ್ಳು ಬಿಟ್ವು. ಎಲ್ಲ ಒಂದ್ ಕಡೆ ಭಾಷೆಯ ಗುಲಾಮಗಿರಿ ನಮ್ಮ ಮೇಲೆ ಹೇರಲ್ಪಟ್ಟಿದೆ ಅಂತ ಅನ್ಸುತ್ತೆ, ನಮ್ಮ ನಂಬಿಕೆಯ ಗುಲಾಮಗಿರಿ ಎಲ್ಲ ಒಂದ್ ಕಡೆ ಹೇರಲ್ಪಟ್ಟಿದೆ ಅನ್ಸುತ್ತೆ. ಈ ಎಲ್ಲ ಗುಲಾಮಗಿರಿಗಳನ್ನ ನಾವು ತೊಡ್ಕೊಳ್ಬೇಕಾಗಿದೆ. ನಿಜವಾದ ಸ್ವತಂತ್ರದ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲ ದಿಕ್ಕಿನಿಂದಲೂ, ಎಲ್ಲ ಆಯಾಮದಿಂದಲೂ ನಾವು ಸ್ವತಂತ್ರ ಪಡ್ಕೊಳ್ಬೇಕಾಗಿದೆ. ನಾವೆಲ್ಲ ಇವತ್ತು ಮಕ್ಕಳೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ದೂರ್ತಿದೀವಿ. ಮೊಬೈಲ್ ಅಡಿಕ್ಟ್ ಆಗೋದು ಅಂದ್ರೆ ಏನು? ಮೊಬೈಲ್ಗೆ ನಮ್ಮ ಸ್ವತಂತ್ರವನ್ನು ಒತ್ತೆ ಇಡೋದು. ನಾನು ಏನ್ ಇಷ್ಟ ಬರುತ್ತೋ ಅದನ್ನ ಮಾಡಬೇಕಾಗಿತ್ತು, ನನ್ಗೆ ಯಾವ್ದು ಹಿತಕಾರಿಯಾಗಿದೆಯೋ ಅದನ್ನ ಮಾಡ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ವಿವಶತೆಯಿಂದ ನನಗೆ ಗೊತ್ತಿಲ್ಲದೆ ಯಾವ್ದಕ್ಕೂ ಒಂದಕ್ಕೆ ನಾನು ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಅದು ಮೊಬೈಲ್ ಆಗ್ಬೋದು, ಡ್ರಗ್ಸ್ ಆಗ್ಬೋದು, ಇಲ್ಲ ಹಣ ಸಂಪಾದನೆ ಹುಚ್ಚಾಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು. ನಮ್ಮ ನಾವೆಲ್ಲೋ ಕಳ್ಕೊಳ್ತಾ ಇದ್ದೀವಿ, ಸ್ವತಂತ್ರವನ್ನ ಪಡ್ಕೊಳ್ಳೋದ್ರಲ್ಲಿ ತುಂಬಾ ದೂರ ಇದ್ದೀವಿ ಅಂತ ಅನ್ಸುತ್ತೆ. ಈ ಬಗ್ಗೆಯೂ ನಾವು ಸ್ವತಂತ್ರ ದಿನದ ದಿನ ಚರ್ಚೆ ಮಾಡ್ಬೇಕಾಗಿದೆ. ಆರ್ಥಿಕ ಸ್ವತಂತ್ರ, ಸಾಮಾಜಿಕ ಸ್ವತಂತ್ರ, ಗುಲಾಮಗಿರಿಯನ್ನ ತೊಡ್ಕೊಳ್ತಕ್ಕಂತ ಯಾವುದೇ ಪ್ರಯತ್ನ ಕೂಡ ಸ್ವತಂತ್ರ ಹೋರಾಟವೇ ಆಗುತ್ತೆ. ಅದನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ.
1: ಸರ್, ತಾವೀಗ ಒಂದು ಅಂಶವನ್ನ ಹೇಳಿದ್ರಿ, ವಿದೇಶಿ ಕಂಪನಿಗಳ ಹಸ್ತಕ್ಷೇಪ ಅನ್ನೋದು ನಮ್ಮ ಸ್ವದೇಶಿ ವಸ್ತುಗಳಿಗೆ ಒಂದು ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದೆ ಅಂತ. ಆ ನಿಟ್ಟಿನಲ್ಲಿ ಸರ್, ಸ್ವದೇಶಿ ವಸ್ತುಗಳನ್ನ ಬಳಸೋದಾಗಿರ್ಬೋದು, ದೇಶೀಯ ಉತ್ಪನ್ನಗಳ ಬಳಕೆ, ಅದು ಪರಿಸರಕ್ಕೆ ಸಂರಕ್ಷಣೆಯಲ್ಲಿ ಬಹಳ ಪಾತ್ರವನ್ನು ವಹಿಸುವಂಥದ್ದು, ಸ್ವದೇಶಿ ವಸ್ತುಗಳನ್ನು ಬಳಸುವಂಥದ್ದು. ಆ ನಿಟ್ಟಿನಲ್ಲಿ ಸ್ವದೇಶಿ ಉತ್ಪನ್ನಗಳ ಬಳಕೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಭಾರತೀಯ ಪ್ರಜೆಗಳ ಜವಾಬ್ದಾರಿ ಹೇಗಿರಬೇಕು?
0: ಹೌದು ಹೌದು ಸರ್, ಈಗ ತುಂಬಾ ಗಮನ ಕೊಡಬೇಕಾದಂತ ಅಂಶ ಈ ವಿಷಯ. ನಾವೆಲ್ಲ ವಸ್ತುಗಳನ್ನ ಬಳಸ್ತಾ ಇದೀವಿ ಇವತ್ತು, ಎಷ್ಟು ಮಟ್ಟಕ್ಕೆ ಬಳಸ್ತಾ ಇದೀವಿ ಅಂದ್ರೆ ಎಲ್ಲಿಂದ ಬಂತು ಆ ವಸ್ತು,

ಯಾರು ತಯಾರು ಮಾಡಿದ್ರು, ಹೇಗೆ ತಯಾರು ಮಾಡಿದ್ರು, ಆ ವಸ್ತುವಿನೊಳಗಡೆ ತೆಗೆದಂತ ಇಂಗ್ರೀಡಿಯೆಂಟ್ಸ್ ಏನು, ಒಳಗಡೆ ಇರ್ತಕ್ಕಂಥ ಘಟಕಗಳು ಏನಿದೆ ಅದರೊಳಗಡೆ, ಯಾವುದನ್ನು ವಿಚಾರ ವಿವೇಚನೆ ಮಾಡದೆ ಯೂಸ್ ಅಂಡ್ ಥ್ರೋ ಸಂಸ್ಕೃತಿನ ಅನುಸರಿಸ್ತಾ ಇದ್ದೀವಿ. ಅಮೆಝಾನ್ ಅಲ್ಲೋ ಅಥವಾ ಫ್ಲಿಪ್ಕಾರ್ಟ್ ಅಲ್ಲೋ ಸ್ವಿಗ್ಗಿಯಲ್ಲೋ ಜೊಮ್ಯಾಟೊದಲ್ಲೋ ಯಾವುದೋ ಒಂದು ಆ್ಯಪ್ ಮುಖಾಂತರ ನಾವು ವಸ್ತುಗಳನ್ನ ಆರ್ಡರ್ ಮಾಡ್ತಾ ಇದೀವಿ, ತರಿಸ್ಕೊಳ್ತಾ ಇದೀವಿ, ಮತ್ತು ಅದನ್ನ ಉಪಯೋಗಿಸಿ ಎಸಿತಾ ಇದ್ದೀವಿ. ಅದರಿಂದ ಪರಿಸರಕ್ಕೆ ಎಷ್ಟು ನಾಶ ಆಗ್ತಾ ಇದೆ, ನಮ್ಮ ಆರ್ಥಿಕತೆಗೆ ಎಷ್ಟು ನಾಶ ಆಗ್ತಾ ಇದೆ, ಈ ಯಾವ ಒಂದು ಅರಿವು ಇಲ್ಲದಂತೆ ಈ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಇದು ಒಂದು ರೀತಿಯಲ್ಲಿ ಗುಲಾಮಗಿರಿನೇ. ನೋಡಿ, ನಮ್ಮ ದೇಶ ಹಳ್ಳಿಗಳ ದೇಶ, 70% ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ನಗರೀಕರಣ ಮಾಡ್ತಿದ್ದೀವಿ ಅಷ್ಟೇ, ಆಧುನಿಕತೆಯ ಹೆಸರಿನಲ್ಲಿ ನಾವು ಗುಲಾಮಗಿರಿಗೆ ಹೋಗ್ತಿದ್ದೀವಿ ಅಷ್ಟೇ. ಈ ಅರಿವು ಯಾರಿಗೂ ಬರ್ತಾ ಇಲ್ಲ. ನಮ್ಮ ಎಕಾನಮಿ ಹೇಗಿರ್ಬೇಕು, ನಮ್ಮ ಅರ್ಥವ್ಯವಸ್ಥೆ ಹೇಗಿರ್ಬೇಕು ಅಂದ್ರೆ, ಒಂದು ಊರಿನ ಅರ್ಥವ್ಯವಸ್ಥೆ ಬಹುಪಾಲು ಆ ಊರಿನ ಮೇಲೆ ನಿರ್ಭರವಾಗಿರ್ಬೇಕು. ಅದನ್ನೇ ಆತ್ಮ ನಿರ್ಭರ ಅಂತ ಕರೆಯೋದು. ನಮ್ಮೂರಿನಲ್ಲಿ ನಾವು ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನ ನಾವು ಬಳಸ್ಬೇಕು, ನಮ್ಮ ತಾಲೂಕಲ್ಲಿ ಉತ್ಪನ್ನ ಆಗ್ತಕ್ಕಂಥ ವಸ್ತುಗಳನ್ನ ನಾವು ಬಳಸ್ಬೇಕು. ಈಗ ಹೇಗಾಗಿದೆ, ಎಲ್ಲೋ ಹುಬ್ಬಳ್ಳಿಯಲ್ಲಿ ಯಾರೋ ತಯಾರು ಮಾಡ್ತಾರೆ, ಅದನ್ನ ತಂದು ಇಲ್ಲಿ ನಾವು ಉಪಯೋಗಿಸೋದು. ನಮ್ಮೂರಿನಲ್ಲಿ ತಯಾರು ಮಾಡ್ತಾ ಇದ್ರು ಕೂಡ ಅಲ್ಲೆಲ್ಲೋ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಯಾವುದೋ ವಸ್ತು ಇಲ್ಲಿಗೆ ಬರುತ್ತೆ, ಅದನ್ನ ನಾವು ಉಪಯೋಗಿಸ್ತಾ ಇದೀವಿ. ನಮ್ಮಲ್ಲೇ ಆ ವಸ್ತುಗಳನ್ನ ತಯಾರು ಮಾಡೋ ಸಾಧ್ಯತೆ ಇದ್ರೂ ಕೂಡ. ಈಗ ಕಾಶ್ಮೀರದ ಆಪಲ್ನ, ಸೇಬನ್ನ ನಾವಿಲ್ಲಿ ತಯಾರು ಮಾಡೋಕ್ಕಾಗಲ್ಲ, ಅದನ್ನು ತಿಂದ್ರೆ ತಪ್ಪಿಲ್ಲ, ತರಿಸ್ಕೊಳ್ಳೋಣ, ತಿನ್ನೋಣ. ಈಗ ಕಿವಿ ಅಂತ ಒಂದು ಫ್ರೂಟ್ ಇದೆ, ಅದು ನ್ಯೂಜಿಲೆಂಡ್ ಅಲ್ಲಿ ಬೆಳೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆಸ್ಟ್ರೇಲಿಯಾದಲ್ಲೋ ನ್ಯೂಜಿಲೆಂಡ್ ಅಲ್ಲೋ ಯಾವ್ದೋ ವಿದೇಶದಲ್ಲಿ ಬರುತ್ತೆ, ತಗೊಳ್ಳೋಣ, ತಿನ್ನೋಣ. ಆದ್ರೆ ಇಲ್ಲೇ ಇರ್ತಕ್ಕಂಥ ವಸ್ತುಗಳು ಅನೇಕ ಪೋಷಕಾಂಶಗಳನ್ನ ವಿಟಮಿನ್ಗಳನ್ನ ತುಂಬಿಕೊಂಡಿದ್ರು, ಅದನ್ನ ದೂರ ಮಾಡಿ ವಿದೇಶದಿಂದ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಲವು ವಸ್ತುಗಳನ್ನ ಕೊಂಡ್ಕೊಂಡು ಉಪಯೋಗಿಸ್ತಾ ಇದೀವಲ್ಲ, ಎಷ್ಟು ಮೂರ್ಖತನ ಇದು. ಆ ಹಣ ಎಲ್ಲಿಗೆ ಹೋಗುತ್ತೆ, ವಿದೇಶಕ್ಕೆ ಹೋಗುತ್ತೆ. ನಮ್ಮ ದೇಶದ ನಮ್ಮ ಜನರಿಗೆ ಕೊಡದೇ ಇರ್ತಕ್ಕಂಥ ಹಣ ವಿದೇಶಕ್ಕೆ ಕೊಟ್ರೆ ಸಹಜವಾಗಿ ನಮ್ಮ ದೇಶ ಬಡವಾಗುತ್ತೆ. ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಮತ್ತಲ್ಲಿಂದ ಬರುತ್ತೆ, ದುಡ್ಡನ್ನು ನಾವು ಸಂಪಾದನೆ ಮಾಡ್ತಾ ಇದೀವಿ ನಿಜ, ಆದರೆ ಖರ್ಚು ಮಾಡ್ತಾ ಇರೋದು ಯಾವುದಕ್ಕೆ ಅನ್ನೋ ಅರಿವು ನಮಗಿಲ್ಲ. ಹೀಗಾಗಿ ನಾವು ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳೆಲ್ಲವನ್ನು, ಬಹುಪಾಲು ವಸ್ತುಗಳನ್ನ ನಮ್ಮಲ್ಲೇ ತಯಾರು ಮಾಡ್ಕೋಬೇಕು. ಇದನ್ನ ಆತ್ಮನಿರ್ಭರ ಅಂತ ಕರೀತಾರೆ. ಒಂದು ಊರಿನಲ್ಲಿ, ಒಂದು ತಾಲೂಕು ಅನ್ಕೊಳ್ಳೋಣ, ಆಯ್ತು, ಒಂದು ಡಿಸ್ಟ್ರಿಕ್ಟ್ ಅಂತಾನೆ ಅನ್ಕೊಳ್ಳೋಣ, ಒಂದು ಜಿಲ್ಲೆಯ ವಸ್ತುಗಳು, ಆಯಾ ಜಿಲ್ಲೆಯಲ್ಲಿ ಉಪಯೋಗಿಸ್ತಕ್ಕಂಥ ಸಕ್ಕರೆ, ಉದಾಹರಣೆಗೆ ಯಾವುದು ದೇಶದಿಂದ ಬರುತ್ತೆ, ಯಾವುದು ರಾಜ್ಯದಿಂದ ಬರುತ್ತೆ, ಅವಶ್ಯಕತೆ ಇಲ್ಲ. ಸಕ್ಕರೆ ಇವತ್ತು ಬೆಲ್ಲ ನಮ್ಮಲ್ಲೇ, ನಮ್ಮ ಆಲೆ ಮನೆಗಳು ಎಷ್ಟಿದ್ವು, ಎಷ್ಟು ಮುಚ್ಚೋಗಿದೆ ಇವತ್ತು. ಆ ಆಲೆ ಮನೆಗಳಲ್ಲಿ ತಯಾರತಕ್ಕಂಥ ಬೆಲ್ಲದ ಪುಡಿಯನ್ನು ನಾವು ಉಪಯೋಗಿಸ್ಬೇಕಾಗತ್ತೆ, ಆಲೆ ಮನೆಯಲ್ಲಿ ತಯಾರಾಗ್ತಕ್ಕಂಥ ಬೆಲ್ಲದ ಅಚ್ಚುಗಳನ್ನ ನಾವು ಉಪಯೋಗಿಸ್ಬೇಕಾಗತ್ತೆ. ಹಾಗಾದ್ರೆ ನಮ್ಮೂರಿನಲ್ಲಿ ಇರ್ತಕ್ಕಂಥ ಕಬ್ಬು ಬೆಳೆಗಾರನ ಆರ್ಥಿಕತೆ ಸೇಫ್ ಆಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಈಗ ಆತ ಫ್ಯಾಕ್ಟ್ರಿಗೆ ಕಳಿಸ್ಬೇಕು, ಆ ಫ್ಯಾಕ್ಟ್ರಿಗೆ ತಗೊಂಡೋದಕ್ಕೆ ಅವನು ಗಾಡಿ ಮಾಡಿ, ಇವಾಗ ಹಿಂದೆ ಎಲ್ಲ ಗಾಡಿ ಲೋಡಿಸ್ತಾ ಇದ್ರು, ಇವಾಗ ಟ್ರ್ಯಾಕ್ಟರ್ ಬರ್ತಾ ಇದೆ, ಲಾರಿ ಬರ್ತಾ ಇದೆ, ಅದೆಲ್ಲದರ ಪೊಲ್ಯೂಷನ್ ಎಷ್ಟಾಗುತ್ತೆ, ಅದರಿಂದ ಫ್ಯಾಕ್ಟ್ರಿಯಿಂದ ಹೊರಬರ್ತಕ್ಕಂಥ ಹೊಗೆ ಎಷ್ಟು ಹಾನಿಕಾರಕ, ಅದಕ್ಕಿಂತ ಹೆಚ್ಚಾಗಿ ಸಕ್ಕರೆ ಎಷ್ಟು ಡೇಂಜರಸ್, ಎಷ್ಟು ಆರೋಗ್ಯಕ್ಕೆ ಹಾನಿ ಮಾಡ್ತದೆ ಅಂತ ತುಂಬಾ ಜನಕ್ಕೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಸೊ ಎಲ್ಲದರ ನಡುವೆ ನೋಡಿದಾಗ ನಮ್ಮ ಹಿಂದಿನ ಪದ್ಧತಿ ಏನಿತ್ತು, ನಮ್ಮ ಊರಿನಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತು ನಮ್ಮಲ್ಲೇ ತಯಾರಾಗಿರಬೇಕು ಅನ್ನೋ ಥರದ್ದು ನಿಜವಾದಂಥ ಸ್ವದೇಶಿ ಕಲ್ಪನೆ.

ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ತರಿಸ್ಬೇಕು. ಈ ಸಂದರ್ಭದಲ್ಲಿ ನನ್ಗೆ ಜ್ಞಾಪಕ ಆಗೋದು ಬಾಬಾ ಆಮ್ಟೆ ಅವರ ಒಂದು ಆಶ್ರಮ. ಆಶ್ರಮದೊಳಗಡೆ ಅವರು ಸೀಮೆಎಣ್ಣೆ ಮತ್ತು ಉಪ್ಪು ಈ ಎರಡನ್ನ ಬಿಟ್ರೆ ಪ್ರತಿಯೊಂದನ್ನು ಅವರೇ ತಯಾರು ಮಾಡ್ಕೊಳ್ತಾ ಇದ್ರು. ಅಲ್ಲಿದ್ದವರೆಲ್ಲ ಕುಷ್ಠರೋಗಿಗಳು, ಪಾಪ ಅಸಹಾಯಕರು, ಅಂಗವಿಕಲರು, ಅನಾಥರು, ದುರ್ಬಲರು, ಅವರೆಲ್ಲರಿಗೂ ಆಶ್ರಯ ಕೊಟ್ಟಿರ್ತಕ್ಕಂತ ಆಶ್ರಮದೊಳಗಡೆ ಅವರ ವಸ್ತುಗಳನ್ನ ಅವರೇ ತಯಾರು ಮಾಡ್ಕೊತಾ ಇದ್ರು. ಯಾವುದೇ ವಸ್ತು ಆಗಿರ್ಲಿ, ಅಂತ ಒಂದು ಆಶ್ರಮದೊಳಗಡೆ ಕೈಲಾಗದಂತ ದುರ್ಬಲರು ಅದನ್ನ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ನಾವು ಇವತ್ತು ಎಷ್ಟು ಸಬಲರಾಗಿದ್ದೀವಿ, ಎಷ್ಟು ಶಕ್ತಿಯುತರಾಗಿದ್ದೀವಿ, ನಾವು ಯಾಕೆ ಈ ಆತ್ಮನಿರ್ಭರವನ್ನ ಮಾಡ್ತಾ ಇಲ್ಲ? ಆತ್ಮನಿರ್ಭರ ಭಾರತ, ಆತ್ಮನಿರ್ಭರ ಕರ್ನಾಟಕ, ಆತ್ಮನಿರ್ಭರ ಜಿಲ್ಲೆಗಳು, ಆತ್ಮನಿರ್ಭರ ತಾಲೂಕು ಮತ್ತು ಊರುಗಳು ಆಗಬೇಕಾಗಿದೆ. ಇವತ್ತು ನಮ್ಮ ಊರಿನಲ್ಲಿ ನಮಗೆ ಬೇಕಾದಂತ ವಸ್ತುಗಳೆಲ್ಲ ಸಿಗೋ ತರ ಮಾಡ್ಕೊಳ್ಬೇಕು, ತನ್ಮೂಲಕ ನಮ್ಮ ಹಣ ನಮ್ಮಲ್ಲೇ ಹಂಚ್ ಹೋಗ್ಬೇಕು. ಹೀಗಾದಾಗ ಅನಗತ್ಯವಾದಂತಹ ಟ್ರಾನ್ಸ್ಪೋರ್ಟ್ಗಳು ತಪ್ಪುತ್ತೆ. ಎಲ್ಲಿಂದ ಎಲ್ಲಿವರೆಗೂ, ಇಡೀ ದೇಶದಾದ್ಯಂತ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿದ್ದೀವಿ ನಿಜ, ಆ ಹೆದ್ದಾರಿ ಮೇಲೆ ಗಾಡಿಗಳು ಓಡಾಡ್ತಾ ಇದೆ ನಿಜ, ಗೂಡ್ಸ್ಗಳು ಓಡಾಡ್ತಾ ಇದೆ ನಿಜ, ಎಕಾನಮಿ ಡೆವಲಪ್ ಆಗಿದೆ ನಿಜ, ಆದ್ರೆ ಹಾಗೆಲ್ಲ ಮಾಡ್ತಾ ಪರಿಸರಕ್ಕೆ ನಾವು ಎಷ್ಟು ನಾಶ ಮಾಡ್ತಾ ಇದೀವಿ. ನಾವು ಅನವಶ್ಯಕವಾಗಿ ಹಣವನ್ನ ಪೋಲ್ ಮಾಡ್ತಾ ಇದೀವಿ. 10,000 ನಡಿಬೇಕಾದಂತ ಜೀವನವನ್ನ 50,000 ಏರಿಸಿದೀವಿ. ನಾವು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ 15,000 ಜೀವನ ಮಾಡಬಹುದು, ಮಾಡಬೇಕು, ಆದ್ರೆ ಇವತ್ತು 50,000 ಆಗಿದೆ. ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ಕುಟುಂಬ ನಡಿಬೇಕು ಅಂತ ಹೇಳಿದ್ರೆ 40,000-50,000 ಖರ್ಚುಗಳು. ನೀವು ಸುಮ್ನೆ ಹಂಗೆ ಬಜೆಟ್ ಹಾಕಿ ನೋಡಿ ಆ ದುಡ್ಡು ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ ಅಂತ, ಅನವಶ್ಯಕವಾದಂತ ಖರ್ಚುಗಳೇ ಹೆಚ್ಚಾಗಿದೆ. ಅದೇ ಆತ್ಮನಿರ್ಭರ ಊರು, ಆತ್ಮನಿರ್ಭರ ತಾಲೂಕು ಆಗಿದ್ದಿದ್ರೆ ಆ ವ್ಯಕ್ತಿಗೆ ಅಷ್ಟು ಖರ್ಚು ಬೀಳ್ತಾ ಇರ್ಲಿಲ್ಲ. ಅನಗತ್ಯವಾಗಿ ಪೆಟ್ರೋಲ್ ದಂಡ ಆಗ್ತಾ ಇದೆ, ಇಲ್ಲಿಂದ ಎಲ್ಲಿಗೂ ಆಫೀಸ್ ಹೋಗ್ಬೇಕು, ಇಲ್ಲಿಂದ

0: ಕಿಲೋಮೀಟರ್ ಆಫೀಸ್ಗೆ ಹೋಗಬೇಕು, ಪ್ರತಿನಿತ್ಯ ಓಡಾಡಬೇಕು, ಎಷ್ಟು ಪೆಟ್ರೋಲ್ ವ್ಯರ್ಥ. ಆತ ಅಷ್ಟು ದೂರ ಆಫೀಸ್ ಮಾಡ್ಕೊಳ್ಳಕ್ಕೆ ಕಾರಣ ಏನು ಅಂದ್ರೆ ಅತಿ ದೊಡ್ಡ ನಗರೀಕರಣ. ನಗರೀಕರಣ ಅಂದ್ರೆ ಕೇವಲ ಆಫೀಸ್ಗಳು ಇರೋದಿಲ್ಲ, ಕೇವಲ ಎಂಪ್ಲಾಯೀಸ್ ಇರೋದಿಲ್ಲ, ಅವ್ರಿಗೆ ಸೇವೆ ಮಾಡೋದಕ್ಕೆ ಸೇವಾ ವರ್ಗ ಒಂದಷ್ಟು ಇರುತ್ತೆ. ಅವ್ರು ಯಾವ್ಯಾವ್ದೋ ಊರಿಂದ ಬಂದಿರ್ತಾರೆ, ಗುಳೆ ಹೊರಟಿರ್ತಾರೆ, ವಲಸೆ ಬಂದಿರ್ತಾರೆ ಉದ್ಯೋಗಕ್ಕೋಸ್ಕರ. ಈ ತರದೊಂದು ಅವೈಜ್ಞಾನಿಕ ನಗರೀಕರಣ ಆಗ್ತಿರೋದ್ರಿಂದ ಆತ್ಮನಿರ್ಭರ ಭಾರತಕ್ಕೆ ತುಂಬಾ ದೊಡ್ಡ ತೊಡಕಾಗಿದೆ, ಅದರಿಂದ ತುಂಬಾ ನಷ್ಟ ಆಗ್ತಾ ಇದೆ, ಪರಿಸರಕ್ಕೂ ಕೂಡ ತುಂಬಾ ಹೆಚ್ಚಿನ ಹಾನಿ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ.
1: ಸರ್, ಆಗಿದೆ, ನಮ್ಮ ಭಾರತ ದೇಶ ಅನ್ನೋದು ಹಳ್ಳಿಗಳ ದೇಶ, ಹಳ್ಳಿಗಳು ಅಭಿವೃದ್ಧಿ ಆದ್ರ ನಿಟ್ಟಿನಲ್ಲಿ ದೇಶ ಅಭಿವೃದ್ಧಿ ಆಗುತ್ತೆ. ತಾವಾಗೆ ಹೇಳಿದಾಗೆ ನಮ್ಮ ಭಾರತ ದೇಶದಲ್ಲಿ 70% ಕೃಷಿ ಚಟುವಟಿಕೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತು ಅಂದ್ರೆ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು, ಗ್ರಾಮೀಣ ಸಬಲೀಕರಣ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ, ಅದರಲ್ಲೂ ವಿಶೇಷವಾಗಿ ಕೃಷಿ ಚಟುವಟಿಕೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕವಾಗಿ ಮಾರ್ಪಾಡ್ತಾ ಇದೆ, ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ, ಇದು ಕೂಡ ಒಂದು ಕೃಷಿ ಉತ್ಪನ್ನಕ್ಕೆ ಹೊಡೆತವನ್ನು ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮ ಒಂದು ಸ್ವದೇಶಿ ಉತ್ಪನ್ನಗಳನ್ನ ತಯಾರಿ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ನಮ್ಮಲ್ಲೇ ಅದನ್ನು ಬಳಸೋ ನಿಟ್ಟಲಾಗಿರ್ಬೋದು. ಒಟ್ಟಾರೆಯಾಗಿ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ವಲಯದ ಅಭಿವೃದ್ಧಿ ಕುರಿತು ಮುಂದೆ ಸರ್ಕಾರ ಆಗಿರ್ಬೋದು, ದೇಶದ ಪ್ರಜೆಗಳಾಗಿರ್ಬೋದು ಅನುಸರಿಸಬೇಕಾದಂಥ ಕ್ರಮಗಳ ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಈ ವಿಷಯದಲ್ಲಿ ನನ್ನನ್ಸೋದು ಸರ್, ಜಾಗೃತಿಯೇ ಪರಿಹಾರ. ಮೊಟ್ಟ ಮೊದಲು ಆಗಬೇಕಾಗಿರೋದು ಜಾಗೃತಿ, ಅವೇರ್ನೆಸ್ ಆಗ್ಬೇಕು. ನಮ್ಮೊಳಗೆ ಯಾಕಿದು ಬೇಕು, ಏನಾಗಬೇಕಾಗಿದೆ ಅನ್ನೋ ಕುರಿತಂತೆ ಒಂದು ಜವಾಬ್ದಾರಿಯುತವಾದಕ್ಕಿರ್ತಕ್ಕಂಥ ಒಂದು ಅವಲೋಕನ ಮೊದಲು ನಡೀಬೇಕಾಗಿದೆ. ಸ್ವದೇಶಿ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ತಗೊಳ್ಬೇಕಾಗಿದೆ. ಸ್ವದೇಶಿ, ಸ್ವರಾಜ್ಯ, ಸ್ವರಾಷ್ಟ್ರ, ಸ್ವಾತಂತ್ರ್ಯ ಇವೆಲ್ಲ ಒಂದೇ ಪದದ ಬೇರೆ ಬೇರೆ ಅರ್ಥಗಳು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ವಿಶಾಲ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ, ಹಾಗೆ ನೋಡಿದಾಗ ನಮ್ಮ ದೇಶದ ಮೇಲಿರುವ ಭಕ್ತಿಯನ್ನ ನಾವು ತೋರ್ಪಡಿಸ್ಕೊಳ್ಳೋದು ಹೇಗೆ? ಈ ದೇಶದಲ್ಲಿ ಹುಟ್ಟಿದೀವಿ, ಈ ದೇಶದಲ್ಲಿ ಅನ್ನ ನೀರು ಕುಡಿತಾ ಇದ್ದೀವಿ, ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ, ಇದಕ್ಕೆ ಋಣವನ್ನು ತೀರಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನೋ ಭಾವನೆ ಮೊದಲು ಬರಬೇಕು. ಎರಡನೇದು, ಹಾಗೆ ಋಣ ತೀರಿಸೋದಕ್ಕೆ ತುಂಬಾ ಸುಲಭವಾದಂತಹ ದಾರಿ ಯಾವುದು ಅಂತ ಹೇಳಿದ್ರೆ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಮತ್ತು ಕೃಷಿಯನ್ನ ಉಳಿಸೋದಾಗಿದೆ. ರೈತ, ಕೃಷಿ, ಗೋವು, ಈ ಮೂರು ನಮ್ಮ ದೇಶದ ಬೆನ್ನೆಲುಬು. ಅದಿಲ್ಲದೆ ಈ ದೇಶ ಯಾವತ್ತೂ ನಡೆದಿಲ್ಲ. ಇತ್ತೀಚೆಗೆ ನಡೀತಾ ಇದೆ, ಆದರೆ ಅದರಿಂದ ಆಗ್ತಿರ್ತಕ್ಕಂಥ ಅನಾಹುತಗಳು ಕಣ್ಣೆದುರುಗಡೆ ಕಾಣ್ತಾ ಇದೆ. ಟ್ರ್ಯಾಕ್ಟರ್ ಬಂತು ಎತ್ತುಗಳ ಜಾಗದಲ್ಲಿ, ಆದರೆ ನಮಗೆ ಗೊತ್ತಿರಲಿ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಎತ್ತು ಹೊಗೆ ಉಗುಳಲ್ಲ, ಎತ್ತು ಪರಿಸರಕ್ಕೆ ಪೂರಕ. ಸಗಣಿ ಹಾಕೋದ್ರ ಮುಖಾಂತರ ಭೂಮಿಯ ಫಲವತ್ತತೆಯನ್ನ, ಸಾರವನ್ನು ಹೆಚ್ಚಿಸುತ್ತೆ, ಆದರೆ ಟ್ರ್ಯಾಕ್ಟರು ದುಡ್ಡು ಖರ್ಚು ಮಾಡಿಸುತ್ತೆ, ಪರಿಸರಕ್ಕೆ ಮಾಲಿನ್ಯ, ಹಾನಿಕಾರಕ. ಇಂಥ ಒಂದು ಅಭಿವೃದ್ಧಿಯನ್ನು ನಾವು ಕೃಷಿ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡೋ ಅವಶ್ಯಕತೆ ಖಂಡಿತವಾಗಿ ಇಲ್ಲ. ಕೃಷಿ ಪ್ರಾಚೀನ ಪದ್ಧತಿ ನಮ್ಮ ದೇಶದಲ್ಲಿ ಏನಿತ್ತೋ, ಸಾವಯವ ಕೃಷಿ ಪದ್ಧತಿ, ಅದೇ ನಮ್ಗೆಲ್ಲರಿಗೂ ಅತ್ಯಂತ ಸುಸ್ಥಿರ ಮತ್ತು ಆರೋಗ್ಯದಾಯಕವಾಗಿರ್ತಕ್ಕಂಥ ಒಂದು ಪದ್ಧತಿ. ಅದನ್ನು ವಾಪಸ್ಸು ತಗೊಂಡು ಬರಬೇಕು ನಮ್ಮ ರೈತರು ಒಂದು ಕಡೆ, ಹಾಗೆ ವಾಪಸ್ಸು ಸಾವಯವ ಕೃಷಿಯನ್ನು ತೆಗೆದುಕೊಂಡು ಬಂದಂಥ ರೈತರಿಗೆ ಬೆಂಬಲವಾಗಿ ನಾವೆಲ್ಲ ನಿಲ್ಲಬೇಕು. ಗ್ರಾಮೀಣ ಭಾಗದ ವಸ್ತುಗಳನ್ನು ನಾವು ಖರೀದಿ ಮಾಡಬೇಕು. ಯಾವ್ಯಾವುದಕ್ಕೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ನಾವುಗಳು, MRP ಹಾಕಿರ್ತಾರೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮರು ಮಾತಾಡದೆ ತಗೊಂಡ್ಬರ್ತೀವಿ. ರೈತ ಮಾರಾಟ ಮಾಡ್ತಕ್ಕಂಥ ವಸ್ತುಗಳಿಗೆ ಬಾರ್ಗೇನ್ ಮಾಡ್ತೀವಿ, ಚೌಕಾಸಿ ಮಾಡ್ತೀವಿ. ಸೊಪ್ಪನ್ನ 5 ರೂಪಾಯಿಗೆ ಸೊಪ್ಪು ಸಿಗ್ತಾ ಇರುತ್ತೆ ಒಂದು ಕಂತೆ, ಅದನ್ನ 4 ರೂಪಾಯಿಗೆ ಕೇಳ್ತೀವಿ. ನಮ್ಮ ಹಣ್ಣುಗಳು, ತರಕಾರಿಗಳು, ಆಹಾರ ಧಾನ್ಯಗಳು, ಎಣ್ಣೆ, ಗಾಣದ ಎಣ್ಣೆಗಳು, ಇಷ್ಟೆಲ್ಲವನ್ನು ನಾವು ಕೊಂಡ್ಕೊಳ್ಬೇಕು. ಪಟ್ಟಣದಲ್ಲಿರ್ತಕ್ಕಂಥ ಜನಗಳು ಅಥವಾ ಯಾರು ಆರ್ಥಿಕವಾಗಿ ಸುಸ್ಥಿರವಾಗಿದ್ದಾರೋ ಅಥವಾ ಮಧ್ಯಮ ವರ್ಗದವರಾಗಿದ್ರು ಚಿಂತೆ ಇಲ್ಲ, ತಮ್ಮ ಆಯ್ಕೆಯಲ್ಲಿ ಒಂದು ಬದಲಾವಣೆ. ಯಾವುದೋ ಒಂದು ಕಂಪ್ನಿಯಿಂದ ಬರ್ತಕ್ಕಂಥ ಪ್ಯಾಕೆಟ್ ಎಣ್ಣೆಯನ್ನ ತಗೊಳ್ಳೋದ್ರ ಬದಲು, ಅದು ಕೂಡ ಕಲಬೆರಕೆ ಪ್ಯಾಕೆಟ್ ಎಣ್ಣೆ, ಯಾವ ಪ್ಯಾಕೆಟ್ ಎಣ್ಣೆ ಆದರೂ ಕಲಬೆರಕೆನೇ ಅದು, ಅದ್ರ ಬದಲು ರೈತಾನೆ ಗಾಣದಲ್ಲಿ ತಯಾರು ಮಾಡ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಎಣ್ಣೆಯನ್ನ ಒಂದು 100 ರೂಪಾಯಿ ಹೆಚ್ಚಿಗೆ ಕೊಟ್ಟು ಖರೀದಿಸಿದ್ರೆ ಡಾಕ್ಟರ್ ಕೊಡೋ ಹಣವು ನಮಗುಳಿಯುತ್ತೆ, ಅದೇ 100 ರೂಪಾಯಿ ರೈತನಿಗೆ ಸುಸ್ಥಿರ ಕೃಷಿಯನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಹಣ ಬಂದ ಸಂದರ್ಭದಲ್ಲಿ ಕೃಷಿಕ ಯಾಕೆ ತನ್ನ ಕೃಷಿಯನ್ನ ತೊರೆದು ಪಟ್ಟಣಕ್ಕೆ ಹೋಗ್ತಾನೆ ವಲಸೆ? ವಲಸೆ ಹೋಗಲ್ಲ ಅವನು. ಆರ್ಥಿಕತೆಯನ್ನ ನಾವು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನ ಕರೆಕ್ಟಾಗಿ ಗಮನಿಸಿದಾಗ, ಸರಿಯಾಗಿ ಗಮನಿಸಿದಾಗ ನಮ್ಗೆ ಇದನ್ನ ತಗೊಂಡು ಹೋಗೋದು ಸುಲಭ ಆಗುತ್ತೆ. ರೈತನ ಉತ್ಪನ್ನಗಳನ್ನ ನಾವು ಖರೀದಿ ಮಾಡೋದು ಮೊದಲನೇ ಹೆಜ್ಜೆ. ಖಾದಿ ಬಟ್ಟೆ, ಕಾಟನ್ ಬಟ್ಟೆಗಳು, ಹ್ಯಾಂಡ್ಲೂಮ್ ಮೊನ್ನೆ ತಾನೇ ಆಯ್ತು, ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ನಡೆಯಿತು. ಅದಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟರು, ತುಂಬಾ ಸಂತೋಷದ ಸಂಗತಿ. ದೇಶವನ್ನ ಆಳ್ತಕ್ಕಂಥ ಪ್ರಧಾನಿ ಆಗ್ಬೋದು, ಸಚಿವರಾಗ್ಬೋದು, ಅಥವಾ ರಾಜ್ಯವನ್ನ ಆಳ್ತಕ್ಕಂಥ ನಾಯಕರುಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಇವರೆಲ್ಲ ಇಂಥ ವಿಷಯಗಳ ಕುರಿತಂತೆ ತಾವು ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಬೇಕು. ತಾವು ಆ ರೀತಿಯ ವಸ್ತುಗಳನ್ನ ಬಳಸೋದ್ರ ಮುಖಾಂತರ ಮುಂದೆ ನಿಂತು ಜನತೆಗೆ ಪ್ರೇರಣೆ ಕೊಡಬೇಕು. ಈ ಕೈಮಗ್ಗದ ವಸ್ತುಗಳನ್ನ ಕೊಂಡ್ಕೊಳ್ಳೋದ್ರಿಂದ ಎಷ್ಟು ಜನ ನೇಕಾರರಿಗೆ ಉಪಯೋಗ ಆಗುತ್ತೆ? ಯಾವುದೋ ಒಂದು ಫ್ಯಾಕ್ಟರಿಯಲ್ಲಿ ಒಟ್ಟಿಗೆ ಒಟ್ಟಿಗೆ ತಾನ್ ಗಟ್ಟಲೆ ಬಟ್ಟೆಗಳು ಬರುತ್ತೆ, ಅದು ಯಾವುದೋ ಒಂದು ಸಿಂಥೆಟಿಕ್ ಯಾವುದೋ ಒಂದು ವಸ್ತುಗಳಿಂದ ಸುಲಭವಾಗಿ ತಯಾರು ಮಾಡಿಬಿಡ್ತಾರೆ. ಹಾಗೆ ಸುಲಭವಾಗಿನಲ್ಲ, ಕಷ್ಟಪಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಆದ್ರೆ ಅದೆಲ್ಲ ಮಾಡೋದು ಮೆಷಿನ್ಸ್. ನಮ್ಮ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ, 150 ಕೋಟಿ ಜನಸಂಖ್ಯೆಗೆ ಕೈಗಳಿಗೆ ಉದ್ಯೋಗ ಕೊಡಬೇಕಾಗಿದೆ. 300 ಕೋಟಿ ಕೈಗಳಿಗೆ ಉದ್ಯೋಗ ಕೊಡೋದು ತಮಾಷೆ ಮಾತಲ್ಲ. 300 ಕೋಟಿ ಕೈಗೆ ಉದ್ಯೋಗ ಸಿಗಬೇಕು ಅಂದ್ರೆ ನಾವು ಫ್ಯಾಕ್ಟರಿಯಿಂದ ಬರ್ತಕ್ಕಂಥ ವಸ್ತುಗಳನ್ನ ಬಳಸೋದ್ರಿಂದ ಖಂಡಿತ ಸಾಧ್ಯ.

0: ಆಗಲ್ಲ, ಸುಲಭ ಆಗ್ಬೋದು ಅಷ್ಟೇ ಹೊರತು ಎಕಾನಮಿ ವೀಕ್ ಆಗ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ನಮ್ಗೊಂದ್ 10 ರೂಪಾಯಿ ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇಶವನ್ನೇ ನಾವು ಹಾಳು ಬಾವಿಗೆ ನುಗ್ತಾ ಇದ್ದೀವಿ ಈ ಫ್ಯಾಕ್ಟರಿಗಳಿಂದ ಬರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸೋದ್ರಿಂದ. ಹೀಗಾಗಿ ಸಾಧ್ಯವಾದಷ್ಟು ಎಲ್ಲ ವಸ್ತುಗಳನ್ನು ಅಂತ ನಾನು ಹೇಳಲ್ಲ, ಯಾವ್ದು ಅವಶ್ಯಕತೆಯೋ ಅದನ್ನು ಉಪಯೋಗಿಸಿ, ಆದ್ರೆ ಒಂದು ಆಯ್ಕೆಯಲ್ಲಿ ಬದಲಾವಣೆ ತರೋದ್ರ ಮುಖಾಂತರ ಒಂದು ದೊಡ್ಡ ಕ್ರಾಂತಿ ಮಾಡಬಹುದು ಅನ್ನೋ ಸಾಧ್ಯತೆ ಇದ್ದಾಗ ನಾವು ಆ ಆಯ್ಕೆಯನ್ನ ಮಾಡಬೇಕಾಗುತ್ತೆ. ಅದು ಹ್ಯಾಂಡ್ಲೂಮ್ ಆಗಿರ್ಬೋದು, ಅಂದ್ರೆ ಕಾಟನ್ ಬಟ್ಟೆಗಳನ್ನ ಧರಿಸೋದಾಗಿರ್ಬೋದು, ಅಥವಾ ನಮ್ಮ ಗಾಣದ ಎಣ್ಣೆಯಿಂದ ಎಣ್ಣೆ ತಗೊಳ್ಳೋದಿರ್ಬೋದು, ಅಥವಾ ಹಾಲನ್ನ ರೈತನಿಂದ ನೇರವಾಗಿ ಖರೀದಿ ಮಾಡೋದಾಗಿರ್ಬೋದು, ತರಕಾರಿಗಳನ್ನ ಅಥವಾ ಧಾನ್ಯಗಳನ್ನ ನಾವು ರೈತರಿಂದ ನೇರವಾಗಿ ಖರೀದಿ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರೆ ರೈತನಿಗೆ ಈ ಬ್ರೋಕರ್ಗಳ ಹಾವಳಿ ತಪ್ಪುತ್ತೆ, ಎಷ್ಟೋ ಹಣ ಉಳಿತಾಯ ಆಗುತ್ತೆ. ಪಾಪ ರೈತ ಟೊಮೆಟೊ ಬೆಳೆದ್ರೆ 5 ರೂಪಾಯಿಗೆ ಮಾರಾಟ ಮಾಡ್ತಾನೆ, ನಮ್ಮವರೆಗೂ ಬರೋದಕ್ಕೆ ಅದು 30 ರೂಪಾಯಿ ಆಗಿರುತ್ತೆ, ಈ ಉಳಿದ 25 ರೂಪಾಯಿ ಎಲ್ಲಿಗೆ ಹೋಯ್ತು? ಈ 25 ರೂಪಾಯಿಯಲ್ಲಿ ರೈತನಿಗೆ ಕನಿಷ್ಠ 50% ಆದ್ರೂ ದುಡ್ಡು ಬರಬಾರ್ದ? ಹಾಗೆ ಬರಬೇಕು ಅಂದ್ರೆ ರೈತ ನೇರ ಮಾರುಕಟ್ಟೆಯನ್ನ ಹುಡುಕಬೇಕು. ಆ ರೈತ ಹುಡುಕೋದಕ್ಕೆ ಸರ್ಕಾರ ಮತ್ತು ಸಮಾಜ ಮತ್ತು ಕೊಳ್ಳುವರು ಯಾರು ಗ್ರಾಹಕರು ಇರ್ತಾರೋ ಅವರು ಸಹಾಯ ಮಾಡಬೇಕು. ಇದು ರೈತನಿಗೆ ಮಾಡೋ ಸಹಾಯ ಅಲ್ಲ, ಖಂಡಿತ ರೈತನ ಮಾಡೋ ಸಹಾಯ ಅಲ್ಲ. ರೈತ ವ್ಯವಸಾಯ ಬಿಟ್ಟು ಬೇರೆ ಕೆಲಸ ಮಾಡಬಹುದು, ಬದುಕಬಹುದು ಅವನು, ಆದ್ರೆ ರೈತ ವ್ಯವಸಾಯ ಬಿಟ್ಟರೆ ದೇಶದಲ್ಲಿ ತಿನ್ನೋದಿಕ್ಕೆ ಅನ್ನ ಇರೋದಿಲ್ಲ. ಇದನ್ನ ಎಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕು. ರೈತನಿಗೆ ಸಹಾಯ ಮಾಡೋದು ಅಂದ್ರೆ ಅರ್ಥ ಅದು ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ಸಹಾಯ. ಪಟ್ಟಣದವರು ಬದುಕಬೇಕು ಅಂತಂದ್ರೆ ರೈತ ಬದುಕಬೇಕು, ರೈತ ಬದುಕಬೇಕು ಅಂದ್ರೆ ಪಟ್ಟಣದಲ್ಲಿರ್ತಕ್ಕಂಥವ್ರು ರೈತರಿಗೆ ನೆರವು ಕೊಡಬೇಕು. ಈಗ ಹಳ್ಳಿಯಲ್ಲೇನೆ ರೈತರಿಗೆ ರೈತರು ನೆರವು ಕೊಡದಿರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ರೈತರು ಮಾರ್ಕೆಟ್ ಹೋಗಿ ತರಕಾರಿ ಕೊಂಡ್ಕೊಳ್ಳೋದು ನೋಡ್ತಾ ಇದ್ದೀನಿ ನಾನು, ಬಹಳ ದುಃಖದ ಸಂಗತಿ. ನಮ್ಮೂರಿನಲ್ಲಿ ಬೆಳೆದಿರೋ ತರಕಾರಿಗಳನ್ನ ಹೋಗಿ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ತಾರೆ, ಯಾಕೆ ನಮ್ಮೂರಲ್ಲಿ ಟೊಮೆಟೊ ಬೆಳೀತಾ ಇಲ್ಲ, ಯಾಕೆ ನಮ್ಮೂರಲ್ಲಿ ಬೆಂಡೆಕಾಯಿ ಬೆಳೀತಾ ಇಲ್ಲ? ಯಾಕೆಂದ್ರೆ ಮಾರ್ಕೆಟ್ ಇಲ್ಲ. ಕಬ್ಬು ಭತ್ತ ಸುಲಭವಾಗಿ ಬೆಳೆಯುತ್ತೆ ಅಂತಾನೋ, ಅಥವಾ ತರಕಾರಿಗಳಿಗೆ ಹೋಲಿಸ್ಕೊಂಡ್ರೆ ಕ್ಷೇಮ ಅಂತಲೋ, ಹಣಕಾಸಿನ ದೃಷ್ಟಿಯಿಂದ ಕ್ಷೇಮ ಅನ್ನೋ ಕಾರಣಕ್ಕೋಸ್ಕರವೋ ಅದನ್ನೇ ಬೆಳೀತಾ ಹಳ್ಳಿಗಳಿಗೆ ಬೇಕಾದ ವಸ್ತುಗಳೇ ಪಟ್ಟಣದಿಂದ ಅಥವಾ ಬೇರೆ ಕಡೆಯಿಂದ ಬರಬೇಕಾದಂತ ದುಸ್ಥಿತಿ ಬಂದು ಒದಗಿದೆ. ಹೀಗಾಗಿ ಇದ್ರ ಬಗ್ಗೆ ತುಂಬಾ ಆಳವಾದ ಅವಲೋಕನ ತುಂಬಾ ಅವಶ್ಯಕವಾಗಿದೆ.
1: ಸರ್, ಹಾಗಿದ್ರೆ ನಾವಿನ್ನೇನು ಸ್ವಾತಂತ್ರ್ಯ ದೊರೆತು ಶತಮಾನದ ಸನಿಹದಲ್ಲಿದ್ದೇವೆ, ನಮ್ಮ ಮುಂದಿನ ಗುರಿ ಏನಿದ್ರು ಪುರಾತನ ಜ್ಞಾನ ಹಾಗೂ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಭಾರತವನ್ನ ವಿಕಸಿತ ಭಾರತ ಮಾಡುವಂಥದ್ದು, ಜೊತೆಗೆ ಭಾರತವನ್ನ ವಿಶ್ವಗುರು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸರ್, ಈ ನಿಟ್ಟಿನಲ್ಲೂ ಭಾರತವನ್ನ ವಿಕಸಿತ ಭಾರತ ಮತ್ತು ಹಾಗೂ ವಿಶ್ವಗುರುವನ್ನಾಗಿ ಮಾಡೋ ನಿಟ್ಟಿನಲ್ಲಿ ಯಾವ ತಳಹದಿಯ ಅಗತ್ಯ ಹಾಗೂ ನಮ್ಮ ಒಂದು ಪಾತ್ರ ಹೇಗಿರಬೇಕು? ಸರ್,
0: ನನಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ವಿಷಯಕ್ಕೆ ತೊಂದರೆ ಎದುರಾಗ್ತಾ ಇರೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಯುವ ಜನತೆಯ ಕೈಲಿರ್ತಕ್ಕಂತ ಮೊಬೈಲ್. ಈ ಮೊಬೈಲ್ ಎಷ್ಟು ಅನುಕೂಲ ಮಾಡುತ್ತೋ ಅಷ್ಟೇ ಅನಾನುಕೂಲವನ್ನು ಮಾಡಿಬಿಟ್ಟಿದೆ ಇವತ್ತು ಇಂಟರ್ನೆಟ್ ಮೊಬೈಲ್ ಸ್ಮಾರ್ಟ್ ಫೋನ್ಗಳು. ಯಾವ ಹಳ್ಳಿಗೆ ಆಧುನಿಕತೆಯ ಒಂದು ಸೋಂಕು ತಗಲಿರ್ಲಿಲ್ವೋ ಅಥವಾ ನಗರೀಕರಣದ ಸೋಂಕು ತಗಲಿರ್ಲಿಲ್ವೋ, ಇವತ್ತು ನಗರೀಕರಣದ ಸೋಂಕಿಲ್ದಿರ್ತಕ್ಕಂಥ ಒಂದು ಹಳ್ಳಿ ಇಲ್ಲ. ಎಲ್ಲೇ ಏನೇ ನಡೆದ್ರು ಕ್ಷಮಾರ್ಥದಲ್ಲಿ ನಮ್ಗೆ ಮಾಹಿತಿ ಸಿಗ್ತಾ ಇರೋದ್ರಿಂದ ವಿತ್ ವಿಡಿಯೋ, ಅದರಿಂದ ತುಂಬಾ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಹಿಂದೆ ಕೇಬಲ್ ಟಿವಿ ಇಂದಾನೇ ತುಂಬಾ ದೊಡ್ಡ ಅನಾನುಕೂಲ ಸಂಭವಿಸಿತ್ತು, ಈಗ ಅದಕ್ಕೂ ಮೀರಿಸಿ ಹಳ್ಳಿ ಹಳ್ಳಿಗಳಿಗೂ ಸ್ಮಾರ್ಟ್ ಫೋನ್ ಕಾಲಿಟ್ಟಿದೆ. ಅದರಿಂದ ಅತ್ಯಂತ ಒಂದೊಂದು ಕೆಟ್ಟ ಬೆಳವಣಿಗೆ ನಡೀತಾ ಇದೆ. ಒಳ್ಳೇದು ಕೂಡ ಆಗ್ತಾ ಇದೆ, ಇಲ್ಲ ಅಂತಿಲ್ಲ, ಆದರೆ ಕೆಟ್ಟದ್ದೇ ಒಳ್ಳೇದಕ್ಕಿಂತ ಜಾಸ್ತಿ ಆಗ್ತಿರೋ ಸಂದರ್ಭದಲ್ಲಿ ಸ್ಮಾರ್ಟ್ ಫೋನ್ ಬಳಕೆಯೇ ನಮ್ಮ ಮುಂದಿನ ಪೀಳಿಗೆಯ ಬಹುದೊಡ್ಡ ಶತ್ರು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಂತ ಅದನ್ನ ದೂರ ಇಡಕ್ಕಾಗಲ್ಲ, ಯಾಕಂದ್ರೆ ಟೆಕ್ನಾಲಜಿ ಬೇಕು, ಮುಂದುವರೆದಿದೆ, ಅದನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕಾಗಿದೆ. ಹೀಗಾಗಿ ನನಗೊಂದು ಉಪಾಯ ಹೊಳಿಯುತ್ತೆ. ಯಾವ ಈ ಜೆನ್ಸಿ ಅಥವಾ ಆಲ್ಫಾ ಕಿಡ್ಸ್ ಅಂತ ನಾವು ಕರಿತಾ ಇದೀವೋ, ನಮ್ಮ ಮುಂದಿನ ಪೀಳಿಗೆಗಳು 0-13 ವರ್ಷದವರು, 15 ವರ್ಷದವರು, 15 ವರ್ಷದಿಂದ 30 ವರ್ಷದವರು, ಆ ವಯೋಮಾನದವ್ರು ಏನಿದಾರೋ, ಮಕ್ಕಳು ಮತ್ತು ಯುವಕರು, ಇವರಿಗೆ ನಾವು ಹಳೆಯ ವಿಷಯಗಳನ್ನ ಹಿಂದಿನ ವಿಷಯಗಳನ್ನ ಹೇಗಾದ್ರೂ ಮಾಡಿ ತಲುಪಿಸಿ ಅವರ ಮನ ಒಲಿಸುವಂತ ಕೆಲಸವನ್ನ ನಾವಿವತ್ತು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸಮರೋಪಾದಿಯಲ್ಲಿ ತಯಾರಿಗಳು ನಡೀಬೇಕಾಗಿದೆ. ನನಗೆ ಗೊತ್ತಿಲ್ಲ ಸರ್ಕಾರಗಳು ಎಷ್ಟು ಮಟ್ಟಿಗೆ ಇದರಲ್ಲಿ ಮುಂದುವರೆದಿದ್ದಾವೋ, ಈ ಬಗ್ಗೆ ಚಿಂತನೆ ಮಾಡಿದೆಯೋ, ಅಥವಾ ಸಂಸ್ಥೆಗಳು ಚಿಂತನೆ ಮಾಡಿದೆಯೋ, ವಿದ್ಯಾಸಂಸ್ಥೆಗಳು ಚಿಂತನೆ ಮಾಡಿದೆಯೋ, ನನಗೆ ಗೊತ್ತಿಲ್ಲ. ಎಲ್ಲೂ ಅದರ ಸಣ್ಣದೊಂದು ಕುರುಹು ಸಿಗ್ತಾ ಇಲ್ಲ. ಎಲ್ಲರೂ ಮಾರ್ಕ್ಸ್ ಹಿಂದೆ ಬಿದ್ದಿದ್ದಾರೆ, ಎಲ್ಲರೂ ಡಾಕ್ಟರ್ ಇಂಜಿನಿಯರ್ಸ್ಗಳಾಗಬೇಕು, ದೊಡ್ಡ ಸಂಪಾದನೆ ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ತಾವು ಒಂದು ವೇಗದ ರೇಸಲ್ಲಿ ಬಿದ್ದುಬಿಟ್ಟಿದ್ದಾರೆ ಪೇರೆಂಟ್ಸ್ಗಳೆಲ್ಲ, ಹಿರಿಯರು ಅನ್ನಿಸ್ಕೊಂಡವರು. ಹಿರಿಯರೆಲ್ಲ ರೇಸಿಂದ ಸ್ವಲ್ಪ ಹೊರಗಡೆ ಬಂದು ನಮ್ಮ ಮುಂದಿನ ಪೀಳಿಗೆ ಯಾವ ದಾರಿಯಲ್ಲಿ ಸಾಕ್ತಾ ಇದೆ, ಅವ್ರು ಯಾವ ದಾರಿಯಲ್ಲಿ ಸಾಕಬೇಕು, ಆಗ ಸಾಗೋದಕ್ಕೆ ನಾವೇನ್ ಮಾಡಬೇಕು ಅನ್ನೋ ಕುರಿತಂತೆ ಯೋಚನೆ ಮಾಡಬೇಕಾಗಿದೆ. ನನಗನ್ಸುತ್ತೆ ಮೌಲ್ಯ ಶಿಕ್ಷಣ ಒಂದೇ ಇದಕ್ಕೆ ಪರಿಹಾರ. ಇಡೀ ಸಮಾಜ ಇವತ್ತು ವಾಪಸ್ಸು ಮತ್ತೊಮ್ಮೆ ಸುಸ್ಥಿರವಾಗಬೇಕು, ಸರಿಯಾಗಬೇಕು, ಸರಿಯಾದ ದಾರಿಗೆ ಹೋಗ್ಬೇಕು, ನಮ್ಮ ಮುಂದಿನ ಪೀಳಿಗೆ ಸರಿಯಾದ ಹೆಜ್ಜೆ ಇಡಬೇಕು ಅಂದ್ರೆ ಅದಕ್ಕಿರ್ತಕ್ಕಂಥ ಒಂದೇ ಪರಿಹಾರ, ಸಾರ್ವತ್ರಿಕ ಮೌಲ್ಯ ಶಿಕ್ಷಣ ಬೋಧನೆ. ಮೌಲ್ಯ ಶಿಕ್ಷಣವನ್ನ ಹೇಳಿದ ತಕ್ಷಣ ಎಲ್ಲ ಬದಲಾಗ್ಬಿಡುತ್ತಾ? ಅದನ್ನ ನೋಡೋಣ ಮುಂದಕ್ಕೆ. ಬಟ್ ಹೇಳ್ಬೇಕಲ್ಲ, ಅಟ್ಲೀಸ್ಟ್ ಒಳ್ಳೇದೇನು ಕೆಟ್ಟದ್ದೇನು ಅಂತ ಮಕ್ಕಳು ತಿಳಿಸ್ಬೇಕಲ್ಲ. ಇವತ್ತು ರೀಲ್ಸ್ಗಳನ್ನ ನೋಡ್ತಿರ್ತಕ್ಕಂಥ ಮಕ್ಕಳು ದಿನಕ್ಕೆ 1 ಗಂಟೆ 2 ಗಂಟೆ 5 ಗಂಟೆ 10 ಗಂಟೆ ರೀಲ್ಸ್ ನೋಡ್ತಾ ಇದಾರೆ ಮಕ್ಕಳು. ಆ ರೀಲ್ಸ್ಗಳಲ್ಲಿ ಏನ್ ಬರ್ತಾ ಇದೆ? ವಿವಿಧ ರೀತಿಯ ಒಪಿನಿಯನ್ ಗಳನ್ನ. ಯಾರು ಸೃಷ್ಟಿ ಮಾಡುತ್ತಾನೋ ಗೊತ್ತಿಲ್ಲ, ಸೈಂಟಿಸ್ಟ್ ಗಳೇ ಹೇಳ್ಬೇಕು ಅಂತಿಲ್ಲ, ಎಲ್ಲರೂ ಒಪಿನಿಯನ್ ಹೇಳಿರ್ತಾರೆ. ಅವ್ರು ಹೇಳಿದ್ದೇ ಕಾನೂನು, ಅವ್ರು ಹೇಳಿದ್ದೇ ಮಾತು. ಈಗ ನೋಡಿ.

0: ಎಕ್ಸಾಂಪಲ್ ನಾವು ಒಂದು ಕಾನೂನನ್ನು ಹೇಳಬೇಕು ಅಂದ್ರೆ ಎಲ್ಲಿಂದ ಬಂತು ಈ ಕಾನೂನು ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಇದು ಇಂಡಿಯನ್ ಪಿನಲ್ ಕೋಡ್, ಇವತ್ತು ಭಾರತೀಯ ನ್ಯಾಯ ವ್ಯವಸ್ಥೆಯಿಂದ ಬಂದಿದೆ ಅಂತ ಹೇಳ್ತೀವಿ. ಇಲ್ಲ ಈ ವಿಧಿ ಎಲ್ಲಿಂದ ಬಂತು, ಸಂವಿಧಾನದಲ್ಲಿ ಇಲ್ಲಿದೆ ಅಲ್ಲಿಂದ ಬಂತು ಅಂತ ನಾವು ಹೇಳ್ತೀವಿ. ಅಥವಾ ಈ ವಿಷಯ ಎಲ್ಲಿಂದ ಬಂತು, ಧರ್ಮ ಗ್ರಂಥಗಳಲ್ಲಿತ್ತು ಅಲ್ಲಿಂದ ಬಂತು ಅಂತ ಹೇಳ್ತೀವಿ. ಒಂದು ಸೋರ್ಸ್ ಅನ್ನ ನಾವು ಕೋಟ್ ಮಾಡ್ತೀವಿ. ಇವತ್ತಿನ ದಿನ ನಮ್ಮ ವಿದ್ಯಾರ್ಥಿಗಳು, ಯುವ ಜನರು ಏನ್ ರೀಲ್ಸ್ ಗಳನ್ನ ನೋಡ್ತಾ ಇದ್ರು ಅದಕ್ಕೆ ಸೋರ್ಸ್ ಎಲ್ಲಿಂದ ಅಂತಾನೆ ಗೊತ್ತಿಲ್ಲ, ಎಲ್ಲಿಂದಾದ್ರೂ ಬರ್ಬೋದು. ನಿನ್ನೆ ಒಂದು ಮಾಹಿತಿ ಬಂದಿತ್ತು, ಒಬ್ಬ ಮನುಷ್ಯ 1,200 ಕೋಟಿ ಖರ್ಚು ಮಾಡಿ ನಾಯಿ ಆಗ್ಬಿಟ್ಟಿದ್ದಾನೆ ಅಂತ. ಅವ್ನ ಮೂಗನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು, ಕಾಲನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು, ಟ್ಯಾಟೂ ಹಾಕಿಸ್ಕೊಂಡು, ಕೃತಕ ಕಿವಿಗಳನ್ನ ಬೆಳೆಸ್ಕೊಂಡು ನಾಯಿ ಆಗ್ಬಿಟ್ಟಿದ್ದಾನೆ ಮನುಷ್ಯ ಅಂತ. ಇದನ್ ತುಂಬಾ ಜನ ಸತ್ಯ ಅಂತ ನಂಬ್ಕೊಂಡು ನಂಗೆ ಮೆಸೇಜ್ ಮಾಡ್ತಿದ್ದಾರೆ, ಸರ್ ನೋಡಿ ಹೆಂಗಾಗ್ಬಿಟ್ಟಿದೆ, ಕಾಲ ಹೆಂಗ್ ಬದಲಾಗ್ಬಿಡ್ತು ಅಂತ. ಅದು ಸರಿಯಾಗಿ ವಿಚಾರಿಸಿ ನೋಡಿದಾಗ, ಫ್ಯಾಕ್ಟ್ ಚೆಕ್ ಮಾಡಿದಾಗ ಅದು ಸುಳ್ಳು. ಅದು AI ಇಂದ ಜನರೇಟ್ ಮಾಡಂತ ಒಂದು ವಿಡಿಯೋ ಆಗಿತ್ತು. ನಮ್ಮ ಮಕ್ಕಳು ಅದನ್ನ ಸತ್ಯ ಅಂತ ನಂಬ್ಕೊಳ್ತಾರೆ. ಈ ತರದ ಅನೇಕ ವಿಷಯಗಳು, ಕೇವಲ ಇದೊಂದಲ್ಲ ಸರ್, ನಮ್ಮ ಮಕ್ಕಳು ಬುದ್ಧಿವಂತರು ಸರ್, ಇದನ್ನ ಏನು ಸತ್ಯ ಅಂತ ನಂಬ್ಕೊಳ್ಳಲ್ಲ ಅಂತ ಅನ್ಬೋದು. ಆದ್ರೆ ಎಷ್ಟೋ ಸೈಕಾಲಜಿಕಲ್ ವಿಚಾರಗಳು, ಮನಃಶಾಸ್ತ್ರಜ್ಞರಿಗೂ ಬೆಚ್ಚಿ ಬೀಳಿಸ್ತಕ್ಕಂತ ಅನೇಕ ವಿಷಯಗಳು ಇವತ್ತು ಇಂಟರ್ನೆಟ್ ಪ್ರಪಂಚದೊಳಗಡೆ ಓಡಾಡ್ತಾ ಇದ್ದಾವೆ. ಆ ತರದ 100 ರೀಲ್ಸ್ ಅನ್ನ ಒಬ್ಬ ಹುಡುಗ ನೋಡಿದ್ರೆ ಆತನ ತಲೆಯಲ್ಲಿ 100 ತರದ ವಿಭಿನ್ನ ಆಲೋಚನೆಗಳು ಹುಟ್ಟುಬಿಡುತ್ತೆ. ಯಾವ ಏಕಾಗ್ರತೆ ಅಂತ ನಾವು ಮಾತನಾಡ್ತೀವೋ, ಯಾವ ದೃಢ ನಿಶ್ಚಯ ಅಂತ ಮಾತಾಡ್ತೀವೋ, ಯಾವ ಆತ್ಮಶಕ್ತಿ ಅಂತ ಮಾತನಾಡ್ತೀವೋ, ಯಾವ ವ್ರತ ಅಂತ ಮಾತಾಡ್ತೀವೋ, ಈ ಯಾವುದಕ್ಕೂ ಅಲ್ಲಿ ಅವಕಾಶ ಇರಲ್ಲ. ಆ ಮನುಷ್ಯ ಹೆಂಗಾಗಿರ್ತಾನೆ ಅಂತ ಹೇಳಿದ್ರೆ, ಅನೇಕ ಒಪಿನಿಯನ್ ಗಳನ್ನ ಹೊಂದಿರತಕ್ಕಂತ ಒಬ್ಬನೇ ವ್ಯಕ್ತಿ. ಎಷ್ಟು ಕನ್ಫ್ಯೂಸ್ಗೆ ಆ ಮನುಷ್ಯನ ಈಡ್ ಮಾಡಬಹುದೋ, ಗೊಂದಲಕ್ಕೆ ಈಡ್ ಮಾಡಬಹುದೋ, ಅಷ್ಟು ಗೊಂದಲಕ್ಕೆ ಒಂದು ಸ್ಥಿರವಾದಂತ ಬೇಸ್ಮೆಂಟ್ ಇಲ್ಲದಂತ ಒಂದು ಜನರೇಷನ್ ಅನ್ನ, ವ್ಯಕ್ತಿಗಳನ್ನ ನಾವು ಇವತ್ತು ತಯಾರು ಮಾಡ್ತಾ ಇದೀವಿ ಈ ರೀಲ್ಸ್ ಗಳ ಮುಖಾಂತರ. ಹೀಗಾಗಿ ಸೋರ್ಸ್ಗಳನ್ನ ಹುಡುಕಿ ಅಧ್ಯಯನ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಕ್ಕಳಿಗೆ ಕಲ್ಪಿಸಿಕೊಡಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಅಥವಾ ನೀನಾದ್ರೂ ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳು ಅನ್ನೋ ತರ, ಸ್ವಂತವಾಗಿ ಅವನ ಅರಿವೇ ಗುರು ಅಂತ ಹೇಳ್ತಾರಲ್ಲ, ಆ ತರದ್ದಾದ್ರೂ ಅವನಿಗೆ ವಿಕಾಸ ಆಗೋ ತರ ಮಾಡ್ಬೇಕೆ ಹೊರತು ಮೊಬೈಲು ಇಂಟರ್ನೆಟ್ ನಂಬಿಕೊಂಡು, ಯಾವ್ದೋ ರೀಲ್ಸ್ಗಳನ್ನ ನಂಬಿಕೊಂಡು ಅವನು ಇವರದ ನಿರ್ಧಾರಗಳನ್ನ ಮಾಡ್ತಕ್ಕಂತ ಒಂದು ದುರದೃಷ್ಟಕರ ವ್ಯವಸ್ಥೆ ಒಳಗಡೆ ಅವನು ಇರಬಾರದು. ಅದಕ್ಕಿರೋ ಪರಿಹಾರ ಅಂದ್ರೆ ಮೌಲ್ಯ ಶಿಕ್ಷಣವನ್ನ ಸಾರ್ವತ್ರಿಕಗೊಳಿಸಬೇಕು, ಎಲ್ಲ ಕಡೆ ಕಡ್ಡಾಯ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಅದರದೊಂದು ಪ್ರಯತ್ನವನ್ನ ಹಾಕಿದೆ, ತುಂಬಾ ಶ್ಲಾಘನೀಯ ಸಂಗತಿ, ತುಂಬಾ ಒಳ್ಳೆ ವಿಷಯ. ಆದ್ರೆ ಅದು ಕೇವಲ ಪುಸ್ತಕದಲ್ಲಿ ಮಾತ್ರ ಇರದೆ ಅದು ಮಕ್ಕಳ ಮನಸ್ಸಿಗೆ ತಲುಪೋ ತರ ತರಬೇತಿಗಳನ್ನ ಸಂಘಟಿಸಬೇಕು, ತರಗತಿಗಳನ್ನ ಆರ್ಗನೈಸ್ ಮಾಡಬೇಕು, ಟೀಚರ್ಸ್ ಗಳನ್ನ ಅಪಾಯಿಂಟ್ ಮಾಡಬೇಕು, ವ್ಯಾಲ್ಯೂ ಎಜುಕೇಶನ್ ಕುರಿತಂತೆ ಕೆಲಸ ಮಾಡುವಂತವರನ್ನ ಹುಡುಕಿ ಗುರುತಿಸಿ ಅವರನ್ನ ಮೇನ್ ಸ್ಟ್ರೀಮ್ಗೆ ತರಬೇಕು. ಹಾಗೆ ಮಾಡಿದ ನಿಟ್ಟಿನಲ್ಲಿ ನಮ್ಮ ದೇಶ ಅತ್ಯಂತ ಚೆನ್ನಾಗಿ ಬೆಳೆಯುತ್ತೆ. ಭಾರತ ಜಗದ್ಗುರು ಆಗೋದು, ವಿಶ್ವಗುರು ಆಗೋದು, ಸೂಪರ್ ಪವರ್ ಆಗೋದು ಎಲ್ಲ ಇಲ್ಲೇ ನಿಂತಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳ್ತಾರೆ, ದೇಶದ ಭವಿಷ್ಯವನ್ನ ನಿರ್ಮಿಸ್ತಾ ಇರೋದು 4 ಗೋಡೆಗಳ ನಡುವೆ ಕಪ್ಪು ಹಲಗೆಯ ಮೇಲೆ ಒಬ್ಬ ಶಿಕ್ಷಕ ಅಂತ. ಹಾಗೆ ಕಪ್ಪು ಹಲಗೆಯ ಮೇಲೆ ಅವನು ಬರೆಯುವಂತ ವಿಷಯಗಳು ಕೇವಲ ಮಾರ್ಕ್ಸ್ ಆಧಾರಿತ ಆಗಿರಬಾರ್ದು, ಕೇವಲ ಉದ್ಯೋಗ ಆಧಾರಿತ ಆಗಿರ್ಬೋದು, ಕೇವಲ ಹೊಟ್ಟೆಪಾಡಿನ ಶಿಕ್ಷಣ ಆಗಿರಬಾರ್ದು, ಅದು ಅವನ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂತ ಮೌಲ್ಯ ಶಿಕ್ಷಣ ಆಗಿರಬೇಕು ಅನ್ನೋದು ನನ್ನ ಅತ್ಯಂತ ಪ್ರಬಲವಾದಂತ ವಾದ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನ ಈ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ಮಾಹಿತಿಯೊಂದಿಗೆ ತಾವು ಹಂಚ್ಕೊಳ್ತಾ ಬಂದ್ರಿ. ಸ್ವಾತಂತ್ರ್ಯ ದೊರೆತು ಇನ್ನೇನು ಶತಮಾನದ ಸನಿಹದಲ್ಲಿ ನಾವಿದ್ರು, ಈ ಸ್ವಾತಂತ್ರ್ಯಕ್ಕೋಸ್ಕರ ಇತಿಹಾಸದಲ್ಲಿ ನಡೆದಂತಹ ಹೋರಾಟಗಳಾಗಿರ್ಬೋದು, ತ್ಯಾಗ ಬಲಿದಾನಗಳಾಗಿರ್ಬೋದು. ಸ್ವಾತಂತ್ರ್ಯ ಅಂದ್ರೆ ಕೇವಲ ರಾಜಕೀಯ ಮುಕ್ತಿ ಅಲ್ಲ, ಪ್ರಸ್ತುತವಾಗಿಯೂ ಕೂಡ ನಾವು ಸಾಮಾಜಿಕ ಸ್ವಾತಂತ್ರ್ಯದಲ್ಲಿ ಎದುರಿಸ್ತಾ ಇರೋಂಥ ಸವಾಲುಗಳಾಗಿರ್ಬೋದು, ಗುಲಾಮಗಿರಿ ಆಗಿರ್ಬೋದು, ವಿದೇಶಿ ಉತ್ಪನ್ನಗಳನ್ನು ನಾವು ಬಳಸ್ತಾ ಸ್ವದೇಶಿ ಉತ್ಪನ್ನಗಳನ್ನು ಯಾವ ರೀತಿ ಕಡೆಗಣಿಸ್ತಾ ಇದ್ದೀವಿ, ಇದು ಕೂಡ ನಮ್ಮ ಒಂದು ಸ್ವಾತಂತ್ರ್ಯದ ಮೇಲೆ ಯಾವ ರೀತಿಯಾದ ಒಂದು ಪ್ರಭಾವವನ್ನು ಬೀರ್ತಾ ಇದೆ. ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಾಗಿರ್ಬೋದು, ಇನ್ನೇನೆಲ್ಲ ನಾವು ಕುಂಠಿತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಹಾಗೆ ಭವಿಷ್ಯದಲ್ಲಿ ವಿಕಸಿತ ಭಾರತ ಹಾಗೂ ಭಾರತ ವಿಶ್ವಗುರು ಆಗೋ ನಿಟ್ಟಿನಲ್ಲಿ ಪ್ರಸ್ತುತ ಯಾವ ರೀತಿಯಾದಂಥ ಒಂದು ಅಗತ್ಯ ಕ್ರಮಗಳನ್ನು ಹಾಗೂ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸುವ ಮುಖಾಂತರ ಒಂದು ದೇಶದ ಅಭಿವೃದ್ಧಿಯಲ್ಲಿ ನಾವು ಪೂರಕ ಪಾತ್ರವನ್ನು ವಹಿಸಬಹುದು ಅನ್ನೋ ಕುರಿತು ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸೋದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ತುಂಬಾ ಧನ್ಯವಾದಗಳು ಸರ್. ನಿಮಗೂ ಕೂಡ ಜನಧ್ವನಿಯ ಬಗ್ಗೆ ತುಂಬಾ ಅನೇಕ ಮಾತುಗಳನ್ನ, ಒಳ್ಳೆ ಮಾತುಗಳನ್ನ ನಾನು ಕೇಳಿದ್ದೀನಿ. ಕಮ್ಯುನಿಟಿ ರೇಡಿಯೋ ಆಗಿ ಜನಸಾಮಾನ್ಯರಿಗೆ, ಹಳ್ಳಿಯ ಜನರಿಗೆ, ಎಲ್ರಿಗೂ ಒಂದು ಅದ್ಭುತವಾದಂತಹ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಜ್ಞಾನ ಕೇಂದ್ರ ಆಗಿದೆ ಜನಧ್ವನಿ. ಇದು ಹೀಗೆ ಉತ್ತಮವಾದಂತಹ ಮೌಲ್ಯಯುತ ಕಾರ್ಯಕ್ರಮಗಳ ಮುಖಾಂತರ ಇನ್ನೂ ಹೆಚ್ಚಿನ ಜನರ ಮನಸ್ಸನ್ನ ಗೆಲ್ಲಲಿ. ಆಧುನಿಕತೆ ಎಷ್ಟೇ ಬೆಳೆದಿದ್ರೂ ಸಹ ಈ ಸಂವಹನದ ದೃಷ್ಟಿಯಲ್ಲಿ ರೇಡಿಯೋಗೆ ಅದರದೇ ಆದಂತಹ ಪಾತ್ರ ಇದೆ. ತುಂಬಾ ಜನರನ್ನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜನಧ್ವನಿ ಕೆಲಸ ಮಾಡ್ತಾ ಇರೋದು ನನಗೆ ತುಂಬಾ ಹೆಮ್ಮೆಯ ಸಂಗತಿ. ಇದು ಹೀಗೆ ಮುಂದುವರಿಲಿ ಅಂತ ನಾನು ಹಾರೈಸ್ತೀನಿ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮತ್ತೊಮ್ಮೆ ನಿಮಗೆ ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಯ ಹಿನ್ನೆಲೆಯಾಗಿರ್ಬೋದು, ಸ್ವಾತಂತ್ರ್ಯೋತ್ಸವದ ಆಚರಣೆಯ ಮಹತ್ವ,

ಭವಿಷ್ಯ ಭಾರತದ ಬೆಳವಣಿಗೆ, ಇದರಲ್ಲಿ ಭಾರತೀಯರ ಕರ್ತವ್ಯಗಳು ಹಾಗೂ ವಿಕಸಿತ ಭಾರತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆಯ ಕುರಿತು ಇದುವರೆಗೂ ಬಹಳಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸಂಸ್ಥಾಪಕರು, ವಾಗ್ಮಿಗಳು, ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದಂಥ ಶ್ರೀಯುತ ನಿತ್ಯಾನಂದ ಎಸ್ ಪಿ ರವರು. ಇದಾಗಿತ್ತು ಇವತ್ತಿನ ನಮ್ಮ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ 80ನೇ ಸ್ವತಂತ್ರೋತ್ಸವದ ಮಹತ್ವ ಹಾಗೂ ವಿಕಸಿತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆ ಕುರಿತು ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸ್ಥಾಪಕರು, ಲೇಖಕರು, ವಾಗ್ಮಿಗಳು ಹಾಗೂ ಸಾಮಾಜಿಕ ಚಿಂತಕರಾದ ಶ್ರೀಯುತ ನಿತ್ಯಾನಂದ ಎಚ್ಪಿರವರ ಜೊತೆಗಿನ ಸ್ವಾತಂತ್ರ್ಯ ಅಂದು ಇಂದು ನಾಳೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 106 ಕುರಿತು. SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪಾಕ ನಿನ್ನೊಳದೊಂದು,
5: ಪಾಕ ನಿನ್ನೊಳದೊಂದು,
4: ಸಾಗುತಿಹುದು ಎಡೆಬಿಡದೆ,
5: ಸಾಗುತಿಹುದು ಎಡೆಬಿಡದೆ,
4: ಲೋಕದೆಲ್ಲವೂ ಸೂಕ್ಷ್ಮಗತಿಯಿನ್,
5: ಲೋಕದೆಲ್ಲವೂ ಸೂಕ್ಷ್ಮಗತಿಯಿನ್,
4: ಒಳಹೊಕ್ಕು
5: ಹೊಳಹೊಕ್ಕು,
4: ಸಾಕುಬೇಕುಗಳೆಲ್ಲವೂ
5: ಸಾಕುಬೇಕುಗಳೆಲ್ಲವೂ,
4: ಅದರಿನ ಆ ಯಂತ್ರವನು,
5: ಅದರಿನ ಆ ಯಂತ್ರವನು,
4: ಏಕೆ ರಚಿಸಿದನೋ ವಿಧಿ ಮಂಕುತಿಮ್ಮ,
5: ಏಕೆ ರಚಿಸಿದನೋ ವಿಧಿ ಮಂಕುತಿಮ್ಮ.
4: ಹಿಂದಿನ ಮುಕ್ತಕಗಳಲ್ಲಿ ನಾವು ನಮ್ಮ ಒಡಲಿನ ಒಳಗಡೆ ಇರುವಂತ ಸತ್ವದ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ವಿ. ಜೀವ ಅನ್ನುವಂತಹ ಒಂದು ಚೈತನ್ಯ ನಮ್ಮ ಎಲ್ಲ ಒಡಲ ಒಳಗಡೆ ಸೇರಿದೆ. ಅದು ಭುವಿ ಮತ್ತೆ ರವಿ ಈ ಎರಡರ ಸಂಯೋಗದಿಂದ ಅಂತ ನೋಡಿದ್ವಿ. ಸೊ ಅವೆರಡರ ಸಂಯೋಗದಿಂದ ಅನ್ನಗಳು, ಉದಕಗಳು ಅದೆಲ್ಲ ಸೇರ್ತಾ ಇವೆ ಅಂತ. ಅವೆಲ್ಲ ಒಳಗಡೆ ಸೇರಿದಾಗ ಒಂದು ಮಿಶ್ರಣವಾಗುತ್ತದೆ. ಆ ಮಿಶ್ರಣದ ವಿಶೇಷತೆ ಏನಪ್ಪ ಅಂದರೆ ಅದಕ್ಕೊಂದು ಸರಿಯಾದಂಥ ಹದ ಇದೆ ಅಂತ. ಈಗ ನಮ್ಮಲ್ಲಿ ಪಾಕ ಅನ್ನುವಂಥ ಪದ ನಾವು ಕೇಳಿದ್ದೀವಿ, ಪಾಕವನ್ನು ಮಾಡ್ತೀವಿ ಅಂತ. ಉದಾಹರಣೆಗೆ ಬೆಲ್ಲದ ಪಾಕ. ಬೆಲ್ಲದ ಪಾಕ ಮಾಡುವಂಥದ್ದು ಯಾವುದೋ ಒಂದು ಸಿಹಿ ತಿಂಡಿಯ ತಯಾರಿಕೆಗಾಗಿ ಬೆಲ್ಲದ ಪಾಕವನ್ನು ಮಾಡ್ತೀವಿ. ಬೆಲ್ಲವನ್ನು ನೀರಿನಲ್ಲಿ ಹಾಕಿ ಕುದಿಸಿದಾಗ ಅದು ಒಂದು ರೀತಿಯಲ್ಲಿ ಕರಗಿ ಒಂದು ಮಿಶ್ರಣವಾಗುತ್ತೆ, ಅದು ಕುದೀತಾ ಇರುತ್ತೆ. ಕುದೀತಾ ಇರುವಂಥ ಬೆಲ್ಲದ ಆ ಒಂದು ಮಿಶ್ರಣಕ್ಕೆ ಸರಿಯಾದ ಸಮಯಕ್ಕೆ ಬೇರೆ ಪದಾರ್ಥಗಳನ್ನು ಹಾಕಬೇಕು. ಈಗ ತೆಂಗಿನಕಾಯಿದೋ ಏನೋ ಒಂದು ಹಾಕಿ ಅದನ್ನು ಕಲಿಸಿದಾಗ ಅದು ಒಂದು ರೀತಿಯ ಬೆಲ್ಲದ ಮಿಠಾಯಿಯಾಗಿ ತಯಾರಾಗುತ್ತೆ. ಅದನ್ನು ತುಂಬ ಮುಂಚೆ ಹಾಕಿಬಿಟ್ರೆ ಅದು ಪಾಕ ಸರಿಯಾಗಿ

ಹದ ಇರಲ್ಲ, ಸೊ ಅದು ಉಂಡೆಯಾಗಿ ಬರಲ್ಲ, ಮಿಠಾಯಿಯ ರೀತಿಯಲ್ಲಿ ಬರಲ್ಲ. ತುಂಬಾ ನಿಧಾನ ಆಗ್ಬಿಟ್ರೆ ಕಲ್ಲಿನಂತೆ ಗಟ್ಟಿ ಆಗ್ಬಿಡುತ್ತೆ. ಸೊ ಪಾಕ ಅನ್ನೋದರ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಅದಕ್ಕೊಂದು ಸರಿಯಾದ ಹದ ಇರಬೇಕು. ಸಂಕ್ರಾಂತಿ ಸಮಯದಲ್ಲಿ ನಮ್ಮಲ್ಲಿ ಸಕ್ಕರೆ ಹೆಚ್ಚುಗಳು ಮಾಡುವಂತ ಒಂದು ಪದ್ಧತಿ ಇದೆ. ಆ ಸಕ್ಕರೆ ಹೆಚ್ಚನ್ನು ಮಾಡುವಾಗಂತೂ ಈ ಪಾಕದ ಹದ, ಸಕ್ಕರೆ ಪಾಕದ ಹದದ ವಿಶೇಷತೆ ಮತ್ತೆ ಅದರ ಪ್ರಾಮುಖ್ಯತೆ ಗೊತ್ತಾಗುತ್ತೆ.

ಅಚ್ಚುಗಳಿರ್ತವೆ, ಅದು ಆನೆ, ಯಾವುದೋ ಹಕ್ಕಿ, ಬೃಂದಾವನ ಇಂಥದ್ರದ್ದೆಲ್ಲ ಇರುತ್ತೆ. ಸರಿಯಾದ ಕ್ಷಣದಲ್ಲಿ ನಾವು ಒಲೆಯಿಂದ ಪಾಕವನ್ನು ಇಳಿಸಿ ಸರಿಯಾಗಿ ಅದನ್ನು ಕಲಸಿ ಆ ಪಾಕದ ಅಚ್ಚಿನ ಒಳಗಡೆಗೆ ಹಾಕಿದಾಗ ಅದು ಗಟ್ಟಿಯಾಗಿ ಸರಿಯಾಗಿ ಒಂದು ಬೊಂಬೆಯ ಆಕಾರವನ್ನು ತಳಿಯುತ್ತೆ. ಮರದ ಅಚ್ಚಿನ ಒಂದು ಇದನ್ನು ನಾವು ತೆಗೆದ್ರೆ ಒಳಗಡೆ ಸುಂದರವಾದಂಥ ಸಕ್ಕರೆಯ ಅಚ್ಚು ನಮಗೆ ಸಿಕ್ಕುತ್ತೆ. ಸೊ ಆ ಪಾಕದ ಹದ ಅದು ಅತ್ಯಂತ ಮುಖ್ಯವಾದಂಥದ್ದು. ಇಲ್ಲಿ ನಮ್ಮ ಶರೀರದ ಒಳಗಡೆ ಆ ತರಹ ಅತಿ ಸೂಕ್ಷ್ಮವಾದಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಹದದಲ್ಲಿರುವ ಒಂದು ಮಿಶ್ರಣ ಓಡಾಡ್ತಾ ಇದೆ. ಅದೆಲ್ಲ ಎಡೆ ಬಿಡದೆ ನಿಲ್ಲದೆ ಓಡಾಡ್ತಾ ಇರೋದ್ರಿಂದಲೇ ನಮ್ಮ ಶರೀರಕ್ಕೆ ಒಂದು ಚೈತನ್ಯ. ಅದರಲ್ಲಿ ಏನಾದರೂ ಏರ್ಪೇರಾದರೆ ನಮಗೆ ಆ ಚೈತನ್ಯ ಹೊರಟೋಗುತ್ತೆ, ಬದಲಿಗೆ ನಮಗೆ ಯಾವುದೋ ಒಂದು ಕಾಯಿಲೆ ಬರುತ್ತೆ. ಸೊ ಹಾಗೆ ಎಡೆ ಬಿಡದೆ ಸಾಗುತ್ತಾ ಇರೋಂತಹ ಪಾಕ ಯಾವ ರೀತಿಯದಿದೆ? ಈಗ ನಾವು ಉಸಿರು ತಗೊಳ್ತೀವಿ, ಆ ಉಸಿರಿನಲ್ಲಿ ಸರಿಯಾದ ಪ್ರಮಾಣದ ಆಕ್ಸಿಜನ್ ಇರಬೇಕು. ಹೊರಗಡೆ ಹೋಗ್ತಾ ಇರುವಂಥ ಗಾಳಿಯಲ್ಲಿ, ಉಚ್ಛ್ವಾಸದ ಗಾಳಿಯಲ್ಲಿ ಸರಿಯಾದ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗಬೇಕು. ಆ ಪಾಕದಲ್ಲಿ ಏರುಪೇರಾದರೆ ಉಸಿರಾಟದ ಕ್ರಮ ನಿಂತು ಹೋಗುತ್ತೆ ಅಥವಾ ಕ್ಷೀಣವಾಗ್ತಾ ಬರ್ತಾ ಇದೆ, ಏನೋ ಸಮರ್ಪಕವಾಗಿ ನಡೀತಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಒಳಗಡೆ ತಗೊಳ್ಳೋವಂಥ ನಮ್ಮ ಗಾಳಿಯಲ್ಲಿ ಆಕ್ಸಿಜನ್, ನೈಟ್ರೋಜನ್ ಇತ್ಯಾದಿಗಳಲ್ಲದೆ ವಿಷಕಾರಿ ಅನಿಲಗಳಿದ್ದುವು ಅಂತಂದರೆ ನಮ್ಮ ಒಳಗಿನ ಪಾಕ ಸರಿಯಾಗಲ್ಲ, ಅದು ಹದಗೆಡುತ್ತೆ. ಅದೇ ರೀತಿ ಸಂಚಾರದಲ್ಲಿರುವಂಥ ಬೇರೆ ಅಂಶಗಳಿವೆ. ಏನು? ನಮ್ಮ ರಕ್ತ ಸಂಚಾರ ಮಾಡ್ತಾ ಇದೆ. ಹೃದಯ ಬಡಿತದಿಂದ ರಕ್ತ ನಮ್ಮ ಶರೀರದಲ್ಲಿ ಚಲನೆ ಒಂದು ರೀತಿಯ ಸಂಚಾರ ಮಾಡ್ತಾ ಇದೆ. ಅದಕ್ಕೆ ಹೊರಗಡೆ ಹೋಗುತ್ತೆ ಬೇರೆ ಬೇರೆ ಭಾಗಗಳಿಗೆ, ತಿರುಗಾ ಒಳಗಡೆ ಹೃದಯಕ್ಕೆ ಬರುತ್ತೆ. ಸೊ ಇದು ಸರ್ಕ್ಯುಲೇಷನ್ ನಡೀತಾ ಇದೆ. ಅದರಲ್ಲಿ ಅನೇಕ ಅಂಶಗಳ ಮಿಶ್ರಣ ರಕ್ತ. ಆಕ್ಸಿಜನ್ ಕೂಡ ಅದರಲ್ಲೇ ಮಿಶ್ರಣವಾಗಿರುತ್ತೆ. ಅಲ್ಲಿ ಕೆಂಪು ರಕ್ತ ಕಣಗಳಲ್ಲಿ, ಬಿಳಿಯ ರಕ್ತ ಕಣಗಳಲ್ಲಿ ವಿಶೇಷವಾದಂಥ ರೋಗ ನಿರೋಧಕ ಶಕ್ತಿ ಇರುವ ಒಂದು ರಾಸಾಯನಿಕಗಳು ಇರ್ತವೆ, ಅವು ಸಂಚಾರ ಮಾಡ್ತಾ ಇವೆ. ನಮಗೆ ಬೇಕಾಗುವಂಥ ಪೋಷಕ ಅಂಶಗಳೆಲ್ಲವೂ ಅಲ್ಲಿ ಸಂಚಾರ ಮಾಡ್ತಾ ಇವೆ. ಸೊ ಹೀಗೆ ಆ ಹದದಲ್ಲಿ ರಕ್ತ ಸಂಚಾರ ಮಾಡ್ತಾ ಇದ್ದಾಗ ಒಂದು ರೀತಿಯ ನೆಮ್ಮದಿ, ಒಂದು ರೀತಿಯ ಆರೋಗ್ಯ, ಒಂದು ರೀತಿಯ ಚೈತನ್ಯ ನಮ್ಮೆಲ್ಲರ ಶರೀರದಲ್ಲಿರುತ್ತೆ. ಅದು ಏರ್ಪೇರಾಯಿತು ಅಂತಂದರೆ ನಮಗೆ ಆ ಚೈತನ್ಯದ ಕೊರತೆ ಕುಂದಾಗುತ್ತೆ, ನಮ್ಮಲ್ಲಿ ಕಾಯಿಲೆ ಬರುತ್ತೆ, ನಮ್ಮ ಚಟುವಟಿಕೆಗಳು ನಿಲ್ತಾ ಬರುತ್ತೆ. ಸೊ ಹೀಗೆ ಆ ಎಡೆ ಬಿಡದೆ ಸಾಗ್ತಾ ಇರುವಂಥ ಹಲವಾರು ವಸ್ತುಗಳು, ಹಲವಾರು ವಿಚಾರಗಳು ನಮ್ಮ ಶರೀರದಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಾವು ತಿನ್ನುವಂಥ ಆಹಾರ, ಹೊರಗಡೆ ಇರುವಂಥ ಬೆಳೆಯನ್ನು ಬೆಳೆದು ನಾವು ಅದನ್ನು ಆಹಾರವಾಗಿ ಪರಿವರ್ತಿಸಿ ಸೇವಿಸ್ತೀವಿ. ಸೇವಿಸಿದ್ದು ಅದು ಜಠರಕೋಶದಲ್ಲಿ, ಕರುಳಿನಲ್ಲಿ ಎಲ್ಲ ಪರಿಷ್ಕರಣೆಯಾಗಿ ನಮ್ಮ ಶರೀರವನ್ನು ಸೇರುತ್ತೆ, ಅದು ಸಂಚರಿಸುತ್ತೆ ನಮ್ಮ ದೇಹದಲ್ಲಿ, ನಮಗೆ ಚೈತನ್ಯವನ್ನು ಕೊಡುತ್ತೆ. ಅದರಲ್ಲೂ ಒಂದು ರೀತಿಯ ಪಾಕ, ಒಂದು ರೀತಿಯ ಹದ ಸರಿ ಇರಬೇಕು. ಇದು ಸ್ಥೂಲವಾದಂಥ ಹದ ಈ ರೀತಿ ಇರಬೇಕು ಅನ್ನೋದು ಒಂದಾದರೆ, ಜೀವನದ ಪ್ರತಿಯೊಂದು ಘಟ್ಟವೂ ಕೂಡ ನಮಗೆ ಜೀವನದ ಹದವನ್ನು ಹೇಳ್ಕೊಡ್ತಾ ಬರುತ್ತೆ. ವಿದ್ಯಾರ್ಥಿ ದೇಶೆಯಲ್ಲಿ ನಮಗೆ ಕೆಲವೊಂದು ಅನುಭವಗಳಾಗ್ತವೆ, ಆ ಅನುಭವಗಳು ನಮಗೆ ಕೆಲವು ಪಾಠಗಳನ್ನು ಹೇಳ್ಕೊಡ್ತವೆ. ಅವು ಸ್ಥೂಲ ಸ್ತರದಲ್ಲಿ ಕೆಲವು ರೀತಿಯ ತೊಂದರೆಗಳು, ಕೆಲವು ರೀತಿಯ ಯಶಸ್ಸುಗಳು, ಇದನ್ನು ನಮಗೆ ಪಾಸು, ಫೇಲು, ಗೋಲ್ಡ್ ಮೆಡಲು, ಫಸ್ಟ್ ರ್ಯಾಂಕು ಇತ್ಯಾದಿಗಳ ರೂಪದಲ್ಲಿ ನಮಗೆ ಕಂಡುಬಂದರೂ ಕೂಡ ಸೂಕ್ಷ್ಮಗತಿಯಲ್ಲಿ ಅವು ನಮ್ಮ ಜೀವವನ್ನು ಒಳಹೊಕ್ತವೆ. ಜೀವ ಅಂತಂದಾಗ ಇಲ್ಲಿ ಆ ಭಾವನಾತ್ಮಕವಾದಂಥ ಭಾಗ ನಮ್ಮ ಶರೀರದಲ್ಲಿ ಏನಿದೆ, ನಮ್ಮ ಮನಸ್ಸು, ಬುದ್ಧಿಗಳು, ಅವನ್ನು ಪಕ್ವಗೊಳಿಸ್ತಾ ಬರ್ತವೆ. ಸೊ ಲೋಕದ ಎಲ್ಲವೂ ಕೂಡ ಸೂಕ್ಷ್ಮವಾದಂತಹ ರೀತಿಯಲ್ಲಿ ನಮ್ಮ ಒಳಹೊಕ್ಕು, ನಮ್ಮ ಒಳಗಿನ ಅಂತಃಸತ್ವವನ್ನು ಪಕ್ವಗೊಳಿಸ್ತಾ ಬರ್ತವೆ, ಹದಗೊಳಿಸ್ತಾ ಬರ್ತವೆ. ಸೊ ಈ ಹದಗೊಳ್ಳುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಎರಡು ಅಂಶಗಳನ್ನು ನಾವು ನೋಡ್ತೀವಿ. ಈಗ ಹೊರಗಡೆಯಿಂದ ಏನೋ ಒಂದು ವಸ್ತು ನಮ್ಮ ಶರೀರದ ಒಳಗಡೆ ಬರ್ತಾ ಇವೆ, ಆ ವಸ್ತುಗಳನ್ನು ನಮ್ಮ ಶರೀರದಲ್ಲಿ ಒಂದು ರೀತಿಯಲ್ಲಿ ಮತ್ತೆ ಪರಿಷ್ಕರಣೆ ಮಾಡಿ ನಾವು ಅದರ ರಸವನ್ನು ಹೀರ್ಕೊಂಡು ಅದರಂತೆ ನಾವಾಗ್ತೀವಿ. ಸೊ ನಮ್ಮ ಅನುಭವಗಳು ನಮಗೆ ಕೆಲವು ರೀತಿಯ ಪಾಕವನ್ನು ಸಿದ್ಧ ಮಾಡಿಕೊಡ್ತವೆ, ನಮ್ಮ ಶರೀರ ನಮಗೆ ಕೆಲವು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಡ್ತದೆ. ಈಗ ಶರೀರಕ್ಕೆ ಯಾವುದು ಬೇಕು, ಯಾವುದು ಬೇಡ ಅನ್ನೋದನ್ನು ನಾವು ಹೇಗೆ ನಿರ್ಧಾರ ಮಾಡ್ತೀವಿ?
ಈಗ ಶುಗರ್ ನನಗೆ ಸಕ್ಕರೆ

0: ತಿನ್ನೋದು ಬಹಳ ಇಷ್ಟ, ಸಿಹಿ ತಿಂಡಿ ಬಹಳ ಇಷ್ಟ, ಆದರೆ ಶುಗರ್ ಖಾಯಿಲೆ ಇದೆ. ಮನಸ್ಸು ಹೇಳುತ್ತೆ ಜಾಮೂನ್ ತಿನ್ನು ಅಂತ, ಶರೀರ ಹೇಳುತ್ತೆ ಬೇಡ ಬೇಡ ತಿಂದರೆ ನಿನಗೆ ಸರಿ ಹೋಗೋದಿಲ್ಲ ಅಂತ. ಸೊ ಈ ಬೇಕು ಸಾಕು ಇದನ್ನು ನಿರ್ಧಾರ ಮಾಡಬೇಕಾದ್ರೆ ನಮಗೆ ಒಂದು ರೀತಿಯ ಅರಿವು ಇರಬೇಕು, ಒಂದು ರೀತಿಯ ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆಯನ್ನು ಸಮರ್ಪಕವಾಗಿ ಸಮಂಜಸವಾಗಿ ನಾವು ಉಪಯೋಗಿಸ್ಕೊಂಡು ಹದವನ್ನು ಕಾಪಾಡಿಕೊಳ್ತಾ ಬಂದಾಗ ನಮ್ಮ ಚೈತನ್ಯ ಸರಿಯಾದ ರೀತಿಯಲ್ಲಿ ಕಾರ್ಯಗತವಾಗುತ್ತೆ, ಕಾರ್ಯರೂಪದಲ್ಲಿರುತ್ತೆ, ಪ್ರಕಟಿತವಾಗುತ್ತೆ. ಸೊ ಅದು ಯಾವುದೇ ಒಂದು ಯಂತ್ರವನ್ನು ನಾವು ನೋಡಿದರೂ ಕೂಡ ಅದು ಹಾಗೇನೆ. ಈಗ ಸೈಕಲ್ಲು, ಸೈಕಲ್ ಸರಿಯಾಗಿ ಓಡ್ತಾ ಇರಬೇಕು ಅಂತಂದರೆ ಅದಕ್ಕೆ ಬ್ರೇಕ್ ಸರಿ ಇರಬೇಕು, ಚೈನ್ ಸರಿ ಇರಬೇಕು, ಪೆಡಲ್ ಸರಿ ಇರಬೇಕು, ಅದಕ್ಕೆ ಆಯಿಲ್ ಹಾಕ್ತಾ ಇರಬೇಕು, ಆಗ ಅದು ಒಂದು ಹದದಲ್ಲಿ ಗಾಡಿ ಮುಂದಕ್ಕೆ ಹೋಗುತ್ತೆ. ಮೋಟ್ರ್ ಬೈಕು, ಯಾವುದೇ ನಾವು ಅಡುಗೆ ಮನೇಲಿ ಉಪಯೋಗಿಸೋ ಯಂತ್ರ ಯಾವುದೇ ತೊಗೊಂಡ್ರು, ಮಿಕ್ಸರ್ ಆಗ್ಬೋದು, ಗ್ರೈಂಡರ್ ಆಗ್ಬೋದು, ಗ್ಯಾಸ್ ಸ್ಟೌವ್ ಆಗ್ಬೋದು, ಯಾವುದೇ ಆದರೂ ಅದಕ್ಕೆ ಒಂದು ರೀತಿಯ ಹದದಲ್ಲಿದ್ದಾಗ ಅದು ನಡೆಯುತ್ತೆ. ಈಗ ನಾನು ಕೊಟ್ಟಂಥ ಉದಾಹರಣೆಗಳು ಸೈಕಲ್ಲು ಮೋಟ್ರ್ ಬೈಕು, ಅದು ನಮಗೊಂದು ಪ್ರಯೋಜನ ಏನು ನಮಗೆ ಗೊತ್ತು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದ್ರೆ ನಾನು ಅದನ್ನು ಬಳಸ್ತೀನಿ. ಅಡುಗೆ ಮನೆಯಲ್ಲಿರೋ ಮಿಕ್ಸರಿನ ಪ್ರಯೋಜನ ನಮಗೆ ಗೊತ್ತು, ಅದು ನಾನೇನೋ ಚಟ್ನಿ ಮಾಡಬೇಕಾ, ಇನ್ನೊಂದು ಮಾಡಬೇಕಾ, ಜ್ಯೂಸ್ ತೆಗಿಬೇಕಾ, ಅದನ್ನು ನಾನು ಗರ್ರ ಅಂತ ಓಡಿಸಿದ್ರೆ ಅದು ತಯಾರಾಗುತ್ತೆ. ಸೊ ಹಾಗಾಗಿ ಆ ಯಂತ್ರವನ್ನು ನಾನು ಸರಿಯಾಗಿ ಇಟ್ಕೊಂಡ್ರೆ ನನಗೆ ಯಾವುದೋ ಒಂದು ಲಾಭ ಆಗುತ್ತೆ, ಒಂದು ಪ್ರಯೋಜನಕ್ಕೆ ಅದು ಬರುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತು. ಡಿ ವಿ ಜಿ ಅವರು ಇಲ್ಲಿ ಕೇಳ್ತಾ ಇರೋವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಶರೀರ ಅನ್ನೋಂಥ ಒಂದು ಯಂತ್ರ ಇದೆಯಲ್ಲ, ಅದರೊಳಗಡೆ ಇರೋ ಚೈತನ್ಯ ಅನ್ನೋದೊಂದು ಇದೆಯಲ್ಲ, ಭಾವನಾತ್ಮಕವಾದಂಥ ಒಂದು ಅಸ್ತಿತ್ವ ಇದೆಯಲ್ಲ, ಮನಸ್ಸು ಬುದ್ಧಿಗಳು ಅವೆಲ್ಲವೂ ಸೇರಿ ಒಂದು ಯಂತ್ರ. ಆ ಯಂತ್ರವನ್ನು ವಿಧಿ ಯಾಕೆ ರಚಿಸಿರಬಹುದು, ಅದರ ಪ್ರಯೋಜನ ಏನು? ಹದದ ಬಗ್ಗೆ ನಾವು ಮಾತಾಡಿದ್ವಿ. ಸರಿಯಾದ ರೀತಿಯಲ್ಲಿ ನಮ್ಮ ಶರೀರವನ್ನು, ಮನಸ್ಸು ಬುದ್ಧಿಗಳನ್ನು ನಾವು ಒಂದು ಪರಿಪಕ್ವತೆಯಿಂದ ನಾವು ಕಾಪಾಡಿಕೊಳ್ಬೇಕು ಅಂತ. ಆ ಕಾಪಾಡಿಕೊಳ್ಳೋದರ ಪ್ರಯೋಜನ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂತ ಈ ಮುಕ್ತಕ ನಮ್ಮನ್ನು ಪ್ರೇರೇಪಿಸ್ತಾ ಇದೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 106 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುತ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಾವು ಉತ್ತರ ಆಂಧ್ರ ಉಷ್ಣವಲಯದಲ್ಲಿ ಪ್ರಪಂಚದೆಲ್ಲೆಡೆ ವ್ಯಾಪಕವಾಗಿ ಕಂಡುಬರುವ ಮರ. ಇದರ ದಾರುವಿಗಿಂತ ಹಣ್ಣೇ ಪ್ರಸಿದ್ಧ. ಇದರ 30ಕ್ಕಿಂತಲೂ ಹೆಚ್ಚು ತಳಿಗಳು ಪ್ರಚಲಿತವಿದೆ. ಇದು ಸುಮಾರು 4 ವರ್ಷಗಳಿಂದಲೂ ಭಾರತದ ವ್ಯವಸಾಯದಲ್ಲಿದ್ದು, ಸುಮಾರು 17 ಮತ್ತು 18ನೇ ಶತಮಾನದಲ್ಲಿ ಯುರೋಪ್ನ ಪ್ರವಾಸಿಗರು ಇದನ್ನು ಪಶ್ಚಿಮದ ಉಷ್ಣವಲಯ ದೇಶಗಳಲ್ಲಿ ಪ್ರಸರಿಸಿದರು. ಸುಮಾರು 400 ವರ್ಷಗಳಿಂದಲೂ ಭಾರತದಲ್ಲಿ ಮಾವಿನ ಬೇಸಾಯ ಇದೆ ಎನ್ನಲಾಗಿದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಮಾವು ಅಸ್ಸಾಂ, ಮಯನ್ಮಾರ್, ಥೈಲೆಂಡ್ ವಲಯದಲ್ಲಿ ಉಗಮಿಸಿತು. ಈ ದೇಶಗಳ ಕಾಡುಗಳಲ್ಲಿ ಇಂದು ಜನಪ್ರಿಯವಾಗಿರುವ ಇಂಡಿಕ ಪ್ರಭೇದದ ಹಾಗೂ ಸಿಲ್ವೇಟಿಕ ಪ್ರಭೇದದ ಕಾಡು ಪ್ರರೂಪಗಳು ಕಾಣ ದೊರೆಯುತ್ತಿದ್ದು, ಮಾವು ಇವೆರಡು ಪ್ರಭೇದಗಳ ನಡುವೆ ಸಂಭವಿಸಿತೆನ್ನಲಾದ ಸಹಜ ಸಂಕರದಿಂದ ಹುಟ್ಟಿದ್ದು ಎಂಬ ಅಭಿಪ್ರಾಯವಿದೆ. ಮಾವು 10-45 ಮೀಟರ್ ಎತ್ತರಕ್ಕೆ ಬೆಳೆಯುವ ದೊಡ್ಡ ಗಾತ್ರದ ನಿತ್ಯ ಹರಿತುರಣ ಮರ. ಸಾಮಾನ್ಯವಾಗಿ ನೇರವಾಗಿ ದೃಢವಾಗಿ ಬೆಳೆಯುವಂತಹ ಪ್ರಧಾನ ಕಾಂಡ. ಗುಮ್ಮಟದ ಆಕಾರದ ಚೆಲುವಾದ ಹಂದರ ಇದರ ಮುಖ್ಯ ಲಕ್ಷಣಗಳು. ಕಾಂಡ ಹೊರಟಾದ ಮಂದವಾದ ಕಡುಬೂದಿ ಬಣ್ಣದ ತೊಗಟೆಯಿಂದ ಆವೃತವಾಗಿದೆ. ಹಚ್ಚ ಹಸಿರಿನ ದಟ್ಟವಾದ ಎಲೆಗಳು ಇದ್ದು, ಇದು ತೇವಾಂಶವಿರುವ

ಮಿಶ್ರ ಪರ್ಣಪಾತಿ ಹಾಗೂ ಹರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಎಲೆಗಳು 10-30 ಸೆಂಟಿಮೀಟರ್ ಹೊತ್ತ 2-9 ಸೆಂಟಿಮೀಟರ್ ಅಗಲ ಇರುವಂತಹ ಈಟಿ ಮೊನೆಯಾಕರದವಾಗಿವೆ. ಇಂತಹ ಕಾಡುಗಳಲ್ಲಿ ಬೆಳೆಯುವ ಮಾವು ಎತ್ತರವಾಗಿ ಸುಮಾರು 60 ಅಡಿಗಳವರೆಗೂ ಬೆಳೆಯುತ್ತದೆ. ಇದರ ದಾರುವು ಮೃದುವಾಗಿದ್ದು ಮರಗೆಲಸಕ್ಕೆ ಸುಲಭವಾಗಿರುತ್ತದೆಯಾದರೂ ಬಾಳಿಕೆಯುತವಲ್ಲ. ಇದನ್ನು ಪದರ ಹಲಗೆ ತಯಾರಿಕೆಯಲ್ಲಿ ಕೆಲವು ತಾತ್ಕಾಲಿಕ ಉಪಯೋಗದ ಕೆಲಸಗಳಿಗೆ ಹಲಗೆಗಳಾಗಿ ಉಪಯೋಗಿಸಬಹುದು. ಕಸಿ ಮಾಡಲ್ಪಟ್ಟ ಅನೇಕ ತಳಿಗಳು ಕೇವಲ ರುಚಿಕರ ಹಣ್ಣಿಗಾಗಿ ಬೆಳೆಸಲ್ಪಡುತ್ತವೆ. ಮಾವಿನಲ್ಲಿ ಬೀಜದಿಂದ ವೃದ್ಧಿಸಲಾಗುವ ಮತ್ತು ಕಸಿ ವಿಧಾನದಿಂದ ವೃದ್ಧಿಸಲಾಗುವ ಎಂದು 2 ಪ್ರಧಾನ ಗುಂಪುಗಳನ್ನು ಗುರುತಿಸಲಾಗಿದೆ. ಭಾರತದಲ್ಲಿ ಬೆಳೆಯಲಾಗುತ್ತಿರುವ ಮಾವಿನ ವಿವಿಧ ಬಗೆಗಳ ಪೈಕಿ 75% ಮೊದಲನೆಯ ಗುಂಪಿಗೆ ಸೇರಿವೆಯಾದರೂ ಇವು ವಾಣಿಜ್ಯ ದೃಷ್ಟಿಯಿಂದ ಮುಖ್ಯವೆನಿಸಿಲ್ಲ. ಏಕೆಂದರೆ ಇವು ಪುಷ್ಕಳವಾಗಿ ಫಲ ಬಿಡುವುದಾದರೂ ಪ್ರತಿ ವರ್ಷ ಒಂದೇ ರೀತಿ ಫಲ ಕೊಡುವವು ಎಂದು ಹೇಳುವಂತಿಲ್ಲ. ಇವುಗಳಲ್ಲಿ ಏಕಭ್ರೂಣೀಯ ಮತ್ತು ಬಹುಭ್ರೂಣೀಯ ಎಂಬ 2 ಬಗೆಗಳುಂಟು. ಭಾರತದ ಮಾವಿನ ಬಗೆಗಳ ಪೈಕಿ ಬಹುಪಾಲು ಮೊದಲನೆಯ ಗುಂಪಿನವು ಕೇರಳದ ಕೆಲವೆಡೆಗಳಲ್ಲಿ ಮಾತ್ರ 2ನೇ ಬಗೆಯ ಮಾವು ಕಂಡುಬರುತ್ತದೆ. ಉದಾಹರಣೆಗೆ ಹೋಲೂರು ಮತ್ತು ಚಂದ್ರಕರಣ ಆಗ್ನೇಯ ಏಷ್ಯಾದ ಅರ್ಧ ಕಾಡುಗಳಲ್ಲಿ ಬೆಳೆಯುವಂತ ಹೆಚ್ಚಿನ ಪಾಲು ಮಾವುಗಳು ಬಹುಭ್ರೂಣೀಯ ಗುಂಪಿನವನಾಗಿವೆ. ಭಾರತದ ರಾಷ್ಟ್ರೀಯ ಹಣ್ಣಾದ ಮಾವಿನ ಹಣ್ಣು, ಇದರ ವೈಜ್ಞಾನಿಕ ಹೆಸರು ಮ್ಯಾಂಗಿಫರ ಹಿಂಡಿಕ. ಪ್ರತಿ ತಿಂಗಳು ಜುಲೈ 22ರಂದು ರಾಷ್ಟ್ರೀಯ ಮಾವಿನ ಹಣ್ಣು ದಿನವಾಗಿ ಆಚರಿಸಲಾಗುತ್ತದೆ. ಭಾರತ ಸರ್ಕಾರದ ಅಧಿಕೃತ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಮಾವಿನ ಹಣ್ಣು ರಾಷ್ಟ್ರೀಯ ಹಣ್ಣೆಂದು ಪರಿಗಣಿಸಲ್ಪಟ್ಟಿದೆ. ಹಣ್ಣುಗಳ ರಾಜ ಎನಿಸಿಕೊಂಡಿರುವ ಮಾವಿನ ಹಣ್ಣು ಸಾಂಸ್ಕೃತಿಕ, ಐತಿಹಾಸಿಕ ಹಾಗೂ ಆರ್ಥಿಕ ಮಹತ್ವವನ್ನು ಇದು ಪಡೆದುಕೊಂಡಿದೆ. ಮಾವಿನ ಹಣ್ಣಿನ ಸುಗ್ಗಿ ದಕ್ಷಿಣ ಭಾರತದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಆರಂಭವಾಗಿ ಮೇ ವೇಳೆಗೆ ಮುಗಿಯುತ್ತಾ ಬಂದರೆ ಉತ್ತರ ಭಾರತದಲ್ಲಿ ಜೂನ್ ಸಮಯಕ್ಕೆ ಆರಂಭವಾಗಿ ಆಗಸ್ಟ್ ಕೊನೆಯ ತನಕ ಇರುತ್ತದೆ. ಕಾಯಿಗಳು ಪೂರ್ಣ ಬಲಿತಾಗ, ಆದರೆ ಇನ್ನೂ ಹಸುರಾಗಿರುವಾಗ ಕೊಯ್ಲು ಆರಂಭವಾಗುತ್ತದೆ. ಚೆನ್ನಾಗಿ ಬಲಿತ ಕಾಯಿಗಳನ್ನು ಸಂಗ್ರಹ ಕೋಣೆಗಳಲ್ಲಿ ಭತ್ತದ ಹೊಣವುಲ್ಲು ಇಲ್ಲವೇ ಗೋಧಿ ತೌಡಿನ ಹಾಸಿನ ಮೇಲಿರಿಸಿ 1 ವಾರ ಕಾಲ ಹಿರಿಸಿ ಮಾಗಲು ಬಿಡಲಾಗುತ್ತದೆ. ಬಿದಿರಿನ ಬುಟ್ಟಿಗಳಲ್ಲಿ ಇಲ್ಲವೇ ಮರದ ಪೆಟ್ಟಿಗೆಗಳಲ್ಲಿ ಹಣ್ಣುಗಳನ್ನು ಹಿರಿಸಿ ಮಾರುಕಟ್ಟೆಗೆ ಕಳಿಸಲಾಗುತ್ತದೆ. ಮಾವಿನ ಹಣ್ಣು ಸವಿಯಾದದ್ದು ಮಾತ್ರವಲ್ಲ, ಅದರ ವೈದ್ಯಕೀಯ ಉಪಯೋಗಗಳಿಂದಲೂ ವಿಶ್ವದೆಲ್ಲೆಡೆ ಜನಪ್ರಿಯವಾಗಿದೆ. ಕೆಲವು ತಳಿಗಳು ಪಾನೀಯ ತಯಾರಿಕೆಗೆ ಸೂಕ್ತವಾಗಿದ್ದು ಕಾಡು ಮಾವಿನ ಜಾತಿಗಳಲ್ಲಿ ಹಪ್ಪೆ ಮತ್ತು ಉಪ್ಪಿನಕಾಯಿ ತಯಾರಿಕೆಗೆ ಬಳಸುತ್ತಾರೆ. ಎಳೆಯ ಮತ್ತು ಪಕ್ವವಾಗದ ಹಣ್ಣುಗಳನ್ನು ಉಪ್ಪಿನಕಾಯಿ, ಚಟ್ನಿ ಮುಂತಾದ ವಿವಿಧ ಆಹಾರಗಳೊಂದಿಗೆ ಸೇವಿಸುತ್ತಾರೆ. ಪಕ್ವ ಹಣ್ಣುಗಳನ್ನು ರಸ, ಜಾಮ್, ಜೆಲ್ಲಿ, ಮುರಬ್ಬ ಮತ್ತು ಮಾವಿನ ಹಪ್ಪಳ ಇತ್ಯಾದಿ ರೂಪಗಳಲ್ಲಿ ಬಳಸುತ್ತಾರೆ. ಮಾವಿನ ಎಳೆಯ ಚಿಗುರನ್ನು ಜಾವ ಮತ್ತು ಫಿಲಿಪೀನ್ಸ್ ದೇಶಗಳಲ್ಲಿ ತರಕಾರಿಯಾಗಿ ಬಳಸುತ್ತಾರೆ. ಎಲೆ ತೊಪ್ಪಲು ದನಗಳಿಗೆ ಮೇವು ಆಗಿ ಬಳಕೆಯಾಗುತ್ತದೆ. ಸುಟ್ಟ ಮಾವಿನ ಎಲೆಗಳ ಬೂದಿಯನ್ನು ಸುಟ್ಟ ಗಾಯಗಳಿಗೆ ಬಳಸಿದರೆ ವಾಸಿಯಾಗುತ್ತದೆ. ಮಾವಿನ ಒಣಗಿಸಿದ ಹೂಗಳು ಅತಿಸಾರ ಮತ್ತು ಆಮಶಂಕೆಗಳ ಚಿಕಿತ್ಸೆಗೆ ಸಹಾಯಕವಾಗಿದೆ. ತೊಗಟೆಯಲ್ಲಿರುವ ಟ್ಯಾನಿನ್ ಚರ್ಮದ ಹದಗೊಳಿಸಲು ಮತ್ತು ಪ್ರತಿಬಂಧಕವಾಗಿ ಉಪಯೋಗಿಸುತ್ತಾರೆ. ತೊಗಟೆಯಿಂದ ಪಡೆಯುವ ರಸವನ್ನು ಹತ್ತಿ, ರೇಷ್ಮೆ ಮತ್ತು ಉಣ್ಣೆ ಬಟ್ಟೆಗಳಿಗೆ ಪಾಸೆ ಬಣ್ಣ ನೀಡಲು ಬಳಸುತ್ತಾರೆ. ಮಾವಿನ ಮರದಿಂದ ಉತ್ತಮ ಗುಣಮಟ್ಟದ ಗೊಂದು ಲಭ್ಯವಿದೆ. ಭಾರತವು ಮಾವು ಬೆಳೆಯಲ್ಲಿ ಜಗತ್ತಿನ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಜಗತ್ತಿನಲ್ಲಿ ಸುಮಾರು 1300ಕ್ಕೂ ಹೆಚ್ಚು ತಳಿಗಳಿವೆ. ಅವುಗಳಲ್ಲಿ ಭಾರತದಲ್ಲಿ ಸುಮಾರು 1000 ತಳಿಗಳ ಮಾವು ಬೆಳೆಯುತ್ತಿದೆ. ನಮ್ಮ ದೇಶದಲ್ಲಿ ಸುಮಾರು 15.2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯುತ್ತಿದ್ದು 95 ಲಕ್ಷ ಮೆಟ್ರಿಕ್ ಟನ್ ಇಳುವರಿ ಪಡೆಯಲಾಗುತ್ತಿದೆ. ಆಂಧ್ರಪ್ರದೇಶ, ಬಿಹಾರ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಒಟ್ಟು ಮಾವು ಉತ್ಪಾದನೆಯಲ್ಲಿ 1/2ರಷ್ಟು ಪಾಲು ಬೆಳೆಯುವುದು. ಅದರಲ್ಲಿ ಆಂಧ್ರಪ್ರದೇಶ ಮತ್ತು ಉತ್ತರ ಪ್ರದೇಶದ ದೇಶದ ಮಾವು ಉತ್ಪಾದನೆಯಲ್ಲಿ 1/2ದಷ್ಟನ್ನು ಪೂರೈಸುತ್ತವೆ. ಕೋಲಾರ ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆಯಾಗಿದ್ದು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುವುದು.

ಬೇಸಿಗೆ ಆರಂಭದಲ್ಲಿ ಭಾರತದ ದೆಹಲಿಯಲ್ಲಿ ವಾರ್ಷಿಕವಾಗಿ ನಡೆಯುವ ಅಂತಾರಾಷ್ಟ್ರೀಯ ಮಾವಿನ ಹಣ್ಣುಗಳನ್ನು ಪ್ರದರ್ಶಿಸುವ ಎರಡು ದಿನಗಳ ಉತ್ಸವವಾಗಿದೆ. ಇದನ್ನು 1987 ನಡೆಸಲಾಗುತ್ತಿದೆ. ಇದನ್ನು ದೆಹಲಿ ಪ್ರವಾಸೋದ್ಯಮ ಮತ್ತು ಸಾರಿಗೆ ಅಭಿವೃದ್ಧಿ ನಿಗಮವು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ, ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಮತ್ತು ನವದೆಹಲಿ ಮುನ್ಸಿಪಲ್ ಕೌನ್ಸಿಲ್ ಸಹಯೋಗದೊಂದಿಗೆ ಆಯೋಜಿಸಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಕೆಳಗೊರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ, ಕುಡಿತದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮದ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಒಬ್ಬ ವ್ಯಕ್ತಿ, ಖಾಸಗಿ ವ್ಯಕ್ತಿ, ಸರ್ಕಾರದ ಲೈಸೆನ್ಸ್ ಇಲ್ಲದೆ ಖಾಸಗಿಯಾಗಿ ಅಕ್ರಮವಾಗಿ ಮದ್ಯನ ನಿಮ್ಮ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಾನೆ. ಅವನು ಮಾರಿದಂಥ ಮದ್ಯನ ನೀವು ಸೇವನೆ ಮಾಡಿ ನಿಮ್ಮ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲೂ ನೀವು ಬಡವರಾಗಿದ್ದೀರಿ. ಉದಾಹರಣೆಗೆ ಈಗ ಒಂದು ಧಾರ್ಮಿಕ ಅಂದ್ರೆ ನಮ್ಮ ದೇವಾಲಯಗಳಿಗೆ ಪೂಜೆಗೆ ಹೋಗುವಂಥ ಸಮಯ, ದೇವಸ್ಥಾನಗಳಿಗೆ, ಒಂದು ದೇವಸ್ಥಾನಕ್ಕೆ ಈಗ ಮಾಸು ಬೆಟ್ಟಕ್ಕೆ ಹೋಗಬೇಕು, ಹೋಗಂಥ ಸಮಯದಲ್ಲಿ ಇಡೀ ಊರನ್ನೇ ಹಬ್ಬದ ಥರ ಮಾಡ್ತಾರೆ. ಮನೆಗಳಿಗೆಲ್ಲ ಪೇಂಟ್ ಹೊಡೆದು, ಮನೆಗಳೆಲ್ಲ ತೋರಣ ಕಟ್ಟಿ, ಬೀದಿಗೆಲ್ಲ ತೋರಣ ಕಟ್ಟಿ, ಒಂದು ಬಸ್ ಮಾಡ್ಕೊಂಡು ಬಂದು ಬಸ್ಸಲ್ಲಿ ಎಲ್ಲರೂ ಬುದ್ಧಿ ಮಾಡಿ ಭಗವಂತನ ದರ್ಶನಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ನೀವು ಮದ್ಯ ಸೇವನೆ ಮಾಡಿ ನಿಲ್ಲಲು ಆಗದೆ, ಕೂರಲು ಆಗದೆ, ಯಾರು ಕೂರಿಸಿದ್ರೆ ಕೂತ್ಕೊಳ್ಳೋದೇನೇ ಒದ್ದಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾಗ ನಿಮ್ಮ ಧಾರ್ಮಿಕತೆ ಅಲ್ಲಿ ಎಷ್ಟು ಮಟ್ಟಿಗೆ ಇರ್ತದೆ? ಅದು ಒಳ್ಳೇದಲ್ಲ ಅಲ್ವಾ? ಬೇಡ ಅಲ್ವಾ? ಅದು ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ಒಂದು ಸಾಮಾಜಿಕವಾಗಿ ಉದಾಹರಣೆ ತಗೊಂಡ್ರೆ, ಒಂದು ಒಬ್ಬ ಕುಡಿತಕ್ಕೆ ಬಲಿಯಾದಂತಹ ವ್ಯಕ್ತಿ ಅವನ ಕುಟುಂಬ ಸಾಮಾಜಿಕವಾಗಿ ನೈಪುಣ್ಯತೆ ಹೊಂದಕ್ಕಾಗಲ್ಲ, ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳು ಕೊಡ್ಸಕ್ಕಾಗಲ್ಲ, ಒಳ್ಳೆ ಒಂದು ಮನೆ ಕಟ್ಕೊಳಕ್ಕಾಗಲ್ಲ, ಒಳ್ಳೆ ಜಮೀನಲ್ಲಿ ಕೆಲಸ ಮಾಡಿ ಒಳ್ಳೆ ಫಲವತ್ತಾದ ಬೆಳೆಸನ್ನ ನಾವು ತಗೊಳಕ್ಕಾಗಲ್ಲ. ಒಂದು ಸಾಮಾಜಿಕವಾಗಿ ಜನರಿರ್ತಕ್ಕಂಥ ಸ್ಥಳಕ್ಕೆ ನಾವು ಮದ್ಯಪಾನನ ಸೇವನೆ ಮಾಡಿ ನಿಲ್ಲಕಾಲದ ಸ್ಥಿತಿಯಲ್ಲಿ ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಜನಗಳು ಕೇಂದ್ರ ಬಿಂದುವಾಗಿ ನೋಡ್ತಾರೆ. ಏ ಅವನೇನಪ್ಪ ಕುಡ್ಕೊಂಡಿದ್ದಾನೆ, ಅವನ್ನ ಆ ಕಡೆ ಕಳಿಸ್ರಿ, ಏ ಪೂಜೆಗೆ ಅಡಚಣೆ ಆಗುತ್ತೆ ಆ ಕಡೆ ಕಳಿಸಿ, ಸಾಮಾಜಿಕವಾಗಿ ಅವನೊಬ್ಬ ಪಿಡುಗು ಆ ಕಡೆ ಕಳಿಸಿ, ಧಾರ್ಮಿಕವಾಗಿ ಅವನೊಬ್ಬ ಪಿಡುಗು ಆ ಕಡೆ ಕಳಿಸಿ. ಈ ಎಲ್ಲ ಕಾರಣಗಳನ್ನ ಒಗ್ಗೂಡಿಸಿ ನಾವು ನೋಡ್ತಾ ಹೋದ್ರೆ ನಮಗೆ ಕುಡಿತ ಅಥವಾ ಮದ್ಯಪಾನ ಅವಶ್ಯಕತೆ ಇಲ್ಲ. ಖಡಾಖಂಡಿತವಾಗಿ ನಮಗೆ ಏನು ಬೇಕು? ನ್ಯಾಯಸಮ್ಮತವಾದ ಬದುಕಬೇಕು, ಉಚಿತವಾದ ಗಾಳಿ, ಉಚಿತವಾದ ನೀರು, ಉಚಿತವಾದ ಶೈಕ್ಷಣಿಕ, ಉಚಿತವಾದಂತಹ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮಗೆ ಬೇಕು. ನಾವು ಮದ್ಯಪಾನನ ಸೇವನೆ ಮಾಡಿ, ನಾವು ಮದ್ಯ ಅಥವಾ ಇತರೆ ವಸ್ತುಗಳನ್ನ ನಾವು ಸೇವನೆ ಮಾಡಿ ಈ ಎಲ್ಲ ರಂಗಗಳಲ್ಲಿ ನಾವು ಸಾರ್ವಜನಿಕರ ಮುಂದೆ ಕೀಳಾಗಿ ಕಾಣೋದಕ್ಕಿಂತ, ಬೇಡವಾದ ವ್ಯಕ್ತಿಯಾಗಿ ಕಾಣೋದಕ್ಕಿಂತ ಉತ್ತಮವಾದ ಜೀವನ ನಡೆಸಬೇಕು. ಒಂದು ಒಬ್ಬ ವ್ಯಕ್ತಿ ಒಂದು ಕುಟುಂಬ ನಡೆಸೋದಕ್ಕೆ ಏನೆಲ್ಲ ಸೌಕರ್ಯ ಇದೆ ಅದನ್ನೆಲ್ಲನೂ ಸ್ವತಂತ್ರವಾಗಿ ನಾವು ಪಡ್ಕೋಬೇಕು ಅಂದರೆ ನಾವು ಇಂಥ ಮದ್ಯನ ಸೇವನೆ ಮಾಡೋದನ್ನು ಮೊದಲು ಬಿಡಬೇಕು. ನಾವು ಮದ್ಯ ಸೇವನೆ ಬಿಟ್ಟು ಆದರೆ ಇನ್ನೊಬ್ಬ ವ್ಯಕ್ತಿ ಕುಡಿದು ಅಥವಾ ಕುಡಿಯೋದಕ್ಕೆ ಪ್ರಾರಂಭ, ಕುಡಿಯೋದಕ್ಕೆ ಪ್ರೇರಣೆ, ಅವನಿಗೆ ನಾವು ತಿಳುವಳಿಕೆ ಹೇಳ್ಬೋದು, ನೋಡೋಣ ನನ್ನ ಜೀವನ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನಾನು ಸದುಪಯೋಗವಾಗಿ ಹೋಗಿ ಒಳ್ಳೆ ರಸ್ತೆಯಲ್ಲಿ ತಗೊಂಡು ಹೋಗಬೇಕು ಅಂದರೆ ಇದರ ಸೇವನೆ ಅವಶ್ಯಕತೆ ಇಲ್ಲ. ಬರುವ ಕೂಲಿಯಿಂದ ಒಂದು 100 ರೂಪಾಯಿ

0: ಸೇವನೆ ಮಾಡಿ ಮನೆಗೆ ಬರೋ ದಾರಿನಲ್ಲಿ ಬಿದ್ದು ಎದ್ದು ಸಾರ್ವಜನಿಕರೆಲ್ಲ ತೂಚಿ ಎನ್ನಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿರೋ ಮಕ್ಕಳಿಗೆ ಹೆಂಡತಿಗೆ ನೆಮ್ಮದಿ ಕೊಡದೆ, ಮನೇಲಿ ಊಟನೂ ಮಾಡಿದೆ, ಮನೆ ಒಳಗಡೆನೂ ಬರದೆ ಹೊರಗಡೆ ಬಿದ್ದು ನಾಯಿ ಥರ ಒದ್ದಾಡಿದೆ, ಸರಿಯಾ? ಸಮಾಜದ ಪಿಡಿದು ನಾನು. ಅದಕ್ಕಿಂತ ನಾವು ತರ್ತಕ್ಕಂಥ ಒಂದು ಬಡಸ್ಥಿತಿ ಆಗಿರಲಿ, ಶ್ರೀಮಂತ ಆಗಿರಲಿ, ಯಾರೇ ಆಗಿರಲಿ, ನಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ಒಳ್ಳೆ ಕಡೆ ಸದುಪಯೋಗ ಮಾಡಿ 10 ವರ್ಷಗಳ ಕಾಲ ಅದಕ್ಕೆ ಭವ್ಯವಾದ ಬಂದಾಗ ಅದನ್ನು ಒಳ್ಳೆ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಂಡ್ರೆ ನಮಗೆ ಬ್ಯಾಂಕು ಸಹಾಯ ಕೊಡುತ್ತೆ. ನಾವು ಯಾವುದೇ ಬಂಡವಾಳ ಇಟ್ಕೊಳ್ಳೋದನ್ನೇ ಹೋಗಿ ಬ್ಯಾಂಕಲ್ಲಿ ಸಾಲ ತೆಗೆದ್ರೆ ಸಾಲ ಕಟ್ಟೋಕ್ಕಾಗದೆ ಇಲ್ಲಿ ಮನೆ ಸಂಸಾರ ಸಾಕೋಕ್ಕಾಗದೆ ಜೀವನ ನಾವೇನು ಮಾಡ್ಕೋತಾ ಇದ್ದೀವಿ, ನರಕ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಮೂಲ ಯಾವುದು? ಮದ್ಯ. ಮದ್ಯ ಸೇವನೆ, ಮದ್ಯ ಸೇವನೆನ ದೂರ ಮಾಡಿ ನಿಮ್ಮ ಕುಟುಂಬನ ಚರ್ಚ್ ಕಟ್ಟಾಗಿ ಚೊಕ್ಕಟವಾಗಿ ಸಂಪತ್ ಭರಿತವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ
1: ಮುಗಿಸ್ತೇನೆ. ನಮ್ಮ ಬಿಹೇವಿಯರಲ್ ಡಿಸೀಸ್ ಬಿಹೇವಿಯರ್ ಮುಂದೆ ಸಾಕತ್ತೆ ನಮಗೆ ಗೊತ್ತಿಲ್ಲದಿರೇ. ಸೊ ಇಂಡಿಯಾ ಇದ್ದವರು ಹುಲಿ ಆಗಿರೋದಕ್ಕೂ ಚಾನ್ಸಸ್ ಉದಾಹರಣೆ ಎಲ್ಲರಿಗೂ ಗೊತ್ತಿರಬಹುದು. ಹೌದಲ್ಲ, ಇಂಡಿಯಾ ಇದ್ದವರು ಹುಲಿ ಆಗಿದ್ರು ನಮಗೆ ಗೊತ್ತು, ಯಾವ್ದರಿಂದ ಆ ಕೊಡ್ತದಿಲ್ಲ. ಸೊ ಅದರಿಂದ ನಾವು ಮುಂದೆ ಒಂದು ಹೇಗೆ ನಾವು ಈ ಕೊಡ್ತದಿಂದಬೇಕು ಅಂತ ಈ 10 ದಿನದಲ್ಲಿ ಏನು ತಿಳ್ಕೊಂಡಿಲ್ಲ. ಸೊ ನಿಮ್ಮ ಪಾಸ್ಟ್ ಅಂದ್ರೆ ನಿಮ್ಮ ಭೂತ ಕಾಲ ಅನುಭವವಾಗಿಟ್ಕೊಂಡು ಪ್ರೆಸೆಂಟ್ ಏನ್ ವಾಸ್ತವ್ಯ ಹೇಳಬೇಕು, ಇಲ್ಲಿ ಹೇಳ್ಕೊಡ್ತಿರೋ ಹಾಗೆ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನ ನಂತರ ಸ್ವಲ್ಪ. ಯಾಕಂದ್ರೆ ನಾನು ಒಬ್ಬ ಹುಡುಗ, ನನ್ನ ಜೀವನ ಇವತ್ತು ಇಷ್ಟು ಒಳ್ಳೆ ವ್ಯಕ್ತಿಗಳ ಜೊತೆ ನಾನು ಉತ್ಕೊಳ್ಳಕ್ ಹೊರಟಕ್ಕಿದ್ದೇನೆ. ಹೀಗಾಗಿ ನಾನು ನಮ್ಮ ಈ ಕ್ಯಾಂಪ್ ನಡಿಬೇಕು ಅಂತಂದ್ರೆ ಈ SPYM ಅವ್ರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ
2: ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಬಸವರಾಜ್. ನಮ್ಮಪ್ಪ ಮಂಗಳೂರಿಗೆ ಕಾರ್ಯಕ್ರಮ ಆಗಿಬಿಟ್ಟಂತ ವಿವೇಕಾನಂದ 53 ಮತ್ತು ಬಂದವರಿಗೆ ನನ್ನ ಮುಂದರ ಬಂದಂತೆಯನ್ನು ತಿಳಿಸುತ್ತೇನೆ. ನಂದು ಮಲ್ಟಿಪಲ್ ಎಡಿಸನ್ನು ರಿವಿ ಮಾಡ್ತಿದ್ದೆ. ಹೇಳ್ತಾರೆ ಇಲ್ಲಿ ಬಂದಾಗ ಅಲ್ಕೋರ್ ಅನುಸಂತೆ ಹೋಗಿ ಸಂಬಂಧ ಮೀಟಿಂಗ್ ಮಾಡಿ ಅದೇ ಚೆನ್ನಾಗಿರುತ್ತಂತ ಹೇಳ್ತಾರೆ. ಇದರಲ್ಲಿ ಮೊದಲನೇದು ಕೇಳದವರು ಪ್ರಿಯತನ, ಎರಡನೇದು ಪ್ರಾಮಾಣಿಕತೆ. ನಾನು ಹೋಗಿ 7 ದಿನ ಅಷ್ಟೇ ಹೋಗಿದ್ದು, ಒಂದು 250 ಮೀಟಿಂಗ್ ಏನೋ ಮಾಡಿದ್ದು ಅಷ್ಟೇ. ಇನ್ನು ತಿರಾಗಿ ಇನ್ನೊಂದು ಹೇಳ್ತಾರೆ, ಇನ್ನೊಂದು 3 ಹೇಳ್ತಾರೆ, ಪವರ್ ಮನಿ ಫ್ಲೆಕ್ಸ್ ಅದು ಹಿಂದ್ಗಡೆ ಹೋಗ್ಬಾರ್ದಂತ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತಾರೆ. ನಮಗೆ ರಿಲ್ಯಾಕ್ಸ್ ಆಗ ಕಾರಣ ಅನ್ನೋದು 3 ಹೋದೆ. ಅದು 3 ಹೋದಾಗ ಅಪ್ರಾಮಾಣಿಕತೆ ಉಂಟಾಯ್ತು ನನ್ನಲ್ಲಿ. ಮತ್ತೆ ಒಪ್ಪಿಗೆತನ ಇಲ್ಲ, ಏನ್ ಹೇಳಿದ್ರು ಒಪ್ಪಿಗೆತನ ಒಪ್ಪಲ್ಲ. ನಾನೇ ನಂದೇ ಸರಿ ನಕಾರಾತ್ಮಕ ಚಿಂತನೆಗಳು ಉಂಟಲ್ಲ. ಇವತ್ತಿಗೆ ಜುಲೈ 6 ತಾರೀಕು ನಿಮಗೆ ನಮ್ಮ ಬೆಂಗಳೂರಿನ ಫೋನ್ ಮಾಡಿದೆ. ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ ಪೆಟ್ರೋಲ್ ಇದ್ರು ಪೆಟ್ರೋಲ್ ಇಲ್ಲ ಅಂದ್ಬಿಟ್ಟು ಬಿಟ್ಟು 100 ರೂಪಾಯಿ ಕಾಲ ತಾಗಿಸ್ಕೊಂಡು ನನ್ಗೆ ಏನೋ ಹೊಡೆದ ಕಾಲ್ ಮಾಡಿದೆ. ಅವನು ಇತರ ಒಂದು ಜುಲೈ ಕ್ಯಾಂಪ್ ನಡೀತಾ ಇದ್ದೆ ಹೋಗಬೇಕು ಒಂದು ಏರ್ಪೋರ್ಟ್ ಅಲ್ಲಿ ಇದ್ದವನು ನೀವು ನಿನ್ನೆ ಕಾಲ ಅಡವಾದಾಗ 6 ಬಂದು ಕ್ಯಾಂಪಸ್ ಹೇಳಿದೆ. ಈಗ 12 ಚೆನ್ನಾಗಿದ್ದೇನೆ, ಭಗವಂತ ನಿಶ್ಚಯ ಏನಿಲ್ಲ, ಇದರಲ್ಲಿ ಬಾರ ಹಾಕಿದ್ದೀನಿ. ನಗರ ಅವಕಾಶ ಕೊಟ್ಟ ತುಂಬ ಸಿಗ್ತಿರುವ
3: ನಮ್ಮಪ್ಪ ಶುರುವಾಗಿ 25 ಆಯ್ತು. ಒಂದು 90 ಯಾರೋ ಕೊಟ್ಟು ಕೊಟ್ಟು ಲೇಟ್ ಮತ್ತೆ ಕೊಡ್ತಾರೆ ಏನ್ ಕುಡಿತಿಲ್ಲ ಅಂತ ಕುಡಿತಿದ್ದೆ. ಅವರೇ ನನ್ನ ಕುಟುಂಬ ಬಂದು ಅಂತ ಕಲಿಸೋದು ಬರ್ತಾ ಬರ್ತಾ ಹೋಗಿ ಹೋಗಿ ಅವತ್ತೇ ಶುರುವಾದ ಹೋಗಿ ಹೋಗಿ ಅದು ಜಾಸ್ತಿ ಆಯ್ತು. 95 ಕ್ವಾರ್ಟರ್ ಆಯ್ತು ಆದ್ಮೇಲೆ ಬಾಟಲ್ ಶುರುವಾದ ಅಷ್ಟು ಬರ್ತಾ ಬರ್ತಾ ನಮ್ಗೆ ಆರೋಗ್ಯ ಹಾಳಾಗಬೇಕಾಗಿ ಆಸ್ಪತ್ರೆ ಇಲ್ಲ ತೋರಿಸ್ತು ಎಲ್ಲರೂ ಸರಿ ಆಗಲಿಲ್ಲ. ಲಾಸ್ಟ್ಗೆ ಇಲ್ಲಿ ಈಗ ನಮ್ಮ ಇದು ಸೀತಾರಾಮ ಅಂತ ಹೇಳಿದ್ರು. ಹಾಗಾಗಿ ನಾನು ಸೇರ್ಕತೆಗಳನ್ನು ಕೂಡ ನಿಜವೂ ಒಂದ್ಸರಿ ಅಂದ್ಬಿಟ್ಟು ಬೆಂಗಳೂರಿಗೆ ಸೇರಿದ್ದೀನಿ. ಒಳ್ಳೆಯದಾಗಿದೆ ಇವೆಲ್ಲ ಹೇಳಿದ್ದಾರೆ ಅದರಂತೆ
4: ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋರಿಗೆಲ್ಲೂ ನಮಸ್ಕಾರ. ನಾನು ಪುರುಷೋತ್ತಮ ಅಂತ ನಾನೊಂದು ಅದು ಹುಡುಗಿ. ನಾನು ಸ್ಟಾರ್ಟಿಂಗ್ ನಾನು ಎಂದ ಗುಡ್ಬೇಕಂದ್ರೆ SSLC ಫೇಲ್ ಆಗಿತ್ತು.

0: ಮೈಸೂರ್ ಹೋಗಿದೆ, ಒಂದು ಹೋಟೆಲ್ ಕೆಲಸ ಮಾಡ್ತಾ ಇದ್ದೆ. ಮಾಡ್ಬೇಕಾದ್ರೆ ಒಬ್ರು ಕುಂಟ್ರು ಅಲ್ಲಪ್ಪ, ನಂಗೆ ಕುಂಟ್ರು ಕುಂಟ್ರು ಅಂದ್ರೆ ನನ್ಗೆ ಬಹಳ ಸ್ಪ್ರೀತಿ ಜಾಸ್ತಿ. ಹಂಗ ಒಬ್ಬ ಬೋಧ ಅಂತಂದ್ರೆ ವಿಷಯಕ್ಕೆ ನೈಟು ಡೋರ್ ನೋಡಿ ಹಾಕಿದ್ದೆ, ನನ್ಗೆ ಅಷ್ಟು ಕೋಪ ಜಾಸ್ತಿ. ಅದೇ ಫಸ್ಟ್ ನಾನು ಡ್ರಿಂಕ್ಸ್ ಕಲ್ತಿದ್ರು. ಆಮೇಲಿಂದ ಬಂದು ನನ್ನ ತಂದೆ ಹುಷಾರಿದ್ದೇನೆ ಬಿದ್ದೋಗ್ಬಿಟ್ಟಿದ್ರು. ಅಣ್ಣಗಳನ್ನ ಹಾಸ್ಪಿಟ್ಲ್ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಆಮೇಲೆ ನಿಲ್ಸಿದೆ, ಮತ್ತೆ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಮಾಡ್ಕೊಂಡು ಗಾಡಿನ ಬಿದ್ದೆ. ಗಾಡಿನ ಬಿದ್ದು ಏನ್ ಮಾಡ್ಕೊಂಡು ಆಪರೇಷನ್ ಆಯ್ತು. ಅವಾಗ್ಲೂ ಒಂದು 9 ತಿಂಗಳು ಬಿಟ್ಟೆ, ಮತ್ತೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಮಾಡಿ ಗುಡ್ಡಿ ಗುಡ್ಡಿ ಇವಾಗ ನನ್ನ ಫೈನಲ್ಗೆ ಈ ಸ್ಕೀಮ್ ಬಂದಿದ್ದೀನಿ. ಇದರಿಂದ ಬಿಡ್ಬೇಕು ಅಂತ ನಾನು ಇಲ್ಲಿಂದ ಬಂದೆ. ಇಷ್ಟು ಮಾತಾಡಕ್ಕಂತ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ.
1: ಬೇರೆ ಕಿಲ್ ಮೇಲೆ ಇರ್ತಕ್ಕಂತಹ ನಮ್ಮ ಹಿರಿಯ ಹರಿಗ್ ಸರಿ ಪೊನೀರ್ ಸರ್ ಅಂತ ಚಿಕ್ಕನಾಯ್ಕ ಸರ್ ಅವರು ಹಾಗೂ ಪೊಲೀಸ್ ಇಲಾಖೆಯ ಉಪನಿರೀಕ್ಷಕರವರೇ ಹಾಗೂ ಎಲ್ಲ ಗಣ್ಯರೇ, ಈ ಒಂದು ದಿವಸ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ವತಿಯಿಂದ ಕೆಂಚನಹಳ್ಳಿ ಬ್ರಾಂಚ್ ವತಿಯಿಂದ ಅನ್ಕೊಂಡಿರುವಂತಹ ಈ ಒಂದು ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ, ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಅತ್ಯಂತ ಮೌಲ್ಯಯುತ ಕಾರ್ಯಕ್ರಮ ಅಂತ ನಾನು ಭಾವಿಸೋದಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಈಗ ಆಲ್ರೆಡಿ ನಾವೇನು ಹೇಳ್ಬೇಕು ಅನ್ನೋದನ್ನು ಆಲ್ರೆಡಿ ನಮ್ಮ ಚಿಕ್ಕನಾಯ್ಕ ಸರ್ ಅವರು ಕ್ರೋಢೀಕೃತವಾಗಿ ಹೇಳೇಬಿಟ್ರು. ಒಂದು ಒಬ್ಬರ ಜೀವನ ಹೇಗಿರಬೇಕು, ಹೇಗಿದ್ರೆ ಗೌರವ ಸಿಗುತ್ತೆ, ಹೇಗಿದ್ರೆ ಗೌರವ ಸಿಗಲ್ಲ. ಅವರು ಅಷ್ಟು ಅಂತವನ್ನ ಮೂಲವಾಗಿ ಹೇಳಿದ್ದಾರೆ. ಇದ್ರ ಜೊತೆಗೆ ನಿಮ್ಮಲ್ಲಿ ಇನ್ನೂ ಬೆಳವಣಿಗೆಗಳು ಹೇಗೇಗಿರಬೇಕು. ಇವಾಗ ನೀವು ನಿಜವಾಗ್ಲೂ ಮದ್ಯಪಾನ ಬಿಟ್ಟಿದ್ದೀರಾ, ಬಿಟ್ಟಿದ ಮೇಲೆ ನಿಮಗೆ ಜೀವನದಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗಿದೆ, ನಿಮಗೆ ಇವಾಗ ಅವ್ರು ಹೇಳ್ದಂಗೆ ಒಂದು ದೇವಸ್ಥಾನ, ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳು, ಒಂದು ಉನ್ನತವಾದಂಥ ಸಭೆ, ಒಬ್ಬ ಗೌರವಯುತವಾದಂಥ ಒಂದು ಸನ್ನಿವೇಶಗಳಲ್ಲಿ ಕುಡಿತಾ ಇದ್ರೆ ಕುಡಿದಿದ್ರೆ ಅದು ವಾಸನೆ ಮುಖಾಂತರ ಆಗಲಿ, ಅವ್ರ ನಡವಳಿಕೆ ಮುಖಾಂತರ ಆಗಲಿ ಅದು ಗೊತ್ತಾಗ್ಬಿಡುತ್ತೆ. ಆಗ ನಿಮ್ಮನ್ನು ಹತ್ರಕ್ಕೆ ಸೇರಿಸೋದಿಲ್ಲ. ಈ ಸನ್ನಿವೇಶಗಳು ನಿಮಗೆ ಆ ಸಮಯದಲ್ಲಿ ನಿಮಗೆ ಗೊತ್ತಾಗಿರೋದಿಲ್ಲ. ಯಾರು ನಿಮ್ಮನ್ನ ಏನಂತಂದ್ರು, ನಿಮ್ಮ ನೆಂಟರಿಷ್ಟರ ಒಂದು ಕಾರ್ಯಕ್ರಮಗಳಿಗೆ ಬರಲಿರ್ತಾರೆ, ಕುಡ್ತಿದ್ದವ್ರನ್ನ ಒಂದು ಮೂಲೆ ಗುಂಪು ಮಾಡ್ಬಿಟ್ಟಿರ್ತಾರೆ. ಅವ್ರನ್ನ ನಿಮಗೆ ಗೊತ್ತಿರುತ್ತೆ, ಅವ್ನು ಕುಡ್ಕೋನು, ಅವನ ಏನೋ ಪೇಚರ್ ಕಲೆ ಬಿಡಿ, ಅವನ ಏನೋ ಅಂದ್ರೆ ಅನ್ಕೊಂಡಿರೋ ಬಿಡಿ, ಏನೆಲ್ಲ ಅಂತಂದು ಹೇಳಿ ಅವ್ರೊಂದು ಮೂಲೆ ಗುಂಪು ಮಾಡ್ಬಿಟ್ಟಿರ್ತಾರೆ. ಆದ್ರೆ ಆ ಕುಡ್ದಿರೋ ಅವ್ರಿಗೆ ಗೊತ್ತಾಗೋದಿಲ್ಲ ನನ್ನ ಜನ ಏನಂತ ಇದ್ದಾರೆ ಅಂತ. ಸರ್ ಅದು ನಿಜವಾಗ್ಲೂ ನಿಮ್ಗೆ ಭಾವನೆಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಆ ಕುಡಿತದ ಅಮಲು ಇಳಿದಾಗ ಗೊತ್ತಾಗುತ್ತೆ ನಿಮ್ಗೆ, ನೀವು ನಿಜವಾಗ್ಲೂ ಏನೇನು ಅನ್ನಿಸ್ಕೋ ಬಂದ್ರಿ, ಅಥವಾ ಸಮಯದಲ್ಲಿ ನಾನು ಕೆಳಗೆ ಬಿದ್ದಿದ್ನ, ಅಥವಾ ನನ್ನ ಎಲ್ಲರೂ ಎಳ್ಕೊಂಡು ಹೋಗಿ ಒಂದ್ ಕಡೆ ಮೂಲೆಯಲ್ಲಿ ಬಿಟ್ಟಿದ್ರ, ಅಥವಾ ನಾನೇ ಬೈ ಚಾನ್ಸು ಕುಡಿತದ ಅಮಲ್ನಲ್ಲಿ ಏನಾದ್ರೂ ನೀವು ಗಾಡಿ ಗೀಡಿ ಓಡಿಸ್ಬೇಕಾದಾಗ್ಲೂ ಕೂಡ ದೊಡ್ಡ ಸಮಸ್ಯೆಗಳಾಗುತ್ತೆ, ಬ್ರೇಕು ಮೇಲೆ ಕಂಟ್ರೋಲ್ ಇರೋದಿಲ್ಲ. ಇನ್ನೊಂದು ಕುಡಿತದ ಒಂದು ನಿಜವಾದ ದುಷ್ಪರಿಣಾಮ ಅಂತಂದ್ರೆ ಅದೊಂದು ಅಮಲು ಬರುವಂತ ಪದಾರ್ಥ ಆಗಿರ್ತದೆ. ಅದೇನಾಗುತ್ತೆ ಅಂದ್ರೆ ನಮ್ಮನ್ನ ಬ್ರೈನ್ನ ಕ್ರಿಯೇಟಿವಿಟಿ ಏನಿರ್ತದೆ ಆ ಸ್ಪೀಡ್ನ ಸ್ಲೋ ಮಾಡುತ್ತೆ. ನೀವು ಯಾರ ಜೊತೆ ಏನ್ ಮಾತಾಡ್ಬೇಕು, ಹೇಗ್ ನೆನ್ಕೋಬೇಕು, ಮತ್ತೆ ಏನೇನ್ ಮಾಡ್ಬೇಕು ಅನ್ನೋದು ನೈಜವಾಗಿ ಕುಡಿದೇ ಇದ್ದಾಗ ಇರುವಂತ ಸ್ಪೀಡ್ ಏನಿರ್ತದೆ ಆ ಸ್ಪೀಡ್ ಇರಲ್ಲ, ನಾರ್ಮಲ್ ಆಗಿ ಸ್ಲೋ ಆಗ್ಬಿಟ್ಟಿರ್ತದೆ. ಅವಾಗ ಏನಾಗುತ್ತೆ, ಯಾರೋ ಒಬ್ರು ಏನು ಅಂತಂದ್ರು ಅಂತಂದಾಗ ನಿಮ್ಗೆ ಸಡನ್ಲಿ ರಿಯಾಕ್ಷನ್ ಕೊಡೋಕೆ ಬರೋದಿಲ್ಲ, ಸ್ಲೋ ಇರ್ತದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ವೆಹಿಕಲ್ ಏನಾದ್ರು ಕುಡಿತ ಸಮಯದಲ್ಲಿ ಓಡಿಸಿದ್ರೆ ನಿಮ್ಗೆ ಕಂಟ್ರೋಲ್ ಇರೋದಿಲ್ಲ, ಬಾಡಿ ಬ್ಯಾಲೆನ್ಸ್ ಇರೋದಿಲ್ಲ, ಮತ್ತೆ ಏನಾದರೂ ತಪ್ಪಿ ತಪ್ಪಿ ಏನಾದರೂ ಬಿದ್ದು ಗಾಯ ಆಗಿ ಪ್ರಾಣಾಪಾಯಗಳಾದ್ರೆ ಅವರ ಜೀವನ ಮಾತ್ರ ಅಲ್ಲ, ಅವರ ಕುಟುಂಬ ಕೂಡ ಸಮಾಜದಲ್ಲಿ ಬೀದಿಗೆ ಬರುತ್ತೆ. ಇದು ನಿಮ್ಮಲ್ಲೆಲ್ಲ ನೆನಪಲ್ಲಿರಲಿ. ಇದು ನಿಜವಾಗ್ಲೂ ನೀವು ಕುಡಿತಾ ನಿಲ್ಸೋದ್ರಿಂದ ನಿಮ್ಮಲ್ಲಿ ಒಳ್ಳೆಯ ಸ್ವಭಾವಗಳು ತಕ್ಕಂತೆ ಹೆಚ್ಚಬೇಕು, ಅದನ್ನು ನಾವು ಇಷ್ಟಪಡ್ತೀವಿ. ಕೆಲವು ಸಾರಿ ಕೆಲವು ವ್ಯತ್ಯಾಸಗಳಿವೆ ತುಂಬ. ಈಗ ನಮ್ಮದು ಇಲಾಖೆ ಅಂತಂದಾಗಲೇ ಗೊತ್ತಾಗುತ್ತೆ ನಿಮಗೆ, ಅಬ್ಕಾರ ಇಲಾಖೆ ಅಂದಮೇಲೆ ನಮ್ಮದು ಲೈಸೆನ್ಸ್ ಕೂಡ ಜವಾಬ್ದಾರಿ ಇರ್ತದೆ, ಸರ್ಕಾರಕ್ಕೆ ಅವರು ಫೀಸ್ ಕಟ್ತಾರೆ, ಅದನ್ನು ಮೀರಿ ಕೆಲವರು ಗ್ರಾಮದಲ್ಲಿ ತಗೊಂಡೋಗಿ ಮಾರ್ತಾರೆ, ಅದರಿಂದ ಕಂಪ್ಲೇಂಟ್ಗಳು ಬರ್ತವೆ, ನಾವು ರೈಡ್ ಮಾಡ್ತೀವಿ, ಕೇಸ್ ಮಾಡ್ತೀವಿ. ಇದು ಒಂದು ಪ್ರಾಸೆಸ್ಸು, ನಮ್ಮದೊಂದು ಪ್ರಕ್ರಿಯೆ ಇರ್ತದೆ. ನಿಜವಾಗ್ಲೂ ಇಲ್ಲಿ ನಡೀತಾ ಇರೋದು ಕೆಲವು ಸನ್ನಿವೇಶಗಳು ಏನಂತಿದೆ, ಇವಾಗ ಅರಣ್ಯ ನಮ್ಮ ಎಚ್ ಡಿ ಕೋಟೆ ಮುಕ್ಕಾಲು ಭಾಗ ಕಾಡಂಚಿನ ಪ್ರದೇಶಗಳೇ ಆಗಿರೋದ್ರಿಂದ, ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ವಾಸ ಮಾಡ್ತಿರುವಂತಹ ಮೂಲ ನಿವಾಸಿಗಳಿಗೆ ಸಮಸ್ಯೆಗಳಾಗ್ತಾ ಇದೆ. ಅದು ಯಾವ ರೀತಿ ಸಮಸ್ಯೆ ಅಂತಂದ್ರೆ, ಅವ್ರ ದುಡಿಮೆನೇ ಕಡಿಮೆ, ಕೆಲವರಿಗೆ ದುಡಿಮೆನೇ ಇಲ್ಲ, ಆದರೂ ಕೂಡ ಅವನು ಸಾಲ ಮಾಡಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಾಗ ಅವನ ಜೀವನ ಹಾಳಾಗ್ತಾ ಇದೆ. ಇನ್ನು ಕೆಲವು ವಿಷಯ ನಿಮಗೆ ನೆನಪಿರಲಿ, ಕೆಲವು ಪ್ರದೇಶಗಳಲ್ಲಿ ಆ ಡ್ರಿಂಕ್ಸ್ ಏನೋ ಮಾರಾಟ ಮಾಡೋದು ನಿಂತೋಗಿದ್ದಾಗ

ಅವರು ಮೊದಲು ಏನ್ ಮಾಡ್ತಿದ್ರು, ಅಥವಾ ಅಲ್ಲಿ ವ್ಯಕ್ತಿ ಏನಾದ್ರೂ ಮಾರೋದನ್ನ ನಿಲ್ಲಿಸಿದ್ರೆ ಅಕ್ಕಪಕ್ಕ ಸಿಗ್ಲಿಲ್ಲ, ವೈನ್ ಶಾಪ್ಗಳು ಇರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಏನಾಗ್ತಾರೆ ಅನ್ನೋದು ನಿಮ್ ಗಮನದಲ್ಲಿರಲಿ. ಕೆಲವು ಪ್ರದೇಶಗಳಲ್ಲಿ ಕಳ್ಳಬಟ್ಟಿ ಶುರು ಆಗ್ಬಿಟ್ಟಿದ್ರು, ನಿಮ್ ಗಮನ ಗೊತ್ತಿರ್ಬೇಕು. ಅದು ಆ ಬಟ್ಟಿ ಸರಾಯಿ ಅದು ನಿಮ್ಮಲ್ಲಿ ಏನು ಇವಾಗ ಸರ್ಕಾರ ನಮ್ಮಲ್ಲಿ ಏನು ಪೌಚ್ಗಳನ್ನ ಟೆಟ್ರಾ ಪ್ಯಾಕೆಟ್ಗಳನ್ನ ಡ್ರಿಂಕ್ಸ್ನ ಅವೈಲಬಲ್ ಮಾಡಿದೆ, ಅದರಲ್ಲಿ ಕೆಲವು ಅಂಶಗಳಿರ್ತದೆ, ಆಲ್ಕೋಹಾಲ್ ಪ್ರಮಾಣ ಇಷ್ಟೇ ಇರಬೇಕು ಅಂತ. ಅದು ನಿಮಗೆ ಆರೋಗ್ಯದಾಯಕ ಅಂತ ಹೇಳ್ತಾ ಇಲ್ಲ, ಆದರೆ ಅವನ ಶಕ್ತಿಗೆ ಮೀರದಂತಹ ಯಾವುದೇ ರೀತಿ ಸ್ಪಿರಿಟ್ ಪ್ರಮಾಣ ಇರೋದಿಲ್ಲ. ಕಂಪ್ಲೀಟ್ ಏನಾದರೂ ಡ್ರಿಂಕ್ಸ್ ಏನಾದರೂ ನಿಲ್ಲಿಸಿದಾಗ ಏನಾಗುತ್ತೆ, ವೈನ್ ಶಾಪ್ಗಳನ್ನ ಬಾರ್ಗಳನ್ನ ಮುಚ್ಚಿದಾಗ ನಿಮ್ಗೆ ಗೊತ್ತಿಲ್ಲ ಇವತ್ತು ನಿಮ್ಮ ಹತ್ರ ಏನೋ ಒಂದು ಉತ್ತರ ಇದೆ ಏನಂತ. ಇಲ್ಲ ಸರ್, ನೀವು ಆಗ ಮಾಡಬೇಕಿತ್ತು, ಈಗ ಮಾಡಬೇಕಿತ್ತು, ನೀವಾಗ ಮಾಡಿದ್ರೆ ಇಂಥವಾಗಂತ. ಒಂದು ವೇಳೆ ಕಂಪ್ಲೀಟ್ ನಿಲ್ಲಿಸಿದಾಗ ಎರಡು ರೀತಿಯಲ್ಲೇ ನಾವು ಯೋಚನೆ ಮಾಡಬೇಕು. ಒಂದು, ಸರ್ಕಾರನೇ ಹೊರಡ್ತಿರುವಂತಹ ಒಂದು ಅಧಿಸೂಚನೆಯಡಿ ಲೈಸೆನ್ಸ್ ಪಡೆದು ಬಾರು ವೈನ್ ಶಾಪ್ಗಳು ನಡೀತಾ ಇರೋದು, ಅದರಲ್ಲಿ ಮಾನವನ ಸೇವನೆಗೆ ಯೋಗ್ಯ ಅನ್ನೋದನ್ನ ದೃಢೀಕರಿಸಿ ಕೂಡ ಅದು ಬಿಡುಗಡೆ ಆಗುತ್ತೆ ಎಫ್ ಎಸ್ ಎಸ್ ಎಂದ ಕೂಡ. ಅದೇ ಒಂದು ವೇಳೆ ನಾವು ಅದನ್ನ ನಿಲ್ಲಿಸಿ, ನೀವು ಅದನ್ನ ನಿಲ್ಲಿಸಿರ್ತೀರಾ, ಆದ್ರೆ ನಿಮ್ಮ ಕಾಡಂಚಿನ ಪ್ರದೇಶದಲ್ಲಿ ನಿಲ್ಲಿಸಿದಾಗ ಏನಾಗುತ್ತೆ, ಇನ್ಯಾರೋ ಒಬ್ರು ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ರು, ಇನ್ನು ಅಷ್ಟು ದೂರಕ್ಕೋಗಿ ಕುಡಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರಲ್ಲ. ಮತ್ತೆ ಹಳೆ ಚಾಳಿ ಯಾರಾದರೂ ಒಬ್ರು ಬಟ್ಟಿ ಕಾಯಿಸೋದನ್ನ ಶುರು ಮಾಡಿಕೊಂಡಾಗ ನಿಧಾನಕ್ಕೆ ನೀವು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಆ ಕಡೆ ಅವಲಂಬಿಸ್ಕೊತಾ ಹೋಗ್ತೀರ. ಇನ್ನೊಬ್ರು ಏನು ಮಾಡ್ತಾರೆ, ಏ ಬಿಡು ನಾನು ಮತ್ತೆ ಬರಬೇಕು ಅಂತಂದರೆ ನಾನು ಬಟ್ಟಿನೇ ಕುಡಿಬೇಕಂದ್ರೆ, ಇಂಥವೆಲ್ಲ ಅಭ್ಯಾಸಗಳು ದುರ್ನಡತೆಗಳಿಗೆ ಕಾರಣ ಆಗ್ತವೆ. ಇವುಗಳು ಕೂಡ ನಿಮ್ಮಲ್ಲಿ ನಿಲ್ತಾ ಹೋದರೆ ನಿಜವಾಗ್ಲೂ ನೀವು, ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ಪ್ರತಿಯೊಂದು ಕೂಡ ನಮ್ಮ ಸಮಾಜ ಒಟ್ಟಿಗೆ ನಾವೆಲ್ಲರೂ ಕೂಡ ಅನ್ಯೂನ್ಯವಾಗಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಕೆಲವು ಸನ್ನಿವೇಶದಲ್ಲಿ ನಮಗೆ ಗ್ರಾಮಸ್ಥರೇ ಸಹಾಯ ಮಾಡಿದ್ದಾರೆ. ಗ್ರಾಮಸ್ಥರೇ ಮದ್ಯಪಾನವನ್ನು ಯಾರು ಸರಬರಾಜು ಮಾಡ್ತಿದ್ನೋ ಅವನ್ನ ಹಿಡಿದು ಕೊಟ್ಟಿದ್ದಾರೆ. ಅವ್ರ ಮೇಲೆ ನಾವು ಕೇಸ್ ಬುಕ್ ಮಾಡಿದ್ದೀವಿ, ಚಾರ್ಜ್ ಶೀಟ್ ಹಾಕಿದ್ದೀವಿ. ಈ ರೀತಿ ಗ್ರಾಮಸ್ಥರು ಮತ್ತು ಮಾನ್ಯ ಪೊಲೀಸ್ ಇಲಾಖೆಯವರು ಮತ್ತು ವಕೀಲರು, ನ್ಯಾಯಾಲಯ, ಈ ರೀತಿ ಸಮಾಜ ಕಲ್ಯಾಣ ಇಲಾಖೆ, ಇದರ ಜೊತೆಗೆ ಸಾರ್ವಜನಿಕರಾದ ನೀವೇನು ಗ್ರಾಮಸ್ಥರಿದ್ದೀರಿ, ನಿಮ್ಮಲ್ಲೂ ಕೂಡ ನಿಮ್ಮದೇ ಆದಂಥ ಒಂದು ಪಾತ್ರ ಇರ್ತದೆ, ನಿಮ್ಮದೇ ಆದಂಥ ಒಂದು ಸ್ಥಾನ ಇರ್ತದೆ. ಅದರಲ್ಲೂ ಕೂಡ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಸದಸ್ಯರು, ಅಧ್ಯಕ್ಷರುಗಳು, ಅವ್ರಿಗೆ ನಮ್ಮ ನಿಯಮಗಳಡಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಅದು ಮದ್ಯಪಾನ ಮಾತ್ರ ಅಂತ ಅಂದ್ಕೋಬೇಡಿ, ಯಾವುದೇ ಅಹಿತಕರ ಚಟುವಟಿಕೆಗಳು ಅದು ಅಮಲು ಮಾದಕ ಪದಾರ್ಥಗಳು ಸೇವನೆ ಆಗಲಿ, ಮಾರಾಟ ಆಗಲಿ, ಸಂಗ್ರಹ ಆಗಲಿ, ಸಾಗಾಣಿಕೆ ಆಗಲಿ, ಯಾವುದೇ ಕಂಡು ಬಂದು ಕೂಡ ತಿಳಿಸಬೇಕು ಅನ್ನೋದು ಕೂಡ ನಿಮ್ಮ ಒಂದು ಆದ್ಯ ಕರ್ತವ್ಯ ಆಗಿರ್ತದೆ. ನೆನಪಲ್ಲಿ ಇಟ್ಕೊಳ್ಳಿ ದಯವಿಟ್ಟು, ಗ್ರಾಮಸ್ಥರು ಅಂತಂದಮೇಲೆ ನೀವು ನಾವು ಎಲ್ಲ ಗ್ರಾಮಸ್ಥರೇ ಒಂದಿರಲಿ, ಆದರೆ ನೀವು ನಮಗೆ ಮಾಹಿತಿಯನ್ನು ಕೊಡಬೇಕು. ದಯವಿಟ್ಟು ಮಾಹಿತಿಯನ್ನು ಕೊಟ್ಟು ಅದು ನಿಮ್ಮ ಮಾಹಿತಿ ಕೆಲವು ಸಾರಿ ತಪ್ಪಿತಪ್ಪಿ ದಿನಾಂಕಗಳು ಬೇರೆ ಆಗ್ಬೋದು, ನಾವು ಅವ್ರ ಮೇಲೆ ನಿಗಾ ವಹಿಸ್ತೀವಿ. ನಿಮ್ಮದೇನಿದೆ ಆ ಒಂದು ದೂರನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತೀವಿ, ಮತ್ತು ಅದನ್ನು ನ್ಯಾಯಾಲಯದ ಮುಂದೆ ಇಡ್ತೀವಿ. ಇದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ. ಅದ್ರ ಜೊತೆಗೆ ನೀವು ಏನು ಇವಾಗ ಕುಡಿತಾ ಅಂದರೆ ಏನು ಮದ್ಯವರ್ಜನ ನಿಯಂತ್ರಣ ಇದನ್ನು ಕಂಟ್ರೋಲ್ ಮಾಡೋಂಥ ಒಂದು ಇವನ ಶಿಬಿರ ನಿಜವಾಗ್ಲೂ ಉನ್ನತವಾದಂತಹ ಸಮಾಜವನ್ನು ಕಟ್ಟೋದಕ್ಕೆ, ನಿಮ್ಮ ಕುಟುಂಬಗಳು ಏಳಿಗೆ ಆಗೋದಕ್ಕೆ. ಇವಾಗ ನೋಡಿ, ನೀವು 100 200 ಕುಡಿತಾ ಇರೋರು 500 ಬಂದಿರ್ತಾರೆ. ಇವತ್ತು ರೇಟ್ ಜಾಸ್ತಿ ಆಗಿದೆ, ಅವ್ನು ಲಾಸ್ಟ್ ಏಪ್ರಿಲಿಂದನೇ ಜಾಸ್ತಿ ಆಗಿದೆ. ನೀವು 50 ರೂಪಾಯಿ ಕುಡಿತಿದ್ರೆ ಇವತ್ತು ವಿಧಿ ಇಲ್ಲ, 100 ರೂಪಾಯಿ ಬಂದಿರ್ತೀರ, ನಿಮಗೆ ಸಾಲದೇ ಇಲ್ಲ. ಅದು ನೀವು ನಿಜವಾಗ್ಲೂ ಇವಾಗ ಈಗ ಇವರೇ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಂಡು ಎಕ್ಸಾಂಪಲ್ ಕೊಡ್ತೀವಿ. ಇಷ್ಟು ಜನರಲ್ಲಿ ಒಂದು 20 ಮಂದಿ ಕುಡಿಯೋದ್ರಿಂದನೇ ಇವನು ಉದ್ಧಾರ ಆಗಿರೋದು, ಹೌದಲ್ವಾ? ನೀವು ಕುಡಿದೇ ಹೋಗಿದ್ರೆ ಅವನೇನು ಬೆಳೆಯೋಕ್ಕೆ ಸಾಧ್ಯ ಅಲ್ವಾ? ನಿಮ್ಮೂರಲ್ಲಿ ಅದು ಜನ ಸಪೋರ್ಟ್ ಇರ್ತಾರೆ, ಅದು ಜನ ಆಪೋಸಿಟ್ ಇರ್ತಾರೆ, ನಿಮ್ಗೆ ಗೊತ್ತಿರೋದಿಲ್ಲ. ನೀವು ಹೆಣ್ಮಕ್ಳು ನಿಜವಾಗ್ಲೂ ಇದು ನಿಮ್ಗೆ ನೋವಿನ ಸಂಗತಿ ಇದು. ಯಾಕಂತಂದ್ರೆ ನಿಮ್ಮ ಯಜಮಾನ್ರುಗಳನ್ನ ನೀವು ಕಂಟ್ರೋಲ್ ತರೋಕ್ಕಾಗೋದಿಲ್ಲ. ಅವ್ರು ಕುಡಿದ್ರೆ ನಂಗೆ ಕೈ ಓಡೋದು ಅಂತಂದ್ರೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅವರು ಕೆಲವರು ದುಡಿದು ಬರ್ತಾರೆ, ಅಥವಾ ಬಾಣವರನ್ನು ಮ್ಯಾನೇಜ್ ಮಾಡ್ತಾರೆ, ಯಾವತ್ತೋ ಒಂದು ದಿವಸ ಒಂದು ನೈಟ್ ಹಾಕೋತಾರೆ, ಹಬ್ಬ ದಿನಕ್ಕೆ ಏನೋ ಉಪಯೋಗಿಸ್ಕೋತಾರೆ, ಆವತ್ತಿಗೆ ಮುಗಿದ್ರೆ ಏನೋ ಅಂತ ದೊಡ್ಡ ಸಮಸ್ಯೆಗಳಾಗಲ್ಲ. ಅಡಿಕ್ಟೇಷನ್ ಅಂತ ಏನಂತಿದೆ, ಆ ವ್ಯಸನ ಕಂಟಿನ್ಯೂ ಆಯ್ತಾ ಹೋದ್ರೆ ನಿಮಗೆ ನಿಜವಾಗ್ಲೂ ನಿಮ್ಮ ಪರಿಸ್ಥಿತಿ, ನಿಮ್ಮ ಜೀವನ, ದುಡಿಮೆ, ಹಣ ಕಂಪ್ಲೀಟ್ ಆಗಿ ಹಾಳಾಗುತ್ತೆ, ನಿಮ್ಮ ಕುಟುಂಬ ಹಾಳಾಗುತ್ತೆ, ನಿಮ್ಮ ಮಕ್ಕಳ ಓದುವಿನ ಭವಿಷ್ಯದ ಕಲುವು ಕೂಡ ಒಡೆತಾ ಬಿಡುತ್ತೆ. ನೀವು 100 ರೂಪಾಯಿನ ಉಳಿಸ್ತಾ ಬಂದಿದ್ರೆ ಕುಡಿಯೋದ್ರ ಬದಲು ಆ ಮಗುವಿನ ಉನ್ನತ ಅಭ್ಯಾಸಕ್ಕೆ, ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ತದೆ.

0: ಆಗಿರ್ಬೋದು. ಏನು ಮಾಡೋಕ್ಕಾಗಲ್ಲ, ಅವನು ಅಡಿಕ್ಟೇಷನ್ ಆಗಿದ್ದಾನೆ ಅಂತಂದರೆ, ಇವತ್ತು ನಿಜವಾಗ್ಲೂ ಈ ಶಿಬಿರ ನಿಮಗೆ ಒಳ್ಳೇದು ಮಾಡ್ತಿದೆ, ಇದರ ಸದುಪಯೋಗ ಪಡ್ಕೊಳ್ಳಿ. ಇದಾಗಲಿ ಒಂದು ಕಾರ್ಯಕ್ರಮಕ್ಕೆ ನಾವು ಮೊದಲೇ ಹಾಜರಾಗಿದ್ದೀವಿ, ಸ್ನೇಹಿತರು ಶಂಕರ್ ಅವರು ಪರಿಚಯ ಆಗಿತ್ತು ಅವ್ರಿಗೆ, ನಮ್ಗೆ ಆಲ್ರೆಡಿ ಪರಿಚಯ ಇದೆ. ಬೇರೆ ಒಂದು ಕಾರ್ಯಕ್ರಮಗಳಲ್ಲಿ ಕಂದಲಿಕೆಯಲ್ಲಿ ಇದ್ದಾಗ ನಾವು ಅಲ್ಲಿ ಹಾಜರಾಗಿದ್ವಿ, ಬೇರೆ ಬೇರೆ ಹಾಡುಗಳಲ್ಲಿ ನಡೆದಾಗ ನಮ್ಮ ಇಲಾಖೆಯವರು ಸಪೋರ್ಟ್ ಇರ್ತದೆ. ನೀವು ಮತ್ತು ನಾವು ಎಲ್ಲರೂ ಸಹಕರಿಸಿದರೆ ನಿಜವಾಗ್ಲೂ ಉನ್ನತವಾದ ಸಮಾಜವನ್ನು ಕಟ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ನೀವು ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದ.
1: ಕೇಳುಗರೇ, ಇದುವರೆಗೂ ಮುಕ್ತಿವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮದ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
3: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
4: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ, ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
3: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
4: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
3: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
4: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
3: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
4: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
3: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷ ಪ್ರಾಣಿ ಭಾರತದ ಚಿಗರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷವಾದ ಪ್ರಾಣಿ ಭಾರತದ ಚಿಗರೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಈ ಪ್ರಾಣಿಯನ್ನು ಕೃಷ್ಣಮೃಗ ಎಂದು ಸಹ ಕರೆಯುತ್ತಾರೆ. ರಾಣಿಬೆನ್ನೂರು ಕೃಷ್ಣಮೃಗಗಳಿಗೆ ಹೆಸರುವಾಸಿಯಾಗಿದೆ. ರಾಣಿಬೆನ್ನೂರಿನ ಕೃಷ್ಣ ಮೃಗ ಅಭಯಾರಣ್ಯದಲ್ಲಿ ಸರಿಸುಮಾರು 7,000 ಕೃಷ್ಣ ಮೃಗಗಳು ಇವೆಯಂತೆ. ಇದನ್ನ ಬ್ಲಾಕ್ ಬಕ್ ಅಥವಾ ಇಂಡಿಯನ್ ಆರ್ಟಿಲೋಪ್ ಅಥವಾ ಭಾರತದ ಉಲ್ಲೆ ಎಂದು ಸಹ ಕರೆಯುತ್ತಾರೆ. ಇದು ಭಾರತ ಮತ್ತು ನೇಪಾಳಕ್ಕೆ ಸ್ಥಳೀಯವಾಗಿರುವ ಉಲ್ಲೆಗಳ ಜಾತಿಯಾಗಿದೆ. ಬ್ಲಾಕ್ ಬಕ್ ಭಾರತ ಉಪಖಂಡಾದ್ಯಂತ ವ್ಯಾಪಕವಾಗಿ ಹರಡಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಅಳಿವಿನಂಚಿನಲ್ಲಿದೆ. ಭಾರತ ಮತ್ತು ನೇಪಾಳದಲ್ಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಬ್ಲಾಕ್ ಬಕ್ನ ಚದುರಿದ ಗುಂಪುಗಳು ಮಾತ್ರ ಕಂಡುಬರುತ್ತವೆ. ಗಂಡು ಬ್ಲಾಕ್ ಬಕ್ನ ಬೆನ್ನಿನ ಭಾಗ ನಯವಾದ ಗಾಢಕಂದು ಅಥವಾ ಕಪ್ಪು ತುಪ್ಪಳದಿಂದ ಮುಚ್ಚಲ್ಪಟ್ಟಿದೆ. ಎದೆ, ಒಟ್ಟೆ, ಮೂತಿ ಮತ್ತು ಗಲ್ಲದ ಭಾಗ ಬಿಳಿ ತುಪ್ಪಳದಿಂದ ಮುಚ್ಚಲಾಗಿದೆ. ಕಣ್ಣುಗಳು ಬಿಳಿ ಉಂಗುರಗಳಿಂದ ಮುಚ್ಚಲ್ಪಟ್ಟಿದೆ. ಗಂಡು ಕೃಷ್ಣ ಮೃಗಗಳಿಗೆ ಮಾತ್ರ ಉಂಗುರದ ಕೊಂಬುಗಳಿವೆ. ಇವು ಸುಮಾರು 70 ಸೆಂಟಿಮೀಟರ್ ಉದ್ದದವರೆಗೂ ಬೆಳೆಯುತ್ತವೆ. ಗಂಡುಗಳು ಸುಮಾರು 20-50 ಕೆಜಿ ಇರುತ್ತದೆ. ಸುಮಾರು 81 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುತ್ತವೆ. ಹೆಣ್ಣುಗಳು ಗಂಡುಗಳಿಗಿಂತ ಚಿಕ್ಕದಾಗಿದ್ದು 20-33 ಕೆಜಿ ತೂಗುತ್ತದೆ. ಇವು ಹಳದಿ ಮಿಶ್ರಿತ ಕಂದು ಬಣ್ಣದ ತುಪ್ಪಳವನ್ನು ಹೊಂದಿರುತ್ತವೆ. ಹೆಣ್ಣುಗಳಿಗೆ ಕೊಂಬುಗಳಿವೆ, ಆದರೆ ಅವು ಉಂಗುರಗಳ ಅಥವಾ ಸುರುಳಿಯಾಗಿರುವುದಿಲ್ಲ. ಇವು ಕೊಂಬುಗಳನ್ನು ತಮ್ಮ ರಕ್ಷಣೆಗಾಗಿ ಮತ್ತು ಸಂಗಾತಿಗಳನ್ನು ಆಕರ್ಷಿಸಲು ಬಳಸುತ್ತವೆ. ಭಂಗಿ ಮತ್ತು ಚಲನೆಗಳು ಕೃಷ್ಣ ಮೃಗಗಳ ಮನಸ್ಥಿತಿ ಉತ್ತಮ ಸೂಚಕಗಳಾಗಿವೆ. ಉದಾಹರಣೆಗೆ, ಇವು ಗಾಬರಿಯಾದಾಗ ಅಥವಾ ಉತ್ಸುಹಕವಾದಾಗ ಚಾಚಿಕೊಂಡಿರುವ ಬೆನ್ನಿನಿಂದ ಮತ್ತು ಗಟ್ಟಿಯಾದ ಕಾಲುಗಳೊಂದಿಗೆ ಗಾಳಿಯಲ್ಲಿ ನೆಗೆಯುತ್ತವೆ. ಈ ಚಿಗರಿಗಳು ಅತ್ಯಂತ ಜಾಗರೂಕವಾಗಿರುತ್ತವೆ. ಇವು ಗಾಳಿಯಲ್ಲಿ ನೆಗೆಯುವುದರಿಂದ ಪರಭಕ್ಷಗಳನ್ನು ಗಮನಿಸಲು ಮತ್ತು ದಾಳಿಯ ಮೊದಲು ಓಡಿ ಹೋಗಲು ಅನುವು ಮಾಡಿಕೊಡುತ್ತವೆ. ಇವು ವಿಭಿನ್ನ ಪರಭಕ್ಷಕಗಳಿಗೆ ವಿಭಿನ್ನ ಹಾರಾಟದ ಅಂತರವನ್ನು ಹೊಂದಿವೆ. ಚಿರತೆಗೆ ಹೆಚ್ಚು ದೂರವಿದ್ದರೆ ಕಡಿಮೆ, ಸಿಂಹಕ್ಕೆ ಅದು ನಿಧಾನವಾಗಿರುತ್ತದೆ. ಇವು ಉತ್ತಮ ದೃಷ್ಟಿಯನ್ನು ಹೊಂದಿರುತ್ತವೆ ಮತ್ತು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಇವು ಗಂಟೆಗೆ 80 ಕಿಲೋಮೀಟರ್ ಓಡಬಲ್ಲವು. ಕೃಷ್ಣ ಮೃಗಗಳು ಹೆಚ್ಚಾಗಿ ತೆರೆದ ಹುಲ್ಲುಗಾವಲುಗಳು, ಒಣ ಕುರುಚಲು ಪ್ರದೇಶಗಳು, ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಇವು ಸಾಮಾನ್ಯವಾಗಿ ವರ್ಷವಿಡೀ ನೀರಿನ ಉತ್ತಮ ಮೂಲಗಳಿರುವ ಪ್ರದೇಶದಲ್ಲಿ ಕಂಡುಬರುತ್ತವೆ. ಬ್ಲಾಕ್ ಬುಕ್ಸ್ ತಂಪು ವಾತಾವರಣವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಇವು ಹೆಚ್ಚಾಗಿ ರಾಜಸ್ಥಾನದ ಮರುಭೂಮಿ ಪ್ರದೇಶಗಳಲ್ಲಿ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇವು ಹಿಮಾಲಯದ ತಪ್ಪಲಿನಲ್ಲೂ ಕಂಡುಬರುತ್ತವೆ. ಅಲ್ಲಿ ಹವಾಮಾನವು ಮಧ್ಯವಾಗಿರುತ್ತದೆ ಮತ್ತು ಕಾಡು ಹೆಚ್ಚಾಗಿ ದಟ್ಟವಾಗಿರುವುದಿಲ್ಲ. ಭಾರತದಲ್ಲಿ ಪ್ರಧಾನವಾಗಿ ಕರ್ನಾಟಕ, ಗುಜರಾತ್, ಪಂಜಾಬ್, ರಾಜಸ್ಥಾನ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು ಮರುಭೂಮಿಯ ಮೇಲೆ ವೇಗವಾಗಿ ಓಡುವ ಪ್ರಾಣಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಕೃಷ್ಣ ಮೃಗಗಳು ಸಸ್ಯಹಾರಿ ಪ್ರಾಣಿಗಳಾಗಿವೆ. ಇವು ಹೆಚ್ಚಾಗಿ ಹುಲ್ಲನ್ನು ಮೀಯುತ್ತವೆ. ಹಣ್ಣಿನ ಬೀಜಗಳನ್ನು ಮತ್ತು ಅಕೇಶಿಯ ಮರದ ಎಲೆಗಳನ್ನು ಸಹ ತಿನ್ನುತ್ತವೆ. ಬೇಸಿಗೆಯಲ್ಲಿ ಇವುಗಳ ಆಹಾರ ಸೇವನೆಯು ಕಡಿಮೆ ಇರುತ್ತದೆ. ನೀರು ಇವುಗಳ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇವುಗಳು ಸಹಿತ ನೀರಲ್ಲದೆ ಬದುಕಲು ಸಾಧ್ಯವಿಲ್ಲ. ಇವುಗಳ ಪರಭಕ್ಷಕಗಳು ತೋಳ, ಕತ್ತೆಗಿರುವ, ಕಾಡು ಬೆಕ್ಕು, ನರಿ, ಹೆಬ್ಬಾವುಗಳು, ಕಾಡು ಹಂದಿಗಳು ಮತ್ತು ಕಾಡು ನಾಯಿಗಳು. ಕೃಷ್ಣ ಮೃಗಗಳು ಹಗಲಿನಲ್ಲಿ ಸಕ್ರಿಯವಾಗಿರುತ್ತವೆ.

0: ಮತ್ತು ಇವುಗಳ ಚಟುವಟಿಕೆಗಳು ಸಾಮಾನ್ಯವಾಗಿ ಮಧ್ಯಾಹ್ನದಲ್ಲಿ ನಿಧಾನಗೊಳಿಸುತ್ತವೆ. ಇವು ಸಾಮಾನ್ಯವಾಗಿ ಗುಂಪುಗಳಲ್ಲಿ ಚಲಿಸುತ್ತವೆ. ಗುಂಪಿನ ಗಾತ್ರವು ಮೇವು ಮತ್ತು ನೈಸರ್ಗಿಕ ಆವಾಸ ಸ್ಥಾನದ ಲಭ್ಯತೆ ಮೇಲೆ ಅವಲಂಬಿತವಾಗಿರುತ್ತದೆ. ಗುಂಪುಗಳಲ್ಲಿ 10 ರಿಂದ 20 ಕೃಷ್ಣ ಮೃಗಗಳು ಇರುತ್ತವೆ. ಗುಂಪುಗಳಲ್ಲಿ ವಾಸಿಸುವ ಚಿಗರಿಗಳು ತಮ್ಮ ಗೊರಸು ಅಂದರೆ ಕಾಲಿನ ಪಾದದ ಭಾಗಗಳಲ್ಲಿ ಗ್ರಂಥಿಗಳನ್ನು ಹೊಂದಿದ್ದು ಇವು ಚಲಿಸುವಾಗ ಪರಿಮಳವನ್ನು ಬಿಡುತ್ತವೆ. ನಂತರ ಬೇರ್ಪಟ್ಟ ಚಿಗರಿಗಳು ಪರಿಮಳದ ವಾಸನೆಯನ್ನು ಅನುಸರಿಸಿ ತಮ್ಮ ಗುಂಪುಗಳನ್ನು ಸೇರುತ್ತವೆ. ಗಂಡುಗಳು 3ನೇ ವಯಸ್ಸಿನಲ್ಲಿ ಪ್ರಬುದ್ಧತೆಯನ್ನು ಪಡೆಯುತ್ತವೆ ಮತ್ತು ಹೆಣ್ಣು 2 ವರ್ಷ ವಯಸ್ಸಿನಲ್ಲಿ ಪ್ರಬುದ್ಧತೆಯನ್ನು ಪಡೆಯುತ್ತದೆ. ಬ್ಲ್ಯಾಕ್ ಬುಕ್ಸ್ಗಳು ವಿಶಿಷ್ಟವಾದ ಸಂತಾನೋತ್ಪತ್ತಿಯ ವ್ಯವಸ್ಥೆಯನ್ನು ಹೊಂದಿದೆ. ಗಂಡು ಹುಲ್ಲುಗಾವಲಿನಲ್ಲಿ ಪ್ರಾಂತಿಗಳನ್ನು ಸ್ಥಾಪಿಸುತ್ತದೆ ಮತ್ತು ಅವುಗಳನ್ನು ಇತರೆ ಗಂಟುಗಳಿಂದ ರಕ್ಷಿಸುತ್ತದೆ. ಹೆಣ್ಣು ಚಿಗರಿಗಳಿಗೆ ಈ ಪ್ರದೇಶದ ಮೂಲಕ ಬರಲು ಅನುಮತಿಸಲಾಗುತ್ತದೆ. ಹೆಣ್ಣುಗಳು ನಂತರ ಗಂಡು ಸ್ಥಾಪಿಸಿದ ಪ್ರದೇಶ ಮತ್ತು ಪ್ರದರ್ಶನಗಳ ಗುಣಮಟ್ಟವನ್ನು ಆಧರಿಸಿ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ. ಇವು ಬಹುಪತ್ನಿತ್ವದ ಸಂಯೋಗ ವ್ಯವಸ್ಥೆಯನ್ನು ಹೊಂದಿವೆ. ಅಂದರೆ ಒಂದು ಗಂಡು ಬ್ಲ್ಯಾಕ್ ಬುಕ್ ಚಿಗರಿಯ 1ಕ್ಕಿಂತ ಹೆಚ್ಚು ಹೆಣ್ಣುಗಳೊಂದಿಗೆ ಸಂಗಾತಿಯಾಗುತ್ತದೆ. ಬ್ಲ್ಯಾಕ್ ಬಗ್ ಸಂವಹನದ ಸಾಧನವಾಗಿ ವಿವಿಧ ರೀತಿಯ ಶಬ್ದಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಡಿಕ್ ಡಿಕ್ಸ್ ಸಿಟಿಯ ಶಬ್ದವನ್ನು ಬಳಸುತ್ತದೆ. ಇದು ಎಚ್ಚರಿಕೆಯ ಅಥವಾ ಆತಂಕವನ್ನು ಪ್ರತಿನಿಧಿಸುತ್ತದೆ. ಸಂಯೋಗದ ಅವಧಿಯು ಆಗಸ್ಟ್ನಿಂದ ಅಕ್ಟೋಬರ್ವರೆಗೆ ಮತ್ತು ಮಾರ್ಚ್ನಿಂದ ಏಪ್ರಿಲ್ವರೆಗೆ ಇರುತ್ತದೆ. ಹೆಣ್ಣು ವರ್ಷಕ್ಕೆ 2 ಬಾರಿ ಜನ್ಮ ನೀಡಬಹುದು. ಗಂಡುಗಳನ್ನು ಬುಕ್ಸ್ ಎಂದು ಕರೆಯುತ್ತದೆ. ಹೆಣ್ಣುಗಳನ್ನು ಡಸ್ ಎಂದು ಕರೆಯಲಾಗುತ್ತದೆ ಮತ್ತು ಶಿಶುಗಳನ್ನು ಜಿಂಕೆಗಳು ಎಂದು ಕರೆಯಲಾಗುತ್ತದೆ. ಭಾರತ ಸ್ವಾತಂತ್ರ್ಯದ ಮೊದಲು ಕೃಷ್ಣ ಮೃಗಗಳನ್ನು ಭಾರತದ ರಾಜ್ಯಪ್ರಭುತ್ವದ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಬೇಟೆಯಾಡಲಾಗುತ್ತಿತ್ತು. ಇದರಿಂದಾಗಿ ಇವುಗಳ ಜನಸಂಖ್ಯೆಯು ನಿರಂತರವಾಗಿ ಕ್ಷೀಣಿಸುತ್ತದೆ. ಇದು ಭಾರತದ ಹಲವು ಭಾಗಗಳಲ್ಲಿ ಕೃಷ್ಣ ಮೃಗಗಳ ಜಾತಿಯ ಅಳಿವಿಗೆ ಕಾರಣವಾಯಿತು. ಈ ಪ್ರಾಣಿಗಳನ್ನು ಅವುಗಳ ಚರ್ಮಕ್ಕಾಗಿ ಬೇಟೆಯಾಡಲಾಗುತ್ತದೆ. ಕಳ್ಳ ಸಾಗಾಣಿಕೆ ಕಳ್ಳ ಬೇಟೆಗಾರರು ಈ ಜಾತಿಯ ಪ್ರಾಣಿಗಳನ್ನು 20ನೇ ಶತಮಾನದಿಂದ ಮುಖ್ಯ ಗುರಿಯನ್ನಾಗಿ ಮಾಡಿಕೊಂಡು ಬೇಟೆಯಾಡುತ್ತಿದ್ದಾರೆ. ಇವುಗಳ ಸರಾಸರಿ ಜೀವಿತ ಅವಧಿಯು 10ರಿಂದ 15 ವರ್ಷಗಳು. 1972 ವನ್ಯಜೀವಿ ಸಂರಕ್ಷಣಾ ಸ್ಕೆಡ್ಯೂಲ್ ಕಾಯ್ದೆಯಡಿಯ ಪ್ರಕಾರ ಭಾರತದಲ್ಲಿ ಕೃಷ್ಣಮೃಗ ಬೇಟೆಯಾಡುವುದನ್ನು ನಿಷೇಧಿಸಲಾಗಿದೆ. ಇದು ವೆಲದಾರ್ ವನ್ಯಜೀವಿ ಅಭಯಾರಣ್ಯ ಮತ್ತು ಗೀರ್ ಅರಣ್ಯ ರಾಷ್ಟ್ರೀಯ ಉದ್ಯಾನವನ, ಕೈಮೂರ್ ವನ್ಯಜೀವಿ ಅಭಯಾರಣ್ಯ, ಗ್ರೇಟ್ ಇಂಡಿಯನ್ ಬರ್ಡ್ಸ್ ಬಸ್ಟರ್ಡ್ ಅಭಯಾರಣ್ಯ, ಕೊನೋ ರಾಷ್ಟ್ರೀಯ ಉದ್ಯಾನವನ, ಚಾಪರ್ ಅಭಯಾರಣ್ಯ, ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಮತ್ತು ರಣತಂಬೂರ್ ರಾಷ್ಟ್ರೀಯ ಉದ್ಯಾನವನ, ರಾಣಿಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯ, ಪಾಯಿಂಟ್ ಕ್ಯಾಲಿಮರ್ ವನ್ಯಜೀವಿ ಮತ್ತು ಪಕ್ಷಿಧಾಮ, ವಲ್ನಾಡು ವನ್ಯಜೀವಿ ಅಭಯಾರಣ್ಯ ಮತ್ತು ಗಿಂಡಿ ರಾಷ್ಟ್ರೀಯ ಉದ್ಯಾನವನ ಸೇರಿದಂತೆ ಭಾರತದ ಹಲವಾರು ಸಂರಕ್ಷಿತ ಪ್ರದೇಶಗಳಲ್ಲಿ ಇವುಗಳನ್ನು ಕಾಣಬಹುದಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷವಾದ ಪ್ರಾಣಿ ಭಾರತದ ಚಿಗರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷವಾದ ಪ್ರಾಣಿ ಭಾರತದ ಚಿಗರಿ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಇನ್ನು ಮುಂದೆ ಕೇಳಿ ಬರೋಣ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳು ಬಾಬೆಳಿಕೆ ಕಾರ್ಯಕ್ರಮ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಬ್ಬ ಪುಟ್ಟ ಹುಡುಗ ಶಾಲೆಗೆ ಹೋಗ್ತಿದ್ದ. ಗೆಳೆಯರೊಂದಿಗೆ ಹೋಗೋನು. ತಮ್ಗೆ ಗೊತ್ತಲ್ಲ ಎಷ್ಟೋ ಸಲ ಅಪ್ಪ ಅಮ್ಮ ಮಕ್ಕಳನ್ನ ಶಾಲೆ ಗೇಟ್ವರೆಗೂ ಬಿಟ್ಟು ಬರ್ತಾರೆ. ಸಂತೋಷ ನೋಡೋದಕ್ಕೆ, ಮಕ್ಕಳು ಯೂನಿಫಾರ್ಮ್ ಹಾಕೊಂಡ್ರೆ ಟಾಟಾ ಅಂದಾಗ ಅಪ್ಪ ಅಮ್ಮನ ಖುಷಿ ಆಗ್ತದೆ. ಈ ಹುಡುಗನ ತಾಯಿ ಕೂಡ ಹಾಗೆ, ತಾನು ಮಗನ ಕಳಿಸೋಕೆ ಹೋಗ್ಬೇಕು, ಗೇಟ್ ಹತ್ರ ಬಿಟ್ಟು ಕೈ ಮಾಡಿ ಬರಬೇಕು, ಮಾತಾಡಿಸ್ಬೇಕು ಅಂತ ಅಪೇಕ್ಷೆ ಮಾಡ್ತಿದ್ಲು ಪಾಪ. ಅದ್ಯಾಕೋ ಹುಡುಗ ವಿಚಿತ್ರ, ಅವನು ಅಮ್ಮ ನೀ ಬರಬೇಡ ಅಂತಿದ್ದ. ಆಗ ಶಾಲೆಗೆ ಬರ್ತೀನಿ ಅಂದ್ರೆ ಅಳುತ್ತಿದ್ದ, ನೀ ಬರಬೇಡ ಶಾಲೆಗೆ ಬರಬೇಡ. ಯಾಕಪ್ಪ ಬೇಡ ಅಂತ ಅಮ್ಮ ಕೇಳಿದ. ಉತ್ತರ ಕೊಡ್ತಿರ್ಲಿಲ್ಲ. ಅಮ್ಮ ನೀ ಶಾಲೆಗೆ ಬರಬೇಡ, ಅಪ್ಪ ಬೇಕಾದ್ರೆ ಬರಲಿ ಅಂತಿದ್ದ. ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕಲ್ಲ, ತನ್ನ ಸ್ವಂತ ಮಗ ತಾನು ಪ್ರೀತಿಯಿಂದ ಶಾಲೆ ಕಳಿಸೋಕೆ ಹೋಗ್ತೀನಿ, ನೀ ಬರಬೇಡ ಅಪ್ಪ ಬಂದ್ರೆ ಬರಲಿ ಅಂತಿದ್ದ. ಆಕೆಗೆ ಯಾಕೋ ಪಾಪ ಬೇಜಾರಾಯ್ತು. ಏನ್ ಮಾಡ್ತಿದ್ಲು ಗೊತ್ತಾ, ಮಗನ ಶಾಲೆ ಕಳಿಸಿ ಶಾಲೆ ಆದ್ಮೇಲೆ ಯಾವುದೋ ಮರದ ಹಿಂದೆ ನಿಂತ್ಕೊಂಡು ಆ ಮಗ ಆಟ ಆಡೋದನ್ನ ನೋಡ್ಕೊಂಡು ಸಂತೋಷ ಪಡ್ತಾ ಇದ್ಲು ಪಾಪ. ಒಂದ್ ದಿವಸ ಶಾಲೆ ವಾರ್ಷಿಕೋತ್ಸವ ಬಂತು. ಸಂಭ್ರಮ ದಿನ, ಎಲ್ಲ ತಂದೆ ತಾಯಂದಿರು ಬರಬೇಕು ಅಂತ ಶಾಲೆಯಿಂದ ಒಂದು ಆಹ್ವಾನ ಬಂದಿತ್ತು. ಅವತ್ತಿನ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆ ನೋಡ್ಬೇಕಲ್ಲ, ಸಂಭ್ರಮದಿಂದ ಹೋಗ್ತಿದ್ದಾರೆ. ಆದ್ರ ಹುಡುಗ ತಾಗೀತು ಮಾಡಿದ, ಅಪ್ಪ ಬರ್ಲಿ ಮುಂದಿನ ಸಾಲಲ್ಲಿ ಕೂತ್ಕೊಳ್ಳಿ, ನೀ ಮಾತ್ರ ಬರಬೇಡ, ಏನಾದ್ರೂ ನೀ ಬರಬೇಡ. ಆ ತಾಯಿ ಹೃದಯಕ್ಕೆ ಎಷ್ಟು ನೋವಾಯ್ತು ಪಾಪ. ಆಕೆ ಹೇಳೋದನ್ನ ನೋಡಿ ತಂದೆ ಹೇಳಿದ್ರು, ಚಿಂತೆ ಮಾಡಬೇಡ, ಅವ್ನು ಹೋಗ್ಲಿ ಶಾಲೆಗೆ, ನೀ ಬಾ ನಿಧಾನಕ್ಕೆ ಬಾ, ಹಿಂದಂತ್ರ ಬಾ, ಕಾರ್ಯಕ್ರಮ ಶುರು ಆದ್ಮೇಲೆ ಬಂದು ಹಿಂದಿನ ಸಾಲಲ್ಲಿ ಕೂತ್ಕೊಂಡಿರಿ, ನೀನು ಅವ್ನು ಗೊತ್ತೇ ಆಗಲ್ಲ, ಮುಂದಿನ ಸಾಲಲ್ಲಿ ನಾನು ಕೂತ್ಕೊಂಡಿರ್ತೀನಿ ನನ್ ಕಾಣಿಸೋ ಹಾಗೆ. ತಾಯಿ ಒಪ್ಪಿ ಹಾಗೆ ಮಾಡಿದ್ರು. ಕಾರ್ಯಕ್ರಮ ಚಂದ ನಡೀತಾ ಇತ್ತು. ಹುಡುಗನ ತಾಯಿ ಹಿಂದೆ ಕೂತ್ಕೊಂಡು ಸಂತೋಷ ಪಡ್ತಾ ಇದ್ಲು. ಈ ಹುಡುಗ ಹಾಡೋದಕ್ಕೆ ಅಂತ ವೇದಿಕೆ ಮೇಲೆ ಹೋದೋನು, ಹಾಡ ಹಾಡ್ತಾ ಹಾಡ್ತಾ ನೋಡ್ದ ಹಿಂದಿನ ಸಾಲಲ್ಲಿ ಅಮ್ಮ ಕೂತಿದ್ದಾಳೆ. ಸಿಟ್ಟು ತಲೆಗೇರ್ಬಿಡ್ತ ಅವನಿಗೆ, ಬೇಡ ಅಂದ್ರೆ ಯಾಕೆ ಬಂದ್ಲಿಕ್ಕೆ. ಆ ಹಾಡು ಹಾಡೋದು ಮುಗಿಸಿದ, ಕೆಳಗಿಳಿದು ಓಡ್ದ. ತಾಯಿ ಕುಳಿತಿದ್ಲಲ್ಲ ಹಿಂದಿನ ಸಾಲಲ್ಲಿ, ಆಕೆ ಹಿಂದೆ ಹೋಗಿ ನಿಂತ್ಕೊಂಡ. ತಾಯಿ ಪಕ್ಕದಲ್ಲಿ ಕೂತವ್ರ ಹತ್ರ ಮಾತಾಡ್ತಾ ಇದ್ರು. ಇನ್ನೊಬ್ಬ ಹೆಂಗಸು ತಾಯಿ ಜೊತೆಗಿದ್ದವರು ಕೇಳಿದ್ರು ಈ ತಾಯಿಗೆ, ಹುಡುಗನ ತಾಯಿಗೆ, ಯಾಕಮ್ಮ ನಿಮ್ ಮುಖದ ಮೇಲೆ ಇಷ್ಟೊಂದು ಆಳದ ಗಾಯ ಇದೆಯಲ್ಲ, ಮುಖದ ಮೇಲೆ ಎಡಗಡೆ ಭಾಗದಲ್ಲಿ ತಲೆಯಿಂದ ಗದ್ದದವರೆಗೂ ಒಂದು ಆಳವಾದ ಗಾಯ ಆಗಿದೆ, ಇದು ಹೇಗೆ ನಿಂತು ಗಾಯ ಇದು ಅಂತ ಕೇಳಿದ್ರು. ಆಗ ಹುಡುಗನ ಅಮ್ಮ ಹೇಳಿದ್ರು, ಇದು 6-7 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಆದದ್ದು, ಮನೆಗೆ ಬೆಂಕಿ ಬಿದ್ದ್ಬಿಡ್ತು, ನನ್ನ ಮಗ 1 ವರ್ಷದ ಕೂಸದ್ ಪಾಪ, ನೆಲದಲ್ಲಿ ಮಲಗಿಸಿದ್ದೇನೆ, ಈ ಮನೆಗೆ ಆಧಾರವಾದಂತ ಕಂಬ ಇದೆಯಲ್ಲ ಅದು ಕುಸಿಯೋಕ್ ಶುರು ಆಯ್ತು, ಕೆಳಗೆ ಬೀಳೋಕ್ ಶುರು ಆಯ್ತು, ನೇರವಾಗಿ ನನ್ನ ಮಗನ ಮೇಲೆ ಬೀಳ್ಬೇಕದು, ಬೇರೆ ಹಾದಿ ಇಲ್ಲ, ಅಯ್ಯೋ ನನ್ನ ಮಗನ ಪೆಟ್ಟಾಗ್ತದೆ, ಮಗನ ಪೆಟ್ಟಾಗ್ತದೆ, ಸುಟ್ಟೋಗ್ತಾನ ಮಗ ಅಂತ ಹೆದರ್ಕೊಂಡು ಏನೂ ತೋಚದೇನೆ ಓಡಿ ಹೋಗಿ ಅವನ್ ಎತ್ಕೊಂಡು ಹಿಡ್ಕೊಂಡ್ಬಿಟ್ಟೆ. ಕಂಬ ಬೀಳ್ತಿತ್ತಲ್ಲ, ಮಗನಿಗೆ ಜಡ ಹತ್ತಬಾರದು ಅಂತ ಮುಖ ಈ ಕಡೆ ಮಾಡಿ ಮಗುನ ಹಿಡ್ಕೊಂಡಾಗ ಆ ಕಂಬ ನನ್ನ ಮುಖದ ಮೇಲೆ ಬಿತ್ತು. ಪುಣ್ಯ ನನ್ನ ಮಗನಿಗೆ ಏನೂ ಆಗ್ಲಿಲ್ಲ, ನಾನು ಹೇಗಾದ್ರಿ ಏನ್ ಸ್ವಾಮಿ, ನಾನು ಈ ಗಾಯ ಆಯ್ತಲ್ಲ ಹಣೆಯಿಂದ ಗದ್ದದವರೆಗೂ ಆ ಉರಿತಿರೋ ಕಂಬ ನನ್ನ ಮುಖದ ಮೇಲೆ ಬಿದ್ದಾಗ ಆದದ್ದು, ನನಗೆ ಗಾಯದ ಬಗ್ಗೆ ಅಸಹ್ಯ ಅನ್ಸೋಲ್ಲ, ಮಗ ಬದುಕೊಂಡಲ್ಲ ಸಾಕು ಅಂತ ಕಣ್ಣು ತುಂಬಿ ಮಾತಾಡಿದ್ಲಂತೆ. ಈ ಹುಡುಗ ಹಿಂದೆ ನಿಂತಿದ್ದ

ಕೇಳಿಸ್ಕೊಂಡ, ಆಘಾತ ಆಗ್ಬಿಡುತ್ತೆ ಮನಸ್ಸಿಗೆ ಅವನಿಗೆ. ಹಾಗೆ ಗೊತ್ತಾದದ್ದು ಆ ತಾಯಿ ಮುಖದ ಮೇಲೆ ಇದ್ದಂತ ಅಸಹ್ಯವಾದ ಕಲೆಯಿಂದಾಗ್ಲೇನೆ ಅಮ್ಮ ನಮ್ಮ ಶಾಲೆಗೆ ಬರೋದು ಬೇಡ ಅಂತಿದ್ದ ಅವನು. ಈಗ ಗೊತ್ತಾಯ್ತ ಅವನಿಗೆ ಆ ಗಾಯದ ಕಲೆ ತಾನು ಉಳಿಸೋಕೆ ಹೋದಾಗ ಆದದ್ದು, ತಾಯಿ ಮಾಡಿದ ತ್ಯಾಗ ತಾನು ಬದುಕಿಸ್ಕೊಳ್ಳೋಕೆ ಅಂತ ಗೊತ್ತಾಯ್ತು. ಆ ಹುಡುಗ ಏನ್ ಮಾಡಿದೆ ಗೊತ್ತಾ, ಅಮ್ಮ ಕೂತಿದ್ಲಲ್ಲ ಕುರ್ಚಿ ಮೇಲೆ, ಪಕ್ಕದಲ್ಲಿ ನಿಧಾನಕ್ಕೆ ಬಂದು ಕೂತ್ಕೊಂಡ, ಗಟ್ಟಿಯಾಗಿ ತಾಯಿನ ಅಪ್ಕೊಂಡ, ಆಕೆ ಮುಖದ ಮೇಲೆ ಗಾಯದ ಕಲೆ ಇತ್ತಲ್ಲ ನಿಧಾನವಾಗಿ ತನ್ನ ಬೆರಳನ್ನು ಅದನ್ನು ಆಡಿಸಿದ, ಅದಕ್ಕೊಂದು ಮುತ್ಕೊಟ್ಟ. ಇದು ಆಕೆ ತ್ಯಾಗಕ್ಕೆ ಅಭಿಮಾನ ಪಟ್ಟ, ಆಕೆ ಪಕ್ಕದಲ್ಲೇ ಕುಳಿತುಕೊಂಡ. ತ್ಯಾಗದ ಬಲ ಅದು ಸ್ವಾಮಿ. ತಾಯಿ ಬಿಟ್ಟು ಹೇಳಲಿಲ್ಲ ಮಗನಿಗೋಸ್ಕರ ಮಾಡಿದ್ದೀನಿ ಅಂತ, ಅವನ ಮುಂದೆ ಹೇಳಲಿಲ್ಲ. ಆ ಹುಡುಗ ಅನ್ಕೊಂಡು ಅಸಹ್ಯವಾದ ಕಲೆ ಬೇಡ ಅನಿಸಿದ್ದು. ಯಾವುದು ಅಸಹ್ಯವಾದ ಕಲೆ ಆಗಿತ್ತೋ ಅದೇ ಮುಂದೆ ತಾಯಿಯ ತ್ಯಾಗದ ಪ್ರತೀಕ ಆಯ್ತು, ಆ ಹುಡುಗನ ಮನಸ್ಸನ್ನ ಗೆತ್ತು. ಅದರಿಂದ ಯಾವುದೇ ನೋವಿನ ಹಿಂದೆ ಒಂದು ಆಳವಾದ ಕಥೆ ಇದೆ ಅನ್ನೋದನ್ನು ಮರೀಬಾರದು.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಬ್ಬಳಿಕೆ ಕಾರ್ಯಕ್ರಮವನ್ನ ಕೇಳಿದಿರಿ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.

0: ಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
3: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳನ್ನ.
4: ಗುಡ್ ಮಾರ್ನಿಂಗ್, ಮೈ ನೇಮ್ ಇಸ್ ಚಿನ್ಮಯಿ, ವಿ ಆರ್ ಸ್ಟಡಿಂಗ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್. ಅವರ್ ಸ್ಕೂಲ್ ನೇಮ್ ಇಸ್ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸರಗೂರು.

0: ವಂದೇ ಮಾತರಂ.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳನ್ನ ಕೇಳಿದ್ರಿ.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ.

0: ನಿನಗೆ ಕೆಮ್ಮು ಬಂದಿರೋದು.
1: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸೀತಣ್ಣ, ಜಿನಿಕ್ಕಿ ಎರಡು ಕಟ್ ಬಿಡಿಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿಯಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ GTTC ಒಂದು ಪರಿಚಯ ಕುರಿತು ಧಾರವಾಡದ GTTC ಪ್ರಾಚಾರ್ಯರಾದ ಶ್ರೀ ಶಿವಬಣದ ಕುಂಬಾರರವರು ನಡೆಸಿಕೊಡುವ ಕಾರ್ಯಕ್ರಮ.

ಭಾರತದಲ್ಲಿ ನಮಗೆ ಇರುವಂತಹ ವಿಶೇಷತೆ ಏನು ಅಂತಂದ್ರೆ ಯುವಕರ ಸಂಖ್ಯೆ. ನಾವು ಜಗತ್ತಿನಾದ್ಯಂತ ಯುವಕರನ್ನ ಏನು ಅಂತಂದ್ರೆ ಕೆಲಸಕ್ಕೆ, ಇಂಜಿನಿಯರ್ಸ್ ಇರಬಹುದು, ಡಾಕ್ಟರ್ಸ್ ಇರಬಹುದು, MBA ಮಾಡಿದವರು ಇರಬಹುದು, ಅವ್ರನ್ನ ಕಳಿಸುವಂತ ಶಕ್ತಿ ನಮಗಿದೆ. ಆದರೆ ಪ್ರಾಬ್ಲಮ್ ಏನು ಅಂತಂದ್ರೆ ಈಗ ನಮ್ಮ ಯುವಕರಲ್ಲಿ ಈ ಜಗತ್ತಿಗೆ ಬೇಕಾಗುವಂತ ಅಥವಾ ಈ ಅಂದ್ರೆ ಈ ಹೊಸ ಹೊಸ ಟೆಕ್ನಾಲಜಿ ಏನ್ ಬರ್ತಾ ಇದೆ, ಹೊಸ ಹೊಸ ಕೌಶಲ್ಯಗಳು ಏನ್ ಬರ್ತಾ ಇದಾವೆ, ಅದನ್ನ ಕಲಿತಂತ ಏನು ಅಂದ್ರೆ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಓಕೆ, ಇದೇ ಪ್ರಶ್ನೆ ಈಗಷ್ಟೇ ಅಲ್ಲ, ಈಗ ಇದೆ ಅಂತಲ್ಲ, ಇದಕ್ಕಿಂತ ಮೊದಲು ಕೂಡ ಇತ್ತು. ಓಕೆ, ಇದನ್ನ GTTC ಅಂದ್ರೆ ನಮ್ಮ ಸಂಸ್ಥೆ GTTC ಗವರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಏನಿದೆಲ್ಲ, ಇದನ್ನ ರಿಕಗ್ನೈಸ್ ಮಾಡಿ 1972 ಯುವಕರಿಗೆ ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡೋದಕ್ಕೆ ಇರಬಹುದು, ಸ್ವಂತ ಇಂಡಸ್ಟ್ರಿ ಮಾಡೋದಕ್ಕೆ ಇರಬಹುದು, ಬೇಕಾಗುವಂತ ಏನ್ ಸ್ಕಿಲ್ಸ್ ಇದಾವೆ ಅವನ್ನ ನಾವು ಆ ಸ್ಕಿಲ್ಸ್ ಅನ್ನ ಕೊಡುವಂತ ಕೆಲಸ 72 ಆರಂಭ ಮಾಡಿದ್ವಿ. ಸೊ ಈಗ ಸ್ಕಿಲ್ಸ್ ಅಂದ್ರೆ ಏನು ಅದು ನಿಮಗೆ ಗೊತ್ತಿರಬೇಕು. ಕೌಶಲ್ಯ ಅಂದ್ರೆ ಏನು? ಸೊ ನಾವೊಂದು 2-3 ಚಿಕ್ಕ ಚಿಕ್ಕ ಉದಾಹರಣೆಗಳನ್ನ, ನೀವೆಲ್ಲ ಸ್ಕೂಲಿಗೆ ಹೋಗೋ ವಿದ್ಯಾರ್ಥಿಗಳಿದ್ದೀರಲ್ಲ, ಒಂದೆರಡು ಏನಪ್ಪಾ ಅಂದ್ರೆ 2-3 ಉದಾಹರಣೆಗಳನ್ನ ಕೊಡ್ತೀನಿ. ಸೊ ನಿಮಗೆ ಅದ್ರ ಗೊತ್ತಾಗ್ತದೆ ಸ್ಕಿಲ್ಸ್ ಅಂದ್ರೆ ಏನು ಅಂತ ಹೇಳಿ. ಈಗ ನೀವು ಮೊದಲು ಈಗ ಚಿಕ್ಕವರಿದ್ದೀರಿ, 4th 5th ಇದ್ದಾಗ ನೀವು ಸೈಕಲ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ, ಸೈಕಲ್ ಹೊಡೆಯೋದು ಕಲಿಬೇಕು ಅಂತ. ಸೊ ನೀವು ಇನಿಷಿಯಲ್ ಆಗಿ ಬಹಳಷ್ಟು ಪ್ರಯತ್ನ ಮಾಡ್ತಿರ್ತೀರಿ, ಬಹಳಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಿ, ಆಮೇಲೆ ಉತ್ಸಾಹದಿಂದನೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಿ, ಆದ್ರೂ ಹೊಡೆಯೋದಕ್ಕೆ ಬರಲ್ಲ, ಬೀಳ್ತೀರಿ, ಹೇಳ್ತೀರಿ, ಮತ್ತೆ ಇದು ಮಾಡ್ತಾರೆ, ಯಾರೋ ಹಿಡಿತಾರೆ, ಸಹಾಯ ಮಾಡ್ತಾರೆ, ಇಷ್ಟೆಲ್ಲ. ಆದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತೀರಿ, ಇವತ್ತು ಸ್ವಲ್ಪ ದೂರ, ನಾಳೆ ಇನ್ನೊಂದ್ಸಲ ಮತ್ತೆ ಅದೇ ಸೈಕಲ್ ತಗೊಂಡ್ಬಂದು ಮತ್ತೆ ಪ್ರಯತ್ನ ಮಾಡ್ತೀರ, ಆಮೇಲೆ ನಾಳೆ ಸ್ವಲ್ಪ ಧೈರ್ಯ ಬರ್ತದೆ ನಿಮಗೆ, ಸ್ವಲ್ಪ ಬ್ಯಾಲೆನ್ಸಿಂಗ್ ಬರಕ್ ಶುರು ಆಗ್ತದೆ, ನಾಡಿದ್ದು ಇನ್ನೊಂದ್ಸಲ, ಅಚ್ಚು ನಾಡಿದ್ದು ಇನ್ನೊಂದ್ಸಲ, ಹೀಗೆ ಒಂದು 4-5 6-7 ಹೋದ ತಕ್ಷಣ ನಿಮಗೆ ಆಮೇಲೆ ಸೈಕಲ್ ಅನ್ನ ಈಸಿಯಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಬರುತ್ತೆ. ಸೊ ಹೇಗ್ ಬಂತು? ಮೊದಲನೇ ದಿವಸ ನೀವು ಸಿಕ್ಕಾಪಟ್ಟೆ ಆಸಕ್ತಿಯಿಂದ ಮತ್ತು ಎಂಥೂಸಿಯಾಸಮ್ ಇಂದ ಇದನ್ನ ಮಾಡಿದ್ರು ಕೂಡ ನೀವು ಬಂದಿಲ್ಲ, ಆದ್ರೆ 6th 7th ಈಸಿಯಾಗಿ ಸೈಕಲ್ ಹೊಡೆಯೋದಕ್ಕೆ ಶುರು ಮಾಡ್ತೀರ. ಆಮೇಲೆ 6 ವರ್ಷ ಆದ್ಮೇಲೆ ಬೇಕಾದಷ್ಟು ನೋಡ್ರಿ, ಮಾರ್ಕೆಟ್ ಅಲ್ಲಿ ಕೂಡ ಸಿಕ್ಕಾಪಟ್ಟಿ ಫಾಸ್ಟ್ ಹೋಗ್ಬೋದು. ಎಷ್ಟೋ ವಿದ್ಯಾರ್ಥಿಗಳು ಚಿಕ್ಕವರಿದ್ದಾಗ ನೋಡ್ರಿ, ಮೊದಲು ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಕೈ ಹಿಡಿದು ಏನೇನೋ ಕಸರತ್ ಮಾಡಿದಾಗೂ ಬರದಂತಹ ವಿದ್ಯೆ ಅಥವಾ ಸ್ಕಿಲ್, ಆಮೇಲೆ ನೀವು ಕೈ ಬಿಟ್ಟು ಹೊಡಿತೀರಿ ಸೈಕಲ್ ಭಾರಿ ವಿಶ್ವಾಸದಿಂದ. ಏನಪ್ಪಾ ಅಂತಂದ್ರೆ ಎರಡು ಕೈ ಬಿಟ್ಟು ಹೊಡಿತಾರೆ, ನೋಡಿದಿರಲ್ಲ ನೀವೆಲ್ಲ. ಸೊ ಯಾವ್ದನ್ನ ಕೈ ಹಿಡ್ಕೊಂಡು, ಎರಡೂ ಕೈ ಹಿಡ್ಕೊಂಡು ಬಹಳ ಆಸಕ್ತಿಯಿಂದ ಇನಿಷಿಯಲ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಂತ ಏನು ಅಂತಂದ್ರೆ ಸ್ಕಿಲ್ ಅಥವಾ ಕೌಶಲ್ಯ, ನಂತರದ ದಿವಸಗಳಲ್ಲಿ ಬಹಳ ಈಸಿಯಾಗಿ ಬರುತ್ತೆ. ಆಮೇಲೆ ನೀವು ಡಬಲ್ ಸೀಟ್ ಹೊಡಿತೀರಿ, 3 ಕುಂಡಿಸ್ಕೊಂಡು ಹೊಡಿತೀರಿ, ಓಕೆ, ಮತ್ತೇನೇನೋ ಕಸರತ್ತುಗಳನ್ನ ಮಾಡ್ತೀರಿ. ಸೊ ಇವೆಲ್ಲ ಹೆಂಗ್ ಪಾಸಿಬಲ್ ಆಯ್ತು ಅಂತಂದ್ರೆ, ಅದು ಬಿಕಾಸ್ ಆಫ್ ದ ಸ್ಕಿಲ್ಸ್. ಅಂದ್ರೆ ಸ್ಕಿಲ್ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ನಾವು ರಿಪೀಟೇಟಿವ್ ಆಗಿ ಉತ್ಸಾಹದಿಂದ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಅದನ್ನ ಗಳಿಸ್ಕೋಬಹುದು. ಸೊ ಅದನ್ನ ಸ್ಕಿಲ್ ಅಂತ ಹೇಳ್ತೀವಿ. ಓಕೆ, ಮಾಡಿದ್ದನ್ನೇ ಮಾಡೋದು, ಆ ಮಾಡಿದ್ದನ್ನೇ ಮಾಡ್ಬೇಕಾದ್ರೆ ಮೊದ್ಲೇ ಸಲ ಚೆನ್ನಾಗಿ ಬರಲ್ಲ. ನಾ ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ಬಹುದು. ನಿಮ್ಗೆಲ್ಲರಿಗೂ ಒಂದಿಷ್ಟು ನಾವು ಒಂದು ಮಣ್ಣು ಕೊಟ್ವಿ ಅಂತ ಹೇಳ್ಕೊಂಡು, ಒಂದಿಷ್ಟು ಮಣ್ಣುಗಳನ್ನ ಕೊಟ್ಟು ಇದನ್ನ ಒಂದು ಗಣಪತಿ ಮೂರ್ತಿ ಮಾಡ್ರಿ ಅಂತ. ಸೊ ಗಣಪತಿ ಮೂರ್ತಿ ಮಾಡೋದಕ್ಕೆ ನೀವು ಏನ್ ಮಾಡ್ತೀರಾ, ಪ್ರಯತ್ನ ಮಾಡ್ತೀರಾ ಮೊದಲನೇ ಸಲ?

ಗಣಪತಿ ಆಗೋದ್ರ ಬಗ್ಗೆ ಮತ್ತಿನ್ನೇನೋ ಆಗುತ್ತೆ. ಸೊ ನಿಮ್ಗೆ ಅನ್ಸುತ್ತೆ, ಓ ಈ ಸೊಂಡಿಲು ಸರಿ ಆಗ್ಲಿಲ್ಲ, ಕಾಲು ಸರಿ ಆಗ್ಲಿಲ್ಲ, ಕೈ ಸರಿ ಆಗ್ಲಿಲ್ಲ, ಕಣ್ಣು ಸರಿ ಆಗ್ಲಿಲ್ಲ, ನಿಮಗ್ ಗೊತ್ತಾಗ್ತದೆ. ಆಮೇಲೆ ಅದನ್ನೆಲ್ಲ ಏನ್ ಮಾಡ್ತೀವಿ ನಾವು, ಹೇಳ್ತೀವಿ ಅದನ್ನೆಲ್ಲ ಮಾಡಿ, ಇದನ್ನ ಮಾಡಿ, ಮತ್ತೆ ಎರಡನೇ ಸಲ ಮಾಡಿ. ಮಾಡಿದಾಗ ಮೊದಲನೇ ಸಲದಕ್ಕಿಂತ ಚೆನ್ನಾಗಿ ನೀವು ಮಾಡ್ತೀರ. ಆಮೇಲೆ ಮೂರನೇ ಸಲ, ನಾಲ್ಕನೇ ಸಲ, ಐದನೇ ಸಲ, ಸೊ ಒಂದು 10-12 ಸಲ ಮಾಡಿದಾಗ ನಿಮಗೆ ಅನ್ಸುತ್ತೆ, ಓ ಇದು ತುಂಬಾ ಚೆನ್ನಾಗಿ ಬಂತು, ಈ ಗಣಪತಿ ಗಣಪತಿ ತರ ಇದೆ ಅಂತ ಹೇಳಿ. ಹೌದಲ್ಲ, ಅವಾಗ ನಿಮಗೆ ಅನ್ಸುತ್ತೆ. ಸೊ ಯಾಕೆ ನೀವು ಮೊದಲೇ ಸಲನು ಮಾಡಿದಾಗ ಅಷ್ಟೇ ಆಸಕ್ತಿಯಿಂದ ಅಷ್ಟೇ ಇದನ್ನ ಮಾಡಿದ್ರಿ, ಆ 10ನೇ ಸಲ ಮಾಡಿದಾಗ ಭಾರಿ ಚೆನ್ನಾಗಿ ಬಂತು? ಯಾಕೆ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ಸ್ಕಿಲ್, ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಪ್ರತಿ ಸಲ ನೀವು ಒಂದು ಕೆಲಸ ಮಾಡಿದಾಗ ನಿಮ್ಮ ಸ್ಕಿಲ್ಲು, ನಿಮ್ಮ ಕೌಶಲ್ಯ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. 10ನೇ ಸಲನೋ 12ನೇ ಸಲನೋ ಮಾಡಿದಾಗ ನೀವು ಅದನ್ನ ಬಹಳ ಸ್ಪೀಡ್ ಆಗಿ ನೋಡಿ, 2-3 ಇದನ್ನ ಅಬ್ಸರ್ವ್ ಮಾಡ್ಬೋದು. ನೀವು ಮೊದಲನೇ ಸಲ ಬಹಳಷ್ಟು ಆಸಕ್ತಿ ಮತ್ತು ಸಮಯವನ್ನು ತಗೊಂಡಿದ್ದೀರಿ, 2ನೇ 3ನೇ 4ನೇ ಸಲಕ್ಕೆ ನಿಮ್ಮ ಸಮಯದ ಇದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ಸ್ಪೀಡ್ ಬರುತ್ತೆ ನಿಮ್ ಕೆಲಸಕ್ಕೆ, ಆಮೇಲೆ ಅಕ್ಯುರಸಿ ಬರಕ್ ಶುರು ಆಗ್ತದೆ, ಪ್ರಿಸಿಷನ್ ಬರುತ್ತೆ. ಸೊ ಇವು ಮೂರು, ಓಕೆ, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಆಮೇಲೆ ಸಮಯದ ಇದು ನೀವು ಸಮಯ ಏನ್ ತಗೊಳ್ತೀರಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನೀವು ಕಡಿಮೆ ಸಮಯದಲ್ಲಿ ಯಾವುದೇ ಒಂದು ಕೆಲಸವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರೆ ಅದನ್ನ ನಿಮಗೆ ಯು ಹೀ ಇಸ್ ವೆರಿ ಸ್ಕಿಲ್ಡ್ ಅಂತ ಹೇಳ್ಬೋದು. ಓಕೆ, ಅದೇ ವ್ಯಕ್ತಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಇದ್ನಂತಂದ್ರೆ ಅವನಿಗೆ ಸಮಯನೂ ಜಾಸ್ತಿ ತಗೋತಾನೆ, ಅದು ಅಕ್ಸೆಪ್ಟೇಬಲ್ ಆಗಲ್ಲ, ಕ್ವಾಲಿಟಿ ಅಕ್ಸೆಪ್ಟೇಬಲ್ ಆಗಲ್ಲ, ಸ್ಪೀಡ್ ಅಕ್ಸೆಪ್ಟೇಬಲ್ ಇರಲ್ಲ. ಆ ರೀತಿ ಆಯ್ತು ಅಂತಂದ್ರೆ ಅದಕ್ಕೆ ಸ್ಕಿಲ್ ಅನ್ನಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಕೆಲಸ ಮನೆಯಲ್ಲಿ, ಇನ್ನೊಂದು ಉದಾಹರಣೆ ತಗೊಂಡು ಹೇಳ್ಬಹುದು ಏನ್ ಸ್ಕಿಲ್ ಅಂತಂದ್ರೆ, ಸೊ ನೀವೆಲ್ಲ ಮನೆಯಲ್ಲಿ ನಿಮ್ ತಾಯಿ ರೊಟ್ಟಿ ಮಾಡೋದನ್ನ ಗಮನಿಸಿರ್ಬೋದು. ನಿಮ್ ತಾಯಿ ಏನು ಅಂತಂದ್ರೆ ಅವರೇನು ಭಾರಿ ಎಜುಕೇಟೆಡ್ ಇರ್ಲಿಕ್ಕಿಲ್ಲ, ಆಮೇಲೆ ಕ್ವಾಲಿಫೈಡ್ ಇರ್ಲಿಕ್ಕಿಲ್ಲ, ಬಿ ಎ ಡಿಗ್ರಿನೋ ಬಿ ಕಾಮ್ ಡಿಗ್ರಿನೋ ಅಥವಾ ಮತ್ತಿನ್ನೊಂದು ಡಿಗ್ರಿ ಇಲ್ಲ. ಆದ್ರೆ ಸೊ ಬಿ ಎ ಡಿಗ್ರಿ ಮಾಡಿದಾರ ಅಂದ ತಕ್ಷಣ ಎಲ್ಲ ಬರುತ್ತಂತ ಏನಿಲ್ಲ. ಅವರು ನೋಡಿ, ನಿಮ್ ತಾಯಿ ಈಗ 2ನೇ ಇರ್ಬೋದು, 3ನೇ 5ನೇ ಓದಿರ್ಬೋದು ಆ ರೀತಿ. ಆದ್ರೆ ವೆನ್ ಶಿ ಕುಕ್ಸ್, ಆಯ್ತಾ, ಅವ್ರ ಅಡಿಗೆ ಕೋಣೆಯಲ್ಲಿ ಮಾಡುವಂತ ನೀವು ಕೆಲಸ ನೋಡಿದ್ರೆ, ಅವ್ರು ರೊಟ್ಟಿ ಮಾಡೋ ಉದಾಹರಣೆ ತಗೊಂಡ್ರಿ ಅಂತ ಕೊಡ್ರಿ, ಏಕ್ದಮ್ ಪರ್ಫೆಕ್ಟ್. ನೀವು ಅದ್ ರೊಟ್ಟಿ ಮಾಡಿದಾಗ ಬಹಳ ಚೆನ್ನಾಗಿ ಗೋಲಾಗಿ ಬಂದಿರುತ್ತೆ, ಅದನ್ನು ಸುಟ್ಟಾಗ ಕರೆಕ್ಟ್ ಆಗಿ ಸುಟ್ಟಿರುತ್ತೆ, ಇಲ್ಲಾದ್ರೂ ಹೊತ್ತಿರಲ್ಲ, ಹಿಂಗೆಲ್ಲ ನಾವು ಹೇಳ್ಬೋದು. ಮತ್ತೆ ಎಷ್ಟು ಫಾಸ್ಟ್ ಮಾಡ್ತಿರ್ತಾರೆ ನೋಡ್ರಿ, ಈ ಕಡೆ ರೊಟ್ಟಿ ಬಡಿತಿರ್ತಾರ, ಆ ಕಡೆ ಅದನ್ನ ಹಂಚ್ ಮೇಲೆ ಹಾಕ್ತಾರ, ಅದನ್ನ ಹಂಚ್ ಮೇಲೆ ಹಾಕಿದ್ಮೇಲೆ ನೀರ್ ಹಚ್ಚೋದು, ಇದು ಈ ರೀತಿಯಾದಂತ ಎಲ್ಲ ಮಲ್ಟಿಪಲ್ ಆಕ್ಟಿವಿಟೀಸ್ ಅನ್ನ ಅವರು ಮಾಡ್ತಾ ಇರ್ತಾರೆ. ದಟ್ ಈಸ್ ಆಲ್ ಪಾಸಿಬಲ್ ನಾಟ್ ಬಿಕಾಸ್ ಆಫ್ ದೇರ್ ಕ್ವಾಲಿಫಿಕೇಶನ್ ಬಟ್ ಬಿಕಾಸ್ ಆಫ್ ದೇರ್ ಸ್ಕಿಲ್. ಸೊ ಹಾಗಾಗಿ ನಾವು ಯಾವಾಗ ಹೇಳ್ತಾ ಇರ್ತೀವಿ, ಮೊದಲೇ ಸಲ ನೀವೇ ರೊಟ್ಟಿ ಮಾಡೋದು ಪ್ರಯತ್ನ ಮಾಡಿದ್ರಿ ಅಂತ ಹಿಡ್ಕೊಳ್ಳಿ, ಮೊದಲೇ ಸಲ ಸಾಧ್ಯನೇ ಇಲ್ಲ, ಬರುದೇ ಇಲ್ಲ, ಹರಿದು ಹೋಗುತ್ತೆ, ಮುರಿದು ಹೋಗುತ್ತೆ, ಓಕೆ ಸರಿ ಆಗಲ್ಲ. ಆಮೇಲೆ ನಿಮ್ ತಾಯಿ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಮಾಡ್ಬೇಕು, ಈ ರೀತಿ ಸ್ವಲ್ಪ ತಿದ್ದುತ್ತಾರೆ. ಸೊ 2ನೇ ಸಲ ಮರುದಿವಸ ನೀವು ಏನಾರ ಪ್ರಯತ್ನ ಮಾಡಿದಾಗ ಸ್ವಲ್ಪ ಅದು ಚೆನ್ನಾಗಿ ಬರ್ಬೋದು. 3ನೇ ಸಲ 4ನೇ ಸಲ ಮಾಡಿದಾಗ ಅಥವಾ ಒಂದ್ ವಾರ 15 ದಿವಸ ಹೋಯ್ತು ಅಂತಂದ್ರೆ ನಿಮ್ಮ ರೊಟ್ಟಿ ಕೂಡ ನಿಮ್ ತಾಯಿ ಮಾಡ್ದಂಗೆ ಏನಾಗುತ್ತೆ, ಚೆನ್ನಾಗಿ ಬರಕ್ ಶುರು ಆಗುತ್ತೆ. ಸೊ ದಿಸ್ ಇಸ್ ಸ್ಕಿಲ್. ಅಂದ್ರೆ ಯಾವುದೇ ಒಂದು ನಾವು ಕೆಲಸವನ್ನ ಕಲಿಬೇಕು ಅಂದ್ರೆ ನಾವು ಮಾಡಿ ನೋಡಿ ಕಲಿತಾಗ ನಮ್ಮ ಸ್ಕಿಲ್ ಬರುತ್ತೆ. ಆದ್ರೆ ನಮ್ಮ ಎಜುಕೇಶನ್ ಅಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆಗಳು ಇಲ್ಲ. ಏನಿಲ್ಲ ಅಂದ್ರೆ ನಾವು ಬರೀ ಥಿಯರಿಯೋಟಿಕಲ್ ಓದ್ತೀವಿ, ಪ್ರಾಕ್ಟಿಕಲ್ಗಳನ್ನ ಹೆಚ್ಚು ಹೆಚ್ಚು ಮಾಡಬೇಕು, ಅಥವಾ ನಾವು ಮುಂದೆ ಏನ್ ಕೆಲಸಗಳನ್ನ ಮಾಡ್ಬೇಕಂತಿದೀವಲ್ಲ ಅದನ್ನ ಇಲ್ಲೇನೆ ಚಿಕ್ಕವರಿದ್ದಾಗ ಅಥವಾ ಕಾಲೇಜ್ ನಲ್ಲಿ ಇದ್ದಾಗ ಅಥವಾ ಸ್ಕೂಲ್ ಅಲ್ಲಿ ಇದ್ದಾಗೆ ಕಲಿಬೇಕು. ಇತ್ತಿತ್ತಲಾಗಿ ನೀವೆಲ್ಲಾನು ಯೂಟ್ಯೂಬ್ ಅಲ್ಲಿ ಅಥವಾ ವಾಟ್ಸಪ್ ಅಲ್ಲಿ ಮತ್ತ ಈ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಚೈನಾದೊಳಗಡೆ 5 ವರ್ಷದ ಮಕ್ಕಳಿಗೆ 6 ವರ್ಷದ ಮಕ್ಕಳಿಗೆ ಎಷ್ಟೊಂದು ಸ್ಕಿಲ್ಸ್ ಕಲಿಸ್ತಾ ಇದ್ರು. ಅಡಿಗೆ ಮಾಡೋ ಸ್ಕಿಲ್ಸ್ ಇರಬಹುದು, ಮನೆ ಸರಿಯಾಗಿಡುವಂತ ಸ್ಕಿಲ್ಸ್ ಇರಬಹುದು, ಹೀಗೆ ಅಂದ್ರೆ ಪ್ರತಿಯೊಂದು ಇನ್ಕ್ಲೂಡಿಂಗ್ ಅವರಿಗೆ ಎಲ್ಲ ಇಲೆಕ್ಟ್ರಾನಿಕ್ ಡಿವೈಸಸ್ ಅನ್ನ ರಿಪೇರಿ ಮಾಡೋದು, ಅದನ್ನ ಅಸೆಂಬ್ಲಿ ಮಾಡೋದು. ಸುಮ್ನೆ 10-12-15 ವರ್ಷದ ಯುವಕರು ಅಲ್ಲಿ ಒಳ್ಳೊಳ್ಳೆ ಮೊಬೈಲ್ಗಳನ್ನ ತಯಾರು ಮಾಡಿ ಕೊಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ಒಳ್ಳೊಳ್ಳೆ ಏನಪ್ಪಾ ಅಂತಂದ್ರೆ ರೋಬೋಟಿಕ್ಸ್ ಅನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ ಬಿಕಾಸ್ ದೇ ಹ್ಯಾವ್ ಇನ್ಕ್ಲೂಡೆಡ್ ಸ್ಕಿಲ್ ಇನ್ ದೇರ್ ಪ್ರೈಮರಿ ಸ್ಕೂಲ್ ಎಜುಕೇಶನ್ ಇಟ್ಸೆಲ್ಫ್. ಈಗ ದೇಶದಲ್ಲಿ, ನಮ್ಮ ದೇಶದಲ್ಲಿ ಅಂತ ಒಂದು ಪ್ರಯತ್ನ ನಡೀತಾ ಇದೆ. ಆದ್ರೆ ಇದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ಎಸ್ ಎಸ್ ಎಲ್ ಸಿ ವರೆಗೂ ಏನು ಹಚ್ಚಲ್ಲ. ಈಗ ಸ್ಕೂಲ್ ಅಲ್ಲಿ ಸ್ಕಿಲ್ ಡೇ ಅಂತ ಮಾಡ್ತೀವಿ, ವಾರದಲ್ಲಿ ಒಂದ್ ದಿವಸ. ಏನು ಅಂತಂದ್ರೆ ಇವರಿಗೆ ಮಕ್ಕಳಿಗೆ ಅಭ್ಯಾಸವನ್ನ ಬಿಟ್ಟು ಹೊಸದನ್ನು ಏನಾದ್ರು ಕೈಯಿಂದ ಮಾಡುವಂತಹ ಏನಾದ್ರು ಕೆಲಸಗಳನ್ನ ಹಚ್ಚೋದು. ಓಕೆ, ಇದರಿಂದ ನಮ್ಗೆ ಏನಾಗುತ್ತೆ, ಸ್ಕಿಲ್ಸ್ ಬರಕ್ ಶುರು. ಈಗ ನಿಮಗೆ ಇತಿಹಾಸವನ್ನ ನೋಡಿದ್ರೆ ನಮ್ಮ ದೇಶದೊಳಗಡೆ ಈಗ 200 ವರ್ಷ, ಈಗ ನೋಡ್ರಿ ಮೊದ್ಲು ಎಷ್ಟು ನಿಮಗೆಲ್ಲ ಗೊತ್ತಿದೆ, 1000+ ವರ್ಷಗಳವರೆಗೆ ಭಾರತಕ್ಕೆ ಬೇರೆ ಬೇರೆ ವಿದೇಶದಿಂದ ಆಕ್ರಮಣಕಾರರು ಬಂದ್ರು, ವಿದೇಶಿಗರು ಬಂದ್ರು, ವ್ಯಾಪಾರ ವ್ಯವಹಾರ

ಪ್ರಕಾರ ಅಂತ ಹೇಳಿ ಬಂದ್ರು. ಓಕೆ, 1000 ವರ್ಷಗಳವರೆಗೆ, ಅದರಲ್ಲಿ ವಿಶೇಷವಾಗಿ 17-18 ಶತಮಾನದೊಳಗೆ ಏನ್ ಯುರೋಪಿಯನ್ಸ್ ಬರೋದಕ್ಕೆ ಶುರು ಮಾಡಿದ್ರಲ್ಲ, ಸೊ ಅವ್ರು ಸುಮ್ನೆ ನಮ್ಮ ದೇಶವನ್ನ ಉದ್ಧಾರ ಮಾಡಕ್ ಬಂದಿರಲ್ಲ, ಆದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಈ ಕೌಶಲ್ಯಗಳನ್ನ. ಸೊ ಅವಾಗ ನಿಮಗೆ ಗೊತ್ತಿದೆ, ಭಾರತ ಜಗತ್ತಿನ 33% GDP ಅಂದ್ರೆ 1/3 ಅಂದ್ರೆ ಹತ್ತತ್ರ ಜಗತ್ತು ಏನು ವ್ಯಾಪಾರ ವ್ಯವಹಾರ ಮಾಡ್ತದಲ್ಲ, ಸೊ ಅದರಲ್ಲಿ ಏನು ಅಂತಂದ್ರೆ 1/3 ವ್ಯಾಪಾರ ವ್ಯವಹಾರ ನಮ್ಮ ದೇಶದಿಂದನೇ ಆಗ್ತಿತ್ತು. ಅಷ್ಟು ದೊಡ್ಡ GDP ಈಗ ನಮ್ದು ಬಹಳ ಕಡಿಮೆ ಆಗಿದೆ, 1%, 2% ಇಳಿದಿದೆ. ಓಕೆ, ನಾವೀಗ ಪ್ರಯತ್ನ ಮಾಡಿ ಮಾಡಿ ಈ ಸ್ಕಿಲ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ನಮ್ಮ GDP ಅನ್ನ ಹೆಚ್ಚು ಮಾಡ್ಬೋದು. $5 trillion GDP ಮಾಡಬೇಕು ಅಂತ ನಾವು ಬಹಳ ಕಷ್ಟ ಪಡ್ತಾ ಇದೀವಿ. ಅವಾಗ ನಾವು ಜಗತ್ತಿನ 3ನೇ ಅಥವಾ 4ನೇ ರಾಷ್ಟ್ರ, ಈಗ ಸದ್ಯಕ್ಕೆ 4-5ನೇ ರಾಷ್ಟ್ರದಲ್ಲಿ ಇದೀವಿ, ಆದ್ರೂ ಕೂಡ ಇಟ್ ಈಸ್ ನಾಟ್ ಇನಫ್. ಯಾಕೆ ಅಂತಂದ್ರೆ ನಾವು 5 trillion ಮುಟ್ಟಿದಾಗ ಚೈನಾ 20-22 trillion ಬಿಸ್ನೆಸ್ ಮಾಡ್ತಾ ಇದೆ GDP. 30 trillion ಅಮೆರಿಕ, 30 trillion. ಸೊ ಹೀಗಾಗಿ ಅವನ್ ಕಂಪ್ಯಾರಿಸನ್ ಮಾಡಿದ್ರೆ 145 crore ಜನಸಂಖ್ಯೆ ಇರುವಂತ ಭಾರತ, ನಾವು ಏನೇನು ಅಲ್ಲ, ನಾವು ಈಗ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಸ್ಕಿಲ್ಸ್ ಅನ್ನ ಹೆಚ್ಚು ಮಾಡ್ಬೇಕು. ಸೊ ಇಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ ಅಂತ ಹೇಳಿ ಇವತ್ತು ನಾವು ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅನ್ನ ಮಾಡ್ತಾ ಇದೀವಿ. ಓಕೆ, ಆಮೇಲೆ ಅದ್ರ ಪ್ರಯತ್ನವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ದವರು ಕೂಡ ಅದನ್ನ ಸರಿಯಾಗಿ ರಿಕಗ್ನೈಸ್ ಮಾಡಿ ಮಕ್ಕಳಲ್ಲಿ ಸ್ಕಿಲ್ಸ್ ಇಲ್ಲ ಅಂತಂದ್ರೆ ಮುಂದೆ ಅವರಿಗೆ ಕೆಲಸ ದಕ್ಕುವುದಿಲ್ಲ. ಸೊ ನಮ್ಮ ಹತ್ರ ಬೇಕಾದಷ್ಟು ಕೆಲಸ ಇದೆ. GDTC ಒಳಗೆ ನಮ್ದೇ ಈಗ ನೋಡ್ರಿ, ಉದಾಹರಣೆ ತಗೊಳ್ರಿ, ನಮ್ಮಲ್ಲಿ ಡಿಪ್ಲೊಮಾ ಆದಂತಹ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿ ಒಳಗಡೆ ಸಿಕ್ಕಾಪಟ್ಟಿ ಏನಂದ್ರೆ ಡಿಮಾಂಡ್ ಇದೆ. ಎಷ್ಟು ಡಿಮಾಂಡ್ ಇದೆ ಅಂತಂದ್ರೆ, ನಮ್ಮದು ಈ ವರ್ಷ ನಮ್ಮಲ್ಲಿ 65 ಹುಡುಗರನ್ನ ನಾವು ಪಾಸ್ ಮಾಡಿದ್ವಿ, ಅಂದ್ರೆ ಪಾಸ್ ಆಗ್ಬೋದು. ಆದ್ರೆ ಆ ಪಾಸ್ ಆಗಿ ಹೋದಂತ ವಿದ್ಯಾರ್ಥಿ 48 ಕಂಪ್ನಿಗಳು ಬಂದಿದ್ವು ನಮ್ಮ ಇದಕ್ಕೆ ಕ್ಯಾಂಪಸ್ಗೆ. ಅದ್ರೊಳಗೆ ನಾವು ಬರೀ 18 ಕಂಪ್ನಿಗಳಿಗೆ ಅಷ್ಟೇ ವಿದ್ಯಾರ್ಥಿಗಳನ್ನ ಕೊಟ್ವಿ, ಇನ್ನು 30 ಕಂಪ್ನಿಗಳಿಗೆ ನಮ್ಮ ಹತ್ರ ವಿದ್ಯಾರ್ಥಿಗಳು ಇಲ್ಲ ಅಂತ. ಸೊ ಅದ್ರೊಳಗೆ ಏನಿಲ್ಲ ಅಂದ್ರು ಕನಿಷ್ಠ 250-300 ವಿದ್ಯಾರ್ಥಿಗಳು ಬೇಕಾಗಿದ್ರು ಈ ವರ್ಷ ನಮಗೆ, ಅತ್ರ ನಮ್ಮ ಹತ್ರ ಇರೋ ಬರೀ 65 ವಿದ್ಯಾರ್ಥಿಗಳು. ಹೀಗೆ ನೋಡಿದ್ರೆ ಈಗ ಪ್ರತಿ ದಿವಸ ನಮಗೆ ಸ್ಕಿಲ್ ಇರುವಂತ ಅಂದ್ರೆ ಪ್ರಾಕ್ಟಿಕಲಿ ಅವ್ರಿಗೆ ಏನಾದ್ರೂ ಬರ್ತಿರ್ಬೇಕು ಅಂತ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡಿ ಅಂತ ಹೇಳಿದ್ರೆ 100 ಕಂಪ್ನಿಗಳು ನಮ್ಮನ್ನ ಕೇಳ್ತವೆ, ಆದ್ರೆ ನಮ್ಮ ಹತ್ರ ಕಳಿಸ್ಕೊಡೋದಕ್ಕೆ ವಿದ್ಯಾರ್ಥಿಗಳಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಹೆಚ್ಚು ಹೆಚ್ಚು ಸ್ಕಿಲ್ ಇರುವಂತ ಟ್ರೈನಿಂಗ್ ಕೋರ್ಸ್ಗಳನ್ನ, ಅಥವಾ ಸ್ಕಿಲ್ಸ್ ಅಂದ್ರೆ ಬೇಗ ಜಾಬ್ ಆಗುತ್ತೆ. ನೀವೆಲ್ಲ ವಿದ್ಯಾರ್ಥಿಗಳು ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್, ಹಳ್ಳಿಯಿಂದ ಬಂದವರು, ನೀವೆಲ್ಲ ಏನ್ ಮಾಡ್ಬೇಕು ಯೋಚನೆ. ಓಕೆ, ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈಗ SSLC ಮುಗಿದ ತಕ್ಷಣ ಆದಷ್ಟು ಬೇಗ ಸ್ಕಿಲ್ ಅನ್ನ, ಸ್ಕಿಲ್ ಸಿಗುವಂತ ಯಾವ್ದಾದ್ರು ಕೋರ್ಸ್ಗಳನ್ನ ಮಾಡ್ಬೇಕು. ಅದ್ರ ಎಲ್ಲಕ್ಕಿಂತ ಬೆಸ್ಟ್ ಅಂತಂದ್ರೆ, ಯಾಕೆ ಅಂತಂದ್ರೆ 2015 ನಾ ಹೇಳಿದೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಅಂತ ಒಂದು ಇಲಾಖೆಯನ್ನೇ ಮಾಡ್ಬಿಟ್ಟು. ಯುವಕರಿಗೆ ಒಂದು ಕೌಶಲ್ಯ ಬೇಕು, ಎರಡನೇದ್ದು ಅವರಿಗೆ ಎಂಟರ್ಪ್ರಿನರ್ಶಿಪ್, ಅವರಿಗೆ ಒಂದು ಉದ್ಯಮಶೀಲತೆ ಅವರಲ್ಲಿ ಹೆಚ್ಚಾಗಬೇಕು, ಅವ್ರಿಗೆ ಜೀವನೋಪಾಯ, ಅವರಿಗೆ ಲೈವ್ಲಿಹುಡ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ 2017 ಒಂದು ವಿಶೇಷವಾದ ಒಂದು ಡಿಪಾರ್ಟ್ಮೆಂಟ್ ಅನ್ನೇ ಸರ್ಕಾರ ಸ್ಥಾಪನೆ ಮಾಡಿತ್ತು. ಓಕೆ, ಈಗ ಆ ಡಿಪಾರ್ಟ್ಮೆಂಟ್ ಕೆಲಸ ಏನಪ್ಪಾ ಅಂದ್ರೆ, ಎಲ್ಲ ಯುವಕರಲ್ಲಿ ಏನಪ್ಪ ಈ ಸ್ಕಿಲ್ಸ್ ಅನ್ನ ಜಾಸ್ತಿ ಮಾಡ್ಬೇಕು, ಅವರಲ್ಲಿ ಎಂಟರ್ಪ್ರಿನರ್ಶಿಪ್. ನೋಡಿ ಎಷ್ಟು ಸರ್ಕಾರಿ ಕೆಲಸಗಳು ಸಿಗಕ್ಕೆ ಸಾಧ್ಯ ಇದೆ, ಸೊ ಹಾರ್ಡ್ಲಿ 1%, 2% ಮಾಡ್ತಾರೆ. ಸೊ ಇನ್ನು ಉಳಿದಾರೆಲ್ಲ ಯುವಕರು ಏನ್ ಮಾಡ್ಬೇಕು, ಅವರು ದೇ ಹ್ಯಾವ್ ಟು ಬಿಕಮ್ ಎಂಟರ್ಪ್ರಿನರ್ಸ್. ಅವರು ತಾವು ಕೆಲಸವನ್ನ ಮಾಡ್ಬೇಕು, ಇನ್ನೊಬ್ರಿಗೆ ಕೆಲಸ ಕೊಡುವಂಗ ಆಗ್ಬೇಕು. ಅದಕ್ಕೋಸ್ಕರ ಸರ್ಕಾರ ಬೇಕಾದಷ್ಟು ವ್ಯವಸ್ಥೆಗಳನ್ನ ಈಗ ಮಾಡ್ತಾ ಇದೆ, ಅದಕ್ಕೋಸ್ಕರ ಒಂದು ಹೊಸ ಡಿಪಾರ್ಟ್ಮೆಂಟ್ ನಾವೀಗ. ಸೊ ಈ ಸ್ಕಿಲ್ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ ದ ಮೇನ್ ಏನು ಅಂತಂದ್ರೆ ಟ್ರೈನಿಂಗ್ ಸೆಂಟರ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆಗಿದೀವಿ, ಅದ್ರ ಪಾರ್ಟ್ ಆಗಿದೀವಿ ನಾವು. ಸೊ ನಮ್ಮಲ್ಲಿ 6,000 ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವೀಗ ಟ್ರೈನಿಂಗ್ ಮಾಡ್ತಾ ಇದೀವಿ. ಏನೇನ್ ಟ್ರೈನಿಂಗ್ ಮಾಡ್ತೀವಿ ಅಂದ್ರೆ, ಈಗ ನಾನು ಈಗ ಎಲ್ಲ ಸ್ಕಿಲ್ಸ್ ಅಂದ್ರೆ ಏನು, ಯಾವ ಅವಶ್ಯಕತೆ ಏನಿದೆ ಅಂತ ಹಿಂಗೆಲ್ಲ ಹೇಳಿದೆ. ಈಗ GDTC ಒಳಗಡೆ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಒಂದು ಪ್ರೆಸೆಂಟೇಷನ್ ಮಾಡ್ತೀವಿ. ನಿಮಗೇನಾದ್ರು ಅದಾದ್ಮೇಲೆ ನಿಮಗೆ ಬಹಳಷ್ಟು ವಿಷಯ GDTC ಬಗ್ಗೆ ಗೊತ್ತಾಗ್ತದೆ. ಸೊ ವಿ ಆರ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಟು ಟ್ರೈನ್ ಆರ್ ಟು ಗಿವ್ ಸ್ಕಿಲ್ಸ್ ಟು ದ ಯೂತ್ ಆಫ್ ದ ಕಂಟ್ರಿ ಆರ್ ಸ್ಟೇಟ್. ಓಕೆ, ನಾವೀಗ GDTC ಅಂದ್ರೆ ಏನು, ಮತ್ತೆ GDTC ಏನ್ ಮಾಡ್ತಾ ಇದೆ ಅನ್ನೋದನ್ನ ನಿಮಗೆ ಒಂದ್ ಸ್ವಲ್ಪ ಅಂತ ಹೇಳ್ತೀನಿ. ಸೊ ಇದು ನಮ್ದು GDTC, ಇದು ಗವರ್ಮೆಂಟ್ ಆಫ್ ಕರ್ನಾಟಕದ್ದು ಒಂದು ವಿದ್ಯಾಸಂಸ್ಥೆ. ಯಾವ್ದು ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೀವಿ ನಾವು ಅಂದ್ರೆ ನೋಡ್ರಿ, ಈಗ ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಎಂಟರ್ಪ್ರಿನರ್ಶಿಪ್ ಅಂಡ್

ಲೈವ್ಲಿಹುಡ್. ಓಕೆ, ಈ ಡಿಪಾರ್ಟ್ಮೆಂಟ್ ಅಂಡರ್ನಲ್ಲಿ ITIಗಳು, GTTCಗಳು ಮತ್ತೆ ಇನ್ನು ಹಲವಾರು ಸಂಸ್ಥೆಗಳು ಇದಾವೆ, ಟ್ರೈನಿಂಗ್ ಸೆಂಟರ್ಸ್ ಎಲ್ಲ ಇದಾವೆ. ಸೊ ಅವು ಆ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತವೆ. ನಿಮಗೆ ಯುವಕರಿಗೆ ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಸ್ಕಿಲ್ಸ್ ಅನ್ನ ಕಲಿಸಿ ಉದ್ಯೋಗವನ್ನ ನೀವು ಸೃಷ್ಟಿ ಮಾಡುವಂತವ್ರಾಗ್ಬೇಕು, ಮತ್ತೆ ನಿಮಗೆ ಉದ್ಯೋಗ ಆದಷ್ಟು ಬೇಗ ಸಿಕ್ಕು ನೀವು ನಿಮ್ಮ ಕಾಲ್ ಮೇಲೆ ನಿಂದಿರಬೇಕು, ಈ ಉದ್ದೇಶದಿಂದ ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡ. ಬಹಳಷ್ಟು ಜನ ನೀವು SSLC ಮಾಡಿದಂತ ವಿದ್ಯಾರ್ಥಿಗಳು ಇರ್ತೀರಿ. ಓಕೆ, SSLC ಈ ವರ್ಷ ನೀವು ಮಾಡ್ತಾ ಇರುವಂತ ವಿದ್ಯಾರ್ಥಿಗಳು. ಹಾ ನೋಡಿ, ಇದು ನಾನು ಹೇಳಿದ GTTC. ಇದು 1972ರಲ್ಲಿ ಡ್ಯಾನಿಶ್ ಗವರ್ಮೆಂಟ್ ಅಂದ್ರೆ ಡೆನ್ಮಾರ್ಕ್. ಈಗ ಬಹಳಷ್ಟು ನಿಮಗೆ ವಿದ್ಯಾಸಂಸ್ಥೆಗಳು ಬೇರೆ ಬೇರೆ ವಿದೇಶದ ಒಂದು ಸಹಕಾರ ಸಹಯೋಗದಿಂದ ನಿರ್ಮಾಣ ಆಗ್ತವ. ಸೊ ನಮ್ದು ಕೂಡ GTTC ಇದು ಡೆನ್ಮಾರ್ಕ್ ಗವರ್ಮೆಂಟ್ ಸಹಯೋಗದಿಂದ 1972ರೊಳಗೆ ಶುರುವಾಯ್ತು. 1972 ಅಂದ್ರೆ ಈಗ ಆಲ್ರೆಡಿ ನಮ್ದು 54 ವರ್ಷದ ಒಂದು ಏನಪ್ಪಾ ಅಂತಂದ್ರೆ ಸೇವೆ ಮಾಡಿದಂತ ಒಂದು ವಿದ್ಯಾಸಂಸ್ಥೆ. ಸೊ ನಮ್ದು ಅಬ್ಜೆಕ್ಟಿವ್ ಏನಿತ್ತಪ್ಪ ಅಂತಂದ್ರೆ ನೋಡ್ರಿ, ಎಂಪ್ಲಾಯಬಲ್ ಸ್ಕಿಲ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೆಲಸ ದೊರಕಿಸಿಕೊಡುವಂತ ಕೌಶಲ್ಯಗಳನ್ನ ಕಲಿಸೋದು. ಸೊ ಇದರಿಂದ ಏನಾಗುತ್ತೆ ನೋಡ್ರಿ, ನಮ್ಗೆ ಕೌಶಲ್ಯ ಕೆಲಸ ದೊರಕಿಸಿಕೊಡುವಂತ ಕೌಶಲ್ಯ ನಮಗಿಂತ ಬೇಗ ಕೆಲಸ ಆಗುತ್ತೆ. ಸೊ ಬೇಗ ಕೆಲಸ ಆಗುತ್ತೆ ಅಂತಂದ್ರೆ ನಿಮಗೆ ನೀವು ಎಕನಾಮಿಕಲಿ ಫ್ರೀ ಆಗ್ತೀರಿ, ನೀವು ಯು ಕ್ಯಾನ್ ಸಪೋರ್ಟ್ ಯುವರ್ ಫ್ಯಾಮಿಲಿ, ನಿಮ್ಮ ಕುಟುಂಬವನ್ನು ಕೂಡ ನಾವು ಅದನ್ನ ಸಪೋರ್ಟ್ ಮಾಡಬಹುದು. ಆಮೇಲೆ ನಮಗೆ ಕೆಲಸ ಎಲ್ಲಿ ಸಿಗುತ್ತೆ, ಇಂಡಸ್ಟ್ರಿಗೆ ಸಿಗುತ್ತೆ. ಇಂಡಸ್ಟ್ರಿ ಒಳಗಡೆ ಪ್ರೊಡಕ್ಷನ್ ಆಗ್ತದೆ, ಪ್ರೊಡಕ್ಷನ್ ಆಗೋದ್ರಿಂದ ಟ್ಯಾಕ್ಸ್ ಇವು ಹಿಂಗೆಲ್ಲ ನೋಡ್ತಾ ಹೋದ್ವಿ ಅಂತಂದ್ರೆ ಒಂದು ದೇಶ ಬೆಳಿಬೇಕಾದ್ರೆ ಅಲ್ಲಿ ಬಹಳಷ್ಟು ಏನಿರಬೇಕು ಅಂತಂದ್ರೆ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಇರಬೇಕು. ಅಗ್ರಿಕಲ್ಚರ್ ನಂತರ ಅಂದ್ರೆ ನಾವು ಈಗ ಏನ್ ಕೃಷಿಯನ್ನ ಮಾಡ್ತೀವಲ್ಲ, ಕೃಷಿಯ ನಂತರ ಅತಿ ಹೆಚ್ಚು ಕೆಲಸವನ್ನ ದೊರಕಿಸಿ ಕೊಟ್ಟಂತದ್ದು ಅಂತಂದ್ರೆ ಇಂಡಸ್ಟ್ರಿ. ಮೀಡಿಯಂ ಸ್ಕೇಲು, ಸ್ಮಾಲ್ ಸ್ಕೇಲು, ಲಾರ್ಜ್ ಸ್ಕೇಲು ಇಂಡಸ್ಟ್ರಿ ಅಂತೆಲ್ಲ ಇದಾವೆ. ಸೊ ನಮ್ಮ ಅತಿ ಹೆಚ್ಚು ಅಂದ್ರೆ ಅಗ್ರಿಕಲ್ಚರ್ ನಂತರ ನಮಗ್ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನ ತಯಾರು ಮಾಡಿಕೊಡುವಂತ ಇಂಡಸ್ಟ್ರಿಗಳು ಬೇಕಾಗ್ತವೆ. ಸೊ ಯಾವ ದೇಶದಲ್ಲಿ ಇಂಡಸ್ಟ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಯಾವ ದೇಶದಲ್ಲಿ ಯುವಕರು ಹೈಲಿ ಸ್ಕಿಲ್ಡ್ ಇರ್ತಾರೆ, ಆ ದೇಶ ನೋಡಿ. ಜಪಾನ್ ಫಾರ್ ಎಕ್ಸಾಂಪಲ್, 8-10 ಕೋಟಿ ಜನಸಂಖ್ಯೆ ಇದೆ, 150 ಕೋಟಿ ನಾವಿದೀವಿ. ಜರ್ಮನಿ 8-10 ಕೋಟಿ ಜನಸಂಖ್ಯೆ, ಆದ್ರೆ ನಮಗಿಂತ ಹೆಚ್ಚು GDP ಅಥವಾ ಎಕನಾಮಿಕಲಿ ಸ್ಟ್ರಾಂಗ್ ಅವರಿದ್ದಾರೆ. ಅಮೆರಿಕ ಬರೀ 40 ಕೋಟಿ ಜನಸಂಖ್ಯೆ. ಓಕೆ, ಈಗ ಚೈನಾದವರು 140 ಕೋಟಿ ಇದಾರೆ, ಆದ್ರೆ ಅವ್ರಕ್ಕಿಂತ ಹೆಚ್ಚು ನಾವು 60 ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿದೆ. ಸೊ ಇವ್ರದೆಲ್ಲ ನೋಡಿದ್ರೆ, ಸೊ ಯುವಕರಲ್ಲಿ ಕೌಶಲ್ಯ ಹೆಚ್ಚು ಆಗ್ತಾ ಆಗ್ತಾ ಆ ದೇಶಗಳು ಎಕನಾಮಿಕಲಿ ಬಹಳ ಏನು ಅಂತಾರೆ ಫಾರ್ವರ್ಡ್ ಆಗ್ತವೆ ಅಥವಾ ಮುಂದೆ ಬರ್ತವೆ. ಸೊ ಇದು ಒಂದೇ ಒಂದು ನಮ್ಮಲ್ಲಿ ನಮ್ಮ ಎಜುಕೇಶನ್ ಅಲ್ಲಿ ಸ್ಕಿಲ್ಸ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಹಿಂದಿದೀವಿ, ಅದನ್ನ ಈಗ ನಾವು ಹೆಚ್ಚು ಮಾಡ್ಕೋಬೇಕಾದಂತ ಸ್ಥಿತಿ ಇದೆ. ಸೊ ನಾವು ಟೆಕ್ನಿಕಲ್ ಕನ್ಸಲ್ಟೇಷನ್ ಮತ್ತು ಸರ್ವಿಸಸ್ ಕೊಡ್ತೀವಿ. ಅಂದ್ರೆ GTTC ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ಟೆಕ್ನಿಕಲ್ ಕನ್ಸಲ್ಟೇಷನ್ ಮತ್ತು ಸರ್ವಿಸ್ಗಳನ್ನ ಕೊಡುವಂತ ಏಕಮೇವ ವಿದ್ಯಾಸಂಸ್ಥೆ ಆಗಿದೆ. ನಾವು ಬೆಂಗಳೂರಲ್ಲಿ 72ರಲ್ಲಿ ಆರಂಭ ಆಯ್ತು ನಮ್ಮ ವಿದ್ಯಾಸಂಸ್ಥೆ. 92 ಅಂದ್ರೆ 20 ವರ್ಷಗಳ ನಂತರ ಮೈಸೂರಲ್ಲಿ ಶುರು ಮಾಡಿದ್ವಿ. ಆಮೇಲೆ ಹಾಸನ್ನು, ಮಂಗಳೂರು, ಕಲಬುರಗಿ, ದಾಂಡೇಲಿ, ಹೊಸಪೇಟೆ, ಹುಬ್ಬಳ್ಳಿ, ಬೆಳಗಾವಿ, ಮದ್ದೂರು, ಕೂಡಲ ಸಂಗಮ, ಹೀಗೆ 2023 ಬರೋದೊಳಗೆ ಅಥವಾ ಈಗ ನಾವು 32 ವಿದ್ಯಾಸಂಸ್ಥೆಗಳನ್ನ ಅಂದ್ರೆ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ನಮ್ಮಲ್ಲಿ ಏನ್ ಮಾಡ್ತೀವಿ, ಡಿಪ್ಲೊಮಾ ತರಬೇತಿಗಳನ್ನ ಕೊಡ್ತೀವಿ. 4 ವರ್ಷದ ಡಿಪ್ಲೊಮಾ, 3 ವರ್ಷದ ಡಿಪ್ಲೊಮಾ, 1 ವರ್ಷದ ಕಂಪಲ್ಸರಿ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ. ಅವಾಗ ನಾವು ವಿದ್ಯಾರ್ಥಿಗಳಿಗೆ 20-30 ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತೀವಿ. ಓಕೆ, ಬಹಳ ಕಡಿಮೆ ಫೀಸ್ ಕೂಡ ಬಹಳ ಕಡಿಮೆ ಇದೆ. ಆಮೇಲೆ ಎಲ್ಲ ನೀವು ಏನ್ ಫೀಸ್ಗಳನ್ನ ಕೊಡ್ತೀರಿ ಅದು ಸರ್ಕಾರದಿಂದ ಸ್ಕಾಲರ್ಶಿಪ್ ಆಗಿ ನಿಮಗೆ ವಾಪಸ್ ಬರುತ್ತೆ, ಅಂದ್ರೆ ಆಲ್ಮೋಸ್ಟ್ ಫ್ರೀ. ಓಕೆ, ನಿಮಗೆ ಫ್ರೀ ಟ್ರೈನಿಂಗ್ ಇರುತ್ತೆ, ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮಗೆ 3 ವರ್ಷ ಕಲಿತ ಮೇಲೆ 4ನೇ ವರ್ಷ ನಾವು ನಿಮಗೆ 20-30 ಸಾವಿರ ರೂಪಾಯಿ ಸ್ಟೈಫಂಡ್, ಪ್ರತಿಯೊಬ್ಬ ವಿದ್ಯಾರ್ಥಿಗೆ 1 ವರ್ಷ ಕಲ್ತ್ ಬಂದ ನಂತರ ಎಲ್ಲರಿಗೂ 100% ಜಾಬ್. ಓಕೆ, ನಮಗೆ 100% ಜಾಬ್ ಅಂತ ಹೇಳಕ್ಕಾಗಲ್ಲ, GDTC ಒಳಗಡೆ 200%, 300%. ಯಾಕೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ನಾವು 2-3 ಕೆಲಸಗಳನ್ನ ಕೊಡಿಸ್ಕೊಡ್ತೀವಿ, ಅವನು ಚೂಸ್ ಮಾಡ್ತಾನೆ ಯಾವ್ದು ತಗೋಬೇಕು. ಸೊ ಈ ಕಂಪ್ನಿಗೆ ಹೋಗ್ಬೇಕಾ, ಈ ಕಂಪ್ನಿಗೆ ಹೋಗ್ಬೇಕಂತ ಅಂದ್ರೆ 19-20 ವಯಸ್ಸು ಅಂದ್ರೆ ಆಲ್ಮೋಸ್ಟ್ 19 ವಯಸ್ಸು ನೀವು ಮುಗಿತಾನೆ ನೀವು ಯು ವಿಲ್ ಬಿ ಅರ್ನಿಂಗ್ 20-30,000 ರುಪೀಸ್. ಓಕೆ, ಆಮೇಲೆ ನೀವು ಒಳ್ಳೊಳ್ಳೆ ಕಂಪ್ನಿಗಳು, ನಾಟ್ ಓನ್ಲಿ ಕಂಪ್ನೀಸ್ ನಮ್ಮ ದೇಶದೊಳಗೆ ಅಷ್ಟೇ ಅಂತಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ನಮ್ಮ ವಿದ್ಯಾರ್ಥಿ ಹೋಗಿದ್ದಾರೆ. ಸೊ ಈಗ 32 ಡಿಪ್ಲೊಮಾ ಕೇಂದ್ರಗಳು ಇದಾವೆ ನಮ್ದು GDTC. ಮುಂದೆ ಸರ್, ಮುಂದಿನ ಸ್ಲೈಡ್. ಓಕೆ, ಸೊ 32 ನೀವು ಎಲ್ಲ ನೋಡಿದ್ರೆ
32 ಡಿಪ್ಲೊಮಾ ಕೇಂದ್ರಗಳಿದ್ದಾವೆ. ಎಂಎಸ್ಡಿಸಿ ಅಂದ್ರೆ ಮಲ್ಟಿ

ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಆರ್ ಇದೆ ನಮ್ಮಲ್ಲಿ. ಈಗ ಸ್ಕಿಲ್ ಪಾರ್ಕ್ ಕೂಡ ಮಾಡೋರಿದೀವಿ ನಾವು ಬಳ್ಳಾರಿ ಒಳಗಡೆ, ಒಂದು ಸ್ಕಿಲ್ ಪಾರ್ಕ್ ಕೂಡ ಮಾಡೋದಿವಿ. ಒಟ್ಟು 38 ಸಂಸ್ಥೆಗಳಿದಾವೆ, ಹೊಸ ಸಂಸ್ಥೆಗಳು ಇನ್ನೂ 7 ಬರ್ತಾ ಇದಾವೆ. ಸೊ ಎಲ್ಲ ಸೇರಿ ಇನ್ನೊಂದು 2-3 ವರ್ಷದಲ್ಲಿ 52 ಸ್ಕಿಲ್ ಸೆಂಟರ್ಸ್ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಸೊ ಈಗ ಏನು ಅಂತಂದ್ರೆ ಈ GTTC ವಿಶೇಷತೆ ಏನು ಅಂತ ನೀವು ನೋಡಿದ್ರಿ.

ಪರ್ಸೆಂಟ್ ಥಿಯರಿ. ಈ ಸಿಸ್ಟಮ್ ಮೇಲೆ ನಮ್ಗೆ ಟ್ರೈನಿಂಗ್ ನಡೀತು. ಅಂದ್ರೆ ನಿಮಗೆ ಹೆಚ್ಚು ಹೆಚ್ಚು ನಿಮ್ಮ ಕಲಿಕೆ ಪ್ರಾಕ್ಟಿಕಲ್ ಮಾಡ್ಕೊಳ್ಳೋದ್ರಿಂದ ಆಗುತ್ತೆ, ಪ್ರಾಕ್ಟಿಕಲ್ ಮಾಡೋದ್ರಿಂದ ಆಗುತ್ತೆ ಹೊರತು ಥಿಯರಿ ಕ್ಲಾಸ್ ರೂಮ್ ನಲ್ಲಿ ಆಗಲ್ಲ. ಎರಡನೇದು, ಆಲ್ ಜಿಟಿಸಿ ಸೆಂಟರ್ಸ್ ಆರ್ ಇಕ್ವಿಪ್ಡ್ ವಿತ್ ಲೇಟೆಸ್ಟ್ ಟೆಕ್ನಾಲಜಿ ಅಂಡ್ ಲ್ಯಾಬ್ ಫೆಸಿಲಿಟೀಸ್. ನಮ್ಮ ಹತ್ರ 20 ಲಕ್ಷದಿಂದ 50 ಲಕ್ಷ 60 ಲಕ್ಷ ಈಗಂತೂ 1-1 ಕೋಟಿ 2-2 ಕೋಟಿ ಮಷಿನರೀಸ್ ಇದಾವೆ. ಆ ಮಷಿನರೀಸ್ ಎಲ್ಲ ವಿದ್ಯಾರ್ಥಿಗಳೇ ಆಪರೇಟ್ ಮಾಡ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಇನ್ಸ್ಟಿಟ್ಯೂಷನ್. ಮತ್ತೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡಿದೀವಿ. ಇಲ್ಲಿ 15 ಸೆಂಟರ್ಸ್ ಇದೆ ನಮ್ಮ ರಾಜ್ಯದಲ್ಲಿ. ಓಕೆ, ಬೇರೆ ಬೇರೆ ಇಂಡಸ್ಟ್ರಿ ಪಾರ್ಟ್ನರ್ಸ್ ಇದ್ದಾರೆ. ಓಕೆ, ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ದೇಶದಲ್ಲಿ ಅಥವಾ ವಿದೇಶದಲ್ಲೂ ಇರುವಂತಹ ದೊಡ್ಡ ಕಂಪ್ನಿಗಳು GTTC ಜೊತೆ ಸೇರ್ಕೊಂಡು ನಮ್ಮ ಲ್ಯಾಬ್ ಗಳನ್ನ ಸೆಟಪ್ ಮಾಡಿದ್ದಾರೆ, ನಮಗೆ ಇಂಡಸ್ಟ್ರಿ ಪಾರ್ಟ್ನರ್ ಆಗಿದ್ದಾರೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾವು ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಕಲಿಸ್ಕೊಡ್ತೀವಿ, ಕೌಶಲ್ಯಗಳನ್ನು ಕಲಿಸ್ಕೊಡ್ತೀವಿ. ಮತ್ತೆ ಮ್ಯಾಂಡೇಟರಿ 1 ವರ್ಷ ಟ್ರೈನಿಂಗ್ ಹೇಳ್ದಲ್ಲ, ಅದನ್ನ ಹಾಕ್ತೀವಿ. ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇನ್ ಇಂಡಿಯಾ ಅಂಡ್ ಅಬ್ರೋಡ್, ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಈ ವರ್ಷದಿಂದ ನೋಡಿ, ಈಗ ನಮ್ಗೆ 2-3 ವರ್ಷದಿಂದ ನಮ್ ಸುಮಾರಷ್ಟು ಜನ ವಿದ್ಯಾರ್ಥಿಗಳು 20-30% ಆಫ್ ಅವರ್ ಸ್ಟೂಡೆಂಟ್ಸ್ ಆರ್ ವರ್ಕಿಂಗ್ ಇನ್ ಅಬ್ರಾಡ್. ಯಾಕೆ ಅಂದ್ರೆ ಅಲ್ಲಿ ನಾನು ಹೇಳಿದೆ ನಿಮಗೆ, ಸ್ಕಿಲ್ಸ್ ಇರುವಂತಹ ವಿದ್ಯಾರ್ಥಿಗಳು ಅಥವಾ ಸ್ಕಿಲ್ಸ್ ಇರುವಂತಹ ಯುವಕರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಹಾಗಾಗಿ ನೀವು ಸ್ಕಿಲ್ಸ್ ಕಲ್ತ್ ಬಿಟ್ರೆ ನೀವು ಭಾರತದೊಳಗೆ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೆಲಸ ಗಿಟ್ಟಿಸ್ಕೋಬಹುದು. ನಮ್ಮಲ್ಲಿಯೇ ವಿದ್ಯಾರ್ಥಿನವರು ಸುಮಾರು ಜನ ಜರ್ಮನಿ ಒಳಗಿದ್ದಾರೆ, ಈಗ ಜಪಾನ್ ಒಳಗಿದ್ದಾರೆ. ಓಕೆ, ಆಮೇಲೆ ಬೇರೆ ಬೇರೆ ದೇಶದಲ್ಲಿ, ಯುರೋಪದ ಎಷ್ಟೋ ಕಂಟ್ರಿ ಒಳಗಿದೆ, ಆಸ್ಟ್ರೇಲಿಯಾದೊಳಗಿದ್ದಾರೆ. ಇದು 72ರಿಂದ ನಡೆದುಕೊಂಡು ಬಂದಂತದ್ದು. ಅಂದ್ರೆ ನಿಮಗೆ ಗೊತ್ತಿರಲಿ, ಇದು ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ನಾವು ನಿಮಗೆ ಕೆಲಸ ಗಿಟ್ಟಿಸ್ಕೊಡ್ತೀವಿ. ನಮ್ಮ ದೇಶದೊಳಗಡೆ HAL, ಇಸ್ರೋ, BEL, DRDO, BHEL ಇಂತಹ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಿಮಗೆ ಏನು ಕೆಲಸ ಸಿಗುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೇಳಿ ನಾವು ರಿಕಗ್ನೈಸ್ ಆಗಿದ್ದೀವಿ. GTTC ಅಲ್ಯೂಮಿನಿ ನೆಟ್ವರ್ಕ್ ಆಲ್ ಓವರ್ ದ ವರ್ಲ್ಡ್ ಇದೆ, ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್. ಓಕೆ, ನಮ್ಮ ನೆಟ್ವರ್ಕ್ ಇದೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಬಳಸ್ಕೋಬಹುದು. ಇದು ನಮ್ದು ವಿಶೇಷತೆಗಳು. ಈಗ GTTC ಯಾವ ರೀತಿ ಆಕ್ಟಿವಿಟೀಸ್ ನೋಡಿ, ಲಾಂಗ್ ಟರ್ಮ್ ಪ್ರೋಗ್ರಾಮ್ಸ್ ಅಂದ್ರೆ 4 ವರ್ಷದ ಡಿಪ್ಲೊಮಾ ನಾವು ಮಾಡ್ತೀವಿ, ಅದ್ರ ಜೊತೆಗೆ ಪೋಸ್ಟ್ ಡಿಪ್ಲೊಮಾ ಮಾಡ್ತೀವಿ, ಅದ್ರ ಜೊತೆಗೆ MTech ಕೋರ್ಸ್ ಗಳನ್ನ ಮಾಡ್ತೀವಿ, ಹಾಗೆ ಸುಮಾರಷ್ಟು ಲಾಂಗ್ ಟರ್ಮ್ ಇದನ್ನ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಿಸಿಷನ್ ನೋಡ್ರಿ, ಕಾಂಪೋನೆಂಟ್ಸ್ ಫಾರ್ ಏರೋಸ್ಪೇಸ್, ಏರೋನಾಟಿಕ್ಸ್, R&D, ಕನ್ಸಲ್ಟೆನ್ಸಿ ಎಟ್ಸೆಟ್ರಾ. ಓಕೆ, ನಾವು ಬರೀ ಏನಪ್ಪಾ ಅಂತಂದ್ರೆ ಬರೀ ಟ್ರೈನಿಂಗ್ ಕೊಡಲ್ಲ, ಜೊತೆ ಜೊತೆಗೆ ಇಂಡಸ್ಟ್ರೀಸ್ಗೆ ಬೇಕಾಗುವಂತ ಏನು ಅಂತಂದ್ರೆ ಸರ್ವಿಸಸ್ ಅನ್ನು ಮಾಡ್ತೀವಿ. ಶಾರ್ಟ್ ಟರ್ಮ್ ಪ್ರೋಗ್ರಾಮ್ಸ್ ಮಾಡ್ತೀವಿ 3 ತಿಂಗಳು. ಈಗ ಯಾವ್ದೋ ಒಬ್ನು ITI ಮುಗಿಸಿದಾನೆ, BA ಮುಗಿಸಿದಾನೆ, BCOM ಮುಗಿಸಿದಾರೆ, ಆಮೇಲೆ SSLC ಮುಗಿಸಿದಾರೆ, ಸರ್ ನಾವೇನ್ ಮಾಡ್ಬೇಕು, ನಮಗೆ ಕೆಲಸ ಸಿಗ್ತಾ ಇಲ್ಲ, ಯಾರಿಗೂ ಕೆಲಸ ಸಿಗಲ್ಲ, ಸ್ಕಿಲ್ಸ್ ಇಲ್ಲಾಂದ್ರೆ ಅವ್ರಿಗೆ ಏನ್ ಮಾಡ್ತೀವಿ ನಾವು 3 ತಿಂಗಳು, 6 ತಿಂಗಳು, 9 ತಿಂಗಳು, 12 ತಿಂಗಳು, ಈ ರೀತಿಯಾದಂತ ಶಾರ್ಟ್ ಟರ್ಮ್ ಕೋರ್ಸ್ ಗಳನ್ನ ಮಾಡ್ತೀವಿ, ಅವ್ರಿಗೆ ಸ್ಕಿಲ್ಸ್ ಕಲಿಸ್ತೀವಿ. ಸ್ಕಿಲ್ಸ್ ಕಲಿಸಿ ಇಮಿಡಿಯೇಟ್ಲಿ ನಾವು, ನಮಗ್ ಗೊತ್ತಿದೆ ಯಾವ ಇಂಡಸ್ಟ್ರೀಸ್ ರಿಕ್ವೈರ್ಮೆಂಟ್ ಐತಿ, ಇಮಿಡಿಯೇಟ್ಲಿ ನಾವು ಅವ್ರನ್ನ ಕಾಲ್ ಮಾಡ್ತೀವಿ, ಇಂಡಸ್ಟ್ರೀದವ್ರಿಗೆ ಜೊತೆಗೆ ಇದನ್ನ ಮಾಡ್ಕೊಂಡು ಅವ್ರಿಗೆ ಇಮಿಡಿಯೇಟ್ ಕೆಲಸ ಹಾಕ್ತೀವಿ. ಸೊ 100% ಇಂಟರ್ನ್ಶಿಪ್ ಇದೆ. ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್, ಲೈಕ್ ಈ ಹೊಸ ಹೊಸ ಶಬ್ದಗಳನ್ನ ನೀವೆಲ್ಲ ಕೇಳಿರ್ಬೋದು, ಏನು ಅಂತಂದ್ರೆ ಅಪ್ ಸ್ಕಿಲ್ ಆಗ್ಬೇಕು, ಮಲ್ಟಿ ಸ್ಕಿಲ್ ಆಗ್ಬೇಕು, ಈ ರೀತಿ ಬರೀ ಸ್ಕಿಲ್ಸ್ ಅಷ್ಟೇ ಇದ್ರೆ ಸಾಲದು. ಈಗ ಸೊ ನೀವ್ ಏನಾಗ್ಬೇಕು ಅಂತಂದ್ರೆ ಇರುವಂತ ನೀವ್ ಒಂದ್ ಯಾವ್ದೋ ಒಂದು ಮಷಿನ್ ಆಪರೇಟ್ ಮಾಡಕ್ ಬರುತ್ತೆ, ಅಥವಾ ನಿಮ್ಗೆ ಏನೋ ಒಂದು ಸ್ಕಿಲ್ ಬರುತ್ತೆ. ಓಕೆ, ಆದ್ರೆ ನೀವು ಅದನ್ನ ಈಗ ರೋಬೋಟಿಕ್ಸ್, ಈಗ ಏನಾಗ್ತಾ ಇದೆ, ಆಟೋಮೇಷನ್ ಆಗ್ತಾ ಇದೆ, ಇಲೆಕ್ಟ್ರಾನಿಕ್ಸ್ ಬರ್ತಾ ಇದೆ, ರೋಬೋಟಿಕ್ಸ್ ಬರ್ತಾ ಇದಾವೆ, AI ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ರೀತಿಯಾಗಿ ಎಲ್ಲ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ನೀವು ಅಪ್ಗ್ರೇಡೇಷನ್ ಆಗ್ಬೇಕು. ಅದಕ್ಕೋಸ್ಕರ ನಾವು ಎನ್ಹಾನ್ಸ್ಮೆಂಟ್ ಆಫ್ ಸ್ಕಿಲ್ಸ್ ಮಾಡಲು ಕೂಡ GTTC ಮಾಡುತ್ತೆ. ನೆಕ್ಸ್ಟ್, ಇದು ನಮ್ಮ ಆಕ್ಟಿವಿಟೀಸ್ GTTC ಏನೇನ್ ಮಾಡುತ್ತೆ ಅಂತ. ಓಕೆ, ನಾನು ಹೇಳಿದೆ ಬೇರೆ ಬೇರೆ, ನಮ್ಮ ಹತ್ರ ಈಗ ಸದ್ಯಕ್ಕೆ 7 ಡಿಪ್ಲೊಮಾ ಇದೆ. ಓಕೆ, ಒಂದು ಪೋಸ್ಟ್ ಡಿಪ್ಲೊಮಾ ಇದೆ, ಇನ್ನೊಂದು MTech ಕೋರ್ಸ್ ಇದೆ, ಒಟ್ಟು ನಮ್ಮ ಹತ್ರ 9 ಕೋರ್ಸ್ ಇದೆ. ಓಕೆ, ಎಲ್ಲಾ 9 ಕೋರ್ಸ್ ನೋಡಿ, ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಇವೆಲ್ಲ ಹೊಸದಾಗಿ ಫಸ್ಟ್ ನಾವು ಶುರು ಮಾಡಿದ್ದು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಓನ್ಲಿ. ಆಮೇಲೆ ಇಂಡಸ್ಟ್ರೀಸ್ ರಿಕ್ವೈರ್ಮೆಂಟ್ ಮೇಲೆ, ಜಾಗತಿಕ ಒಂದು ರಿಕ್ವೈರ್ಮೆಂಟ್ ಅನ್ನ ನಾವು ಗಮನಿಸ್ತಾ ಹೊಸ ಹೊಸ ಕೋರ್ಸ್ ಗಳನ್ನ ಶುರು ಮಾಡಿದೀವಿ. ಲೈಕ್ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಆಟೋಮೇಷನ್ ಅಂಡ್ ರೋಬೋಟಿಕ್ಸ್, ಡಿಪ್ಲೊಮಾ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಆಮೇಲೆ ಇವು 7 ಡಿಪ್ಲೊಮಾ. ಅದ್ರ ಜೊತೆಗೆ ಪೋಸ್ಟ್ ಡಿಪ್ಲೊಮಾ ಇನ್ ಟೂಲ್ ಡಿಸೈನ್ ಅಂತ ಒಂದು ಡಿಸೈನ್ ಕೋರ್ಸ್ ಇದೆ, MTech ಇನ್ ಟೂಲ್ ಇಂಜಿನಿಯರಿಂಗ್ ಅಂತ ಇನ್ನೊಂದು ಕೋರ್ಸ್ ಇದೆ. ಎಲ್ಲ ಸೇರಿ ಪ್ರತಿ ವರ್ಷ 6,500 ಹತ್ತತ್ರ ವಿದ್ಯಾರ್ಥಿಗಳಿಗೆ ನಾವು ಫುಲ್ ಟೈಮೇ ಕೊಡ್ತೀವಿ. ಶಾರ್ಟ್ ಟೈಮ್ ಎಲ್ಲ 15,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಶಾರ್ಟ್ ಟರ್ಮ್ ಕೋರ್ಸ್ ಗಳನ್ನ ಕೊಡ್ತೀವಿ. ನೋಡ್ರಿ, ಇಲ್ಲಿವರೆಗೂ 2.5 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಬೇರೆ ಬೇರೆ
ಕಂಪ್ನಿ.

ಯಾವ ಕಂಪ್ನಿಗಳೇ ನೋಡ್ರಿ ಇಲ್ಲಿ, ಏಕಸ್, ಟಾಟಾ, IFB, ಇಂಡೋಮಿಮ್, ಟೊಯೋಟಾ, ಇಂಟೆಲ್, ಓಕೆ, TVS, ಕ್ವೆಸ್ಟ್, ರೆಕ್ಸ್ರಾತ್, ಎಂತೆಂತ ಅದ್ಭುತ ಅದ್ಭುತ LNT ಅಂತ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾವಿರಾರು ರೂಪಾಯಿಗಳ ಸ್ಯಾಲರಿ, ಲಕ್ಷಾಂತರ ರೂಪಾಯಿ ಸ್ಯಾಲರಿಗಳನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈಗ ಸೆಂಟರ್ ಆಫ್ ಎಕ್ಸಲೆನ್ಸಸ್ ಅಂತ ಹೇಳಿದೆ ಅಂದ್ರೆ ಜಾಗತಿಕವಾಗಿ ಇಮಿಡಿಯೇಟ್ಲಿ, ಈಗ ಸೀಮನ್ಸ್ ಅಂತ ಒಂದು ಕಂಪ್ನಿ ಇರುತ್ತೆ, ಓಕೆ, ಬೇರೆ ಬೇರೆ ಯಾವ್ದು ಟೊಯೋಟಾ ಅಂತ ಕಂಪ್ನಿ, ಅವ್ರಿಗೆ ಇಮಿಡಿಯೇಟ್ಲಿ ಏನು ಅಂದ್ರೆ ಹೊಸ ಹೊಸ ಟೆಕ್ನಾಲಜಿಗಳು ಏನು ಬರ್ತಾವಲ್ಲ ಅದನ್ನ, ಆ ಹೊಸ ಟೆಕ್ನಾಲಜಿಗಳನ್ನ ಏನು ಅಂದ್ರೆ ಕಲಿತಂತ ವಿದ್ಯಾರ್ಥಿಗಳು ಬೇಕಾಗ್ತಾರೆ. ಯಾಕಂದ್ರೆ ಅವ್ರಿಗೆ ಹೋದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಕುಂದ್ರೋದಕ್ಕಾಗಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಇರಲ್ಲ, ಅದಕ್ಕೆ ಟ್ರೈನಿಂಗ್ ಸೆಂಟರ್ ಅಲ್ಲೇ ಕಲ್ತು ಬರಬೇಕು. ಹಾಗಾಗಿ ಇವ್ರು ನೋಡ್ರಿ PTC, ಸೀಮನ್ಸ್, ಡೆಸಾಲ್ಟ್ ಅಂತ ಒಂದು ಕಂಪ್ನಿ ಇದೆ, ಅಮೆರಿಕನ್ ಕಂಪ್ನಿ. ಓಕೆ, ಇವರೆಲ್ಲ ಏನ್ ಮಾಡಿದ್ದಾರೆ ನಮ್ಮಲ್ಲಿ ನೀವು ಚೆಕ್ ಮಾಡಿದ್ರೆ, ಮೈಸೂರು, ದಾಂಡೇಲಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಶಿವಮೊಗ್ಗ, ಹರಿಹರ, ತುಮಕೂರು, ಇಲ್ಲಿ ಎಲ್ಲ ಕಡೆ ತಮ್ಮ ತಮ್ಮ ಲ್ಯಾಬೊರೇಟರಿಗಳನ್ನ ಸೆಟ್ ಮಾಡಿದ್ದಾರೆ, ಇಲ್ಲಿ ಪಕ್ಕದಲ್ಲಿ ನೀವು ನೋಡಬಹುದು. ಓಕೆ, ಅವರು ತಮ್ಮಲ್ಲಿ ಇರುವಂತಹ ವ್ಯವಸ್ಥಿತವಾದಂತ ಏನಪ್ಪಾ ಅಂದ್ರೆ ಮಷಿನರೀಸ್ ಅನ್ನ, ಇಕ್ವಿಪ್ಮೆಂಟ್ಸ್ ಅನ್ನ GTTC ಕೊಟ್ಟಿದ್ದಾರೆ. ನೀವೇ ಇಲ್ಲಿ ವಿದ್ಯಾರ್ಥಿ ಟ್ರೈನಿಂಗ್ ಕೊಡ್ರಿ, ನೀವು ಟ್ರೈನಿಂಗ್ ಕೊಟ್ಟ ಮೇಲೆ ನಾವು ನಿಮ್ಮ ವಿದ್ಯಾರ್ಥಿಗಳನ್ನ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡ್ಕೊತೀವಿ ಅಂತ. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಇಲ್ಲಿ ಏನು GTTC, ನೀವು ನೋಡಿ ನಾವು ಏನ್ ಹೇಳಿದ್ವಿ, GTTC ಇಸ್ ರಿಕಗ್ನೈಸ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಓಕೆ, ಆಸ್ ಎ ಏನಪ್ಪಾ ಅಂದ್ರೆ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. GTTC ಹ್ಯಾಸ್ ಅಕ್ವೈರ್ಡ್ ಎಕ್ಸ್ಪರ್ಟೈಸ್ ಓವರ್ 45 ಇಯರ್ಸ್. ನೋಡಿ, ನಾವು ಏರ್ಸ್ಪೋರ್ಸ್, ಇಸ್ರೋ, ಅವ್ರಿಗೆಲ್ಲ ಕೆಲಸ ಮಾಡ್ತಾ ಇದೀವಿ, ಮೆಡಿಕಲ್ ಅಲ್ಲಿ LNT ಕಂಪ್ನಿಗೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ BHL, BML, ಆ ಕಂಪ್ನಿಗಳಿಗೆ ನಮ್ಮ ಹತ್ರ ಇರುವಂತ ಮಷಿನರೀಸ್ ಅಂಡ್ ಇಕ್ವಿಪ್ಮೆಂಟ್ಸ್. ಒಂದೊಂದು ಮಷೀನ್ ಇದು ನೋಡಿ, DMG ಮೋರಿ, CNC ಮಿಲ್ಲಿಂಗ್ ಮಷೀನ್ ಅಂತ ಮೊದಲನೇ ಮಷೀನ್ ಏನ್ ನೀವು ನೋಡ್ತಾ ಇದ್ರಿ, ಇಟ್ ಕಾಸ್ಟ್ 5 crores. ಓಕೆ, ನಾವೀಗೆಲ್ಲ ವರ್ಡ್ ಸ್ಕಿಲ್ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀನಿ ಮುಂದೆ ಬರ್ತಾ ಬರ್ತಾ. ಸೊ ಕೋಟ್ಯಾಂತರ ರೂಪಾಯಿಯ ಮಷಿನರೀಸ್ ಅನ್ನ, ಇಕ್ವಿಪ್ಮೆಂಟ್ಸ್ ಅನ್ನ ನಮ್ಮ, ನೀವು ನಮ್ಮ ವರ್ಕ್ಶಾಪ್ ಬಂದ್ರೆ ಕಾಣ್ಬೋದು. ಬಹಳಷ್ಟು ಜನ ಎಲ್ಲ ಬಂದಿರ್ತಾರೆ ಮೊನ್ನೆ ರೀಸೆಂಟ್ ಆಗಿ. ಓಕೆ, ನಮ್ಮ ಧಾರವಾಡದ DC ನಮ್ಮ ಇನ್ಸ್ಟಿಟ್ಯೂಷನ್ ಬಂದಿದ್ರು. ಶಿ ವಾಸ್ ಸೋ ಮಚ್ ಫ್ಯಾಸಿನೇಟೆಡ್, ಅಂದ್ರೆ ನಮ್ಮ ಮಷಿನರೀಸ್ ಇಕ್ವಿಪ್ಮೆಂಟ್ಸ್ ಅನ್ನು ಮಾಡಿರುವಂತ ಕೆಲಸವನ್ನು ನೋಡಿ ಅವ್ರಿಗೆ ಭಾರಿ ಅದ್ಭುತ ಅನಿಸಿ. ಇಂತ ಇಷ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್ ನಮ್ಮ ಧಾರವಾಡದಲ್ಲಿ ಇದೆಯಾ, ಅಷ್ಟೇ ಅಲ್ಲ, ಅವರು ಶಿ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಓಕೆ, ಸೊ ಅದನ್ನ ಮುಂದೆ ತೋರಿಸ್ತೀನಿ ನಿಮಗೆ. ಸರಿ, ಇಂಥ ಮಷಿನರೀಸ್ ಇಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ, ಮತ್ತೆ ಇದ್ರ ಮೇಲೆ ಎಲ್ಲ ಬರೀ ತೋರಿಸೋದಕ್ಕಿಲ್ಲ, ಇದ್ರೆಲ್ಲ ಇದ್ರಗ ಈ ಮಷಿನ್ಗಳ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಡ್ತೀವಿ. ದೇ ವಿಲ್ ಬಿ ಏಬಲ್ ಟು ಆಪರೇಟ್. ಮತ್ತೆ ನಾವು ಹಂಗಂದ ತಕ್ಷಣ ಮಷಿನ್ ಆಪರೇಟರ್ ಹಂಗೇನಿಲ್ಲ, ನೀವು ಯು ಕ್ಯಾನ್ ಬಿಕಮ್ ಇಂಜಿನಿಯರ್ಸ್. ಡಿಪ್ಲೊಮಾ ಮಾಡಿದ್ಮೇಲೆ ಇಂಜಿನಿಯರಿಂಗೂ ಮಾಡಬಹುದು. ಈ ಡಿಪ್ಲೊಮಾದಲ್ಲಿ ನೀವು ನೋಡ್ರಿ, ಒಂದು ಮಷಿನ್ ಒಂದು ಓನರ್ ಆಗ್ಬಹುದು, ಕಂಪನಿ ಓನರ್ ಕೂಡ ಆಗ್ಬಹುದು. ಸೊ ಆ ರೀತಿ ಆಗ್ಬೇಕು ಅಂದ್ರೆ ನೀವು ಇಂಥದ್ರ ಮೇಲೆಲ್ಲ ಕೆಲಸ ಕಲ್ತಿರ್ಬೇಕು. ಸ್ಕಿಲ್ಸ್ ಕಲಿತ ಮೇಲೆ ಅಷ್ಟೇನೆ ಇದನ್ನೆಲ್ಲ ಮಾಡಕ್ ಸಾಧ್ಯ ಐತೆ, ಹೊರತು ಇದ್ರ ಬಗ್ಗೆ ಬರೀ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ. ಇದನ್ ಮೇಲೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಕೆಲಸ ಮಾಡಿಸೋದು ಕಲಿಸ್ತೀವಿ ನಾವು. ಓಕೆ, ಸೊ ಈಗ ನೋಡಿ, ನಾವು ಟೂಲಿಂಗ್ ಅಚೀವ್ಮೆಂಟ್ಸ್ ಅಂತ ಇದು. ಸೊ ಇದು ನಾವು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಅಂತ. ಯಾವುದೇ ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ನೀವು ಹಿಡಿದ್ರೆ ಅಂತ ಕೊಡ್ರಿ. ಸೊ ಫಾರ್ ಎಕ್ಸಾಂಪಲ್, ಇದೊಂದು ಪೆನ್ ಇದೆ. ಸೊ ಇದರಲ್ಲಿ ಎಷ್ಟೊಂದು ಕಾಂಪೋನೆಂಟ್ಸ್ ಇದೆ, ಇದು ಟೋಪನ್ ಇದೆ. ಓಕೆ, ನೀವು ಹಿಂಗೆಲ್ಲ ತೆಗೆದ್ರೆ ಇದ್ರೊಳಗೆ ಒಂದು 5-6 ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ಬರ್ತದೆ. ಸೊ ಇದನ್ನೆಲ್ಲ ಯಾರು ಮಾಡಿದ್ದಾರೆ? ಓಕೆ, ಒಬ್ಬ ಟೂಲ್ ಅಂಡ್ ಡೈ ಮೇಕರ್ ಮಾಡಿದ್ದಾನೆ. ಸೊ ಯಾವುದೇ ಪ್ಲಾಸ್ಟಿಕ್ ಕಾಂಪೋನೆಂಟ್ ಇರಲಿ, ಅದನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಡೈ, ಇಲ್ಲಿ ನೋಡ್ರಿ ಪ್ರಿಸಿಷನ್ ಬ್ಲೋ ಮೌಲ್ಡ್ ಅಂತ ನಾವು ಸಿಡೆಲ್ ಫ್ರಾನ್ಸ್ ಅವರಿಗೆ ಮಾಡಿರುವಂತಹ ಕೆಲಸ ಇದು. ಸೊ ನೀವು ಪೆಪ್ಸಿ ಕೋಕದ್ದು ಅವೆಲ್ಲ ಬಾಟ್ಲ್ ಗಿಟ್ಲ್ ನೋಡಿದ್ರೆ ಆ ಸಿಡೆಲ್ ಕಂಪ್ನಿ ಅವರಿಗೆ ಸಪ್ಲೈಯರ್ಸ್ ಇದಾರೆ. ಓಕೆ, ಸೊ ಹೀಗೆ ನೀವು ಯಾವುದೇ ಮನೆಯಲ್ಲಿ ಅಥವಾ ನೀವು ಬಳಸುವಂತಹ ಯಾವುದೇ ವಸ್ತುವನ್ನ ಹಿಡೀರಿ, ಅದರಲ್ಲಿ ಟೂಲ್ ಅಂಡ್ ಡೈ ಮೇಕರ್ ಓಕೆ ಕೆಲಸ ಇದೆ. ನೀವು ಬಳಸ್ತಾ ಇರೋಂಥ ಮೊಬೈಲ್ ಇರ್ಬೋದು, ಈಗ ನಾನು ಈಗ ಬಳಸ್ತಾ ಇರೋಂಥ ಲ್ಯಾಪ್ಟಾಪ್ ಇರ್ಬೋದು, ಈಗ ನಾವು ಗುಂಡಿಯಿಂದ ಹಿಡ್ಕೊಂಡು ಈಗ ನಾವೆಲ್ಲ ಹಿಂಗ ಒಂದು ಒಂದು ಗುಂಡಿ ಹಾಕ್ಬೇಕಂದ್ರೆ ಪ್ಲಾಸ್ಟಿಕ್ ಇದಿರುತ್ತೆ. ಸೊ ಯಾವುದೇ ಪ್ಲಾಸ್ಟಿಕ್ ವಸ್ತುವನ್ನ ನೀವು ಹಿಡಿದ್ರೆ ಅದನ್ನ ಯಾರು ಮಾಡಿದಾರಪ್ಪ ಅಂತಂದ್ರೆ ಟೂಲ್ ಅಂಡ್ ಡೈ ಮೇಕರ್ಸ್ ಮಾಡಿರ್ತಾರೆ, ಅಥವಾ GTTC ಇಂದ ಟ್ರೈನ್ ಆದಂತಹ ಒಬ್ಬ ವಿದ್ಯಾರ್ಥಿ ಮಾಡ್ತಾನೆ. ಇದು ನೆನಪಿರ್ಬೇಕು. ಇಲೆಕ್ಟ್ರಿಕಲ್ ಶೀಟ್ ಮೆಟಲ್, ಇಲೆಕ್ಟ್ರಿಕಲ್ ಎಷ್ಟೋ ವಸ್ತುಗಳನ್ನ ತಯಾರು ಮಾಡುವಂತದನ್ನ ನಾವೆಲ್ಲ ಕಲಿಸ್ಕೊಡ್ತೀವಿ. ಡಿಸೈನ್ ಹೆಂಗ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಹೆಂಗ್ ಮಾಡಬೇಕು, ಎರಡು ಕೂಡ ಅವರಿಗೆ ಇರುತ್ತೆ. ಯಾವ್ಯಾವ ಕಂಪ್ನಿಗಳು ನೋಡಿ, ಬಜಾಜ್, LML, TVS, BL, ಕವಿಕಾಂತ, ಎಷ್ಟೋ. ಇನ್ನು ನಾನು ಹೇಳಿದೆ ಎರಡನೇದು ಅಂದ್ರೆ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಈಗ ಏರೋಸ್ಪೇಸ್ ಇಂಜಿನಿಯರಿಂಗ್, ಬಹಳಷ್ಟು ವಿಮಾನಗಳನ್ನ ತಯಾರು ಮಾಡುವಂತಹ ದೊಡ್ಡ ದೊಡ್ಡ ಕಂಪ್ನಿಗಳು ದೇಶದಲ್ಲಿ ಬರ್ತಾ ಇದೆ, ನಮ್ಮ ಭಾರತಕ್ಕೆ ಬರ್ತಾ ಇದಾವೆ. ಹೆಲಿಕಾಪ್ಟರ್ ಬರ್ತಾ ಇದಾವೆ DRDO ದಲ್ಲಿ. ಮತ್ತೆ ಈಗ ನಾವೆಲ್ಲ ಹೇಳ್ತೀವಿ ಏನು ಅಂತಂದ್ರೆ, ಮಿಲಿಟರಿ ಎಕ್ಸ್ಪೋರ್ಟ್ಸ್ ಎಲ್ಲ ನಮ್ಗೆ ಜಾಸ್ತಿ ಆಗ್ತದೆ. BrahMos ಮಿಸೈಲ್ಸ್, ಎಂತ ಮಿಸೈಲ್ ಗಳನ್ನ ತಯಾರು ಮಾಡ್ತಾ ಇದೀವಿ, ತೇಜಸ್ ಅಂತ ವಿಮಾನಗಳನ್ನ ತಯಾರು ಮಾಡ್ತಾ ಇದೀವಿ.
ಸೊ ಇವೆಲ್ಲಾನು ತಯಾರಾಗಬೇಕಂದ್ರೆ ಒಳ್ಳೊಳ್ಳೆ

0: ಕಂಪೋನೆಂಟ್ಸ್ಗಳು ಪ್ರಿಸಿಷನ್, ವೆರಿ ಹೈ ಪ್ರಿಸಿಷನ್. ಪ್ರಿಸಿಷನ್ ಅಂದ್ರೆ ನಮ್ದು ಏನಪ್ಪಾ ಅಂತಂದ್ರೆ, ನಾವು ವಿದ್ಯಾರ್ಥಿಗಳು ಕಲಿಸೋದು ಒಂದು ಮೈಕ್ರಾನ್. ಒಂದು ಮೈಕ್ರಾನ್ ಅಂತಂದ್ರೆ ಒಂದು ಮಿಲಿಮೀಟರ್. ಒಂದು ಮಿಲಿಮೀಟರ್ ಒಂದು ಸಾವಿರ ಭಾಗವನ್ನ ಮಾಡಿದ್ರೆ ಏನ್ ಬರುತ್ತೋ ಅದು ಅಷ್ಟು ಪ್ರಿಸಿಷನ್ ಆಗಿ ಕೆಲಸ ಮಾಡೋದು ಕಲಿಸ್ಕೊಡ್ತೀವಿ. ಅದಕ್ಕೋಸ್ಕರ ನಾವು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾವು ಭಾರತವನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡಬೇಕು ಅಂತ ಏನು ಒಂದು ಸರ್ಕಾರ ಕನಸು ಕಾಣ್ತಾ ಇದೆಯಾ, ಅದರದ್ದು ಒಂದು ಭಾಗವಾಗಿ ನಾವು ಈ ಎಲ್ಲಾ ಕೋರ್ಸ್ಗಳನ್ನ ಮಾಡ್ತಾ ಇದ್ದೀವಿ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ GTTC ಒಂದು ಪರಿಚಯ ಕುರಿತು ಧಾರವಾಡ GTTC ಪ್ರಾಚಾರ್ಯರಾದ ಶ್ರೀ ಶಿವಬಣದ ಕುಂಬಾರರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 22ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಪುರುಷ ಸಪರಃ

ಪಾರ್ಥ, ಆ ಉತ್ತಮ ಪುರುಷನ ಸಾಕ್ಷಾತ್ಕಾರ ಅನನ್ಯ ಭಕ್ತಿಯಿಂದ ಲಭಿಸುವುದು. ಈ ಭೂತ ಮಾತ್ರವೆಲ್ಲ ಅವನಲ್ಲಿಯೇ ಇದೆ, ಇವುಗಳೆಲ್ಲವೂ ಅವನಿಂದ ಪರಿವ್ಯಾಪ್ತವಾಗಿವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತೃತವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದ್ರೆ, ಪರಮಾತ್ಮನನ್ನ ಅನನ್ಯ ಭಕ್ತಿಯಿಂದ ಪಡೆಯಬಹುದು. ಅವನನ್ನ ಪಡೆಯುವುದಕ್ಕೆ ನಾವು ಬೇಕಾದಷ್ಟು ಕೆಲಸ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಆದರೆ ನಮ್ಮ ವಿಚಾರದ ಒಂದರಿಯಿಂದ ಅವನನ್ನ ಜರಡಿ ಆಡಬೇಕಾಗಿಲ್ಲ. ಇಲ್ಲಿ ಒಂದು ಬಹಳ ಸುಲಭವಾದ ಮತ್ತು ಸ್ವಾಭಾವಿಕವಾದ ಮಾರ್ಗವನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇದು ತುಂಬಾ ಸುಲಭ ಅಂತ ಕೂಡ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಪ್ರೀತಿಸುವಷ್ಟು ಸುಲಭವಾಗಿರುವಂಥದ್ದು ಮತ್ತೊಂದಿಲ್ಲ. ನಾವು ಯಾವಾಗ ಪ್ರೀತಿಸುತ್ತೇವೆಯೋ ಆ ಪ್ರೀತಿಸುವ ವಸ್ತುಗಳ ಕಡೆಗೆ ಮನಸ್ಸು ಏಕಾಗ್ರವಾಗುತ್ತಾ ಬರುತ್ತದೆ. ನಾವು ಏಕಾಗ್ರತೆಗೆ ಅಷ್ಟೊಂದು ಕಷ್ಟವನ್ನ ಪಡಬೇಕಾಗಿಲ್ಲ. ಭಗವಂತನ ಮೇಲೆ ಪ್ರೀತಿಯನ್ನ ಹುಟ್ಟಿಸ್ಕೊಳ್ಬೇಕು ಅಷ್ಟೇ. ಇದು ಸ್ವಾಭಾವಿಕವಾಗಿರುವಂಥದ್ದು. ಪ್ರೀತಿಯಷ್ಟು ಸ್ವಾಭಾವಿಕವಾಗಿರುವಂಥದ್ದು ಇನ್ಯಾವುದೂ ಇಲ್ಲ. ಈ ಪ್ರೀತಿಯನ್ನ ನಾವು ಪಶು ಪಕ್ಷಿಗಳಲ್ಲಿ ಕಾಣ್ತೇವೆ, ಮನುಷ್ಯರಲ್ಲಿ ಕಾಣ್ತೇವೆ, ಎಲ್ಲರಲ್ಲಿಯೂ ಕೂಡ ನಾವು ಅದನ್ನ ಕಾಣ್ತೇವೆ. ಪ್ರೀತಿ ಇಲ್ಲದ ಎದೆಯೇ ಇಲ್ಲ. ಪ್ರೀತಿ ಇಲ್ಲದೆ ಮೋಡ ಕಟ್ಟೀತು ಹೇಗೆ, ಪ್ರೀತಿ ಇಲ್ಲದೆ ಹೂವು ಅರಳೀತು ಹೇಗೆ, ಹೀಗೆಲ್ಲ ಕವಿಗಳು ಕೂಡ ನುಡಿದಿದ್ದಾರೆ. ಒಬ್ಬ ಚಾರ್ವಾಕನಾಗಿರಬಹುದು, ಅಥವಾ ಒಬ್ಬ ಜಡವಾದಿಯೇ ಆಗಿರಬಹುದು, ಅಥವಾ ಒಬ್ಬ ಸಂದೇಹವಾದಿಯೂ ಕೂಡ ಆಗಿರಬಹುದು, ಆದರೆ ಎಲ್ಲರೂ ಕೂಡ ಯಾವುದಾದರೂ ಒಂದು ವಸ್ತುವನ್ನ ಪ್ರೀತಿಸಿಯೇ ಪ್ರೀತಿಸಿರ್ತಾರೆ. ಆದರೆ ಭಕ್ತನಾದರೂ ಆ ಪ್ರೀತಿಯನ್ನ ದೇವರ ಕಡೆಗೆ ಹರಿಸುತ್ತಾನೆ. ಅದರಿಂದ ಅವನ ಪ್ರೀತಿ ಪರಿಪೂರ್ಣವಾಗುತ್ತೆ. ದೇವರಿಲ್ಲದ ಅನ್ಯ ವಸ್ತುಗಳೆಲ್ಲ ಅಲ್ಪ, ಅವುಗಳನ್ನ ಪ್ರೀತಿಸಿ ಸುಖವಿಲ್ಲ, ಆನಂದವೂ ಇಲ್ಲ. ಅದರಿಂದ ಬರುವ ಸುಖ ಆನಂದ ಇವೆಲ್ಲ

0: ತಾತ್ಕಾಲಿಕ, ಅದರ ಹಿಂದೆಯೇ ಕಾದು ಕುಳಿತಿದೆ. ನಾವು ಅನುಭವಿಸಿದ ಒಂದಕ್ಕೆ ಹತ್ತರಷ್ಟು ದುಃಖ ನಮ್ಮ ಮೇಲೆ ಬೀಳುವುದಕ್ಕೆ ಕಾದು ಕುಂತಿದೆ. ಇದನ್ನೆಲ್ಲ ಅರಿತ ಭಕ್ತ ಭಗವಂತನೆಂಬ ಭೂಮವನ್ನ ಪ್ರೀತಿಸ್ತಾನೆ. ಅಲ್ಲಿ ಮಾತ್ರ ಸುಖ, ಅಲ್ಲಿ ಮಾತ್ರ ಆನಂದ ಅಂತ ಹೇಳ್ತಾರೆ. ಆದರೆ ಇದು ಇಂದ್ರಿಯಾತೀತವಾಗಿರುವಂಥ ಒಂದು ಪ್ರೀತಿ. ನಾವು ಮಾಡಬೇಕಾಗಿರುವಂಥದ್ದಿಷ್ಟೇ, ಪುರುಷ ಸ ಪರಃಪಾರ್ಥ ಭಕ್ತ್ಯ ಲಭ್ಯಸ್ತ್ವನನ್ಯಯ ಅಂತಂದರೆ, ನಾವು ಭಗವಂತನನ್ನ ಅನನ್ಯ ಭಕ್ತಿಯಿಂದ ಪ್ರೀತಿಸಬೇಕು ಅಂತ ಇದ್ದಾನೆ ಕೃಷ್ಣ. ಪ್ರೀತಿ ಅನನ್ಯವಾಗಿರಬೇಕು, ಯಾವಾಗಲೂ ಭಗವಂತನ ಕಡೆಗೆ ಆ ಪ್ರೀತಿ ಅನ್ನುವಂಥದ್ದು ಹರಿಯುತ್ತಿರಬೇಕು. ನದಿ ಎಡೆಬಿಡದೆ ಸಾಗರಕ್ಕೆ ಹರಿಯುವಂತೆ ನಾವು ಜೀವಿಗಳಾಗಿರುವಂಥವರು ನಾವು ದೇವರೆಡೆಗೆ ಧಾವಿಸ್ತಾ ಇರಬೇಕು ಮತ್ತು ಭಗವಂತನನ್ನ ಪ್ರೀತಿಗಾಗಿ ಮಾತ್ರ ಪ್ರೀತಿಸ್ತಾ ಇರಬೇಕು. ಅವನೇ ನಿಜವಾದ ಅನನ್ಯ ಭಕ್ತ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅಂಥ ಅನನ್ಯ ಭಕ್ತನಾದವನಿಗೆ ದೇವರಿಂದ ಏನನ್ನೂ ಕೂಡ ಪಡೆಯಬೇಕೆಂಬ ಆಸೆ ಇರೋದಿಲ್ಲ. ಇರುವಂಥ ಆಸೆಯೆಲ್ಲ ಒಂದೇ, ಅದು ಅವನಿಗೆ ದೇವರೊಬ್ಬನೇ ಬೇಕಾಗಿರುವಂಥದ್ದು. ಅವನ ಉಗ್ರಾಣದಲ್ಲಿರುವಂಥ ಯಾವ ಐಶ್ವರ್ಯವೂ ಅವನಿಗೆ ಬೇಕಾಗಿಲ್ಲ. ಇಂದ್ರ ಮತ್ತು ಬ್ರಹ್ಮನ ಪದವಿಯನ್ನೂ ಕೂಡ ನಿರಾಕರಿಸುವಂಥವನು ಭಕ್ತ. ಅದು ಯಾವುದಕ್ಕೆ? ಭಗವಂತನ ಪ್ರೀತಿಗಾಗಿಯೇ. ಈ ಭಗವಂತನಲ್ಲಿ ಎಲ್ಲ ಪ್ರಾಣಿಗಳು ಇವೆ, ಈ ಬ್ರಹ್ಮಾಂಡವೆಲ್ಲ ಆ ಭಗವಂತನಲ್ಲಿಯೇ ಇದೆ. ನಾವು ನೋಡುವ ಬ್ರಹ್ಮಾಂಡವೆಲ್ಲ ಆಕಾಶದೊಳಗೆ ಹೇಗೆ ಇದೆಯೋ ಹಾಗೆ ಅವನಲ್ಲಿ ಈ ವಿಶ್ವವೆಲ್ಲ ಅಡಗಿದೆ. ಅವನನ್ನು ಪ್ರೀತಿಸಿದರೆ ಎಲ್ಲವನ್ನು ಪ್ರೀತಿಸಿದಂತೆ. ಗರ್ಭಿಣಿಯಾದ ತಾಯಿ ಊಟ ಮಾಡಿದರೆ ಅವಳೊಳಗೆ ಇರುವ ಮಗುವಿಗೆ ಹೇಗೆ ಅದರ ಸಾರ ಹೋಗುವುದೋ ಹಾಗೆ. ಹಾಗೆ ನಾವು ಭಗವಂತನನ್ನ ಪ್ರೀತಿಸಿದರೆ ಎಲ್ಲರನ್ನ ಪ್ರೀತಿಸುತ್ತೇವೆ, ಏಕೆಂದರೆ ಇವರೆಲ್ಲ ಅವನಲ್ಲಿ ಇರುವವರು. ಭಗವಂತನಿಲ್ಲದ ಸ್ಥಳವಿಲ್ಲ, ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿರುವಂಥವನು ಅವನು. ಪಾಪಿ, ಪುಣ್ಯವಂತ, ಬುದ್ಧಿವಂತ, ದಡ್ಡ ಎಲ್ಲರೂ ಕೂಡ ಅವನಲ್ಲಿಯೇ ಇರುವಂಥವರು. ಇರುವುದು ಮಾತ್ರವಲ್ಲ, ಅವರನ್ನೆಲ್ಲ ವ್ಯಾಪಿಸಿಕೊಂಡಿರುವಂಥವರು, ಅವರೊಳಗೆಲ್ಲ ಹರಿಯುತ್ತಿರುವಂಥವರು. ಕಲ್ಲು ನೀರಿನಲ್ಲಿದ್ದರೆ ಮೇಲೆ ಮಾತ್ರ ನೀರು ಇರುವಂಥದ್ದು, ಅಂದರೆ ಕಲ್ಲು ನೀರಿನ ಒಳಗಡೆ ಇದ್ದರೆ ಆ ಕಲ್ಲಿನ ಮೇಲೆ ಮಾತ್ರ ನೀರು ಇರುವಂಥದ್ದು, ಆದರೆ ಆ ಕಲ್ಲಿನ ಒಳಗೆ ನೀರು ಹೊಕ್ಕಿಲ್ಲ. ದೇವರು ಹಾಗಲ್ಲ, ಅವರಲ್ಲಿ ಇರುವುದು ಮಾತ್ರವಲ್ಲ, ಅವರಲ್ಲಿ ಓತಪ್ರೋತವಾಗಿ ಹರಡಿರೋರು ಎಲ್ಲರೂ ಕೂಡ ಭಕ್ತರೆ. ಎಳೆಯ ಮಾವಿನಕಾಯನ್ನ ಊರುಗಾಯಿ ಉಪ್ಪಿನಕಾಯಿ ಮಾಡ್ತೇವೆ ನಾವು, ಆ ಮಾವಿನಕಾಯಿಯನ್ನ ಮಸಾಲೆಯಲ್ಲಿ ಅದ್ದಿ ಇಡ್ತೇವೆ. ಹಾಗೆ ಅದ್ದಿ ಇಟ್ಟಾಗ ಆ ಮಸಾಲೆಯ ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಒಂದಷ್ಟು ದಿನಗಳವಾದ ಮೇಲೆ, ಒಂದಷ್ಟು ಕಾಲಗಳು ಮಾಸಿದ ಮೇಲೆ ಆ ಎಲ್ಲ ಮಸಾಲೆಗಳು ನಿಧಾನವಾಗಿ ಆ ಮಾವಿನಕಾಯಿಯ ಒಳಗೆ ಹೊರಗೆ ಎಲ್ಲ ಕಡೆಯೂ ವ್ಯಾಪಿಸುತ್ತೆ. ಅದರಂತೆಯೇ ಜಗತ್ತು ಅವನಲ್ಲಿದೆ ಅಂತ ಹೇಳಿ. ನಾವೊಂದು ಮಾವಿನಕಾಯಿಯನ್ನ ಭಗವಂತ ಅಂತೇಳಿ ಅಂದುಕೊಂಡ್ರೆ, ಆ ಮಾವಿನಕಾಯಿಯನ್ನ ಉಪ್ಪು ಹುಳಿ ಖಾರದ ಒಂದು ಜರಡಿಗೆ ಹಾಕಿದಾಗ ಹೇಗೆ ಒಂದಷ್ಟು
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ, ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕ್ಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚು

0: ಆದ್ಯತೆ ನೀಡಿ ಬರ ಮತ್ತು ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅಗತ್ಯ ನೆರವು ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದ ಗುಡ್ಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಜನರು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಜನರ ಬದುಕಿನ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಎಂದು ಹೇಳಿದರು. ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ಸಚಿವರು ಸ್ಥಳಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಅಗತ್ಯವಾಗಿದೆ. ರೈತರಿಗೆ ಅಗತ್ಯ ಪರಿಹಾರ, ಬೆಳೆ ನಷ್ಟಕ್ಕೆ ನೆರವು ಹಾಗೂ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಸಹಾಯ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದರು. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶಗಳನ್ನು ಕಾನೂನು ವ್ಯಾಪ್ತಿಯಲ್ಲಿ ಜಾರಿಗೊಳಿಸುವ ಅಗತ್ಯವಿದೆ. ರೈತರಿಗೆ ನ್ಯಾಯ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು.
1: ಸಹಕಾರಿ ಕ್ಷೇತ್ರದಲ್ಲಿ ಅವರೇನು ಇವತ್ತು ಒಂದು ಉತ್ತಮವಾದಂತಹ ಒಂದು ರೈತರಿಗೆ ಉಪಯುಕ್ತ ಆಗ್ತಕ್ಕಂತ ಒಂದು ಮಳಿಗೆಗಳನ್ನ, ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದೇನಿದೆ, ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಸೊಸೈಟಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಅದರಲ್ಲಿ ಪಾಲ್ಗೊಂಡು ಬಳಕೆ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
0: ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾಗಮಂಡಲದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ನಿಯಮಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಬಗ್ಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಎಂದು ತಿಳಿಸಿದರು. ಮೇಕೆದಾಟು ನಿರ್ಮಾಣದಿಂದ ತಮಿಳುನಾಡಿಗೆ ನಿಗದಿಯಾಗಿರುವ 177.25 ಟಿಎಂಸಿ ನೀರಿನ ಹಂಚಿಕೆಗೆ ತೊಂದರೆಯಾಗುವುದಿಲ್ಲ. ನಾವು ಕಾನೂನು ಪಾಲಿಸದಿದ್ದರೆ ಅಣೆಕಟ್ಟು ನಿಯಂತ್ರಣವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದರು. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರಕರಣವನ್ನು ನ್ಯಾಯಾಂಗದ ತನಿಖೆಗೆ ವಹಿಸಿದೆ, ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ತಾತ್ಕಾಲಿಕವಾಗಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಜೊತೆಗೆ ವೈಯಕ್ತಿಕವಾಗಿ ತಾನು 10 ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದು, ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಗುಂಡು ಹಾರಿಸಿದ ಪ್ರಕರಣ ಸಂಬಂಧ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ತನಿಖಾ ತಂಡವನ್ನು ರಚಿಸಲಾಗಿದ್ದು, ವರದಿ ಸಲ್ಲಿಕೆಯಾದ ಬಳಿಕ ಸತ್ಯಾಂಶ ತಿಳಿಯಲಿದೆ ಎಂದು ಹೇಳಿದರು. ಶಾಸಕರು ಭರವಸೆ ನೀಡಿದ ಬಳಿಕ ಹೋರಾಟವನ್ನು ವಾಪಸ್ ಪಡೆಯುತ್ತಿದ್ದೇವೆ ಎಂದು ರೈತ ಮುಖಂಡರು ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ನಡೆದ ಗುಂಡಿನ ಚಕಮಕಿ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ರೀತಿಯ ಘಟನೆಗಳು ಆತಂಕಕಾರಿ ಸಂಘಟನೆಯಾಗಿದ್ದು, ಇಲಾಖೆಯ ಅಧಿಕಾರಿಗಳು ನೀಡುತ್ತಿರುವ ಸಮರ್ಥನೆಗಳು ಹಾಗೂ ಕಾರಣಗಳು ಅನುಮಾನ ಮೂಡಿಸುತ್ತಿವೆ. ಹೀಗಾಗಿ ನಿಷ್ಪಕ್ಷಪಾತ ಹಾಗೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಎಂದು ಹೇಳಿದರು. ಘಟನೆಯ ಹಿಂದಿನ ನೈಜ ಸತ್ಯಾಂಶಗಳನ್ನು ಹೊರತಂದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಆಹಾರ ಉದ್ಯಮವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳಪೆ ಆಹಾರ ಪೂರೈಸಿದ ಆರೋಪದ ಮೇಲೆ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಕೆಎಫ್ಸಿ ಮಳಿಗೆಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಘನೀಕೃತ ಮಾಂಸ ಉತ್ಪನ್ನಗಳ ಮೇಲೆ ಸ್ಪಷ್ಟ ಲೇಬಲಿಂಗ್ ಕಡ್ಡಾಯಗೊಳಿಸುವ ಹೊಸ ನಿಯಮ ತರುವುದಾಗಿ ಹೇಳಿದರು. ಬಹುರಾಷ್ಟ್ರೀಯ ಸಂಸ್ಥೆಗಳು ಫ್ರೋಜನ್ ಮಾಂಸವನ್ನು ಸುದೀರ್ಘ ಅವಧಿಗೆ ಸಂಗ್ರಹಿಸಿರುವ ಪದ್ಧತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸಚಿವ ಖಾದರ್, ಗ್ರಾಹಕರಿಗೆ ತಾವು ಸೇವಿಸುವ ಆಹಾರದ ನಿಖರ ಅವಧಿಯನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಮಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಬಹುರಾಷ್ಟ್ರೀಯ ಮಳಿಗೆಗಳಲ್ಲಿ ತಪಾಸಣೆ ಮುಂದುವರಿಯಲಿದ್ದು, ಪ್ರಯೋಗಾಲಯದ ವರದಿ ಬಂದ ನಂತರ ಬಂದ್ ಮಾಡಲಾದ ಮಳಿಗೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಯುಟಿ ಖಾದರ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ, ಯರಗಟ್ಟಿ, ಸವದತ್ತಿ ತಾಲೂಕುಗಳಲ್ಲಿ ಬೆಳೆ ಹಾನಿ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಶಾಸಕ ವಿಶ್ವಾಸ್ ವೈದ್ಯ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಕಂದಾಯ ನೀರಾವರಿ ಇಲಾಖೆಯ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಮಳೆ ಕೊರತೆಯಿಂದಾಗಿ ಈಗಾಗಲೇ ಶೇಕಡಾ 90% ಬೆಳೆ ಹಾನಿಯಾಗಿದ್ದು, ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ 2 ದಿನದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದರು. ಸೂಕ್ತ ಪರಿಹಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು, ಜಿಲ್ಲೆಯಲ್ಲಿ ಬೆಳೆ ಹಾನಿ ಬಗ್ಗೆ ಶೇಕಡಾ 65% ಸರ್ವೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 12 ತಾಲೂಕುಗಳಲ್ಲಿ ಶೇಕಡಾ 30% ಮಳೆ ಕೊರತೆ ಇದ್ದು, ಗೋವಿನ ಜೋಳ, ಹೆಸರು, ಉದ್ದು ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ. ಪ್ರಾಥಮಿಕ ವರದಿ ಹಿನ್ನೆಲೆಯಲ್ಲಿ ತುರ್ತಾಗಿ ಎಕರೆಗೆ 2,500 ರೂಪಾಯಿ ಪರಿಹಾರ ದೊರೆಯುವುದು ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಲ್ಲಿರುವ ಪ್ರಸಕ್ತ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯವನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಚಂದರಗಿಯಲ್ಲಿ ಇಂದು ನಡೆದ ಮಲಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರು ಲಭ್ಯವಿರುವ ನೀರನ್ನು ಮಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಬಳಸಿಕೊಂಡು ನೀರಿನ ಸಂರಕ್ಷಣೆಗೆ ಸಹಕರಿಸಬೇಕು ಎಂದರು. ಮಳೆ ಕೊರತೆಯಾದಲ್ಲಿ ನೀರಿನ ಸಮರ್ಪಕ ಬಳಕೆ, ಪರ್ಯಾಯ ನೀರಿನ ಮೂಲಗಳ ಸದ್ಬಳಕೆ ಹಾಗೂ ಅಗತ್ಯವಿರುವ ಪ್ರದೇಶಗಳಿಗೆ ಆದ್ಯತೆ ಮೇರೆಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದಾಗಿದೆ ಎಂದು ಕೈಗಾರಿಕೆ ಮೂಲ ಸೌಲಭ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾತ್ರಾಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಿದ್ದು, ರೈತರು ಸಹಕಾರಿ ಸಂಘಗಳ ನೆರವನ್ನು ಪಡೆಯಬೇಕು ಎಂದರು. ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಎಸ್ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 65 ಲಕ್ಷ ರೈತರಲ್ಲಿ 35 ಲಕ್ಷ ರೈತರು ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆಯುತ್ತಿದ್ದು, ಸಹಕಾರಿ ಸಂಘಗಳು ರೈತರ ಪಾಲಿಗೆ ವರದಾನವಾಗಿವೆ. ದೇಶದಲ್ಲಿ ರೈತರ ಬೆಳೆಗಳಿಗೆ ಸ್ಥಿರ ಬೆಲೆ ನಿಗದಿಯಾದರೆ ಅವರ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ ಡಿಪೋ ನಿರ್ಮಾಣಕ್ಕೆ ಮಾದರಿಯಲ್ಲಿ 4.5 ಎಕರೆ ಜಮೀನನ್ನು ಗುರುತಿಸಲಾಗುವುದು ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಎಸ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮಾಗಡಿಯಲ್ಲಿಂದು ನೂತನ ಬಿಎಂಟಿಸಿ ಸಾರಿಗೆ ಸೇವೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ತಾಲೂಕಿನಲ್ಲಿ 4-5 ಎಕರೆ ಜಮೀನನ್ನು ಗುರುತಿಸಲಾಗಿದ್ದು, ಬಿಎಂಟಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಕ್ರಮ ವಹಿಸಬೇಕು ಎಂದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿದ್ದು, ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಕೊಲ್ಲೂರು, ನೆಲಕೊಂದದಲ್ಲಿ 5 ಸೆಂಟಿಮೀಟರ್, ಆಗುಂಬೆ, ಆಂಕೋಲಾ, ಗೋಕರ್ಣದಲ್ಲಿ 4 ಸೆಂಟಿಮೀಟರ್, ಕುಂದಾಪುರದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ಇನ್ನು ಮುಂದೆ ಕೇಳಿ ಬರೋಣ ಸ್ವಾತಂತ್ರ್ಯ ಪರ್ವ ಮತ್ತು ಯುವಧರ್ಮ ಎಂಬ ವಿಷಯದ ಕುರಿತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಮೈಸೂರಿನ ಕೃಷ್ಣಮೂರ್ತಿಪುರಂನ ಶಾರದಾ ವಿಲಾಸ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕಥೆಗಾರರಾದ ಡಾಕ್ಟರ್ ಆನಂದ್ ಗೋಪಾಲ್ ರವರು.

ಎಲ್ಲರಿಗೂ ನಮಸ್ಕಾರ. ಪ್ರಥಮತಃ ಜನಧ್ವನಿ ಬಾನುಲಿ ವಾಹಿನಿಯ ಕೇಳುಗರೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ಡಾಕ್ಟರ್ ಆನಂದ್ ಗೋಪಾಲ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಶಾರದ ವಿಲಾಸ ಕಾಲೇಜು, ಮೈಸೂರು. ಪ್ರಿಯ ಕೇಳುಗರೆ, ನಮ್ಮ ಪ್ರಿಯ ಭಾರತ ಬ್ರಿಟಿಷ್ ಆಡಳಿತದಿಂದ ಮುಕ್ತಗೊಂಡು ಸ್ವಾತಂತ್ರ್ಯಗೊಂಡ ನೆನಪಾರ್ಥ ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಲಕ್ಷಾಂತರ ಜನರ ತ್ಯಾಗ, ಬಲಿದಾನ, ಮಹಾತ್ಮ ಗಾಂಧೀಜಿಯಂತಹ ಮೇರು ನಾಯಕರ ಮಾರ್ಗದರ್ಶನದಿಂದ ನಮಗೆ ಈ ಅತ್ಯಮೂಲ್ಯ ಸ್ವಾತಂತ್ರ್ಯ ದೊರೆತಿದೆ. ಅಸಲಿಗೆ ನಮಗೆ, ಅರ್ಥಾತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಿನ್ನೆಲೆಯನ್ನು ಅರಿಯಲು ನಾವು ಕೊಂಚ ದೇಶದ ಚರಿತ್ರೆಯತ್ತ ಕಣ್ಣು ಹಾಯಿಸುವುದು ಅಗತ್ಯ ಎನಿಸುತ್ತದೆ. ವ್ಯಾಪಾರದ ಉದ್ದೇಶದಿಂದ ಪೋರ್ಚುಗೀಸರು ಈ ದೇಶವನ್ನು ಮೊದಲಿಗೆ ಪ್ರವೇಶಿಸಿದರು. ಅವರ ಬೆನ್ನಿಗೆ ಫ್ರೆಂಚರು, ಡಚ್ಚರು, ಹಾಗೆಯೇ ಬ್ರಿಟಿಷರು ಬಂದರು. ಇಲ್ಲಿನ ರಾಜರುಗಳು ಅವರ ಅಹಂಕಾರ, ಅಸಹನೆ, ಮತ ಧರ್ಮಗಳು, ಭಾಷೆಗಳು ಬ್ರಿಟಿಷರಲ್ಲಿ ಹೊಸ ಅಧಿಕಾರದ ಕನಸು ಹುಟ್ಟಿಸಿತು. ಕ್ರಮೇಣ ವ್ಯಾಪಾರದ ಸಂಗತಿ ಹಿಂದಕ್ಕೆ ಸರಿದು ದೇಶವನ್ನು ಆಳುವ ಆಕ್ರಾಮಕ ಬುದ್ಧಿ ಅವರಲ್ಲಿ ಬೆಳೆಯಿತು. ಪೋರ್ಚುಗೀಸ್, ಫ್ರೆಂಚ್, ಡಚ್ಚರಿಗಿಂತ ಬ್ರಿಟಿಷರು ಹೆಚ್ಚು ಚಾಣಾಕ್ಷರಾಗಿದ್ದರು. ಅವರ ಇಂಗ್ಲಿಷ್ ಭಾಷೆ, ಆಧುನಿಕ ಅಸ್ತ್ರ ಶಸ್ತ್ರ ಹಾಗೂ ಯಂತ್ರಗಳ ಬಳಕೆಯಿಂದ ಅವರು ಸುಲಭವಾಗಿ ಈ ದೇಶದ ರಾಜರನ್ನು ಸೋಲಿಸಿ ಅಧಿಕಾರ ಪಡೆಯತೊಡಗಿದರು. ಇದಕ್ಕಾಗಿ ಅವರು ನಡೆಸಿದ ಕೃತ್ಯಗಳು, ಹೆಣದ ತಂತ್ರಗಳು, ಜಾರಿಗೊಳಿಸಿದ ಕಾನೂನುಗಳು ಅಸಂಖ್ಯಾತವಾದವು, ಅನೂಹ್ಯವಾದವು. ಜನರ ಒಗ್ಗಟ್ಟನ್ನು ಮುರಿಯಲು ಧರ್ಮ ಧರ್ಮಗಳ ನಡುವೆ, ಜಾತಿ ಜಾತಿಗಳ ನಡುವೆ, ಭಾಷೆ ಭಾಷೆಗಳ ನಡುವೆ ಒಡಕು ತಂದು ಅದರ ಸಂಪೂರ್ಣ ಲಾಭ ಪಡೆದರು. 500ಕ್ಕೂ ಹೆಚ್ಚಿದ್ದ ರಾಜಸಂಸ್ಥಾನಗಳನ್ನು ಬ್ರಿಟಿಷರು ಕ್ರಮೇಣ ಗೆದ್ದುಕೊಂಡು ಇಡೀ ಭಾರತವನ್ನು ಆಳಲು ಮುಂದಾದರು. ನಮ್ಮ ದೇಶದ ದೇಶ ಭಾಷೆಗಳು, ಆಚಾರ ವಿಚಾರಗಳು, ತತ್ವ ಸಿದ್ಧಾಂತಗಳ ಬಗ್ಗೆ ನಮಗೆ ಅಸಹ್ಯ ಬರುವ ಹಾಗೆ ನಮ್ಮನ್ನು ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ಅವರು ಗುಲಾಮರನ್ನಾಗಿಸಿದರು. ನಮ್ಮ ಮೌಲ್ಯಗಳು, ಜೀವನ ವಿಧಾನದ ಬಗ್ಗೆ ನಾವೇ ಸಂಶಯ ಪಡುವ ಹಾಗೆ ಅವರು ನಮ್ಮ ಮನಸ್ಸು, ಬುದ್ಧಿಯನ್ನು ಬದಲಿಸಿದರು. ಭಾಷೆ ಎಂದರೆ ಅದು ಇಂಗ್ಲಿಷ್, ಇತಿಹಾಸ ಎಂದರೆ ಅದು ಬ್ರಿಟಿಷ್ ಇತಿಹಾಸ, ನಾಗರಿಕತೆ ಎಂದರೆ ಅದು ಬ್ರಿಟಿಷ್ ಸಮಾಜ, ಕಾನೂನು ನಿಯಮ ಎಂದರೆ ಅದು ಬ್ರಿಟಿಷ್ ಪ್ರಭುತ್ವ. ಹೀಗೆ ನಾವು ಬ್ರಿಟಿಷ್ ಆಡಳಿತವನ್ನು ಶಿಸ್ತಿಗೆ ಬರೆಯಬಹುದಾದ ವ್ಯಾಖ್ಯಾನ ಎಂದೇ ತಿಳಿಯುವಂತಾದೆವು. ಈ ಮಾತಿಗೊಂದು ನಡೆದ ಘಟನೆಯನ್ನು ಉದಾಹರಣೆಯಾಗಿ ನೀಡಬಹುದು. ಹಿರಿಯ ಗಾಂಧಿವಾದಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಆತ್ಮಕಥೆ ಹೋರಾಟದ ಹಾದಿಯಲ್ಲಿ ಈ ಪ್ರಸಂಗವನ್ನು ಗಮನಿಸಬಹುದು. ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದದ್ದು ಸರಿಯಷ್ಟೇ. ಆ ಸಂದರ್ಭದಲ್ಲಿ ಅಂದಿನ ವೈಸರಾಯ್ ಆಗಿದ್ದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಈ ದೇಶವನ್ನು ಬಿಟ್ಟು ಹೊರಡುವಾಗ ಅಂದಿನ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರಿಗೆ ಹೇಳಿದ ಈ ಮಾತು ಗಮನೀಯ. ಅವರು ಪ್ರಧಾನಿ ನೆಹರು ಅವರಿಗೆ ಹೇಳಿದರಂತೆ, ನೋಡಿ, ನಾವು ನಿಮಗೆ ರಾಜಕೀಯ ಸ್ವಾತಂತ್ರ್ಯವನ್ನು ನೀಡಿದ್ದೇವೆ ನಿಜ, ಆದರೆ ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ನೀವು ಇಂದಿಗೂ ಬ್ರಿಟಿಷರ ಅಧೀನದಲ್ಲೇ ಇರುತ್ತೀರಿ ಎಂದು ಹೇಳಿದ್ದರಂತೆ. ಇಂದಿಗೂ ಸ್ವಾತಂತ್ರ್ಯ ದೊರೆತು ಸತ್ಯವೆಂದೇ ಒಪ್ಪುವ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಇಂದಿನ ಶಿಕ್ಷಣ ಪದ್ಧತಿ, ಅದರ ಮಾಧ್ಯಮ, ರೂಪಿಸುತ್ತಿರುವ ಮೌಲ್ಯಗಳನ್ನು ಗಮನಿಸಿದರೆ ಮೇಲಿನ ಮಾತು ನಿಜ ಎನಿಸುವುದು ತೀರಾ ಸಹಜ. ಇದು ಒಂದಾದರೆ ಇನ್ನೊಂದೆಡೆ ದೇಶ ಈ 78 ವರ್ಷಗಳಲ್ಲಿ ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ ಎಂಬ ಅಣೆಪಟ್ಟಿಯನ್ನು ಒತ್ತಿಯೇ ಇರುವುದು ವಿಪರ್ಯಾಸ. ಜನಸಂಖ್ಯೆಯಲ್ಲಿ ನಾವು ವಿಶ್ವಕ್ಕೆ 1 ಆದರೆ ಅಷ್ಟೂ ಜನಕ್ಕೂ ಅಗತ್ಯವಿರುವ ಶಿಕ್ಷಣ, ಉದ್ಯೋಗ, ಆರೋಗ್ಯ, ಭದ್ರತೆ ಒದಗಿಸಲು ಸಾಧ್ಯವೇ? ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೈಗೊಂಡಿರುವ ಉಪಕ್ರಮಗಳೇನು ಎಂಬುದು ದೇಶವಾಸಿಗಳಿಗೆ ಸ್ಪಷ್ಟವಾಗಿ ತಿಳಿದಿದೆಯೇ ಎಂಬುದು ಯೋಚಿಸಬೇಕಾದ ಸಂಗತಿ. ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆ

ಏನು ನಮ್ಮ ಭಾರತ ದೇಶಕ್ಕಿದೆ. ಆದರೆ ಆ ಪ್ರಜಾಪ್ರಭುತ್ವ ಆಶಯಗಳ ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯನ್ನು ನಮ್ಮ ಭಾರತ ದೇಶಕ್ಕಿದೆ. ಆದರೆ ಆ ಪ್ರಜಾಪ್ರಭುತ್ವದ ಆಶಯಗಳ ಈಡೇರಿಕೆಯಲ್ಲಿ ಆಗುತ್ತಿರುವ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತಗಳನ್ನು ನೋಡಿದರೆ ಬೇಸರವಾಗದಿರದು. ಅಧಿಕಾರಸ್ಥರ ಬಂಡವಾಳಶಾಹಿಗಳ ಕೈಹಿಡಿತಕ್ಕೆ ದೇಶದ ಚುಕ್ಕಾಣಿ ಸಿಗುವಂತಾಗಿದೆ. ಕವಿ ಸಿದ್ದಲಿಂಗಯ್ಯನವರ 47ರ ಸ್ವಾತಂತ್ರ್ಯ ಕವಿತೆಯ ಈ ಸಾಲುಗಳು ಅತ್ಯಂತ ಚಿಂತನೆಗೀಡು ಮಾಡುತ್ತವೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿರ್ಲಾ ಜೋಬಿಗೆ ಬಂತು, ಜನಗಳು ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಧೀಶನ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಬಡವನ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ, ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ, ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು, ಯಾರೂ ಕಾಣದ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ. ಸಾವಿರಾರು ಜನ ಗೋರಿಯಾದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು, ರೈತ ಕಾರ್ಮಿಕರು ರಕ್ತವ ಕೊಟ್ಟರು, ಯಾರಿಗೆ ಬಂತು ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ? ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕೂತು ಬಡವರ ಬೆವರು ರಕ್ತವ ಕುಡಿದು ಏಳಲ ಇಲ್ಲ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಈ ಕವಿತೆ ಪ್ರಧಾನವಾಗಿ ಸ್ವತಂತ್ರಗೊಂಡ ದೇಶವು ಇಂದು ಆದರ್ಶಗಳನ್ನು ಕಳೆದುಕೊಂಡಿದೆ, ಬಡಬಗ್ಗರ ದುರ್ಬಲರ ಜೀವನ ಹೀನಾಯವಾಗಿದೆ, ಇದಕ್ಕೆ ನಮ್ಮನ್ನಾಳುವ ಜನರು ಅಪ್ರಾಮಾಣಿಕರಾಗಿರುವುದೇ ಕಾರಣ ಎಂದು ಧ್ವನಿಸುತ್ತಿದೆ. ಪ್ರಾಮಾಣಿಕತೆಗೆ ಒಂದು ಉದಾಹರಣೆಯಾಗಿ ಸ್ವತಂತ್ರ ಪೂರ್ವದಲ್ಲಿ ನಡೆದ ಒಂದು ಘಟನೆಯನ್ನು ನಾವು ನೆನೆಸಿಕೊಂಡರೆ, ಆ ದೇಶದಲ್ಲಿ ಈ ಕವಿತೆ ಪ್ರಧಾನವಾಗಿ ಸ್ವತಂತ್ರಗೊಂಡ ದೇಶವು ಇಂದು ಆದರ್ಶಗಳನ್ನು ಕಳೆದುಕೊಂಡಿದೆ, ಬಡಬಗ್ಗರ ದುರ್ಬಲರ ಜೀವನ ಹೀನಾಯವಾಗಿದೆ, ಇದಕ್ಕೆ ನಮ್ಮನ್ನಾಳುವ ಜನರು ಅಪ್ರಾಮಾಣಿಕರಾಗಿರುವುದೇ ಕಾರಣ ಎಂದು ಧ್ವನಿಸುತ್ತದೆ. ಸ್ವತಂತ್ರ ಪೂರ್ವದಲ್ಲಿ ನಡೆದ ಈ ಘಟನೆ ಅಂದು ದೇಶವಾಸಿಗಳಲ್ಲಿ ಇದ್ದಂತಹ ಪ್ರಾಮಾಣಿಕತೆ ಇಂತಹದ್ದು ಎಂದು ತೋರಿಸುತ್ತದೆ. ಸ್ವತಂತ್ರ ಪೂರ್ವದಲ್ಲಿ ಒಮ್ಮೆ ಅಸಹಕಾರ ಚಳುವಳಿ ನಡೆಯುತ್ತಿದ್ದಂತಹ ಸಂದರ್ಭ, ಪುರುಷರಂತೆ ಸ್ತ್ರೀಯರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಗಾಂಧೀಜಿಯವರ ಆಶಯದಂತೆ, ಅವರ ಪ್ರಭಾವದಂತೆ ಬಹಳಷ್ಟು ಜನ ಮಹಿಳೆಯರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಮಹಿಳೆಯನ್ನ ಪೊಲೀಸರು ದಸ್ತಗಿರಿಯನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಆಕೆ ಧರಿಸಿದ್ದಂತಹ ತನ್ನ ಒಡವೆಗಳನ್ನ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿಯ ಕೈಗೆ ಕೊಟ್ಟು ಇದನ್ನು ತಮ್ಮ ಮನೆಗೆ ತಲುಪಿಸಿ ಎಂದು ಆಕೆ ಕೋರಿಕೊಳ್ಳುತ್ತಾಳೆ. ಆಕೆ ಸುಮಾರು 3 ತಿಂಗಳ ಕಾಲ ಸಾಧಾರಣ ಶಿಕ್ಷೆಯನ್ನು ಅನುಭವಿಸಿ ಬಿಡುಗಡೆಯಾದ ಮೇಲೆ ತನ್ನ ಮನೆಗೆ ಬಂದು ತನ್ನ ಒಡವೆಗಳನ್ನು ಕೇಳುತ್ತಾಳೆ. ಮನೆಯವರು, ಯಾವ ಒಡವೆಗಳು, ಆ ಥರದ ಒಡವೆಗಳನ್ನು ಯಾರು ತಂದು ಕೊಟ್ಟಿಲ್ಲವಲ್ಲ ಎಂದು ಹೇಳುತ್ತಾಳೆ. ಆಕೆ ನಗುತ್ತಾ ಹೇಳುತ್ತಾಳೆ, ಇಲ್ಲ ಇಲ್ಲ, ನಾನು ದಸ್ತಗಿರಿಯಾಗುವ ಮುನ್ನ ಕೊಟ್ಟ ಒಡವೆಗಳನ್ನು ಆ ವ್ಯಕ್ತಿ ತಂದು ಕೊಟ್ಟೇ ಕೊಟ್ಟಿರುತ್ತಾನೆ ಎಂದು ಆಕೆ ವಾದವನ್ನು ಮಾಡುತ್ತಾಳೆ. ಮನೆಯವರು ಈಗ ನಗುತ್ತಾ ಆಕೆಯನ್ನು ಯಾವ ರೀತಿ ನಂಬುತ್ತೀಯಾ ಈ ವಿಷಯವನ್ನು ಎಂದು ಕೇಳುತ್ತಾರೆ. ಅದಕ್ಕೆ ಆಕೆ ಹೇಳುತ್ತಾಳೆ, ಯಾಕೆಂದರೆ ಆ ವ್ಯಕ್ತಿ ಗಾಂಧಿ ಟೋಪಿಯನ್ನು ಧರಿಸಿದ್ದ, ಅಂದರೆ ಗಾಂಧಿ ಟೋಪಿಯನ್ನು ಧರಿಸಿದಂತಹ ವ್ಯಕ್ತಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ, ವಂಚನೆಯನ್ನು ಮಾಡುವುದಿಲ್ಲ ಎಂಬುದು ಆಕೆಯ ಮಾತಿನ ಅರ್ಥವಾಗಿತ್ತು. ಈ ಪ್ರಸಂಗವನ್ನು ನಿವೃತ್ತ ನ್ಯಾಯಮೂರ್ತಿ ಎಂ ರಾಮಾಜೋಯಿಸ್ ಅವರು ಹೇಳಿದ್ದರು. ಅಂದರೆ ಅಂದು ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಜನರಲ್ಲಿದ್ದಂತಹ ಪ್ರಾಮಾಣಿಕತೆ ಆದರ್ಶವನ್ನು ನಾವು ಗಮನಿಸಿದರೆ, ಈ ಆದರ್ಶ ಮತ್ತು ಪ್ರಾಮಾಣಿಕತೆ ಸ್ವತಂತ್ರ ನಂತರ ಕ್ರಮೇಣ ದುರ್ಬಲವಾಗುತ್ತಿರುವುದು, ಇಳಿಮುಖವಾಗುತ್ತಿರುವುದು ಬಹಳ ದುರಂತದ ಸಂಗತಿ ಎಂದು ಅನಿಸುತ್ತದೆ. ಪ್ರಾಮಾಣಿಕತೆ ಎಂಬ ಮೌಲ್ಯವನ್ನು ಕಳೆದುಕೊಂಡಂತಹ ದೇಶ ಎಂದಿಗೂ ಕೂಡ ಸ್ವತಂತ್ರಗೊಂಡರೂ ಕೂಡ ಅದು ಮೇಲ್ಮುಖ ಚಲನೆಯನ್ನು ಸಾಧಿಸುವುದಿಲ್ಲ. ಇದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಒಂದು ಮಾತು ನನಗೆ ಮುಖ್ಯ ಅನಿಸುತ್ತದೆ. ಸ್ವಾಮೀಜಿ ಹೇಳುತ್ತಿದ್ದರು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದು ದೊಡ್ಡ ಸಂಗತಿಯಲ್ಲ, ಆದರೆ ಸ್ವತಂತ್ರಗೊಂಡ ದೇಶವನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನಮ್ಮವರಲ್ಲಿ ಇದೆಯೇ, ಆ ನೈತಿಕ ಶುದ್ಧಿ ನಮ್ಮವರಲ್ಲಿ ಇದೆಯೇ ಎಂಬ ಪ್ರಶ್ನೆಯನ್ನು ಮೊದಲು ಕೇಳಿಕೊಳ್ಳಬೇಕು. ಆ
ಆ ನೈತಿಕ ಶುದ್ಧಿ ಇದ್ದರೆ ಮಾತ್ರ ಸ್ವಾತಂತ್ರ್ಯಕ್ಕೆ ಅರ್ಥ ಎಂಬುದು

ವಿವೇಕಾನಂದರ ಆಶಯವಾಗಿತ್ತು. ಈ ನಿಟ್ಟಿನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಈ ಕವಿತೆ ಸಾಲುಗಳನ್ನು ನಾವು ಗಮನಿಸಬೇಕು. ಕರಿಯರದು ಬಿಳಿಯರದು ಯಾರಾದರೇನು, ಸಾಮ್ರಾಜ್ಯ ಭಾವಗಮ್ ಸುಲಿಗೆ ರೈತರಿಗೆ, ವಿಜಯನಗರವೋ ಮೊಘಲರ ಆಳ್ವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಗಣಿಗಳೇ ನನ್ನ ನೆತ್ತರಿಗೆ, ಕತ್ತಿ ಪರದೇಶಿಯಾದರೆ ಮಾತ್ರವೇ ನಮ್ಮವರೇ ಅದ ಹಾಕಿ ತಿವಿದರದು ಹೂವೇ ಎಂದು ಕೇಳುವುದು ಕೂಡ ದೇಶ ಸ್ವತಂತ್ರಗೊಂಡಿದೆ ಎಂದ ಮಾತ್ರಕ್ಕೆ ನಮ್ಮ ಭವಿಷ್ಯ ಬಂಗಾರವಾಯಿತೆಂದು ಭಾವಿಸುವುದು ಭ್ರಾಮಕತನವಾದೀತು ಎಂದೇ ಹೇಳುವಂತಿದೆ. ಈಗೆಂದು ದೇಶ ಸ್ವತಂತ್ರಗೊಂಡು ಇಷ್ಟು ವರ್ಷಗಳಲ್ಲಿ ಏನೂ ಸಾಧಿಸಲಿಲ್ಲವೇ ಎಂದು ಕೇಳಿಕೊಂಡರೆ ಖಂಡಿತ ನಮ್ಮ ಸಾಧನೆ ಕಡಿಮೆದ್ದೇನೂ ಅಲ್ಲ. ಆರ್ಥಿಕವಾಗಿ ನಾವು ಬಲಾಢ್ಯರಾಗಿದ್ದೇವೆ, ಆತ್ಮನಿರ್ಭರರಾಗಿದ್ದೇವೆ. ಹತ್ತಾರು ಧರ್ಮಗಳ, ನೂರಾರು ಜಾತಿಗಳ, ಸಾವಿರಾರು ಭಾಷೆಗಳ ಈ ವೈವಿಧ್ಯಮಯ ದೇಶ ಮುಕ್ಕಾಗದ ಹಾಗೆ ಇಂದಿಗೂ ಉಳಿದು ಬಂದಿದೆ. ಕ್ಷಿಪ್ರ ಕ್ರಾಂತಿಗಳಿಂದ ನೆರೆಹೊರೆ ದೇಶಗಳಲ್ಲಿ ಉಂಟಾದ ಬದಲಾವಣೆಗಳು ಇಲ್ಲಿ ಆಗಲಿಲ್ಲ. ದೇಶದ ಜೀವತಂತು ಇಲ್ಲಿನ ಸ್ವಾತಂತ್ರ್ಯ, ಸಮಾನತೆ, ಸಾಮರಸ್ಯಗಳಲ್ಲಿರುವುದೇ ಇಂತಹ ಕ್ಷಿಪ್ರಕಾಂತಿಗಳಿಗೆ ತಡೆ ಒಡ್ಡಿರಬೇಕು. ವಿಶ್ವವನ್ನೇ ಬೆರಗುಗೊಳಿಸಿದ ಮಹಾತ್ಮ ಗಾಂಧೀಜಿ, ವಿಶ್ವಜ್ಞಾನಿ ಡಾಕ್ಟರ್ B.R. ಅಂಬೇಡ್ಕರ್, ವಿಶ್ವ ನಾಯಕ ಜವಾಹರಲಾಲ್ ನೆಹರು, ಕಡು ಪ್ರಾಮಾಣಿಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಹ ನಾಯಕರು ಈ ದೇಶಕ್ಕೆ ಹಾಕಿಕೊಟ್ಟ ನೈತಿಕ ಅಸ್ಥಿವಾರ ಇಲ್ಲಿಯ ತನಕ ಈ ದೇಶವನ್ನು ಪೊರೆಯುತ್ತಾ ಬಂದಿದೆ. ಅದಕ್ಕೆ ಅತ್ಯುತ್ತಮವಾದ ನಿದರ್ಶನ ನಮ್ಮ ದೇಶದ ಸಂವಿಧಾನ. ನಮ್ಮ ದೇಶದ ಸಂವಿಧಾನ ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ದೇಶದ ಸಂವಿಧಾನ. ಈ ಸಂವಿಧಾನವನ್ನು ನೋಡಿ ವಿಶ್ವದ ಎಷ್ಟೋ ರಾಷ್ಟ್ರಗಳು ಪ್ರಭಾವಗೊಂಡಿವೆ. ದಕ್ಷಿಣ ಆಫ್ರಿಕಾ ಕೂಡ ನಮ್ಮ ದೇಶದ ಸಂವಿಧಾನದ ಎಷ್ಟೋ ಆಶಯಗಳನ್ನು ಅಳವಡಿಸಿಕೊಂಡಿದೆ. ಅಲ್ಲಿನ ರಾಷ್ಟ್ರಾಧ್ಯಕ್ಷನಾಗಿದ್ದಂತಹ ನೆಲ್ಸನ್ ಮಂಡೇಲಾ ಒಮ್ಮೆ ನಮ್ಮ ದೇಶದ ಸಂವಿಧಾನ, ವಿಶೇಷವಾಗಿ ಗಾಂಧೀಜಿಯವನ್ನು ಕುರಿತು ಹೇಳಿದಂತಹ ಈ ಮಾತು ಮನನೀಯ. ಅವರು ಹೇಳುತ್ತಾರೆ, ನೋಡಿ, ನಾನು 27 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ ಅಹಿಂಸೆಯ ಮಾರ್ಗದಲ್ಲಿ ನನ್ನ ದೇಶದ ಕರಿಯರಿಗೆ ಹಕ್ಕುಗಳನ್ನು ತಂದುಕೊಡುವುದಕ್ಕೆ ಕಾರಣವೇ ನಿಮ್ಮ ದೇಶ ಮತ್ತು ನಿಮ್ಮ ದೇಶದ ಮಹಾತ್ಮ ಗಾಂಧೀಜಿ. ಅವರ ಅಹಿಂಸೆ, ಅವರ ತ್ಯಾಗ ನನ್ನನ್ನು ಸಾಕಷ್ಟು ಪ್ರಭಾವಿಸಿದೆ ಎಂದು ಅವರು ಹೇಳಿದ್ದರು. ಅವರು ಹೇಳುತ್ತಾರೆ, ನೋಡಿ, ನಿಮ್ಮ ದೇಶ ನಮಗೆ ಒಬ್ಬ ವಕೀಲನನ್ನು ಕೊಟ್ಟರೆ ನಮ್ಮ ದೇಶ ನಿಮಗೆ ಒಬ್ಬ ಮಹಾತ್ಮನನ್ನು ಕೊಟ್ಟಿದೆ. ಈ ಮಾತು ಗಾಂಧೀಜಿಯವರ ನೈತಿಕ ಶುದ್ಧಿ, ಗಾಂಧೀಜಿಯವರ ಪ್ರಾಮಾಣಿಕತೆ, ಅವರ ಅಹಿಂಸೆ, ಅವರ ತ್ಯಾಗ, ಈ ಎಲ್ಲವೂ ಕೂಡ ದೇಶದ ಒಂದು ಜೀವತಂತುವಾಗಿ ದೇಶದ ಸ್ವತಂತ್ರ ಭಾರತದ ದಿಕ್ಕು ದೆಸೆ ಹೇಗಿರಬೇಕು ಎಂಬುದನ್ನು ಇದು ತೋರಿಸುವಂತಿದೆ. ಇದೇ ಮಾರ್ಗದಲ್ಲಿಯೇ ಇಂದಿಗೂ ಕೂಡ ದೇಶ ಮುಂದುವರಿಯುತ್ತಿದೆ. ಉದಾಹರಣೆಗೆ, ಇತ್ತೀಚೆಗೆ ನಡೆಯುತ್ತಿರುವಂತಹ ಕೆಲವೊಂದು ಉಪವಾಸ ಚಳುವಳಿಗಳನ್ನು ಗಮನಿಸಿದರೆ, ಪರಿಸರ ಚಳುವಳಿಗಳನ್ನು ಗಮನಿಸಿದರೆ, ಇದು ಗಾಂಧೀಜಿಯವರು ಹಾಕಿಕೊಟ್ಟಂತಹ ಅಹಿಂಸಾ ಮಾರ್ಗದ ಚಳುವಳಿಗಳು, ಅಹಿಂಸಾ ಮಾರ್ಗದ ಪ್ರಜಾಪ್ರಭುತ್ವವನ್ನು ಅಥವಾ ಅಹಿಂಸಾ ಮಾರ್ಗದಲ್ಲಿ ಸರ್ಕಾರಗಳನ್ನು ಪ್ರಶ್ನಿಸುವಂತಹ ನಿಲುವುಗಳಾಗಿ ನಮಗೆ ಕಾಣುತ್ತದೆ. ಅಂದರೆ ಪಾಶ್ಚಾತ್ಯ ದೇಶಗಳಲ್ಲಾಗಲಿ ಅಥವಾ ನೆರೆಹೊರೆ ದೇಶಗಳಲ್ಲಾಗಲಿ ಸರ್ಕಾರಗಳನ್ನು ಪ್ರಶ್ನಿಸುವಾಗ ಹಿಂಸಾ ಮಾರ್ಗಕ್ಕೆ ತಿರುಗುವುದನ್ನು ನಾವು ಗಮನಿಸಬಹುದು. ಆದರೆ ನಮ್ಮ ದೇಶದಲ್ಲಿ ಅದನ್ನು ಅಹಿಂಸಾ ಮಾರ್ಗದಲ್ಲಿ ಪ್ರಶ್ನಿಸುವಂಥದ್ದನ್ನು ಗಮನಿಸಬಹುದು. ಇದು ಏನನ್ನು ಸೂಚಿಸುತ್ತದೆ ಅಂದರೆ, ನಮ್ಮ ದೇಶಕ್ಕೆ ಆಗಿರ್ತಕ್ಕಂತಹ ಗಟ್ಟಿಯಾಗಿರ್ತಕ್ಕಂತಹ ಅಸ್ಥಿವಾರ ಇದೆಯಲ್ಲ, ಅದು ನೈತಿಕ ಶುದ್ಧಿ ಹಾಗೂ ಅಹಿಂಸಾ ಮಾರ್ಗದಿಂದ ಅನ್ನುವುದು ಗೊತ್ತಾಗುತ್ತದೆ. ಈ 7-8 ದಶಕಗಳಲ್ಲಿ ಜನರ ಮನಸ್ಸಿನಿಂದ ಮಹಾತ್ಮ ಗಾಂಧೀಜಿಯಂತಹ ಅವರ ಪ್ರಭಾವ ಛಾಯೆ ಮುಸುಕಾಗತೊಡಗಿರುವುದು ನಿಜ. ಅವರ ಜಾಗದಲ್ಲಿ ಸೆಲೆಬ್ರಿಟಿಗಳು ಸ್ಥಾನ ಪಡೆಯುತ್ತಿದ್ದಾರೆ. ಯುವಜನತೆ ದೇಶದ ವಿಮೋಚನೆಗೆ ಬಲಿದಾನ ಮಾಡಿದವರ ಹೆಸರುಗಳನ್ನು, ಚರಿತ್ರೆಗಳನ್ನು ಕೇಳಲು ಓದಲು ಬಯಸುತ್ತಿರುವ ಸ್ಥಿತಿಯನ್ನು ನಾವಿಂದು ತಲುಪಿದ್ದೇವೆ. ಇದಂತೂ ಒಳ್ಳೆಯ ಬೆಳವಣಿಗೆ ಎನಿಸುವುದಿಲ್ಲ. ವರ್ಷಕ್ಕೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ 10 ಸೆಕೆಂಡ್ಗಳ ರೀಲ್ಸ್ ಮಾಡಿ ವಾಟ್ಸಪ್ ಸ್ಟೇಟಸ್ಗೆ ಅದನ್ನು ಹಾಕುವುದನ್ನೇ ದೊಡ್ಡ ಗನಂದಾರಿ ಕೆಲಸವೆಂದು ಯುವಜನತೆ ಭಾವಿಸಿದೆ. ದೇಶದ ಜ್ವಲಂತ ಸಮಸ್ಯೆಗಳತ್ತ ದೇಶದ ನಿರ್ಮಾಪಕರು, ನೀತಿ ನಿರೂಪಕರು, ದೇಶವಾಸಿಗಳು ಒಟ್ಟಾಗಿ ಯೋಚಿಸಬೇಕು, ಪರಿಹಾರಕ್ಕಾಗಿ ಶ್ರಮಿಸಬೇಕು. ಭ್ರಷ್ಟಾಚಾರ ಮುಕ್ತ, ಸ್ವಜನ ಪಕ್ಷಪಾತರಹಿತ ಸಮಾಜ ನಿರ್ಮಾಣವೇ ದೇಶದ ಸತ್ಯ, ಶಿವ ಹಾಗೂ ಸುಂದರ ಆಗಬೇಕು.

ಹಿಂದಿನವರ ಆಸೆ ಆಶಯ ಆದರ್ಶಗಳನ್ನು ನಾವು ಜೀವಿಸಿ ಮುಂದಿನವರಿಗೆ ಪಂಕ್ತಿಯಾಗಬೇಕು. ಆಗ ಮಾತ್ರ ನಮ್ಮ ಸ್ವಾತಂತ್ರ್ಯಕ್ಕೆ ತಕ್ಕ ಬೆಲೆ ಬಂದಿತು. ಈಗ ದೇಶ ಸ್ವತಂತ್ರಗೊಂಡ ಈ ಪರ್ವದ ದಿನ ಇಬ್ಬರು ಹಿರಿಯ ಕವಿಗಳ ಕವಿತೆಗಳನ್ನು ವಾಚಿಸಲಿದ್ದೇನೆ. ಭಾರತ ದೇಶ ರಾಜಕೀಯವಾಗಿ ಮಾತ್ರವಲ್ಲ ಸಾಂಸ್ಕೃತಿಕವಾಗಿಯೂ ಸ್ವತಂತ್ರ ಅಸ್ಮಿತೆ ಉಳ್ಳ ದೇಶ. ಬ್ರಿಟಿಷ್ ಪ್ರಭುತ್ವದಡಿ ನಲುಗಿ ಅದು ತನ್ನ ಸಾಂಸ್ಕೃತಿಕ ವಿಸ್ಮೃತಿಯನ್ನು ಅನುಭವಿಸುತ್ತಿದೆ. ಕುರಿಯ ಹಿಂಡಿನಲ್ಲಿ ಬೆಳೆದ ಹುಲಿಯ ಪಾಡು ಅದರದು. ಅದು ಈ ಹಿಂದಿನ ಔನ್ನತ್ಯವನ್ನು ಪಡೆಯುವ ಸಾಂಸ್ಕೃತಿಕ ಸಿರಿಯನ್ನು ಪಡೆಯುವ ರೀತಿ ದಾರಿ ಕುರಿತು ಹಿರಿಯ ಕವಿ ಪುತಿ ನರಸಿಂಹಚಾರ್ ಅವರ ಈ ಕವಿತೆ ಬೆಳಕನ್ನು ಚೆಲ್ಲುವಂತಿದೆ. ಕವಿತೆಯ ಶೀರ್ಷಿಕೆ ಭಾರತ ಭೂಮಿ. ನಿನ್ನ ದೇವಿ ಎಂದ ಮಂದಿ ಹಾಗೆ ಹೋದರೆಂದಿಗೂ, ದೇಹಿ ಎಂದು ತಿರುಪೆಗೈಯ ನೆತ್ತಿದವಳು ನೀನೀಗೋ. ನುಡಿಗೂ ತಿರುಪೆ ನಡೆಗೂ ತಿರುಪೆ, ಜಗದೊಳಾದೆ ನೀನು ಕಳಪೆ. ಸಿರಿಗಿಲ್ಲವೋ ನಿನ್ನಳು ಕೃಪೆ, ಏಕಾದೆಯೇ ನೀ ನಿಸ್ತ್ರಪೆ. ಓ ಭಾರತ ಭೂಮಿ ಕೈ ಬಿಟ್ಟನೆ ಸ್ವಾಮಿ, ಕೋಟಿ ಕೋಟಿ ಕೈಗಳಿವೆ ಜತನ ಕಾಣದೆ, ನೂರು ಹಾದಿ ಇಡಿಯ ತಿರುವು ಗುರಿಯ ತೋಚದೆ. ಮನಮನಕ್ಕೂ ಬಿಜ್ಜೆ ವಿಜಯ ಗೈಯಿಸೆ ನುಡಿಸೋತಿದೆ, ಪರರ ಸಾಹಸೋದ್ಯಮಕ್ಕೆ ಬೇತು ಜೀವ ಜ್ಯೋತಿದೆ. ದುಡಿಮೆಗೈಯ ತಲೆಗೆ ಸೂಡಿ ಏನ ಗಳಿಸ ಬಯಸುವೆ, ನಗರಗಳಲ್ಲು ನಟರ ತುಂಬಿ ಆವ ಸಿದ್ಧಿ ಗಳಿಸುವೆ. ಜಗದೊಳ ಆರ ಪಂಕ್ತಿ ನಿನಗೆ ಆಶಯ ಭಾರತ, ಬರೀ ಅನುಕರಣದಿ ಕಾಂಬೆಯ ಸಿರಿ ಬಾಳ್ವೆಯ ಸತ್ಪಥ. ಸ್ವಂತಿಕೆ ಗೈ ತಂದೆ ಹೊರತು ಬೇರೆಲ್ಲಿದೆ ನಿನಗೆ ಹಿತ, ಮಹಾತ್ಮರನೆ ಪಡೆದ ನೆಲವೇ ವಿಹಿತವೇ ಈ ವಿಸ್ಮೃತಿ. ಅಂದು ತಪಸ್ತೇಜೋಜ್ವಲ ಜನಕೇತಕ್ಕೆ ಈ ಸ್ಥಿತಿ, ಬಂದಂತಿದೆ ಪರಾಕ್ರಮಣ ಅನುಕೂಲಕ್ಕೆ ಉದಿಸಿ ಇಳಿಗಾಲ, ಸ್ವಲ್ಪಾರ್ಥಕ್ಕೆ ಮಹಾರ್ಥಗಳ ದಿನಿವಾಸಿಯ ಬಳಿಗಾಲ. ಸ್ವಾತಂತ್ರ್ಯದ ವರದಳುಬ್ಬಿ ಭಸ್ಮಾಸುರ ವೃತ್ತಿಗೆ ಅಲ್ಪ ಕಾಮರೆಳಿದಂತಿದೆ ಅಹಂಕಾರ ತೃಪ್ತಿಗೆ. ಹಿಂಸ್ರ ಜಂತುಗೆಂತು ಕೋರೆ ಹಲ್ಲುಗಳು ಉಗುರುಗಳು ಆ ಪರಿ ತನ್ನ ಜನರ ಕಾಡಲಾಯಿತು ಬಲ್ಲಿದರಿಗೆ ಬಿಜ್ಜೆ ಸಿರಿ. ಹೆರರ ನುಡಿಯ ದುರ್ಗದೊಳಗೆ ಅಡಗುತ ವರ ಹಾರಲು, ಎರವರಿಲ್ಲ ಎನಿಸದಂತೆ ಎರತನವೇ ಸಾರಲು. ನೆನೆ ಇಂದೆಲೆ ತಾಯ್ನಾಡೇ ಪುರುಷರವರ ಧೀರನ, ನಿನ್ನ ಋಷಿ ಪರಂಪರೆಯ ಕಳೆಯ ಮೆರೆಸಿದನು ಅಮರನ. ನನ್ನಿವರುತು ಅನ್ಯ ದೈವವಿಲ್ಲ ಎಂದ ನಿಷ್ಠನ, ಕರಣತ್ರಯ ಸಾರೂಪ್ಯದ ಶುಚಿಯ ದೈವ ಪುಷ್ಟನ. ನಿನ್ನನು ಅವನತಿಯನ್ನು ಸಹಿಸದ ಮಾನವದನ ಗಾಂಧಿಯ, ನಿನ್ನ ಉನ್ನತಿ ನಾಂದಿಯ. ನನ್ನಿವರುತು ಅನ್ಯ ದೈವವಿಲ್ಲವೆಂದ ನಿಷ್ಠನ, ಕರ್ಣತ್ರಯ ಸಾರೂಪ್ಯದ ಶುಚಿಯ ದೈವ ಪುಷ್ಟನ. ನಿನ್ನ ಅವನತಿಯನ್ನು ಸಹಿಸದ ಮಾನಧನನ ಗಾಂಧಿಯ, ನಿನ್ನ ಉನ್ನತಿ ನಾಂದಿಯ. ಓ ಹುತಾತ್ಮ ಓ ಮಹಾತ್ಮ, ನಿನ್ನ ತಪ ನಿನ್ನ ಜಾಗ ನಿನ್ನ ಅಳಲಿಕೆ ಬರೀ ಉಸಿ ಎನಿಸೆ ಬಿಡದೆ ಬದುಕುಗೊಳ್ಳು ನಿನ್ನ ಜನಕ್ಕೆ ಪ್ರತಿಕರಿಸಿ. ನೀನು ಒತ್ತಿಸಿರುವ ದೀಪ ಕರುಕಿಗಿಡದಲು ಹೊಮ್ಮಿಸು, ಒಡಕ ತರುವ ಹಮ್ಮ ನೆಗ್ಗಿ ನಾಡಲೊಳುಮೆಗೆ ನೆಮ್ಮಿಸು. ತಾಣ ತಾಣದಿಂದ ತಳ್ಳು ಸುಖವಿಲಾಸಿಯ ಅಲಸನ, ನಿಷ್ಠ ಜನರ ಒರೆಯೊಳಾಗಿ ನೆಲಕ್ಕೆ ಕಾಂತಿ ವಿಲಸನ. ದೆಸೆ ದೆಸೆಗೂ ಭರತ ಭೂಮಿ ತನ್ನ ರಕ್ಷೆಗೆಯೇ, ಚಾಚಿ ಎತ್ತು ತಿರುಳು ಜಗತ್ ಕಲ್ಯಾಣದ ಧ್ಯೇಯ. ಮುನ್ನಿನಂತೆಯಾಗಿ ನೆಲಕ್ಕೆ ಶ್ರೀ ವಿದ್ಯಾ ಸಂಗಮ, ಅಸದ್ದಮನ ಸತತ ಉದ್ಯಮ ಪರಾಕ್ರಮಣ ದುರ್ಗಮ. ನವಭಾರತ ನಿರ್ಮಾತನೆ ತಾರಕಬಲ ನಿನ್ನ ಸ್ಮೃತಿ, ವಿಸ್ಮರಣವೇ ದುರ್ಗತಿ. ಈಗ ಇನ್ನೊಂದು ಕವಿತೆ, ಜಿ ವರದರಾಜ್ ಅವರು ಬರೆದಿರುವ ಗಾಂಧೀಜಿಯ ಒಕ್ಕಲು. ದೇಶದ ಆತ್ಮದಂತಿದ್ದ ಸಾಕ್ಷಿ ಪ್ರಜ್ಞೆಯಂತಿದ್ದ ಮಹಾತ್ಮರ ಜೀವನ ಆದರ್ಶ ದೇಶದ ಜೀವನಾದರ್ಶವಾಗಬೇಕಿತ್ತು, ಆದರೆ ಅದು ಇಂದು ಸಾರ್ಥಕತೆ ಪಡೆದಿದೆಯೇ ಎಂಬ ಪ್ರಶ್ನೆಯನ್ನು ಈ ಕವಿತೆ ಎತ್ತುತ್ತದೆ. ಕವಿತೆಯ ಶೀರ್ಷಿಕೆ ಗಾಂಧೀಜಿಯ ಒಕ್ಕಲು. ಗಾಂಧೀಜಿಯ ಒಕ್ಕಲು, ಅಹುದು ನಾವೆಲ್ಲರೂ ಗಾಂಧೀಜಿಯ ಒಕ್ಕಲು. ಯಾಕೋ ಕಾಣೆ ಅಳುಕುತಿಹುದು ಮನಸ್ಸು ಗಾಂಧಿ ಹೆಸರನ್ನೆತ್ತಲು.
ನಮಗೆ ನಾವೇ ಊರು ತಿಹೆವು ತಿಂದು ಮುಕ್ಕಲು.

ದಾಸ್ಯ ಗರ್ಭದಿಂದ ಉದಿಸಿ ಬಂದೆ ತಂದೆ, ಸ್ವಾತಂತ್ರ್ಯದ ನವನೀತವ ತಂದೆ, ಒಟ್ಟುಗೂಡಿ ಬಾಳಿರೆಂದು ಅರಸಿ ನುಡಿದೆ, ಹೆದ್ದಾರಿಯ ತೋರಿ ನಡೆದೆ. ಒಂದೇ ಎರಡೇ ನೀನು ಕಲಿಸಿದಂಥ ಪಾಠ, ಭರತ ಕಂಡವೆಲ್ಲ ಒಂದು, ಅದುವೇ ನಿನ್ನ ಮೊತ್ತ ಮೊದಲ ಪಾಠ. ಜಾತಿ ಭೇದ ಕುಸಿದು ಬಿತ್ತು, ಭಾಷೆ ತನಗೆ ತಾನೇ ದಾರಿ ತೆರೆಯುತ್ತಿತ್ತು. ಹೆಣ್ಣು ಗಂಡು ಎಲ್ಲರೂ ತಂಡಗೂಡಿ ನಗುತ್ತ ನಗುತ್ತ ನಿಂತರು. ಹಿಮಾಲಯದ ಹೆಗಲ ಹೆಮ್ಮೆ, ಕನ್ಯಾಕುಮಾರಿ ಮುಖದಿ ಚಿಲ್ಲೆ, ಒಂದೇ ಮಾತರಂ ಎಂಬ ಘೋಷ ಉಸಿರ ನಿತ್ತುದೆಮಗೆ. ಹೆಜ್ಜೆ ಹೆಜ್ಜೆ ಎಲ್ಲೂ ನಿನ್ನ ತೋಷ ಅಭಯವಾಯಿತು ನಮಗೆ. ಕುಟಿಲ ಜಟಿಲ ರಾಜಕೀಯವೆಲ್ಲ ನೇರವಾಯಿತು ನಿನ್ನ ನಡೆಯಲಿ. ಹಿಂಸೆ ಮುಖದಲ್ಲಿದ್ದ ಕ್ರೌರ್ಯವೆಲ್ಲ ಉಡುಗಿದುದು ಅಹಿಂಸೆ ಬಲದಲ್ಲಿ. ಮರೆತ ಸತ್ಯ ಮತ್ತೆ ತಲೆಯನ್ನೆತ್ತಿ ನಿತ್ಯವಾಯಿತು ನಿನ್ನ ಬದುಕಲಿ. ಹಗೆಯ ಅರಸುವಂತ ನಿನ್ನ ಮೈತ್ರಿ ಮಿನುಗುತ್ತಿತ್ತು ಮುಗುಳ್ನಗೆಯಲಿ. ಬಡವರಲ್ಲಿ ಬಡವನಾಗಿ ಬೆಳೆದು ಬಂದೆ ತ್ಯಾಗಿ, ಕಣ ಕಣವನು ದೇಶಕ್ಕಾಗಿ ಮೀಸಲಿಟ್ಟ ಯೋಗಿ. ನೀನು ತೊಟ್ಟ ದಿಟ್ಟ ದೀಕ್ಷೆ ಆಯಿತೆಮಗೆ ಸಕಲ ರಕ್ಷೆ. ನೋಡಿದೊಡನೆ ನಿನ್ನ ಮೂರ್ತಿ ಜನತೆಗಾಯಿತು ನಿತ್ಯ ಸ್ಫೂರ್ತಿ. ಹೆಂಡ ಕುಡಿಯಬೇಡಿರೆಂದು ಕೈಯ ಮುಗಿದು ಬೇಡಿಕೊಂಡೆ, ನಮ್ಮ ಬಟ್ಟೆ ನಮ್ಮ ನಡೆತ ಮಾನ್ಯವೆನ್ನುತ್ತ ಕೇಳಿಕೊಂಡೆ. ಸ್ವಾತಂತ್ರ್ಯ ಒಂದೇ ನಮ್ಮ ಮಂತ್ರವೆಂದು ಜಪಿಸಿರೆಂದೆ, ಅಪ್ಪಿತಪ್ಪಿ ದಾರಿ ಮೀರದಂತೆ ನೀನೇ ನಮ್ಮ ಮುಂದೆ ನಿಂತೆ. ನಿನ್ನ ಜೊತೆಯ ಪಾದಯಾತ್ರೆ ಬಹು ಪವಿತ್ರವೆನಿಸಿತು, ನಿನ್ನ ಜೊತೆಯ ಜೈಲುವಾಸ ಜನರ ಹೆಸರ ಮರೆಸಿತು. ನಿನ್ನ ನೆರಳಿನಲ್ಲಿ ದೀನ ಧನಿಕರೆಂಬ ಭೇದ ಮರೆಯಿತು, ನಿನ್ನ ಸನಿಹದಲ್ಲಿ ಶಾಂತಿ ಸಹನೆ ನೇಹ ಅಮರವಾಯಿತು. ನಿನ್ನ ದೀಕ್ಷೆ ಸಫಲವಾಯಿತು, ಭರತ ಕಂಡ ನಮ್ಮದಾಯಿತು. ನಿನ್ನ ಕಥೆಯೂ ಮುಗಿಯಿತು, ನಿನ್ನ ಹೆಸರೂ ಉಳಿಯಿತು. ಗಾಂಧಿ ಗಳಿಸಿಕೊಟ್ಟ ಈ ಸ್ವತಂತ್ರ ಭಾರತ ಯಾಕೋ ಕಾಣೆ ತನಗೆ ತಾನೇ ತಳ್ಳೆನಿಸುತ್ತ ದಿಕ್ಕು ಕಾಣದಂತಿದೆ, ಕವಲು ಕವಲು ಒಡೆದಿದೆ. ಕ್ಷಮಿಸು ತಂದೆ, ನಿನ್ನ ಮೇಲು ಪಂಕ್ತಿ ಮಾಸುವಂತೆ ಸುತ್ತಮುತ್ತ ಕವಿಯುತ್ತಿಹವು ನೂರು ತೆರನ ಚಿಂತೆ. ನುಂಗಳೆಳೆಸಿ ನಮ್ಮನ್ನು ಭಂಗಗೊಳಿಸಿ ಬಗೆಯನು, ನಮಗೆ ನಾವೇ ದ್ರೋಹವೆಣಿಸಿ ನಿನ್ನ ಕೊಂದವೆಂದು ಚಿತ್ರ ಚಿದ್ರವಾಗುತ್ತಿಹುದು ನಿನ್ನ ನೀತಿಯಿಂದು. ತಮಗೆ ತಾವೇ ಮೆರೆವರು ನಿನ್ನ ಹೃಥವ ಮರೆವರು. ಬಟ್ಟೆ ಪಾಡು ಬಟ್ಟೆ ಪಾಡು ನಿನ್ನ ಬಗೆಯೇ ಹರಿಯದು, ಹಳ್ಳಿ ಹಳ್ಳಿಯಲ್ಲಿ ತಿಳಿವು ಮೂಡಿ ಬೆಳಕು ಬೆಳಗದು. ಬೊಗಸೆ ಕೆಲಸ ಕಾದಿದೆ, ದುಡಿಮೆ ಕೈಯ ತೆರೆದಿದೆ. ಗಾಂಧಿ ಕಂಡ ಕನಸು ತಾನು ಗುರಿಯ ಮುಟ್ಟದಂತಿದೆ, ಹೆಗಲ ಹೆಗಲ ಮೇಲೆ ಗಾಂಧಿ ಋಣದ ಭಾರ ಉಳಿದಿದೆ. ಸಂಕಲ್ಪ ಬಲದಲ್ಲಿ ಬಾಪು ಬಯಕೆ ಫಲಿಸಲಿ. ಸರಳ ಬದುಕು ಹಿರಿಯ ಧ್ಯಾನ, ಇದುವೇ ನಿನ್ನ ಜೀವನ. ಇದು ನಿನಗೆ ನಮ್ಮ ನಮನ, ನಿನ್ನ ಹೆಸರು ಪಾವನ. ನಾವೆಲ್ಲರೂ ನಿನ್ನ ಒಕ್ಕಲು, ನಾವು ನಿನ್ನ ದಾರಿ ತಪ್ಪಲು. ಮುನಿಯ ಬೇಡ ತಂದೆ, ಸಾಕು ನಿನ್ನ ಅರಕೆಯೊಂದೇ. ನಿನ್ನ ನೆನಪು ಬೆಳಕಲಿ, ಮತ್ತೆ ದಾರಿ ಕಾಣಲಿ. ಈಗ ಇನ್ನೊಂದು ಕವಿತೆ. ಮಹಾತ್ಮ ಗಾಂಧೀಜಿಯವರ ನಂತರದ ಭಾರತ ಹೇಗಿದೆ? ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಈ ಗಾಂಧಿ ಶತಮಾನೋತ್ಸವ ಕವಿತೆ ಅದನ್ನು ಧ್ವನಿಸುವಂತಿದೆ. ಅಬ್ಬಿರುವ ಮಬ್ಬಿನೊಳಗೊಬ್ಬನೇ ಮುದುಕ ಕೋಲೂರಿ ನಡೆದಿದ್ದಾನೆ. ಆದಿಯುದ್ದಕ್ಕೂ ಆಳು ಬಿದ್ದಿರುವ ಹೂವಿನ ತೋಟ, ಇನ್ನೂ ಒಗೆಯಾಡುತ್ತಿರುವ ಬೆಂಕಿ, ಕಾಲಿನ ಕೆಳಗೆ ರಕ್ತದ ಕೆಸರು, ಕೋಟೆ ಬಿರುಕುಗಳಲ್ಲಿ ಯಾರದೋ ನಿಟ್ಟುಸಿರು, ಗೆದ್ದಲಡರುತ್ತಿರುವ ಕಂಬಗಳ ಮುರುಕು ಮಹಲು, ಹೊಸದಾಗಿ ರಿಪೇರಿ ಮಾಡಿಸಿರುವ ರಸ್ತೆಗಳ ಮೇಲೆ ನಾಯಿಗಳ ಕಚ್ಚಾಟ, ಈ ಎಲ್ಲದರ ನಡುವೆ ಕೇಳುತ್ತಲಿದೆ ಅಬ್ಬಿರುವ ಮಬ್ಬಿನೊಳಗೊಬ್ಬನೇ ಮುದುಕ ಕೋಲೂರಿ ನಡೆಯುವ ಸದ್ದು. ನಾವು ಇದ್ದೇವೆ ಮೂಲೆಯಲ್ಲಿ ಮಿಣಮಿಣ ಮಿಣಮಿಣ ಮೂಂಬತ್ತಿ ಮಬ್ಬಿನ ಸುತ್ತ, ಎಲೆ ತಿರುವಿ ಹಾಕುತ್ತ ಅವರಿವರ ಪಾಚಿಗಟ್ಟಿದ ಮಾತಿನ ಮೇಲೆ ಕಾಲೂರಿ ನಡೆಯುತ್ತ. ಗದ್ದುಗೆಯ ಮೇಲೆ ವಿರಾಜಿಸುವ ಅದ್ದುಗಣ್ಣಿನ ಮುರುಘರಾಜನೆದುರು ಪಂಚತಂತ್ರ ಪ್ರತಿಭೆಯಲ್ಲಿ ಬಾಲವಲ್ಲಾಡಿಸುತ್ತ, ಗುಂಪಿನಲ್ಲಿ ಗೋವಿಂದವಾಗುತ್ತ ಬೇಯುವಲ್ಲೆಲ್ಲ ನುಗ್ಗಿ ಕೈಗೆ ಸಿಕ್ಕಷ್ಟು ಲಪಟಾಯಿಸುತ್ತ, ಬೀದಿ ಧೂಳುಗಳ ಗಲ್ಲಿಗಳ ಕೊಳಕುಗಳ ಕಿರುಚುಗಳ ಬಣ್ಣಗಳ ಕಣ್ಣುಗಳ ನಡೂ ಮಧ್ಯೆ ಇದ್ದಕ್ಕಿದ್ದಂತೆ ಇದರೊಳಗೆ ಯಾರೋ ಕೋಲು ಕುಟ್ಟುವ ಸದ್ದು ಕೇಳುತ್ತದೆ. ಯಾರೋ ಸಣ್ಣಗೆ ಕಣ್ತೆರೆದು ನಮ್ಮೊಳಗನ್ನೆಲ್ಲ ಟಾರ್ಚ್ ಹಾಕಿ ಜಗ್ಗೆಂದು ಬಯಲಿಗೆಳೆದಂತೆ ಭಯವಾಗುತ್ತದೆ. ಎಲ್ಲಿ ಲೆಕ್ಕದ ಬುಕ್ಕು ಎಂದು ತನಿಖೆ ಮಾಡುವ ಹಾಗೆ ತೋರುತ್ತದೆ. ನಾವು

ಆತ ಬಿದ್ದ ಜಿರಳೆಗಳು ಚಡಪಡಿಸಿ ಹೇಗೋ ಎದ್ದು ಬಚ್ಚಿಟ್ಟ ಬಟ್ಟೆಗಳಿಗಾಗಿ ತಡವರಿಸುತ್ತ ಕೈಗೆ ಸಿಕ್ಕಿದ ಚಿಂದೆಯಲ್ಲೇ ಮೈಮುಚ್ಚಿ ಮೂಲೆಗೆ ಸರಿದು ಮುದುರಿ ನಿಲ್ಲುತ್ತೇವೆ. ಸದ್ಯ ಈ ಕಾಡುವ ನೆರಳು ತೊಳಗಿದರೆ ಸಾಕಪ್ಪ ಎಂದು ಆರೈಸುತ್ತೇವೆ. ಇದರಿಂದ ತಪ್ಪಿಸಿಕೊಂಡು ಉಸಿರಾಡಲೆಂದು ಅವರನ್ನು ಆಡಿ ಹೊಗಳುತ್ತೇವೆ. ಮೆಲ್ಲಗೆ ಸದ್ದು ಕರಗಿದ ಮೇಲೆ ನಡುಗುತ್ತಾ ನಾವೂ ಜಪಿಸುತ್ತೇವೆ ರಾಮ ರಾಮ. ಬಂದ ಟಕ್ ಟಕ್ ಸದ್ದು ಬಂದ ಹಾಗೆಯೇ ಕರಗಿ ಹೋಗುತ್ತದೆ. ಆ ಅವನ ಹೆಸರಿನ ಮೇಲೆ ನಿರ್ಮಿಸಿದ ಪ್ರತಿಮೆಗಳ ಫಲಕಗಳ ಬೀದಿಗಳ ಭವನಗಳ ನಡುವೆ ನಿಟ್ಟಿಸಿರು ಆಯುತ್ತದೆ. ಮುಂದೆಲ್ಲೋ ಯಾವ್ಯಾವ ಕತ್ತಲು ಕವಿದ ಭೂಗೋಳಗಳ ಮೇಲೋ ಈ ನೆರಳಿನ ಬೆಳಕು ಬೀಳುತ್ತದೆ. ನಟ್ಟ ನಡುರಾತ್ರಿ ಬೆಂಕಿಗಣ್ಣನ್ನು ಬಿಟ್ಟು ದಡದಡ ದಡದಡ ನುಗ್ಗಿದ ರೈಲು ಬೋರೆನ್ನುತ್ತಾ ಮೊರೆ ಮರೆದು ಕಡೆಗೆ ಕತ್ತಲಲ್ಲಿಯೇ ಕರಗಿ ಹೋದಂತೆ ಸದ್ದು ನಿಲ್ಲುತ್ತದೆ. ಇದು ತೊಲಗಿತಲ್ಲ ಎಂಬ ಸಮಾಧಾನದಲ್ಲಿ ಮತ್ತೆ ಮೊಂಬತ್ತಿ ಹತ್ತಿ ನಿಲ್ಲಿಸಿದ ಆಟ ಮುಂದುವರಿಯುತ್ತದೆ. ಈ ಮೂರು ಕವಿತೆಗಳಲ್ಲಿ ಸ್ವತಂತ್ರ ಭಾರತದ ಸ್ಥಿತಿಗತಿಯನ್ನು ಚಿತ್ರಿಸಲಾಗಿದೆ. ನೈತಿಕತೆಯನ್ನೇ ಯಾವ ಜೀವ ಆದರ್ಶವಾಗಿಸಿಕೊಂಡಿದ್ದ ದೇಶದ ಸಾಕ್ಷಿ ಪ್ರಜ್ಞೆ ಎನಿಸಿದ್ದ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸಿನ ಭಾರತ ನನಸಾಯಿತೆ ಎಂಬ ಪ್ರಶ್ನೆಗೆ ಕವಿತೆಗಳಲ್ಲೇ ಉತ್ತರ ಇದೆ. ಯುವಜನತೆ ದೇಶದ ಭವಿಷ್ಯ ನಿಜ, ಆದರೆ ಗುರಿಯಷ್ಟೇ ಮಾರ್ಗದಲ್ಲೂ ಶುದ್ಧವಾಗಿರಬೇಕೆಂಬ ಆದರ್ಶವನ್ನು ನಾವು ಯುವಜನತೆಯಲ್ಲಿ ಬೆಳೆಸಬೇಕಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಈ ಆದರ್ಶ ನಮ್ಮೆಲ್ಲರ ಉತ್ತರದಾಯಿಯಾಗಲಿ. ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛೆ ಅಲ್ಲ, ಯಾವುದಕ್ಕೂ ಉತ್ತರದಾಯಿ ಅಲ್ಲ ಎಂಬ ಧೋರಣೆಯೂ ಸಲ್ಲ. ಲೋಕೋ ಭಿನ್ನ ರುಚಿ ಎಂಬಂತೆ ಅವರವರ ಅಭಿಪ್ರಾಯಗಳನ್ನು ನಂಬಿಕೆಗಳನ್ನು ಗೌರವಿಸುವ ಉದಾರ ನಿಲುವು. ಕಸವರಮೆಂಬುದು ನೆರೆ ಸೇರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ ಎಂಬ ಕವಿರಾಜ ಮಾರ್ಗಕಾರನ ಮಾತಲ್ಲಿರುವುದು ಇಂತಹ ಉದಾರ ನೀತಿಯೇ. ಈ ನೀತಿಯ ನಾಗರಿಕ ಪರಿಷ್ಕೃತ ಆವೃತ್ತಿಯೇ ಸ್ವಾತಂತ್ರ್ಯ. ಇಂತಹ ಸ್ವಾತಂತ್ರ್ಯವನ್ನು ಪಡೆದ ನಾವು ಭಾರತೀಯರು ಧನ್ಯರು. ಇದನ್ನು ತಂದುಕೊಟ್ಟ ನಮ್ಮ ಪೂರ್ವಿಕರನ್ನು ಗೌರವದಿಂದ ನೆನೆಯುತ್ತಾ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸೋಣ ಎಂಬ ಆಶಯದೊಂದಿಗೆ ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್.

ಇದುವರೆಗೂ ಸ್ವಾತಂತ್ರ್ಯ ಪರ್ವ ಮತ್ತು ಯುವ ಧರ್ಮ ಎಂಬ ವಿಷಯದ ಕುರಿತು ಮೈಸೂರಿನ ಕೃಷ್ಣಮೂರ್ತಿಪುರಂನ ಶಾರದಾವಿಲಾಸ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕಥೆಗಾರರಾದ ಡಾಕ್ಟರ್ ಆನಂದ್ ಗೋಪಾಲ್ರವರು ನಡೆಸಿಕೊಟ್ಟ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟ್ರಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 2ನೇ ದಿನದ ಆಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ವಾರ್ತೆಗಳ ವಿವರ. ರಾಷ್ಟ್ರ ಮೊದಲು ಎಂಬ ತತ್ವದ ಮಾರ್ಗದರ್ಶನದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಚೆನ್ನೈ ಬಳಿಯ ಕಟ್ಟಂಕೂಲತೂರ್ನಲ್ಲಿರುವ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047ರ ವೇಳೆಗೆ ದೇಶದ ವಿಕಸಿತ ಭಾರತ ಪ್ರಯಾಣದಲ್ಲಿ ಭಾರತದ ಯುವಜನರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು. 2014ರಿಂದ ಉನ್ನತ ಶಿಕ್ಷಣದಲ್ಲಿ ದೇಶದ ವಿಸ್ತರಣೆಯನ್ನು ಅವರು ಎತ್ತಿ ತೋರಿಸಿದರು. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಭಾಗವಹಿಸುವಿಕೆಯನ್ನು ಗಮನಿಸಿದ ಅವರು, ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಅರೆವಾಹಕಗಳು, ರೋಬೋಟಿಕ್ಸ್ ಮತ್ತು ಜೈವಿಕ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳ ಮಹತ್ವದ ಕುರಿತು ವಿವರಿಸಿದರು. 2047ರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ಗುರಿ ಸಾಧಿಸಲು ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅತ್ಯಗತ್ಯ.

0: ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದ 17 ಜಿಲ್ಲೆಗಳಲ್ಲಿ 6,453 ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದು 2014 ರಿಂದ 2026 ರವರೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಆರ್ಥಿಕತೆಯನ್ನು ಪರಿವರ್ತಿಸುವಲ್ಲಿ ಹೈನುಗಾರಿಕೆ ಕ್ಷೇತ್ರಕ್ಕೆ ಅಪಾರ ಸಾಮರ್ಥ್ಯವಿದೆ ಎಂದು ಅಮಿತ್ ಶಾ ಹೇಳಿದರು. ರಾಜಸ್ಥಾನದಾದ್ಯಂತ ಹೆಚ್ಚಿನ ಹಾಲು ನೀಡುವ ಸಾಮರ್ಥ್ಯ ಹೊಂದಿರುವ ಹಸು ಮತ್ತು ಎಮ್ಮೆ ತಳಿಗಳು ಪ್ರತಿ ಕುಟುಂಬಕ್ಕೂ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದು ನೇಪಾಳಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. 3 ದಿನಗಳ ಈ ಭೇಟಿಯು ಭಾರತ ಮತ್ತು ನೇಪಾಳ ನಡುವಿನ ನಿಕಟ ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ. ತುಂಡಿಖೇಲ್ನ ಸೇನಾ ಮಂಟಪಕ್ಕೆ ನಾಳೆ ಭೇಟಿ ನೀಡಲಿರುವ ಜನರಲ್ ಸೇಠ್ ನೇಪಾಳಿ ಸೇನಾ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ನಂತರದಲ್ಲಿ ಅವರು ನೇಪಾಳಿ ಸೇನಾ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಲಿದ್ದು, ನೇಪಾಳಿ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಂದ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ನಂತರ ಜನರಲ್ ಸೇಠ್ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಹೂಡಿಕೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಭಾರತೀಯ ಮತ್ತು ನೇಪಾಳಿ ಸೇನೆಗಳ ನಡುವಿನ ವಿಶಿಷ್ಟ ಸಂಪ್ರದಾಯಕ್ಕೆ ಅನುಗುಣವಾಗಿ ನೇಪಾಳಿ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಅವರಿಗೆ ನೇಪಾಳಿ ಸೇನೆಯ ಗೌರವ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಇಂದು ಹರಿಯಾಣದ ಕರ್ನಾಲ್ನಲ್ಲಿ ತಿರಂಗ ಯಾತ್ರೆ ನಡೆಯಿತು. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಈ ತಿಂಗಳ 9 ರಿಂದ 17 ರವರೆಗೆ ದೇಶಾದ್ಯಂತ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಗುತ್ತಿದೆ. ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಹೆಚ್ಚಿನ ಸಂಖ್ಯೆಯ ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕೇಂದ್ರ ಸಚಿವರು ಸ್ವತಃ ಮೋಟಾರ್ ಸೈಕಲ್ನಲ್ಲಿ ಮೆರವಣಿಗೆಯಲ್ಲಿ ಸೇರಿಕೊಂಡರು. ಭಾಗವಹಿಸುವವರ ಉತ್ಸಾಹವನ್ನು ಹೆಚ್ಚಿಸಿದರು. ಪ್ರತಿಯೊಬ್ಬ ನಾಗರಿಕರಿಗೂ ದೇಶಭಕ್ತಿ ಮತ್ತು ರಾಷ್ಟೀಯ ಹೆಮ್ಮೆಯ ಸಂದೇಶವನ್ನು ತಿಳಿಸುವುದು ಯಾತ್ರೆಯ ಉದ್ದೇಶವಾಗಿತ್ತು. ರಾಷ್ಟೀಯ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯು ಸೈಬರ್ ಕುಸ್ತಿ 2026 ಎಂಬ ರಾಷ್ಟೀಯ ಸೈಬರ್ ಭದ್ರತೆ ಮತ್ತು ಕೃತಕ ಬುದ್ಧಿಮತ್ತೆ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದೆ. ಸೈಬರ್ ಭದ್ರತಾ ಮೌಲ್ಯಮಾಪನದಲ್ಲಿ ಮಾನವನ ತೀರ್ಪನ್ನು ಪರೀಕ್ಷಿಸಲು ಮತ್ತು ಗುರುತಿಸಲು ಈ ಹ್ಯಾಕಥಾನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಸೈಬರ್ ಕುಸ್ತಿ 2026ಗಾಗಿ ನೋಂದಣಿ ನಿನ್ನೆ ಆರಂಭವಾಗಿದ್ದು ಮುಂದಿನ ತಿಂಗಳು 10 ರವರೆಗೆ ತೆರೆದಿರುತ್ತದೆ. ಭಾಗವಹಿಸುವಿಕೆ ಉಚಿತವಾಗಿದ್ದು ತಂಡದಲ್ಲಿ 3 ರಂತೆ ವಿದ್ಯಾರ್ಥಿಗಳು ಮತ್ತು ಸ್ವತಂತ್ರ ಸಂಶೋಧಕರಿಗೆ ಇದು ಮುಕ್ತವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಪೂಂಚ್ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಬಹುನಿರೀಕ್ಷಿತ ಸುಂಗಲ್ ಸುರಂಗವನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದ್ದು, ಈ ಮೂಲಕ ರಜೌರಿ, ಪೂಂಚ್ ಮತ್ತು ನೌಶೇರಾಗಳೊಂದಿಗೆ ಸಂಪರ್ಕಕ್ಕೆ ಪ್ರಮುಖ ಉತ್ತೇಜನವನ್ನು ಒದಗಿಸಲಾಗಿದೆ. ಕಾಲಿಧರ್ ಶ್ರೇಣಿಯ ಮೂಲಕ ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿದ 2.79 ಕಿಲೋಮೀಟರ್ ಉದ್ದದ ಈ ಸುರಂಗವು ಅಸ್ತಿತ್ವದಲ್ಲಿರುವ ಮಾರ್ಗದ ಕಠಿಣ ಪ್ರದೇಶವನ್ನು ಬೈಪಾಸ್ ಮಾಡುತ್ತದೆ. ಪ್ರಯಾಣದ ದೂರವನ್ನು ಸುಮಾರು 13 ಕಿಲೋಮೀಟರ್ಗಳಷ್ಟು ಕಡಿಮೆ ಮಾಡಿ ಗಣನೀಯ ಪ್ರಯಾಣ ಸಮಯವನ್ನು ಉಳಿಸುತ್ತದೆ. ಸುಮಾರು 600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸುರಂಗವು ಪ್ರಸ್ತುತ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆವರೆಗೆ ಲಘು ವಾಹನಗಳಿಗೆ ಮಾತ್ರ ತೆರೆದಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಕ್ರೇನ್ ಮತ್ತು ರಷ್ಯಾ ಇಂದು ಪರಸ್ಪರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿವೆ. ಈ ದಾಳಿಗಳು ಎರಡೂ ಕಡೆಗಳಲ್ಲಿ ಕನಿಷ್ಠ 11 ಜನರನ್ನು ಬಲಿ ಪಡೆದಿವೆ. ರಷ್ಯಾದ್ಯಂತ ಉಕ್ರೇನ್ 100+ ಡ್ರೋನ್ಗಳನ್ನು ಹಾರಿಸಿದ್ದು 6 ಜನರು ಬಲಿಯಾಗಿದ್ದಾರೆ. ಡ್ರೋನ್ ದಾಳಿಗಳು 3 ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡಿದ್ದವು. 150ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಒಳಗೊಂಡ ಈ ದಾಳಿಗಳು ಹಲವಾರು ಮನೆಗಳು ಮತ್ತು ರೈಲ್ವೆ ನಿಲ್ದಾಣವನ್ನು ಹಾನಿಗೊಳಿಸಿದವು. ರಷ್ಯಾದ ರಕ್ಷಣಾ ಸಚಿವಾಲಯವು ರಾತ್ರಿಯಿಡೀ 822 ಉಕ್ರೇನಿಯನ್ ಡ್ರೋನ್ಗಳನ್ನು ನಾಶಪಡಿಸಿದೆ ಎಂದು ಹೇಳಿದೆ. ಏತನ್ಮಧ್ಯೆ ಉಕ್ರೇನ್ನಲ್ಲಿ ರಷ್ಯಾದ ದಾಳಿಗಳು 5 ಜನರನ್ನು ಬಲಿ ಪಡೆದಿವೆ. ರಷ್ಯಾ ದಾಳಿಗಳು ಕ್ರಿವಿ ರೇಹ್ನಲ್ಲಿರುವ ಲೋಹಶಾಸ್ತ್ರೀಯ ಸ್ಥಾವರ ಮತ್ತು ಕೈವ್ನಲ್ಲಿರುವ ಹಲವಾರು ಮಿಲಿಟರಿ ಕೈಗಾರಿಕಾ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು

ಗೊಂಡಿದ್ದವು ಎಂದು ರಷ್ಯಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಒಪ್ಪಂದ ಸಾಫ್ಟಾದ ದುರ್ಬಳಕೆ ಮಾಡಿಕೊಂಡು ದಕ್ಷಿಣ ಪೂರ್ವ ಏಷ್ಯಾದ ಅಡಿಕೆಯನ್ನು ಬಾಂಗ್ಲಾದೇಶ ಮೂಲದ್ದು ಎಂದು ಸುಳ್ಳು ಘೋಷಣೆ ಮಾಡಿ ಭಾರತಕ್ಕೆ ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿದ್ದ ಬೃಹತ್ ಜಾಲವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಭೇದಿಸಿದೆ. ಈ ಕುರಿತು ಕೇಂದ್ರ ಹಣಕಾಸು ಸಚಿವಾಲಯ ಮಾಹಿತಿ ನೀಡಿದ್ದು, ಈವರೆಗೆ ನಡೆದಿರುವ ತನಿಖೆಯಲ್ಲಿ 2,500 ಕೋಟಿ ರೂಪಾಯಿಗೂ ಅಧಿಕ ಕಂದಾಯ ನಷ್ಟವಾಗಿರುವುದು ಕಂಡುಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 9 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳಿಗೆ 460 ರನ್ ಗಳಿಸಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಇಂದಿನ ದಿನದ ಆಟದ ಅಂತ್ಯಕ್ಕೆ ಭಾರತದ ಪರವಾಗಿ ದೇವದತ್ ಪಡಿಕ್ಕಲ್ 167 ರನ್ ಗಳಿಸಿದರೆ ಧ್ರುವ್ ಜುರೇಲ್ 51 ರನ್ ಗಳಿಸಿ ತಮ್ಮ ವಿಕೆಟ್ ಒಪ್ಪಿಸಿದರು. ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ಪ್ರಸ್ತುತ ಕಣದಲ್ಲಿದ್ದಾರೆ. ಶ್ರೀಲಂಕಾ ಪರವಾಗಿ ಪ್ರಭತ್ ಜಯಸೂರ್ಯ 4 ವಿಕೆಟ್ ಪಡೆದರೆ ಕೇಶರ ನುವಾಂಥ 3 ವಿಕೆಟ್ ಗಳಿಸಿ ಮಿಂಚಿದರು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಇದೇ 23ರವರೆಗೆ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯಲಿದೆ. 2009ರ ನಂತರ ಭಾರತವು ಈ ಕೂಟಕ್ಕೆ ಆತಿಥ್ಯ ವಹಿಸುತ್ತಿರುವುದು ಇದು 2ನೇ ಬಾರಿಯಾಗಿದೆ. 2011ರಿಂದ ಭಾರತವು ಪ್ರತಿ ಆವೃತ್ತಿಯಲ್ಲೂ ಕನಿಷ್ಠ 1 ಪದಕ ಗೆಲ್ಲುತ್ತಾ ಬಂದಿದ್ದು ಈವರೆಗೆ ಒಟ್ಟು 14 ಪದಕಗಳನ್ನು ಪಡೆದುಕೊಂಡಿದೆ. ಈ ಬಾರಿಯ ಪಂದ್ಯಾವಳಿಯಲ್ಲಿ ಪಿವಿ ಸಿಂಧು, ಲಕ್ಷ್ಯ ಸೇನ್ ಹಾಗೂ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಭಾರತದ ಪ್ರಮುಖ ಪದಕದ ಭರವಸೆಯಾಗಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಸ್ಪರ್ಧೆಯಲ್ಲಿದ್ದಾರೆ. ಭಾರತಕ್ಕೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವನ್ನು ಏಕೀಕರಿಸಿದ ನೆನಪಿಗಾಗಿ ಇಂದು ಪುದುಚೇರಿ ಡಿ ಜ್ಯೂರ್ ವರ್ಗಾವಣೆ ದಿನವನ್ನು ಆಚರಿಸಿತು. 1954ರಲ್ಲಿ ಭಾರತದೊಂದಿಗಿನ ವಿಲೀನದ ಐತಿಹಾಸಿಕ ಜನಾಭಿಪ್ರಾಯ ಸಂಗ್ರಹಣೆ ನಡೆದ ಕಿಜೂರ್ ಪ್ರದೇಶದಲ್ಲಿ ಪುದುಚೇರಿ ಗೃಹ ಸಚಿವ ಎ ನಮಶಿವಾಯಂ ರಾಷ್ಟ್ರೋಧ್ವಜಾರೋಹಣ ನೆರವೇರಿಸಿದರು. ಪೆಸಿಫಿಕ್ ದ್ವೀಪ ರಾಷ್ಟ್ರ ಹವಾಯಿಯಾದ್ಯಂತ ಲಾಲಾ ಚಂಡಮಾರುತ ಚಲಿಸುತ್ತಿರುವುದರಿಂದ ಬಲವಾದ ಗಾಳಿ ಮತ್ತು ಧಾರಾಕಾರ ಮಳೆಯಾಗಿದೆ. ಲಾಲಾ ಚಂಡಮಾರುತದ ಪರಿಣಾಮವಾಗಿ ಗಂಟೆಗೆ ಗರಿಷ್ಠ 120 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು 63 ಸೆಂಟಿಮೀಟರ್ಗಳವರೆಗೆ ಮಳೆಯಾಗುವ ಸಂಭವವಿದೆ ಎಂದು ವರದಿಯಾಗಿದೆ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ವಿರುದ್ಧದ ಪಂದ್ಯದೊಂದಿಗೆ ತನ್ನ ಅಭಿಯಾನ ಆರಂಭಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವಿನ್ನ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ಪೂಲ್ ಡಿ ವಿಭಾಗದ ಈ ಪಂದ್ಯವು 2-2 ಗೋಲುಗಳ ಸಮಬಲದ ಹೋರಾಟದೊಂದಿಗೆ ಅಂತ್ಯಗೊಂಡಿದೆ. ಭಾರತದ ಪರವಾಗಿ ನವನೀತ್ ಕೌರ್ ಮತ್ತು ದೀಪಿಕಾ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟ್ರಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 2ನೇ ದಿನದಾಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಇದುವರೆಗೂ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವು ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿಬರೋಣ ಸ್ವಾತಂತ್ರ್ಯ ದಿನದ ಹಿನ್ನೆಲೆ ಕುರಿತು ಎಚ್ ಡಿ ಕೋಟೆಯ ವಕೀಲರಾದ ಶ್ರೀಯುತ ಮುನಿರಾಜು ಬೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ನಮಸ್ಕಾರ. ನನ್ನ ಹೆಸರು ಮುನಿರಾಜ್ ಬಿ, ವಕೀಲರು, ಎಚ್ ಡಿ ಕೋಟೆ. ಭಾರತದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಏಕೆ ಆಚರಿಸಲಾಯಿತು, ಅದರ ಇತಿಹಾಸವೇನು, ಅದನ್ನು ಏಕೆ ಆಚರಿಸಲಾಗುತ್ತಿದೆ ಎಂಬುದರ ಬಗ್ಗೆ ತಿಳಿಸಲಾಗುತ್ತದೆ. ಆಗಸ್ಟ್ 15ರಂದು ಭಾರತದಲ್ಲಿ ಸ್ವತಂತ್ರ ದಿನವನ್ನು ಏಕೆ ಆಚರಿಸುತ್ತೇವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮಲ್ಲಿ ಹೆಚ್ಚಿನವರಿಗೆ ಈ ದಿನದ ಮಹತ್ವ ತಿಳಿದಿದ್ದರೂ ಈ ದಿನದ ಮಹತ್ವವನ್ನು ನಾವು ಹೆಚ್ಚಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆಗಸ್ಟ್ 15ರಂದು ಭಾರತವು ಬ್ರಿಟಿಷ್ ಸಾಮ್ರಾಜ್ಯದಿಂದ ಕಳೆದು ಹೋದ ಸ್ವತಂತ್ರವನ್ನು ಪಡೆದುಕೊಂಡಿತ್ತು. ಈ ದಿನದ ಬಗ್ಗೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮಾತ್ರವಲ್ಲ, ನಾವು ಹೊಂದಿರುವ ಹಕ್ಕು ಕೂಡ ಆಗಿದೆ. ಸ್ವತಂತ್ರ ದಿನದ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳಬೇಕಾದರೆ ಭಾರತದಲ್ಲಿ ಸ್ವತಂತ್ರ ದಿನವನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದರ ಕುರಿತು ನೀವು ತಿಳಿದುಕೊಳ್ಳಬೇಕಾದದ್ದು ಬಹಳಷ್ಟು ಇವೆ. ಸ್ವತಂತ್ರ ದಿನದ ಇತಿಹಾಸ, ಅದರ ಹಿನ್ನೆಲೆಯನ್ನು ನೋಡುವುದಾದರೆ ಸ್ವತಂತ್ರ ದಿನದ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ವರ್ಷಗಳ ಕಾಲ ಗುಲಾಮಗಿರಿ ಮತ್ತು ಗುಲಾಮಗಿರಿಯ ನಂತರ ಭಾರತವು ಅಂತಿಮವಾಗಿ 1947ರಲ್ಲಿ ಆಗಸ್ಟ್ 15ರಂದು ಸ್ವತಂತ್ರವನ್ನು ಪಡೆದುಕೊಂಡಿತು. ಇದು ಮಹಾತ್ಮ ಗಾಂಧೀಜಿಯವರು ನಡೆಸಿದ ಸ್ವತಂತ್ರ ಚಳವಳಿಯ ನಂತರವೇ ಯಶಸ್ವಿಯಾಯಿತು. ಪ್ರತಿರೋಧಕ ಅಂದರೆ ಸಂದೇಶಗಳೊಂದಿಗೆ ಈ ನಿಸ್ವಾರ್ಥ ಯತ್ನದಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಣಿ ಲಕ್ಷ್ಮೀಬಾಯಿ, ಬಾಲ ಗಂಗಾಧರನಾಥ ತಿಲಕ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂತಾದ ಅನೇಕ ಜನರು ಭಾಗಿಯಾಗಿದ್ದರು. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆಯಲು ಅನೇಕ ತ್ಯಾಗಗಳನ್ನು ಮಾಡಬೇಕಾಯಿತು. ಏಕೆಂದರೆ ಅವರು ತಮ್ಮ ದೇಶವನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು ಮತ್ತು ಅದರಲ್ಲಿರುವ ಎಲ್ಲ ಜನರು ಕಾಳಜಿಯನ್ನು ವಹಿಸುತ್ತಿದ್ದರು. ಸ್ವತಂತ್ರ ದಿನಾಚರಣೆಗೆ ಕಾರಣವಾದ ಪ್ರಮುಖ ಘಟನೆಗಳನ್ನು ಈ ಕೆಳಗಿನಂತೆ ಹೇಳುತ್ತೇನೆ. ಮೊದಲನೇದಾಗಿ 1857ರ ದಂಗೆ, ಹಾಗೆ 1855ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, 1915ರಲ್ಲಿ ಭಾರತಕ್ಕೆ ಮಹಾತ್ಮ ಗಾಂಧಿಯವರ ಮರಳುವಿಕೆ, 1919ರಲ್ಲಿ ಲಕ್ನೋ ಒಪ್ಪಂದ, ಹಾಗೆ 1917ರಲ್ಲಿ ಚಂಪರಣ್ ಸತ್ಯಾಗ್ರಹ, ಹಾಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅಸಹಕಾರ ಚಳುವಳಿ, ಸುಭಾಷ್ ಚಂದ್ರ ಬೋಸ್ ಭಾರತಕ್ಕೆ ಮರಳಿದ್ದರು, ಜನವರಿ 26, 1930ರಂದು ಪೂರ್ಣ ಸ್ವರಾಜ್ಯ, 1930ರ ದಂಡಿ ಮೆರವಣಿಗೆ, ಭಾರತೀಯ ರಾಷ್ಟ್ರೀಯ ಸೇನೆಯ ರಚನೆ, 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ, ಹಾಗೆ 1947ರಲ್ಲಿ ಭಾರತದ ವಿಭಜನೆ ಮತ್ತು ದೇಶದ ಸ್ವಾತಂತ್ರ್ಯ. ಭಾರತದ ಸ್ವತಂತ್ರ ಚಳವಳಿಯ ಪ್ರಮುಖ ವ್ಯಕ್ತಿಗಳನ್ನು ನೋಡುವುದಾದರೆ ದೇಶದ ಜನರನ್ನು ಏಕತೆ ಕೊಂಡೊಯ್ಯುವ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ.

ಭಾರತೀಯ ಸ್ವತಂತ್ರ ದಿನಾಚರಣೆಯ ಯಶಸ್ವಿಯಾಗುತ್ತಿರಲಿಲ್ಲ. ಆಗ 15ರ ಮಹತ್ವವನ್ನು ಪರಿಗಣಿಸಿದರೆ ಮಹತ್ವದ ಪಾತ್ರ ವಹಿಸಿದ ಕೆಲವು ಪ್ರಮುಖ ವ್ಯಕ್ತಿಗಳು ಇಲ್ಲಿದ್ದಾರೆ. ಮೊದಲನೇದಾಗಿ ಮಹಾತ್ಮ ಗಾಂಧಿಯವರ ಪಾತ್ರ ಏನು? ರಾಷ್ಟ್ರಪಿತ ಎಂದು ಕರೆಯಲ್ಪಡುವ ಮಹಾತ್ಮ ಗಾಂಧಿಯವರು ಭಾರತೀಯ ಸ್ವತಂತ್ರ ಚಳುವಳಿಯ ಪ್ರಮುಖ ನಾಯಕರಲ್ಲಿ ಒಬ್ಬರು. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆಯುವ ಒಂದು ಮಾರ್ಗವಾಗಿ ಸತ್ಯಾಗ್ರಹ ಅಂದರೆ ಅಹಿಂಸಾತ್ಮಕ ಪ್ರತಿರೋಧವನ್ನು ಅವರು ಪ್ರತಿಪಾದಿಸಿದರು. ನಾಗರಿಕ ವಿವಿಧತೆ ಮತ್ತು ಅಹಿಂಸೆಯ ಈ ತತ್ವಶಾಸ್ತ್ರವನ್ನು ಪ್ರಪಂಚದಾದ್ಯಂತ ಇತರ ಅನೇಕರ ರಾಜಕೀಯ ನಾಯಕರ ಮೇಲೆ ಪ್ರಭಾವ ಬೀರಿತು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮತ್ತು ದಂಡಿ ಮೆರವಣಿಗೆ ಸೇರಿದಂತೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಗಾಂಧಿಯವರ ಹಲವಾರು ರಾಷ್ಟ್ರವ್ಯಾಪ್ತಿ ಅಭಿಯಾನ ನಡೆಸಿದರು. ಒಂದು ಕಡೆ ಗಾಂಧೀಜಿಯಾದರೆ ಮತ್ತೊಂದು ಕಡೆ ಜವಾಹರಲಾಲ್ ನೆಹರೂರವರ ಕೊಡುಗೆ ಏನು ಎಂಬುದರ ಅದರ ಬಗ್ಗೆ ಚಿಕ್ಕದಾಗಿರೋದಾದರೆ, ಜವಾಹರಲಾಲ್ ನೆಹರು ಕೂಡ ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಮತ್ತು ಭಾರತದ ಸ್ವತಂತ್ರದಲ್ಲಿ ಅಷ್ಟೇ ಪ್ರಮುಖ ಪಾತ್ರ ವಹಿಸಿದವರು. ಸ್ವತಂತ್ರ ಪೂರ್ವ ಮತ್ತು ನಂತರದ ರಾಜಕೀಯದಲ್ಲಿ ಅವರ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರು ಗಾಂಧಿಯವರ ನಿಕಟವರ್ತಿಯಾಗಿದ್ದರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ರಾಜಕೀಯ ಶಕ್ತಿಯಾಗಿ ಜಾರಿಗೆ ತರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂಥ ನೆಹರೂರವರು. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿಯನ್ನು ನೋಡೋದಾದರೆ ಸುಭಾಷ್ ಚಂದ್ರ ಬೋಸ್. ಇವರನ್ನು ನಾವು ನೇತಾಜಿ ಎಂದು ಕರೆಯಲ್ಪಡುವ ಸುಭಾಷ್ ಚಂದ್ರ ಬೋಸ್ ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಬಹಳ ಮಹತ್ವದ ವ್ಯಕ್ತಿಯಾಗಿದ್ದರು. ಅವರು ಸ್ವತಂತ್ರವನ್ನು ಸಾಧಿಸಲು ಸಶಸ್ತ್ರ ಪಡೆಗಳೊಂದಿಗೆ ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದ ತೀವ್ರಗಾಮಿ ರಾಷ್ಟ್ರೀಯ ತವಾದಿಯಾಗಿದ್ದರು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಬೋಸ್ ಬ್ರಿಟಿಷರ ವಿರುದ್ಧ INA ಮುನ್ನಡೆಸಿದರು, ಅದು ಯಶಸ್ವಿಗೊಳಿಸಿದರು. ಅನೇಕ ಭಾರತೀಯರನ್ನು ಸ್ವತಂತ್ರವನ್ನು ಬಯಸುವಂತೆ ಮಾಡಿತು. ಇವರ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಅದೇ ರೀತಿ ಸರ್ದಾರ್ ವಲ್ಲಭಾಯಿ ಪಟೇಲ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ಇನ್ನು ಮುಂತಾದ ಅನೇಕರು ನಾಯಕರುಗಳು ಸೇರಿದ್ದಾರೆ. ಅವರೆಲ್ಲರೂ ತಮ್ಮ ಧೈರ್ಯದಿಂದ ಒಂದೇ ಗುರಿಯಾಗಿ ಹೋರಾಡಿದವರು, ಸ್ವತಂತ್ರ ಪಡೆಯಲು. ಆಗಸ್ಟ್ 15, 1947 ಮಹತ್ವವನ್ನು ಏಕೆ ಸಂಸತ್ತು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ಅಂಗೀಕರಿಸಿತು? ನ್ಯಾಯಾಂಗ ಸಾರ್ವಭೌಮತ್ವವನ್ನು ಭಾರತೀಯ ಸಂವಿಧಾನದ ಸಭೆಗೆ ಹಸ್ತಾಂತರಿಸಲಾಯಿತು. ರಾಣಿ ಎಲಿಜಬೆತ್ ರವರ ತಂದೆ ರಾಜ್ ಚಾರ್ಜ್ ದೇಶವು ಸಂಪೂರ್ಣ ಗಣರಾಜ್ಯ ಸಂವಿಧಾನಕ್ಕೆ ವರ್ಗಾವಣೆಯಾಗುವವರೆಗೂ ರಾಜ್ಯವನ್ನು ಆಳುವುದನ್ನು ಮುಂದುವರಿಸಿದವರು. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಎಲ್ಲ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರವನ್ನು ಪಡೆಯಲು ಹೋರಾಡಿದವರು. ಭಾರತದಲ್ಲಿ ಸ್ವತಂತ್ರ ದಿನವನ್ನು ಹೇಗೆ ಆಚರಿಸಲಾಯಿತು ಎಂಬುದು ನೋಡುವುದಾದರೆ, ಪ್ರತಿ ವರ್ಷ ಸ್ವತಂತ್ರ ದಿನವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ರಾಷ್ಟ್ರೀಯ ರಜಾ ದಿನವೆಂಬುದು ಪರಿಗಣಿಸಲಾಗುತ್ತದೆ ಮತ್ತು ಜನರು ಧ್ವಜಾರೋಹಣ ಮಾಡಿ ಭಾರತೀಯ ರಾಷ್ಟ್ರಗೀತೆಯನ್ನು ಹಾಡುವ ದಿನವಾಗಿದೆ. ಅಂದರೆ ಪ್ರತಿಯೊಬ್ಬ ಭಾರತದ ನಾಗರಿಕನು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವುದು ಆದ್ಯ ಕರ್ತವ್ಯವಾಗಿದೆ. ರಾಷ್ಟ್ರಧ್ವಜ ಪ್ರತಿ ವರ್ಷ ಭಾರತದ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪು ಕೋಟೆಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸುತ್ತಾರೆ. ಈ ಧ್ವಜಾರೋಹಣವು ನಾವು ವಿವಿಧ ವರ್ಷಗಳ ಹೋರಾಟ ಮೂಲಕ ಗಳಿಸಿದ ಸ್ವತಂತ್ರವನ್ನು ಸೂಚಿಸುವುದು, ಹಾಗೆ ಮೆರವಣಿಗೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಅದೇ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸುವ ಮೆರವಣಿಗೆಗಳನ್ನು ನಡೆಸಲಾಗುತ್ತದೆ ಮತ್ತು 21 ಗುಂಡುಗಳನ್ನು ಹಾರಿಸಲಾಗುತ್ತದೆ. ಶಾಲೆಯ ಈ ಸಂದರ್ಭಗಳನ್ನು ಸ್ವತಂತ್ರ ದಿನದ ಬಗ್ಗೆ ಚರ್ಚೆಗಳು

0: ನೃತ್ಯಗಳು, ಭಾಷಣಗಳು, ನಾಟಕ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜಾಗೃತಿಯನ್ನು ಮೂಡಿಸಲು ಬಳಸಲಾಗುತ್ತದೆ. ಅದೇ ರೀತಿ ಮಹಾನ್ ವ್ಯಕ್ತಿಗಳು, ಮಹಾನ್ ನಾಯಕರು, ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾನ್ ನಾಯಕರ ಬಗ್ಗೆ ಕುರಿತು ಭಾಷಣವನ್ನು ಮಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣವು ಭಾರತವನ್ನು ಉದ್ದೇಶಿಸಿ ಮಾತನಾಡುತ್ತದೆ ಮತ್ತು ನಾವು ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದ ದಿನವನ್ನು ನೆನಪಿಸಿಕೊಳ್ಳುವ ಸಂದೇಶವನ್ನು ನೀಡುತ್ತಾರೆ. ಸ್ವತಂತ್ರ ದಿನಾಚರಣೆಯ ಬಗ್ಗೆ ಕಡಿಮೆ ತಿಳಿದಿರುವ ಕೆಲವು ಸಂಗತಿಗಳು ಇಲ್ಲಿವೆ. ಅಂದರೆ ಭಾರತಕ್ಕೆ ಸ್ವತಂತ್ರ ಬಂದ ಸಮಯದಲ್ಲಿ ತನ್ನದೇ ಆದ ರಾಷ್ಟ್ರಗೀತೆ ಇರಲಿಲ್ಲ. ಆಗ ದೆಹಲಿಯಲ್ಲಿ ನಡೆದ ಮೊದಲ ಭಾರತೀಯ ಸ್ವತಂತ್ರ ದಿನಾಚರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಹಾಗೆ ಸೆಪ್ಟೆಂಬರ್ 14, 1949 ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಸ್ವೀಕರಿಸಲಾಯಿತು. ಆಗಸ್ಟ್ 15 ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಸ್ವತಂತ್ರ ದಿನಾಂಕವೆಂದು ನೀಡಲಾಯಿತು. ಮೊದಲು ಅನಧಿಕೃತ ಧ್ವಜಾರೋಹಣವನ್ನು ಆಗಸ್ಟ್ 7, 1906 ಕಲ್ಕತ್ತಾದ ಪಾರ್ಸಿ ಭಗನ್ ಚೌಕದಲ್ಲಿ ನಡೆಸಲಾಯಿತು. ಹಾಗೆ 1904 ಭಾರತದ ಮೊದಲ ರಾಷ್ಟ್ರ ಧ್ವಜವನ್ನು ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾಗಿದ್ದ ಸಿಸ್ಟರ್ ನಿವೇದಿತ ವಿನ್ಯಾಸಗೊಳಿಸಿದರು. ಒಟ್ಟಾರೆಯಾಗಿ ಭಾರತ ಮತ್ತು ಅದರ ಸ್ವತಂತ್ರ ದಿನವು ಆಳವಾಗಿ ಬೇರುಗಳನ್ನು ಹೊಂದಿವೆ. ವಿಶೇಷವಾಗಿ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರಕ್ಕಾಗಿ ಎಷ್ಟು ಶ್ರಮಿಸಿದ್ದಾರೆ ಎಂಬುದನ್ನು ನಾವು ನೋಡಿದಾಗ ಈ ದಿನವು ಸೇನಾ ಮೆರವಣಿಗೆಗೆ ಮತ್ತು ಭಾರತದ ಪ್ರತಿಯೊಂದು ಭಾಗದ ಸಾಂಸ್ಕೃತಿಕ ಪ್ರತಿಭೆಗಳು, ಸಂಪ್ರದಾಯಗಳು ಮತ್ತು ವಿಶೇಷತೆಗಳ ಪ್ರದರ್ಶನಂತ ವಿವಿಧ ಕಾರ್ಯಕ್ರಮಗಳು ಸಹ ಒಳಗೊಂಡಿದೆ. ಪದೇ ಪದೇ ಹೇಳಲಾಗುವ ಪ್ರಶ್ನೆಗಳು ಏನೆಂದರೆ, ಆಗಸ್ಟ್ 15 ಸ್ವತಂತ್ರ ದಿನವನ್ನು ಏಕೆ ಆಚರಿಸಲಾಗುತ್ತದೆ? ಆಗಸ್ಟ್ 15 ಭಾರತ ಬ್ರಿಟಿಷ್ ವಸಾಹತುಶಾಹಿಯಿಂದ ಸಂಪೂರ್ಣವಾಗಿ ಸ್ವತಂತ್ರವೆಂದು ಘೋಷಿಸಲಾಯಿತು. ಭಾರತದಲ್ಲಿ ಮೊದಲ ಸ್ವತಂತ್ರ ದಿನಾಚರಣೆಯ ಭಾಷಣ ಮಾಡಿದವರು ಯಾರು ಎಂಬುದು ನೋಡುವುದಾದರೆ, ಭಾರತದಲ್ಲಿ ಮೊದಲು ಸ್ವತಂತ್ರ ದಿನಾಚರಣೆಯ ಭಾಷಣವನ್ನು ಜವಾಹರಲಾಲ್ ನೆಹರೂರವರು ಮಾಡಿದರು. ನೋಡಿ ಎಷ್ಟು
1: ಭಾರತದ ಸ್ವತಂತ್ರಕ್ಕಾಗಿ ಹಲವಾರು ಮಹಾನ್ ನಾಯಕರು ತಮ್ಮ ಜೀವವನ್ನು ಬಲಿದಾನವಾಗಿ ಮುಡುಪಾಗಿಟ್ಟಿದ್ದಾರೆ. ಅಂಥದ್ರಲ್ಲಿ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಹಾಗೂ ಮಹಾನ್ ನಾಯಕರ ಬಗ್ಗೆ ಹೇಳುವುದಾದರೆ, ಮೊದಲನೇದಾಗಿ ನೆನಪಾಗುವುದು ಭಗತ್ ಸಿಂಗ್. ಭಗತ್ ಸಿಂಗ್ರವರು 1907 1931 ಭಾರತ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿ ಎಂದು ಹೇಳಬಹುದು. ಇವರು ಹುಟ್ಟು ಹೋರಾಟಗಾರರು. ಪಂಜಾಬಿನ ಜನರಲ್ ವಾಲಾ ತಾಲೂಕಿನ ಬಾಗ್ ಎಂಬ ಹಳ್ಳಿಯಲ್ಲಿ ಜನಿಸಿದವರು. ಇವರ ಜನನ 28 ಸೆಪ್ಟೆಂಬರ್ 1907 ಪಂಜಾಬ್ನ. ಇವರು ಭಾರತದ ಸ್ವತಂತ್ರ ಚಳವಳಿಯಲ್ಲಿ ನಾಯಕತ್ವವನ್ನು ಪಡೆದಂಥ ವ್ಯಕ್ತಿಯಾಗಿದ್ದರು. ಇವರು ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದರೂ ಸಹ ಇವರ ತಾಯಿ ಶ್ರೀಮತಿ ವಿದ್ಯಾವತಿ ಮತ್ತು ಇವರ ತಂದೆ ಜೀವ ವಿಮಾ ಕಂಪನಿಯಲ್ಲಿ ಏಜೆಂಟರಾಗಿ ವೃತ್ತಿ ಮಾಡುತ್ತಿದ್ದ ತಂದೆ ಕಿಶನ್ ಸಿಂಗ್ ಭಗತ್ ಮೇಲೆ ಅತೀವ ಪ್ರಭಾವವನ್ನು ಬೀರಿದರು. ಇವರ ಚಿಕ್ಕಪ್ಪ ಅಜಿತ್ ಸಿಂಗ್. ಈಗಾಗಲೇ ಅಜಿತ್ ಸಿಂಗ್ರವರು ಉಗ್ರ ಭಾಷಣಕಾರರಾಗಿದ್ದರು. ರೈತರ ನಡುವೆ ಹಲವಾರು ಚಳವಳಿಗಳನ್ನು ಸಂಘಟಿಸಿ ಬ್ರಿಟಿಷರು ಬಂಧನಕ್ಕೀಡಾಗಿದ್ದರು. ಅದೇ ರೀತಿ ಇವರ ಚಿಕ್ಕಪ್ಪ ಕೂಡ ಕೆಲವೊಂದು ಚಳವಳಿಯಲ್ಲಿ ಭಾಗವಹಿಸಿ ಸಂಘಟಿಸಿ ಬ್ರಿಟಿಷರು ಬಂಧನಕ್ಕೀಡು ಮಾಡಲು ಬಲೆ ನೇಯುತ್ತಿದ್ದರು. ಸಿಗದೆ ಅವರಿಗೆ ಚಳ್ಳೆಯನ್ನು ತಿನ್ನಿಸಿದರು. ಇದರೊಂದಿಗೆ ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷರು ನಡೆಸಿದ ನಾರನ ಹೋಮದಿಂದ ಉಂಟಾದ ರಕ್ತ ಕೆಂಪು ಕಳೆ ಅವರಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಬ್ಬಿಸಿ ಮನಸ್ಸಿನಲ್ಲಿ ಹೋರಾಟದ ಚಿತ್ತಾರ ಮೂಡಿಸಿತು. ಪಂಜಾಬಿನ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ನಿರಂತರರಾಗಿದ್ದರು.

ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಕಾರ್ತರ್ ಸಿಂಗ್ ಸರೋಬ್ ಅವರನ್ನು 1915 ಅವರ 20ನೇ ವಯಸ್ಸಿನಲ್ಲಿ ನೇಣಿಗೇರಿಸಲಾಯಿತು. ರಾಷ್ಟ್ರ ವಿಮೋಚನೆಯೆಂದೇ ನನ್ನ ಗುರಿ. ಯಾವುದೇ ವ್ಯಕ್ತಿ ರಾಷ್ಟ್ರ, ಧರ್ಮ ಅಥವಾ ಜನಾಂಗದ ಮೇಲೆ ದ್ವೇಷ ಸಾಧಿಸಲು ನಾನಾವುದನ್ನು ಮಾಡಿಲ್ಲ. ನನಗೆ ಬೇಕಾಗಿರುವುದೊಂದೇ ಸ್ವತಂತ್ರ, ಅದೊಂದೇ ನನ್ನ ಕನಸು ಎಂಬ ಕೊನೆಯ ಮಾತುಗಳನ್ನು ಕ್ರಾಂತಿಕಾರಿಯಾಗಿ ನುಡಿದಿದ್ದರು.

0: ಇದುವರೆಗೂ ಸ್ವಾತಂತ್ರ್ಯ ದಿನದ ಹಿನ್ನೆಲೆ ಕುರಿತು ಎಚ್ಚರಿಕೋಟೆಯ ವಕೀಲರಾದ ಶ್ರೀಯುತ ಮಣಿರಾಜು ಬೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031711.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: URL ತಪ್ಪಾಗಿ ಕಾಣಬಹುದು.

0: ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗ

0: ಹೇಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು

0: ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900530319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900530319. ನಮಸ್ಕಾರ, ಶುಭರಾತ್ರಿ.